ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ ವರ್ಷ, ಚಂದ್ರಮಾನ ಶ್ರವಣ, ಭಾದ್ರಪದ ಮಾಸ, ಸೌರಸಿಂಹ ಗರಜಕರ್ಣ, ಯೋಗಧ್ರುವ, ಶ್ರವಣ ಬಹುಳ, ಸೆಪ್ಟೆಂಬರ್ 2, 2026, ಬುಧವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಒಂದು ಮೌಲ್ಯದ ಕಥೆಯನ್ನು ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾ. 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡೆಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅದನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಉಮಾದೇವಿ ಇವರು ಸಿದ್ದರಾಮೇಶ್ವರರ ವಚನಗಳನ್ನು ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. 7:30 ಶಿವಮೊಗ್ಗದ ವಿಜಯ ಗಣೇಶ್ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. 8:00 ದಿನದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕೊಕೊನಟ್ ಡೇ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತಾ. 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಲಿದ್ದಾರೆ. ಇದರಲ್ಲಿ ಲಿಂಗರಾಜ ಟೆಂಪಲ್ ಒಡಿಶಾ ಬಗ್ಗೆ ತಿಳಿಸಲಿದ್ದಾರೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಇದರಲ್ಲಿ ಅಂಬಿಕಾ ಸಂತೋಷ್ ರವರು ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣವ ಕಾದಂಬರಿಯ ಪರಿಚಯ ಮಾಡಲಿದ್ದಾರೆ. 10:00 ಬಿಂದಾಸ್ ಮಾರ್ನಿಂಗ್ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಕತೆಗಳು, ಈ ಕಾರ್ಯಕ್ರಮದಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳರವರು ಅರಮನೆಯ ನಿಗೂಢ ಕೊಠಡಿಯ ಕಥೆಯನ್ನು ತಿಳಿಸಲಿದ್ದಾರೆ. 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. 12:30 ದೇಶ ಎಂದಿಗೂ ಮರೆಯದ ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು ಮಟನ್ ಚಾಪ್ಸ್ ಮತ್ತು ಚಿಕನ್ ಸುಕ್ಕ ವಿಶೇಷ ರೆಸಿಪಿಗಳನ್ನು ತಿಳಿಸಲಿದ್ದಾರೆ. 12:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಲಿದ್ದಾರೆ. ಪೆರಾಜರವರ ಪಂಪನ ಓದು ಮತ್ತು ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಚ್ಎಸ್ ರವರು ತಿಳಿಸಲಿದ್ದಾರೆ. 3:00 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. 4:00 ಕಾಫಿ ವಿತ್ ಆರ್ಜೆ ಸ್ನೇಹ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. ಇದರಲ್ಲಿ ಆದಿಮಾನವರ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿಸಲಿದ್ದಾರೆ. 6:30 ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಆರ್ಜೆ ಅರ್ಪಿತರವರು ಶ್ರೀ ಸಾಯಿ ಕಂಪ್ಯೂಟರ್ಸ್ ಬಗ್ಗೆ ತಿಳಿಸಲಿದ್ದಾರೆ. 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್. 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. 8:30 5:30 ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 8:30 9:30 ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ 5:00 ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಜೊತೆಗೆ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ದಿನ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ, ಒಮ್ಮೆ ಕಣ್ಮುಚ್ಚಿ ನಿಮ್ಮದೇ ಬದುಕಿನ ಹಿಂದೆ ಪುಟಗಳನ್ನ ಒಂದ್ಸರಿ ತಿರುವಿ ಹಾಕಿ ನೋಡಿ ಸ್ನೇಹಿತರೆ. ನಮಗೆ ಲೈಫ್ನಲ್ಲಿ ಅಂದ್ಕೊಳ್ಳೋದ್ಕಿಂತ ಹೆಚ್ಚು ಖುಷಿ ಸಿಕ್ಕಾಗ, ಎಲ್ಲವೂ ಅಂದ್ಕೊಂಡ ರೀತಿನೇ ಸರಾಗವಾಗಿ ಅಂದ್ರೆ ಈಸಿಯಾಗಿ ನಡೆದಾಗ, ದೇವರೇ ನನಗೆ ಇಷ್ಟು ದೊಡ್ಡ ಸುಖವನ್ನ ಯಾಕೆ ಕೊಟ್ಟೆ ಅಂತ ಯಾವತ್ತಾದ್ರೂ ಕೈ ಮುಗಿದು ದೂರನ್ನ ಕೊಟ್ಟಿದ್ದೀವಾ? ಖಂಡಿತ ಇಲ್ಲ ಅಲ್ವಾ? ಆ ಖುಷಿಯನ್ನ ನಮ್ಮ ಅದೃಷ್ಟ ಅಂತ ನಾವೇ ಅನುಭವಿಸಿ ಸುಮ್ಮನಾಗ್ಬಿಡ್ತೀವಿ. ಆದ್ರೆ ಅದೇ ಜೀವನದ ಹಾದಿಯಲ್ಲಿ ಒಂದು ಸಣ್ಣ ಕಷ್ಟ ಎದುರಾದಾಗ, ಅಂದುಕೊಂಡಿದ್ದು ಕೈ ತಪ್ಪಿ ಹೋದಾಗ, ತಕ್ಷಣ ಆಕಾಶದ ಕಡೆ ನೋಡಿ, ನಂಗೆ ಯಾಕೆ ಈ ಪರೀಕ್ಷೆ ಕೊಡ್ತೀಯಾ ದೇವ್ರೆ, ನನ್ನ ಮೇಲೆ ಯಾಕಿಷ್ಟು ಕೋಪ ನಿಂಗೆ ಅಂತೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತೀವಿ. ಸುಖ ಬಂದಾಗ ಮೌನವಾಗಿ ಸ್ವೀಕರಿಸುವ ನಾವು, ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ಪ್ರಶ್ನಿಸೋ ಹಕ್ಕು ನಮಗಿರುತ್ತಾ? ಸೊ ಈ ಒಂದು ಯೋಚನೆಗೆ ಉತ್ತರ ನೀಡುವ ಒಂದು ಅದ್ಭುತವಾದ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಪ್ರಕೃತಿ ಪ್ರೇಮಿ ತನ್ನ ತೋಟದಲ್ಲಿ ಕೂತ್ಕೊಂಡು ಒಂದು ಚಿಟ್ಟೆಯು ತನ್ನ ಕೋಶದಿಂದ ಹೊರಬರುವ ಅಪರೂಪದ ಪ್ರಕ್ರಿಯೆಯನ್ನ ಗಮನಿಸ್ತಾ ಇರ್ತಾನೆ. ಆ ಕೋಶದ ಮೇಲಿದ್ದ ಒಂದು ಪುಟ್ಟ ರಂಧ್ರದಿಂದ ಆ ಚಿಟ್ಟೆ ಆಚೆ ಬರೋದಕ್ಕೆ ಬಹಳ ಗಂಟೆಗಳ ಕಾಲ ಹರಸಾಹಸ ಪಡ್ತಾ ಇತ್ತು, ಒದ್ದಾಡ್ತಾ ಇತ್ತು. ಆ ಮನುಷ್ಯನಿಗೆ ಆ ಮೂಕಜೀವಿಯ ಕಷ್ಟವನ್ನ ನೋಡಿ ಕರುಣೆಯಾಯಿತು. ಅಯ್ಯೋ ಪಾಪ, ಇದು ಎಷ್ಟು ಕಷ್ಟ ಪಡ್ತಿದೆಯಲ್ಲ, ನಾನೇ ಆ ಕೋಶವನ್ನು ಕತ್ತರಿಯಿಂದ ಸ್ವಲ್ಪ ದೊಡ್ಡದು ಮಾಡಿ ಇದಕ್ಕೆ ಸಹಾಯ ಮಾಡ್ತೀನಿ ಅಂತ ತನ್ನ ಜೇಬಿನಲ್ಲಿದ್ದ ಚಿಕ್ಕ ಕತ್ತರಿಯಿಂದ ಆ ಕೋಶದ ರಂಧ್ರವನ್ನ ಸ್ವಲ್ಪ ಕತ್ತರಿಸಿ ದೊಡ್ಡದು ಮಾಡಿದ. ಕ್ಷಣಾರ್ಧದಲ್ಲಿ ಆ ಚಿಟ್ಟೆ ಯಾವುದೇ ಕಷ್ಟವಿಲ್ಲದೆ ಸುಲಭವಾಗಿ ಹೊರಗೆ ಬಂದ್ಬಿಡ್ತು. ಆ ಮನುಷ್ಯನಿಗೆ ಬಹಳ ಸಂತೋಷವಾಯಿತು, ನಾನು ಈ ಜೀವಿಯ ಕಷ್ಟವನ್ನು ತಪ್ಪಿಸಿದೆ ಅಂತ ಅನ್ಕೊಳ್ತಾನೆ. ಆದ್ರೆ ಸ್ನೇಹಿತರೆ, ಆಮೇಲೆ ನಡೆದಿದ್ದೇ ಆಶ್ಚರ್ಯ. ಆ ಚಿಟ್ಟೆಗೆ ಹಾರೋದಕ್ಕೆ ಆಗ್ಲೇ ಇಲ್ಲ, ಅದರ ಮೈಯೆಲ್ಲ ಊದಿಕೊಂಡಿತು ಮತ್ತು ಪುಟ್ಟದಾದ ಬಲವಿಲ್ಲದ ರೆಕ್ಕೆಗಳು ಜೋತು ಬಿದ್ದವು. ಆಗ ಆತ ಆಘಾತಗೊಂಡು ಪ್ರಕೃತಿ ತಜ್ಞರನ್ನ ಕೇಳಿದಾಗ ಅವರು ಹೀಗೆ ಹೇಳ್ತಾರೆ, ನೀವು ಆ ಚಿಟ್ಟೆಗೆ ಸಹಾಯ ಮಾಡಲಿಲ್ಲ, ಬದಲಿಗೆ ಅದರ ದೊಡ್ಡ ಶತ್ರುವಾಗಿದ್ದೀರಿ. ಆ ಕೋಶದ ಇಕ್ಕಟ್ಟಿನಿಂದ ಹೊರಬರೋದಕ್ಕೆ ಆ ಚಿಟ್ಟೆ ಪಡುವ ಕಷ್ಟವೇ ಪ್ರಕೃತಿ ಅದಕ್ಕೆ ನೀಡಿದ ಪರೀಕ್ಷೆ. ಆ ಕಷ್ಟದ ಮೂಲಕವೇ ಅದರ ಮೈಯಲ್ಲಿದ್ದ ದ್ರವವೆಲ್ಲ ಅದರ ರೆಕ್ಕೆಗಳಿಗೆ ಹರಿದು ಆಕಾಶದಲ್ಲಿ ಹಾರುವ ಶಕ್ತಿ ಸಿಗ್ತಾ ಇತ್ತು. ನೀವು ಆ ಕಷ್ಟವನ್ನು ತಪ್ಪಿಸಿದ ಕಾರಣ ಆ ಚಿಟ್ಟೆ ಯಾವತ್ತಿಗೂ ಹಾರಲಾರದ ಜೀವಿಯಾಗಿ ಉಳಿದುಕೊಂಡಿದೆ ಅಂತ ಹೇಳ್ತಾರೆ. ಸೊ ಸೇತರೆ, ಯೋಚನೆ ಮಾಡಿ, ಆ ಚಿಟ್ಟೆಗೆ ಆ ಕೋಶದ ಒಳಗೆ ಅನುಭವಿಸಿದ ಕಷ್ಟವೇ ಅದಕ್ಕೆ ಹಾರುವ ರೆಕ್ಕೆಗಳ ಬಲವನ್ನು ನೀಡಿತ್ತು. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳು, ನೋವುಗಳು ಮತ್ತು ಅಡೆತಡೆಗಳು ಏನೇ ಇರಬಹುದು, ಇವುಗಳೆಲ್ಲ ನಮ್ಮನ್ನು ಕುಗ್ಗಿಸಲು ಬರೋದಿಲ್ಲ. ಬದಲಿಗೆ ನಮ್ಮ ಭವಿಷ್ಯದ ರೆಕ್ಕೆಗಳನ್ನು ಗಟ್ಟಿಗೊಳಿಸಿ ಜೀವನದ ದೊಡ್ಡದಾದ ಆಕಾಶದಲ್ಲಿ ಎತ್ತರಕ್ಕೆ ಹಾರೋದಕ್ಕೆ ನಮಗೆ ಶಕ್ತಿ ತುಂಬೋದಕ್ಕೆ ಬರ್ತಾವೆ ಅಷ್ಟೆ. ಸುಖ ಬಂದಾಗ ಸಂಭ್ರಮಿಸೋಣ, ಕಷ್ಟ ಬಂದಾಗ ಕುಗ್ಗದೆ ನಮ್ಮ ರೆಕ್ಕೆಗಳನ್ನು ಗಟ್ಟಿಗೊಳಿಸಿಕೊಳ್ಳುವ ಛಲ ಬೆಳೆಸಿಕೊಳ್ಳೋಣ. ಏನಂತೀರಾ? ಈ ಒಂದು ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಇವತ್ತಿನ ನಿಮ್ಮ ಇಡೀ ದಿನ ಉತ್ಸಾಹದಿಂದ ಕೂಡಿರಲಿ, ಧೈರ್ಯವಾಗಿ ಮುನ್ನಡೆಯಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಜೀವನ ಸ್ಫೂರ್ತಿಯ ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಕಣ್ಮುಚ್ಚಿ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಹತ್ರ ಇರೋದೇನು, ನಾವು ಬಯಸೋದೇನು, ನಮ್ಮ ಈ ಚಂಚಲ ಮನಸ್ಸಿಗೆ ಸದಾ ಒಂದು ಕಾಡ್ತಾ ಇರುತ್ತೆ. ಏನು ಗೊತ್ತಾ, ಇನ್ನೂ ಬೇಕು, ಇನ್ನೂ ಬೇಕು ಎಂಬ ಹಸಿವು. ಎಷ್ಟೇ ಸಿಕ್ಕರೂ ಮತ್ತೊಂದರ ಮೇಲಾಸೆ, ಮತ್ತಷ್ಟು ಬೇಕು ಎಂಬ ಆಸೆ. ಇರೋದನ್ನ ಅನುಭವಿಸಿ ತೃಪ್ತಿ ಪಡೋದ್ಕಿಂತ ಇಲ್ಲದರ ಹಿಂದೆ ಓಡಿ ದಣಿಯೋದೇ ನಮ್ಮ ನಿತ್ಯದ ಚಾಳಿ ಆಗೋಗಿದೆ ಅಲ್ವಾ? ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲ್ಗೋವರೆಗೂ ನಮ್ಮ ಈ ಓಟ ನಿಲ್ಲೋದೇ ಇಲ್ಲ. ಹಳೆ ಗಾಡಿ ಹೋಗಿ ಹೊಸ ಕಾರ್ ಬರಬೇಕು, ಇರೋ ಚಿಕ್ಕ ಮನೆ ಹೋಗಿ ದೊಡ್ಡ ಬಂಗ್ಲೆ ಬೇಕು, ಇನ್ನ ಬ್ಯಾಂಕಿನ ಬ್ಯಾಲೆನ್ಸ್ ದಿನದಿಂದ ದಿನಕ್ಕೆ ಏರ್ತಾ ಇರಬೇಕು ಅಂತ ಅನ್ಕೊಳ್ತೀವಿ. ಆಕಾಂಕ್ಷೆಗಳು ಇರಬೇಕು, ಬೆಳವಣಿಗೆಗೆ ಅದು ಅವಶ್ಯಕ ಕೂಡ. ಆದ್ರೆ ಈ ಇನ್ನೂ ಬೇಕು ಎನ್ನುವ ಅತಿಯಾದ ಚಡಪಡಿಕೆ ನಮ್ಮ ವರ್ತಮಾನದ ಸುಂದರ ಕ್ಷಣಗಳನ್ನೇ ನುಂಗಿ ಹಾಕ್ತಾ ಇದೆ ಅನ್ನೋದು ಕಹಿ ಸತ್ಯ ಅಲ್ವಾ? ಇವತ್ತು ನಮ್ಮ ಕೈಯಲ್ಲಿ ಒಂದು ಕಪ್ ಬಿಸಿ ಬಿಸಿ ಕಾಫಿ ಇದೆ, ಜೊತೆಗೆ ಉಸಿರಾಡೋದಕ್ಕೆ ಶುದ್ಧ ಗಾಳಿ ಇದೆ, ನಕ್ಸೋದಕ್ಕೆ ಆತ್ಮೀಯರು ಇದ್ದಾರೆ, ಪ್ರೀತಿ ಮಾಡೋ ಕೈಗಳಿವೆ. ಆದರೆ ನಾವು ಮಾತ್ರ ನಮ್ಮ ಬಳಿ ನಮ್ಮ ಹತ್ರ ಇಲ್ಲದನ್ನ ನೆನೆದು ಕೊರಗ್ತಾ ಇರ್ತೀವಿ. ಇರುವ ಅಮೂಲ್ಯವಾದ ಇವತ್ತನ್ನ ಕಳೆದುಕೊಂಡು ಕೈಗೆ ಸಿಗದ ನಾಳಿನ ಹಿಂದೆ ಬಿದ್ದು ನಮ್ಮ ನೆಮ್ಮದಿಯನ್ನ ಕಳೆದುಕೊಳ್ತಾ ಇರ್ತೀವಿ ಅಲ್ವಾ? ಇದಕ್ಕೆ ಸಂಬಂಧಿಸಿದ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಆ ಕತೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಚಂಚಲ ಮನಸ್ಸಿಗೆ ಸದಾ ಒಂದು ಪ್ರಶ್ನೆ, ಇನ್ನೂ ಬೇಕು ಇನ್ನೂ ಬೇಕು ಎಂಬ ಹಸಿವು. ಎಷ್ಟೇ ಸಿಕ್ಕಿದ್ರೂ ಕೂಡ ಮತ್ತಷ್ಟು ಬೇಕು ಎಂಬ ಆಸೆ. ಇರೋದನ್ನ ಅನುಭವಿಸಿ ತೃಪ್ತಿ ಪಡೋದ್ಕಿಂತ ಇಲ್ಲದೇ ಇರೋ ಹಿಂದೆ ಓಡಿ ದಣಿಯೋದೇ ನಮ್ಮ ನಿತ್ಯದ ಚಾಳಿಯಾಗಿದೆ. ಸೊ ಇದಕ್ಕೆ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳ್ತೀನಿ, ಕೇಳಿ. ಸನ್ಯಾಸಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅವನಿಗೊಂದು ಚಿನ್ನದ ನಾಣ್ಯ ಸಿಗುತ್ತೆ. ಸನ್ಯಾಸಿ ಅದನ್ನ ಕೈಗೆತ್ಕೊಂಡ. ಆದರೆ ಎಲ್ಲವನ್ನ ತ್ಯಜಿಸಿ ಬದುಕ್ತಾ ಇರೋ ಅವನಿಗೆ ಅದರ ಅಗತ್ಯವಿರಲಿಲ್ಲ. ಯಾರಾದರೂ ಬೇಡೋರು ಸಿಕ್ಕಿದ್ರೆ ಕೊಟ್ಟು ಬಿಡೋಣ ಎಂದು ಜೋಳಿಗೆಗೆ ಹಾಕೊಂಡ. ಅವತ್ತಿಡೀ ದಿನ ಊರಲ್ಲಿ ಸುತ್ತಾಡಿದರೂ ಯಾರೊಬ್ಬರೂ ಬೇಡುವವರು ಅವನಿಗೆ ಸಿಗ್ಲಿಲ್ಲ. ಜನರೆಲ್ಲ ತಮ್ಮಲ್ಲಿರುವುದಕ್ಕೆ ತೃಪ್ತರಂತೆ ಕಾಣಿಸಿದರು. ರಾತ್ರಿ ಅಲ್ಲೇ ಒಂದು ದೇವಸ್ಥಾನದಲ್ಲಿ ಮಲ್ಕೊಂಡ. ಬೆಳಗ್ಗೆ ಎದ್ದ ಕೂಡಲೇ ಕೊಳದಲ್ಲಿ ಸ್ನಾನ ಮಾಡಿ ಮತ್ತೆ ಹೊರಡೋದಕ್ಕೆ ಸಿದ್ಧನಾದಾಗ ದಾರಿಯಲ್ಲಿ ದೊಡ್ಡ ಸೇನೆ ಬರೋದನ್ನ ನೋಡಿದ. ಮುಂದೆ ಕುದುರೆ ಮೇಲೆ ರಾಜ ಕೂತ್ಕೊಂಡಿದ್ದ. ಅವನ ಹಿಂದೆ ಸಾವಿರಾರು ಕುದುರೆ ಹಾಗೂ ಯೋಧರ ಸೇನೆ ಇತ್ತು. ದೇವಸ್ಥಾನ ಹತ್ರ ಬಂದಾಗ ರಾಜ ಕುದುರೆಯಿಂದ ಇಳಿದ. ಒಳಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿದ. ನಂತರ ಅಲ್ಲೇ ಸನ್ಯಾಸಿ ಇರೋದನ್ನ ನೋಡಿದ. ಅವನಿಗೂ ನಮಸ್ಕಾರ ಮಾಡಿ, ಸ್ವಾಮೀಜಿ, ನಾನು ಪಕ್ಕದ ರಾಜ್ಯವನ್ನು ಗೆಲ್ಲೋದಕ್ಕೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಅಂತ ಕೇಳಿದ. ಸನ್ಯಾಸಿ ತನ್ನ ಜೋಳಿಗೆಯನ್ನ ತಡಕಾಡಿ ನಿನ್ನೆ ಸಿಕ್ಕ ಚಿನ್ನದ ನಾಣ್ಯ ತೆಗೆದು ರಾಜನಿಗೆ ಕೊಟ್ಟ. ರಾಜನಿಗೆ ಆಶ್ಚರ್ಯ ಆಯ್ತು. ಆಶೀರ್ವಾದ ಕೇಳಿದರೆ ನಾಣ್ಯ ಯಾಕೆ ಕೊಡ್ತಿದ್ದೀರಿ? ಇದ್ರಲ್ಲೇನಾದ್ರೂ ಗೂಢ ಅರ್ಥ ಇದೆಯಾ ಅಂತ ಕೇಳ್ತಾನೆ. ಆಗ ಸನ್ಯಾಸಿ ನಗ್ತಾ ಹೇಳಿದ, ಹಾಗೇನೂ ಇಲ್ಲ, ನಿನ್ನೆ ಓಡಾಡುವಾಗ ಈ ನಾಣ್ಯ ರಸ್ತೆ ಬದಿಯಲ್ಲಿ ಸಿಕ್ಕಿತು. ಯಾರಾದ್ರೂ ಬೇಡುವವರು ಸಿಕ್ಕಿದರೆ ಕೊಡೋಣ ಅಂತ ಇಟ್ಟುಕೊಂಡಿದ್ದೆ. ಆದರೆ ನಿನ್ನೆ ರಾಜ್ಯದಲ್ಲಿ ಎಲ್ಲರೂ ತೃಪ್ತರಾಗಿದ್ರು, ಬೇಡುವವರು ಯಾರೂ ಸಿಗ್ಲಿಲ್ಲ. ಇವತ್ತು ಸ್ವತಃ ಈ ರಾಜ್ಯದ ರಾಜನೇ ಅತೃಪ್ತ, ಅವನೇ ಬೇಡುವವನು ಎಂಬುದು ಗೊತ್ತಾಯ್ತು. ಹಾಗಾಗಿ ನಿನಗೆ ಈ ನಾಣ್ಯ ಸೇರ್ಬೇಕು, ಇಟ್ಕೋ ಅಂತ ಹೇಳ್ತಾನೆ. ರಾಜನಿಗೆ ನಾಚಿಕೆ ಆಯಿತು. ತನ್ನಲ್ಲಿ ಒಂದು ರಾಜ್ಯವಿದ್ದರೂ ಅವನು ತೃಪ್ತಿ ಇಲ್ಲದೆ ಇನ್ನೊಂದು ರಾಜ್ಯ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದ. ಹಾಗಾಗಿ ಸನ್ಯಾಸಿಗೆ ಭಿಕ್ಷೆ ಬೇಡುವವನಂತೆ ಕಾಣಿಸಿದ್ದ. ಸೊ ಸೇತರೆ, ನಾವು ಕೂಡ ನಮ್ಮಲ್ಲಿರೋದನ್ನ ಅನುಭವಿಸಿ ತೃಪ್ತಿ ಪಡುವುದನ್ನ ಬಿಟ್ಟು ನಮ್ಮಲ್ಲಿಲ್ಲದಕ್ಕಾಗಿ ಆಸೆ ಪಡ್ತಾ ಇರ್ತೀವಿ. ಆ ಆಸೆ ಈಡೇರಿಸಿಕೊಳ್ಳಲು ಒಮ್ಮೊಮ್ಮೆ ತಪ್ಪು ಮಾಡ್ತಾ ಇರ್ತೀವಿ, ಮತ್ತೊಂದ್ಸಲ ಯಾರನ್ನೋ ಬೇಡ್ತಾ ಇರ್ತೀವಿ. ಸೂಕ್ಷ್ಮವಾಗಿ ನೋಡಿ ಸ್ನೇಹಿತರೆ, ಸರಳವಾಗಿ ಮತ್ತು ನೆಮ್ಮದಿಯಿಂದ ಬದುಕೋದಕ್ಕೆ ನಮಗೆ ಹೆಚ್ಚು ಹಣ ಬೇಕಿಲ್ಲ ಅಲ್ವಾ? ನಮ್ಮ ಜೀವನದ ಈ ಒಂದು ಗೊಂದಲಕ್ಕೆ ಪರಿಹಾರ ಏನು ಗೊತ್ತಾ? ಇದ್ದದ್ದನ್ನ ಬಿಟ್ಟು ಎಲ್ಲವನ್ನೂ ತ್ಯಾಗ ಮಾಡ್ಬೇಕಾ? ಖಂಡಿತ ಇಲ್ಲ ಸ್ನೇಹಿತರೆ. ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಮೊದಲು ಕೃತಜ್ಞತರಾಗಿರೋಣ. ಸಣ್ಣ ಪುಟ್ಟ ಸಂಗತಿಗಳಲ್ಲೂ ಸಮಾಧಾನ ಮತ್ತು ಖುಷಿಯನ್ನ ಕಂಡುಕೊಳ್ಳೋಣ. ಆಗ ನೋಡಿ, ಮನಸ್ಸಿನ ಆ ಅನಗತ್ಯ ಚಡಪಡಿಕೆ ತಾನಾಗೆ ಶಾಂತವಾಗುತ್ತೆ. ಜೀವನದ ಪ್ರತಿ ಕ್ಷಣವು ಹಬ್ಬದಂತೆ ಭಾಸವಾಗಲು ಶುರುವಾಗುತ್ತೆ. ಹಾಗಾದ್ರೆ ಇವತ್ತಿನ ನಿಮ್ಮ ಈ ದಿನ ಹೇಗಿರ್ಬೇಕು ಗೊತ್ತಾ? ಇದು ಸಾಕು, ಈ ಕ್ಷಣ ಸುಂದರ ಅನ್ನೋ ತೃಪ್ತಿಯೊಂದಿಗೆ ಶುರುವಾಗಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಬಾಕ್ಸ್ ನಲ್ಲಿ ಏನಿದೆ ಗೊತ್ತಾ? ಏನಿದೆ ಅಂತಂದ್ರೆ, ಒಂದ್ಸರಿ ಕಣ್ ಮುಚ್ಕೊಂಡು ಯೋಚನೆ ಮಾಡಿ ಸ್ನೇಹಿತರೆ, ಈ ಭೂಮಿ ಮೇಲೆ ಬೆಂಕಿ ಅನ್ನೋದು ಇಲ್ಲದೆ ಹೋಗಿದ್ರೆ ನಮ್ ಕತೆ ಏನಾಗ್ತಿತ್ತು ಅಂತ. ಅಂದಿನ ಕಾಡಿನ ಗುಹೆಯಿಂದ ಹಿಡಿದು ಇವತ್ತಿನ ಹೈಟೆಕ್ ಸಿಟಿಯವರೆಗೆ ಆದ ಮಾನವನ ಈ ಮಹಾಪಯಣಕ್ಕೆ ಅತಿ ದೊಡ್ಡ ತಿರುವು ಕೊಟ್ಟ ಆ ಕಿಡಿ ಯಾವುದು ಗೊತ್ತಾ? ಅದೇ ನಮ್ಮ ಬೆಂಕಿ. ಲಕ್ಷಾಂತರ ವರ್ಷಗಳ ಹಿಂದೆ ಆದಿ ಮಾನವ ದಟ್ಟದಾದ ಅರಣ್ಯದಲ್ಲಿ ಮೈಯೆಲ್ಲ ನಡುಗಿಸುತ್ತಾ ಬದುಕ್ತಾ ಇದ್ದ. ಸುತ್ತಲೂ ಕತ್ತಲು, ಕ್ರೂರ ಮೃಗಗಳ ಭಯ, ಹಸಿವು. ಆಕಾಶದಲ್ಲಿ ಗುಡುಗು ಮಿಂಚು ಅಬ್ಬರಿಸಿದಾಗ ಕಾಡಿಗೆ ಬೆಂಕಿ ಬಿದ್ದು ಮರಗಳು ಉರಿಯೋದನ್ನ ನೋಡಿ ಆತನಿಗೆ ಮೊದಲು ಆಗಿದ್ದು ಆಶ್ಚರ್ಯ ಮತ್ತು ಭಯ. ಅಬ್ಬಬ್ಬಾ, ಇದು ಏನ್ ಮಹಾಶಕ್ತಿ ಗುರು ಅಂತ ಬೆಚ್ಚಿ ಬಿದ್ದಿದ್ದ ಆ ಮಾನವ ಮುಂದೆ ಅದೇ ಬೆಂಕಿಯನ್ನ ತನ್ನ ಒಡನಾಡಿಯಾಗಿ ಮಾಡಿಕೊಂಡ ಕತೆ ರೋಚಕ ಅಂತಾನೆ ಹೇಳ್ಬಹುದು. ಮೊದಲು ಮಿಂಚಿನಿಂದ ಅಂಟಿಕೊಂಡ ಕಾಡ್ಗಿಚ್ಚನ್ನ ಜೋಪಾನವಾಗಿ ಗುಹೆಗಳಲ್ಲಿ ಕಾಯ್ದುಕೊಂಡ ಆ ಮನುಷ್ಯ ಆಮೇಲೆ ಕಲ್ಲುಗಳನ್ನ ಉಜ್ಜುವ ಮೂಲಕ ತಾನೇ ಸ್ವತಃ ಬೆಂಕಿಯನ್ನು ಸೃಷ್ಟಿಸೋದನ್ನ ಕಲಿತ. ನೋಡ್ತಲೇ ಬೆಂಕಿ ಆತನ ಬದುಕಿಗೆ ಗೇಮ್ ಚೇಂಜರ್ ಆಗೋಯ್ತು. ಇಲ್ಲಿಂದನೇ ಅಲ್ವಾ ಮನುಷ್ಯ ಬೆಳೆದು ದೊಡ್ಡವನಾಗಿದ್ದು? ಮೊದಲನೇದಾಗಿ ರಾತ್ರಿ ವೇಳೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಸಿಕ್ತು. ಚಳಿಗಾಲದಲ್ಲಿ ಮೈಯನ್ನು ಬೆಚ್ಚಿಗಿಟ್ಕೊಳ್ಳೋದಕ್ಕೆ ಬೆಂಕಿ ಎಂಬ ನೈಸರ್ಗಿಕ ಸ್ವೆಟರ್ ಸಿಕ್ತು. ಆದರೆ ಅತಿ ದೊಡ್ಡ ಬದಲಾವಣೆಯಾಗಿದ್ದು ಅಡುಗೆ ಮನೆಯಲ್ಲಿ. ಹೌದು ಸ್ನೇಹಿತರೆ, ಅಲ್ಲಿಯವರೆಗೆ ಹಸಿ ಮಾಂಸವನ್ನೇ ತಿಂದು ಜೀರ್ಣಿಸಿಕೊಳ್ಳಲು ಹೆಣಗಾಡ್ತಿದ್ದ ಮಾನವ ಬೆಂಕಿಯಲ್ಲಿ ಬೇಯಿಸಿದ ಆಹಾರವನ್ನು ತಿನ್ನೋದಕ್ಕೆ ಶುರು ಮಾಡಿದ. ಬೆಂದ ಆಹಾರ ಮೃದುವಾಗಿತ್ತು, ಜೀರ್ಣಿಸಿಕೊಳ್ಳಲು ಸುಲಭವಾಗಿತ್ತು. ಇದರಿಂದ ದೇಹಕ್ಕೆ ಸಿಕ್ಕ ಶಕ್ತಿ ನೇರವಾಗಿ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡಿತು. ವಿಜ್ಞಾನಿಗಳು ಕೂಡ ಹೇಳ್ತಾರೆ, ಮನುಷ್ಯನ ಬುದ್ಧಿಶಕ್ತಿ ಚುರುಕಾಗಲು ಮತ್ತು ಮೆದುಳು ದೊಡ್ಡದಾಗಲು ಬೇಯಿಸಿದ ಆಹಾರವೇ ಪ್ರಮುಖ ಕಾರಣ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಸಂಜೆ ಆಗ್ತಿದ್ದ ಹಾಗೆ ಆ ಬೆಂಕಿಯ ಸುತ್ತ ಎಲ್ಲರೂ ಒಂದ್ ಕಡೆ ಸೇರೋದು, ಹರಟೆ ಹೊಡೆಯುವುದು, ಅನುಭವಗಳನ್ನ ಹಂಚಿಕೊಳ್ಳುವುದು, ಇದು ಸಮಾಜದ ಹುಟ್ಟಿಗೆ, ಭಾಷೆಯ ಬೆಳವಣಿಗೆಗೆ ಕಾರಣವಾಯಿತು. ಅಂದು ಗುಹೆಯ ಮೂಲೆಯಲ್ಲಿ ಹೊತ್ತಿಕೊಂಡ ಆ ಸಣ್ಣ ಕಿಡಿಯೇ ಮುಂದೆ ಲೋಹಗಳನ್ನ ಕರಗಿಸೋದನ್ನ ಕಲಿಸಿತು, ಮಡಕೆ ಮಾಡುವುದನ್ನು ಕಲಿಸಿತು, ಇವತ್ತಿನ ಕೈಗಾರಿಕಾ ಕ್ರಾಂತಿಯವರೆಗೂ ತಂದು ನಿಲ್ಲಿಸಿದೆ. ಯೋಚನೆ ಮಾಡಿ ಸ್ನೇಹಿತರೆ, ಆ ಒಂದು ಸಣ್ಣ ಕಿಡಿ ಇರ್ಲಿಲ್ಲ ಅಂತಂದ್ರೆ ಇವತ್ತು ನಾವು ನೀವೆಲ್ಲ ಎಲ್ಲಿರ್ತಿದ್ವಿ ಹೇಳಿ. ಸೊ ಇವತ್ತಿನ ಇನ್ಫಾರ್ಮೇಶನ್ ಬಾಕ್ಸ್ ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 3 ಮುಂದುವರೆದ ಭಾಗ. ನನ್ನ ಕಕ್ಷಿದಾರನಿಗೆ ಜಯವಾಯಿತೋ ಇಲ್ಲವೋ ಅದನ್ನು ತಿಳಿದುಕೊಳ್ಳದೆ ನಾನು ಕೋರ್ಟಿನಿಂದ ಧಾವಿಸಿದೆ. ನನಗೆ ನಾಚಿಕೆಯಾಗಿತ್ತು. ಮೊಕದ್ದಮೆಗಳನ್ನು ನಡೆಸುವ ಧೈರ್ಯ ಬರುವವರೆಗೆ ಬೇರೊಂದು ಮೊಕದ್ದಮೆ ಹಿಡಿಯಬಾರದೆಂದು ನಿರ್ಣಯಿಸಿದೆ. ವಾಸ್ತವವಾಗಿ ನಾನು ದಕ್ಷಿಣ ಆಫ್ರಿಕಾಕ್ಕೆ ಹೋಗುವವರೆಗೆ ಮತ್ತೆ ಕೋರ್ಟಿಗೆ ಹೋಗಲೇ ಇಲ್ಲ. ಈ ನಿರ್ಣಯದಲ್ಲಿ ನನ್ನ ಸದ್ಗುಣವೇನೂ ಇರಲಿಲ್ಲ. ಬೇರೆ ದಾರಿ ಇಲ್ಲದರಿಂದ ನಾನು ಈ ತೀರ್ಮಾನಕ್ಕೆ ಬಂದೆ. ಕಳೆದುಕೊಳ್ಳುವುದಕ್ಕಾಗಿಯೇ ನನ್ನಲ್ಲಿಗೆ ಮೊಕದ್ದಮೆಗಳನ್ನು ತರುವಷ್ಟು ಮೂಢರು ಯಾರೂ ಇರಲಿಲ್ಲ. ಆದರೆ ಬೊಂಬಾಯಿಯಲ್ಲಿ ನನಗೆ ಮತ್ತೊಂದು ಮೊಕದ್ದಮೆ ಕಾದಿತ್ತಿತು. ಅದು ಬರಿಯ ಒಂದು ಅರ್ಜಿಯನ್ನು ಬರೆಯುವುದು. ಪೋರ್ಬಂದರ್ನಲ್ಲಿ ಒಬ್ಬ ಬಡ ಮುಸಲ್ಮಾನನ ಜಮೀನನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದರು. ಅವನು ನನ್ನ ತಂದೆಯ ಹೆಸರನ್ನು ಕೇಳಿ ನಾನು ನಮ್ಮ ತಂದೆಯಂತೆಯೇ ಯೋಗ್ಯನಾಗಿರಬೇಕೆಂದು ಭಾವಿಸಿ ನನ್ನ ಬಳಿ ಬಂದಿದ್ದ. ಆತನ ಪಕ್ಷ ದುರ್ಬಲವಾಗಿತ್ತಂತೆ ನನಗೆ ತೋರಿತು. ಆದರೆ ನಾನು ಅರ್ಜಿಯನ್ನು ಬರೆಯಲು ಒಪ್ಪಿದೆ. ಅರ್ಜಿಯನ್ನು ಅಚ್ಚು ಮಾಡುವ ವೆಚ್ಚವನ್ನು ಅವನು ವಹಿಸಬೇಕಾಗಿತ್ತು. ನಾನು ಅರ್ಜಿಯನ್ನು ಬರೆದು ಮಿತ್ರರಿಗೆ ಓದಿ ಹೇಳಿದೆ. ಅವರು ಅದನ್ನು ಒಪ್ಪಿದರು. ಅರ್ಜಿಯನ್ನು ಬರೆಯಲು ನನಗೆ ಯೋಗ್ಯತೆ ಇದೆ ಎಂದು ನನಗೆ ತಕ್ಕ ಮಟ್ಟಿಗೆ ಧೈರ್ಯ ಉಂಟಾಯಿತು. ನಿಜವಾಗಿಯೂ ನನಗೆ ಆ ಯೋಗ್ಯತೆ ಇತ್ತು. ಶುಲ್ಕವನ್ನು ತೆಗೆದುಕೊಳ್ಳದೆಯೇ ನಾನು ಅರ್ಜಿಯನ್ನು ಬರೆಯುವನಾಗಿದ್ದರೆ ನನ್ನ ವೃತ್ತಿ ಚೆನ್ನಾಗಿಯೇ ನಡೆಯುವುದಾಗಿತ್ತಿತು. ಆದರೆ ಹೊಟ್ಟೆಯ ಪಾಡಿಗೆ ದಾರಿ ಬೇಕಲ್ಲ. ಉಪಾಧ್ಯಾಯರ ವೃತ್ತಿಯನ್ನು ಅಂಗೀಕರಿಸೋಣ ಎಂದು ನಾನು ಯೋಚಿಸಿದೆ. ನನ್ನ ಇಂಗ್ಲಿಷ್ ಭಾಷಾ ಜ್ಞಾನ ಉತ್ತಮವಾಗಿತ್ತು. ಯಾವುದಾದರೂ ಶಾಲೆಯಲ್ಲಿ ಮೆಟ್ರಿಕ್ಯುಲೇಷನ್ ವಿದ್ಯಾರ್ಥಿಗಳಿಗೆ ಇಂಗ್ಲಿಷನ್ನು ಕಲಿಸುವುದು ನನಗೆ ಪ್ರಿಯವಾಗಿತ್ತು. ಹೀಗೆ ನನ್ನ ಖರ್ಚಿನ ಸ್ವಲ್ಪ ಭಾಗವನ್ನಾದರೂ ನಾನು ಸಂಪಾದಿಸಿಕೊಳ್ಳಲು ಸಹಾಯವಾಗುತ್ತಿತ್ತು. ಒಂದು ಜಾಹೀರಾತು ನನ್ನ ಕಣ್ಣಿಗೆ ಬಿತ್ತು. ನಿತ್ಯ 1 ಗಂಟೆ ಪಾಠ ಹೇಳುವ ಒಬ್ಬ ಇಂಗ್ಲಿಷ್ ಉಪಾಧ್ಯಾಯರು ಬೇಕು. ಸಂಬಳ ತಿಂಗಳಿಗೆ 75 ರೂಪಾಯಿ. ಅದೊಂದು ಪ್ರಸಿದ್ಧವಾದ ಪಾಠಶಾಲೆಯ ಜಾಹೀರಾತು. ನಾನು ಆ ಕೆಲಸಕ್ಕೆ ಅರ್ಜಿ ಹಾಕಿದೆ. ಹೋಗಿ ಭೇಟಿ ಮಾಡಬೇಕೆಂದು ಕರೆ ಬಂತು. ನಾನು ಉತ್ಸಾಹದಿಂದ ಹೋದೆ. ಆದರೆ ನಾನು ಪದವೀಧರನಲ್ಲ ಎಂಬುದು ಗೊತ್ತಾದ ಕೂಡಲೇ ಪ್ರಿನ್ಸಿಪಾಲರು ವಿಷಾದದಿಂದ ನನ್ನ ಅರ್ಜಿಯನ್ನು ತಿರಸ್ಕರಿಸಿದರು. ಆದರೆ ನಾನು ಲಂಡನ್ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದೇನೆ

ಲ್ಯಾಟಿನ್ ನನ್ನ ದ್ವಿತೀಯ ಭಾಷೆ ಎಂದೆ. ಹೌದು, ಆದರೆ ನಮಗೆ ಬೇಕಾಗಿರುವುದು ಪದವೀಧರ ಎಂದು ಉತ್ತರ ಬಂತು. ಬೇರೆ ದಾರಿ ಇರಲಿಲ್ಲ. ದುಃಖದಿಂದ ಕೈ ಕೈ ಹಿಸುಕಿಕೊಂಡೆ. ನಮ್ಮಣ್ಣನಿಗೂ ಸಹ ತುಂಬ ಯೋಚನೆಯುಂಟಾಯಿತು. ಇನ್ನೂ ಹೆಚ್ಚು ಕಾಲವನ್ನು ಬೊಂಬಾಯಿಯಲ್ಲಿ ಕಳೆಯುವುದು ಪ್ರಯೋಜನವಿಲ್ಲವೆಂದು ತೀರ್ಮಾನಕ್ಕೆ ನಾವಿಬ್ಬರೂ ಬಂದೆವು. ನಾನು ರಾಜಕೋಟೆಯಲ್ಲಿಯೇ ನೆಲೆಸುವುದು, ಅಲ್ಲಿಯೇ ಸಣ್ಣ ವಕೀಲನಾಗುವುದು, ನಮ್ಮ ಅಣ್ಣ ಅರ್ಜಿ ಬರೆಯುವುದು ಮುಂತಾದ ಕೆಲವು ಕೆಲಸಗಳನ್ನು ನನಗೆ ವಹಿಸಬಹುದು. ರಾಜಕೋಟೆಯಲ್ಲಿ ಆಗಲೇ ಒಂದು ಸಂಸಾರ ಇದ್ದೇ ಇತ್ತು. ಬೊಂಬಾಯಿಯ ಮನೆಯನ್ನು ಮುಚ್ಚುವುದರಿಂದ ತಕ್ಕ ಮಟ್ಟಿಗೆ ಹಣ ಉಳಿತಾಯವಾಗುವುದಿತ್ತು. ಆ ಸೂಚನೆ ನನಗೆ ಒಪ್ಪಿಗೆಯಾಯಿತು. ಹೀಗೆ 6 ತಿಂಗಳು ಬೊಂಬಾಯಿಯಲ್ಲಿ ವಾಸ ಮಾಡಿದ ನಂತರ ಅಲ್ಲಿದ್ದ ನನ್ನ ಸಣ್ಣ ಮನೆಯನ್ನು ಬಿಟ್ಟುದಾಯಿತು. ನಾನು ಬೊಂಬಾಯಿಯಲ್ಲಿ ಇರುವವರೆಗೆ ನಿತ್ಯವೂ ಹೈಕೋರ್ಟ್ಗೆ ಹೋಗುತ್ತಿದ್ದೆ. ಆದರೆ ಅಲ್ಲಿ ನಾನು ಏನನ್ನು ಕಲಿತೆ ಎಂದು ಹೇಳಲಾರೆ. ಹೆಚ್ಚಾಗಿ ಕಲಿಯಲು ಅವಶ್ಯಕವಾದ ಕಾನೂನಿನ ವೈಜ್ಞಾನಿಕ ತಿಳಿವು ನನಗೆ ಇರಲಿಲ್ಲ. ಅನೇಕ ವೇಳೆ ನಡೆಯುತ್ತಿದ್ದ ಮೊಕದ್ದಮೆಗಳನ್ನು ಅನುಸರಿಸಲು ಸಾಧ್ಯವಾಗದೆ ನಾನು ನಿದ್ರೆ ಹೋಗಿಬಿಡುತ್ತಿದ್ದೆ. ಇದರಲ್ಲಿ ನನ್ನ ಜೊತೆಗಾರರಾಗಿದ್ದವರು ಇತರರೂ ಇದ್ದರು. ಆದ್ದರಿಂದ ನನ್ನ ನಾಚಿಕೆ ಕಡಿಮೆಯಾಗುತ್ತಿತ್ತು. ಕೆಲವು ಕಾಲ ಕಳೆದ ಮೇಲೆ ಹೈಕೋರ್ಟ್ನಲ್ಲಿ ತೂಕೊಡಿಸುವುದು ಒಂದು ಸಭ್ಯ ಪದ್ಧತಿ ಎಂದು ನನಗೆ ತಿಳಿದುದರಿಂದ ನನ್ನ ಲಜ್ಜಾಶೀಲತೆ ಸಹ ಮರೆಯಾಯಿತು. ಬೊಂಬಾಯಿಯಲ್ಲಿ ಮೊಕದ್ದಮೆಗಳೇ ಇಲ್ಲದೆ ಇದ್ದ ನನ್ನಂತಹ ಬ್ಯಾರಿಸ್ಟರ್ಗಳು ಈ ತಲೆಮಾರಿನಲ್ಲಿಯೂ ಇರುವುದಾದರೆ ಅವರಿಗೆ ಜೀವನ ನಡೆಸುವ ಒಂದು ಸಣ್ಣ ನಿಯಮವನ್ನು ಹೇಳಬಯಸುತ್ತೇನೆ. ನಾನು ಗಿರ್ಗಾಮ್ನಲ್ಲಿ ವಾಸಿಸುತ್ತಿದ್ದರೂ ನಾನು ಯಾವಾಗಲೂ ವಾಹನದಲ್ಲಾಗಲಿ ಟ್ರಾಮಿನಲ್ಲಾಗಲಿ ಪ್ರಯಾಣ ಮಾಡುತ್ತಿರಲಿಲ್ಲ. ಹೈಕೋರ್ಟ್ಗೆ ನಡೆದುಕೊಂಡೇ ಹೋಗುವುದನ್ನೇ ನಾನು ನಿಯಮವನ್ನಾಗಿ ಮಾಡಿಕೊಂಡಿದ್ದೆ. ಅದಕ್ಕೆ 45 ನಿಮಿಷಗಳು ಹಿಡಿಯುತ್ತಿದ್ದವು ಮತ್ತು ನಾನು ಮನೆಗೆ ತಪ್ಪದೆ ನಡೆದುಕೊಂಡೇ ಹಿಂದಿರುಗುತ್ತಿದ್ದೆ. ಮಧ್ಯಾಹ್ನದ ಪ್ರಖರ ಬಿಸಿಲು ಸಹ ನನಗೆ ಅಭ್ಯಾಸವಾಗಿತ್ತು. ಹೀಗೆ ಕೋರ್ಟ್ಗೆ ನಡೆದುಕೊಂಡೇ ಬಂದು ಹೋಗುತ್ತಿದ್ದರಿಂದ ನನಗೆ ತಕ್ಕ ಮಟ್ಟಿಗೆ ಹಣ ಉಳಿತಾಯವಾಗುತ್ತಿತ್ತು. ನನ್ನ ಅನೇಕ ಮಿತ್ರರು ಬೊಂಬಾಯಿಯಲ್ಲಿ ಕಾಯಿಲೆ ಬೀಳುತ್ತಿದ್ದರೂ ನಾನು ಒಂದು ಸಲವೂ ಕಾಯಿಲೆ ಬಿದ್ದ ನೆನಪು ನನಗೆ ಇಲ್ಲ. ನಾನು ಹಣವನ್ನು ಸಂಪಾದಿಸಲು ಪ್ರಾರಂಭಿಸಿದ ನಂತರವೂ ಸಹ ಆಫೀಸಿಗೆ ನಡೆದುಕೊಂಡೇ ಹೋಗಿ ಬರುವ ಅಭ್ಯಾಸವನ್ನು ಮುಂದುವರೆಸಿದೆ. ಆ ಅಭ್ಯಾಸದ ಲಾಭ ನನಗೆ ಇಂದಿಗೂ ಆಗುತ್ತಿದೆ. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನನ್ನ ಯಾವ ಹಾಲನ್ನು ಬಳಸಲಿ?
1: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ.

0: ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನುಡಿಯಬಹುದು ಅದ್ವೈತವನೊಂದು ಕೋಟಿ, ಒಮ್ಮೆ ನಡೆಯಬಹುದೇ ನಿರ್ಧಾರವಾಗಿ ಸದ್ಭಕ್ತಿ ಸದಾಚಾರವ. ನುಡಿದಂತೆ ನಡೆವ, ನಡೆದಂತೆ ನುಡಿವ, ಸದ್ಭಕ್ತಿ ಸದಾಚಾರ ಯುಕ್ತರ ಮಹಾತ್ಮರ ಪಾದವ ಹಿಡಿದು ಬದುಕಿಸಯ್ಯ ಪ್ರಭುವೇ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ವಚನ ಸಿದ್ದರಾಮೇಶ್ವರರ ಪ್ರಸಿದ್ಧ ವಚನ. ಅಂದ್ರೆ ಒಳ್ಳೆಯ ನಡೆ ನುಡಿಗಳ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಎಡೆಬಿಡದೆ ಆಡ್ತಿರುವಂತಹ ಜನರ ಕುರಿತು ಸಿದ್ದರಾಮೇಶ್ವರರು ಈ ವಚನವನ್ನ ರಚಿಸಿದ್ದಾರೆ. ಆದ್ರೆ ಆಡಿದ ನುಡಿಗಳಿಗೆ ತಕ್ಕಂತೆ ವ್ಯಕ್ತಿಯು ತನ್ನ ನಿತ್ಯ ಜೀವನದಲ್ಲಿ ಬದುಕಬೇಕು, ವ್ಯವಹಾರಗಳಲ್ಲಿ ತಾನು ನುಡಿದಂತೆ ಜವಾಬ್ದಾರನಾಗಿ ನಡೆದುಕೊಳ್ಬೇಕು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಆಡುವ ಮಾತೆ ಒಂದು, ಬದುಕುವ ರೀತಿಯೇ ಒಂದು ಇರುತ್ತಲ್ಲ, ಅಂತ ಜನರನ್ನ ಕುರಿತು ಈ ವಚನವನ್ನ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ, ಹಾಗೆ ಅವರ ವಚನಗಳ ಕುರಿತು ಒಂದಷ್ಟು ಮಾಹಿತಿ ತಿಳಿಯೋಣ. ನಮ್ ಜೊತೆಗೆ ಇವತ್ತು ಶಿವಮೊಗ್ಗದ ಡಾಲಸ್ ಕಾಲೋನಿಯವರೇ ಆದಂತಹ ಶ್ರೀಮತಿ ಉಮಾದೇವಿಯವರು ನಮ್ ಜೊತೆಗಿದ್ದಾರೆ. ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ ವಚನಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ ಒಂದಷ್ಟು ವಚನಗಳು, ಹಾಗೆ ಅವರ ಪರಿಚಯವನ್ನ ಮಾಡ್ಕೊಡ್ಬೋದಾ?
2: ಉಮಾದೇವಿ ಶಿವಮೊಗ್ಗ. ಶಿವಶರಣ ಶ್ರೀ ಸಿದ್ದರಾಮೇಶ್ವರರ ವಚನಗಳು. ಶ್ರೀ ಸಿದ್ದರಾಮೇಶ್ವರರು 12ನೇ ಶತಮಾನದ ಪ್ರಥಮ ಶ್ರೇಣಿಯ ವಚನಕಾರರಲ್ಲಿ ಒಬ್ಬರು. ಸೊನ್ನಲಿಗೆ ಮಹಾರಾಷ್ಟ್ರದ ಇಂದಿನ ಸೊಲ್ಲಾಪುರ ಇವರ ಜನ್ಮಸ್ಥಳ. ತಂದೆ ಮುದ್ದೇಗೌಡ, ತಾಯಿ ಸುಗ್ಗಲೆ, ಮನೆ ದೈವ ಧೂಳಿಮಾಕಾಳ. ರೇವಣ ಸಿದ್ಧನ ವರದಿಂದ ಹುಟ್ಟಿದ ಈತನಿಗೆ ತಂದೆ ತಾಯಿ ಇಟ್ಟ ಹೆಸರು ಧೂಳಿಮಾಕಾಳ. ಅನಂತರ ನಾಥ ಸಿದ್ಧ ಸಂಪ್ರದಾಯದವನಾಗುವಲ್ಲಿ ಸಿದ್ದರಾಮನೆಂದು ಪ್ರಸಿದ್ಧವಾದರು. ಬಾಲ್ಯದಲ್ಲಿ ಮುಗ್ಧ, ದನ ಕಾಯುವ ಕಾಯಕ. ಶ್ರೀಶೈಲಕ್ಕೆ ಹೋಗಿ ಶ್ರೀ ಮಲ್ಲಿಕಾರ್ಜುನನ ದರ್ಶನ ಪಡೆದು ಸೊನ್ನಲಿಗೆಗೆ ಬಂದು ದೇವಾಲಯ ಸ್ಥಾಪಿಸಿ ಆ ಆವರಣಕ್ಕೆ ಯೋಗ ರಮಣೀಯ ಕ್ಷೇತ್ರವೆಂದು ಹೆಸರಿಸಿದ. ಲಿಂಗ ಸ್ಥಾಪನೆ, ಸಕಲ ಜೀವಿಗಳ ನೆಮ್ಮದಿಯ ಬದುಕಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಕಾರ್ಯದಲ್ಲಿ ತೊಡಗಿ ಕರ್ಮಯೋಗಿ ಎನಿಸಿದರು. ಪ್ರಭುದೇವ ಅವರನ್ನು ಕಲ್ಯಾಣಕ್ಕೆ ಕರೆದೊಯ್ದು ಚನ್ನಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆ ಕೊಡಿಸಿದರು. ಅನುಭವ ಮಂಟಪದ ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಹಾಶಿವಯೋಗಿಯಾದ ಕಲ್ಯಾಣ ಕ್ರಾಂತಿಯ ನಂತರ ಸೊನ್ನಲಿಗೆಗೆ ಬಂದು ಅಲ್ಲಿಯ ಐಕ್ಯರಾದರು. ಸಿದ್ದರಾಮ ವಚನ, ಸ್ವರವಚನ, ಬಸವ ಸ್ತೋತ್ರದ ತ್ರಿಪದಿ, ಅಷ್ಟಾವರಣ ಸ್ತೋತ್ರದ ವಿಧಿ, ಸಂಕೀರ್ಣ ತ್ರಿವಿಧಿ ಎಂದು ವೈವಿಧ್ಯಮಯ ಸಾಹಿತ್ಯ ಸೃಷ್ಟಿಸಿದ್ದಾರೆ. ವಚನ ಮತ್ತು ಸ್ವರವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವಿದ್ದರೆ ತ್ರಿವಿಧಿಗಳಲ್ಲಿ ಯೋಗಿನಾಥ ಎಂಬ ಅಂಕಿತವಿದೆ. ಇವರ 1162 ವಚನಗಳು. ಅವುಗಳಲ್ಲಿ ವೈಯಕ್ತಿಕ ಬದುಕಿನ ಸಂಗತಿಗಳು, ಧರ್ಮತತ್ವ, ಸಾಮಾಜಿಕ ಕಳಕಳಿ ಪ್ರಧಾನವೆನಿಸಿದೆ. ವಚನ, ನಡೆ ನುಡಿಗಳೊಂದಾದವರಿಗೆ ಒಲಿವೆ ಕಂಡಯ್ಯ, ನುಡಿಯ ಬ್ರಹ್ಮವಾದವರ ನೀನೊಲ್ಲೆಯ್ಯ ಮೃಡನೆ. ಕಪಿಲ ಮಲ್ಲಿಕಾರ್ಜುನ ಲಿಂಗ, ನುಡಿಯ ಬ್ರಹ್ಮಗಳಿಂದ ತಪ್ಪುದೇನೋ? ಇದರ ಅರ್ಥ ಹೀಗಿದೆ, ಕುಶಲತೆಯ ಮಾತುಗಳಿಂದಾಗಲಿ ಇಲ್ಲವೇ ಕೇಳುಗರ ಮನಗೆಲ್ಲುವ ಮೋಡಿಯ ಮಾತುಗಳಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ. ಕೇವಲ ಮಾತಿನ ಜಾಣ್ಮೆಯನ್ನು ಮೆರೆಯುವ ಬದಲು ವ್ಯಕ್ತಿಯು ತಾನಾಡುವ ಮಾತುಗಳಿಗೆ ತಕ್ಕಂತೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂಬುದು ಈ ವಚನದಲ್ಲಿ ಹೇಳಲಾಗಿದೆ. ದೇಹವನ್ನು ದಂಡಿಸಿ ದುಡಿಮೆಯನ್ನು ಮಾಡದೆ ಕೇವಲ ಮಾತಿನ ಚತುರತೆಯಿಂದಲೇ ಎಲ್ಲರನ್ನೂ ವಂಚಿಸುತ್ತಾ ತಮಗೆ ಬೇಕಾದುದನ್ನು ಪಡೆದುಕೊಳ್ಳುವವರು, ಮಾತನ್ನೇ ಬಂಡವಾಳ ಮಾಡಿಕೊಂಡವರನ್ನು ನೀನು ಮೆಚ್ಚುವುದಿಲ್ಲ. ಇಂತಹವರಿಂದ ಸಮಾಜಕ್ಕೆ ಏನೂ ಪ್ರಯೋಜನವಿಲ್ಲ ಎಂದು ಈ ವಚನದಲ್ಲಿ ಹೇಳಲಾಗಿದೆ. ನಡೆನುಡಿಗಳು ಒಂದಾಗಿ ಇತರರಿಗೆ ಹೇಳುವ ನೀತಿ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳುತ್ತಿರುವವರಿಗೆ ದೇವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿನ್ನನ್ನು ನೀನು ಪಿಸಿಕೊಳ್ಳುವೆ ಎಂದು ಸಿದ್ಧರಾಮೇಶ್ವರರು ಈ ವಚನದಲ್ಲಿ ಹೇಳುತ್ತಾರೆ.
1: ಸಿದ್ಧರಾಮೇಶ್ವರರ ಒಂದು ವಚನವನ್ನ ಹೇಳುವ ಮೂಲಕ ಉಮಾದೇವಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಉಮಾದೇವಿಯವರು ಸಿದ್ದರಾಮೇಶ್ವರರ ವಚನಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
3: ಎರಡನೇ ವಚನ, ಪುಣ್ಯವ ಮಾಡಬೇಕೆಂದು ಮರುಗ ಬೇಡ, ಪಾಪವ ಮಾಡದಿದ್ದರೆ ಪುಣ್ಯ ದಿಟ್ಟ, ಬೇರೆ ತೀರ್ಥ ಬೇಡ. ಸತ್ಯವ ನುಡಿವಲ್ಲಿ ಸಂದಿಲ್ಲ ದೇಹನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಹುಸಿಗೆ ಹುರುಡಿಗನು. ಇದರ ಅರ್ಥ, ತನ್ನ ನಿತ್ಯ ಜೀವನದಲ್ಲಿ ಒಳ್ಳೆಯ ನಡೆ ನುಡಿಯಿಂದ ಬಾಡುತ್ತಿರುವ ವ್ಯಕ್ತಿಯು ಪುಣ್ಯವನ್ನು ಪಡೆಯಲೆಂದು ಇಲ್ಲವೇ ಪಾಪವನ್ನು ಕಳೆಯಲೆಂದು ದೇವರಿಗೆ ಮೊರೆ ಹೋಗಬೇಕಾಗಿಲ್ಲವೆಂಬ ಸಂಗತಿಯನ್ನು ಈ ವಚನದಲ್ಲಿ ಹೇಳಲಾಗಿದೆ. ದೇವರಿಗೆ ಮೊರೆ ಹೋಗುವುದು ಎಂದರೆ ದೇವಾಲಯಗಳಿಗೆ ಹೋಗಿ ನದಿ ತೊರೆಗಳಲ್ಲಿ ಮಿಂದು ಅನೇಕ ವ್ರತಗಳನ್ನು ಆಚರಿಸುತ್ತಾ ಪುಣ್ಯ ಗಳಿಕೆಗಾಗಿ ಇಲ್ಲವೇ ಪಾಪದ ನಿವಾರಣೆಗಾಗಿ ಹಂಬಲಿಸುವುದು. ವ್ಯಕ್ತಿಯು ಇತರರಿಗೆ ಒಳ್ಳೆಯದನ್ನು ಮಾಡದಿದ್ದರೂ ಚಿಂತೆ ಇಲ್ಲ, ಕೇಡನ್ನು ಮಾಡದಿದ್ದರೆ ಸಾಕು, ಅದೇ ನಿಜವಾಗಿಯೂ ಬದುಕಿನಲ್ಲಿ ಪುಣ್ಯವನ್ನು ಮಾಡಿದಂತಾಗುತ್ತದೆ. ಸತ್ಯವ ನುಡಿಯುವಲ್ಲಿ ಸಂದಿಲ್ಲ ದೇಹನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜನರು ಸತ್ಯದ ನುಡಿಯನ್ನಾಡುತ್ತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಿರುವ ಎಡೆಯಲ್ಲಿ ಶಿವನಿರುವನು ಎಂಬ ನಿಲುವನ್ನು ಹೊಂದಿದ್ದ 12ನೇ ಶತಮಾನದ ಶಿವಶರಣರು ತಮ್ಮ ಒಳಿತಿಗಾಗಿ ಬಯಸುವಂತೆಯೇ ಸಮಾಜದ ಒಳಿತಿಗೆ ನೆರವಾಗುವುದರಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು.
2: ವಚನಕಾರರಾದಂಥ ಸಿದ್ದರಾಮೇಶ್ವರರ ವಚನದಲ್ಲಿರುವಂತಹ ಸಾಕಷ್ಟು ಮೌಲ್ಯಯುತವಾದಂತಹ ವಿಚಾರಗಳನ್ನ ಶ್ರೀಮತಿ ಉಮಾದೇವಿಯವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಡಾಲಸ್ ಕಾಲೋನಿಯವರೇ ಆದಂತಹ ಶ್ರೀಮತಿ ಉಮಾದೇವಿಯವರು ಸಿದ್ದರಾಮೇಶ್ವರರ ಜೀವನ ಹಾಗೆ ಅವರ ವಚನವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
1: ಶ್ರೀ ಸಿದ್ದರಾಮೇಶ್ವರರ ಮನದ ಮಲಿನವ ಕಳೆಯೋ ಅಯ್ಯ ಎನ್ನುವ ವಚನದ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳ ಬಯಸುತ್ತೇನೆ. ಮನದ ಮಲಿನವನ್ನು ಕಳೆಯ ಅಯ್ಯ, ಮನವೇ ಶುದ್ಧನಾಗು, ಮನವೇ ಸಿದ್ಧನಾಗು, ಮನವೇ ಪ್ರಸಿದ್ಧನಾಗಯ್ಯ. ನದೊಡೆಯ ಮಹಾದೇವ ಕಪಿಲ ಸಿದ್ಧ ಮಲ್ಲಿನಾಥ, ಮನದ ಸರ್ವಾಂಗ ನೀನಾಗಯ್ಯ. ನೋಡಿ, ಈ ಮರ್ಕಟವಾದ ಮನಸ್ಸು ಎಂದೂ ಒಳ್ಳೆಯದರ ಕಡೆ ಕರೆದೊಯ್ಯುವುದಿಲ್ಲ. ಎಲ್ಲಿಯೋ ಜಗಳವೋ ಏನಾದರೂ ನಡೆಯುತ್ತಿದ್ದರೆ ಅದೇನು ನೋಡುವ ಎಂದು ಮನಸ್ಸು ಹೇಳುತ್ತದೆ. ಆದರೆ ಬುದ್ಧಿ ಹೇಳುತ್ತದೆ, ಅದು ನಿನ್ನದಲ್ಲ ಮಗು, ಒಳ್ಳೆಯ ಕಡೆಗೆ ತಿರುಗು ಮನವೇ ಎನ್ನುತ್ತದೆ. ಹಾಗಾಗಿ ನಾವು ಬುದ್ಧಿಯ ಕಡೆಗೆ ಮನಸ್ಸನ್ನು ತಿರುಗಿಸಬೇಕು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಎನ್ನುವ ಗಾಯತ್ರಿ ಮಂತ್ರದಲ್ಲಿ, ದೇವ ನೀನು ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನಿನ್ನನ್ನು ತಿಳಿಯಲು ಪ್ರಚೋದಿಸು ಎಂದು ಪ್ರಾರ್ಥಿಸುವ ಹಾಗೆ ನಾವು ಪ್ರತಿಕ್ಷಣದಲ್ಲೂ ನಮ್ಮ ಮನಸ್ಸನ್ನು ದೇವರ ಕಡೆಗೆ ಟ್ಯೂನ್ ಮಾಡಿ ಇಟ್ಟುಕೊಳ್ಳಬೇಕೆಂದು ಎನ್ನುವುದನ್ನು ಶ್ರೀ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಜೀವನದಲ್ಲಿನ ಎಲ್ಲ ಬಗೆಯ ಒಳಿತು ಕೆಡುಕುಗಳಿಗೆ ಕಾರಣವಾಗುವ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಬಾಳುವಂತಹ ಕಸುವನ್ನು ತನಗೆ ನೀಡುವಂತೆ ದೇವರಾದ ಶಿವನಲ್ಲಿ ವ್ಯಕ್ತಿಯು ಮೊರೆಯಿಡುತ್ತಿರುವ ಸಂಗತಿಯನ್ನು ಈ ವಚನದಲ್ಲಿ ಹೇಳಲಾಗಿದೆ. ಮನದ ಮಲಿನವನ್ನು ಕಳೆಯ ಅಯ್ಯ ಎಂದರೆ ಮನಸ್ಸಿನಲ್ಲಿ ನಿರಂತರವಾಗಿ ಮೂಡುತ್ತಿರುವ ಒಳಿತು ಕೆಡುಕಿನ ಒಳಮಿಡಿತಗಳಲ್ಲಿ ಕೆಟ್ಟದ್ದನ್ನು ಹೋಗಲಾಡಿಸಿ ಒಳ್ಳೆಯದನ್ನು ಅನುಸರಿಸುವಂತೆ ಮಾಡೋ ದೇವ. ಮನಸ್ಸನ್ನು ಶುಚಿಯಾಗಿಟ್ಟುಕೋ. ನಿತ್ಯ ಜೀವನದ ವ್ಯವಹಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಲು ತಯಾರಾಗು ಮನವೇ ಎಂದು ಮನಸ್ಸನ್ನು ತಯಾರು ಮಾಡಿಕೊಳ್ಳಬೇಕು. ಪ್ರಸಿದ್ಧವಾಗು ಎಂದು ಮನಸ್ಸನ್ನು ಓಲೈಸುತ್ತಾನೆ. ಆಚೆ ಈಚೆ ಓಲಾಡುತ್ತಿರುವ ಮನಸ್ಸನ್ನು ಓಲೈಸಿ ಶಿವನಲ್ಲಿ ರತನಾಗಲು ಭಕ್ತ ಪ್ರೇರೇಪಿಸುತ್ತಾನೆ. ಮನಸ್ಸಿನ ಒಡೆಯನಾದ ಶಿವನೇ ಮನದಲ್ಲಿ ಸದಾ ಕಾಲ ಅರಿವು ಮತ್ತು ಎಚ್ಚರವನ್ನು ಮೂಡಿಸುವೆಂದು ಬೇಡುತ್ತಾನೆ. ವ್ಯಕ್ತಿಯು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ವ್ಯಾಯಾಮಗಳ ಮೂಲಕ ದೇಹಕ್ಕೆ ತರಬೇತಿ ನೀಡುವಂತೆ, ಒಳ್ಳೆಯ ನಡೆನುಡಿಯಿಂದ ಬಾಳುವುದಕ್ಕಾಗಿ ಜೀವನದ ಕೊನೆ ಘಳಿಗೆಯ ತನಕ ತನ್ನ ಮನಸ್ಸಿಗೆ ತರಬೇತಿಯನ್ನು ನೀಡಬೇಕೆಂದು 12ನೇ ಶತಮಾನದ ಶರಣರು ಹೇಳಿದ್ದಾರೆ. ಇದರಲ್ಲಿ ಶ್ರೀ ಸಿದ್ದರಾಮರು ಒಬ್ಬರು. ಈ ನನ್ನ ಚೈತನ್ಯ ರೂಪಿ ದೇಹದಲ್ಲಿ ಸರ್ವಾಂಗ ಸುಂದರನಾಗಿ ನನ್ನಲ್ಲಿ ನೆಲೆಗೊಳ್ಳು ದೇವ ಎನ್ನುತ್ತಾರೆ. ಇಂತಹ ವಚನಕರ್ತರಾದ ಸಿದ್ದರಾಮರಿಗೂ ವಚನಕ್ಕೂ ಗೌರವ ಸಲ್ಲಿಸೋಣ. ನಾವು ಕೂಡ ಒಳ್ಳೆಯ ಮನಸ್ಸಿನ ಮಾಲೀಕರಾಗೋಣ. ಜೈ ಶ್ರೀರಾಮ್.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂತಹ ಸಿದ್ದರಾಮೇಶ್ವರರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ. ಶಿವಮೊಗ್ಗದ ಡಾಲಸ್ ಕಾಲೋನಿಯವರೇ ಆದಂತಹ ಶ್ರೀಮತಿ ಉಮಾದೇವಿಯವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಇವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸಹಭಾವ ವದಕ್ಕೆ ಸರಿ ಬಹಿರಂತರೈಕ್ಯವನು ನೆನಪಿಗಾಗಿಸಲೆಂದು ವಿಹಿತಮಾಚಮಾನಾರ್ಘ್ಯ ಪೂಜೆ ನೈವೇದ್ಯ ಗುಹೆಯೊಳಗಣದ ಹೊರಗಣದ ಕೂಡಿಸು ಉಪಾಯ ಸಹಭಾವ ವದಕ್ಕೆ ಸರಿ ಮಂಕುತಿಮ್ಮ. ಬಹಿರಂತರೈಕ್ಯವನ್ನು, ಬಹಿರ್ ಅಂತರ್ ಐಕ್ಯವನ್ನು ಅಂದರೆ ಹೊರಗಿನ ಒಳಗಿನ ಒಂದಾಗುವಿಕೆಯನ್ನು ನೆನಪಿಗಾಗಿಸಲೆಂದು ನೆನಪಿಸಬೇಕು ಅಂತ ವಿಹಿತಂ ಆಚಮನಾರ್ಘ್ಯ ಪೂಜೆ ನೈವೇದ್ಯ. ಆಚಮನ ಆರ್ಘ್ಯ ಪೂಜೆ ನೈವೇದ್ಯನ ವಿಧಿಸಲಾಗಿದೆ, ವಿಧಿಸಲ್ಪಟ್ಟಿದೆ. ಇವೆಲ್ಲ ಪೂಜಾ ವಿಧಿ ವಿಧಾನಗಳು. ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ, ಗುಹೆಯ ಒಳಗಣದ ಒಳಗಿನದ್ದು, ಹೊರಗಣದ ಹೊರಗಿನದ್ದು ಕೂಡಿಸುವ ಉಪಾಯ ಸಹಭಾವ ವದಕ್ಕೆ ಸರಿ. ಸಹಭಾವವೇ ಅದಕ್ಕೆ ಸರಿ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬಹಿರಂತ ರೈಕ್ಯವನ್ನು ನೆನಪಿಗಾಗಿಸಲೆಂದು ವಿಹಿತಂ ಆಚಮನಾರ್ಘ್ಯ ಪೂಜೆ ನೈವೇದ್ಯ ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ ಸಹಭಾವ ವದಕ್ಕೆ ಸರಿ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಮ್ಮ ಹೊರಗೆ ಮತ್ತೆ ಒಳಗಿರೋದು ಒಂದೇ ಅಂತ ನೆನಪಿಸೋದಕ್ಕೆ ಆಚಮನ ಅರ್ಘ್ಯ ಪೂಜೆ ನೈವೇದ್ಯಗಳು ವಿಧಿಸಲ್ಪಟ್ಟಿದೆ. ಇದು ಹೃದಯ ಗುಹೆಯಲ್ಲಿರೋ ಮತ್ತೆ ಹೊರಗಿರೋ ಚೈತನ್ಯವನ್ನು ಒಂದುಗೂಡಿಸೋ ಉಪಾಯ. ಅದಕ್ಕೆ ಸಮಾನವಾದ ಭಾವ ಬೇಕು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಇಲ್ಲಿ ನಾವು ಭಾವಲಿಂಗದ ಪೂಜೆನ ವರ್ಣಿಸಿರೋ ಸರ್ವಭೂಷಣ ಶಿವಯೋಗಿಗಳು ಏನಂದಿದ್ದಾರೆ ಅಂತ ನೋಡೋಣ ಬನ್ನಿ. ಭಾವಲಿಂಗದ ನಿಜವನ್ನ ಪೂರ್ಣಮಯವಾಗಿ ಭಾವಿಸಿ ಪೂಜೆಗೈಯುವವನೇ ದಿವ್ಯಯೋಗಿ. ಧರೆಯೇ ಪೀಠಿಕೆ ಅಷ್ಟದಿಶೆಯೇ ಗೋಮುಖ ಮೂರ್ಧ ಪರಿಪೂರ್ಣವಾಗಿಪ್ಪ ಬಯಲೆ ಗೋಳಕವು ಸರ್ವಲೋಕಗಳ ನಿಂತೊಳಗೊಂಡ ಲಿಂಗವ ಅರಿವೆಂಬ ಕರುವಾಗಿರುಹದೊಳಗಿರಿಸಿ ಶರದಿ ಸಪ್ತಕದಿಂದಲಭಿಷೇಕವೆರೆದಿಂದ ತರಣಿ ತಾರಕೆಗಳ ಕುಸುಮವ ಧರಿಸಿ ಸ್ಫುರಿಸುವೌಷಧಿಗಳೆಲ್ಲವ ನೈವೇದ್ಯವ ಮಾಡಿ ಮರೆವ ಜಾಂಡದ ವಸ್ತ್ರವಿದನು ಬಾಸಣಿಸಿ ಅದರ ಗರ್ಭದೊಳೆ ತಾನಿರು ತಿರ್ದು ತನ್ನಯ ಹೃದಯ ಮಧ್ಯದೊಳದನು ಹುದುಗಿಸಿ ಬಳಿಕ ಅದು ತಾನರ್ಚನೆ ಎಂಬ ತ್ರಿಪುಟ ಎಳಿದು ಮಿಕ್ಕ ಸದಮಳ ಗುರು ಸಿದ್ಧ ನಿರವೇ ತಾನಾಗಿ. ನೋಡಿ, ದೃಷ್ಟಿಯು ದೈವೀಮಯವಾದಾಗ ಭಾವಲಿಂಗ ಪೂಜೆ ಮಾಡೋ ಶಿವಯೋಗಿಯ ಜ್ಞಾನ ಚಕ್ಷುವಿಗೆ ಸೃಷ್ಟಿಯ ಪ್ರತಿಯೊಂದು ಕಾರ್ಯ ದೈವೀ ಪೂಜೆಯಾಗತ್ತೆ. ಆಗ ತನ್ನ ಹೃದಯದ ಗುಹೆಯಲ್ಲೇ ಹೊರಗಿರೋ ಚೇತನ ತನ್ನೊಳಗೆ ಇದೆ ಅಂತ ಅನುಭವಿಸಿ ತಾನು ಬೇರೆ ಅರ್ಚನೆ ಬೇರೆ ಅನ್ನೋ ತ್ರಿಪುಟಿಯ ಭಾವವನ್ನೇ ಅವನು ಕಳೆದುಕೊಳ್ತಾನೆ. ಹೊರಗಿನ ಮತ್ತೆ ಅಂತರಂಗದ ಉಭಯ ತತ್ವಗಳು ಒಂದೇ ಅನ್ನೋದನ್ನು ಅನುಭವಿಸ್ತಾನೆ. ಕಗ್ಗದ ಮಾತು ಕೂಡ ಸುಂದರವಾಗೇ ಇದೆ ನೋಡಿ.

0: ಅಂತನ ಪೂಜಾ ಕ್ರಮದಲ್ಲಿ. ಆದ್ರೆ ನಾವು ಪೂಜೆ ಮಾಡೋದು ಯಾವ್ದನ್ನ, ನಮ್ಮ ಎದುರಿಗಿರೋ ಮೂರ್ತ ರೂಪದ ವಿಗ್ರಹವನ್ನೋ ಅಥವಾ ಆ ವಿಗ್ರಹದ ಹಿಂದಿರೋ ಪರತತ್ವವನ್ನೋ? ಪರಮೇ ವ್ಯೋಮನ್ ಅಂದ್ರೆ ಆಕಾಶದಲ್ಲಿ ಸಕಲಕ್ಕೂ ಮೂಲವಾದ ಮತ್ತೆ ಎಲ್ಲದಕ್ಕಿಂತ ಮಿಗಿಲಾದ ಆ ಪರಮಚೇತನವನ್ನ ನಿಹಿತಂ ಗುಹಾಯಾಮ್ ಅಂದ್ರೆ ಅಂತರಂಗಕ್ಕೆ ತಂದುಕೊಳ್ಳೋದೇ ಪೂಜೆ. ಸಕಲ ವಿಶ್ವದಲ್ಲಿ ಆವೃತವಾಗಿರೋ ಆ ಪರಮಚೇತನವೇ ನಮ್ಮ ಒಳಗೂ ಇರೋ ಚೇತನ ಅನ್ನೋ ಅರಿವು ಮೂಡಬೇಕು. ಹಾಗೆ ಮೂಡಿದ ತಿಳುವಳಿಕೆಯಿಂದ ಸಕಲ ಚರಾಚರಗಳಿಗೆ ಕಾರಕ ಮತ್ತೆ ಧಾರಕವಾದ ಆ ಪರಸತ್ವ ಮತ್ತೆ ಪೂರ್ವ ಕರ್ಮಾನುರೂಪವಾಗಿ ಇಂದ್ರಿಯಾಧಾರಿತವಾದ ಈ ದೇಹ ಧಾರಣೆ ಮಾಡಿರೋ ನಮ್ಮೊಳಗಿರೋ ಚೇತನ ಎರಡು ಒಂದೇ ಅನ್ನೋ ಅರಿವು ಸ್ಥಿರವಾಗಬೇಕು. ಹಾಗಾಗೋದಕ್ಕೆ ದಾರಿ ಈ ಪೂಜೆ ಒಂದೇ ಅಂತ ಹೇಳ್ತಿದ್ದಾರೆ ಇಲ್ಲಿ ಗುಡ್ಡಪ್ಪನವರು. ಆದ್ರೆ ಈ ಪೂಜೆ ಹೇಗಿರ್ಬೇಕು? ಜಗತ್ತಿನ ಎಲ್ಲಾ ಕಡೆಯೂ ಈ ರೀತಿಯ ಪೂಜೆ ಪರಿಪರಿಯಾದ ವಿಧಾನಗಳಲ್ಲಿ ನಡೆಯುತ್ತೆ. ಮೂರ್ತ ರೂಪದ ಪೂಜೆ ಮತ್ತೆ ನಿರಾಕಾರ ಬ್ರಹ್ಮನ ಪೂಜೆ, ಬಹಿರಂಗದಲ್ಲಿ ವಿಜೃಂಭಣೆಯ ಪೂಜೆ, ಅಂತರಂಗದಲ್ಲಿ ಮೌನವಾದ ಪೂಜೆ ನಡೆಯುತ್ತೆ. ವಿಧಿ ವಿಧಾನಗಳು ಹೇಗೆ ಇದ್ರೂ ಆ ಪರಮಚೇತನವನ್ನ ಅಂತರಂಗಕ್ಕೆ ತಂದ್ಕೊಂಡು ಎರಡು ವಿಲೀನವಾಗಿ ಸಮಭಾವದಲ್ಲಿ ಇರೋದೇ ಸರಿಯಾದ ಪೂಜೆ. ಹೊರಗಿನ ಪೂಜೆಗಳು ಸಾಂಸ್ಕೃತಿಕ ಬೆಳವಣಿಗೆಗೆ ಎಡೆ ಮಾಡಿಕೊಟ್ರೆ ಮೌನದ ಅಂತರಂಗ ಪೂಜೆ ಆತ್ಮೋನ್ನತಿಗೆ ದಾರಿಯಾಗತ್ತೆ. ಏನಂತೀರಾ? ನಿಮ್ಮ ಅನಿಸಿಕೆನ ಕಳಿಸಿಕೊಡಬಹುದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕತೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ ಪೊನ್ನಜ್ಜಿ, ಇವತ್ತು ನಿಮ್ ಮನೆಯಲ್ಲಿ ಏನ್ ಅಡುಗೆ ಆಗಿತ್ತು
6: ನೋಡು? ಒಳ್ಳೆ ಅಡುಗು ಲಜ್ಜಿ ತರ ಮಾತಾಡ್ತಿದ್ದಾಳೆ.
5: ಹೌದು, ಏನಾಯ್ತು ಕೇಳಿದ್ರೆ ಹೇಳ್ ಪೊನ್ನಜ್ಜಿ, ಏನ್ ಅಡುಗೆ ಏನ್ ತಿಂಡಿ ಮಾಡಿದ್ದೆ ಇವತ್ತು?
6: ಬಹುಶಃ ಅಡುಗೆ ಮಾಡೋದನ್ನು ಕಲ್ತಿರ್ಬೇಕು.
5: ನೋಡ್ ಪೊನ್ನಜ್ಜಿ, ಹೇಗ್ ಅಣಕಿಸ್ತಾರೆ, ನಾನು ಅಡುಗೆ ಬಗ್ಗೆ ಮಾತಾಡಬಾರ್ದಾ?
7: ಏ ಸುಮ್ಮನೆ ಇರಿ, ಅಡುಗೆ ಕೆಲಸ ಅಂದ್ರೆ ಯಾಕಷ್ಟು ತಾಸಾರ? ನೀವೆಲ್ಲ ಮೂರ್ ಹೊತ್ತು ತಿಂಡಿ ಊಟ ಅಂತ ಮಾಡೋದಿಲ್ವಾ? ಅದು ದೇವರ ಕೆಲಸ ಇದ್ದ ಹಾಗೆ ಗೊತ್ತಾ? ಪುಟ್ಟೆ, ಮುಖ ಸಣ್ದು ಮಾಡಬೇಡ. ಇವತ್ತು ನಮ್ಮನೇಲಿ ಕಟ್ ಸಾರು ಕಳಲೆ ಪಲ್ಯ, ಗೊತ್ತಾ?
8: ಕಳಲೆ ಪಲ್ಯ? ಏನದು, ಯಾವ ತರಕಾರಿ ಅದು?
9: ಏ ಕಳಲೆ ಅಂದ್ರೆ ಗೊತ್ತಿಲ್ವಾ? ಕಳಲೆ ಅಂದ್ರೆ ಮೊಳಕೆ ಬಂದ ಎಳೆ ಬಿದಿರಿನ ಕಾಂಡ ಅಲ್ವಾ ಪೊನ್ನಜ್ಜಿ?
7: ಹೌದು ಪುಟ್ಟ, ಅಂದ್ಹಾಗೆ ಇವತ್ತು ನಾನು ಬಿದಿರಿನ ಬಗ್ಗೆ ಒಂದು ಕಥೆಯನ್ನ ಹೇಳ್ತೀನಿ, ಆಗ್ಬೋದಾ?
8: ಅದಕ್ಕೂ ಒಂದ್ ಕತೆ ಇದೆಯಾ?
7: ಇದೆ, ಚೆನ್ನಾಗಿದೆ ಗೊತ್ತಾ? ಶುರು ಮಾಡ್ತೀನಿ ಈಗ, ಹರಟೆಯನ್ನ ಮುಗಿಸಿ ಕತೆ ಕೇಳಿ.

0: ಆಯ್ತಪ್ಪ.
1: ಒಂದ್ಸಲ ಮರಗಳ ನಡುವೆ ಜಿದ್ದಾಜಿದ್ದಿ ಜಗಳ ಶುರುವಾಗುತ್ತೆ. ಮಾವು, ಹಲಸು, ತೆಂಗು, ಅಡಿಕೆ ಮೊದಲಾದ ಮರಗಳು, ಮಲ್ಲಿಗೆ, ಗುಲಾಬಿ, ಸಂಪಿಗೆ ಮುಂತಾದ ಹೂವಿನ ಗಿಡಗಳು ನಾಮೇಲು ತಾಮೇಲು ಅನ್ನೋ ವಾದ ವಿವಾದಕ್ಕೆ ಇಳಿತವೆ. ಚಂದದ ಹಳದಿ ಹೊಮ್ಮಣ್ಣ ನಂದು, ಕಾಯಾದಾಗ ಅಡುಗೆಗೆ ಉಪ್ಪಿನಕಾಯಿಗೆ ನಾನಿದ್ರೆ ರುಚಿಯೇ ರುಚಿ. ಹಣ್ಣಾಗಿ ರಸ ತುಂಬಿ ಗಳಿತ್ರೆ ನನ್ನನ್ನು ತಿನ್ನೋಕೆ ಜನರು ಮುಗಿಬೀಳ್ತಾರೆ. ಸ್ವಾದಿಷ್ಟವಾದ ಮಾವಿನ ಹಣ್ಣು ನಾನು ಅಂತ ಮಾವು ಮೂಗೇರಿಸುತ್ತೆ. ಏನಿಲ್ಲ, ನೀನು ಎಷ್ಟೇ ರುಚಿ ಆದರೂ ನನ್ನ ಹಣ್ಣಿನ ರುಚಿನೇ ಬೇರೆ. ನನ್ನಿಂದ ಮುಳ್ಕ, ಕಡುಬು, ದೋಸೆ ಹೀಗೆ ವಿಧ ವಿಧವಾದ ತಿಂಡಿಗಳನ್ನು ತಯಾರು ಮಾಡಿ ತಿಂತಾರೆ. ಸಿಹಿಯಾದ ಹಲಸಿನ ತೊಳೆಗಳಂದರೆ ಎಲ್ಲರಿಗೂ ಭಾಳ ಇಷ್ಟ ಅಂತ ಹಲಸು ಬೀಗುತ್ತೆ. ತೆಂಗು, ಹ್ಞೂ ಹ್ಞೂ, ನಾನು ಕಲ್ಪವೃಕ್ಷ, ನನ್ನ ಒಂದೊಂದು ಭಾಗನೂ ಉಪಯುಕ್ತ ಅಂತ ಸಾರುತ್ತೆ. ಅಡಿಕೆ, ನಾನಿಲ್ಲದೆ ಯಾವ ಪೂಜೆನೂ ಇಲ್ಲ ಅಂತ ಘೋಷಿಸುತ್ತೆ. ಹೀಗೆ ಬೇರೆ ಬೇರೆ ಮರಗಳು ತಮ್ಮ ತಮ್ಮ ವಿಶೇಷತೆಗಳನ್ನು ಹೆಮ್ಮೆಯಿಂದ ಹೇಳ್ಕೊಳ್ತವೆ. ಹಾಗೆ ಗುಲಾಬಿ ವಯಾರದಿಂದ ತಿಳಿಗಾಳಿಗೆ ತೂಕ್ತಾ, ನನ್ನ ಅಂದದ ಮುಂದೆ ನಿಮ್ದೇನೂ ನಡೆಯೋದಿಲ್ಲ, ನನ್ನ ಮನಮೋಹಕ ರೂಪಿಗೆ ಮರುಳಾಗದವರು ಇಲ್ಲ ಅಂತ ಕತ್ತನ್ನು ಕುಂಕಿಸುತ್ತೆ. ಅಷ್ಟರಲ್ಲಿಯೇ ಮಲ್ಲಿಗೆ ಗಕ್ಕಂತ ಮಧ್ಯ ಬಾಯಿ ಹಾಕಿ, ಸಾಕು ಮಾಡು ಗುಲಾಬಿ ರಾಣಿ, ನನ್ನ ಶ್ವೇತ ವರ್ಣವನ್ನು ನವಿರಾದ ಕಂಪನ್ನು ಮೆಚ್ಚಿದವರು ಈ ಜಗತ್ತಿನಲ್ಲಿದ್ದಾರೆಯೇ, ನಿಮಗಿಂತ ನಾನೇ ಹೆಚ್ಚು ಅಂತ ಹೇಳುತ್ತೆ. ಆಗ ಸಂಪಿಗೆ, ನನ್ನ ಮಾತು ಕೇಳಿ, ಸುಂದರವಾದ ಮೂಗಿಗೆ ನನ್ನನ್ನು ಹೋಲಿಸ್ತಾರೆ, ನನ್ನ ಕಟು ಸುಗಂಧ ಚಂದದ ರೂಪವನ್ನು ಹೊಗಳದವರು ಯಾರಿಲ್ಲ ಹೇಳಿ ಅಂತ ಕುಚ್ಚಿಕೊಳ್ಳುತ್ತೆ. ಹೀಗೆ ತರತರಹದ ಮರಗಿಡಗಳು ತಮ್ಮತನವನ್ನು ಎತ್ತಿ ಹೇಳಿ ತಾವೇ ಹೆಚ್ಚು ಅಂತ ಕಿತ್ತಾಡ್ತವೆ. ಆದರೆ ಮೂಲೆಯಲ್ಲಿ ನಿಂತಿದ್ದ ಬಿದಿರ ಮೇಳೆ ಸುಮ್ಮನೆ ನಿಂತಿತ್ತು. ಆಗ ಎಲ್ಲರ ದೃಷ್ಟಿಯ ಆ ಬಿದಿರ ಮೇಳೆಯ ಮೇಲೆ ಬೀಳುತ್ತೆ. ಮರವೊಂದು, ತಮ್ಮ ಬಿದಿರ ಮೇಳೆ, ನೀನ್ಯಾಕೆ ಸುಮ್ಮನಿದ್ಯಾ, ನಿನಗೆ ಹೇಳ್ಕೊಳ್ಳೋಕ್ಕೆ ಏನು ಇಲ್ವೇ ಅಂತ ಕುಹಕವಾಡುತ್ತೆ. ಉಳಿದ ಮರಗಿಡಗಳು ತಮ್ಮ ಮತಭೇದ ಮರೆತು ಬಿದಿರನ್ನು ಅಣಕಿಸುವ ಹಾಗೆ ಗಹಗಹಿಸಿ ನಗ್ತವೆ. ಆಗ ಹೂವಿನ ಗಿಡ ಒಂದು, ಹೂವಿಲ್ಲ, ಹಣ್ಣಿಲ್ಲ, ಸುಗಂಧವಿಲ್ಲ, ನೆರಳಂತೂ ಇಲ್ವೇ ಇಲ್ಲ, ಪಾಪ ಏನು ಹೇಳಿತು ಬಿದಿರು ತನ್ನ ಬಗ್ಗೆ ಅಂತ ಕುಹಕದಿಂದ ಚುಚ್ಚುತ್ತೆ. ಬಿದಿರು ಸಪ್ಪೆ ಮೋರೆ ಮಾಡಿ ಅವಮಾನದಿಂದ ತಲೆ ತಗ್ಸಿ ನಿಂತಿತ್ತು. ಸ್ವಲ್ಪ ಹೊತ್ತು ಕಲಕಲ ಅಂತ ಜಗಳವಾಡಿ ಎಲ್ಲ ಮರಗಿಡಗಳು ಸುಮ್ಮನಾಗ್ತವೆ. ಆದರೆ ಬಿದಿರ ಮೇಳೆ ಮಾತ್ರ ಎಲ್ಲರ ವ್ಯಂಗ್ಯ ಭರಿತ ಮಾತುಗಳಿಂದ ಗಾಸಿಗೊಳ್ಳುತ್ತೆ.
0: ಪಾಪ ಬಿದಿರು, ಎಲ್ಲರ ವ್ಯಂಗ್ಯ ಮಾತು ಕೇಳಿ ಎಷ್ಟು ಬೇಜಾರಾಗಿರ್ಬೇಕು ಅದಕ್ಕೆ.
1: ಹ್ಞೂ, ಆಗದೆ ಇರುತ್ತಾ, ಅದಕ್ಕೆ ಎಲ್ಲರ ಮಾತು ಕೇಳಿ ತುಂಬ ಬೇಜಾರಾಗೋಯ್ತು. ಎಲ್ಲರೂ ಹೇಳೋ ಹಾಗೆ ನನ್ನಲ್ಲಿ ಹೇಳಿಕೊಳ್ಳುವ ಯಾವ ವಿಶೇಷತೆಗಳೂ ಇಲ್ಲ. ನನ್ನನ್ನು ಹೀಗೆ ನಿಷ್ಪ್ರಯೋಜಕನನ್ನಾಗಿ ಯಾಕೆ ಬ್ರಹ್ಮದೇವ ಹುಟ್ಟಿಸಿದ್ದಾನೆ ಅಂತ ಅದು ಬಹಳವಾಗಿ ಚಿಂತೆ ಮಾಡುತ್ತೆ. ಕೊನೆಗೆ ತನ್ನ ಈ ಅಳಲನ್ನು ಸೃಷ್ಟಿದಾತ ಬ್ರಹ್ಮನಲ್ಲಿ ಹೇಳ್ಕೊಳ್ಳೇಬೇಕು ಅನ್ನೋ ಆಕ್ರೋಶ ಬಿದಿರಿಗೆ ಹುಟ್ಟುತ್ತೆ. ಅದು ಸೀದ ಬ್ರಹ್ಮದೇವನ ಹತ್ರ ಹೋಗಿ ಹೀಗೆ ಕೇಳುತ್ತೆ, ಬ್ರಹ್ಮದೇವ, ನೀನು ಯಾಕೆ ನನ್ನನ್ನು ಹೀಗೆ ಕೆಲಸಕ್ಕೆ ಬಾರದವನ ಹಾಗೆ ಹುಟ್ಟಿಸಿದ್ಯಾ? ಬೇಕಿತ್ತೆ ನಿನಗೆ ಸೃಷ್ಟಿಯಲ್ಲಿ ನಂದೊಂದು ಈ ಬರಡು ಪಾತ್ರ? ಮರ ಗಿಡಗಳಲ್ಲಿ ರುಚಿಯಾದ ಹಣ್ಣು ತರಕಾರಿ ಬೆಳೆಯುವ ಹಾಗೆ ಮಾಡಿದೆ. ಹೂ ಗಿಡಗಳಲ್ಲಿ ಸುಗಂಧ ಭರಿತ ಅಂದ ಚಂದವುಳ್ಳ ಪುಷ್ಪಗಳನ್ನು ಸೃಷ್ಟಿ ಮಾಡಿದೆ. ಆದರೆ ನೋಡು ನೋಡು ನನ್ನನ್ನು, ಒಂದು ಹೂವಿಲ್ಲ, ಒಂದು ಹಣ್ಣಿಲ್ಲ, ಸುವಾಸನೆಯ ಘಮ ಇಲ್ಲ, ದಣಿದು ಬಂದವರಿಗೆ ನೀಡೋಕೆ ನೆರಳಿಲ್ಲ, ನಂದು ಅಂತ ಹೇಳಿಕೊಳ್ಳುವ ವಿಶೇಷ ಏನೂ ನನ್ನಲ್ಲಿಲ್ಲ, ಯಾಕಾಗಿ ಈ ನನ್ನ ಜನ್ಮ ಅಂತ ಅದು ದುಃಖ ಪಡುತ್ತೆ. ಆಗ ಬ್ರಹ್ಮದೇವ ಬಿದಿರ ಅಳಲನ್ನು ಸಮಾಧಾನದಿಂದ ಕೇಳ್ದ. ಆಮೇಲೆ ನತ್ತ, ನಾನು ನಿನಗೇನೂ ಕೊಡದೇ ಇದ್ರಿ ಏನಂತೆ? ನೀನು ಒಂದ್ಸಲ ಏನಾದರೂ ಆಗಬೇಕು ಅಂತ ಮನಸ್ಸು ಮಾಡಿ ನೋಡು. ನಿನ್ನ ಸಂಕಲ್ಪ ಶಕ್ತಿಯಿಂದ ನೀನು ಏನಾಗ್ತೀಯೋ ಅದನ್ನು ನಾನು ನೋಡಲಿಕ್ಕೆ ಬಯಸ್ತೀನಿ. ಇದು ನಿನಗೆ ನನ್ನ ಸವಾಲು ಅಂತ ಹೇಳ್ದ. ಬಿದಿರು ಮರು ಮಾತಾಡದೆ ವಾಪಸ್ಸಾಗುತ್ತೆ. ಆಮೇಲೆ ಹಠ ಹಿಡಿದು ಬಿದಿರು ಉದ್ದುದ್ದವಾಗಿ ಉದ್ದುದ್ದವಾಗಿ ಬೆಳೀತಂತೆ. ಅಷ್ಟೇ, ಮುಂದೆ ಆಗಿದ್ದೆಲ್ಲವನ್ನ ಉಳಿದ ಮರಗಿಡಗಳು ಬೆಕ್ಕಸ ಬೆರಗಾಗಿ ಕಣ್ಕಂಡ್ಬಿಟ್ಟು ನೋಡಿದ್ವಂತೆ. ಯಾಕಂದ್ರೆ ಬಿದಿರು ಭಗವಂತ ಶ್ರೀಕೃಷ್ಣನ ಕೈಯಲ್ಲಿನ ಕೊಳಲಾಗಿ ರಾರಾಜಿಸಿ ಮಧುರ ಧ್ವನಿಯನ್ನ ಹೊರಡಿಸ್ತಂತೆ. ರಚ್ಚೆ ಹಿಡಿದ ಮಕ್ಕಳ ತೊಟ್ಟಿಲಾಗಿ ತೂಗಿ ತೂಗಿ ನಿದ್ದೆ ಬರೆಸ್ತಂತೆ. ಸುಮಂಗಲಿಯರ ಬಾಗಿನದ ಮೊರವಾಗಿ ಶ್ರೇಷ್ಠ ಅಂತ ಅನ್ಸ್ಕೊಳ್ತಂತೆ. ಬಡವನ ಗುಡಿಸ್ಲಿಗೆ ನೆರಳಾಗಿ ತಂಪನ್ನು ನೀಡ್ತಂತೆ. ಉದ್ದದ ಏಣಿಯಾಗಿ ಆಕಾಶವನ್ನೇ ಮುಟ್ತಂತೆ. ಬಟ್ಟೆ ಒಣಗಿಸುವ ಕೋಲಾಯ್ತಂತೆ. ಬಿದಿರಿನ ಅಂದವಾದ ಬುಟ್ಟಿ ಆಯ್ತಂತೆ. ಜಡಿಮಳೆಯ ರಭಸ ತಡೆಯೋಕೆ ಗುಡಿಸಿಲಿನ ಮಣ್ಣ ಗೋಡೆಗೆ ತಡಿಕೆ ಆಯ್ತಂತೆ. ಮಕ್ಕಳ ಆಟಕ್ಕೆ ಚಂದದ ಆಟಿಕೆ ಆಯ್ತಂತೆ. ಮಾನವನ ಚರ್ಮ ಯಾತ್ರೆಗೆ ಹೆಣ ಹೊರಕ್ಕೆ ಚಟ್ಟವಾಯ್ತಂತೆ. ಕೊನೆಗೆ ಮರ ಗಿಡಗಳಿಗೆ ಮನುಷ್ಯನ ಕಿವಿಯಲ್ಲಿ ಅದು ಹೀಗೆ ಪಿಸುಗುಟ್ಟಿ ಹೇಳ್ತಂತೆ, ನನ್ನಿಂದ ಏನೂ ಆಗೋದಿಲ್ಲ ಅಂತ ಕೈ ಕಟ್ಟಿ ಕೂತ್ಕೋಬೇಡಿ, ಮನಸ್ಸನ್ನ ಮಾಡಿ ನೋಡಿ ಒಂದ್ಸಲ. ಬಿದಿರೈ ಮಾತನ್ನ ಕೇಳಿ ಅಣಕಿಸಿದ ಹಣ್ಣಿನ ಮರಗಳು ಹೂ ಗಿಡಗಳು ನಾಚಿಕೆಯಿಂದ ತಲೆಯನ್ನು ತಗ್ಸಿ ನಿಂತುವಂತೆ. ಬಿದಿರ ಮೇಳೆ ಹೆಮ್ಮೆಯಿಂದ ತಲೆ ಎತ್ತಿ ಬ್ರಹ್ಮನತ್ತ ನೋಡಿ, ಹೇಗಿದೆ ನಿನ್ನ ಸವಾಲಿಗೆ ನನ್ನ ಉತ್ತರ ಅಂತ ಕೇಳ್ತಂತೆ. ಬ್ರಹ್ಮದೇವ ಬೇಷ್ ಬೇಷ್ ಅಂತ ತಲೆಯನ್ನು ತೂಗಿದ್ನಂತೆ.
0: ಅಬ್ಬಾ, ಏನೆಲ್ಲ ಸಾಧಿಸ್ಬಿಡ್ತು ಈ ಬಿದಿರು! ಹಂಸಿ ಮಾತಾಡಿದ ಮರಗಳ ಹೂಗಳ ಬಾಯಿ ಮುಚ್ಚೇ ಹೋಯ್ತಲ್ಲ
1: ಅಲ್ವಾ. ನಮ್ಮಿಂದ ಈ ಕೆಲಸ ಆಗೋದಿಲ್ಲ ಅಂತ ಪ್ರಯತ್ನ ಪಡದೆ ನಿರ್ಧಾರಕ್ಕೆ ಬರಬಾರ್ದು. ಸಂಕಲ್ಪ ಶಕ್ತಿಯಿಂದ ಏನನ್ನಾದರೂ ಸಾಧಿಸ್ಬೋದು.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತಾ, ವೈಭವ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗುವುದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೇ ಬೇಕು, ಇಂಥ ಜೀವನನೇ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
2: ಏನು ಏನ್ ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗು ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
7: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಯಾವುದೇ ಸೇವಾ ಸಂಸ್ಥೆಯ ಯಶಸ್ಸು, ಬೆಳವಣಿಗೆ ಹಾಗೂ ಸಮಾಜದ ಮೇಲೆ ಉಂಟಾಗುವ ಧನಾತ್ಮಕ ಪರಿಣಾಮಗಳು ಸಂಪೂರ್ಣವಾಗಿ ಅದರ ಸದಸ್ಯರ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಪ್ರಸಿದ್ಧ ವಾಗ್ಮಿ, ಸಾಹಿತಿ ಹಾಗೂ ಹಲವಾರು ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ನಟೇಶ್ GS ಹೇಳಿದರು. ನಗರದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ, ರಿವರ್ ಸೈಡ್ ಹಾಗೂ ಫ್ರೆಂಡ್ಸ್ ಸೆಂಟರ್ ನೇತ್ರ ಮತ್ತು ರಕ್ತ ಭಂಡಾರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸೇವಾ ಸಂಸ್ಥೆಗಳಲ್ಲಿ ಸದಸ್ಯರ ಪಾತ್ರ ವಿಷಯದ ಕುರಿತು ಅವರು ಉಪನ್ಯಾಸ ನೀಡಿದರು. ಸೇವಾ ಚಟುವಟಿಕೆಗಳಲ್ಲಿ ಸದಸ್ಯರು ಸ್ವತಃ ಭಾಗವಹಿಸುವುದು, ಕೊಡುಗೈ ದಾನಿಯನ್ನ ಸಂಪರ್ಕಿಸಿ ಸಂಸ್ಥೆಯ ಕಾರ್ಯಗಳಿಗೆ ನಿಧಿ ಸಂಗ್ರಹಿಸುವುದು, ಯಾವುದೇ ಪ್ರತಿಫಲ ಅಥವಾ ಅಪೇಕ್ಷೆ ಇಲ್ಲದ ತಮ್ಮ ಅಮೂಲ್ಯ ಸಮಯ ಮತ್ತು ಶ್ರಮವನ್ನ ಸಮಾಜ ಸೇವೆಗೆ ಮೀಸಲಿಡುವುದು ಸದಸ್ಯರ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಶಿವಮೊಗ್ಗ ರಿವರ್ ಸೈಡ್ ಅಧ್ಯಕ್ಷ ರವಿ ಮೂಡುಬಾಗಿಲು ಅವರು ರೋಟರಿ ಸಂಸ್ಥೆಯ ಉದ್ದೇಶಗಳು, ಸಾಧನೆಗಳು ಹಾಗೂ ಸಮಾಜಮುಖಿ ಕಾರ್ಯಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಫ್ರೆಂಡ್ ಸೆಂಟರ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾನೂರ್ ಮಾತನಾಡಿ, ಸೇವಾ ಸಂಸ್ಥೆಗಳಲ್ಲಿ ಸದಸ್ಯರು ಸಂಸ್ಥೆಯ ಜೀವಾಳವಾಗಿದ್ದು ಗುರಿ, ಸಾಧನೆ, ಸಮಾಜಮುಖಿ ಕಾರ್ಯಗಳ ಅನುಷ್ಠಾನ, ಆರ್ಥಿಕ ಸಂಪನ್ಮೂಲಗಳ ಸಂಗ್ರಹಣೆ ಹಾಗೂ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಗಳಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಾರೆ ಎಂದರು. ಸದಸ್ಯರು ಸಂಸ್ಥೆಯ ಮಾನವೀಯ ಮೌಲ್ಯವನ್ನು ಎತ್ತಿಹಿಡಿಯುವುದರ ಜೊತೆಗೆ ಸಂಸ್ಥೆಯ ಒಡೆತನವನ್ನು ವೃದ್ಧಿಸಿ ಜಾಗೃತಿ ಮೂಡಿಸುವುದು, ಮೇಲ್ವಿಚಾರಣೆ ನಡೆಸುವುದು ಹಾಗೂ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣರಾಗುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾಗರಾಜ್ ವಿ ಅವರು ಫ್ರೆಂಡ್ಸ್ ಸೆಂಟರ್ನ ಉದ್ದೇಶಗಳು ಹಾಗೂ ಸಂಸ್ಥೆಯ ಭವಿಷ್ಯದ ಕನಸುಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯಕುಮಾರ್ ಸ್ವಾಗತಿಸಿದರು. ರೋಟರಿ ರಿವರ್ಸ್ ಸೈಡ್ ಕಾರ್ಯದರ್ಶಿ ಡಾ ನಾಗರಾಜ್ ಎಸ್ಪಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಫ್ರೆಂಡ್ಸ್ ಸೆಂಟರ್ ಕಾರ್ಯದರ್ಶಿ ರಮೇಶ್ ಬಾಬು, ಆನಂದಮೂರ್ತಿ, ದೇವೇಂದ್ರಪ್ಪ, ಶಂಕರ್ ಎಸ್ಪಿ, ನಾಗರಾಜ್ ಎಂ, ವಿನಾಯಕ ಪವಾರ್, ಲಿಂಗರಾಜ್, ಪೃಥ್ವೇಶ್, ಸುಮಾ ನಟರಾಜ್, ಮನೋಹರ್, ಸತ್ಯನಾರಾಯಣ, ರಾಜೇಶ್, ಮಂಜುನಾಥ್, ವೆಂಕಟೇಶ್ ಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಟನಂ ಬಾಲನಾಟ್ಯ ಕೇಂದ್ರದ ವಿದ್ಯಾರ್ಥಿನಿ ವಿದುಷಿ ಕುಮಾರಿ ಸಾಕ್ಷಿ ಬಾಳಿಗ ಅವರ ಭರತನಾಟ್ಯ ರಂಗಪ್ರವೇಶ ಸಮಾರಂಭವನ್ನು ಸೆಪ್ಟೆಂಬರ್ 6 ಸಂಜೆ 5:30 ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರದ ನಾಟ್ಯಗುರು ಕಲಾಶ್ರೀ ವಿದ್ವಾನ್ ಡಾ ಎಸ್ ಕೇಶವಕುಮಾರ್ ಪಿಳ್ಳೈ ತಿಳಿಸಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಕೇಂದ್ರದಲ್ಲಿ 24ನೇ ರಂಗಪ್ರವೇಶವಾಗಿದ್ದು ಕುಮಾರಿ ಸಾಕ್ಷಿ ತಮ್ಮ 5ನೇ ವಯಸ್ಸಿನಿಂದ ಭರತನಾಟ್ಯವನ್ನ ಆರಂಭಿಸಿದ್ದು ತಮ್ಮ 7ನೇ ವಯಸ್ಸಿನಲ್ಲಿ ಮುಂಬೈನ ಕಾಶಿ ಮಠದ ವಿಠೋಬಾ ರಖುಮಾಯಿ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ತಮ್ಮ ಮೊದಲ ನೃತ್ಯ ಪ್ರದರ್ಶನವನ್ನ ಮಾಡಿದ್ದಾರೆ. ಸಾಕ್ಷಿ 2011 ಇಲ್ಲಿಯವರೆಗೂ ನನ್ನ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸವನ್ನ ಮುಂದುವರಿಸಿದ್ದಾರೆ. ಸರ್ಕಾರದಿಂದ ನಡೆಸಲಾದ ಭರತನಾಟ್ಯ ಕಿರಿಯ ಮತ್ತು ಹಿರಿಯ ಪರೀಕ್ಷೆಯಲ್ಲಿ ವಿಶೇಷ ಶ್ರೇಣಿಯನ್ನ ಪಡೆದಿದ್ದಾರೆ. ಈಗ ಅವರು ಪೆಸೆಟ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಬಹುಮಾನವನ್ನ ಪಡೆದಿದ್ದಾರೆ. 2026 ಪಾಂಡಿಚೇರಿಯಲ್ಲಿ ನಡೆದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಗಿನ್ನಿಸ್ ಸರ್ಟಿಫಿಕೇಟ್ ಜೊತೆಗೆ ಲಿಮ್ಕಾ ದಾಖಲೆ ಹಾಗೂ ಆರ್ಟ್ಸ್ ಬುಕ್ ದಾಖಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ದುಬೈನಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಎಂದರು. ಅಂದು ಸಾಕ್ಷಿಯವರಿಂದ ಗಂಗಾವರಣ ವಿಶೇಷ ನೃತ್ಯ ರೂಪಕ ಪ್ರದರ್ಶಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌಡ ಸಾರಸ್ವತ ಸಮಾಜದ ಅಧ್ಯಕ್ಷ ಭಾಸ್ಕರ್ಜಿ ಕಾಮತ್ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಗೌಡ ಸಾರಸ್ವತ ಸಮಾಜದ ಉಪಾಧ್ಯಕ್ಷ ಎಚ್ ರಮೇಶ್ ಶಣೈ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಇಕಾಂತೇಶ್ ಆಗಮಿಸಲಿದ್ದು ಸಾಕ್ಷಿಯವರ ಶಿಕ್ಷಕರು ಗುರುಗಳನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಕ್ಷಿ ಅವರ ತಂದೆ ಸತೀಶ್ ಬಾಳಿಗ, ತಾಯಿ ಶೀಲಾ ಸತೀಶ್ ಬಾಳಿಗ ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗತ್ತಿನ ಅತ್ಯಂತ ನಂಬಿಕಸ್ಥ ಬ್ರ್ಯಾಂಡ್ಗಳಲ್ಲಿ ಒಂದಾಗಿರುವ ಭಾರತೀಯ ಜೀವ ವಿಮಾ ನಿಗಮದ 70th ವಾರ್ಷಿಕೋತ್ಸವದ ಸಲುವಾಗಿ ದೇಶದ ಎಲ್ಲ ಕಚೇರಿಗಳಲ್ಲೂ ದಿನಾಂಕ 1/9/2026 7/9/2026 ವಿಮಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಶಿವಮೊಗ್ಗ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ವಿಭಾಗಾಧಿಕಾರಿಗಳಾದ ಶ್ರೀ ಎಂ ಅರ್ಜುನ್ ರವರು ನಿಗಮದ ಧ್ವಜಾರೋಹಣ ನೆರವೇರಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಹಾಗೆಯೇ ದಿನಾಂಕ 1/9/1956 ಆರಂಭವಾದ ಸಂಸ್ಥೆ ಸಿಬ್ಬಂದಿ ವರ್ಗ ಹಾಗೂ ಪ್ರತಿನಿಧಿಗಳ ನಿಸ್ವಾರ್ಥ ಸೇವೆಯಿಂದಾಗಿ ಜನರ ನಂಬಿಕೆಗೆ ಪಾತ್ರವಾಗಿ 70 ವಸಂತಗಳನ್ನು ದಾಟಿ ಮುಂದೆ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ವಿಭಾಗದ ಮಾರುಕಟ್ಟೆ ವ್ಯವಸ್ಥಾಪಕರಾದ ಶ್ರೀ ಸುಜಿತ್ ಕುಮಾರ್, ವ್ಯವಸ್ಥಾಪಕ ವಿಕ್ರಯ ಶ್ರೀ ಯೋಗೇಂದ್ರ, ತಿಪ್ಪೇಸ್ವಾಮಿ, ಹರೀಶ್, ಶ್ರೀಧರ್ ಹೆಗಡೆ, ನಿರಂಜನ್ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಹಾಸನದಲ್ಲಿ ನಡೆದ ರೋಟರಿ ಜಿಲ್ಲಾ ಪ್ರಶಸ್ತಿಯ ಪ್ರದಾನ ಸಮಾರಂಭದಲ್ಲಿ 2025-26 ಸಾಲಿನಲ್ಲಿ ಕೈಗೊಂಡ ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಪರಿಗಣಿಸಿ ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರಕ್ಕೆ 33 ಜಿಲ್ಲಾ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಕ್ಲಬ್ ಅಧ್ಯಕ್ಷ ಬಸವರಾಜಪ್ಪ ಹಾಗೂ ಅವರ ತಂಡ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ವರ್ಷಪೂರ್ತಿ ರೋಟರಿಯ ದತ್ತಿನಿಧಿಯ ಮೂಲಕ ಶಾಲೆ ಮತ್ತು ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯಗಳ ಕಲ್ಪನೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಪೀಠೋಪಕರಣಗಳನ್ನು ಒದಗಿಸುವಿಕೆ, ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು, ಯುವಜನರಿಗೆ ನಾಯಕತ್ವ ತರಬೇತಿ, ಮಕ್ಕಳ ಹಾಗೂ ತಾಯಂದರಿಗೆ ಪೌಷ್ಟಿಕ ಆಹಾರ ವಿತರಣೆ, ರೋಗ ನಿರ್ಮೂಲನಾ ಕಾರ್ಯಗಳು, ವಿವಿಧ ಕ್ಷೇತ್ರಗಳ ನುರಿತ ವೃತ್ತಿಪರರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ, ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ರೋಟರಿ ಬಯೋಡೈವರ್ಸಿಟಿ ಅರಣ್ಯದಲ್ಲಿ ಹಸಿರೀಕರಣ, ಸಮಾಜದ ದುರ್ಬಲ ವರ್ಗಗಳಿಗೆ ಆರ್ಥಿಕ ನೆರವು ಮತ್ತು ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಕ್ಲಬ್ ಯಶಸ್ವಿಯಾಗಿ ನಡೆಸಿದೆ. ಈ ಸಮಾಜಮುಖಿ ಸೇವಾ ಚಟುವಟಿಕೆಗಳನ್ನು ಶ್ಲಾಘಿಸಿದ ರೋಟರಿ ಜಿಲ್ಲಾ ಗವರ್ನರ್ ಬಿಎಂ ಭಟ್, ಸಮಾಜದ ಅಭಿವೃದ್ಧಿಗೆ ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರ ನೀಡುತ್ತಿರುವ ಕೊಡುಗೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ಮುಂದಿನ ವಿವರ. ಶಿವಮೊಗ್ಗ ದಿ ಸುಶ್ರುತ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ ವತಿಯಿಂದ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಕೌಂಟೆಂಟ್ ಸೂಪರ್ವೈಸರ್ ಹುದ್ದೆ 1, ವಿದ್ಯಾರ್ಹತೆ ಬಿಕಾಂ ಬಿಬಿಎಂ ಟೆಲಿ ಎಕ್ಸ್ಪೀರಿಯನ್ಸ್, ಅನುಭವ 5 ವರ್ಷ. ಎಲೆಕ್ಟ್ರಿಷಿಯನ್ 1, ಐಟಿಐ ಡಿಪ್ಲೊಮೊ. ಡ್ರೈವರ್ಸ್ ಹುದ್ದೆಗಳು 3, ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಹೊಂದಿರಬೇಕು. ಸಹಾಯಕ ಕೆಲಸಗಾರರ 3 ಹುದ್ದೆಗಳು. ಆಸಕ್ತ ಅಭ್ಯರ್ಥಿಗಳು 15 ದಿವಸದ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು. ಮ್ಯಾನೇಜಿಂಗ್ ಕಮಿಟಿಯು ಅರ್ಜಿಗಳನ್ನು ಪರಿಶೀಲಿಸಿ ನಂತರ ಮೌಖಿಕ ಸಂದರ್ಶನಕ್ಕೆ ತಿಳಿಸಲಾಗುವುದು. ಅರ್ಜಿಗಳನ್ನು ಕಳುಹಿಸಬೇಕಾದ ವಿಳಾಸ ದಿ ಸುಶ್ರುತ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ, ಸೈಟ್ ನಂಬರ್ 31, ಕೈಗಾರಿಕಾ ಪ್ರದೇಶ, ಮಾಚಿನಳ್ಳಿ 577-222. ಮುಂದಿನ ವಿವರ. ಪಶ್ಚಿಮ ಘಟ್ಟಗಳು ನಮ್ಮ ಜೀವನಾಡಿಯಾಗಿದ್ದು ಅದರ ಜೀವ ವೈವಿಧ್ಯ ಹಾಗೂ ಪರಿಸರ ಸಮತೋಲನವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪಶ್ಚಿಮ ಘಟ್ಟಗಳನ್ನು ಉಳಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸುರಕ್ಷಿತ, ಸುಸ್ಥಿರ ಹಾಗೂ ಆರೋಗ್ಯಕರ ಬದುಕಿನ ವಾತಾವರಣ ನಿರ್ಮಿಸಬೇಕಿದೆ ಎಂದು ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ವಿಶ್ವವಿದ್ಯಾಲಯದ ಅಧಿಕಾರಿ ಡಾ ಶುಭ ಮರವಂತೆ ಹೇಳಿದರು. ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಹಾಗೂ ಕಮಲ ನೆಹರು ರಾಷ್ಟ್ರೀಯ ಸ್ಮಾರಕ ಕಾಲೇಜಿನ ಎನ್ಎಸ್ಎಸ್ ಘಟಕಗಳ ಸಹಯೋಗದಲ್ಲಿ ಚಂದನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪಶ್ಚಿಮ ಘಟ್ಟಗಳ ಉಳಿವು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳು ಲಕ್ಷಾಂತರ ಜನರ ಬದುಕಿಗೆ ನೀರಿನ ಆಧಾರವಾಗಿವೆ. ಇಲ್ಲಿನ ಅರಣ್ಯಗಳು ಮಳೆ, ಮಣ್ಣು ಹಾಗೂ ಜೀವ ವೈವಿಧ್ಯವನ್ನು ಸಮತೋಲನದಲ್ಲಿಡುವ ನೈಸರ್ಗಿಕ ವ್ಯವಸ್ಥೆಯಾಗಿದೆ. ಒಂದು ಮರವನ್ನು ಕಡಿಯುವುದು ಕೇವಲ ಮರದ ನಾಶವಲ್ಲ, ಅದರೊಂದಿಗೆ ಪಕ್ಷಿಗಳು, ಕೀಟಗಳು, ಸಣ್ಣ ಜೀವಿಗಳು ಹಾಗೂ ಮಣ್ಣಿನ ಜೀವ ಸಂಕುಲಕ್ಕೂ ಹಾನಿಯಾಗುತ್ತದೆ ಎಂದು ಅವರು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್ ಮಾತನಾಡಿ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತವಾಗಬಾರದು. ನಿರಂತರ ಪರಿಸರದ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಹಾಗೂ ಯುವಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಹೊಸನಗರ ತಾಲೂಕಿನ ಸಾರಾ ಸಂಸ್ಥೆಯ ಪ್ರಮುಖ ಸಂಚಾಲಕ ಧನುಷ್ ಕುಮಾರ್ ಮಾತನಾಡಿ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಅಭಿವೃದ್ಧಿಗೆ ವಿರೋಧವಲ್ಲ, ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿ ಸಾಧಿಸುವುದೇ ನಿಜವಾದ ಅಭಿವೃದ್ಧಿ ಎಂದರು. ಪರಿಸರದ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ, ಪ್ರವಾಸೋದ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಯೋಜನೆ ರೂಪಿಸಬೇಕು ಎಂದು ಹೇಳಿದರು. ಸಾರಾ ಸಂಸ್ಥೆಯ ಸಂಚಾಲಕ ಅಜಯ್ ಕುಮಾರ್ ಶರ್ಮಾ ಮಾತನಾಡಿ, ಪಶ್ಚಿಮ ಘಟ್ಟಗಳನ್ನು ನಮ್ಮ ಆಸ್ತಿ ಎಂದು ಮಾತ್ರ ಪರಿಗಣಿಸದೆ ಮುಂದಿನ ಪೀಳಿಗೆಯಿಂದ ಪಡೆದಿರುವ ಅಮೂಲ್ಯ ಜವಾಬ್ದಾರಿ ಎಂದು ಭಾವಿಸಬೇಕು.
ಪ್ರಕೃತಿಯೊಂದಿಗೆ ಕೈಜೋಡಿಸುವ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದರು. ಕಾಲೇಜಿನ ಪ್ರಾಂಶುಪಾಲ ಮಮತಾ ಪಿಆರ್ ಅಧ್ಯಕ್ಷತೆ ವಹಿಸಿದ್ದರು. ವಿಶೇಷಾಧಿಕಾರಿ ಡಾಕ್ಟರ್ ಆರ್ಎಂ ಜಗದೀಶ್, ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರವೀಣ್, ಬಿಎನ್ ಗಾಯತ್ರಿ, ಘನಶ್ಯಾಮ್, ನಾಗೇಶ್, ರೆಡ್ಕ್ರಾಸ್ ಘಟಕದ ಅಧಿಕಾರಿ ಮಮತಾ ಪಿಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸ ಹಾಗೂ ಸ್ವರಕ್ಷಣಾ ಕೌಶಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಶಿವಮೊಗ್ಗ ನಗರದ ಪಿಐಎಎಸ್ ಆಯುರ್ವೇದ ಕಾಲೇಜಿನಲ್ಲಿ ಮೈತ್ರಿ ಫೋರಂ ವತಿಯಿಂದ ಆತ್ಮರಕ್ಷಣಾ ಜಾಗೃತಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ವಿನೋದ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ವಿದ್ಯಾರ್ಥಿನಿಯರಿಗೆ ಕರಾಟೆ ಹಾಗೂ ಆತ್ಮರಕ್ಷಣೆಯ ವಿವಿಧ ಪ್ರಾಯೋಗಿಕ ಕೌಶಲ್ಯಗಳ ಕುರಿತು ತರಬೇತಿ ನೀಡಿದರು. ಅಪಾಯದ ಸಂದರ್ಭಗಳಲ್ಲಿ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು, ಸೂಕ್ತ ಸಮಯದಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಹಾಗೂ ಆತ್ಮರಕ್ಷಣೆಗೆ ಅಗತ್ಯವಾದ ಕರಾಟೆಯ ಆಕ್ರಮಣಾತ್ಮಕ ಮತ್ತು ರಕ್ಷಣಾತ್ಮಕ ತಂತ್ರಗಳ ಕುರಿತು ಅವರು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದರು. ಆತ್ಮರಕ್ಷಣಾ ತರಬೇತಿ ಕೇವಲ ದೈಹಿಕ ಸುರಕ್ಷತೆಗೆ ಸೀಮಿತವಾಗದೆ ಆತ್ಮವಿಶ್ವಾಸ, ಧೈರ್ಯ, ಜಾಗೃತಿ ಹಾಗೂ ಮಾನಸಿಕ ದೃಢತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಪ್ರಥಮ ತರಗತಿಯಿಂದ ಎಂಬಿಬಿಎಸ್ ವಿದ್ಯಾರ್ಥಿಗಳವರೆಗೆ ಹಾಗೂ ಪೊಲೀಸ್ ಸಿಬ್ಬಂದಿಗೂ ಕರಾಟೆ ತರಬೇತಿ ನೀಡುತ್ತಿರುವುದಾಗಿ ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ, ವಿವಿಧ ವಿಭಾಗಗಳ ಮುಖ್ಯಸ್ಥರು, ಮೈತ್ರಿ ಫೋರಂನ ಸಂಚಾಲಕಿ ಭವ್ಯ ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜೆಸಿಐ ಶಿವಮೊಗ್ಗ ರಾಯಲ್ಸ್ ಘಟಕ ವತಿಯಿಂದ ಸಾರ್ವಜನಿಕರಲ್ಲಿ ಸಂಚಾರ ನಿಯಮಗಳು ಹಾಗೂ ರಸ್ತೆ ಸುರಕ್ಷತೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸ್ವಾಗತ ಫಲಕವನ್ನು ಅಳವಡಿಸಲಾಯಿತು. ಫಲಕದಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು, ಕಾರಿನಲ್ಲಿ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸುವುದು, ಸಂಚಾರ ಸಂಕೇತವನ್ನ ಪಾಲಿಸುವುದು, ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸದಿರುವುದು, ವೇಗ ಮಿತಿಯನ್ನ ಕಾಪಾಡುವುದು ಹಾಗೂ ಪಾದಚಾರಿಗಳಿಗೆ ಆದ್ಯತೆ ನೀಡುವ ಕುರಿತು ಮಹತ್ವದ ಸುರಕ್ಷತಾ ಸಂದೇಶವನ್ನ ನೀಡಲಾಗಿದೆ. ಜೆಸಿಐ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರು ಆದ ಭರತ್ ಎನ್ ಆಚಾರ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಸ್ತೆ ಸುರಕ್ಷತೆ ಹಾಗೂ ಜವಾಬ್ದಾರಿಯುತ ವಾಹನ ಸಂಚಾಲನೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಜೆಸಿಐ ಶಿವಮೊಗ್ಗ ರಾಯಲ್ಸ್ನ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಸಾರ್ವಜನಿಕರ ಸುರಕ್ಷತೆಗಾಗಿ ಇಂತಹ ಜಾಗೃತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ವಲಯ ಅಧ್ಯಕ್ಷರಾದ ಮಧುಸೂದನ್ ನಾವ್ಡ, ಟೋರ್ ಕೋಆರ್ಡಿನೇಟರ್ ಆದಂತಹ ಜೆಸಿ ಅಭಿಜಿತ್, ವಲಯ ಉಪಾಧ್ಯಕ್ಷರಾದ ಆದರ್ಶ್ ಸರಫ್, ಘಟಕದ ಸಂಸ್ಥಾಪಕ ಅಧ್ಯಕ್ಷರಾದ ಸುದರ್ಶನ್ ತಾಯಿಮನೆ, ಅಧ್ಯಕ್ಷರಾದ ಗಾನವಿ, ಕಾರ್ಯದರ್ಶಿಗಳಾದ ತೇಜಸ್ವಿ, ಸ್ಮಿತಾ ಮೋಹನ್, ಶ್ವೇತಾ, ಚೈತ್ರಾ, ಮೋಹನ್ ಕಲ್ಪತರು, ನಿರ್ಮಲಾ, ನೇತ್ರಾವತಿ, ಹೇಮಲತಾ, ಪೂರ್ಣಿಮಾ, ಬಸವರಾಜ್ ಮತ್ತು ಜೆಸಿಐ ಶಿವಮೊಗ್ಗ ರಾಯಲ್ಸ್ ಘಟಕದ ಸದಸ್ಯರು ಮತ್ತು ವಲಯ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಗಾಜನೂರು ಗ್ರಾಮೀಣ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಎರಡನೇ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಇರುವುದರಿಂದ ಸೆಪ್ಟೆಂಬರ್ 5 ಬೆಳಗ್ಗೆ 10 ಸಂಜೆ 5 ಹೊಸಳ್ಳಿ, ರಾಮಿನಕೊಪ್ಪ, ಕಲ್ಲೂರು, ಅಗಸವಳ್ಳಿ, ಹೊಸೂರು, ಮತ್ತೂರು, ಲಕ್ಷ್ಮೀಪುರ, ಹೊನ್ನಾಪುರ, ಈಚಲವಾಡಿ, ಹಾಯ್ಹೊಳೆ, ಪುರದಾಳು, ಬೆಳ್ಳೂರು, ಬಸವಾಪುರ, ಭಾರತೀನಗರ, ಅನುಪಿನಕಟ್ಟೆ, ಗೋವಿಂದಾಪುರ, ಹನುಮಂತಪುರ, ಗಾಂಧಿನಗರ, ಖಾನೇಹಳ್ಳ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ. ವಾರಸುದಾರರು ಪತ್ತೆಯಾಗದ 12 ದ್ವಿಚಕ್ರ ವಾಹನವನ್ನು ವಿಲೇವಾರಿ ಮಾಡಲು ಸೆಪ್ಟೆಂಬರ್ 2 ಬೆಳಗ್ಗೆ 11 ಆನಂದಪುರ ಪೊಲೀಸ್ ಠಾಣೆ ಆವರಣದಲ್ಲಿ ಬಹಿರಂಗ ಹರಾಜು ನಡೆಯಲಿದೆ. ವ್ಯವಹಾರ ನ್ಯಾಯಾಧೀಶರು ಹಾಗೂ ಸಿಜೆಎಂ ನ್ಯಾಯಾಲಯ ಸಾಗರ ಇವರ ಆದೇಶದಂತೆ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು ಆಸಕ್ತರು ನಿಗದಿತ ಸಮಯದಲ್ಲಿ ಪಾಲ್ಗೊಳ್ಳುವಂತೆ ಆನಂದಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಶಾಖಾ ಅಂಚೆ ಪಾಲಕ, ಸಹಾಯಕ ಶಾಖಾ ಅಂಚೆ ಪಾಲಕ ಮತ್ತು ಡಾಕ್ ಸೇವೆಯ ಹುದ್ದೆಗಳ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಶಿವಮೊಗ್ಗ ಅಂಚೆ ವಿಭಾಗದಲ್ಲಿ ಒಟ್ಟು 55 ಹುದ್ದೆಗಳು ಖಾಲಿ ಇವೆ. ಅಭ್ಯರ್ಥಿಗಳು 18-40 ವರ್ಷ ವಯೋಮಿತಿಯೊಳಗಿರಬೇಕು, 10 ತರಗತಿ ಉತ್ತೀರ್ಣರಾಗಿರಬೇಕು, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಕನಿಷ್ಠ ತೇರ್ಗಡೆಯ ಅಂಕ ಹೊಂದಿರಬೇಕು, 10 ತರಗತಿಯಲ್ಲಿ ಕನ್ನಡವನ್ನ ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು, 10 ತರಗತಿಯ ಅಂಕಗಳ ಆಧಾರದ ಮೇಲೆ ಆನ್ಲೈನ್ ಮೂಲಕ ನೇಮಕಾತಿ ನಡೆಯಲಿದೆ. ಅರ್ಜಿ ನೋಂದಣಿಗೆ ಸೆಪ್ಟೆಂಬರ್ 21 ಕೊನೆಯ ದಿನವಾಗಿದೆ. ಅರ್ಜಿ ತಿದ್ದುಪಡಿ ಹಾಗೂ ಶುಲ್ಕ ಪಾವತಿಗೆ ಸೆಪ್ಟೆಂಬರ್ 23 ಮತ್ತು 24 ಅವಕಾಶವಿರುತ್ತದೆ. ಅರ್ಹ ಅಭ್ಯರ್ಥಿಗಳು http://indiapost.gov.in ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅಥವಾ ಶಿವಮೊಗ್ಗ ವಿಭಾಗದ ಅಂಚೆ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818228253 ಅಥವಾ 2225116 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
2: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
1: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
2: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
3: LIC ಹರ್ ಪಲ್ ಆಪ್ಕೆ ಸಾಥ್.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ, ನೆಚ್ಚಿನ, ಆತ್ಮೀಯ, ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರೇ ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು, ಈ ಎಲ್ಲಾ ವಿಷಯವೂ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ ಏನ್ ಗೊತ್ತಾ? ಪರಿಸರ ಕಾಳಜಿ. ಹೌದು, ಪರಿಸರವನ್ನ ಸಂರಕ್ಷಿಸೋದು, ಪರಿಸರದ ಮೇಲೆ ಕಾಳಜಿಯನ್ನ ತೋರಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಹಾಗಿದ್ಮೇಲೆ ಇವತ್ತು ನಿಮ್ಮೊಟ್ಟಿಗೆ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋಣ ಅಂತ ಬಂದಿದ್ದೀನಿ. ಸೊ ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಸ್ತುವಿನ ಬಗ್ಗೆ ಮಾತನಾಡೋಣ ಅಂತ. ಇವತ್ತು September 2 ಅಂದ ಹಾಗೆ ಇವತ್ತು ನ್ಯಾಷನಲ್ ಕೋಕೋನೆಟ್ ಡೇ ಕೂಡ. ಹೌದು, ಅಂದ್ರೆ ರಾಷ್ಟ್ರೀಯ ತೆಂಗಿನಕಾಯಿ ದಿನ. ನಮ್ಮ ದಕ್ಷಿಣ ಭಾರತದವರಿಗಂತೂ ತೆಂಗಿನಕಾಯಿ ಅಂದ್ರೆ ಪ್ರಾಣ ಅಲ್ವಾ? ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅನ್ನೋ ಒಂದು ಮಾತೇ ಇದೆ. ಹಾಗೆ ನಮ್ಮ ಮನೆಗಳಲ್ಲಿ ಬೆಳಗ್ಗೆ ಚಟ್ನಿಯಿಂದ ಹಿಡಿದು ರಾತ್ರಿ ಸಾಂಬಾರ್ ವರೆಗೆ ತೆಂಗಿನಕಾಯಿ ಇರಲೇಬೇಕು. ಅಷ್ಟೇ ಯಾಕೆ, ನಮ್ಮ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡಿಬೇಕೆಂದ್ರೂ ತೆಂಗಿನಕಾಯಿ ಗಟ್ಟಿಯಾಗಿ ಒಡಿಬೇಕು. ಸೊ ಇವತ್ತು ಈ ಕಲ್ಪವೃಕ್ಷದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಆದ್ರೂ ಅರ್ಪಿತಾ, ಇವತ್ತೇ ಯಾಕೆ ಈ ವಿಷಯವನ್ನ ಹಂಚಿಕೊಳ್ತಾ ಇರೋದು ಅಂತ ನೀವು ಕೇಳಿದ್ರೆ, ನಾನಾಗ್ಲೇ ಹೇಳಿದೆ, ಪ್ರತಿಯೊಂದು ವರ್ಷ September 2 ಈ ಒಂದು ತೆಂಗಿನ ಮರ, ಇದರ ಉಪಯೋಗಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋ ಸಲುವಾಗಿ ಈ ದಿನವನ್ನ ಮೀಸಲಿಡಲಾಗಿದೆ. ಏಷ್ಯನ್ ಮತ್ತು ಪೆಸಿಫಿಕ್ ಕೋಕೋನೆಟ್ ಕಮ್ಯುನಿಟಿ APCC ಈ ಸಂಸ್ಥೆಯು 2009 ಈ ದಿನವನ್ನ ಆಚರಿಸೋಕೆ ಪ್ರಾರಂಭ ಮಾಡಿದ್ರು. ಇದರ ಮುಖ್ಯವಾದ ಉದ್ದೇಶನೇ ತೆಂಗಿನಕಾಯಿಯ ಮಹತ್ವ, ಇದರ ಆರೋಗ್ಯಕರ ಪ್ರಯೋಜನಗಳು, ಹಾಗೆ ಬಡತನ ನಿರ್ಮೂಲನೆಯಲ್ಲಿ ಇದರ ಪಾತ್ರ, ಹಾಗೆ ತೆಂಗು ಆಧಾರಿತ ಉದ್ಯಮಗಳನ್ನ ಉತ್ತೇಜಿಸೋದು ಇದರ ಮುಖ್ಯ ಉದ್ದೇಶ ಆಗಿದೆ. ತೆಂಗಿನಕಾಯಿ ಪ್ರಯೋಜನಗಳು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಖಂಡಿತ, ತೆಂಗಿನಕಾಯಿ ರುಚಿಕರ ಕೂಡ, ಹೌದು, ದೇಹಕ್ಕೆ ಆರೋಗ್ಯಕರ ಕೂಡ. ಹೌದು, ನಾವು ತೆಂಗಿನಕಾಯಿ ಅನ್ನುವಾಗ ಎಳನೀರನ್ನ ಮರೆಯೋ ಹಾಗಿಲ್ಲ. ತಂಪು ಪಾನೀಯ ಪೈಕಿಗಳಲ್ಲಿ ಮೊದಲೇದಾಗಿ ನಮಗೆ ನೆನಪಾಗೋದು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಉಪಯೋಗಕಾರಿಯಾಗಿರೋದು ಎಳನೀರು. ಎಂತಹ ಸಾಫ್ಟ್ ಡ್ರಿಂಕ್ಸ್ಗಳು ಬಂದ್ರು ಕೂಡ, ಮಾರುಕಟ್ಟೆಯಲ್ಲಿ ಅವುಗಳ ಹಾವಳಿ ಹೆಚ್ಚಾಗಿದ್ರು ಕೂಡ, ಈ ಒಂದು ಎಳನೀರಿಗೆ ಸಾಟಿ ಕೊಡೋಕೆ ಬಹುಶಃ ಮತ್ತೊಂದಿಲ್ಲ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ನೀವು ನೋಡಿರ್ಬೋದು, ನಾವು ಯಾವುದೇ ಒಂದು ಸಾಫ್ಟ್ ಡ್ರಿಂಕ್ಸ್ಗಳನ್ನ ಕುಡಿಯುವಾಗ ಅದು ಅಷ್ಟಕ್ಕೆ ನಮಗೆ ಕೆಲ ಕಾಲ ಮಾತ್ರ ಖುಷಿ ಕೊಡುತ್ತೆ. ಆದ್ರೆ ಎಳನೀರನ್ನ ಸೇವಿಸಿದಾಗ ನಮಗೆ ಆರೋಗ್ಯಕರವಾಗಿರುತ್ತೆ, ನಾವು ಎನರ್ಜೆಟಿಕ್ ಆಗಿ ಇರಬಹುದು. ತುಂಬಾ ಪ್ರಯೋಜನಗಳು ಇದೆ ಈ ಒಂದು ಎಳನೀರಿನಲ್ಲಿ. ಇನ್ನು ಡಿಹೈಡ್ರೇಷನ್ನ ತಡಿಬೇಕು ಅಂದ್ರೆ ನಾವು ಎಳ್ನೀರ್ನ ಕುಡಿಲೇಬೇಕು. ಇದು ಅತ್ಯುತ್ತಮ ಎಲೆಕ್ಟ್ರೋಲೈಟ್ಗಳು ಕೂಡ ಆಗಿದೆ. ನೀವು ಗಮನಿಸಿರ್ಬೋದು, ಯಾರಾದರೂ ಹುಷಾರಿಲ್ಲ ಅಂದಾಗ ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂದಾಗ ಒಂದು ಎಳ್ನೀರ್ ಕುಡಿದ್ರೆ ಸರಿ ಹೋಗುತ್ತೆ ಅಂತ ದೊಡ್ಡವರು ಮಾತು ಹೇಳ್ತಾ ಇರ್ತಾರೆ. ಈ ಎಳನೀರಿನಲ್ಲಿ ಜೀವಾಮೃತ ಇದೆ. ಹಾಗೆ ಆಹಾರ ಸಂಸ್ಕೃತಿ, ನಮ್ಮ ಭಾರತೀಯರ ವಿಶೇಷವಾಗಿ ದಕ್ಷಿಣ ಭಾರತದ ಅಡುಗೆಯಲ್ಲಿ ತೆಂಗಿನಕಾಯಿ, ತೆಂಗಿನ ಹಾಲು ಹಾಗೆ ತೆಂಗಿನ ಎಣ್ಣೆಯ ಬಳಕೆಯನ್ನ ಬಹಳ ಹೆಚ್ಚು ಬಳಕೆ ಮಾಡ್ತಾರೆ ಅಲ್ವಾ. ನೀವು ಗಮನಿಸಿರ್ಬೋದು, ಈಗ ಕೋಸ್ಟಲ್ ಏರಿಯಾಸ್ ಅಂತ ನಾವೇನ್ ಕರಿತೀವಿ, ಮಂಗಳೂರು ಆಗಿರ್ಬೋದು, ಕೇರಳ, ಈ ಕಡೆಯಲ್ಲೆಲ್ಲ ತೆಂಗಿನಕಾಯಿಯ ಎಣ್ಣೆಯಿಂದನೇ ತಯಾರಿಸಿದಂತಹ ಅಡಿಗೆಯನ್ನ ಹೆಚ್ಚಾಗಿನೇ ಮಾಡ್ತಾರೆ. ತೆಂಗಿನಕಾಯಿ ನಾವೆಲ್ಲರೂ ಅಡಿಗೆಗೆ ಬಳಸ್ತೀವಿ, ಆದ್ರೆ ಈ ಒಂದು ತೆಂಗಿನಕಾಯಿ ಕೊಬ್ಬರಿ ಎಣ್ಣೆಯಿಂದ ಅಡಿಗೆ ಮಾಡೋದು ತುಂಬಾ ವಿಶೇಷ, ಹಾಗೆ ಇದು ಆರೋಗ್ಯಕಾರಿ. ಈ ಒಂದು ಗುಟ್ಟು ಈಗ ಎಲ್ಲರಿಗೂ ಗೊತ್ತಾಗಿ ಕೊಬ್ಬರಿ ಎಣ್ಣೆಯನ್ನ ಅಡಿಗೆಯಲ್ಲಿ ಹೆಚ್ಚು ಬಳಸ್ತಾ ಇದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ತೆಂಗಿನಕಾಯಿಯ ಬಗ್ಗೆ ಮತ್ತಷ್ಟು ವಿಚಾರ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದು ಬಾಕಿ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತೆಂಗಿನಕಾಯಿ ಬಗ್ಗೆ ಮಾತಾಡ್ತಿದ್ದೆ. ಯಾಕಪ್ಪ ಅಂದ್ರೆ ಇಡೀ ಪ್ರಪಂಚನೇ ಇವತ್ತು ತೆಂಗಿನಕಾಯಿ ದಿನವನ್ನ ಆಚರಣೆ ಮಾಡ್ತಿದ್ದೆ. ನಾನು ನಿಮಗೆ ಹೇಳ್ತಾ ಇದ್ದೆ, ಪ್ರಪಂಚಾದ್ಯಂತ ಪ್ರತಿ ವರ್ಷ ಸೆಪ್ಟೆಂಬರ್ 2ನ್ನ ವಿಶ್ವ ತೆಂಗಿನಕಾಯಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ತೆಂಗಿನಕಾಯಿ ಮೂಲನೇ ಎಳನೀರು. ಇನ್ನು 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕರು ತೆಂಗಿನಕಾಯಿ ಚಿಪ್ಪಿನ ಮೇಲಿನ 3 ರಂಧ್ರಗಳು ಮಾನವನ ಮುಖದಂತೆ ಕಾಣುತ್ತಿದ್ದರಿಂದ ತೆಂಗಿನಕಾಯಿಯನ್ನು ಹೆಸರು ನೀಡಿದ್ರು ಅಂತ ನಂಬಲಾಗುತ್ತೆ. ಇನ್ನು ವಿಶೇಷವಾಗಿ ಒಂದು ಅಧ್ಯಯನದ ಪ್ರಕಾರ ಪ್ರಪಂಚಾದ್ಯಂತ 1,300ಕ್ಕೂ ಹೆಚ್ಚು ಬಗೆಯ ತೆಂಗಿನಕಾಯಿಗಳಿವೆ. ಇನ್ನು ವರದಿಗಳ ಪ್ರಕಾರ 2ನೇ ಮಹಾಯುದ್ಧದ ಸಮಯದಲ್ಲಿ ಸಾಕಷ್ಟು ರಕ್ತ ಪ್ಲಾಸ್ಮಾ ಲಭ್ಯವಿಲ್ಲದ ಕಾರಣ ತೆಂಗಿನ ನೀರನ್ನ ಅಂದ್ರೆ ಎಳನೀರನ್ನ ಡ್ರಿಪ್ ಆಗಿ ಬಳಸಲಾಗ್ತಿತ್ತು ಅಂತ ಹೇಳ್ತಾರೆ. ಈ ತೆಂಗಿನಕಾಯಿ 15-60 ವರ್ಷಗಳವರೆಗೆ ಫಲ ನೀಡುತ್ತೆ. ಸೂಕ್ತ ಪರಿಸ್ಥಿತಿಗಳಲ್ಲಿ ಅಂದ್ರೆ ಹಣ್ಣಿನ ಉತ್ಪಾದನೆ 80 ವರ್ಷಗಳವರೆಗೆ ಇರುತ್ತೆ. ಇನ್ನು ತೆಂಗಿನಕಾಯಿ ಗರಿಷ್ಠ ವಯಸ್ಸು 100-120 ವರ್ಷಗಳ ನಡುವೆ ಇರುತ್ತೆ. ಈ ತೆಂಗಿನ ಮರಕ್ಕೆ ಚೆನ್ನಾಗಿ ನೀರು ಸಿಕ್ತಿದ್ದು ಚೆನ್ನಾಗಿ ಗೊಬ್ಬರಗಳು ಸಿಕ್ಕಾಗ ಅದು ಹೆಚ್ಚು ಕಾಲ ಬದುಕಬಲ್ಲದು. ಸುಮಾರು 100-120 ವರ್ಷಗಳವರೆಗೆ ಬದುಕಿರುವಂತಹ ಉದಾಹರಣೆಗಳು ಕೂಡ ಇರುವಂತದ್ದು. ಇನ್ನು ನಮ್ಮ ಭಾರತದ ರಾಷ್ಟ್ರೀಯ ಮರ ಅಂದ್ರೆ ಆಲದ ಮರ. ಈ ಒಂದು ತೆಂಗಿನಕಾಯಿನ ಮಾಲ್ಡೀವ್ಸ್ ನಲ್ಲಿ ರಾಷ್ಟ್ರೀಯ ಮರ ಅಂತ ಕೂಡ ಒಪ್ಪಿಕೊಂಡಿದ್ದಾರೆ. ನಮ್ಮಲ್ಲಿ ಹಲವರು ತೆಂಗಿನಕಾಯಿನ ಕಾಯಿ ಅಂತ ಪರಿಗಣಿಸ್ತಾರೆ, ಆದ್ರೆ ಅದು ಕಲ್ಲಿನ ಹಣ್ಣು. ಇನ್ನು ಅದರಲ್ಲಿ ತೆಂಗಿನ ನೀರು ಸರಾಸರಿ 94% ನೀರನ್ನ ಹೊಂದಿರುತ್ತೆ. ಇನ್ನು 1 ಕಪ್ಗೆ ಸುಮಾರು 46 ಕ್ಯಾಲೋರೀಸ್ಗಳನ್ನ ಹೊಂದಿರುತ್ತೆ. ಎಷ್ಟು ವಿಶೇಷವಾಗಿದೆ ಅಲ್ವಾ ಕೇಳುಗರೆ? ಹೌದು. ಸೊ ತೆಂಗಿನ ಮರದಲ್ಲಿ ಎಷ್ಟೊಂದೆಲ್ಲ ಸಾಮರ್ಥ್ಯ ಇದೆ ಅಂತ ನೀವು ಕೇಳ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ಸಾಕಷ್ಟು ಸಾಮರ್ಥ್ಯ ಕೂಡ ಇದೆ ಒಂದು ತೆಂಗಿನ ಕಾಯಿ ತೆಂಗಿನ ಮರದಲ್ಲಿ. ಕೇಳುಗರೆ, ಈ ತೆಂಗಿನ ಮರವನ್ನ ನಮ್ಮಲ್ಲಿ ಕಲ್ಪವೃಕ್ಷ ಅಂತಾರಲ್ಲ, ಯಾಕೆ ಗೊತ್ತಾ? ಇದರ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯೋಗಕಾರಿ. ಬೇಸಿಗೆ ಇರ್ಲಿ ಮಳೆ ಇರ್ಲಿ, ಒಂದು ಎಳ್ನೀರ್ ಕುಡಿದ್ರೆ ಸಾಕು, ಬಾಡಿ ಫುಲ್ ರೀಚಾರ್ಜ್ ಆಗತ್ತೆ. ನಮ್ಮ ಕರಾವಳಿ ಕಡೆ ಹೋದ್ರಂತೂ ಪ್ರತಿಯೊಂದು ಅಡುಗೆಗೂ ತೆಂಗಿನಕಾಯಿ ಇರ್ಲೇಬೇಕು. ಸಾರು, ಗಸಿ, ಪಲ್ಯ ಎಲ್ಲಾದ್ರಲ್ಲೂ ಇದರದ್ದೇ ಸಾಮ್ರಾಜ್ಯ. ಸೊ ಇವತ್ತು ನೀವೇನಾದ್ರೂ ಎಳ್ನೀರ್ ಕುಡ್ದಿದ್ರೆ ಅಥವಾ ತೆಂಗಿನಕಾಯಿ ಚಟ್ನಿ ತಿಂದಿದ್ರೆ ಅದಕ್ಕೆ ಒಂದ್ಸರಿ ಥ್ಯಾಂಕ್ಸ್ ಹೇಳಿ ಅದನ್ನ ಒಮ್ಮೆ ನೆನಪು ಮಾಡ್ಕೊಳ್ಳಿ, ಅದರ ಉಪಯೋಗಗಳ ಬಗ್ಗೆ ಕೂಡ ನೆನಪು ಮಾಡ್ಕೊಳ್ಳಿ. ಹಾಗಿದ್ರೆ ಈ ಒಂದು ತೆಂಗಿನಕಾಯಿ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಒಂದು ಸೂಪರ್ ಸಾಂಗಿನ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತೆಂಗಿನಕಾಯಿಯ ಬಗ್ಗೆ ಮಾತಾಡ್ತಿದ್ದೆ. ಸೊ ಎಲ್ಲರೂ ಒಂದೊಂದು ದಿನವನ್ನ ತಮ್ಮ ದಿನ ಅಂತ ಆಚರಿಸ್ಕೊಳ್ತಾರೆ, ಹಾಗೆ ನಾವುಗಳು ಕೂಡ ನಮ್ಮ ಬರ್ತ್ಡೇಯನ್ನ ಆಚರಿಸ್ಕೊಳ್ತೀವಿ. ಇನ್ನು ತೆಂಗಿನಕಾಯಿಗೆ ಕೂಡ ಒಂದು ದಿನ ಇದೆ, ಅದೇನೇ September 2 ವರ್ಲ್ಡ್ ಕೋಕೋನಟ್ ಡೇ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ಬಗ್ಗೆ ಇನ್ನು ವಿಶೇಷ ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದೆ. ಅಂದಹಾಗೆ ಫ್ರೆಂಡ್ಸ್, ತೆಂಗಿನಕಾಯಿ ಒಡೆಯೋದ್ರಲ್ಲಿ ನಿಮ್ಮ ಮನೆಯಲ್ಲಿ ಸ್ಪೆಷಲಿಸ್ಟ್ ಯಾರು? ಕೆಲವರು ಒಂದೇ ಸರಿಗೆ ಪಟ್ಟನೆ ಎರಡು ಭಾಗ ಮಾಡ್ತಾರೆ, ಇನ್ ಕೆಲವರು ಒಡೆದಾಗ ಚೂರ್ ಚೂರಾಗಿ ಬಿಡುತ್ತೆ. ಇನ್ನು ತೆಂಗಿನಕಾಯಿ ಒಡೆಯೋದ್ ಕೂಡ ಒಂದು ಟಾಸ್ಕ್, ಅದು ಸರಿಯಾಗಿ ಹೊಡಿಬೇಕು. ಅಕಸ್ಮಾತ್ ಏನಾದ್ರೂ ತೆಂಗಿನಕಾಯಿ ಸರಿಯಾಗಿ ಹೊಡಿಲಿಲ್ಲ ಅಂದ್ರೆ ಮನೆಯಲ್ಲಿ ಅಮ್ಮನ ಕೈಯಲ್ಲಿ ಬೈಸ್ಕೋಬೇಕಾಗತ್ತೆ ಅಲ್ವಾ? ಹಾಗೆ ಈ ತೆಂಗಿನಕಾಯಿ ಹೊಡೆಯೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಕಣ್ರಿ. ಹೌದು, ತೆಂಗಿನಕಾಯಿಯನ್ನ ಬರಿಗೈಯಿಂದ ಅಥವಾ ತಲೆಯಿಂದ ಒಡೆಯುವ ಸಾಹಸ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬರೆದ ಅನೇಕ ಭಾರತೀಯರು ನಮ್ಮೊಡನೆ ಇದ್ದಾರೆ. ಇನ್ನು ಕೊಕೊನೆಟ್ ಅನ್ನೋ ಪದ ಬಂದಿದ್ದು ಪೋರ್ಚುಗೀಸ್ ಭಾಷೆಯ ಕೋಕೋ ಅನ್ನೋ ಪದದಿಂದ. ಇದರ ಅರ್ಥ ಕೋತಿಯ ಮುಖ. ತೆಂಗಿನಕಾಯಿ ಕೆಳಭಾಗದಲ್ಲಿ ಮೂರು ಕಣ್ಣುಗಳಂತೆ ಕಾಣಿಸೋದ್ರಿಂದ ಆ ಹೆಸರು ಬಂತು. ಇನ್ನು ಹೊಸ ಕಾರು ಅಥವಾ ಬೈಕ್ ತಗೊಂಡಾಗ, ನಮ್ಮ ಮನೆ ಪೂಜೆ ಮಾಡುವಾಗ ಯಾಕೆ ತೆಂಗಿನಕಾಯಿ ಉಡಿತೀವಿ ಗೊತ್ತಾ? ಹೊಸ ಕೆಲಸಕ್ಕೆ ಅಥವಾ ಪಯಣಕ್ಕೆ ಶುಭವಾಗ್ಲಿ, ಈ ಒಂದು ಕಾರ್ಯಕ್ಕೆ ಯಾವುದೇ ದೃಷ್ಟಿಯಾಗದಿರಲಿ. ಇನ್ನು ಅಹಂಕಾರವನ್ನ ಬಲಿ ಕೊಡೋ ಸಂಕೇತವಾಗಿ ತೆಂಗಿನಕಾಯಿಯನ್ನ ಒಡೆಯಲಾಗುತ್ತೆ. ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಒಂದು ಕ್ವಿಸ್ ಕೇಳೋಣ ಅಂತ, ನಿಮಗೊಂದು ಪ್ರಶ್ನೆ ಕೇಳೋಣ ಅಂತ. ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ಜಿಲ್ಲೆ ಯಾವುದು ಅಂತ ನೀವು ನನಗೆ ಮೆಸೇಜ್ ಮಾಡಿ ತಿಳಿಸ್ಬೋದಾ? ನಾನು ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ. ಇನ್ನು ತೆಂಗಿನಕಾಯಿಂದ ಮಾಡುವಂತ ಅಡುಗೆಗಳು ನಾನಾ ರೀತಿ ಇದೆ. ಪ್ರತಿಯೊಂದು ಅಡುಗೆಯಲ್ಲೂ ಕೂಡ ತೆಂಗಿನಕಾಯಿ ಮಹತ್ವ ಇರುವಂತದ್ದು. ವಿಶೇಷವಾಗಿ ಸಿಹಿ ತಯಾರಿಸೋದಕ್ಕೆ ಕೂಡ ತೆಂಗಿನಕಾಯಿಯನ್ನ ಬಳಸ್ತಾರೆ. ನಾವು ತಿನ್ನುವಂತಹ ಸಿಹಿಯಾದ ಹೋಳಿಗೆ ಇರ್ಬೋದು, ಬರ್ಫಿಗಳಾಗಿರ್ಬೋದು, ಎಲ್ಲದರಲ್ಲೂ ತೆಂಗಿನಕಾಯಿ ರಾಜ್ಯ ಭಾರ ಇರುತ್ತೆ ಅಲ್ವಾ? ನಿಜ. ಇನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಎಳ್ನೀರ್ ತಂದಾಗ ನಡೆಯೋ ಕಾಮನ್ ಡ್ರಾಮ ಏನ್ ಗೊತ್ತಾ? ಈ ಎಳ್ನೀರ್ ಒಳಗಡೆ ಸ್ವಲ್ಪ ಗಂಜಿ ಇರುತ್ತಲ್ಲ, ಆ ಮೃದುವಾದ ತೆಂಗಿನ ತಿರುಳು, ಇದನ್ನ ನಮಗ್ ಕೊಡಿ ನಮಗ್ ಕೊಡಿ ಅಂತ ಚಿಕ್ಕ ವಯಸ್ಸಲ್ಲೂ ಕೂಡ ಜಗಳ ಆಡ್ತಾ ಇದ್ವಿ, ಈಗ್ಲೂ ಕೂಡ ಆಡ್ತೀವಿ. ಆ ತೆಂಗಿನಕಾಯಿ ಒಳಗಿರುವಂತ ಎಳನೀರಿನ ಒಳಗಿರುವಂತಹ ಮೃದುವಾದ ಆ ಒಂದು ಗಂಜಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಜ. ಇನ್ನು ಕೇಳುಗರೆ, ಈ ತೆಂಗಿನಕಾಯಿ ಅಡುಗೆಗೆ ಬಳಸೋದ್ರಲ್ಲಿ ಫೇಮಸ್ ಆದ್ರೆ, ಈ ತೆಂಗಿನ ಕಾಯಿ ಅಂದ್ರೆ ಕೊಬ್ಬರಿಯಿಂದ ಮಾಡುವಂತ ಎಣ್ಣೆ ಏನಿದೆ ಅದು ಸಿಕ್ಕಾಪಟ್ಟೆ ಪ್ರಯೋಜನಕಾರಿ. ಇದನ್ನ ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತ ಕೂಡ ಕರೀತಾರೆ. ಚರ್ಮ ಒಣಗಿದಾಗ ಯಾವುದೇ ಕೆಮಿಕಲ್ ಕ್ರೀಮ್ ಬೇಡ, ತೆಂಗಿನೆಣ್ಣೆ ಹಚ್ಚಿದ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ. ಇನ್ನು ವಾರಕ್ಕೆ ಒಮ್ಮೆ ಆದ್ರೂ ಬೆಚ್ಚಿಗಿನ ತೆಂಗಿನ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡಿದ್ರೆ ಕೂದಲು ಉದುರೋದ್ ಕೂಡ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಮಚ ತೆಂಗಿನ ಎಣ್ಣೆನ ಬಾಯಲ್ಲಿ ಹಾಕಿ ಮುಕ್ಕಳಿಸೋದ್ರಿಂದ ಬಾಯಿಯ ದುರ್ನಾತ ಹಾಗೆ ಬ್ಯಾಕ್ಟೀರಿಯಾ ಕೂಡ ಕಡಿಮೆ ಆಗುತ್ತೆ ಅಂತ ಸ್ವತಃ ವೈದ್ಯರು ಕೂಡ ಸಲಹೆ ನೀಡ್ತಾರೆ. ಇನ್ನು ತೆಂಗಿನ ನಾರು, ಇದರಿಂದ ಹಾಸಿಗೆ, ಹಗ್ಗ ಹಾಗೆ ಗಿಡಗಳನ್ನ ಬೆಳೆಸೋಕೆ ಬೇಕಾಗುವಂತ ಕೋಕೋ ಪೀಟ್ ಗಳನ್ನ ತಯಾರಿಸ್ತಾರೆ. ಇತ್ತೀಚೆಗೆ ತೆಂಗಿನ ಚಿಪ್ಪಿನಿಂದ ಮಾಡಿದಂತ ಐಸ್ ಕ್ರೀಮ್ ಬೌಲ್ಗಳು, ಕಪ್ಗಳು ಹಾಗೆ ಕರಕುಶಲ ವಸ್ತುಗಳಿಗೆ ವಿದೇಶದಲ್ಲೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ನಿಮ್ಮ ಮನೆ ಹತ್ರ ಕೂಡ ತೆಂಗಿನಕಾಯಿ ಚಿಪ್ಪನ್ನ ತಗೊಳ್ತೀವಿ ಅಂತ ಬರ್ತಿರ್ಬೋದೇನೋ. ನೋಡಿ, ತೆಂಗಿನಕಾಯಲ್ಲಿರುವಂತ ಸತ್ವ ಅಡುಗೆಗೆ ಆದ್ರೆ ತೆಂಗಿನಕಾಯಿ ಚಿಪ್ಪು ಕೂಡ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇನ್ನು ಪ್ಲಾಸ್ಟಿಕ್ ಕಪ್ಗಳ ಬದಲು ತೆಂಗಿನ ಚಿಪ್ಪಿನ ಬೌಲ್ ಬಳಸೋದು ಈಗಿನ ಹೊಸ ಟ್ರೆಂಡ್ ಕೂಡ ಆಗಿದೆ. ಹಾಗೆ ಕೇಳುಗರೆ, ಪ್ರಕೃತಿ ನಮಗೆ ಕೊಟ್ಟ ಅತ್ಯುತ್ತಮ ಕೊಡುಗೆ ಈ ಒಂದು ತೆಂಗಿನ ಮರ. ಇವತ್ತು ಅಂತಾರಾಷ್ಟ್ರೀಯ ತೆಂಗಿನಕಾಯಿ ದಿನದ ಪ್ರಯುಕ್ತ ಪ್ರಕೃತಿಯನ್ನ ಹೆಚ್ಚು ಪ್ರೀತಿಸೋಣ, ಸ್ಥಳೀಯ ರೈತರಿಗೆ ಬೆಂಬಲ ನೀಡೋಣ. ಪ್ಯಾಕ್ ಮಾಡಿದಂಥ ಆರ್ಟಿಫಿಷಿಯಲ್ ಸಾಫ್ಟ್ ಡ್ರಿಂಕ್ಸ್ ಬದಲು ನ್ಯಾಚುರಲ್ ಎಳನೀರನ್ನ ಹೆಚ್ಚು ಸೇವಿಸೋಣ. ಹಾಗೆ ಪ್ರಕೃತಿಯ ಮೇಲೆ ಪ್ರೀತಿ ಇನ್ನಷ್ಟು ಹೆಚ್ಚಾಗ್ಲಿ. ಪ್ರಕೃತಿ ನಮಗೆ ಏನೆಲ್ಲ ನೀಡ್ತಾ ಇದೆ ಅಂತ ನಾವು ಯೋಚನೆ ಮಾಡಬಹುದು. ಮನುಷ್ಯ ಎಷ್ಟೇ ಸ್ವೀಟ್ ಆಗಿರೋ ಸಾಫ್ಟ್ ಡ್ರಿಂಕ್ ರೆಡಿ ಮಾಡಿದ್ರು ಕೂಡ ಆ ಒಂದು ಪ್ರಕೃತಿ ತಯಾರಿಸಿರುವಂತಹ ಎಳನೀರಿಗೆ ಯಾವುದು ಸಾಟಿ ಇರೋಲ್ಲ ಅಲ್ವಾ? ಹಾಗಾಗಿ ಪ್ರಕೃತಿನ ಯಾವಾಗ್ಲೂ ಪ್ರೀತಿಸಬೇಕು, ಪ್ರಕೃತಿಯನ್ನ ಯಾವಾಗ್ಲೂ ಪೋಷಿಸಬೇಕು ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ರೆ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ.
3: ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
6: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
7: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
6: ಹೌದಾ, ಅದ್ ಹೇಗೆ?
7: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
8: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
9: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮ್ಗೆ ಪರಿಚಯಿಸ್ತಾ ಇರುವುದು, ಇವತ್ತು ನಾನು ನಿಮ್ಗೆ ಒಂದು ಅದ್ಭುತವಾಗಿರುವ ದೇವಾಲಯದ ಪರಿಚಯವನ್ನ ಮಾಡೋಣ ಅಂತ ಹೊರಟಿದ್ದೀನಿ. ಹಾಗೆ ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇರುವುದು ಭುವನೇಶ್ವರದಲ್ಲಿ ಇರುವಂತಹ ಲಿಂಗರಾಜ ದೇವಾಲಯ. ಈ ದೇವಾಲಯದಲ್ಲಿ ಶಿವ ಮತ್ತೆ ವಿಷ್ಣುವನ್ನ ಪೂಜಿಸಲಾಗುತ್ತೆ. ಅದರಲ್ಲೂ ಶಿವಲಿಂಗವು ಉದ್ಭವ ಲಿಂಗವಾಗಿ ಇಲ್ಲಿ ರೂಪುಗೊಂಡಿದೆ. ಲಿಂಗರಾಜ ದೇವಾಲಯವನ್ನ ಸುಮಾರು 11ನೇ ಶತಮಾನದಲ್ಲಿ ಸೋಮವಂಶಿ ರಾಜವಂಶಸ್ಥರಿಂದ ನಿರ್ಮಿಸಲಾಯಿತು. ಹೆಸರೇ ಸೂಚಿಸುವಂತೆ ಇದು ಪರಶಿವನಿಗೆ ಅರ್ಪಿತವಾಗಿರುವಂತಹ ದೇವಾಲಯವಾಗಿದೆ. ಈ ದೇವಾಲಯವು ಸರಿಸುಮಾರು 1100 ವರ್ಷಗಳಿಗಿಂತಲೂ ಹೆಚ್ಚಿನ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಭುವನೇಶ್ವರಿಯಲ್ಲಿನ ಅತ್ಯಂತ ಹಳೆಯ ಮತ್ತು ಅತಿದೊಡ್ಡ ದೇವಾಲಯವೆಂಬ ನಂಬಿಕೆ ಈ ದೇವಾಲಯಕ್ಕೆ ಇದೆ. ಇದು ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಇದೆ. ಇಲ್ಲಿ ಪ್ರಧಾನ ದೇವರು ಶ್ರೀ ಹರಿಹರ ದೇವರಾಗಿ ಅಂದ್ರೆ ಶಿವ ಮತ್ತೆ ವಿಷ್ಣುವಿನ ಒಂದು ಸಂಯೋಜಿತ ರೂಪವಾಗಿದೆ. ಇಲ್ಲಿ ಶಿವನನ್ನ ಲಿಂಗರಾಜ ಅಂತ ಹೇಳಿ ಕರೆಯಲಾಗುತ್ತೆ. ಇದು ಕಳಿಂಗ ವಾಸ್ತುಶಿಲ್ಪದ ಶೈಲಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಹಾಗೆ ದೇವಾಲಯದ ಕೇಂದ್ರ ಗೋಪುರವು ಸುಮಾರು 180 ಅಡಿ ಎತ್ತರದಲ್ಲಿ ಇದೆ. ಇಲ್ಲಿರುವ ಶಿವಲಿಂಗವು ಸ್ವಯಂಭೂ ಅಂತ ಹೇಳಿ ನಂಬಲಾಗಿದೆ. ದೇವಾಲಯದ ಸಂಕೀರ್ಣವು ಭೋಗ ಮಂಟಪ, ನಟಮಂದಿರ, ಜಗಮೋಹನ ಮತ್ತೆ ವಿಮಾನ ಎಂಬ 4 ವಿಭಾಗಗಳನ್ನು ಹೊಂದಿದೆ. ಈ ಪವಿತ್ರ ಕ್ಷೇತ್ರಕ್ಕೆ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗುತ್ತದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು 1100 ವರ್ಷಗಳ ಹಿಂದಿನ ಉದ್ಭವ ಲಿಂಗದ ದೇವಾಲಯವನ್ನು ತಿಳಿಸ್ತಾ ಇದ್ದೆ. ಲಿಂಗರಾಜ ದೇವಾಲಯ ಅಂತ ಹೇಳಿ ಇದು ಒಡಿಶಾದ ಭುವನೇಶ್ವರದಲ್ಲಿ ಇರುವಂತಹ ದೇವಾಲಯವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆ, ಇಲ್ಲಿನ ಇತಿಹಾಸ, ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಲಿಂಗರಾಜ ದೇವಾಲಯವು ಹಿಂದೂ ದೇವಾಲಯವಾಗಿದ್ದು ಇಲ್ಲಿ ಹೆಚ್ಚು ಹಿಂದೂ ಧರ್ಮದವರು ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ದೇವಾಲಯವನ್ನು ದೊಡ್ಡ ಕಲ್ಲಿನಿಂದ ಕಟ್ಟಲಾಗಿದ್ದು ಸೋಮವಂಶೀಯ ರಾಜ ತನ್ನ ರಾಜಧಾನಿಯನ್ನು ಜೈಪುರದಿಂದ ಭುವನೇಶ್ವರಕ್ಕೆ 11ನೇ ಶತಮಾನದಲ್ಲಿ ಸ್ಥಳಾಂತರಿಸಿದಾಗ ಈ ಲಿಂಗರಾಜ ದೇವಾಲಯವನ್ನು ಭುವನೇಶ್ವರದಲ್ಲಿ ಸ್ಥಾಪಿಸಲಾಯಿತು. ಹಾಗೆಯೇ ಲಿಂಗರಾಜ ದೇವಾಲಯದ ಕೆಲವು ಭಾಗವನ್ನು ಮೂಲತಃ 6ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎನ್ನುವಂತಹ ನಂಬಿಕೆ ಇದ್ದು 11ನೇ ಶತಮಾನದಲ್ಲಿ ಮಾತ್ರ ಸಂಪೂರ್ಣ ದೇವಾಲಯವನ್ನು ನಿರ್ಮಿಸಲಾಯಿತು. ಈ ದೇವಾಲಯವನ್ನು ಬ್ರಹ್ಮ ಪುರಾಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಬ್ರಹ್ಮ ಪುರಾಣವು ಹಿಂದೂ ಧರ್ಮದ ಪೂಜ್ಯ ಹಾಗೆ ಪ್ರಮುಖ ಗ್ರಂಥವಾಗಿದೆ. ಈ ದೇವಾಲಯದ ಕುರಿತು ಒಂದು ದಂತ ಕಥೆ ಇದೆ. ಕಥೆಯ ಪ್ರಕಾರ ಒಮ್ಮೆ ಪರಶಿವನು ತನ್ನ ಪತ್ನಿ ಪಾರ್ವತಿಯಲ್ಲಿ ತನಗೆ ಬನಾರಸ್ಗಿಂತಲೂ ಕೂಡ ಭುವನೇಶ್ವರ ಯಾಕೆ ಇಷ್ಟ ಎನ್ನುವುದರ ಕುರಿತು ಕಥೆಯಲ್ಲಿ ಹೇಳ್ತಾನೆ. ಈ ಕಥೆಯನ್ನು ಕೇಳಿದ ನಂತರ ಪಾರ್ವತಿದೇವಿಗೆ ಒಮ್ಮೆಯಾದರೂ ಈ ಸ್ಥಳವನ್ನು ನೋಡಲೇಬೇಕು ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಪಾರ್ವತಿಯು ಶಿವನು ಹೇಳಿದ ಕಥೆಗೆ ನಿಜವಾದ ಪುರಾವೆಯನ್ನು ಕಂಡುಹಿಡಿಯಲು ಪ್ರಯಾಣವನ್ನು ಆರಂಭಿಸ್ತಾಳೆ. ಪಾರ್ವತಿಯು ಪ್ರಯಾಣಿಸುತ್ತಿದ್ದಾಗ ಇಬ್ಬರು ರಾಕ್ಷಸರು ಆಕೆಯನ್ನು ದಾರಿಯಲ್ಲೇ ಅಡ್ಡ ಹಾಕಿ ತಮ್ಮನ್ನು ಮದುವೆಯಾಗುವಂತೆ ಕಿರುಕುಳ ನೀಡ್ತಾರೆ. ಪಾರ್ವತಿ ಎಷ್ಟೇ ಹೇಳಿದರೂ ಕೂಡ ಕೇಳದ ರಾಕ್ಷಸರಿಂದ ತಾನು ತಪ್ಪಿಸಿಕೊಳ್ಳಲು ಅಲ್ಲಿಂದ ಮಾಯವಾಗಿ ಬಿಡ್ತಾಳೆಂಬ ಕಥೆಯ ಉಲ್ಲೇಖವಿದೆ. ಹಾಗೆ ಈ ಲಿಂಗರಾಜ ದೇವಾಲಯವನ್ನು ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು 250,000 ಚದರ ಅಡಿ ವಿಸ್ತೀರ್ಣದ ವಿಶಾಲವಾದ ಪ್ರಾಂಗಣದಲ್ಲಿ ರಚಿಸಲಾಗಿದೆ. ಹಾಗೆ ದೇವಾಲಯವು ಬರೋಬ್ಬರಿ 180 ಅಡಿ ಅಂದರೆ 55 ಮೀಟರ್ ಎತ್ತರವನ್ನು ಒಳಗೊಂಡಿದೆ. ಈ ದೇವಾಲಯವನ್ನು ಪೂರ್ವಕ್ಕೆ ಮುಖ ಮಾಡಿ ನಿರ್ಮಿಸಲಾಗಿದ್ದು ಇದು ಮರಳುಗಲ್ಲು ಮತ್ತು ಲ್ಯಾಟರೈಟ್ಗಳನ್ನು ಹೊಂದಿದೆ. ಹಾಗೆ ಭಕ್ತಾದಿಗಳು ಅಥವಾ ಸಂದರ್ಶಕರಿಗೆ ಒಳಗಡೆ ಬರಲು ಮುಖ್ಯ ಪ್ರವೇಶ ದ್ವಾರವನ್ನು ರಚಿಸಲಾಗಿದ್ದು ಈ ದ್ವಾರವು ಪೂರ್ವಕ್ಕೆ ಮುಖ ಮಾಡಿದೆ. ಹಾಗೆ ದೇವಾಲಯದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಸಣ್ಣ ದ್ವಾರಗಳಿವೆ. ಲಿಂಗರಾಜ ದೇವಾಲಯವು 4 ವಿಭಾಗಗಳನ್ನು ಹೊಂದಿದೆ. ಅವುಗಳೆಂದರೆ ಭೋಗ ಮಂಟಪ, ನಟ ಮಂದಿರ, ವಿಮಾನ ಅಂದರೆ ಗರ್ಭಗ್ರಹಣವನ್ನು ಹೊಂದಿರುವ ರಚನೆ, ಮತ್ತು ಜಗಮೋಹನ ಸಭಾಮಂದಿರಗಳಿದ್ದು ಪ್ರತಿಯೊಂದು ಸ್ಥಳವು ಎತ್ತರದ ಅವರೋಹಣ ಕ್ರಮದಲ್ಲಿ ಜೋಡಿಸಲ್ಪಟ್ಟಿದೆ. ಇದರ ಇನ್ನೊಂದು ವಿಶೇಷತೆ ಅಂದರೆ ಇದರ ಪ್ರವೇಶ ಮಂಟಪದ ಗೇಟ್ನಲ್ಲಿರುವ ಬಾಗಿಲನ್ನು ಶ್ರೀಗಂಧದಿಂದ ಮಾಡಲ್ಪಟ್ಟಿದೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಲಿಂಗರಾಜ ದೇವಾಲಯ. ಹೌದು, ಒಡಿಶಾದಲ್ಲಿರುವಂತಹ ಒಂದು ಅದ್ಭುತವಾಗಿರುವ ದೇವಾಲಯ ಅದುವೇ ಲಿಂಗರಾಜ ದೇವಾಲಯ. ಈ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ದೇವಾಲಯದ ಸಿಂಹದ್ವಾರದ ಮೂಲಕ ಕೂಡ ದೇವಾಲಯದ ಗೇಟನ್ನು ಪ್ರವೇಶಿಸಬಹುದಾಗಿದೆ. ಸಿಂಹದ್ವಾರದ ಎರಡೂ ಬದಿಯಲ್ಲಿ ಸಿಂಹಗಳು ತಮ್ಮ ಕಾಲಿನಿಂದ ಆನೆಯನ್ನ ಮೆಟ್ಟಿರುವಂತಹ ದೃಶ್ಯವನ್ನು ನೋಡಬಹುದಾಗಿದೆ. ಸಭಾಂಗಣದ ಹೊರಗಿನ ಗೋಡೆಯ ಮೇಲೆ ಪುರುಷರ ಮತ್ತೆ ಮೃಗಗಳ ಅಲಂಕಾರಿಕ ಶಿಲ್ಪವನ್ನು ಕೆತ್ತಲಾಗಿದೆ. ಮತ್ತೆ ಗೋಪುರದ ಗೋಡೆಗಳನ್ನು ವಿವಿಧ ಭಂಗಿಯಲ್ಲಿ ಸ್ತ್ರೀ ಆಕೃತಿಗಳೊಂದಿಗೆ ಕೆತ್ತಲಾಗಿದೆ. ಇಲ್ಲಿ ನಾವು ಉದ್ಭವ ಲಿಂಗವನ್ನು ನೋಡಬಹುದಾಗಿದೆ. ದೇವಾಲಯಗಳಲ್ಲಿ ಕೇವಲ ಹರನನ್ನ ಮಾತ್ರವಲ್ಲ, ಹರಿಯನ್ನು ಕೂಡ ಪೂಜಿಸಲಾಗುತ್ತೆ. ಅಂದರೆ ಕೇವಲ ಶಿವನನ್ನು ಮಾತ್ರ ಪೂಜಿಸಲಾಗುವುದಿಲ್ಲ, ಜೊತೆಗೆ ವಿಷ್ಣುವನ್ನು ಕೂಡ ಪೂಜಿಸಲಾಗುತ್ತೆ. ಹರಿ ಎನ್ನುವ ಪದವು ವಿಷ್ಣುವನ್ನು ಸೂಚಿಸಿದ್ರೆ ಹರ ಎನ್ನುವ ಶಬ್ದವು ಶಿವನನ್ನು ಸೂಚಿಸುತ್ತದೆ. ಇಲ್ಲಿನ ಶಿವಲಿಂಗವನ್ನು ಪ್ರತಿದಿನ ಹಾಲು, ನೀರು ಮತ್ತು ಎಳನೀರಿನಿಂದ ಪೂಜಿಸಲಾಗುತ್ತದೆ. ಎಲ್ಲ ದೇವರನ್ನು ಕೂಡ ಆಭರಣಗಳಿಂದ ಅಲಂಕರಿಸಲಾಗಿದೆ. ಹಾಗೆಯೇ ಲಿಂಗರಾಜ ದೇವಾಲಯಕ್ಕೆ ಭೇಟಿಯನ್ನು ನೀಡಬೇಕು ಅಂತ ಹೇಳಿದ್ರೆ ಸೂಕ್ತವಾದ ಸಮಯ ಯಾವುದು, ಯಾವ ಟೈಮ್ನಲ್ಲಿ ಬಂದರೆ ಬೆಸ್ಟ್ ಅಂತ ಕೇಳೋದಾದರೆ, ಜನವರಿ ಮತ್ತು ಮಾರ್ಚ್ ತಿಂಗಳ ನಡುವೆ ನೀವೇನಾದರೂ ಬಂದರೆ ಭೇಟಿಯನ್ನು ನೀಡೋದಕ್ಕೆ ಸೂಕ್ತವಾಗಿರುವ ಸಮಯವಾಗಿದೆ. ಈ ದೇವಾಲಯಕ್ಕೆ ಕೇವಲ ಹಿಂದೂಗಳು ಮಾತ್ರ ಪ್ರವೇಶಿಸಬಹುದಾಗಿದ್ದು, ದೇವಾಲಯದ ಆಚರಣೆಯನ್ನು ದೇವಾಲಯದ ಹೊರಗಿರುವ ವೀಕ್ಷಣಾ ವೇದಿಕೆಯಿಂದ ಯಾರು ಬೇಕಾದರೂ ಕೂಡ ನೋಡಬಹುದಾಗಿದೆ. ಹಾಗೆಯೇ ಲಿಂಗರಾಜ ದೇವಾಲಯವನ್ನು ಬೆಳಗ್ಗೆ 6 ಗಂಟೆಗೆ ತೆರೆಯಲಾಗುತ್ತೆ ಮತ್ತು ಇದನ್ನು ರಾತ್ರಿ 9 ಗಂಟೆಗೆ ಮುಚ್ಚಲಾಗುತ್ತೆ. ಭೋಗ ಅವಧಿಯಲ್ಲಿ, ಅಂದರೆ ಊಟದ ಸಮಯದಲ್ಲಿ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಯಾಕಂದರೆ ಈ ಸಮಯದಲ್ಲಿ ದೇವರಿಗೆ ಆಹಾರವನ್ನು ಅರ್ಪಿಸಲಾಗಿರುತ್ತದೆ. ನಂತರ ಮಧ್ಯಾಹ್ನ 12 ಗಂಟೆಯಿಂದ 3:30 ದೇವಾಲಯದ ಬಾಗಿಲು ತೆರೆಯುತ್ತದೆ. ಈ ಸಮಯದಲ್ಲಿ ದೇವರ ದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಲಿಂಗರಾಜ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಕುರಿತಾದ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗೆ ಇಲ್ಲಿ ದೇವಾಲಯದ ಕಲ್ಲಿನ ಕೆತ್ತನೆಗಳು ತುಂಬಾನೇ ಅದ್ಭುತವಾಗಿದೆ ಅಂತಾನೇ ಹೇಳಬಹುದು. ಒಂದು ವಿಭಿನ್ನವಾಗಿರುವ ದೇವಾಲಯ ಇದಾಗಿದೆ. ಖಂಡಿತವಾಗ್ಲೂ ನೀವು ಒಡಿಸ್ಸಾಕ್ಕೆ ಹೋದರೆ ಮಿಸ್ ಮಾಡದೆ ಹೋಗಲೇಬೇಕಾದಂತಹ ದೇವಾಲಯ ಅಂತ ಹೇಳಿದ್ರೆ ಅದು ಲಿಂಗರಾಜ ದೇವಾಲಯ. ಖಂಡಿತವಾಗ್ಲೂ ಒಮ್ಮೆಯಾದರೂ ಜೀವನದಲ್ಲಿ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927960962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಎಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೇಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಕನ್ನಡ ಸಾಹಿತ್ಯ ಅನೇಕ ಪ್ರಕಾರಗಳಿಂದ ಶ್ರೀಮಂತವಾಗಿದೆ. ಸಾಹಿತ್ಯ ಪ್ರಕಾರದ ಸ್ವರೂಪ ರಚನೆ ಆಧಾರದ ಮೇಲೆ ಸಾಕಷ್ಟು ಬಗೆಗಳಲ್ಲಿ ವಿಂಗಡಣೆ ಕೂಡ ಮಾಡ್ಬೋದು. ಪ್ರಕಾರಗಳಿಗೆ ಅಂತ ಬಂದಾಗ ಇಲ್ಲಿ ಕಾವ್ಯ, ವಚನ, ಹನಿಗವನ, ಕೀರ್ತನೆ, ಕಾದಂಬರಿ, ಕತೆ, ಸಣ್ಣ ಕತೆ, ನೀಳ್ಗತೆ, ನಾಟಕ, ಹಾಸ್ಯ, ಪ್ರಬಂಧ, ಲಘು ಹಾಸ್ಯ ಪ್ರಬಂಧಗಳು, ವೈಜ್ಞಾನಿಕ ಗ್ರಂಥಗಳು, ಹಾಸ್ಯ ಪ್ರಬಂಧಗಳು, ಮಕ್ಕಳ ಸಾಹಿತ್ಯ, ಪ್ರವಾಸ ಸಾಹಿತ್ಯ, ಜಾನಪದ, ಜೀವನ ಚರಿತ್ರೆ, ದುರಂತ ಸಾಹಿತ್ಯ, ವಿಮರ್ಶೆ ಅಥವಾ ಸಂಶೋಧನೆ, ಈ ರೀತಿಯಲ್ಲಿ ಸಾಕಷ್ಟು ಪ್ರಕಾರಗಳಿವೆ ಕೂಡ. ಅದರಲ್ಲಿ ಈ ಕಾದಂಬರಿಗಳ ವಿಷಯಕ್ಕೆ ಅಂತ ಬಂದಾಗ ಪೌರಾಣಿಕ ಕಾದಂಬರಿ, ಐತಿಹಾಸಿಕ ಕಾದಂಬರಿ, ಸಾಮಾಜಿಕ ಕಾದಂಬರಿಗಳು, ಹಾಗೆ ಧಾರ್ಮಿಕ ಕಾದಂಬರಿಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಒಂದು ವಸ್ತು ವಿಷಯವನ್ನು ಇಟ್ಕೊಂಡು ವಿಸ್ತಾರವಾಗಿ ಬರಿತಾ ಹೋಗುವ ಪ್ರಕಾರವೇ ಈ ಕಾದಂಬರಿ. ಇದು ಕೂಡ ಸಾಹಿತ್ಯದ ಬಹುಮುಖ್ಯ ಪ್ರಕಾರವಾಗಿದೆ. ಇನ್ನು ಕಾದಂಬರಿ ಅನ್ನುವಂತಹ ವಿಷಯಕ್ಕೆ ಬಂದಾಗ ಗದ್ಯದಲ್ಲಿ ಬರೆಯಲಾದ ಒಂದು ಸುದೀರ್ಘ ಕಾಲ್ಪನಿಕ ಕತೆ ಅಂತ ಕೂಡ ಹೇಳ್ಬೋದು. ಜೀವನದ ಬಗ್ಗೆ, ಭಾವನೆಗಳ ಬಗ್ಗೆ ಮತ್ತು ಸಮಾಜದ ಚಿತ್ರಣವನ್ನು ಕೂಡ ಕಟ್ಕೊಡತ್ತೆ ಕಾದಂಬರಿಗಳು. ಸಾಕಷ್ಟು ಮಹಾನ್ ಕವಿಗಳ ಕಾದಂಬರಿಗಳು ತುಂಬಾ ಜನಪ್ರಿಯವಾಗಿವೆ. ಗಿರೀಶ್ ಕಾರ್ನಾಡ್ ಇರ್ಬೋದು, ಕುವೆಂಪು, SL ಭೈರಪ್ಪ, ಶಿವರಾಮ್ ಕಾರಂತವರು, ಪೂರ್ಣಚಂದ್ರ ತೇಜಸ್ವಿ ಅವರು, ಬೇಂದ್ರೆ, ದೇವುಡು, ದೇಜಗಾವ್ ಅವರು, ಇನ್ನೂ ಸಾಕಷ್ಟು ಮಹಾನ್ ಕವಿಗಳು ಕಾದಂಬರಿಗಳನ್ನು ಬರೆದಿರೋದು ಉಂಟು. ಇನ್ನು ಕನ್ನಡದ ಪ್ರಸಿದ್ಧ ಕಾದಂಬರಿಗಳ ವಿಷಯಕ್ಕೆ ಅಂತ ಬಂದರೆ ತುಂಬಾ ಇವೆ ಸ್ನೇಹಿತರೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಶಿವರಾಮ್ ಕಾರಂತವರ ಮೂಕಜ್ಜಿಯ ಕನಸುಗಳು, SL ಭೈರಪ್ಪ ಅವರ ಪರ್ವ, ಶಿವರಾಮ್ ಕಾರಂತರವರ ಬೆಟ್ಟದ ಜೀವ, ಹಾಗೆ ದೇವುಡು ನರಸಿಂಹಶಾಸ್ತ್ರಿಯವರ ಮಯೂರ, ತಾರಾಸುರವರ ದುರ್ಗಸ್ತಮಾನ, ದೇವುಡು ನರಸಿಂಹಶಾಸ್ತ್ರಿಯವರ ಧರ್ಮಪದ, ರಾವ್ ಬಹದ್ದೂರ್ ಅವರ ಹೊಯ್ಸಳೇಶ್ವರ, ಡಾಕ್ಟರ್ ಶಿವರಾಮ್ ಕಾರಂತರವರ ಮರಳಿ ಮಣ್ಣಿಗೆ, ಕುವೆಂಪುರವರ ಕಾನೂನು ಹೆಗ್ಗಡತಿ, ಶಿವರಾಮ್ ಕಾರಂತರವರ ಚೋಮನದುಡಿ, ಭೈರಪ್ಪ ಅವರ ಗೃಹಭಂಗ, ವಂಶವೃಕ್ಷ, UR ಅನಂತಮೂರ್ತಿ ಅವರ ಸಂಸ್ಕಾರ, ಭೈರಪ್ಪ ಅವರ ದಾಟು, ಪೂರ್ಣಚಂದ್ರ ತೇಜಸ್ವಿ ಅವರ ಚಿದಂಬರ ರಹಸ್ಯ, ಕರ್ವಾಲು, ಇವೆಲ್ಲವೂ ಕೂಡ ಪ್ರಕೃತಿ, ಪರಿಸರ ಮತ್ತು ನಿಗೂಢತೆಗಳನ್ನು ಸರಳವಾಗಿ ಬರೆಯುವಂತಹ ಅದ್ಭುತ ಕವಿಗಳಾಗಿದ್ದಾರೆ. ಇನ್ನು ತ್ರಿವೇಣಿ ಅವರು ಮಹಿಳೆಯರ ಮನೋವಿಜ್ಞಾನ ಮತ್ತು ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಬರೆದ ಪ್ರಸಿದ್ಧ ಲೇಖಕಿ. ಶಿವರಾಮ್ ಕಾರಂತವರ ಕರಾವಳಿಯ ಬದುಕು ಮತ್ತು ನಿಸರ್ಗವನ್ನು ಚಿತ್ರಿಸಿದ ಜ್ಞಾನಪೀಠ ಪುರಸ್ಕೃತರೂ ಹೌದು. SL ಭೈರಪ್ಪ ಅವರು ಅತ್ಯಂತ ಹೆಚ್ಚು ಓದುಗರನ್ನು ಹೊಂದಿರುವ ತಾತ್ವಿಕ ಕಾದಂಬರಿಕಾರರು. ಇನ್ನು ಎನ್ ನರಸಿಂಹಯ್ಯರವರ ಪತ್ತೆದಾರಿ ಪುಸ್ತಕಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿವೆ. ಇನ್ನು ದಾಟು ಕಾದಂಬರಿಯಲ್ಲಿ ಜಾತಿ ಪದ್ಧತಿಯ ಸಂಕೀರ್ಣತೆ ಇದೆ. ಸಂಸ್ಕಾರದಲ್ಲಿ ಬ್ರಾಹ್ಮಣ ಮತ್ತು ಧರ್ಮದ ವಿಶ್ಲೇಷಣೆ ಇದೆ. ವಂಶವೃಕ್ಷದಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯ ಸಂಘರ್ಷಗಳಿವೆ. ಗೃಹಭಂಗದಲ್ಲಿ ಗ್ರಾಮೀಣ ಮಹಿಳೆಯೊಬ್ಬಳ ಜೀವನದ ಹೋರಾಟ ಇದೆ. ಚೋಮನದುಡಿ ಕಾದಂಬರಿಯಲ್ಲಿ ಅಸ್ಪೃಶ್ಯತೆ ಮತ್ತು ಬಡತನದ ಧ್ವನಿ ಎದ್ದು ಕಾಣುತ್ತೆ. ಕಾನೂರು ಹೆಗ್ಗಡತಿಯಲ್ಲಿ ಮಲೆನಾಡಿನ ಜಮೀನ್ದಾರಿ ಸಂಸ್ಕೃತಿ ಇದೆ. ಮರಳಿ ಮಣ್ಣಿಗೆ ಈ ಕಾದಂಬರಿಯಲ್ಲಿ ಕರಾವಳಿ ಜೀವನದ ಮೂರು ತಲೆಮಾರುಗಳ ಕಥೆ ಇದೆ. ಇವೆಲ್ಲವೂ ಕೂಡ ಸಮಾಜದ ಸ್ಥಿತಿಗತಿ, ಆಚಾರ ವಿಚಾರ ಮತ್ತು ಗ್ರಾಮೀಣ ಜೀವನವನ್ನು ಬಿಂಬಿಸುವಂತಹ ಕಥೆಗಳಾಗಿವೆ. ದೇವುಡು ನರಸಿಂಹಶಾಸ್ತ್ರಿಯವರ ಮಯೂರ ಕದಂಬ ಸಾಮ್ರಾಜ್ಯದ ಹಿನ್ನೆಲೆಯನ್ನು ಹೊಂದಿರುವಂತಹ ಕತೆ. ದುರ್ಗಾಸ್ತಮಾನ ಚಿತ್ರದುರ್ಗದ ಪಾಳೆಗಾರರ ಕೊನೆಯ ದಿನಗಳನ್ನು ನೆನಪು ಮಾಡುವಂತಹ ಕಾದಂಬರಿ. ಧರ್ಮಪದ ದೇವುಡು ನರಸಿಂಹಶಾಸ್ತ್ರಿಯವರದು. ಸೊ ಈ ರೀತಿಯಲ್ಲಿ ಒಂದೊಂದು ಕಾದಂಬರಿಗಳು ಐತಿಹಾಸಿಕವಾಗಿವೆ, ಸಾಮಾಜಿಕವಾಗಿವೆ, ಮನೋವೈಜ್ಞಾನಿಕವಾಗಿವೆ, ಹಾಗೆ ಪತ್ತೆದಾರಿ ಕಾದಂಬರಿಗಳು ಕೂಡ ಇವೆ. ಒಂದೊಂದು ಪುಸ್ತಕವೂ ಕೂಡ ಒಂದೊಂದು ರೀತಿಯಲ್ಲಿ ಅದ್ಭುತ ವಿಚಾರಗಳನ್ನು ಹೊಂದಿದೆ. ನಾವೇ ಒಂದು ಹೊಸ ಜಗತ್ತನ್ನು ಸೃಷ್ಟಿ ಮಾಡಿಕೊಳ್ತೀವಿ. ಆ ರೀತಿಯ ಒಂದು ಲೋಕಕ್ಕೆ ಕರೆದೊಯ್ಯುತ್ತವೆ ಪುಸ್ತಕಗಳು. ಪುಸ್ತಕಗಳೇ ಹಾಗೆ ಅದ್ಭುತ ಪ್ರಪಂಚವನ್ನು ಸೃಷ್ಟಿ ಮಾಡ್ತವೆ ಅಲ್ವಾ? ಈ ದಿನ ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಹವ್ಯಾಸಿ ಬರಹಗಾರರು ಆದ ಅಂಬಿಕಾ ಸಂತೋಷ್ ಮೇಡಮ್ ಅವರು ಭಾವನಾತ್ಮಕ ಮತ್ತು ಪ್ರೇಮ ಕಾದಂಬರಿ ಹಾಗೆ ಸಾಮಾಜಿಕ ಕಾದಂಬರಿ ಆದಂತಹ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣವ ಈ ಕಾದಂಬರಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರೀತಿ ಇದೆ, ವಿರಹ ಇದೆ, ನಂಬಿಕೆ ಇದೆ, ಜೊತೆಗೆ ಮಾನವ ಸಂಬಂಧಗಳ ಆಳವಾದ ಒಳನೋಟಗಳನ್ನು ಹೊಂದಿರುವ ಜನಪ್ರಿಯ ಕಾದಂಬರಿ ಸ್ನೇಹಿತರೆ ಇದು. ಈ ಕಾದಂಬರಿಯಲ್ಲಿ ಯಾವೆಲ್ಲ ವಿಷಯಗಳು ಸಿಗತ್ತೆ ಅನ್ನೋದ್ರ ಬಗ್ಗೆ ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ

0: ಜೊತೆಗೆ ಹವ್ಯಾಸಿ ಬರಹಗಾರರು ಆದ ಅಂಬಿಕಾ ಸಂತೋಷ್ ಮೇಡಮ್ ಅವರು, ರವಿ ಬೆಳಗೆರೆಯವರು ಬರೆದ ಪ್ರಸಿದ್ಧ ಭಾವನಾತ್ಮಕ ಕನ್ನಡ ಕಾದಂಬರಿ ಅಂತಲೇ ಫೇಮಸ್ ಆಗಿರುವಂತಹ ಹೇಳಿ ಹೋಗು ಕಾರಣ, ಈ ಕಾದಂಬರಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಹೇಳಿ ಹೋಗು ಕಾರಣವ ಕಾದಂಬರಿಯಲ್ಲಿ ಯಾವೆಲ್ಲ ವಿಷಯಗಳು ಇವೆ ಅನ್ನೋದ್ರ ಬಗ್ಗೆ ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
1: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು, ನಾನು ಅಂಬಿಕಾ ಸಂತೋಷ್. ಈ ದಿನ ನಾನು ನಿಮಗೆ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಎಂಬ ಕಾದಂಬರಿಯ ಪರಿಚಯವನ್ನ ಮಾಡಿಕೊಡಲು ಇಚ್ಛಿಸುತ್ತೇನೆ. ಕೆಲವು ಪುಸ್ತಕಗಳಿವೆ, ಓದಿ ಮುಗಿಸಿದ ಮೇಲೂ ನಮ್ಮ ಎದೆಯ ಒಳಗೆ ಏನೋ ಭಾರವಾಗಿ ಕೂತಿರುತ್ತೆ. ಕೆಲವು ಹೆಸರುಗಳಿವೆ, ಕೇಳಿದ ತಕ್ಷಣವೇ ಮನಸ್ಸು ನಡುಗುತ್ತೆ. ರವಿ ಬೆಳಗೆರೆ ಅವರು ಅಂತಹ ಹೆಸರು. ಅವರು ಪತ್ರಕರ್ತರಾಗಿರಲಿಲ್ಲ, ಅವರು ನಮ್ಮ ಬದುಕಿನ ದುಃಖ ಸುಖಕ್ಕೆ ಸಾಕ್ಷಿಯಾಗಿದ್ದರು. ಹಾಯ್ ಬೆಂಗಳೂರು ಮೂಲಕ ಅವರು ನಮ್ಮ ಬೀದಿಯ ಕತೆ, ನಮ್ಮ ನೋವನ್ನು ಜಗತ್ತಿಗೆ ಹೇಳಿದರು. ಅವರ ಕಾದಂಬರಿ ಹೇಳಿ ಹೋಗು ಕಾರಣ ಇದು ಕೇವಲ ಪ್ರೇಮ ಕಥೆಯಲ್ಲ, ಇದು ಒಬ್ಬ ಮನುಷ್ಯ ಏಕಾಂಗಿಯಾಗಿ ಕೂತು ತನ್ನೊಳಗೆ ತಾನೇ ಕೇಳಿಕೊಳ್ಳುವ ಪ್ರಶ್ನೆ. ನನ್ನ ಜೊತೆ ಯಾಕೆ ಹೀಗಾಯ್ತು, ನನ್ನ ತಪ್ಪು ಏನು ಎಂದು. ರವಿ ಬೆಳಗೆರೆಯವರು ಬಹಳ ಸರಳವಾದ ಮಾತುಗಳಲ್ಲಿ ತಮ್ಮ ಹೃದಯದ ಅತ್ಯಂತ ಆಳವಾದ ಗಾಯವನ್ನು ತೋರಿಸುತ್ತಾರೆ. ಪ್ರೀತಿಯಲ್ಲಿ ಮೋಸ ಹೋದವನ ನೋವು, ಸಮಾಜದಿಂದ ತಿರಸ್ಕಾರ ಆದವನ ಅವಮಾನ, ಆದರೂ ಬದುಕಬೇಕು ಅಂತ ಹಠ ಮಾಡುವ ಸ್ವಾಭಿಮಾನ, ಇವೆಲ್ಲವೂ ಈ ಕಾದಂಬರಿಯಲ್ಲಿ ಉಸಿರಾಡುತ್ತವೆ. ಈ ಪುಸ್ತಕ ಓದುವಾಗ ನಿಮಗೆ ಅನಿಸುತ್ತೆ ಇದು ನನ್ನ ಕತೆ ಎಂದು. ಅದಕ್ಕೆ ಕಾರಣ ರವಿ ಅವರು ಬರೆದದ್ದು ಕಾಗದ ಮೇಲೆ ಅಲ್ಲ, ನಮ್ಮೆಲ್ಲರ ಕಣ್ಣೀರಿನ ಮೇಲೆ. ಹಾಗಾಗಿ ಇವತ್ತು ನಾವು ಓದೋಕ್ಕೆ ಹೊರಟಿರೋದು ಒಂದು ಕಾದಂಬರಿಯಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ಆತ್ಮದ ಕೂಗು. ಹೇಳಿ ಹೋಗು ಕಾರಣ, ಮುರಿದ ಕನಸಿನ ಮೇಲೆ ಅರಳಿದ ಹೊಸ ಬದುಕು. ಈ ಕಾದಂಬರಿ ಬಹಳ ಇಷ್ಟವಾಗಲು ಕಾರಣ ಹೇಳದೆ ಹೋಗಲು ಮನಸ್ಸಾಗಲಿಲ್ಲ. ರವಿ ಬೆಳಗೆರೆ ಅವರ ಲೇಖನಿ ಎಂದ್ರೆ ಭಾವನೆಗಳ ಸುನಾಮಿ. ಹೇಳಿ ಹೋಗು ಕಾರಣ ಕಾದಂಬರಿ ಓದುವಾಗ ಪ್ರತಿ ಸಾಲು ಎದೆಗೆ ನಾಟುತ್ತೆ, ಮನ ಮಿಡಿಯುತ್ತೆ. ಮೊದಲ ಸಾಲಿನಿಂದ ಕೊನೆಯವರೆಗೂ ಒಂದು ಪದ ಮಿಸ್ ಮಾಡಲಾಗದಷ್ಟು ಸತ್ವಯುತವಾದಂತಹ ಬರವಣಿಗೆ ಇಲ್ಲಿದೆ. ಈ ಕಥೆಯ ಸಾರವೆಂದ್ರೆ ಚನ್ನರಾಯಪಟ್ಟಣದಿಂದ ಶಿವಮೊಗ್ಗಕ್ಕೆ ಕಾಲ್ನಡಿಗೆಯಲ್ಲಿ ಬಂದ ಇಬ್ಬರು ಅನಾಥ ಜೀವಗಳು, ಹಿಮವಂತ್ ಮತ್ತು ಪ್ರಾರ್ಥನಾ. ಅವನು ಮಿಠಾಯಿ ಮಾರುವ ಹುಡುಗ, ಅವಳು ತಂದೆಯ ಅಕ್ರಮ ಸಂಬಂಧ ಕಂಡು ಮನೆ ಬಿಟ್ಟು ಬಂದವಳು. ಒಂದೇ ಚಾಪೆ ಎರಡು ದೇಹ, ಆದರೆ ಹಿಮುವಿನ ಚಿತ್ತ ಒಂದಿನಿತು ಚಾಂಚಲ್ಯಗೊಳ್ಳಲಿಲ್ಲ. ಅದು ಅವನ ಹಿಮಾಲಯದಷ್ಟೆತ್ತರದ ವ್ಯಕ್ತಿತ್ವಕ್ಕೆ ಸಾಕ್ಷಿ. ಪ್ರಾರ್ಥನಾಳ ಡಾಕ್ಟರ್ ಕನಸನ್ನ ತನ್ನ ಹೆಗಲಿಗೆ ಹಾಕಿಕೊಂಡ ಹಿಮು ಅವಳನ್ನು ದಾವಣಗೆರೆ ಮೆಡಿಕಲ್ ಕಾಲೇಜ್ಗೆ ಸೇರಿಸಿ ಹಾಸ್ಟೆಲ್, ತಿಂಗಳ ಖರ್ಚು ಎಲ್ಲವನ್ನ ನೋಡಿಕೊಂಡ. ಅವಳು ಡಾಕ್ಟರ್ ಆಗಿ ಬರುವ ಹೊತ್ತಿಗೆ ಪ್ರಾರ್ಥನಾ ನರ್ಸಿಂಗ್ ಹೋಮ್, ಪ್ರಾರ್ಥನಾ ಲೇಔಟ್, ಕಲ್ಲು ಮನೆ, ಮಗುವಿಗೆ ಹಿಮಾಂಶು ಎಂಬ ಹೆಸರು ಎಲ್ಲವೂ ಸಿದ್ಧ ಮಾಡಿದ್ದ. ತನ್ನ ಕನಸನ್ನು ಅವಳ ಕನಸಿನಲ್ಲಿ ಕರಗಿಸಿಕೊಂಡಿದ್ದ. ಆದರೆ ವಿಧಿಯ ಆಟ ಬೇರೆಯಾಗಿತ್ತು. ದೇವಶಿಶು ಚಂದ್ರನಾಥ ಬಂಡೋಪಾಧ್ಯಾಯ ಎಂಬ ಶ್ರೀಮಂತ ಸಿರದ್ರೂಪಿ ಹೆಣ್ಣು ಭಾಗನ ಮೋಹಕ್ಕೆ ಪ್ರಾರ್ಥನೆ ಬಿದ್ದಳು. ದೇವರೆಂದು ಕರೆದ ಹಿಮುಗೆ ಮೋಸ ಮಾಡಿ ಅವನ ನಂಬಿಕೆಯನ್ನೇ ಹುಸಿಗೊಳಿಸಿ ದೇವಶಿಶುವಿನೊಡನೆ ನಿಶ್ಚಿತಾರ್ಥ ಮಾಡಿಕೊಂಡಳು.
0: ಇದೊಂದು ಅದ್ಭುತವಾದಂತಹ ಕಾದಂಬರಿ ಸ್ನೇಹಿತರೆ. ಒಂದ್ಸಲ ನೀವು ಓದ್ಲಿಕ್ಕೆ ಶುರು ಮಾಡಿದ್ರೆ ಆ ಪುಸ್ತಕ ಸಂಪೂರ್ಣವಾಗಿ ಮುಗಿಯುವವರೆಗೂ ನೀವು ಆಚೆ ಈಚೆ ಅಲ್ಲಾಡೋದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಕರೆದೊಯ್ಯುತ್ತೆ. ಇಲ್ಲಿ ಹಿಮವಂತ ತುಂಬ ಕಷ್ಟಪಟ್ಟು ಅವಳನ್ನು ಡಾಕ್ಟರನ್ನಾಗಿ ಮಾಡ್ತಾನೆ, ಆದರೆ ಪ್ರಾರ್ಥನಾ ಇಲ್ಲಿ ಬದಲಾಗ್ತಾಳೆ ಕೆಲವೊಂದು ವಿಷಯಕ್ಕೆ ತಕ್ಕಂತೆ. ಆದರೆ ಹಿಮವಂತನಿಗೆ ಒಳೊಳಗೆ ಅದರ ಒಂದು ಮುನ್ಸೂಚನೆ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಅವನು ಪ್ರಾರ್ಥನಾ ಅವಳ ಉಗುರನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ, ಜೊತೆಗೆ ಅವಳ ಕೂದಲನ್ನು ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾನೆ. ಅದು ಕೂಡ ಒಂದು ರೀತಿಯ ಸಸ್ಪೆನ್ಸ್ ಅನ್ಸುತ್ತೆ. ಇದೆಲ್ಲವನ್ನು ತಿಳ್ಕೊಳ್ಳೋಕ್ಕೆ ನೀವು ಆ ಪುಸ್ತಕವನ್ನು ಓದಲೇಬೇಕು ಸ್ನೇಹಿತರೆ. ಮುಂದೆ ಏನಾಗುತ್ತೆ, ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ, ಅಂಬಿಕಾ ಸಂತೋಷ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಯಲ್ಲಿ ಹವ್ಯಾಸಿ ಬರಹಗಾರರೂ ಆದ ಅಂಬಿಕಾ ಸಂತೋಷ್ ಮೇಡಮ್ ಅವರು ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣವ ಕಾದಂಬರಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಹಿಮವಂತ ಮತ್ತು ಪ್ರಾರ್ಥನಾ ಪ್ರೀತಿ ಮಾಡ್ತಾ ಇರ್ತಾರೆ. ಹಿಮವಂತ ಕಷ್ಟಪಟ್ಟು ಪ್ರಾರ್ಥನಾಳನ್ನು ಹೇಗಾದರೂ ಮಾಡಿ ಡಾಕ್ಟರ್ ಮಾಡಬೇಕು ಅಂತ ತುಂಬಾ ಒದ್ದಾಡ್ತಾನೆ. ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಪ್ರಾರ್ಥನಾ ಡಾಕ್ಟರ್ ಆಗಲೇಬೇಕು ಅಂತ ಅವನು ಕೂಡ ಹಠ ಹಿಡಿತಾನೆ, ಚೆನ್ನಾಗಿ ಓದಿಸ್ತಾನೆ. ಆದರೆ ಪ್ರಾರ್ಥನಾ ಇಲ್ಲಿ ಬದಲಾಗ್ತಾಳೆ. ಆದರೂ ಹಿಮವಂತನಿಗೆ ಬೇಸರ ಆಗೋದಿಲ್ಲ. ಮುಂದೆ ಏನಾಗತ್ತೆ ಅನ್ನೋದನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಈ ಪಾತ್ರಗಳ ತಾಕಲಾಟವನ್ನು ಗಮನಿಸೋದಾದರೆ, ಪ್ರಮುಖ ಪಾತ್ರಧಾರಿ ಹಿಮವಂತ ಸಂಯಮ, ತಾಳ್ಮೆ, ಪ್ರಾಮಾಣಿಕತೆಯ ಮೂರ್ತ ರೂಪ. ಭಾವನೆಗಳಿಗೆ ಕಡಿವಾಣ ಹಾಕಿ ಬದುಕಿದವನು, ಕೊನೆಗೆ ಪ್ರೀತಿಸಿ ಪ್ರೀತಿಸಿ ಬದುಕಿಬಿಟ್ಟೆ, ದ್ವೇಷಕ್ಕೆ ಬಿದ್ದು ದಣಿದು ಬಿಟ್ಟೆ ಎಂದು ಅರ್ಧ ಕಟ್ಟಿದ ಕನಸನ್ನು ಅವರ ಕೈಗಿತ್ತು ಮುಕ್ತನಾಗ್ತಾನೆ. ಸೋತವನಲ್ಲ ಅವನು, ಗೆದ್ದು ಸೋತವನು. ಇನ್ನು ಪ್ರಾರ್ಥನಾ ವಿಷಯಕ್ಕೆ ಬರೋದಾದ್ರೆ, ಕಷ್ಟದಲ್ಲಿ ದೇವರನ್ನ ಕಂಡವಳು, ಸುಖದಲ್ಲಿ ದೇವರನ್ನೇ ಮರೆತವಳು. ಚಂಚಲತೆ ಅವಳ ದೊಡ್ಡ ದೌರ್ಬಲ್ಯ. ತನು ಮನ ಅರ್ಪಿಸಿ ದೇವರಿಗೆ ಮೋಸ ಮಾಡಲು ಸಾಧ್ಯವೇ ಎಂದು ಕೇಳಿದವಳೆ ಕೊನೆಗೆ ಅದನ್ನೇ ಮಾಡಿ ಹೊರಟವಳು. ಇನ್ನು ಊರ್ಮಿಳೆಯ ಪಾತ್ರ ನೋಡೋದಾದ್ರೆ, ಪ್ರಾರ್ಥನಾಳ ರೂಮ್ಮೇಟ್ ಅವಳು, ಡಾಕ್ಟರ್ ಕುಟುಂಬದ ಹುಡುಗಿ, ಆದ್ರೆ ಇತಿಹಾಸ ಪ್ರಿಯೆ. ದೇವುವಿನ ನಾಟಕ ಪ್ರಾರ್ಥನಾಳ ದ್ರೋಹ ನೋಡಿ ಪ್ರೀತಿ ನಂಬಿಕೆ ಕಳೆದುಕೊಂಡವಳು. ಹಿಮುನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ದುಶ್ಚಟಗಳನ್ನೆಲ್ಲ ಬಿಟ್ಟು ಅರಿವಿಲ್ಲದೆ ಅವನನ್ನ ಪ್ರೀತಿಸಲು ಶುರು ಮಾಡಿದಳು. ಇನ್ನು ದೇವ ಶಿಶು, ಹೆಸರಿಗೆ ತಕ್ಕಂತೆ ಶಿಶು ಬುದ್ಧಿಯವನು. ಹೆಣ್ಣು, ಕುಳಿತ, ಸಿಗರೇಟ್ ಅವನ ವ್ಯಸನ. ಊರ್ಮಿಳಾ ಜೊತೆ ಪ್ರೀತಿಯ ನಾಟಕ, ಪ್ರಾರ್ಥನಾಳ ಜೊತೆ ಬದುಕಿನ ನಾಟಕ. ಹೀಗೆ ಪ್ರತಿ ಸನ್ನಿವೇಶ ಸಂದರ್ಭೋಚಿತವಾಗಿದೆ. ಚನ್ನರಾಯಪಟ್ಟಣ, ಶಿವಮೊಗ್ಗ ನಡಿಗೆ, ಮೆಡಿಕಲ್ ಹಾಸ್ಟೆಲ್, ಮಿಠಾಯಿ ಬಾಣಲೆ ಕಣ್ಣಿಗೆ ಕಟ್ಟತ್ತೆ. ಅರ್ಧ ಮುಗಿದ ಕನಸು ನಿಮ್ಮ ಕೈಗೆ ಕೊಟ್ಟು ಹೋಗಲಿ ಎನ್ನುವ ಸಾಲು ಓದುಗನನ್ನು ಅರಳಿಸದೆ ಬಿಡಲ್ಲ. ಪಾತ್ರಗಳು ಕಪ್ಪು ಬಿಳುಪು ಅಲ್ಲ, ಬೂದು, ಅದಕ್ಕೆ ಹತ್ತಿರವಾಗ್ತವೆ. ಹೇಳಿ ಹೋಗು ಕಾರಣ, ತ್ಯಾಗ ಮಾಡಿದವನು ಕೊನೆಗೆ ಕಾರಣ ಕೇಳದೆ ಹೊರಟು ಬಿಡುತ್ತಾನೆ. ಭಾವನೆ ವಿನಿಮಯ ಆಗದಿದ್ರೆ ಸಂಬಂಧ ಉಳಿಯಲ್ಲ ಎನ್ನುವ ಕಟು ಸತ್ಯ. ಹಿಮು ತನ್ನ ಪ್ರೀತಿಯನ್ನ ಹೇಳಿಕೊಳ್ಳಲಿಲ್ಲ, ಪ್ರಾರ್ಥನಾ ತನ್ನ ಮೋಹವನ್ನು ಮುಚ್ಚಿಡಲಿಲ್ಲ. ಪರಿಣಾಮ, ಒಂದು ಬದುಕು ಮುರಿಯಿತು, ಇನ್ನೊಂದು ಅರಳಿತು. ಈ ಕಾದಂಬರಿ ಸುಖಾಂತ್ಯ ಕಾಣುತ್ತೆ. ಹಿಮು ಊರ್ಮಿಳಾ ಜೊತೆ ಹೊಸ ಕನಸು ಕಟ್ಕೋತಾರೆ. ಆದರೆ ಹಿಮು ಕಳೆದುಕೊಂಡದ್ದು ಸಣ್ಣದಲ್ಲ, ಅದಕ್ಕೆ ಓದಿ ಮುಗಿಸಿದ ಮೇಲೂ ಕಾಡ್ತಾ ಇರುತ್ತೆ. ಹೇಳಿ ಹೋಗು ಕಾರಣ ಅಂದರೆ ಮೌನದ ತ್ಯಾಗಕ್ಕೆ ಸಿಕ್ಕ ಮೋಸದ ಬಹುಮಾನ, ಮತ್ತು ಆ ಮೋಸದಿಂದಲೇ ಹುಟ್ಟಿದ ಹೊಸ ಪ್ರೀತಿಯ ಕತೆ. ಹಿಮವಂತ್ ಸೋತಿಲ್ಲ, ಅವನು ಎಲ್ಲರ ದೃಷ್ಟಿಯಲ್ಲಿ ನಾಯಕನಾಗಿಯೇ ಉಳಿತಾನೆ, ಅದೇ ಅವನ ಗೆಲುವು. ರವಿ ಬೆಳಗೆರೆ ಅವರು ಕನ್ನಡದ ಜನಪ್ರಿಯ ಪತ್ರಕರ್ತ, ಕಾದಂಬರಿಕಾರ ಮತ್ತು ಜನಮನ ಗೆದ್ದ ವಾಗ್ಮಿ. ಹಾಯ್ ಬೆಂಗಳೂರು ಪತ್ರಿಕೆ ಮೂಲಕ ಲಕ್ಷಾಂತರ ಓದುಗರ ಮನ ತಲುಪಿದವರು. ಅವರು ಬರೆದದ್ದೆಲ್ಲ ಸಾಹಿತ್ಯ ಮಾತ್ರವಲ್ಲ, ಅದು ನಮ್ಮ ಸುತ್ತಮುತ್ತ ನಡೆಯುವ ಬದುಕಿನ ದಾಖಲೆ. ಪ್ರೀತಿ, ವಂಚನೆ, ನೋವು, ನಗು ಎಲ್ಲವನ್ನು ಬಹಳ ಸರಳವಾಗಿ ಹೇಳುವ ಶಕ್ತಿ ಅವರದ್ದು. ಹೇಳಿ ಹೋಗು ಕಾರಣ ಅವರ ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯ ಕಾದಂಬರಿಗಳಲ್ಲಿ ಒಂದು. ಈ ಕಾದಂಬರಿ ಒಂದು ಪ್ರೇಮ ಕಥೆಯ ರೂಪದಲ್ಲಿದ್ದರೂ ಅದರ ಒಳಗಿನ ಸಂಬಂಧಗಳ ಸೂಕ್ಷ್ಮತೆ, ಮನುಷ್ಯರ ಏಕಾಂಗಿತನ ಮತ್ತು ಜೀವನದ ಅರ್ಥದ ಹುಡುಕಾಟ ಇದೆ. ರವಿ ಬೆಳಗೆರೆಯವರ ಶೈಲಿಯ ವಿಶೇಷತೆ ಏನಂದ್ರೆ, ಕಷ್ಟದಲ್ಲಿರುವ ಸಾಮಾನ್ಯ ಮನುಷ್ಯನು ಧ್ವನಿಯನ್ನು ಅವರು ದೊಡ್ಡದಾಗಿ ಕೇಳಿಸುವಂತೆ ಮಾಡ್ತಾರೆ. ಹಾಗಾಗಿ ಹೇಳಿ ಹೋಗು ಕಾರಣ ಓದುವಾಗ ಅದು ಕೇವಲ ಕಥೆಯಲ್ಲ, ನಮ್ಮ ಜೀವನದ ಒಂದು ಪುಟದಂತೆ ಅನ್ನಿಸುತ್ತದೆ. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಅಂಬಿಕಾ ಸಂತೋಷ್ ಮೇಡಮ್. ಖಂಡಿತವಾಗ್ಲೂ ಅಂಬಿಕಾ ಸಂತೋಷ್ ಮೇಡಮ್ ಅವರು ಹೇಳಿದಾಗೆ 1995 ಪ್ರಸಿದ್ಧ ಹಾಯ್ ಬೆಂಗಳೂರು ಕನ್ನಡ ಟ್ಯಾಬ್ಲಾಯ್ಡ್ ವಾರಪತ್ರಿಕೆಯನ್ನು ಹಾಗೂ ಯುವಜನತೆಗಾಗಿ ಓ ಮನಸೆ ಪಾಕ್ಷಿಕ ಪತ್ರಿಕೆಯನ್ನು ಆರಂಭ ಮಾಡಿದಂಥವರು ರವಿ ಬೆಳಗೆರೆಯವರು. ಇವರ ಒಂದು ಬರವಣಿಗೆ ಶೈಲಿ ವಿಭಿನ್ನವಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಪತ್ರಿಕೋದ್ಯಮದಲ್ಲಿ ಹೊಸ ಸಂಚಲನವನ್ನು ಕೂಡ ಮೂಡಿಸಿತ್ತು. ಹಾಗೆ ಟಿವಿ ಚಾನೆಲ್ಗಳಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಇವರು ನಡೆಸಿಕೊಟ್ಟಿದ್ರು. ಕ್ರೈಮ್ ಡೈರಿ ಒಂದು ಕಾಲಕ್ಕೆ ಫೇಮಸ್ ಆಗಿರುವಂತಹ ಕಾರ್ಯಕ್ರಮ ಕೂಡ ಆಗಿತ್ತು. ಇನ್ನು ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು ಕೃಷಿ ಮಾಡಿದ್ದಾರೆ ಬೆಳಗೆರೆಯವರು. ಅವರ ಕಾದಂಬರಿಗಳು ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ, ಹಾಗೆ ಅಪರಾಧದ ಜಗತ್ತಿಗೆ ಸಂಬಂಧಪಟ್ಟಾಗೆ, ಹಾಗೆ ಜೀವನ ಚರಿತ್ರೆಗೆ ಸಂಬಂಧಪಟ್ಟಾಗೆ ಫೇಮಸ್ ಆಗಿದ್ದಾವೆ. ಬೆಂಗಳೂರಲ್ಲಿ ಪ್ರಾರ್ಥನಾ ಶಾಲೆ ಹಾಗೂ ಭಾವನಾ ಪ್ರಕಾಶನವನ್ನು ಸ್ಥಾಪನೆ ಮಾಡಿದಂಥವರು. ತಮ್ಮ ಮಾತಿನ ಮೂಲಕ, ರೋಚಕ ನಿರೂಪಣ ಶೈಲಿ ಮೂಲಕ ಅಕ್ಷರ ಮಾಂತ್ರಿಕ ಅಂತಲೇ ಹೆಸರಾದಂಥವರು. ಸೊ ಇವರು ಬರೆದಂತಹ ಹೇಳಿ ಹೋಗು ಕಾರಣ ಪುಸ್ತಕ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಪುಸ್ತಕದಲ್ಲಿ ಯುವಕ ಮತ್ತು ಯುವತಿಯ ನಡುವಿನ ತೀವ್ರವಾದ ಪ್ರೀತಿ ಹಾಗೂ ಭಾವನೆಗಳ ಸಂಘರ್ಷ ಇದೆ. ಜೀವನದ ನಿರ್ಧಾರಗಳು, ನೋವು ಮತ್ತು ನಂಬಿಕೆ ದ್ರೋಹದ ಎಳೆಗಳನ್ನು ಕತೆ ಒಳಗೊಂಡಿದೆ. ಓದುಗರನ್ನು ಮೊದಲಿಂದ ಕೊನೆಯವರೆಗೆ ಸೆರೆ ಹಿಡಿಯುವ ಸುಂದರ ಹಾಗೂ ಭಾವಪರವಶಗೊಳಿಸುವ ನಿರೂಪಣಾ ಶೈಲಿ ತುಂಬ ಚೆನ್ನಾಗಿದೆ. ಈ ಕಾದಂಬರಿ ಸಿಕ್ಕರೆ ಖಂಡಿತವಾಗ್ಲೂ ಓದಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ. ತುಂಬಾ ಅದ್ಭುತವಾಗಿರುವಂತಹ ಕಾದಂಬರಿ ಅಂತ ಹೇಳ್ತಾ, ಈ ದಿನ ಸ್ಪೆಷಲ್ ಆಗಿ ಹೇಳಿ ಹೋಗು ಕಾರಣವ ಕಾದಂಬರಿ ಬಗ್ಗೆ ಪರಿಚಯ ಮಾಡಿಕೊಟ್ಟ ಅಂಬಿಕಾ ಸಂತೋಷ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
5: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
6: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
7: ನಿಮ್ಮ ಮನೆ ಮನದ ಕೈರುಚಿ.
8: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
12: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
14: ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ ಎಲ್ಲರಿಗೂ, ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ಗಂಧದ ಗುಡಿಯ ಅಂಗಳದಲ್ಲಿ ಕರುನಾಡಿನ ಮೂಲೆ ಮೂಲೆಯಲ್ಲಿ ಮಾತ್ರವಲ್ಲ, ಇಡೀ ಭಾರತೀಯ ಸಿನಿಮಾ ರಂಗದ ಅಚ್ಚಳಿಯದ ಹೆಮ್ಮೆಯ ಸಂಭ್ರಮವಿದೆ. ಎಸ್, ನಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಜನ್ಮದಿನ. ಅವರಿಗೆ ನಮ್ಮ ರೇಡಿಯೋ ತಂಡದ ಪರವಾಗಿ ಹಾಗೆ ನಮ್ಮೆಲ್ಲರ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸುದೀಪ್ ಸರ್ ಅಂತ ಹೇಳ್ತಾ, ಹುಚ್ಚ ಚಿತ್ರದ ಸಚ್ಚಿದಾನಂದನಾಗಿ ತೆರೆ ಮೇಲೆ ಎಂಟ್ರಿ ಕೊಟ್ಟ ಆ ಹುಡುಗ ಇವತ್ತು ಕೋಟ್ಯಾಂತರ ಕನ್ನಡಿಗರ ಹೃದಯ ಸಿಂಹಾಸನದ ಅಧಿಪತಿ ಅಂತಾನೆ ಹೇಳ್ಬೋದು. ಕಣ್ಣೋಟದಲ್ಲೇ ಬೆಂಕಿ ಹಚ್ಚುವ ಆ ಖದರ್, ಗಂಭೀರ ದನಿಯಲ್ಲಿ ಒಂದು ಡೈಲಾಗ್ ಬಂದ್ರೆ ಥ್ರಿಲ್ ಆಗೋ ಆ ರೋಮಾಂಚನ ಇದೆಯಲ್ಲ, ಇವು ಸುದೀಪ್ ಸರ್ವರಿಗೆ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೋದು. ಹಾಗೆ ತೆರೆ ಮೇಲೆ ಅಬ್ಬರಿಸುವ ನಾಯಕ, ತೆರೆ ಹಿಂದೆ ಅದ್ಭುತ ನಿರ್ದೇಶಕ, ಕಿರುತೆರೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಮತ್ತು ಸಂಕಷ್ಟದಲ್ಲಿದ್ದವರಿಗೆ ಯಾವಾಗಲೂ ನೆರಳಾಗುವ ನಿಜ ಜೀವನದ ಹೀರೋ ಅಂತಾನೆ ಹೇಳ್ಬೋದು. ಸೊ ಕನ್ನಡ ಚಿತ್ರರಂಗದ ಸ್ಟೈಲ್ ಐಕಾನ್, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕರುನಾಡಿನ ಧ್ವಜ ಹಾರಿಸಿದ ನಮ್ಮ ಸುದೀಪ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯುರಾರೋಗ್ಯ, ನೆಮ್ಮದಿ ಹಾಗೂ ಇನ್ನೂ ಹೆಚ್ಚಿನ ಯಶಸ್ಸು ಕರುಣಿಸಲಿ ಅಂತ ಮನಃಪೂರ್ವಕವಾಗಿ ಹಾರೈಸುತ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಅವರು ನಟಿಸಿರುವಂತಹ ಚಿತ್ರದ ಗೀತೆಗಳನ್ನು ನಮ್ಮ ಕೇಳುಗರು ಇವತ್ತು ಹಾಡ್ಬೋದು ಅಂತ ಹೇಳ್ತಾ, ಎಸ್, ಈಗ ಮೊದಲನೇ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
15: ಹಲೋ ಶುಭೋದಯ.
14: ಶುಭೋದಯ, ಗುಡ್ ಮಾರ್ನಿಂಗ್.
15: ಗುಡ್ ಮಾರ್ನಿಂಗ್ ಅಮ್ಮ.
14: ಓಕೆ ಉಮಾ ಅವರೇ,
15: ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಕಾಲ್ ಸಿಕ್ಕಿರೋದಕ್ಕೆ, ಮತ್ತೆ ಸುದೀಪ್ ಸರ್, ಕಿಚ್ಚ ಸುದೀಪ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ.
14: ಸೂಪರ್ ಸೂಪರ್. ಓಕೆ ಆಯ್ತಾ, ತಿಂಡಿ
15: ಬಸ್ ಬರ್ತಾ ಇದೆ. ಇಲ್ಲಮ್ಮ ಇಡ್ಲಿ ಆಗ್ಬೇಕಿನ್ನು.
14: ಓಕೆ
15: ನಿಮ್ದಮ್ಮ?
14: ತಮ್ದು ಆಯ್ತು ಮೇಡಮ್, ಇವತ್ತು ಚಪಾತಿ.
15: ಹಾ ಓಕೆ ಅಮ್ಮ.
14: ಓಕೆ
15: ಕಿಚ್ಚ ಸುದೀಪ್ ಅವ್ರದ್ದು ಹಾಡ್ನ ಪ್ರಸಾರ ಮಾಡ್ಬೇಕಂತ ಹೇಳ್ತಿದ್ದೀರಾ, ಅದನ್ನೊಂದು ತಗೊಂಡಿದೀವಿ, ಚೆನ್ನಾಗಿದಾವೆಲ್ಲ ಹಾಡುಗಳು, ಅದನ್ನ ಜಾಗ ಬಂದಿರೋ ತಗೊಂಬೇಕು.
14: ಹಾಡಿ ಹಾಡಿ.
15: ಮನಸೆ ಮನಸೆ ಥ್ಯಾಂಕ್ ಯು, ನಿನಗೂ ಮನಸಾಯಿತು, ಕನಸೆ ಕನಸೆ.

0: ಥ್ಯಾಂಕ್ ಯು ಮಾ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಾ. ಮ್ಯಾಮ್
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
1: ಎಸ್ ಉಮಾ ಅವರು ರಂಗ SSLC ಚಿತ್ರದಿಂದ ಈ ಒಂದು ಅದ್ಭುತವಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್ ಶ್ವೇತಾ.
1: ಗುಡ್ ಮಾರ್ನಿಂಗ್ ಗೀತಾ ಅವರೇ.
2: ಮತ್ತೆ ಟಿಫನ್ ಆಯ್ತಾ?
1: ಟಿಫನ್ ಆಯ್ತು, ನಿಮ್ದಾಯ್ತಾ?
2: ಹಾ ಆಯ್ತು, ಜಸ್ಟ್ ಟೊಮೆಟೊ ಬಾತು. ನಿಮ್ದು?
1: ಚಪಾತಿ ತೊಂಡೆಕಾಯಿ ಪಲ್ಯ. ಓಕೆ ಗೀತಾ ಅವ್ರ, ಇವತ್ತು ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸುದೀಪ್ ಅವ್ರದ್ದು?
2: ನಾನು ಸುದೀಪ್ ಅವ್ರದ್ದು ಫಸ್ಟ್ ಫಿಲ್ಮ್ ಸ್ಪರ್ಶದಿಂದ
1: ಓಕೆ
2: ಪಂಕಜ್ ಉದಾಸ್ ಹಾಡಿದಾರಲ್ವಾ?
1: ಹೌದು ಹೌದು. ಹಾ,
2: ಚಂದಕ್ಕಿಂತ ಚಂದ.
1: ಓಕೆ
2: ಅದು ಓಕೆ
1: ಹಾಡಿಪ.
2: ಪ್ರೇಮದ ಅರ್ಥವ ಹುಡುಕುತ ನಿಂತೆನು, ಪ್ರೇಮದ ಅರ್ಥವ ಹುಡುಕುತ ನಿಂತೆನು, ನಿನ್ನಯ ಸ್ಪರ್ಶದಿ ಅರ್ಥವ ಕಂಡೆನು.

ಿಗೆ ನಗುವಾಯಿ ಬಗೆ ಬೇಕು ಹೂವಿಗೆ ಕಲಿಸು ಹೂವಿಗೆ ನಿನ್ನ ಹೂನಗೆ ನಗುವೆ

0: ಸುಂದರ. ಥ್ಯಾಂಕ್ ಯು ಸ್ಮೈಲಿಂಗ್ ಶ್ವೇತಾ,
1: ಥ್ಯಾಂಕ್ ಯು. ಥ್ಯಾಂಕ್ ಯು ಗೀತಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು.
1: ಎಸ್, ಗೀತಾ ಅವರು ಸ್ಪರ್ಶ ಚಿತ್ರದಿಂದ ಒಂದು ಒಳ್ಳೆ ಗೀತೆಯನ್ನ ಹಾಡಿದ್ದಾಯ್ತು. ಸೊ ಹಂಸಲೇಖ ಅವರ ಸಂಗೀತ, ಹಾಗೆ ಇಟಗಿ ಈರಣ್ಣ ಅವರ ಸಾಹಿತ್ಯದಲ್ಲಿ ಈ ಒಂದು ಹಾಡನ್ನ ಈ ಹಾಡು ಮೂಡಿ ಬಂದಿದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹೆಲೋ, ಅರೆ ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಇವತ್ತು ನೀವು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರ ಹಾಡನ್ನು ಹಾಡಬಹುದು. ಕರೆ ಮಾಡಬೇಕಾಗಿರೋ ನಂಬರ್ 9686096279 ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ
2: ಹಲೋ ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಜ್ ಅವರೇ.
2: ಹ್ಞೂ ರೀ ಮೇಡಮ್, ಆರಾಮದಿರಿ?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಸೂಪರ್ ಆಗಿದ್ದೇವೆ ಮೇಡಮ್. ಕಾರ್ಯಕ್ರಮ ಕೇಳಕತ್ತೀರಿ, ನಮ್ಮ ಸುದೀಪ್ ಅವ್ರದ್ದು ತಂದಿರಿ ಮೇಡಮ್, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ರೀ ಮೇಡಮ್. ಹಾಗೂ ನಮ್ಮ ನಿಮ್ಮ ಸಿಬ್ಬಂದಿಯವರಿಗೂ ಎಲ್ಲರಿಗೂ ನಮಸ್ಕಾರ ರೀ.
1: ನಮಸ್ಕಾರ ನವಾಜ್ ಅವರೇ. ಆಯ್ತಾ ತಿಂಡಿ?
2: ಹಾ, ತಿಂಡಿ ಇಲ್ರಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತಿದ್ರಿ. ಹಂಗೆ ನೀವು ಬರ್ರನ್ನ ಮತ್ತ ಸುಮ್ಮ ಕಾರ್ಯಕ್ರಮ ಕೇಳ್ಕೋತ ಕರೆ ಮಾಡಿದ್ರಿ, ನಾ ಏನಿಲ್ರಿ ಮೇಡಮ್.
1: ಓಕೆ ಓಕೆ ಓಕೆ. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ನಾವೊಂದು ಮುಕುಂದ ಮುರಾರೇದು ಒಂದ್ ಜರ ಹಾಡ್ತೀನಿ ನೋಡ್ರಿ ಮೇಡಮ್. ನೀನೆ ರಾಮ ನೀನೆ ಶ್ಯಾಮ, ನೀನೆ ಅಲ್ಲ ನೀನೆ ಯೇಸು, ನೀನೆ ಕರ್ಮ ನೀನೆ ಧರ್ಮ, ನೀನೆ ಮರ್ಮ ನೀನೆ ಧರ್ಮ.

0: ನಿಲ್ಲ ಕಣ ಕಣದಲ್ಲಿ ಕುಳಿತಿರುವೆ ಮುಕುಂದ ಮುರಾರೇ ಉಡಿಯ ಕಟ್ಟಿದ ಬಡವನೆದೆಯಲ್ಲಿರುವೆ ನಾನು ಜೀವರ ದವರ ಸುರಿಸಿ ಬೆಳೆದ ಬೆಳೆಯಲ್ಲಿರುವೆ ನಾನು ಕೆಲಸದ ನಿನಗೆ ಚಲವು ನಿನದೆ ಅದರ ಒಡೆಯ ನೀನು ಬೆಳೆಯುವ ಬೆಳೆಯ ಶ್ರಮದ ಪಡೆವೆ ನೀನು ಬಿಡು ಮನಸ್ಸಿನ ಜಗಳ ನಿನಗೆ ಶ್ರಮವು ಬಹಳ ನನಗೆ ಸೇರಲು ಮಾರ್ಗವು ಸರಳ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು.
1: ಧನ್ಯವಾದ ಮೇಡಮ್ ಅವರೇ.
2: ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದ. ನಮಸ್ತೆ.
2: ನಮಸ್ತೆ. ಓಕೆ, ನವಾಜ್ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ರು. ಮುಕುಂದ ಮುರಾರಿ ಚಿತ್ರದ ಒಂದು ಗೀತೆಯನ್ನ ಹಾಡ್ತಾ ಇದ್ರು ಅಂತ ಹೇಳ್ತಾ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ.
3: ನಮಸ್ತೆ ಮೇಡಮ್.
2: ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್.
2: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
3: ತಿಂಡಿ ಮಾಡ್ತಾ ಇದ್ದೆ, ಕನೆಕ್ಷನ್ ಸಿಕ್ಬಿಡ್ತೀನಿ ಮೇಡಮ್.
2: ಓ ಸೂಪರ್ ಸೂಪರ್. ಓಕೆ, ಇವತ್ತಿನ ಆ ಟಾಪಿಕ್ ಗೊತ್ತಲ್ವಾ?
3: ಗೊತ್ತಾಯ್ತು ಮೇಡಮ್.
2: ಹಾಡಿ.
3: ನಾನು ನಲ್ಲ ಚಿತ್ರದ ಒಂದು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯನ ತಗೊಂಡಿದ್ದೀನಿ ಮೇಡಮ್.
2: ಓಕೆ ಓಕೆ.
3: ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತೀನಿ. ಹೆಸರಿಲ್ಲದಿರೋ ಬಂದವೆ, ಜನ್ಮಾಂತರದ ಬಂಧುವೆ, ಹರರಾರಿರರೋ ಹರರಾರಿರರೋ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತೀನಿ. ಆ ಬ್ರಹ್ಮ ದೋಚಿದ್ದು ಗೀಚಿದ ನಮ್ಮ, ಆ ಮರ್ಮ ಕಂಡವ್ರು ಇಲ್ಲಿ ಯಾರಮ್ಮ, ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರೋ ದೇವರಿಗೆ ಇಲ್ಲಿ ಗುಡಿಯಂತೆ, ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರೋ ದೇವರಿಗೆ ಇಲ್ಲಿ ಗುಡಿಯಂತೆ. ಚಿತ್ರ ವಿಚಿತ್ರ ಕಣೆ ಲೋಕವೇ, ಅರರಾರಿರರೋ ಅರರಾರಿರರೋ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣೆ ನೆರಳಾಗುತ್ತೀನಿ.
2: ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಓಕೆ ಓಕೆ. ಸುಬ್ರಹ್ಮಣ್ಯ ಸರ್ ಅವರು ನಲ್ಲ ಚಿತ್ರದಿಂದ ಒಂದು ಹಾಡನ್ನ ಹಾಡಿದ್ದಾಯ್ತು. ರಾಜೇಶ್ ಸರ್, ರಾಜೇಶ್ ಕೃಷ್ಣ ಸರ್ ಅವರು ಈ ಒಂದು ಗೀತೆಯನ್ನ ಹಾಡಿದ್ದಾರೆ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ. ನಮಸ್ತೆ ಮೇಡಮ್.
2: ನಮಸ್ತೆ ಸೌಮ್ಯ ಅವರು.
4: ಆರಾಮಿದ್ದೀರಿ?
2: ಆರಾಮಿದ್ದೀವಿ. ನೀವು?
4: ನಾವು ಕೂಡ ಆರಾಮಿದ್ದೀವ್ರಿ. ನಷ್ಟ ಆಯ್ತುರಿ?
2: ನಷ್ಟ ಆಯ್ತು. ನಿಮ್ದಾಯ್ತಾ?
4: ನಮ್ದು ಚಪಾತಿ ಆಯ್ತುರಿ.
2: ಹೌದು, ಸೇಮ್ ನಮ್ ಮನೇಲೂ ಚಪಾತಿನೇ.
4: ನಮ್ಮಲ್ಲಿ ಡಬ್ಬು ಮೆಣಸಿನಕಾಯಿ ಅಂತ ಕರಿತೀವ್ರಿ ಅದನ್ನ.
2: ಹಾ, ಡೊಣಗಾಯಿ, ಮೆಂಡೋರ ಮೆಣಸಿನಕಾಯಿ ಅಂತ. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
4: ವಿಷಯ ಏನಂತ ಗೊತ್ತಿಲ್ಲ.
2: ವಿಷಯ ಗೊತ್ತಿಲ್ವಾ? ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರ ಹುಟ್ಟು ಹಬ್ಬ, ಹಾಗಾಗಿ ಅವರ ಒಂದು ಗೀತೆಯನ್ನ ಹಾಡ್ಬೋದು.
4: ಅವ್ರ ಗೀತೆ ಹಾಡ್ಬೇಕ್ರಿ?
2: ನೆನ್ಪಾಗ್ತಿಲ್ವಾ?
4: ಹಾಡ್ತೀನಿ ಅಂತ.
2: ಅರೆ, ನಂಗೆ ಸದ್ಯಕ್ಕೆ ಈಗ ನೆನ್ಪಾಗ್ತಿರೋದು. ಹಾ, ನಾನು

0: ಇದು ರಂಗ ಎಸ್ಎಸ್ಎಲ್ಸಿ ರೀ,
1: ನೆನ್ಪಾಯ್ತಾ?
0: ಚೆನ್ನಾಗಿದ್ದಂತ ಹಾಡು ಹಾಡಿದ್ರೆ ಚಂದ್ರಿ, ನೆನ್ಪಿ
1: ಬರಂಗಿಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೌಮ್ಯ ಅವರೇ.
0: ಬರೀ ರಾಗ ಹೇಳಿದ್ರಿ, ನಾನು ಹಾಡಿದೆ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ನಮಸ್ತೆ.
1: ಓಕೆ, ಸ್ವಾಮಿ ಅವರು ಕ್ಲೂ ತಗೊಂಡು ತುಂಬಾ ಚೆನ್ನಾಗಿ ಹಾಡಿದ್ರು. ರಂಗ ಎಸ್ಎಸ್ಎಲ್ಸಿ ಚಿತ್ರದ ಒಂದು ಗೀತೆಯನ್ನ ಹಾಡಿದ್ದಾಯ್ತು ಸೌಮ್ಯ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ.
2: ಹೇಳಿ.
1: ಆಯ್ತಾ ತಿಂಡಿ?
2: ತಿಂಡಿ ಆಯ್ತು.
1: ಏನ್ ಮಾಡಿದ್ರಿ?
2: ಕಿಚಡಿ.
1: ಕಿಚಡಿ, ಓಕೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಅರೆ,
1: ಇನ್ನೂ ಇದೆ ಆಪ್ಷನ್ಸ್, ತುಂಬಾ ಚೆನ್ನಾಗಿದೆ ಹಾಡು. ನಮ್ಮ ಸುದೀಪ್ ಅವರು
2: ಏನಾಗಲಿ ಮುಂದೆ ಸಾಗಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾ.

ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡನೀ ತುಂಬಿಕೋ.

0: ಬಯಸಿದ್ದೆಲ್ಲ ಸಿಗದು ಬಾಳಲಿ, ಏನಾಗಲಿ ಮುಂದೆ ಸಾಗುನಿ.
1: ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೀನಾ ಮೇಡಮ್. ಓಕೆ, ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿ ಮುಸ್ಸಂಜೆ ಮಾತು ಚಿತ್ರದಿಂದ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ಮುಂದಿನ ಕರೆ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ,
2: ನಾನು ರಮೇಶ್ ಶರ್ನಾರ್ ಮಾತಾಡ್ತೀನಿ ಮೇಡಮ್, ಬಸವನ ಬಯೋಡಿ ತಾಲೂಕಿಂದ.
1: ಓಕೆ ರಮೇಶ್ ಅವರೇ, ಆಯ್ತಾ ನಾಷ್ಟ?
2: ಇಲ್ರಿ ಮೇಡಮ್ ಇನ್ನು.
1: ಓಕೆ,
2: ಇನ್ಮೇಲೆ ಮಾಡ್ತೇನೆ. ನಿಮ್ಗೆ ಆಯ್ತಲ್ರಿ ಮೇಡಮ್, ಚಪಾತಿ ಅಂತ ಹೇಳಿದ್ರಿ.
1: ಹೌದು, ಚಪಾತಿ. ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ಅದು ಚಿತ್ರ ನನಗೆ ನೆನಪು ಬರಾಕತ್ತಿಲ್ರಿ ಮೇಡಮ್. ಹಾಡ್ತೀನಿ ಒಂದು. ಇದು ಮೊದಲ ಅವ್ರಿಗೆ ನಟ ಸಾರ್ವಭೌಮ ಕಿಚ್ಚ ಸುದೀಪ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಮೇಡಮ್.
1: ಅಭಿನಯ ಚಕ್ರವರ್ತಿ. ಹೌದು
2: ಹೌದ್ರಿ ಮೇಡಮ್.
1: ಹಾಡಿ.
2: ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲೇ ನಿಲ್ಲಂಗಿಲ್ಲ, ಏನೇನು ಆಗ್ತೈತೆಲ್ಲ, ಜುಮ್ ಜುಮ್ಮಯ ಜುಮ್ ಜುಮ್ಮಯ, ಸರಸರ ಸರಸರ ಬಸರಸಕ್ಕೆ ಅವಸರ ಕಾರಣ ಅಪಘಾತಕ್ಕೆ. ನನಗ್ ಸಾಹಿತ್ಯ ಮುಂದ್ ಬರಾಕತ್ತಿಲ್ರಿ ಮೇಡಮ್. ಅದು ಹಾಡ್ ನನಗ್ ಇಷ್ಟ ರೀ, ಅವಾಗ ಅವಾಗ ಕೇಳ್ತೀನಿ. ಅನುರಾಧ ಭಟ್ ಅವರು ಮತ್ತ ಸೋನು ನಿಗಮ್ ಅವ್ರನ್ರಿ ಮೇಡಮ್. ಅಷ್ಟು ಗೊತ್ತಿಲ್ರಿ, ಬಹಳ ದಿವಸ ನಿಂದ ಕೇಳಿನಿ, ಆ ಹಾಡ್ ನೆನಪಿಗ್ ಬರ್ತಿ, ಸದ್ಯಕ್ಕದು ಹೊಳ್ಳಾಕತ್ತಿಲ್ರಿ ನನಗ.
1: ಎಷ್ಟು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀರ ಮದಕರಿ ಚಿತ್ರದಿಂದ ನಮ್ಮ ರಮೇಶ್ ಅವರು ಒಂದು ಹಾಡನ್ನ ಹಾಡಿದ್ದಾಯ್ತು. ಎಸ್, ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಶ್ವೇತಾ ಮೇಡಮಿಗೆ.
1: ನಮಸ್ತೆ ಶಾಂತಾ ಅವರೇ, ತಿಂಡಿ ಆಯ್ತಾ?
3: ತಿಂಡಿ ತಿನ್ಬೇಕು ಶ್ವೇತಾ, ರೊಟ್ಟಿ ಕಡಲೆ ಪಲ್ಯ.
1: ಸೂಪರ್ ಸೂಪರ್.
3: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳಿದ ಮಿತ್ರರಿಗೂ ಬಾಂಧವಿಕರಿಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ ಓಕೆ, ಇವತ್ತು ನಮ್ಮ ಟಾಪಿಕ್ ಗೊತ್ತಾಯ್ತಲ್ವಾ ಶಾಂತಾ ಮೇಡಮ್?
3: ಗೊತ್ತಾ ಶ್ವೇತಾ?
1: ಓಕೆ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
3: ಸೀರೆ ಹಾಡ್ತಾ ಇದ್ದೀನಿ.
1: ಹಾಡಿ ಹಾಡಿ.
3: ಓ ಸೀರೆ

0: ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಶಾಂತ ಅವರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್ ಶಾಂತ ಅವರು ಹುಚ್ಚ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯಿತು. ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವರು ಈ ಗೀತೆಯನ್ನು ಹಾಡಿದ್ರು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ, ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಮ್ಮ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರ ಹುಟ್ಟುಹಬ್ಬದ ದಿನದ ಪ್ರಯುಕ್ತ ನೀವು ಅವರು ನಟಿಸಿರುವಂತಹ ಚಿತ್ರದ ಗೀತೆಗಳನ್ನ ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ. ಎಸ್, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ನಮ್ಮ ಸುದೀಪ್ ಸರ್ ಅವರ ಹುಟ್ಟುಹಬ್ಬ. ಸೊ ಈ ಒಂದು ದಿನದ ನಮ್ಮ ಸುದೀಪ್ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ,
6: ಹಲೋ,
5: ನಮಸ್ತೆ.
6: ಹಲೋ ಮೇಡಮ್ ಅವರೇ, ನಮಸ್ಕಾರ. ಹೇಗಿದ್ದೀರಾ?
5: ಸೂಪರ್ ಆಗಿದ್ದೀವಿ ಚಿಕ್ಕಪ್ಪ ಅವರೇ, ನೀವು ಹೇಗಿದ್ದೀರಿ?
6: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ತಿಂಡಿ ಆಯ್ತೇನ್ರಿ?
5: ಹಾ, ತಿಂಡಿ ಆಯ್ತು. ನಿಮ್ದಾಯ್ತಾ?
6: ಹೂನ್ರಿ ಮೇಡಮ್ ಅವರೇ, ತಿಂಡಿ ಮಾಡ್ತಾನೆ. ಕರೆ ಮಾಡಿದೆ, ಕರೆ ಸಿಕ್ತು.
5: ಓಹೋ, ಸೂಪರ್. ಓಕೆ, ಇವತ್ತು ನಮ್ಮ ಸುದೀಪ್ ಸರ್ ಅವರ ಹುಟ್ಟುಹಬ್ಬ.
6: ಸ್ವಲ್ಪ ಹಾಡ್ತೀನಿ ಮೇಡಮ್ ಅವರೇ. ತೀರಾ ಜಾಸ್ತಿ ಹಾಡಕ್ ಹೋದ್ರೆ ಮೇಲೆ ಪಾಠ ಹೇಳ್ದಂಗ್ ಹೇಳಬೇಕಾಗುತ್ತೆ.
5: ಆಹಾ, ಓಕೆ, ಹಾಡಿ ಹಾಡಿ.
6: ಓಕೆ ಓಕೆ ಓಕೆ ಓಕೆ ಮೇಡಮ್ ಅವರೇ, ಹೇಳ್ತೀನಿ. ಬರೆಯದ ಮೌನದ ಕವಿತೆ ಹಾಡಾಗಿದೆ, ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿದೆ. ಬರೆಯದ ಮೌನದ ಕವಿತೆ ಹಾಡಾಗಿದೆ, ಎದೆಯಲ್ಲಿ

0: ಇದೆ. ಧನ್ಯವಾದಗಳು ಮೇಡಮ್ ಅವರೇ.
1: ಥ್ಯಾಂಕ್ ಯು, ಧನ್ಯವಾದಗಳು ಚಿಕ್ಕಪ್ಪರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ಪರ್ಶ ಚಿತ್ರದಿಂದ ಈ ಒಂದು ಗೀತೆಯನ್ನ ಚಿಕ್ಕಪ್ಪ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಶುಭೋದಯ ಶ್ವೇತಾ ಮೇಡಮ್.
1: ಶುಭೋದಯ ಪಂಕಜ ಅವರೇ.
2: ಚೆನ್ನಾಗಿದ್ದೀರಾ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ಆರಾಮಿದ್ದೀನಿ ಮೇಡಮ್.
1: ಓಕೆ, ಆಯ್ತಾ ತಿಂಡಿ?
2: ಚಪಾತಿ ಅಂತ ಹೇಳ್ತಾ ಇದ್ರಿ.
1: ಹೌದು ಹೌದು.
2: ಸುದೀಪ್ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್.
1: ಓಕೆ,
2: ನಮ್ಮ ಕಡೆಯಿಂದ.
1: ಓಕೆ, ಖಂಡಿತ. ಈಗ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ನನಗೆ ಇದು ಶ್ರೀಚಕ್ರಧಾರಿಗೆ ಹೇಳ್ತೀವಿ ಮೇಡಮ್.
1: ಓ ಓಕೆ,
2: ಅದ್ರಲ್ಲಿ ಅವರು ನಟಿಸಿದಾರಲ್ಲ. ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ.

0: ನಾನಿ. ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಪಂಕಜ ಮ್ಯಾಮ್.
0: ಧನ್ಯವಾದಗಳು ಮೇಡಮ್.
1: ಓಕೆ ಓಕೆ. ಸ್ವಾತಿ ಮುತ್ತು ಚಿತ್ರದಿಂದ ಈ ಒಂದು ಗೀತೆಯನ್ನ ಪಂಕಜ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ.
2: ಹಲೋ
1: ಹಲೋ,
2: ನಮಸ್ತೆ ಮೇಡಮ್. ಉಲ್ಲಾಸ್ ವಿದ್ಯಾನಗರ.
1: ನಮಸ್ತೆ ಉಲ್ಲಾಸ್ ಅವರೇ, ಆಯ್ತಾ ತಿಂಡಿ?
2: ಚಪಾತಿ ಮಾಡಿದ್ರು ಮೇಡಮ್.
1: ಹೌ ಸೂಪರ್. ನಮ್ದು ಚಪಾತಿ. ಓಕೆ, ಇವತ್ತು ಸುದೀಪ್ ಅವರ ಹುಟ್ಟು ಹಬ್ಬ ಉಲ್ಲಾಸ್ ಅವರೇ.
2: ಹ್ಞೂ ಮೇಡಮ್, ಅವರಿಗೆ ನೋಡಿ ಮೇಡಮ್. ಈಗ ಹುಚ್ಚ ಫಿಲಮ್ ಇಂದ ಒಂದು ಸಾಂಗ್ ಹೇಳ್ತೀನಿ ಮೇಡಮ್.
1: ಹಾಡಿಪ್ಪ.
2: ಉಸಿರಿ ಉಸಿರಿ, ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರು.

ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ನ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚು ಮುಂಚೆ.

0: ఉసిరే ఉసిరే ఈ ఉసిర కొల్ల బేడ ప్రీతి ఎసరలే
1: ಸೂಪರ್ ಥ್ಯಾಂಕ್ ಯು ಉಲ್ಲಾಸ್ ಸುರೇಖ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ತುಂಬಾ ಫೇವರೆಟ್ ಥ್ಯಾಂಕ್ಸ್ ಮೇಡಮ್ ಇದು.
1: ಎಸ್ ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು,
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಹುಚ್ಚ ಚಿತ್ರದಿಂದ ಉಸಿರೆ ಸಾಂಗ್ ಅನ್ನ ಉಲ್ಲಾಸ್ ಅವರು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ,
3: ನಾನು ಪ್ರೇಮಾ ಮೇಡಮ್.
1: ಓಕೆ ಪ್ರೇಮಾ ಮೇಡಮ್, ಆಯ್ತಾ ತಿಂಡಿ?
3: ಹಾ, ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಪಲ್ಯ ಮೇಡಮ್.
1: ಓಕೆ, ಇವತ್ತು ಸುದೀಪ್ ಅವರ ಹುಟ್ಟುಹಬ್ಬ.
3: ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್ ಸುದೀಪ್ ಅವರಿಗೆ.
1: ಓಕೆ,
3: ಒಂದು ಹಾಡ್ತೀನಿ ಮೇಡಮ್.
1: ಹಾಡಿ.
3: ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ

ಸಾಗರು ಜೇನಂತ ಮಾತಾಡು ನೋವಾದರು ಬಿಡು ಬಿಡು ಬಿಡು ಬಿಡು ಈ ಬೇಸರ ಬಾಂಧವ್ಯ ಸೋಪಾನ ಈ ಸೋದರ ಆ

0: ಮಾತಾಡಿದೆ ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರೇಮ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ಎಸ್ ಪ್ರೇಮ ಅವರು ತುಂಬ ಚೆನ್ನಾಗಿ ಹಾಡಿದ್ರು. ನಂದಿ ಚಿತ್ರದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಗುರುಕಿರಣ್ ಅವರು ಅಂತಾನೆ ಹೇಳ್ಬೋದು. ಹಾಗೆ ಸಿಂಗರ್ ಯಾರಪ್ಪ ಅಂತಂದ್ರೆ ನಮ್ಮ ಉದಿತ್ ನಾರಾಯಣ್ ಅವರು ಈ ಹಾಡನ್ನ ಹಾಡಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾತಾಡ್ತಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ, ನಮಸ್ತೆ ಶ್ವೇತಾ.
1: ನಮಸ್ತೆ ಬೀನಾ ಮೇಡಮ್, ಆಯ್ತಾ ತಿಂಡಿ?
2: ಆಯ್ತಮ್ಮ, ಜೋಳದ ದೋಸೆ.
1: ಹಾಯ್, ಸೂಪರ್. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಸ್ಪರ್ಶ ಅವ್ರದ್ದೇನಾ ಫಿಲಮ್?
1: ಹೌದು,
2: ಅದರದೇ ಹಾಕ್ತಾ ಇದ್ದೀನಿ.
1: ಹಾಡಿ.

0: ಅವಳವೇ ಚಂದಕ್ಕಿಂತ ಚಂದ ನೀನೆ ಸುಂದರ ನಗುವ ಹೂ ಬಗೆ ನಗುವ ಆ ಬಗೆ ನಗುವ ಹೂನಗೆ ನಗುವ ಆ ಬಗೆ ನಗುವೆ ನಾಚಿತು ನಾಚಿ ನಕ್ಕಿತು ನಗುವ ಈ ಬಗೆ ಬೇಕು ಹೂವಿಗೆ ನಗುವ ಈ ನಗೆ ಬೇಕು ಹೂವಿಗೆ ಕಲಿಸು ಹೂವಿಗೆ ನಿನ್ನ ಹೋನಗೆ ನಗುವೆ ಅಂದ ನಗುವೆ ಚಂದ ನಿನ್ನ ನಗುವೆ ಅಂದ ನಿನ್ನ ನಗುವೆ ಅಂದ ಶ್ವೇತ ನಗುವೆ ಅಂದ ಚಂದಕ್ಕಿಂತ ಚಂದ ನೀನೇ ಸುಂದರ.
1: ಓ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಬೀನಾ ಮೇಡಮ್.
2: ಓಕೆ ಮೇಡಮ್.
1: ಎಸ್, ತುಂಬಾ ಚೆನ್ನಾಗಿ ಹಾಡಿದ್ರು. ಏನು ಸ್ಪರ್ಶ ಚಿತ್ರದಿಂದ ಚಂದಕ್ಕಿಂತ ಚಂದ ಹಾಡನ್ನ ಬೀನಾ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಶುಭೋದಯ.
1: ಶುಭೋದಯ ಮೇಡಮ್, ಹೇಗಿದ್ದೀರಾ?
3: ಪರವಾಗಿಲ್ಲ.
1: ಈಗ ಹೆಲ್ತ್ ಹೇಗಿದೆ ಲಕ್ಷ್ಮಿ ಅವರೇ?
3: ಸ್ವಲ್ಪ ಪರವಾಗಿಲ್ಲ, ಹಂಗಾಗಿ ಸ್ವಲ್ಪ.
1: ಎಸ್, ಖುಷಿ ಆಯ್ತು ನೀವು ಕರೆ ಮಾಡಿದಕ್ಕೆ.
3: ಮೊನ್ನೆ ಹಾಸ್ಪಿಟಲ್ ಹತ್ರ ಮಾತಾಡಿದ್ದೆ, ಒಬ್ಬೊಬ್ರ ಹತ್ರ ಮಾತಾಡ.
1: ಓ ಸೂಪರ್ ಸೂಪರ್ ಮಾ. ಓಕೆ, ಇವತ್ತು ಯಾವ ಗೀತೆನ ಹಾಡ್ತಾ ಇದ್ದೀರಾ?
3: ಚಂದು ಹಾಡ್ತೀನಿ, ಚಂದು ಫಿಲಂ
1: ಹಾಡಿಪ.
3: ಅವಳ ಮೊಗ ಸಿರಿಗೆ ಅಂದದ ಬಿಂದಿಗೆ ಅವಳ ಒಲವನಗೆ ಅವಳ ಮೊಗ ಸಿರಿಗೆ ಅಂದದ ಬಿಂದಿಗೆ ಅವಳೊಂದು ಅಮೃತದಿಂದು ಬರಿದಿಂತಾನೆ ಅವಳ ಉಡುಗೆ ಅವಳ ಒಲವನಗೆ ಅವಳ ಮೊಗ ಸಿರಿಗೆ ಅದೇನೋ ನಿಂತು ಆ ಕಣ್ಣಲ್ಲಿ ಹೆಜ್ಜೆ ನರಿಂದು ಸರದಿಯಲ್ಲಿ ಓಡಾಡುತ್ತಾವೆ ಆ ತುಟಿಯಲ್ಲಿ ಆಸೆಗಳಿಗಾಸೆ ಹಾರಿ ಬಿಡುವ ಹಂಸೆ ತನಗಾರು ಸಾಟಿ ಎಂದು ಎಣಿಸೋರತಿ ಅವಳ ಒಲವನಗೆ ಅವಳ ಮೊಗ ತಿರಿಗೆ ಅಂದದ ಬಿಂದಿಗೆ. ಅವಕಾಶ ಕೊಟ್ಟಿದ್ದಕ್ಕೆ
1: ಥ್ಯಾಂಕ್ ಯು ಲಕ್ಷ್ಮಿ ಅವರು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಲಕ್ಷ್ಮಿ
1: ಅವರು. ಓಕೆ,
3: ನಾನು ಪ್ರತಿದಿನ ಕೇಳ್ತೀನಿ, ನನಗೆ ಎಲ್ಲ ಪ್ರಾಬ್ಲಮ್ ಜಾಸ್ತಿ.
1: ಹೌದು, ಓಕೆ ಮಾ, ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಲಕ್ಷ್ಮಿ ಅವರು, ಚಂದು ಚಿತ್ರದ ಒಂದು ಗೀತೆಯನ್ನ ಹಾಡಿದಾಯ್ತು, ತುಂಬಾ ಚೆನ್ನಾಗಿ ಹಾಡಿದ್ರು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ಹಾಯ್ ಶ್ವೇತಾ.
1: ಹಲೋ ಕುಸುಮ ಅವರೇ, ಆಯ್ತಾ ತಿಂಡಿ?
4: ತಿಂಡಿ ಆಯ್ತು, ಮಂಡಕ್ಕಿ ಬಜ್ಜಿ.
1: ಆಹಾ ಸೂಪರ್,
4: ದಾವಣಗೆರೆ ಸ್ಪೆಷಲ್ ಮಂಡಕ್ಕಿ ಬಜ್ಜಿ.
1: ಅದಕ್ಕೆ ಕನ್ಫ್ಯೂಸ್ ಆದ್ರೆ ಏನ್ ಕಾಣತ್ತೆ,
4: ಅದಕ್ಕೆ ರಾ ಬಂದ್ಬಿಡ್ತು
1: ಅಲ್ವಾ.

0: ಓಕೆ ಸೂಪರ್ ಸೂಪರ್ ಥ್ಯಾಂಕ್ ಯು ಕುಸುಮವರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಶ್ವೇತಾ ಒಳ್ಳೆ ಹಾಡು ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ.
0: ಓಕೆ ಎಸ್ ಥ್ಯಾಂಕ್ ಯು ಮಾ. ಓಕೆ ಕುಸುಮ ಅವರು ಮುಸಂಜೆ ಮಾತು ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್
2: ಬ್ರಹ್ಮಾನಂದ. ಬ್ರಹ್ಮಾನಂದ ಅಂಗಡಿ ವಿದ್ಯಾನಗರ ಶಿವಮೊಗ್ಗ. ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು, ನಿಮ್ದು ಆಯ್ತಾ?
2: ಆಯ್ತು ಮೇಡಮ್, ನಮ್ದು ಇವತ್ತು ಅಕ್ಕಿ ರೊಟ್ಟಿ.
0: ಓಕೆ, ನಮ್ದು ಇವತ್ತು ಚಪಾತಿ.
2: ಚಪಾತಿ ರೊಟ್ಟಿ ಎರಡು ಸಾಮೆ ಇದೆ, ಫುಲ್ ಬೇಕು ಎರಡು ಅದಕ್ಕೆ.
0: ಓಕೆ, ಇವತ್ತು ನಮ್ಮ ಕಿಚ್ಚ ಸರಿನ ಅವರ ಹುಟ್ಟುಹಬ್ಬ.
2: ಹೌದು ಮೇಡಮ್, ನಮ್ಮ ಕನ್ನಡದ ಒಬ್ಬ ಪ್ರಖ್ಯಾತ ನಟ ಸುದೀಪ್ ಅವ್ರ ಹುಟ್ಟುಹಬ್ಬ. ನಾವು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಶುಭಾಶಯ ಕೋರೋಣ.
0: ಓಕೆ,
2: ಅವ್ರದ್ದು ಯಾವಾಗ್ಲೂ ಒಂದು ಸ್ಫೂರ್ತಿ ಹಾಡಿದೆ, ಏನಾಗಲಿ ಮುಂದೆ ಸಾಗುನಿ.
0: ಹೌದು,
2: ಸುದೀಪ್ ಅನ್ಕೊಂಡೆ ಅದೇ ಹಾಡು ನೆನಪು ಬರೋದು ಮೇಡಮ್, ಅದನ್ನೇ ಒಂದ್ ಎರಡು ಲೈನ್ ಹೇಳ್ಬಿಡ್ತೀನಿ.
0: ಹಾಡಿ ಹಾಡಿ
2: ಮೇಡಮ್. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.

0: ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಚಲಿಸುವ ಕಾಲವು ಕಲಿಸುವ ಪಾಠವ, ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ, ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿ ದೀಪ ನಿನಗೆ ಆ ಅನುಭವ, ನಿನಗೆ ಆ ಅನುಭವ. ಏನಾಗನಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಯ್ತು ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.
1: ಎಸ್, ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡಲ್ಲ ಮುಸ್ಸಂಜೆ ಮಾತು ಚಿತ್ರದಿಂದ ಒಂದು ಸುಂದರವಾದ ಗೀತೆಯನ್ನ ಬ್ರಹ್ಮಾನಂದ ಸರ್ ಅವರು ಹಾಡಿದ್ದಾಯ್ತು. ಸೋನು ನಿಗಮ್ ಅವರು ಈ ಹಾಡನ್ನ ಹಾಡಿದ್ರು ಅಂತಾನೆ ಹೇಳ್ಬೋದು. ಒಂದ್ ಕಾಲದಲ್ಲಿ ಈ ಹಾಡು ಎಲ್ಲರ ಮನಸ್ಸಿಗೆ ತಟ್ಟಿತ್ತು ಅಂತಾನೆ ಹೇಳ್ಬೋದು. ಯಾರ್ಯಾರೆಲ್ಲ ಎಷ್ಟೊಂದೆಲ್ಲ ಜೀವನದಲ್ಲಿ ಫೇಸ್ ಮಾಡ್ತಾ ಇರ್ತಾರೆ, ಸೊ ಅವರಿಗೆಲ್ಲ ಇದೊಂಥರ ಸ್ಫೂರ್ತಿ ಹಾಡು ಅಂತಾನೆ ಹೇಳ್ಬೋದು. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಈಗ ತಾನೇ ಸೂಪರ್ ಆಗಿರುವಂತಹ ಒಂದು ಟ್ರ್ಯಾಕ್ ಅನ್ನು ಕೇಳ್ಕೊಂಬಂದಿದ್ದಾಯ್ತು. ಕಿಚ್ಚ ಸುದೀಪ್ ಅವರು ನಡೆಸಿರುವಂತಹ ಕಿಚ್ಚ ಹುಚ್ಚ ಚಿತ್ರದಿಂದ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ತುಂಬಾ ಅದ್ಭುತವಾದ ಗೀತೆಗಳನ್ನು ಇವತ್ತು ನಾವು ಕೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಅಭಿನಯ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ 2, 1973 ಜನಿಸಿದ ನಮ್ಮ ಸುದೀಪ್ ಅವರು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿ ಯಾಂತ್ರಿಕ ಇಂಜಿನಿಯರಿಂಗ್ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ನ ಪದವಿಯನ್ನು ಪಡ್ಕೊಳ್ತಾರೆ. ಆರಂಭದಲ್ಲಿ ಕ್ರಿಕೆಟ್ ಕ್ರೀಡೆಯಲ್ಲಿ ತೀವ್ರ ಆಸಕ್ತಿ ಹೊಂದಿದ್ರು ಇವರು. ನಂತರ ಬಣ್ಣದ ಲೋಕದತ್ತ ಒಲವು ತೋರಿದರು ಅಂತಲೇ ಹೇಳ್ಬೋದು. 1997 ತೆರೆ ಕಂಡ ತಾಯವ್ವ ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ಬೆಳ್ಳಿ ತೆರೆಗೆ ಪ್ರವೇಶಿಸಿದರು. ನಂತರ ಸುನೀಲ್ ಕುಮಾರ್ ದೇಸಾಯಿ ಅವರ ಪ್ರತ್ಯರ್ಥ 1999 ಈ ಒಂದು ಚಿತ್ರದಲ್ಲೂ ಕೂಡ ನಟಿಸಿದರು. 2000 ಬಿಡುಗಡೆಯಾದ ಸ್ಪರ್ಶ ಚಿತ್ರದಲ್ಲಿ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡ್ರು ಅಂತಲೇ ಹೇಳ್ಬೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ಸೊ 2001 ಓಂ ಪ್ರಕಾಶ್ ರಾವ್ ನಿರ್ದೇಶನದ ಹುಚ್ಚ ಚಿತ್ರದ ಸುದೀಪ್ ಅವರ ವೃತ್ತಿ ಜೀವನದಲ್ಲಿ ದೊಡ್ಡ ಮಹತ್ವದ ಮೈಲಿಗಲ್ಲಾಯಿತು ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಸಚ್ಚಿದಾನಂದ ಅಲಿಯಾಸ್ ಕಿಚ್ಚ ಎಂಬ ಪಾತ್ರದಲ್ಲಿ ಅವರ ತೀವ್ರವಾದ ಭಾವನಾತ್ಮಕ ನಟನೆ ಪ್ರೇಕ್ಷಕರ ಮನ ಗೆದ್ದಿತ್ತು ಅಂತಲೇ ಹೇಳ್ಬೋದು. ಎಸ್, ನಮ್ಮ ಸುದೀಪ್ ಸರ್ ಅವರು ನಟಿಸಿರುವಂತಹ ಚಿತ್ರಗಳ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಕ್ಯೂಟ್ ಅನ್ಸುತ್ತೆ, ತುಂಬ ನೋಡಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್, ವಿಶ್ವಾಸ್ ಅಂತ.
0: ಓಕೆ ನಮಸ್ತೆ ವಿಶ್ವಾಸ್ ಸರ್, ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್, ನಿಮ್ದೆ. ಸಾರಿ ಮೇಡಮ್, ಊಟ ಆಯ್ತು ಮೇಡಮ್.
0: ಓಹೋ, ಇಷ್ಟು ಬೇಗ?
1: ಏ ಹಂಗಲ್ಲ ಮೇಡಮ್, ಶುಗರ್ ಪೇಷಂಟ್ ಮೇಡಮ್, ಹಂಗಾಗಿ ಮುದ್ದೆ ಕೊಡ್ತಾರೆ. ಅವ್ರ ರೋಗ ಸಿದ್ಧ ಕ್ಯಾಚ್ ಇಟ್ಕೊಂಡ್ ತಿನ್ಬೇಕು ಮೇಡಮ್, ಹಂಗಾಗಿ
0: ಎಲ್ಲ ಆರೋಗ್ಯಕ್ಕೋಸ್ಕರ ಅಲ್ವಾ
1: ಮೇಡಮ್, ದೇಹ ದಂಡಿಸ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್. ಹಾಗಾಗಿ ಬೆಳಗ್ಗೆ 4 ಎದ್ದಿರ್ತೀನಿ ಮೇಡಮ್.
0: ಓಕೆ ಓಕೆ, ಇವತ್ತು ಕಿಚ್ಚ ಸುದೀಪ್ ಅವ್ರ ನೆನೆಸ್ಕೊಂಡು ಒಂದ್ ಹಾಡು ಹಾಡ್ಬೋದಾ?
1: ಇಲ್ಲ ಮೇಡಮ್, ಕಿಚ್ಚ ಸುದೀಪ್ ಸರ್ ಅವ್ರೆ ಫಿಲಂ ನನ್ ಮಾಡಿದ್ದವು ಅಂದ್ರೆ ಕಾಲ ದೇಶಲ್ಲಿ ಕಾಲ ಹಾಕಿ ದುಡಿ ನೆನ್ಪ್ ಮಾಡ್ಕೊಂಡು ಹಾಡಿರ್ತೀನಿ ಮೇಡಮ್.
0: ಓಕೆ ಹಾಡಿ ಹಾಡಿ, ಇನ್ನು ಚಂದ ಇರುತ್ತೆ.
1: ನನ್ನವಳು ನನ್ನವಳು ನನಗಿಲ್ಲ, ನಂಬಿಕೊಂಡ ಪ್ರೀತಿಗೆಂದು ಜೊತೆ ಇಲ್ಲ, ಆಸೆಯಿಂದ ಕಾಣುತ್ತಿದ್ದ ಕನಸುಗಳು ಹತ್ತು ಹತ್ತು ಕಣ್ಣೀರಾಗಿ

0: ದೂರ ತಳ್ಳಿ ಹೋದವಳೇ, ನಿನ್ನ ಹಾಗೆ ನಾನು ಹೇಗಿರಲೇ, ಕೈಯ ಮುಗಿವೆ ನನ್ನ ಮರೆಯದಿರು, ಕಾರಣ ನೀನೇ ನನ್ನ ಸಿರು, ನನ್ನವಳು ನನ್ನವಳು ನನಗಿಲ್ಲ, ನಂಬಿಕೊಂಡ ಪ್ರೀತಿಗೊಂದು ಜೊತೆಯಿಲ್ಲ, ಆಸೆಯಿಂದ ಕಾಣುತ್ತಿದ್ದ ಕನಸುಗಳು ಹತ್ತು ಹತ್ತು ಕಣ್ಣೀರಾಗಿ ಕರಗಿತಲ್ಲ. ಥ್ಯಾಂಕ್ಸ್ ಮ್ಯಾಮ್.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೆನಪಾಯ್ತಾ? ಓಕೆ, ಥ್ಯಾಂಕ್ ಯು ವಿಶ್ವಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ವಿಶ್ವಾಸ್ ಅವರು ಮೈ ಆಟೋಗ್ರಾಫ್ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ. ಎಸ್, ಕರೆ ಕಟ್ ಆಯ್ತು ಸ್ನೇಹಿತರೆ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ ಮೇಡಮ್.
1: ಓಕೆ ಸತೀಶ್ ಸರ್, ತಿಂಡಿ ಆಯ್ತಾ?
2: ಹಾ, ತಿಂಡಿ ಆಯ್ತು ಮೇಡಮ್. ಚಪಾತಿ, ಪರೋಟಾ, ಮೂಲಂಗಿ ಪರೋಟಾ ಅಂತಪ್ಪ.
1: ಸೂಪರ್
2: ಸೂಪರ್,
1: ಆರೋಗ್ಯಕ್ಕೆ ಒಳ್ಳೇದಲ್ವಾ ಸತೀಶ್ ಅವರೇ?
2: ಒಳ್ಳೆ ಒಳ್ಳೇದೇ ಮೇಡಮ್,
1: ಚೆನ್ನಾಗಿತ್ತು. ಸುದೀಪ್ ಅವರ ಒಂದು ಗೀತೆಯನ್ನ ಹಾಡ್ಬೋದು.
2: ಹಾ ಮೇಡಮ್, ಸುದೀಪ್ ಅವರಿಗೆ ಮೇಡಮ್, ಫಸ್ಟ್ ಸುದೀಪ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಮೇಡಮ್.
1: ಓಕೆ ಓಕೆ,
2: ಹಾ ಒಂದ್ ಆರ್ತಿ ಮೇಡಮ್, ವಿಷ್ಣುವರ್ಧನ ಒಂದ್ ಆರ್ತಿ ಮೇಡಮ್, ಒಂದೇ ಒಂದು ಆರ್ತಿ. ಒಂದೇ ಒಂದು ಆಸೆ ನಂದು, ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು, ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನ್ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನಂಗೆ ನಾನೇ ರಾಜನು, ಒನ್ ಟು ಶ್ರೀ ವಿಷ್ಣುವರ್ಧನ, ಕರುನಾಡ ಕಿಂಗು ನಾನೇನ, ಪ್ರೀತಿಲಿ ಅಂತಾರೇ ಜನ ಕೇಳ್ಕೊಂಡೋಗು, ಒನ್ ಟು ಶ್ರೀ ವಿಷ್ಣುವರ್ಧನ, ಕರುನಾಡ ಕಿಂಗು ನಾನೇನ, ಪ್ರೀತಿಲಿ ಅಂತಾರೇ ಜನ ಕೇಳ್ಕೊಂಡೋಗು.
1: ಓಕೆ ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ವಿಷ್ಣುವರ್ಧನ ಚಿತ್ರದಿಂದ ಈ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ನಮ್ಮ ಸತೀಶ್ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ, ಸ್ನೇಹಿತರೆ, ಸಖತ್ತಾಗಿ ನಮ್ಮ ಇವತ್ತು ಕೇಳುಗರು ಸುದೀಪ್ ಸರ್ ಅವರ ಗೀತೆಗಳನ್ನ ಹಾಡ್ತಾ ಇದ್ರು. ಹಾಗೆ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಅರೆ ಹಲೋ. ಓಕೆ, ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ
1: ಕಮಹಾದೇವಿ ಅವರೇ, ಆರಾಮಿದ್ರಿ?
3: ಸುದೀಪ್ ಅವರ ಹುಟ್ಟುಹಬ್ಬದ ಶುಭಾಶಯ.
1: ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
3: ಇದು ನಡೆಯಲ್ರಿ, ಏನಾಗಲಿ ಮುಂದೆ ಸಾಗಲಿ, ನಡೆಯಲ್ಲ.
1: ಹಾಡಿದ್ದಾರೆ, ನೀವು ಹಾಡಿ
3: ಬೇರೆ ದಾಡಲ್ಲಿ
1: ಹಾಡ್ರಿ.
3: ಹಾಡಿ ಹುಟ್ಟಿತರಿಂದ ಹಾಡ್ತೀನಿ.

0: ಬೆಳಕಿನ ಕಿರಣಗಳೇ ಬನ್ನಿಸಿರಿ, ಬಿರುಳಿಂದ ಬೆಳಕುಂಟು ತೋರಿಸಿ, ನಾಳೆ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯು ಬರಬಿಸಿಲು ನೀ ನಡುಕದಿರು, ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಹಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದಂತ ಹಾಗೆ ಎಲ್ಲ ಮಾಯವಾಗುವುದು. ಉಳಿಪೆಟ್ಟು ಬೀಳುವ ಕಲ್ಲಿಗೆ ಶಿಲೆ ಹಾಗೆ ನಿಲ್ಲುವುದು, ದಿನ ನೋವನು ಜೀವಕ್ಕೆ ಕಲೆ ಶಿಲೆ ಹಾಗೆ ನಿಲ್ಲುವುದು. ಯಾರಿಗಿಲ್ಲ ಅಲದಾಟ ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನೆನೆಸಾಗೋ ಬಾಳೆಲ್ಲ ಕಾಲ ಮುಂದಿದೆಯೋ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲೆಲ್ಲ ನೀ ನುಗ್ಗಿದಿರು.
1: ಓಕೆ, ಥ್ಯಾಂಕ್ ಯು ಅಕ್ಕ ಮಹಾದೇವಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಎಸ್ ಅಕ್ಕ ಮಹಾದೇವಿ ಅವರು ಮೈ ಆಟೋಗ್ರಾಫ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯಿತು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಸೊ ನಮ್ಮ ಕನ್ನಡ ಚಿತ್ರರಂಗದ ಸ್ಟೈಲ್ ಐಕಾನ್, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕರುನಾಡಿನ ಧ್ವಜ ಹಾರಿಸಿದ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಸೊ ಇವತ್ತು ಅವರಿಗೋಸ್ಕರ ಹಾಗೆ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಹಾಡನ್ನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಕಲಾವಿದನ ಪಶ್ಚಾತ್ತಾಪ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಲಾವಿದನ ಪಶ್ಚಾತ್ತಾಪ. ಸುಮಾರು 100 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ನಡೆದ ಒಂದು ನೈಜ ಘಟನೆ ಇದು. ಎಮ್ಯಾನ್ಯುಯಲ್ ಎಂಬ ಕಲಾವಿದನೊಬ್ಬ ತನ್ನ ಹೆಂಡತಿಯೊಂದಿಗೆ ಅಮೆರಿಕಾಗೆ ವಲಸೆ ಬಂದಿದ್ದ. ಅವನೊಬ್ಬ ಪ್ರತಿಭಾವಂತ ಕಲಾವಿದ, ಬ್ಯಾನರ್ ಬರೆಯುವ ಉದ್ಯೋಗ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದ. ಇದರ ಜೊತೆಗೆ ಅವನು ಹಲವಾರು ಚಿತ್ರಗಳ ಕೃತಿಗಳು ಕೂಡ ರಚಿಸಿ ಅವುಗಳನ್ನ ಮಾರಾಟ ಮಾಡ್ತಿದ್ದ. ಆದ್ರೆ ಅವುಗಳಿಂದ ಬರುತ್ತಿದ್ದ ಸಂಪಾದನೆ ಅವನ ಜೀವನಕ್ಕೆ ಸಾಕಾಗ್ತಾ ಇರಲಿಲ್ಲ. ಒಂದು ದಿನ ತನ್ನ ಮನೆಯಲ್ಲಿ ಕುಳಿತಿದ್ದಾಗ ಆ ದೇಶದ ಕರೆನ್ಸಿ ನೋಟೊಂದು ಅವನ ಕಣ್ಣಿಗೆ ಬಿದ್ದಿತ್ತು. ತನ್ನಲ್ಲಿರುವ ಚಿತ್ರ ಕೌಶಲ್ಯದಿಂದ ಆ ನೋಟನ್ನ ಉತ್ತಮ ಕ್ವಾಲಿಟಿಯ ಪೇಪರ್ನಲ್ಲಿ ಯಥಾವತ್ತಾಗಿ ಚಿತ್ರಿಸಿದ. ಅದು ಸಂಪೂರ್ಣಗೊಂಡು ನೋಡಿದಾಗ ಅವನ ಕಣ್ಣನ್ನು ನಂಬಲಾಗದಷ್ಟು ನೈಜತೆಯಿಂದ ಕೂಡಿತ್ತು ಆ ಡಾಲರ್ ನೋಟ್. ಈಗ ಅವನ ತಲೆಗೆ ಇನ್ನೊಂದು ಯೋಚನೆ ಹೊಳೆಯಿತು. ಈ ನೋಟನ್ನ ತೆಗೆದುಕೊಂಡು ಹೋಗಿ ಅಂಗಡಿಗೆ ಕೊಟ್ಟು ಚಲಾವಣೆ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತದೆಯೋ ಇಲ್ಲವೋ ಎಂಬ ಪರೀಕ್ಷೆ ಮಾಡಲು ನಿರ್ಧರಿಸಿದ. ಹಿಂದೆ ಮುಂದೆ ಆಲೋಚಿಸದೆ ಆ ನೋಟನ್ನ ತೆಗೆದುಕೊಂಡು ಅಂಗಡಿಗೆ ಹೋದ. ಅಲ್ಲಿ ತನಕ ಅಗತ್ಯವಿದ್ದ ಸಾಮಾನುಗಳನ್ನ ಖರೀದಿ ಮಾಡಿ ಅಂಗಡಿಯವನು ಹಣ ಕೇಳಿದ. ತಾನು ಕೈಯಾರೆ ರಚಿಸಿದ ಆ ನೋಟನ್ನೇ ಕೊಟ್ಟ. ಆ ಮುಗ್ಧನಾದ ಅಂಗಡಿಯ ಮಾಲೀಕ ಆ ನೋಟನ್ನ ನಿಜವಾದ ನೋಟೆಂದು ತಿಳಿದು ಉಳಿದ ಚಿಲ್ಲರೆ ವಾಪಸ್ಸು ಕೊಟ್ಟಾಗ ಎಮ್ಯಾನ್ಯುಯಲ್ಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಸುಲಭವಾಗಿ ಹಣ ಮಾಡುವ ಉಪಾಯ ಸಿಕ್ಕಿದ ಹಾಗಾಯಿತು ಅವನಿಗೆ. ತನ್ನಲ್ಲಿರುವ ಚಿತ್ರಕಲೆಯ ಕೌಶಲ್ಯವನ್ನೇ ಬಂಡವಾಳ ಮಾಡಿಕೊಂಡು ಇನ್ನೂ ಹಲವಾರು ನೋಟುಗಳ ಚಿತ್ರ ಬಿಡಿಸಿ ಅವುಗಳನ್ನೇ ಚಲಾವಣೆ ಮಾಡತೊಡಗಿದ. ಹೀಗೆ ಹಲವಾರು ಸಮಯಗಳು ಕಳೆದವು. ಪಾಪ, ಅವನಿಗೆ ಒಂದು ಸತ್ಯ ತಿಳಿದಿರಲಿಲ್ಲ. ಆಗ ಯಾರೇ ಆಗಲಿ ಮಾಡಿದ ತಪ್ಪುಗಳನ್ನು ಪದೇ ಪದೇ ಮಾಡುತ್ತಿದ್ರೆ ಒಂದಲ್ಲ ಒಂದು ದಿನ ಸಿಕ್ಕಿಬಿದ್ದೇ ಬೀಳುತ್ತಾರೆ ಎಂಬ ಸತ್ಯ. ಅದೊಂದು ದಿನ ಅವನ ಗ್ರಹಚಾರ ಸರಿ ಇರಲಿಲ್ಲ. ಇವನು ತರಕಾರಿ ಖರೀದಿ ಮಾಡಲು ಹೋಗಿದ್ದ. ಆ ಅಂಗಡಿಯವಳ ಕೈ ಸ್ವಲ್ಪ ಒದ್ದೆಯಾಗಿತ್ತು. ಆ ಒದ್ದೆ ಕೈಯಲ್ಲೇ ಇವನು ಕೊಟ್ಟ ನೋಟನ್ನ ಮುಟ್ಟಿದಾಗ ಅವಳ ಕೈಗೆ ಆ ನೋಟಿನ ಬಣ್ಣ ಸ್ವಲ್ಪ ಹಿಡಿಯಿತು. ಅವಳಿಗೆ ಅದು ಕೋಟಾ ನೋಟೆಂಬ ಅನುಮಾನ ಕಾಡಿತು. ಎಮ್ಯಾನ್ಯುಯಲ್ ಆಚೆ ಹೋದ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಪೊಲೀಸರು ಬಂದು ಇವನ ಮನೆಗೆ ಹೋಗಿ ಜಪ್ತಿ ಮಾಡಿದಾಗ ನಿಜವಾದ ವಿಷಯ ಬಯಲಾಯಿತು. ಕಲಾವಿದನನ್ನ ಬಂಧಿಸಿ ಜೈಲಿಗೆ ತಳ್ಳಿದ್ರು. ಕೋರ್ಟಿನಲ್ಲಿ ಕೇಸು ನಡೆದು ನ್ಯಾಯಾಧೀಶರು ಅವನಿಗೆ 6 ತಿಂಗಳ ಜೈಲಿನ ಶಿಕ್ಷೆಯನ್ನ ವಿಧಿಸಿದ್ರು. ವಿಧಿ ಇಲ್ಲದೆ 6 ತಿಂಗಳುಗಳ ಕಾಲ ಜೈಲಿನಲ್ಲೇ ಕಳೆಯುವ ಪ್ರಸಂಗ ಬಂದೊದಗಿತು. ಜೈಲಿನಲ್ಲಿ ಒಂಟಿಯಾಗಿ ಕಳೆಯುವುದು ತುಂಬಾ ಕಷ್ಟವೆಂದು ತಿಳಿಯಿತು. ಕೊನೆಗೆ ಜೈಲರನ್ನ ಬೇಡಿಕೊಂಡು ತನ್ನ ಖರ್ಚಿನಲ್ಲಿಯೇ ಕ್ಯಾನಾವಾಲ್, ಕೊಂಚಗಳ ಬಣ್ಣಗಳು ಮತ್ತು ಚಿತ್ರಕಲೆಗಾಗಿ ಅಗತ್ಯವಿರುವ ಇತರ ಸಲಕರಣೆಗಳನ್ನು ಕೊಡಿಸಲು ಹೇಳಿದ. ಅದಕ್ಕೆ ಆ ಜೈಲರ್ ಕೂಡ ಒಪ್ಪಿ ಸಹಕರಿಸಿದ. ಜೈಲಿನಲ್ಲಿಯೇ ಕುಳಿತುಕೊಂಡು ಕೆಲವು ಕಲಾಕೃತಿಯನ್ನ ರಚಿಸಲು ಪ್ರಾರಂಭಿಸಿದ. ತಾನು ರಚಿಸಿದ ಕಲಾಕೃತಿಯನ್ನ ಯಾಕೆ ತನ್ನ ಕಾರಾಗೃಹದ ಕೋಣೆಯಲ್ಲಿಯೇ ಇಟ್ಟುಕೊಂಡು ವ್ಯರ್ಥ ಮಾಡಬೇಕೆಂದು ಯೋಚಿಸಿ ಅವುಗಳನ್ನ ಜೈಲರ್ಗೆ ಕೊಡುತ್ತಾ ಬಂದ. ಜೈಲರ್ ಮತ್ತೆ ಅಲ್ಲಿ ಇರುವ ಇತರ ಅಧಿಕಾರಿಗಳಿಗೆ ಇವನ ಕಲಾಕೃತಿ ಎಲ್ಲವೂ ತುಂಬಾ ಇಷ್ಟವಾಯಿತು. ಸ್ವಲ್ಪ ಸಮಯದಲ್ಲೇ ಅಲ್ಲೇ ಇರುವ ಇತರ ಕೈದಿಗಳಿಗೂ ಮತ್ತೆ ಜೈಲಿನ ಅಧಿಕಾರಿಗಳಿಗೂ ತುಂಬಾ ಇಷ್ಟವಾದ ವ್ಯಕ್ತಿಯಾದ. 6 ತಿಂಗಳ ಶಿಕ್ಷೆಯ ಅವಧಿಯಲ್ಲಿ ಇದೇ ರೀತಿಯಾಗಿ ಹಲವಾರು ಶ್ರೇಷ್ಠ ಕೃತಿಯನ್ನು ರಚಿಸಿ ಜೈಲಿನ ಅಧಿಕಾರಿಗಳಿಗೆ ಕೊಡುತ್ತಲೇ ಬಂದ. ಅವರು ಕೂಡ ಅವನಿಗೆ ಚಿತ್ರ ಬಿಡಿಸಲು ಬೇಕಾದ ಎಲ್ಲಾ ಸಲಕರಣೆಗಳನ್ನು ಸಮಯ ಸಮಯಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟರು. ಕೊನೆಗೂ ಅವನ ಬಿಡುಗಡೆಯ ಸಮಯ ಬಂದಿತ್ತು. ಒಬ್ಬ ಅಪರಾಧಿಯಾಗಿ ಜೈಲಿನಲ್ಲಿ ಕಾರಾಗೃಹವಾಸ ಮಾಡಲು ಒಳಗೆ ಬಂದವನು ಒಬ್ಬ ಉತ್ತಮ ನಾಗರಿಕ ಮತ್ತೆ ಶ್ರೇಷ್ಠ ಕಲಾವಿದನಾಗಿ ಜೈಲಿನಿಂದ ಹೊರಗಡೆ ಬಂದ. ಶಿಕ್ಷೆಯ ಅವಧಿಯಲ್ಲಿ ತನಗೆ ಚಿತ್ರ ಬಿಡಿಸಲು ಅವಕಾಶ ನೀಡಿದ ಜೈಲಿನ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿ ಹೊರಗೆ ಹೊರಟಾಗ ಜೈಲಿನ ಅಧಿಕಾರಿಯೊಬ್ಬ ಓಡೋಡಿ ಬಂದು ಸ್ವಲ್ಪ ನಿಲ್ಲಲು ಹೇಳಿದ. ಜೈಲಿನ ಕಚೇರಿಯ ಒಳಗಡೆ ಹೋಗಿ ಸುಮಾರು $20,000 ತುಂಬಿದ ಹಣದ ಚೀಲ ತಂದು ಇವನ ಕೈಗೆ ಕೊಟ್ಟನು. ಆಗ ಅದೇ ಬಾರಿ ದೊಡ್ಡ ಮೊತ್ತವಾಗಿತ್ತು. ಕಲಾವಿದ ಎಮ್ಯಾನ್ಯುಯಲ್ ತನ್ನ ಇಡೀ ಜೀವನದಲ್ಲಿಯೇ ನೋಡದ ಅಷ್ಟೊಂದು ಹಣ ನೋಡಿ ಅಚ್ಚರಿಯಿಂದ, ಇದು ಯಾರ ಹಣ, ಇದನ್ನ ನನಗೆ ಯಾಕೆ ಕೊಡ್ತಿದ್ದೀರಿ ಅಂತ ಕೇಳ್ದ. ಇದು ಜೈಲಿನಲ್ಲಿ ಇರುವಾಗ ನೀನೇ ಸಂಪಾದಿಸಿದ ಹಣ. ನೀನು ಜೈಲಿನಲ್ಲಿ ಕುಳಿತು ರಚಿಸಿದ ಎಲ್ಲಾ ಕಲಾಕೃತಿಯನ್ನ ಜೈಲಿನ ಹೊರಗಡೆ ಮಾರಾಟಕ್ಕೆ ಇಟ್ಟಿದ್ದೆವು. ಎಲ್ಲವೂ ತುಂಬಾ ಬೆಲೆಗೆ ಮಾರಾಟವಾಗಿದ್ದವು. ಅದರಿಂದ $1,000 ಹಣ ಶೇಖರಣೆಯಾಗಿತ್ತು. ಅದರಲ್ಲಿ ಜೈಲಿನಿಂದ ಖರ್ಚಾದ ಹಣ ಕಳೆದುಕೊಂಡು ಉಳಿದ $20,000 ಹಣ ನಿನ್ನ ಲೆಕ್ಕದಲ್ಲೇ ಶೇಖರಿಸಿ ಇಟ್ಟಿದ್ದೆವು. ಇದು ನೀನು ಪ್ರಾಮಾಣಿಕವಾಗಿ ತುಡಿದ ಹಣ. ಇದು ನಿನ್ನ ಶಾಶ್ವತವಾಗಿ ಉಳಿಸುತ್ತದೆ. ಈ ಚಿತ್ರಕಲೆಯಿಂದಲೇ ಇನ್ನೂ ಹೆಚ್ಚಿನ ಸಂಪಾದನೆ ಮಾಡು ಎಂದು ಹರಿಸಿ ಕಳುಹಿಸಿದರು. ಆಗ ಅವನಿಗೆ ತಾನು ಈ ಹಿಂದೆ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ನಲ್ಲ ಎಂದು ಪಶ್ಚಾತ್ತಾಪದಿಂದ ತುಂಬಾ ನೊಂದುಕೊಂಡ. ಇದೇ ಯೋಚನೆ 6 ತಿಂಗಳ ಹಿಂದೆಯೇ ತನ್ನ ತಲೆಗೆ ಹೊಳೆದಿದ್ರೆ 6 ತಿಂಗಳು ಜೈಲಿನಲ್ಲಿ ಕಳೆಯುವ ದೌರ್ಭಾಗ್ಯ ತನಗೆ ಬರದೆ ನ್ಯಾಯಯುತವಾಗಿ ಸಂಪಾದಿಸಿ ಉತ್ತಮವಾದ ಬದುಕನ್ನು ರೂಪಿಸಿಕೊಳ್ಳಬಹುದಿತ್ತೆಂದು ತನ್ನಷ್ಟಕ್ಕೆ ತಾನು ಅಂದುಕೊಂಡ. ಇನ್ನು ಮುಂದೆ ಪ್ರಾಮಾಣಿಕವಾಗಿಯೇ ಸಂಪಾದನೆ ಮಾಡಬೇಕೆಂದು ನಿರ್ಧಾರ ಮಾಡಿ ಜೈಲಿನಿಂದ ಹೊರಗೆ ಬಂದ. ಇಂತಹ ಒಂದು ಅದ್ಭುತವಾಗಿರುವ ಕಥೆ ಇದಾಗಿದೆ ಅಲ್ವಾ, ಕಲಾವಿದನ ಪಶ್ಚಾತ್ತಾಪ ಎನ್ನುವಂತಹ ಕಥೆ. ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ನೀ ನನ್ನ ಒಲವೆ ಅನ್ನುವಂತಹ ಕಥೆ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನೀ ನನ್ನ ಒಲವೆ. ಆಕಾಶವೆಲ್ಲ ಸುಂದರ ತಂಪು ಗಾಳಿಯ ವಾತಾವರಣ. ಉಫ್, ಪ್ರಥಮ ಬಾರಿಗೆ ನನಗೆ ಎದೆ ಎಷ್ಟು ವೇಗವಾಗಿ ಹೊಡೆದುಕೊಳ್ಳುತ್ತಿದೆ. ಐ ಲವ್ ಯು, ನಾನಿನ್ನ ಪ್ರೀತಿಸುವೆ. ಇಷ್ಟೊಂದು ಕಷ್ಟನಾ ಮೂರು ಮ್ಯಾಜಿಕಲ್ ವರ್ಡ್ ಹೇಳೋದು? ಇವತ್ತು ಗೊತ್ತಾಯ್ತು ಎಷ್ಟು ಕಷ್ಟ ಅಂತ. ಹೇ, ನಾನು ಯಾರು ಅಂತ ಹೇಳಿಲ್ಲ ಅಲ್ವಾ? ಪ್ರಥಮ್, ನನ್ನವಳಿಗೆ ಮಾತ್ರ ಪ್ರಾಣ್. ನೀವ್ಯಾರು ಹಾಗೆ ಕರೆಯೋ ಹಾಗಿಲ್ಲ. ಎಲ್ರಿಗೂ ರೆಡ್ ರೋಸ್ ಅಂದರೆ ಇಷ್ಟ ಅಲ್ವಾ? ಬಟ್ ನನ್ನವಳಿಗೆ ಸ್ವಲ್ಪ ವಿಚಿತ್ರ. ಅವಳಿಗೆ ಯೆಲ್ಲೋ ರೋಸ್ ಅಂದರೆ ತುಂಬ ಇಷ್ಟ. ಅವಳಿಗೆ ಮೇಕಪ್ ಅಂದರೆ ಆಗಿ ಬರುವುದಿಲ್ಲ. ಅವಳೇನು ನೋಡೋದಕ್ಕೆ ಅಪ್ಸರೆ ಅಲ್ಲ. ನನ್ನ ಕಣ್ಣಿಗೆ ಯಾವ ಅಪ್ಸರೆಗಿಂತ ಕಮ್ಮಿ ಇಲ್ಲ. ಅವಳಿಗೆ ಅವಳ ಆಸೆಯಂತೆ ನನ್ನ ಪ್ರಥಮ ದುಡಿಮೆಯಲ್ಲೇ ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ರೆಸಾರ್ಟಲ್ಲಿ ಅವಳಿಗೆ ನನ್ನ ಪ್ರೀತಿಯ ಬಗ್ಗೆ ಹೇಳಬೇಕೆಂದುಕೊಂಡಿದ್ದೇನೆ. ಪಾಪ, ಅವಳಿಗಿನ್ನು ನಾನು ಪ್ರೀತಿಸ್ತಿರೋ ವಿಷಯ ಗೊತ್ತಿಲ್ಲ. ನಿಮಗೆ ಎಲ್ಲ ಗೊತ್ತು. ಅವಳು ನನ್ನನ್ನು ಮೊದಲು ರೌಡಿ ಅಂತ ಕರಿತಿದ್ಲು. ಹೇ, ಒಂದು ನಿಮಿಷ, ನಾನು ರೌಡಿಯಲ್ಲ ಕಣ್ರಿ, ತುಂಬಾ ಒಳ್ಳೆ ಹುಡುಗ. ಆದರೆ ಯಾರನ್ನೋ ಕಾಪಾಡೋಕೆ ಹೋಗಿ ಅವಳ ಎದುರುಗಡೆ ಮಾತ್ರ ರೌಡಿ ಅನ್ನಿಸ್ಕೊಂಡ್ಬಿಟ್ಟೆ. ಅವಳಿಗೆ ಸ್ವಲ್ಪ ದಿನಕ್ಕೆ ಗೊತ್ತಾಯಿತು ನಾನು ರೌಡಿ ಅಲ್ಲ ಅಂತ. ನಾನು ಒಳ್ಳೆ ಸ್ನೇಹಿತ ಅಂತ ತಿಳ್ಕೊಂಡಿದ್ದಾಳೆ. ಆದರೆ ನನ್ನ ಹೃದಯದಲ್ಲಿರುವ ಪ್ರೀತಿಯ ಮಹಲ್ ಅವಳಿಗಾಗಿ. ಜೀವನದಲ್ಲಿ ತುಂಬ ಕಷ್ಟವಾದ ಕೆಲಸ ಯಾವುದು ಗೊತ್ತಾ? ಈ ಕಾಯೋದು. ಹೇ, ಒಂದು ನಿಮಿಷ, ಅವಳೇ ಕಾಲ್ ಮಾಡ್ತಿದ್ದಾಳೆ. ಕಣ್ಣಂಚಲ್ಲಿ ನೀರು ಹೃದಯ ಒಡೆದ ಅನುಭವ. ಆದರೂ ತನ್ನನ್ನು ತಾನು ಸಂಭಾಳಿಸಿಕೊಂಡು, ಈ ಪ್ರೀತಿ ಈ ಪ್ರೇಮ ನಮಗೆಲ್ಲ ಆಗ್ಬರಲ್ಲ ಕಣ್ರಿ, ಆದರೂ ಈ ಹೃದಯ ಅವಳೇ ಬೇಕು ಅಂತ ಹಠ ಮಾಡ್ತಿದೆ. ಏನಾಯ್ತು ಕೇಳ್ತಾ ಇದ್ದೀರಾ? ಇಷ್ಟು ದಿನದ ಕನಸಿನ ಗೋಪುರ ಕುಸಿದು ಹೋಯ್ತು ಕಣ್ರಿ. ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಅವಳಿಗೆ ಪ್ರಪೋಸ್ ಮಾಡಿದ್ದಾನೆ. ನನ್ನವಳು ಅವನಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾಳೆ. ಅಲ್ಲಿಗೆ ಅವಳ ಹೃದಯದಲ್ಲಿ ನಾನು ಕೊಟ್ಟಿದ್ದು ಸ್ನೇಹದ ಸ್ಥಾನ ಮಾತ್ರ. ನಾನೇ ಅವಳ ಸಲಿಗೆ ನೋಡಿ ಅವಳ ಮನದಲ್ಲೂ ಪ್ರೀತಿ ಇರಬಹುದೇನೋ ಎಂಬ ಸಣ್ಣ ಭ್ರಮೆಯಲ್ಲಿದ್ದೆ. ಅವಳನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸತೊಡಗಿದೆ. ಇದನ್ನೇ ಹುಚ್ಚು ಭ್ರಮೆ ಅನ್ನುವುದಲ್ವಾ? ಜೋರಾಗಿ ಅಳಬೇಕು, ಕೂಗಬೇಕು. ನೀನಿಲ್ಲದೆ ನನಗಿರಲು ಸಾಧ್ಯವಿಲ್ಲ, ನೀನೇ ನನ್ನ ಒಲವು, ಈ ಹೃದಯದಲ್ಲಿ ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಸ್ಥಾನವಿಲ್ಲ ಎಂದು ಹೇಳಬೇಕನ್ನಿಸ್ತಿದೆ. ನಾನು ಹಾಗೆ ಕೂಗಿದರೆ ನಾನು ಅತ್ತರೆ, ನನ್ನ ಪ್ರೀತಿ ನನಗೆ ಸಿಗೋದಿಲ್ಲ. ಹಾಗೆ ನಾನು ಅವಳ ಜೀವನಕ್ಕೆ ಅಡ್ಡಿಯೂ ಆಗುವುದಿಲ್ಲ. ಅವಳಿಗೆ ಸಿಕ್ಕಿರುವುದು ಅಮೂಲ್ಯ ರತ್ನದಂಥ ಹುಡುಗ. ಅವಳ ಪ್ರೀತಿ ಅವನೇ ಅಂದ ಮೇಲೆ ಅವಳು ಎಲ್ಲಿದ್ದರೂ ಖುಷಿಯಾಗಿರಲಿ. ನನ್ನನ್ನು ಪ್ರೀತಿಸುವ ಜೀವಗಳಿಗಾಗಿ ಎಲ್ಲವನ್ನೂ ಮರೆಯಲು ಪ್ರಯತ್ನಿಸುತ್ತೇನೆ. ಆದರೆ ಅವಳನ್ನು ಎಂತಹ ಒಂದು ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ? ಸೊ ಈ ಕಥೆ ನನಗಂತೂ ತುಂಬಾ ಇಷ್ಟ ಆಗಿದೆ. ಹಾಗೆ ಎರಡೂ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686279606096 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: 아우더 수아메.
1: 어, ಯಾವುದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative.

ಬಾಬಾ ಸಾಹೇಬರೆಂಬ ಕಿಚ್ಚನ್ ಎಲ್ಲರ ಮನದೊಳಗೆ ಬಿಡಗಲು ಕಾರಣಕರ್ತರಾಗಿರುವ ಅರುಣ್ ಜೋಳದ ಕೂಡ್ಲಿಗೆಯವರಿಗೆ ಜೈವಿನ್ ತಿಳಿಸುತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 21 ಸ್ವರಾಜ್ಯದ ಶ್ರೇಷ್ಠತೆ ಸ್ವರಾಜ್ಯಕ್ಕಿಲ್ಲ. ಇಂದಿನವರೆಗೆ ನಮಗೆ ಗೊತ್ತಿರುವ ಭೂಗೋಳವನ್ನು ಅದರಲ್ಲಿರುವ ದೇಶಗಳನ್ನು ರಾಜಕೀಯ ದೃಷ್ಟಿಯಿಂದ ನೋಡಿದಾಗ ನಾವದನ್ನು 2 ಭಾಗಗಳಲ್ಲಿ ವಿಂಗಡಿಸಬಹುದು. ಒಂದನೆಯದು ಸ್ವಯಂ ಶಾಸಿತ ದೇಶ, ಎರಡನೆಯದು ಪರಶಾಸಿತ ದೇಶ. ಸ್ವಯಂ ಶಾಸಿತ ದೇಶದಲ್ಲಿ ಎಲ್ಲರ ಜವಾಬ್ದಾರಿಗಳು ಆ ದೇಶದ ವಾಸಿಗಳದ್ದಾಗಿರುತ್ತದೆ. ಅದೇ ಪರಶಾಸಿತ ದೇಶದ ಸ್ಥಿತಿ ಹಾಗಿರುವುದಿಲ್ಲ. ಅದರ ರಾಜ್ಯ ಕಾರ್ಯಭಾರ ಹೊರದೇಶದ ಜನರ ಕೈಯಲ್ಲಿರುತ್ತದೆ. ವಿಂಗಡಣೆಯಲ್ಲಿ ಭಾರತ 2 ಶಾಸನದಡಿ ಬರುತ್ತದೆ. ಈ ದೇಶದಲ್ಲಿ ಹಿಂದೂ, ಮುಸಲ್ಮಾನರು, ಪಾರಸಿ ಜನರು ವಾಸಿಸುತ್ತಿದ್ದರು. ಅವರೆಲ್ಲರನ್ನು ಹಿಂದೂಗಳೆಂದೇ ಸಂಬೋಧಿಸಲಾಗುತ್ತದೆ. ಆದರೆ ಈ ಹಿಂದೂಗಳನ್ನು ಆಳುವವರು ಮಾತ್ರ ಹಿಂದೂಗಳಲ್ಲ. ಆದ್ದರಿಂದ ಹಿಂದೂ ಜನ ಸ್ವಯಂ ಶಾಸಿತರಲ್ಲ. ಇಂದು ಅನೇಕ ವರ್ಷಗಳಿಂದ ಭಾರತವು ಪರಕೀಯರ ಕೈಯಲ್ಲಿದೆ. ಈ ಸುಜಲಾಂ ಸುಫಲಾಂ ದೇಶವನ್ನು ಗೆಲ್ಲಲು ಅನೇಕ ಹಳೆಯ ಪಾಶ್ಚಾತ್ಯ ರಾಷ್ಟ್ರಗಳು ಸುಮಾರು ಸಲ ಪ್ರಯತ್ನ ಪಟ್ಟವು. ರೋಮನ್ ಹಾಗೂ ಗ್ರೀಕ್ ದೇಶಗಳು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅವರಾರಿಗೂ ಸಫಲತೆ ಸಿಗಲಿಲ್ಲ. ಆದರೆ ಮುಸಲ್ಮಾನರಿಗೆ ಈ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿದೆ. ಭಾರತದ ಮೇಲೆ ಮುಸಲ್ಮಾನರ ದಾಳಿ 986 ಆರಂಭವಾಗಿದ್ದರೂ ಈ ದೇಶದಲ್ಲಿ ಅವರಿಗೆ ಕಾಲೂರಲು ಸಾಕಷ್ಟು ಸಮಯಾವಕಾಶ ಬೇಕಾಯಿತು. ಪೃಥ್ವಿರಾಜ್ ಚೌಹಾಣ 1193 ಯುದ್ಧದಲ್ಲಿ ಮಡಿದಾಗ ಹಿಂದೂ ಬಾದಶಾಹರುಗಳ ದಿಲ್ಲಿಯ ಸಿಂಹಾಸನ ಬರಿದಾಗಿತ್ತು. ತದನಂತರ ಆ ಸಿಂಹಾಸನವನ್ನು ಕಿತ್ತುಕೊಂಡ ಪಠಾಣರನ್ನು 1526 ಪಾನಿಪತ್ ಮೊಘಲ್ ಅಧಿಪತಿ ಬಾಬರನ್ನು ಸೋಲಿಸಿ ದಿಲ್ಲಿಯಲ್ಲಿ ತಾನು ಹಿಂದೂಸ್ತಾನದ ಬಾದ್ಶಾಹ್ ಎಂದು ಘೋಷಿಸಿದನು. ಆದರೆ ಇವರು ಕಾಲೂರಿದ 500 ವರ್ಷಗಳೊಳಗೆ ದಿಲ್ಲಿಯ ಸಿಂಹಾಸನವನ್ನು ಗೆದ್ದ ಮುಸಲ್ಮಾನರ ಸಾರ್ವಭೌಮತ್ವವು ನೆಲಕಚ್ಚಲು ಆರಂಭಿಸಿತು. ಕೆಲವು ಕಾಲ ಈ ಸಿಂಹಾಸನವು ಮರಾಠ ಜನರ ಕೈಯಲ್ಲಿತ್ತು. ಕಡೆಗೊಂದು ದಿನ ಅದು ಶಾಶ್ವತವಾಗಿ ಇಂಗ್ಲಿಷರ ಕೈಗೆ ಹೊರಟು ಹೋಗಿದ್ದು ಇಂದಿನವರೆಗೆ ದೇವರ ಯೋಜನೆಯಂತೆ ಅವರ ಕೈಯಲ್ಲೇ ಇದೆ. ಹೀಗಿದೆ ಈ ದೇಶದ ಪರಾತಂತ್ರದ ಪೂರ್ವ ಇತಿಹಾಸ. ಸಾಮಾನ್ಯವಾಗಿ ರಾಜಕಾರಣದ 2 ಮುಖ್ಯ ಉದ್ದೇಶಗಳಿರುತ್ತವೆ. ಒಂದು ಶಾಸನ, ಮತ್ತೊಂದು ಸಂಸ್ಕೃತಿ. ಶಾಸನೆ ಅಂದರೆ ಶಿಸ್ತು ಅಥವಾ ಶಾಂತತೆಯನ್ನು ಕಾಪಾಡುವುದು. ಶಾಂತತೆಯನ್ನು 2 ರೀತಿಯಲ್ಲಿ ಭಂಗಗೊಳಿಸಬಹುದು. ಪರರ ಆಕ್ರಮಣದಿಂದ ಹಾಗೂ ಅಂತರ್ಕಲಹದಿಂದ ಕೂಡ. ಹೊರದೇಶದಿಂದ ಆಕ್ರಮಣವಾಗುವ ಸಾಧ್ಯತೆ ಬಹಳ ಕಡಿಮೆ. ಆದ್ದರಿಂದ ಈ ವಿಷಯವನ್ನು ಪಕ್ಕಕ್ಕಿಟ್ಟು ಶಾಸನ ನಡೆಸುವಾಗ ಅಂತರ್ವ್ಯವಸ್ಥೆಯನ್ನು ಸರಿಯಾಗಿಟ್ಟುಕೊಳ್ಳುವುದೇ ಉದ್ದೇಶವಾಗಿರುತ್ತದೆ. ಯಾವುದೇ ರಾಷ್ಟ್ರದಲ್ಲಿ ಜಾತಿ ಹಾಗೂ ಪಂಗಡಗಳು ಇದ್ದೇ ಇರುತ್ತವೆ. ಅಷ್ಟೇ ಅಲ್ಲ, ಆಯಾ ಜಾತಿಗಳ ಮಧ್ಯೆ ಹಾಗೂ ವೈಯಕ್ತಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಧಾರ್ಮಿಕ ಹಿತ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ. ಈ ಭಿನ್ನಾಭಿಪ್ರಾಯಗಳಿಂದಲೇ ಒಬ್ಬ ವ್ಯಕ್ತಿ ಅಥವಾ ಜಾತಿಯವರು ತಮ್ಮ ಒಳ್ಳೆಯದಕ್ಕಾಗಿ ಬೇರೊಬ್ಬ ವ್ಯಕ್ತಿಯ ಮೇಲೆ ಅಥವಾ ಜಾತಿಯ ಮೇಲೆ ದಂಗೆ ಎದ್ದರೆ, ಇಲ್ಲವೇ ಇನ್ಯಾವುದೇ ರೀತಿಯಿಂದ ಹಾನಿ ಮಾಡಿದರೆ ದೇಶದ ಶಾಂತಿಗೆ ಭಂಗ ಬರುತ್ತದೆ. ಶಾಂತಿ ಇಲ್ಲದೆ ಸಾಮಾಜಿಕ ಜೀವನ ಅಪಾಯಕ್ಕೊಳಗಾಗಿ ಮಾನವನ ದಿನನಿತ್ಯದ ಕೆಲಸಗಳಲ್ಲಿ ತೊಡಕುಂಟಾಗುತ್ತದೆ. ಆದ್ದರಿಂದ ಶಾಸನ ನಡೆಸುವುದು ಒಂದು ಮುಖ್ಯ ಉದ್ದೇಶವಾಗಿದ್ದರೂ ಕೇವಲ ಶಾಸನ ನಡೆಸುವವರು ಅಂದರೆ ಪ್ರಜೆಗಳಿಗೆ ಹಾಗಲ್ಲ, ಹೀಗೆ ಹೀಗಾದರೆ ತೊಂದರೆ, ಇಂತಹ ಕೆಲಸ ಮಾಡಿದರೆ ಶಾಂತತೆ ಭಂಗವಾಗುತ್ತದೆ, ದಂಡ ಹೇರಲಾಗುತ್ತದೆ ಎಂದೆಲ್ಲ ದಬಾಯಿಸುವ ರಾಜ್ಯ ಪದ್ಧತಿಯನ್ನು ಅವಲಂಬಿಸಿದರೆ, ಅಂತಹ ರಾಜ್ಯ ಪದ್ಧತಿಯನ್ನು ಇಂದಿನ ಕಾಲದಲ್ಲಿ ತಾರತಮ್ಯವಾಗಿ ಅಸಭ್ಯ, ಅಸಾಂಸ್ಕೃತಿಕ ಪದ್ಧತಿ ಎನ್ನಬಹುದು. ಮುಂದುವರಿದ ರಾಷ್ಟ್ರಗಳ ರಾಜ್ಯ ಪದ್ಧತಿಯ ಉದ್ದೇಶ ಶಾಸನದಷ್ಟೇ ಸಂಸ್ಕೃತಿಯೂ ಆಗಿರುತ್ತದೆ. ಈಗಿರುವುದಕ್ಕಿಂತ ಹೆಚ್ಚು ಒಳ್ಳೆಯ ರೀತಿಯಿಂದ ಪ್ರಜೆಯ ಉನ್ನತಿ ಹೇಗೆ ಸಾಧ್ಯ ಅನ್ನುವುದರ ಬಗ್ಗೆ ಉಪಾಯ ಯೋಜನೆಗಳನ್ನು ರಚಿಸುವುದು, ಶಾಸನದ ಉಪಾಯ ಯೋಜನೆಗಳನ್ನು ಎಲ್ಲರಲ್ಲಿ ಸಮನಾಗಿ ಹಂಚುವುದು, ಉನ್ನತಿಗಾಗಿ ಅನುಕೂಲ ಪರಿಸ್ಥಿತಿಯನ್ನು ನಿರ್ಮಿಸುವುದು ಬಹುಶಃ ಶಾಸನದಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಮಹತ್ವದ ಕೆಲಸ ಇದಾಗಿದೆ. ರಾಜಕಾರಣದ ಈ 2 ಉದ್ದೇಶಗಳು ಪರಿಸ್ಥಿತಿಗೆ ಅನುಸಾರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಜಾರಿಗೆ ಬರುತ್ತವೆ. ರಾಜ್ಯದ ಕೆಲಸಗಳು ಒಂದು ವಿಶಿಷ್ಟ ಜಾತಿಯ ಅಥವಾ ಪಂಗಡದ ಹಿತಕ್ಕಾಗಿಯೇ, ಅದು ತಮ್ಮ ಜಾತಿ ಇರಲಿ ಅಥವಾ ಪರಕೀಯ ಜಾತಿ ಇರಲಿ, ಆರಂಭವಾದಾಗ ಅಲ್ಲಿ ಸಂಸ್ಕೃತಿಗಿಂತ ಶಾಸನಕ್ಕೆ ಹೆಚ್ಚು ಪ್ರಾಧಾನ್ಯ ಸಿಗುತ್ತದೆ. ಏಕೆಂದರೆ ಶಾಂತತೆ ಭಂಗವಾದರೆ ಅವರ ಅಧಿಪತ್ಯ ಕುಂದು ಬರುವ ಸಾಧ್ಯತೆಗಳು ಇರುತ್ತದೆ. ಶಾಂತತೆ ಅವಶ್ಯವಾಗಿದ್ದರೂ ಶಾಂತತೆ ಕಾಪಾಡಲು ಯಾರದ್ದಾದರೂ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಬೇಕಾಗಿ ಬರುವುದರಿಂದ ಶಾಂತತೆ ಹೆಸರಿನಲ್ಲಿ ಅನ್ಯಾಯವಾಗುವ ಸಾಧ್ಯತೆಗಳು ಇರುತ್ತವೆ.

ಮಾಡಬಹುದು ಅನ್ನುವ ಈ ನಿಯಮವನ್ನು ಎಲ್ಲ ತಜ್ಞರು ಒಪ್ಪುತ್ತಾರೆ. ಆದರೆ ಭಾರತದ ಮೇಲೆ ಬ್ರಿಟಿಷರ ಆಳ್ವಿಕೆ ಇದಕ್ಕೆ ಅಪವಾದ ಅನ್ನುವುದರಲ್ಲಿ ಅನುಮಾನವಿಲ್ಲ. ಯಾವುದೇ ದೇಶದ ಮೇಲೆ ಅನೇಕ ಪರಕೀಯರು ದಾಳಿ ಮಾಡಿ ಇಲ್ಲಿನ ಜನರ ಅನ್ನ ಬಟ್ಟೆ ವಸತಿಗೆ ಸಂಚಕಾರ ತಂದರು. ಯಾವ ದೇಶದಲ್ಲಿ ಅನೇಕ ರಾಜಕೀಯ ಬಂಡುಕೋರತನದಿಂದ ಪ್ರಜೆಗಳಿಗೆ ಶಾಂತಿ ಅನ್ನುವುದು ಮರೀಚಿಕೆಯಾದಾಗ ಇಂತಹ ವಾತಾವರಣದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ದೇಶಕ್ಕೆ ಸಿಕ್ಕ ಶಾಂತತೆಯ ಲಾಭವನ್ನು ಕಡೆಗಣಿಸಲಾದೀತೆ. ಹಾಗೆಯೇ ಭಾರತದಂತಹ ಸಾಂಸ್ಕೃತಿಕ ದೃಷ್ಟಿಯಿಂದ ಅಸಭ್ಯ ಜನರಲ್ಲಿ ಮೊದಲನೆಯ ಸ್ಥಾನದಲ್ಲಿ ಅಥವಾ ಮುಂದುವರಿದ ದೇಶಗಳ ದೃಷ್ಟಿಯಲ್ಲಿ ಕಡೆಯ ಸ್ಥಾನದಲ್ಲಿರುವಂತಹ ದೇಶವು ಹೊಸದಾಗಿ ಸ್ಥಾಪನೆಯಾಗಿರುವಂತಹ ರಾಷ್ಟ್ರಸಂಘದಲ್ಲಿ ಸೇರಿಕೊಳ್ಳಲು ಲಾಯಕ್ಕಾಗಿದೆ ಎಂದು ಸಿದ್ಧವಾದಾಗ ಬ್ರಿಟಿಷ್ ಆಳ್ವಿಕೆಯಲ್ಲಿ ಆ ದೇಶದ ಸಂಸ್ಕೃತಿಯ ಬೆಳವಣಿಗೆ ಕುಂಠಿತವಾಗಿದೆ ಅಂದರೆ ತಪ್ಪಾದೀತು. ಆದರೆ ಸ್ವಜನರ ಆಳ್ವಿಕೆಯಲ್ಲಿ ಪ್ರಜೆ ಸುಖವಾಗಿರುವುದಿಲ್ಲ ಅನ್ನುವುದು ಅನುಭವ ವೇದ್ಯವಾದರೆ ಪರಕೀಯರ ಆಳ್ವಿಕೆಯಲ್ಲಿ ಅವರು ಅಸಂತುಷ್ಟರಾಗಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಅಲ್ಲದೆ ಪರಕೀಯರ ಆಳ್ವಿಕೆ ಸುಖವಾಗಿದ್ದರೂ ಕೇವಲ ಪರಕೀಯರಾಗಿ ಪರತಂತ್ರದಲ್ಲಿ ಸಿಕ್ಕಿರುವ ಜನರ ಗಮನ ಯಾವತ್ತೂ ಅವರ ಮೇಲೆ ಆಳ್ವಿಕೆ ನಡೆಸುವವರ ದೋಷಗಳ ಮೇಲೆಯೇ ಇರುತ್ತದೆ. ಹಾಗಾಗಿಯೇ ಇಂದು ಬ್ರಿಟಿಷರ ವಿರುದ್ಧ ಚಳುವಳಿಗಳು ನಡೆದಿವೆ. ಈ ಚಳುವಳಿಯ ಮೂಲ ಉದ್ದೇಶವನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ರಾಷ್ಟ್ರೀಯ ಸಭೆ, ಜಿಲ್ಲಾ ಕಾಂಗ್ರೆಸ್, ಇದು ಇದೇ ಚಳುವಳಿಯ ಜನನಿ. ಪ್ರತಿ ವರ್ಷ ಈ ಸಭೆಯನ್ನು ಕರೆಯಲಾಗುತ್ತದೆ. ಇದರ 34ನೇ ಅಧಿವೇಶನ ಕಳೆದ ಕ್ರಿಸ್ಮಸ್ ನಲ್ಲಿ ಅಮೃತಸರ್ನಲ್ಲಿ ನಡೆಯಿತು. ಈ ರಾಷ್ಟ್ರೀಯ ಸಭೆಯು 1885ರಲ್ಲಿ ಬೆಳಕಿಗೆ ಬಂತು. ಹಾಗೂ ಅದು ಬೆಳಕಿಗೆ ಬರುವ ಕಾರಣಗಳು ಸ್ವಾಭಾವಿಕವಾಗಿವೆ. ಯಾವುದೇ ದೇಶಕ್ಕೆ ತನ್ನ ನಿಜವಾದ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನು ಆ ದೇಶದ ಘಟಿಸುವ ಒಳ್ಳೆಯ ಹಾಗೂ ಕೆಟ್ಟ ಘಟನೆಗಳಿಂದ ತಿಳಿಯುತ್ತದೆ. ನಾವು ಶ್ರೀಮಂತರೋ ಬಡವರೋ, ಒಳ್ಳೆಯವರೋ ಕೆಟ್ಟವರೋ, ಜ್ಞಾನಿಗಳೋ ಅಜ್ಞಾನಿಗಳೋ, ಬೆಳ್ಳಗಿದ್ದೇವೋ ಅಥವಾ ಕಪ್ಪಗಿದ್ದೇವೋ ಅನ್ನುವುದನ್ನು ಉಳಿದವರನ್ನು ನೋಡದೆ ತಿಳಿಯುವುದಿಲ್ಲ. ಹಾಗೆಯೇ ಒಂದು ರಾಷ್ಟ್ರಕ್ಕೆ ನಾವು ಇತರ ರಾಷ್ಟ್ರಗಳಿಗಿಂತ ಮುಂದುವರೆದಿದ್ದೇಯೋ ಇಲ್ಲವೋ ಅನ್ನುವುದು ಇತರ ರಾಷ್ಟ್ರಗಳನ್ನು ಅಭ್ಯಾಸಿಸಿದಾಗ ಅಥವಾ ಆ ರಾಷ್ಟ್ರದ ಸಂಚಾರ ವ್ಯವಸ್ಥೆಯ ಅರಿವಿದ್ದಾಗಲೇ ಅರ್ಥವಾಗುತ್ತದೆ. ಇತರ ರಾಷ್ಟ್ರಗಳನ್ನು ಅಭ್ಯಾಸಿಸಿದ್ದರೆ, ತಮ್ಮ ರಾಷ್ಟ್ರದೊಡನೆ ಇತರ ರಾಷ್ಟ್ರಗಳ ತುಲನೆ ಮಾಡದಿದ್ದರೆ, ಆ ಒಂಟಿ ರಾಷ್ಟ್ರವು ತಾನಿರುವ ಅಧೋಗತಿಯಲ್ಲೂ ಸಾಕಷ್ಟು ಬೆಳವಣಿಗೆ ಮಾಡಿಕೊಂಡಿದ್ದೇವೆ ಅನ್ನುವ ತಪ್ಪು ಕಲ್ಪನೆಯಲ್ಲೂ ಇರಲು ಇಷ್ಟಪಡುತ್ತದೆ. ಈ ದೃಷ್ಟಿಯಿಂದ ಇಲ್ಲಿಯ ಜನರಿಗೆ ತುಲನೆಯಿಂದ ತಮ್ಮ ನಿಜವಾದ ಪರಿಸ್ಥಿತಿ ಅರಿವಾಗಲು ಭಾರತ ಹಾಗೂ ಬ್ರಿಟಿಷರ ಪ್ರಜೆ ಹಾಗೂ ರಾಜರ ನಡುವೆ ಇರುವ ನಿಕಟ ಸಂಬಂಧ ಮಹತ್ವದ ಪಾತ್ರ ವಹಿಸುತ್ತದೆ. ಇಂಗ್ಲಿಷ್ ವಿದ್ಯೆ ಅನ್ನುವುದು ಹುಲಿಯ ಹಾಲು. ಅದನ್ನು ಕುಡಿಯಲು ಸಿಕ್ಕವರಿಗೆ ಹೊಸ ಉತ್ಸಾಹ, ಹೊಸ ತೇಜಸ್ಸು, ಹೊಸ ಹುಮ್ಮಸ್ಸು ಬರುತ್ತದೆ. ಈ ವಿದ್ಯೆ ಲಭಿಸಿದವರು ಇಂಗ್ಲಿಷ್ ದೇಶದ ಇತಿಹಾಸವನ್ನು ಅಭ್ಯಸಿಸಿ ಅನಿಯಂತ್ರಿತ ಕಾರ್ಯಭಾರದಿಂದಾಗುವ ನಷ್ಟವನ್ನು ಕಂಡುಹಿಡಿದದ್ದಾದ್ದರಿಂದ ಸ್ವತಂತ್ರದ ಕನಸು ಅವರ ಮನಸ್ಸಿನಲ್ಲಿ ಹುಟ್ಟಲಾರಂಭಿಸಿತು. ಇಂಗ್ಲಿಷ್ ವಿದ್ಯೆಯ ಸಹಾಯದಿಂದ ಅವರಿಗೆ ರಾಜ ಹಾಗೂ ಪ್ರಜೆಯ ಹಕ್ಕುಗಳು ಯಾವುವು ಅನ್ನುವುದು ಅರ್ಥವಾಯಿತು. ಹುಲಿಯ ಹಾಲನ್ನು ಕುಡಿದು ದೃಢಕಾಯರಾದ ಮರಿಗಳು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬಂಡಾಯ ಬೇಳಲು ಆರಂಭಿಸಿದರು. ಬ್ರಿಟಿಷ್ ರಾಜ್ಯ ಪರಕೀಯ ರಾಜ್ಯವಾದರೂ ಕೆಲವು ಸರ್ಕಾರಿ ಅಧಿಕಾರಿಗಳನ್ನು ಬಿಟ್ಟರೆ ಉಳಿದ ಬ್ರಿಟಿಷ್ ಜನ ಈ ಪ್ರಜಾಪಕ್ಷದ ಸಭೆಗೆ ಸಹಾನುಭೂತಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಮಾಜಿ ಗವರ್ನರ್ ಜನರಲ್ ಲಾರ್ಡ್ ಡಾಫ್ರಿನ್ ಅವರು ಸ್ವತಃ ಇದರ ಹುಟ್ಟಿಗೆ ಸಹಾಯ ಮಾಡಿದ್ದಾರೆ. ತಮ್ಮ ಸಹಾನುಭೂತಿಯನ್ನವರು ಕೇವಲ ಶಬ್ದಗಳಲ್ಲಷ್ಟೇ ವ್ಯಕ್ತಪಡಿಸದೆ ಪ್ರಜಾಪಕ್ಷದ ಬೇಡಿಕೆಯ ಅನುಸಾರವಾಗಿ ತಮ್ಮ ರಾಜ್ಯ ವ್ಯವಸ್ಥೆಯಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಿದ್ದಾರೆ. ಈ ಪ್ರಜಾಪಕ್ಷ ಬೆಳಕಿಗೆ ಬಂದ ದಿನದಿಂದ ಬ್ರಿಟಿಷ್ ಸರ್ಕಾರವು ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಉದಾರತೆ ತೋರಿಸಿದೆ. ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಆರಂಭ, ಪ್ರಾಯೋಗಿಕ ಹಾಗೂ ಶಾಸ್ತ್ರೀಯ ಶಿಕ್ಷಣಕ್ಕಾಗಿ ಶಿಕ್ಷಾ ವೃತ್ತಿಯ ಆರಂಭ, ಆರೋಗ್ಯದ ದೃಷ್ಟಿಯಲ್ಲಿ ಸರ್ಕಾರದ ವತಿಯಿಂದ ಸಾಕಷ್ಟು ಹಣ ಖರ್ಚಾಗುತ್ತಿದೆ. ಮದ್ಯದಂತಹ ಮಾದಕ ದ್ರವ್ಯದ ತೆರಿಗೆಯನ್ನು ಹೆಚ್ಚಿಸಿ ಮದ್ಯದ ಆಸಕ್ತಿಯನ್ನು ಕಡಿಮೆ ಮಾಡಲು ಮದ್ಯದ ಅಂಗಡಿಗಳನ್ನು ಮುಚ್ಚಿ ಮದ್ಯದ ಮಾರಾಟವನ್ನು ನಿಯಂತ್ರಿಸಲು ಆರಂಭಿಸಿದ್ದಾರೆ. ಜನತೆಯ ದೂರನ್ನು ಗಮನಕ್ಕೆ ತೆಗೆದುಕೊಂಡು ಕಾಡಿನಲ್ಲಿ ಬೆಳೆಯುವ ಹುಲ್ಲು ಹಾಗೂ ಉರುವಲು ಕಟ್ಟಿಗೆಗಳನ್ನು ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತಿದೆ. ಉಪ್ಪಿನ ತೆರಿಗೆಯ ಮೇಲೆ ಕನಿಷ್ಠ ಮಿತಿಯನ್ನು ಹೆಚ್ಚಿಸಲಾಗಿದೆ. ಪೊಲೀಸ್ ಖಾತೆಯ ವರಿಷ್ಠ ಹಾಗೂ ಕನಿಷ್ಠ ಹುದ್ದೆಯ ಜಾಗಗಳು ಹಾಗೂ ಮಿಲಿಟರಿ ಖಾತೆಯ ವರಿಷ್ಠ ಹುದ್ದೆಗಳು ಈ ದೇಶದ ಜನರಿಗೆ ಸಿಗಲಾರಂಭಿಸಿವೆ. ಮುಲ್ಕಿ ಶಿಕ್ಷಣ ಹಾಗೂ ಇತರ ಖಾತೆಯಲ್ಲಿ ವರಿಷ್ಠ ಹುದ್ದೆಯ ಕೆಲಸಗಳು ಇವರಿಗೆ ಸಿಗಬೇಕು ಅನ್ನುವುದು ಇತ್ತೀಚೆಗೆ ಸಮ್ಮತವಾಗಿದೆ. ಕೃಷಿ ಸುಧಾರಣೆ, ವಿತ್ತ ಸಹಾಯಕ ಸಂಸ್ಥೆಗಳ ಸ್ಥಾಪನೆಗಳನ್ನು ಸರ್ಕಾರವು ಆದ್ಯತೆಯ ಮೇಲೆ ಮಾಡಿಕೊಡುತ್ತಿದೆ. ಅಷ್ಟೇ ಅಲ್ಲದೆ ಸಬಲ ಹಾಗೂ ಜವಾಬ್ದಾರಿಯುಳ್ಳ ಪ್ರಜೆಗಳನ್ನು ಪ್ರಾಂತ್ಯದ ಹಾಗೂ ವರಿಷ್ಠ ನ್ಯಾಯಾಲಯಗಳಲ್ಲಿ ಕೆಲಸಕ್ಕೆ ಕೊಟ್ಟು ಅವರ

ಸಲಹೆಯಂತೆ ಕಾನೂನುಗಳನ್ನು ರಚಿಸಲಾಗುತ್ತಿದೆ. ಪ್ರಜಾಪಕ್ಷದ ಜನರನ್ನು ನ್ಯಾಯಾಲಯದ ಕೌನ್ಸಿಲ್ನಲ್ಲಿ ಸೇರಿಸಿಕೊಳ್ಳಲು ಸರ್ಕಾರವು ದಿನಗಳೆದಂತೆ ಉದಾರತೆ ತೋರಿಸುತ್ತಿದೆ. ಮೊದಲು ಅಂದರೆ 1861 ಪ್ರಜಾಪಕ್ಷದ ಜನರನ್ನು ಸರ್ಕಾರಿ ನ್ಯಾಯಾಲಯದ ಕೌನ್ಸಿಲ್ಗಳಲ್ಲಿ ಸೇರಿಸಿಕೊಳ್ಳುವುದನ್ನು ಒಪ್ಪಿಕೊಂಡ ದಿನದಿಂದ 1892 ಸರ್ಕಾರಿ ಚುನಾವಣೆಯಲ್ಲಿ ಯಾರನ್ನು ಆರಿಸಿಕೊಳ್ಳುವುದು ಅನ್ನುವ ನಿರ್ಧಾರ ಸರ್ಕಾರದ ಇಷ್ಟಾನಿಷ್ಟಗಳು ಅವಲಂಬಿಸಿತ್ತಾದರೂ ಸರ್ಕಾರ ಆರಿಸಿದ ಸಭಾಸದರು ಯಾವತ್ತೂ ಪ್ರಜೆಯ ಹಿತಕ್ಕಾಗಿ ದುಡಿಯುತ್ತಿದ್ದರು ಎಂದೇನೂ ಇಲ್ಲ. ಅವರು ಸರ್ಕಾರದ ಮಾತಿಗೆ ಕೇವಲ ಗೋಣಳ್ಳಾಡಿಸುವವರೇ ಆಗಿದ್ದರು. ಕೌನ್ಸಿಲ್ನಲ್ಲಿ ತಮ್ಮ ಜಾಗವನ್ನು ಸುರಕ್ಷಿತವಾಗಿಡಲು ಸರ್ಕಾರದ ಮರ್ಜಿ ಕಾಪಾಡಲು ಪ್ರಜಾಪಕ್ಷವು ಸ್ವಾರ್ಥಕ್ಕಾಗಿ ಸತ್ಯದ ಆಹುತಿ ಕೊಡುತ್ತಿತ್ತು. ಇವರು ಆರಿಸಿರುವ ಸಭಾಸದರು ಗೋಣಳಾಡಿಸುವವರಾಗಿದ್ದು ಪ್ರಜೆಹಿತಕ್ಕಾಗಿ ದುಡಿಯುವವರಲ್ಲ ಅನ್ನುವ ಟೀಕೆಗಳಿಂದ ಬೇರೆ ಸಭಾಸದರನ್ನು ಆರಿಸುವುದನ್ನು ಬಿಟ್ಟು ಚುನಾವಣೆಯ ಮಾರ್ಗವನ್ನು ಅವಲಂಬಿಸಿದ್ದಾರೆ. ಒಟ್ಟಿನಲ್ಲಿ ಬ್ರಿಟಿಷ್ ಆಡಳಿತವು ವರ್ಷಗಳು ಉರುಳಿದಂತೆ ಸ್ವರಾಜ್ಯ ಪದ್ಧತಿಯತ್ತ ವಾಲುತ್ತಿದೆ ಎನ್ನುವುದನ್ನು ಅವರ ವೈರಿಗಳು ಕೂಡ ನಂಬಲೇಬೇಕು. ಪ್ರಜಾಪಕ್ಷದ ಈ ರಾಷ್ಟ್ರೀಯ ಸಭೆಯು ಬ್ರಿಟಿಷ್ ಆಡಳಿತವನ್ನು ಸ್ವರಾಜ್ಯ ಆಡಳಿತ ಪದ್ಧತಿಯಲ್ಲಿ ಪರಿವರ್ತಿಸಲೆಂದೇ ಹುಟ್ಟಿರುವುದಾದರೆ ಮೇಲೆ ಹೇಳಿರುವ ಎಲ್ಲಾ ಬದಲಾವಣೆಗಳನ್ನು ನೋಡಿ ಇವರಿಗೆ ಸಮಾಧಾನವಾಗಬೇಕಾಗಿತ್ತು. ಆದರೆ ಅಸಂತೋಷ ಹೆಚ್ಚಾಗುತ್ತಿದೆ ಎನ್ನುವುದು ಕಂಡುಬಂದಿದೆ. ರಾಷ್ಟ್ರೀಯ ಸಭೆಯ ಮೂಲ ಉದ್ದೇಶದಲ್ಲಾದ ಬದಲಾವಣೆಗೆ ಇದಕ್ಕೆ ಕಾರಣ ಇವರಿಗೆ ಈ ಸ್ವರಾಜ್ಯ ಬೇಡವಾಗಿದೆ. ಏಕೆಂದರೆ ಸ್ವರಾಜ್ಯದ ಶ್ರೇಷ್ಠತೆ ಸ್ವರಾಜ್ಯಕ್ಕಿಲ್ಲ ಅನ್ನುವ ಹೊಸ ತತ್ವ ಅವರಿಗೆ ಅರ್ಥವಾಗಿದೆ. ಕೇವಲ ತತ್ವ ಎಂದಾದರೆ ತೊಂದರೆ ಇಲ್ಲ, ಆದರೆ ವ್ಯವಹಾರಿಕ ದೃಷ್ಟಿಯಲ್ಲಿ ತತ್ವಕ್ಕಿಂತ ವ್ಯವಹಾರ ಶ್ರೇಷ್ಠವಾಗಿದೆ. ಸ್ವರಾಜ್ಯ ಯಾರದ್ದು ಹಾಗೂ ಯಾರಿಗಾಗಿ ಎನ್ನುವುದು ತಿಳಿಯದೆ ನಾವಂತೂ ಇದನ್ನು ಅನುಸರಿಸುವುದಿಲ್ಲ. ಅನುಸರಿಸುವವರು ಅನುಸರಿಸಲಿ, ಪಾಪ.

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ 21 ಅಧ್ಯಾಯ 39. ಈಗ ಕೈಯಲ್ಲಿ ಲೇಖನ ಹಿಡಿದಿದ್ದೇನೆ ಅಂದ ಮಾತ್ರಕ್ಕೆ ಕತ್ತಿ ಹಾಗೂ ಬಂದೂಕನ್ನು ಯಾವತ್ತೂ ಹಿಡಿದೇ ಇಲ್ಲ ಎಂದಲ್ಲ. ಇದು ಪರೀಕ್ಷೆಯ ಸಮಯ, ಆದ್ದರಿಂದ ಅಸ್ಪೃಶ್ಯತಾ ನಿವಾರಣೆಯ ಬಗ್ಗೆ ಮೇಲ್ಜಾತಿಯವರಿಗೇನಾದರೂ ಹೇಳುವುದಿದ್ದರೆ ಹೆಚ್ಚು ಮಾತನಾಡುವುದಕ್ಕಿಂತ ಅವರು ಕೆಲಸ ಮಾಡಿ ತೋರಿಸಲಿ. ಇಲ್ಲವಾದಲ್ಲಿ ಇತ್ತೀಚೆಗೆ ಮುಂಬಯಿಯ ಫಣಸ್ವಾಡಿಯಲ್ಲಿ ಸ್ಥಾಪನೆಯಾದ ದೇವಾಲಯದ ಮಾಲೀಕನ ಪರೀಕ್ಷೆ ತೆಗೆದುಕೊಂಡಂತೆ ಉಳಿದವರ ಪರೀಕ್ಷೆಯನ್ನೂ ತೆಗೆದುಕೊಳ್ಳಲಾದೀತು. ಪುಣೆಯಲ್ಲಿ ಎಲ್ಲರಿಗೂ ದೇವಸ್ಥಾನ ಕಟ್ಟುವುದರಲ್ಲಿ ಆಸಕ್ತಿ ಇದೆ ಎಂದು ಕೇಳಿದ್ದೇವೆ. ಅದಕ್ಕೆ ಕಾರಣಗಳಿವೆ. ಉಳಿದ ನಗರಗಳಿಗಿಂತ ಪುಣೆ ನಗರದ ಜನರಿಗೆ ಒಂದಕ್ಕೆ ಹೋಗುವ ಹೆಚ್ಚು ಅಭ್ಯಾಸವಿದೆ. ಆ ಕಾಲದಲ್ಲಿ ಅದಕ್ಕಾಗಿ ಅಲ್ಲಲ್ಲಿ ವಿಶೇಷ ವ್ಯವಸ್ಥೆಗಳಿರಲಿಲ್ಲವಾದ್ದರಿಂದ ತಮ್ಮ ಹೊಟ್ಟೆ ಬರಿದು ಮಾಡಿಕೊಳ್ಳಲು ಜನ ಖಾಲಿ ಜಾಗ ಕಂಡಲ್ಲೆಲ್ಲ ಹೋಗಿ ಕುಳಿತು ಬರುವ ಅಭ್ಯಾಸವಿದೆ. ಹಾಗಾಗಿ ಆ ಜಾಗದ ಅಕ್ಕಪಕ್ಕ ಮನೆ ಇರುವ ಜನ ಈ ಹೊಲಸುತನದಿಂದ ಬೇಸತ್ತು ಇದನ್ನು ತಡೆಯಲು ಸಾಕಷ್ಟು ಪ್ರಯತ್ನಿಸಿ ವಿಫಲರಾದರು. ಇಂತಹ ಬಿಕ್ಕಟ್ಟು ಪರಿಸ್ಥಿತಿಯಲ್ಲಿದ್ದಾಗ ಯಾವನೋ ಒಬ್ಬನಿಗೆ ತಲೆ ಓಡಿ ಇಂತಹ ಖಾಲಿ ಜಾಗಗಳಲ್ಲಿ ದೇವಸ್ಥಾನ ಕಟ್ಟುವ ಯೋಚನೆ ಬಂತಂತೆ. ದೇವಸ್ಥಾನದಂತಹ ಪವಿತ್ರ ಜಾಗಗಳ ಅಕ್ಕಪಕ್ಕ ಜನ ಹೊಲಸು ಮಾಡಲಾರರು ಎಂದೆನಿಸಿದಾಗ ಇಡೀ ಪುಣೆಯ ತುಂಬ ಈ ಯೋಚನೆ ಹರಡಿ ಅಲ್ಲಲ್ಲಿ ಸುಮಾರು ದೇವಸ್ಥಾನಗಳು ನಿರ್ಮಾಣಗೊಂಡವು. ಒಂದೆಡೆ ಕಚ್ಕಾನ್ ಮಸೋಬಾ, ಮತ್ತೊಂದೆಡೆ ಸೋಕ್ಯಾ ಮಸೋಬಾ, ಇನ್ನೊಂದೆಡೆ ಕುನ್ಯಾ ಮುರಳೀಧರ್, ಇನ್ನೆಲ್ಲೋ ಚಿಮಣ್ಯ ಗಣಪತಿ, ಮತ್ತೆಲ್ಲೋ ಬಟಾಟಾ ಮಾರುತಿ, ಭಂಗ್ಯಾ ಮಾರುತಿ ಅಂತಹ ವಿಚಿತ್ರ ಹೆಸರುಗಳ ದೇವಸ್ಥಾನಗಳು ಕಟ್ಟಲ್ಪಟ್ಟವು. ಪುಣೆಯದ್ದು ಹಾಗಿರಲಿ, ಆದರೆ ಇಂತಹ ಆಪತ್ತು ಮುಂಬಯಿಯ ಜನರ ಮೇಲೆ ಇದುವರೆಗೆ ಎರಗಿಲ್ಲ. ಹಾಗಿದ್ದ ಮೇಲೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಹೊಸ ದೇವಸ್ಥಾನವನ್ನು ಕಟ್ಟಿದ್ದಲ್ಲದೆ ಅದಕ್ಕೆ ಪ್ರತಿವಾದಿ ಭಯಂಕರ ಮಠ ಅನ್ನುವ ಹೆಸರನ್ನು ಕೊಟ್ಟಿದ್ದೇಕೆ ಅನ್ನುವುದು ಕೆಲವು ಜನರಿಗೆ ಚರ್ಚೆಯ ವಿಷಯವಾಗಿ ಬಿಟ್ಟಿದೆ. ಅಷ್ಟಾಗಿ ದೇವಸ್ಥಾನದಲ್ಲಿ ಎಲ್ಲ ಹಿಂದೂಗಳಿಗೂ ಪ್ರವೇಶವಿರುತ್ತದೆ ಅನ್ನುವುದನ್ನು ಮುಂಬಯಿಯ ಹಿಂದೂಸ್ತಾನ್ನ 10ನೇ ಜೂನಿನ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿತ್ತು. ಮಠದ ಅಸ್ಪೃಶ್ಯತಾ ನಿವಾರಣೆಯ ಕೆಲಸದಲ್ಲಿ ತೊಡಗಿರುವ ಜನ ಈ ವಾರ್ತೆಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಗಮನಕ್ಕೆ ತಂದಾಗ ಈ ವಿಷಯವನ್ನು ಖಾತ್ರಿಪಡಿಸಿಕೊಳ್ಳಲು ಮಠದ ಅಧಿಕಾರಿಗಳನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಲಾಯಿತು. ಅದರಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಠಾಧಿಪತಿಯವರನ್ನು ಯಾವಾಗ ಭೇಟಿಯಾಗಬೇಕೆಂದು ವಿಚಾರಿಸಲು ಹೇಳಿ ಕಳಿಸಿದಾಗ ಜೂನ್ 12, 1927 ಸಾಯಂಕಾಲ 6 ಗಂಟೆಗೆ ಬಂದರೆ ಭೇಟಿಯಾಗುತ್ತದೆ ಎಂದು ಟೆಲಿಫೋನ್ ಮೂಲಕ ಹೇಳಲಾಯಿತು. ಮಠಾಧಿಪತಿಯವರನ್ನು ಹೇಗೆ ಭೇಟಿಯಾಗುವುದು ಅನ್ನುವುದನ್ನು ವಿಚಾರಿಸಿದಾಗ ಒಬ್ಬ ಪರಿಚಯದ ಅತಿ ಪ್ರಸಂಗಿಯು ದೇವಸ್ಥಾನದ ಅರ್ಚಕ ಕಿವಿಯೋದಿದಾಗ ತಕ್ಷಣ ಅಸ್ಪೃಶ್ಯರು ದೇವಸ್ಥಾನಕ್ಕೆ ನುಗ್ಗಿದರು ಅನ್ನುವ ಒಂದೇ ಕೋಲಾಹಲವಾಯಿತು. ಹಾಗೂ ಡಾಕ್ಟರ್ ಅಂಬೇಡ್ಕರ್ ಹಾಗೂ ರಾ ಶಿವತರ್ಕರ್ ಅವರ ಮೇಲೆ ಜನ ಮುಗಿಬಿದ್ದರು. ನಾವು ನಿಮಂತ್ರಣ ಪಡೆದೇ ಬಂದಿದ್ದೇವೆ, ನಿಮಗೇನು ಮಾಡುವುದಿದೆಯೋ ಮಾಡಿ ಎಂದು ಧೈರ್ಯವಾಗಿ ಹೇಳಿ ಪ್ರಸಂಗವನ್ನು ನಿಭಾಯಿಸದಿದ್ದರೆ ಹಾಗೂ ಹೆದರಿದಂತೆ ತೋರಿಸಿದ್ದರೆ ಈ ಪ್ರಸಂಗ ದಂಗೆಯಲ್ಲಿ ಪರ್ಯಾವಸನಗೊಳ್ಳುವ ಸಾಧ್ಯತೆಗಳಿದ್ದವು. ವೃತ್ತಪತ್ರಿಕೆಯ ವಿಷಯವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಗಮನಕ್ಕೆ ತಂದ ಸದ್ಗ್ರಹಸ್ಥರು ಅಲ್ಲಿಗೆ ಬಂದ ಕೂಡಲೇ ನೆರೆದಿದ್ದ ಜನ ಅವರ ಮೇಲೂ ಕೈ ಮಾಡಿದರು. ಅಷ್ಟರಲ್ಲಿ ಮಠಾಧಿಪತಿಯ ಸೆಕ್ರೆಟರಿಗೆ ಯಾರೋ ಈ ವಿಷಯ ತಿಳಿಸಿದ ಕೂಡಲೇ ಆತ ಬಂದು ಎಲ್ಲರನ್ನೂ ಸುಮ್ಮನಾಗಿಸಿದ ಹಾಗೂ ನಿಮ್ಮ ಹಾಗೂ ಮಠಾಧಿಪತಿಯವರ ಭೇಟಿಯನ್ನು ಇನ್ನೊಂದು ದಿನ ಇಡಿಸುತ್ತೇನೆ ಎಂದು ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಮರಳಿ ಕಳುಹಿಸಿದ. ನಾವವರಿಗೆ ನಮ್ಮ ವಿಳಾಸವನ್ನು ಕೊಟ್ಟು ಬಂದಿದ್ದೆವು. ಈಗ ಅವರ ಉತ್ತರಕ್ಕಾಗಿ ಕಾಯುತ್ತಿದ್ದೇವೆ. ಕೆಲವು ಸಮಯ ಕಾದು ನೋಡಲಿದ್ದೇವೆ. ಆಗಲೂ ಉತ್ತರ ಸಿಗದಿದ್ದರೆ ಈ ವಿಷಯದಲ್ಲಿ ಅಸ್ಪೃಶ್ಯರ ಹಕ್ಕನ್ನು ಸುರಕ್ಷಿತವಾಗಿಡಲು ನಮಗೆ ತಿಳಿದ ಉಪಾಯಗಳನ್ನು ನಾವು ಮಾಡಲಿದ್ದೇವೆ. ಇಂತಹ ಬುಡಬುಡಕ್ಕಿಯ ಜನರ ಹಿಂದೆ ಬೀಳದೆ ಇವರು ಕೆಲಸ ಮಾಡಲಾರರು. ಮುಂಬಯಿಯ ಅಸ್ಪೃಶ್ಯ ಜನರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಅನುವು ಮಾಡಿಕೊಡಲು ಇದು ಉತ್ತಮ ಅವಕಾಶವಾಗಿದೆ. ಈ ಅವಕಾಶವನ್ನು ಬಳಸಿಕೊಳ್ಳಲು
ಅವರು ಸಿದ್ಧರಿರಬೇಕು ಎಂದು ಅವರನ್ನು ಆಗ್ರಹಪೂರ್ವಕವಾಗಿ ಸೂಚಿಸುತ್ತಿದ್ದೇವೆ. ಈ ಸೂಚನೆಯ ಬಗ್ಗೆ ಅವರು ಯೋಚಿಸಿಯಾರು ಅನ್ನುವ ಭರವಸೆ ಇದೆ. ತಮಗಾಗಿ ಬೇರೆ ದೇವಸ್ಥಾನಗಳನ್ನು ಕಟ್ಟುತ್ತಿರುವ ಮುಂಬಯಿಯ ದಲಿತರಿಗೆ ಈ ವಿಷಯದಲ್ಲಿ ನಮ್ಮ ವಿಚಾರಗಳನ್ನು ತಿಳಿಸಲಾಗಿದೆ. ಅವರಲ್ಲಿಯ ಕೆಲವು ಜನ ನಾವು ಹೇಳುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ದಲಿತರನ್ನು ನಾವು ಧರ್ಮಾಂತರ ಮಾಡಲು ಹೇಳುವುದನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ಧೋರಣೆಗೆ ಹೆದರುಕುಕ್ಕಲು ಎನ್ನುವ ಹೆಸರು ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಂದಿರು ಸಿಪಾಯಿಗಿರಿಯನ್ನೇ ಮಾಡಿದವರು. ಅವರು ಕೈಯಲ್ಲಿ ಕತ್ತಿ ಬಂದೂಕನ್ನಲ್ಲದೆ ಬೇರೆ ಯಾವುದನ್ನೂ ಹಿಡಿದವರಲ್ಲ ಅನ್ನುವುದನ್ನು ಬೇರೆ ಹೇಳಬೇಕಿಲ್ಲ. ಇತ್ತೀಚೆಗೆ ನಾವು ಲೇಖನಿಯನ್ನು ಹಿಡಿದಿದ್ದೇವೆ ಅಂದ ಮಾತ್ರಕ್ಕೆ ಕತ್ತಿ ಹಾಗೂ ಬಂದೂಕನ್ನು ಯಾವತ್ತೂ ಹಿಡಿದೇ ಇಲ್ಲ ಎಂದಲ್ಲ. ಕೈಯಲ್ಲಿ ಕತ್ತಿಯನ್ನು ಹಿಡಿಯದಂತಹ ಪೂರ್ವಜರ ವಂಶಕ್ಕೆ ಸೇರಿದವರ ಪೌರುಷತ್ವದ ಬಾಯಿ ಬಡಿಕೆ ಒಬ್ಬ ನಪುಂಸಕನ ವರ್ಣನೆ ಮಾಡಿದಂತೆ ನಿರರ್ಥಕವಾಗಿದೆ. ಆದರೆ ಈ ಚರ್ಚೆಯಲ್ಲಿ ಅನುವಂಶಿಕ ಭಾಗವನ್ನು ಪಕ್ಕಕ್ಕಿಟ್ಟರೆ ಪೌರುಷತ್ವ ಯಾವುದರಲ್ಲಿದೆ ಅನ್ನಬೇಕು? ಪ್ರತ್ಯೇಕ ದೇವಸ್ಥಾನವನ್ನು ಕಟ್ಟುವುದರಲ್ಲೇ? ಪೌರುಷತ್ವ ಇದರಲ್ಲೇ ಇದೆ ಅನ್ನುವುದಾದರೆ ನಿಮ್ಮ ಚಪ್ಪಲಿಗೆ ಸಮಾನನಾದ ನಾನು ಮೇಲೆ ಹೇಗೆ ಕುಳಿತುಕೊಳ್ಳಲಿ? ಇಲ್ಲೇ ಕೆಳಗೆ ಕುಳಿತುಕೊಳ್ಳುತ್ತೇನೆ ಎಂದು ಹೇಳುವ ಹಳೆಯ ಕಾಲದ ಜೀವವಿರದ ಜನರಿಗೆ ವೀರ ಪುರುಷರು ಅನ್ನಬಹುದು. ಬಿಸಿ ನೆತ್ತರಿನ ಹೊಸ ಹುಮ್ಮಸ್ಸಿನ ಇಂದಿನ ದಲಿತರು ಪ್ರತ್ಯೇಕ ದೇವಸ್ಥಾನದ ಭಿಕ್ಷೆಯನ್ನು ಸ್ವೀಕರಿಸಲಾರರು. ಆತ ಇಂದಲ್ಲ ನಾಳೆ ದೇವಸ್ಥಾನಕ್ಕೆ ಹೋದಾನು. ಆದರೆ ಹೆದರು ಪುಕ್ಕಲರು ಏನು ಮಾಡಿಯಾರು? ಪ್ರತ್ಯೇಕ ದೇವಸ್ಥಾನವಿಲ್ಲದೆ ಅವರ ಕೆಲಸವಾದರೂ ಹೇಗಾಗಬೇಕು? ಅವರಿಗೆ ಬೇಕಾದರೆ ಬೇರೆ ದೇವಸ್ಥಾನಗಳನ್ನು ಕಟ್ಟಿಕೊಳ್ಳಲಿ, ಆದರೆ ನಮ್ಮ ದಲಿತರ ಹೆಸರುಗಳನ್ನು ಹೇಳಿಕೊಳ್ಳುವುದನ್ನು ನಿಲ್ಲಿಸಲಿ ಅನ್ನುವುದೇ ನಮ್ಮ ಸೂಚನೆ.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ಪೆಷಲ್ ಆಗಿರುವಂತಹ ನಾನ್ ವೆಜ್ ರೆಸಿಪಿಗಳನ್ನು ತಿಳಿಸ್ತೀನಿ. ನಾನ್ ವೆಜ್ ರೆಸಿಪಿಗಳಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಬಗೆ ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಚಿಕನ್ ಸಾಂಬಾರು ಮಾಡ್ಕೊಳ್ಬೋದು, ಚಿಕನ್ ಕಬಾಬು, ಚಿಕನ್ ಸುಕ್ಕ, ಚಿಕನ್ ಡ್ರೈ ರೋಸ್ಟು, ಪೆಪ್ಪರ್ ಡ್ರೈ ಚಿಕನ್ನು, ಹಾಗೆ ಲಿವರು, ಬೋಟಿ, ಖನಿಜ, ಈ ರೀತಿಯಲ್ಲಿ ಕೂಡ ನಾನ್ ವೆಜ್ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಮಟನಲ್ಲಿ ಬಂದರೆ ಮಟನ್ ಸಾಂಬಾರು, ಮಟನ್ ಚಾಪ್ಸು, ಮಟನ್ ಗೀ ರೋಸ್ಟು, ಈ ರೀತಿಯಲ್ಲಿ ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಕೂಡ ಮಟನು ಮತ್ತು ಚಿಕನನ್ನು ಬಳಸಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಯಾರಿಗೆ ಯಾವ ಥರ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಫ್ಲೇವರ್ಗಳಲ್ಲಿ ಅಡುಗೆಗಳನ್ನು ಮಾಡ್ಕೊಳ್ಳೋದು ಉಂಟು. ಈ ದಿನ ಸ್ನೇಹಿತರೆ, ಮಟನನ್ನು ಬಳಸಿ ಜೊತೆಗೆ ಚಿಕನ್ ಲಿವರನ್ನು ಬಳಸಿ ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ತಡ ಮಾಡೋದು ಬೇಡ. ಯಾರೆಲ್ಲ ಮಟನ್ ಪ್ರಿಯರಿದ್ದಾರೋ, ಹಾಗೆ ಚಿಕನನ್ನು ಇಷ್ಟಪಟ್ಟು ತಿನ್ನೋರಿದ್ದೀರೋ, ಅವರಿಗೆಲ್ಲ ಸ್ಪೆಷಲ್ ರೆಸಿಪಿ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ. ತಡ ಮಾಡೋದು ಬೇಡ. ಮೊದಲಿಗೆ ಮಟನನ್ನು ಬಳಸಿ ಯಾವ ಒಂದು ರೆಸಿಪಿ ಮಾಡ್ತಾರೆ ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಕೇಳೋಣ.
4: ಈ ಮಟನ್ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 600 ಗ್ರಾಮ್ನಷ್ಟು ಮಟನ್ನ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಬರೀ ಚಾಪ್ಸ್ ಪೀಸ್ ಬೇಕು ಅಂತ ಹೇಳಿದರೆ ನೀವು ಅದನ್ನು ತಗೋಬಹುದು. ಇದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು 3-4 ವಿಷಲ್ ಕೂಗಿಸ್ಕೋಬೇಕು. ಮಟನ್ ಬೇಯಕ್ಕೆ ಎಷ್ಟೊತ್ತು ಬೇಕು ನಿಮ್ಮ ಕುಕ್ಕರಲ್ಲಿ ಅಷ್ಟೊತ್ತು ನೀವು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಇವಾಗ ನಾನು ಚೆನ್ನಾಗಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 medium size ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ 2 medium size ಟೊಮೆಟೊ, 1/4 ಭಾಗದಷ್ಟು ಮಾತ್ರ ತೆಂಗಿನ ತುರಿ ತಗೋಬೇಕು. ಇದನ್ನು ತಗೊಂಡು ಖಾರಕ್ಕೆ ತಕ್ಕಂತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕಬೇಕು. ನಾನಿಲ್ಲಿ 6-7 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಗಸಗಸೆ ನೋಡಿ 1 teaspoon ಹಾಕ್ಕೋಬೇಕು. 1-2 ಏಲಕ್ಕಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಲವಂಗ, 1-4 ಲವಂಗ ಬೇಕಾಗುತ್ತೆ. ಹಾಗೆಯೇ 2-3 ತುಂಡು ಚಕ್ಕೆ ಬೇಕಾಗುತ್ತೆ. ಹಾಗೆಯೇ ನೀವು ಕೈ ಮುಷ್ಟಿಯಲ್ಲಿ ಹಿಡಿದ್ರೆ, ಗಟ್ಟಿಯಾಗಿ ಹಿಡಿದ್ರೆ 1 ಫುಲ್ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಪುದೀನ ಬೇಕು ಅಂದರೂ ಕೂಡ ಹಾಕೋಬಹುದು, ಬಟ್ ನಾನಿಲ್ಲಿ ಯಾವುದನ್ನು ಹಾಕ್ಕೊಳ್ತಾ ಇಲ್ಲ. ಬೆಳ್ಳುಳ್ಳಿ, ಚೆನ್ನಾಗಿ ಸಿಪ್ಪೆ ತೆಗೆದಿರುವಂಥದ್ದು 10-15 ಎಸಳು ಬೆಳ್ಳುಳ್ಳಿನ ಮಾತ್ರ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 1 ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ 2 tablespoons ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಅಥವಾ ತುಪ್ಪ ನಿಮಗೇನು ಬೇಕೋ ಅದನ್ನು ಬಳಸ್ಬೋದು. ಹಾಗೆಯೇ ಕಟ್ ಮಾಡಿರುವಂತಹ ಆ ಈರುಳ್ಳಿ ಏನಿತ್ತು ನನ್ನ ಪ್ಲೇಟಲ್ಲಿ, ಅದನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ಮೇಲೆ ನೀವು ಉಳಿದಿರುವಂತಹ ಪ್ಲೇಟಲ್ಲಿರುವಂತಹ ಸಾಮಗ್ರಿಗಳು ಏನಿದೆ ರುಬ್ಕೊಳ್ಳೋಕ್ಕೆ ನೀವು ತಗೊಂಡಿದ್ದೀರಾ ಅದನ್ನು ಸೇರಿಸ್ಕೋಬೇಕು. ಇವಾಗ ಎಲ್ಲದನ್ನು ಸೇರಿಸ್ಕೊಂಡು ಆ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಎಲ್ಲದನ್ನು ಸೇರಿಸ್ಕೊಂಡು ಇದನ್ನು 3-4 ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕಂತ ಹೇಳಿದರೆ ಆ ಗ್ರೇವಿಯಲ್ಲಿ ರುಚಿ, ಹಾಗೆಯೇ ಆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ. ತುಂಬ ಜನ ಮಟನ್ ಚಾಪ್ಸ್ ಅಥವಾ ಮಟನ್ ಕರಿನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತೀರಾ. ಬಟ್ ಇವತ್ತು ನಾನು ಹೇಳಿರೋ ಥರ ಒಂದ್ಸಲ ಟ್ರೈ ಮಾಡ್ಬೇಕು ನೀವು. ಇದನ್ನು ಇವಾಗ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ನಾನು. ಒಂದ್ಸಲ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ಕೋಬೇಕು. ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಗ್ರೇವಿ. ಇಲ್ಲಿ ಇದನ್ನು ನುಣ್ಣಗೆ ನೀವು ರುಬ್ಕೋಬೇಕಾಗುತ್ತೆ. ಇವಾಗ ಅದೇ ಪ್ಯಾನನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಿಮಗೆ ಈ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮೀಡಿಯಂ ಸೈಜ್ 2 ಈರುಳ್ಳಿ ಹಾಗೆಯೇ 2 ಟೊಮ್ಯಾಟೊ ಬೇಕಾಗುತ್ತೆ. ಈ ಈರುಳ್ಳಿನ ಹಾಕ್ಕೊಂಡ ಮೇಲೆ ಯಾವ ಕಾರಣಕ್ಕೂ ನೀವು ಇದನ್ನು ಹೈ ಫ್ಲೇಮಲ್ಲಿ ಕಂದು ಬಣ್ಣ ಬರೋ ಥರ ಮಾಡ್ಕೋಬಾರ್ದು. ನೀವು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಅದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕಂದ್ರೆ ಬಾಡಬೇಕು, ತುಂಬ ಚೆನ್ನಾಗಿ ಬಾಡಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಅದು ಬಾಡ್ತಾ ಬರ್ತಾ ಇದೆ. ಸೊ ಅದಕ್ಕೆ ಮತ್ತೆ ನಾನು 1/4 ಟೀಸ್ಪೂನಷ್ಟು ಅರಿಶಿನನ ಎಣ್ಣೆಗೇನೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಮೊದಲೇ ನಾನು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಕೂಡ ನಾವು ಆಲ್ರೆಡಿ ಸೇರಿಸ್ಕೊಂಡಿದ್ದೀವಿ. ಇವಾಗ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋವಂಥದ್ದು, ಅದರದ್ದು ರುಚಿ ತುಂಬ ಅದ್ಭುತ ಇರುತ್ತೆ. ಮನೆಯಲ್ಲಿ ಮಾಡ್ಕೊಂಡ್ರೆ ನೀವು ಅಂಗಡಿಯಿಂದ ತಂದರೆ ಆ ಟೇಸ್ಟ್ ಬರೋದಿಲ್ಲ. ಅದರದ್ದು ಹಸಿ ಸ್ಮೆಲ್ ಹೋದ ಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಆ ಪೇಸ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ನಾನು ಎಲ್ಲ ಪೇಸ್ಟನ್ನು ಸೇರಿಸ್ಕೊಂಡು ಇದೇ ಎಣ್ಣೆ ಜೊತೆ ಇದನ್ನು ಫಸ್ಟಿಗೆ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಎಣ್ಣೆ ಜೊತೆ ಆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿ 1-3 ನಿಮಿಷ ನಾವು ಕುಕ್ ಆಗಕ್ಕೆ ಬಿಡಬೇಕಾಗುತ್ತೆ. ಹಾಗೆಯೇ ಉಪ್ಪು ಮೊದಲಿಗೂ ಕೂಡ ಸೇರಿಸ್ಕೊಂಡಿದ್ದೀವಿ. ಸೊ ಹೊಸಬರು ಅಡುಗೆ ಮಾಡೋದಕ್ಕೆ ನೆನ್ಪಿಟ್ಕೊಂಡು ಉಪ್ಪನ್ನು ಮತ್ತೆ ಸೇರಿಸುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 1-3 ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲಿ ಕುಕ್ ಆಗಕ್ಕೆ ಬಿಡ್ತಾ ಇದ್ದೀನಿ. 1-3 ನಿಮಿಷ ಆದಮೇಲೆ ನೋಡಿ ಆ ಗ್ರೇವಿಯಿಂದ ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗ್ತಾ ಇದೆ, ಅಂದರೆ ಗ್ರೇವಿ ಬೆಂದು ಬರ್ತಾ ಇದೆ ಅಂತ ಅರ್ಥ. ಸೊ ಎಲ್ಲ ಸೈಡಲ್ಲಿ ಅದು ಎಣ್ಣೆ ಬಿಡುವಾಗ ನಾವು ಏನು ಕುಕ್ ಮಾಡಿ ಇಟ್ಕೊಂಡಿದ್ದೀವಿ ಆ ಮಟನ್ನ ಸೇರಿಸ್ಕೋಬೇಕು. ಇಲ್ಲಿ ಮಟನ್ ಚಾಪ್ಸ್ ನಿಮಗೆ ಪೀಸ್ ಬೇಕಂದ್ರೆ ನಾನು ಮೊದಲೇ ಹೇಳಿದೆ, ಅದನ್ನು ಮಾತ್ರ ನೀವು ಹಾಕ್ಕೋಬಹುದು. ಇದೇ ಗ್ರೇವಿಯಲ್ಲಿ ಮಟನ್ ಚಾಪ್ಸ್ ಮಾಡಿ ನೋಡಿ, ಭಾರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದನ್ನು ಒಂದ್ಸಲ ಹಾಕ್ಕೊಂಡ ಮೇಲೆ ಥಿಕ್ನೆಸ್ ನಿಮಗೆ ಬೇಕಾದಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರ್ ಥರ ಮಾಡ್ಕೋಬೇಡಿ, ಅಂದರೆ ತುಂಬ ನೀರಾಗಿ ಮಾಡ್ಕೋಬೇಡಿ ಯಾವ ಕಾರಣಕ್ಕೂ, ಯಾಕಂದರೆ ಅದು ಟೇಸ್ಟ್ ಬರೋದಿಲ್ಲ ಅಷ್ಟೊಂದು. ಸೊ ಒಂದ್ಸಲ ನೀವು ಅದಕ್ಕೆ ಮಟನ್ ಎಲ್ಲ ಸೇರಿಸಿದ ಮೇಲೆ ಆ ಮಟನ್ ಸ್ವಲ್ಪ ಗ್ರೇವಿನ ಎಳ್ಕೋಬೇಕು. ಅದಕ್ಕೋಸ್ಕರನೇ ಮೀಡಿಯಂ ಫ್ಲೇಮಲ್ಲಿ 3-4 ನಿಮಿಷ ನಾನು ಅದನ್ನು ಕುಕ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಇವಾಗ 3-4 ನಿಮಿಷ ಆಗಿದೆ, ಗ್ರೇವಿ ಕೂಡ ತುಂಬ ಚೆನ್ನಾಗಿ ಥಿಕ್ನೆಸ್ ಕೂಡ ಬಂದಿದೆ, ಹಾಗೆಯೇ ಟೆಕ್ಸ್ಚರ್ ಕೂಡ ಬಂದಿದೆ, ಹಾಗೆಯೇ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಸೊ ಇದಾಯಿತು ಮಟನ್ ಚಾಪ್ಸ್ ರೆಸಿಪಿ.
3: ಸ್ನೇಹಿತರೆ, ಮಟನ್ ಚಾಪ್ಸ್ ರೆಸಿಪಿಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರು. ನೀವು ಕೂಡ ಈ ಮೆಥಡಲ್ಲಿ ಮಟನ್ ಚಾಪ್ಸನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಚಿಕನ್ ರೆಸಿಪಿಗಳ ಬಗ್ಗೆ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಆ ಎಲ್ಲ ರೆಸಿಪಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರೋಷನ್ ಸರ್ ಅವರು ಮಟನ್ ಚಾಪ್ಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇದರೊಟ್ಟಿಗೆ ಚಿಕನನ್ನು ಬಳಸ್ಕೊಂಡು ಈ ರೀತಿಯಲ್ಲಿ ಸುಕ್ಕ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ರೋಷನ್ ಅವರು. ಹಾಗಾದರೆ ತಡ ಮಾಡೋದು ಬೇಡ, ಈ ಚಿಕನ್ ಸುಕ್ಕ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡನ್ನು ಬಳಸಿ ಇದನ್ನು ಮಾಡ್ತಾರೆ ಅನ್ನೋದನ್ನು ಕೇಳೋಣ.
5: ಚಿಕನ್ ಸುಕ್ಕ ಅಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಒಂದು ಸಿಂಪಲ್ ಆದಂತಹ ಹಾಗೆಯೇ ಅದ್ಭುತವಾದಂತಹ ರುಚಿಯುಳ್ಳ ಒಂದು ಚಿಕನ್ ಸುಕ್ಕ ರೆಸಿಪಿ. ಹೊಸಬ್ರು ಕೂಡ ತುಂಬ ಸುಲಭವಾಗಿ ಈ ಚಿಕನ್ ಸುಕ್ಕನ ಮನೆಯಲ್ಲಿ ತಯಾರು ಮಾಡ್ಬೋದು. ಹಾಗೆಯೇ ಹೋಟೆಲ್ ನೀವು ಮರೆತೇ ಹೋಗ್ತೀರ. ಈ ಸಿಂಪಲ್ ಆದಂತಹ ಚಿಕನ್ ಸುಕ್ಕ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು 350 ಗ್ರಾಮ್ನಷ್ಟು ಸ್ಕಿನ್ ಔಟ್ ಚಿಕನ್ನ ತೊಗೊಂಡಿದ್ದೀನಿ. ವಿದ್ಯುತ್ ಸ್ಕಿನ್ ಹಾಕ್ಕೊಂಡ್ರೆ ಆ ಮಸಾಲ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ, ಹಾಗೆಯೇ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ 350 ಗ್ರಾಮ್ ಚಿಕನ್ ತೊಗೊಂಡು ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನೋಡಿ, ಒಂದು 20-25 ಕರಿಬೇವು, ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಚಿಕನ್ಗೆ ಫಸ್ಟ್ ಮ್ಯಾರಿನೇಷನ್ಗೆ ಒಂದು 1/4 ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ, ಹಾಗೆಯೇ ಮನೆಯಲ್ಲಿ ಮಾಡಿರುವಂತಹ 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು 15 ನಿಮಿಷ ನೀವು ಬಿಟ್ಬಿಡಬೇಕಾಗುತ್ತೆ. ಇವಾಗ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆಣ್ಣೆ ಅಥವಾ ತೆಂಗಿನೆಣ್ಣೆನ ಹಾಕ್ಕೊಂಡು ಇದರಲ್ಲಿ ಫಸ್ಟಿಗೆ ನೀವು ಈರುಳ್ಳಿ ಹಾಕ್ಕೊಂಡು ಅದಾದ ಮೇಲೆ ಕರಿಬೇವಿನ ಎಲೆಗಳನ್ನು ಹಾಕ್ಕೋಬೇಕು. ಫಸ್ಟಿಗೆ ನೀವು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡ್ರೆ ಅದರದ್ದು ಅರೋಮ ಎಲ್ಲ ಹೋಗ್ಬಿಡುತ್ತೆ ಆ ಎಣ್ಣೆಯಲ್ಲಿ. ಸೊ ಇವಾಗ ಇದನ್ನು ಒಂದು 2-3 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಾನು ಟೊಮೆಟೊಗಳನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊನ ಸೇರಿಸ್ಕೊಂಡು ಇದು ಟೊಮೆಟೊ ಬಾಡೋ ತನಕ ನೀವು ಬಿಟ್ಬಿಡಬೇಕಾಗುತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇಲ್ಲ, ಬರೀ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 350 ಗ್ರಾಮ್ ಮಾತ್ರ ನಾನು ಚಿಕನ್ ಇಲ್ಲಿ ತೊಗೊಂಡಿರುವಂಥದ್ದು. ಸೊ ಇವಾಗ ಟೊಮೆಟೊ ಬಾಡಿದ್ಮೇಲೆ ಅದಕ್ಕೆ ಚಿಕನ್ನ ಹಾಕ್ಕೊಂಡು ಒಂದ್ಸಲ ನೀವು ಎಲ್ಲದನ್ನು ಕಂಬೈನ್ ಮಾಡಬೇಕು. ಹಾಗೆಯೇ ಇವಾಗ ಅದಕ್ಕೆ ನೀರನ್ನೆಲ್ಲ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿದರೆ ಮೆಲ್ಲ ಚಿಕನ್ ಆ ನೀರನ್ನು ಬಿಟ್ಕೊಳ್ಳುತ್ತೆ. ಸೊ ಚಿಕನ್ ಒಂದು 75% ಬೇಯೋ ತನಕ ಇಲ್ಲಿ ನಾನು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಚಿಕನಲ್ಲಿ ನೀರು ಬಂದಿದೆ. ಸೊ ಅಕಸ್ಮಾತ್ ಎಲ್ಲಾದರೂ ನೀರು ಇಲ್ಲ ಅಂತ ಹೇಳಿದರೆ ನೀವು ಒಂದು 2-3 ಟೇಬಲ್ ಸ್ಪೂನಷ್ಟು ಅದಕ್ಕೆ ನೀರನ್ನು ಹಾಕ್ಕೋಬಹುದು. ಇಲ್ಲಿ ನಾನು ಚಿಕನ್ ಸುಕ್ಕ ಪೌಡರ್ ಎಕ್ಸ್ಟ್ರಾ ಫ್ಲೇವರ್ಸ್ ಅಂದರೆ ನಾನೇ ಮಾಡಿರುವಂತಹ ಚಿಕನ್ ಸುಕ್ಕ ಪೌಡರ್ ಬಳಸ್ತಾ ಇದ್ದೀನಿ. ನಿಮ್ಮ ಯಾವುದೇ ಪ್ರಿಸರ್ವೇಟಿವ್ ಇರೋದಿಲ್ಲ, ಹಾಗೆಯೇ ಕಲರ್ ಕೂಡ ಹಾಕಿರೋದಿಲ್ಲ. ತುಂಬ ಅದ್ಭುತವಾಗಿ ಬ್ಯಾಡಗಿ ಮೆಣಸಿನಿಂದ ಮಾಡಿರುವಂಥ ಪೌಡರ್ ಇದು. ಈ ಪೌಡರ್ನ 1 ಟೇಬಲ್ ಸ್ಪೂನ್, ಕರೆಕ್ಟಾಗಿ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ 350 ಗ್ರಾಮಿಂದ 500 ಗ್ರಾಮ್ ತನಕ. ಸೊ ಇದನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಕಂಬೈನ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು, ಮಸಾಲ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೊಂದು 1/4 ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ನೀವು ಪೌಡರ್ ಬೇಕು ಅಂದರೆ ಹಾಕ್ಕೋಬಹುದು. ಹಾಗೆಯೇ ಅದರದ್ದು ಕಲರ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಉಪ್ಪು ಇದರಲ್ಲಿ ಸ್ವಲ್ಪ ಇರುತ್ತೆ, ಅಕಸ್ಮಾತ್ ಎಲ್ಲಾದರೂ ನಿಮಗೆ ಕಮ್ಮಿ ಅನಿಸಿದರೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಒಂದ್ಸಲ ಮುಚ್ಚಳ ಮುಚ್ಚಿ ಪೌಡರ್ ಹಾಕಿದ್ಮೇಲೆ 2-3 ನಿಮಿಷ ಬಿಟ್ಬಿಡಬೇಕು. ಸೊ 2-3 ನಿಮಿಷ ಆದಮೇಲೆ ಅದರದ್ದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆಯೇ ಸೂಪರ್ವಾದಂತಹ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದಕ್ಕೆ ಕೊನೆಗೆ ನಾನು ಇಲ್ಲಿ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ನೀವು ಜಾಸ್ತಿ ಚಿಕನ್ ಸುಕ್ಕದಲ್ಲಿ ಇಷ್ಟಪಡೋರಾದರೆ ನೀವು ಜಾಸ್ತಿನೂ ಕೂಡ ಸೇರಿಸ್ಕೋಬಹುದು, ಆದರೆ ಸ್ವಲ್ಪ ಸಿಹಿಯಾಗಿಬಿಡುತ್ತೆ ತೆಂಗಿನಕಾಯಿ ಜಾಸ್ತಿಯಾದಷ್ಟು. ಒಂದ್ಸಲ ಇದಕ್ಕೆ ತೆಂಗಿನ ತುರಿ ಸೇರಿಸಿದ್ಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಈ ಸೂಪರ್ವಾದಂತಹ ಚಿಕನ್ ಸುಕ್ಕ ತುಂಬ ಅಂದರೆ ತುಂಬ ಸಿಂಪಲ್ ಆದಂತಹ ಚಿಕನ್ ಸುಕ್ಕ ರೆಡಿಯಾಗುತ್ತೆ. ಹಾಗೆಯೇ ಮಾಂಸ ಕೂಡ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಬೆಂದಿದೆ.
4: ಸ್ನೇಹಿತರೆ, ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಚಿಕನ್ ಸುಕ್ಕವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮಾಡುವುದರ ಮುಖಾಂತರ. ನೀವು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಮಟನ್ ಚಾಪ್ಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಜೊತೆಗೆ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ರುಚಿ ರುಚಿಯಾಗಿರುವಂತಹ ಚಿಕನ್ ಸುಕ್ಕವನ್ನು ಹೇಗೆ ಮಾಡ್ಕೊಳ್ಬೇಕು, ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ, ಅದೇ ಚಿಕನ್ ಲಿವರ್ ಬಗ್ಗೆ. ಚಿಕನ್ ಲಿವರನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ, ಅದೇ ಚಿಕನ್ ಲಿವರ್ ಬಗ್ಗೆ. ಚಿಕನ್ ಲಿವರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
3: ಈ ಲಿವರ್ ಮಸಾಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು 400 ಗ್ರಾಮ್ನಷ್ಟು ಲಿವರ್ನ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ. ಇದನ್ನು ನೀವು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ, ಅಂದರೆ ಒಂದು ಲಿವರಲ್ಲಿ ಒಂದು 4 ಪೀಸ್ಗಳನ್ನಾದರೂ ಮಿನಿಮಮ್ ಆಗಿ ಮಾಡಬೇಕು. ಯಾಕಂದರೆ ತುಂಬ ದೊಡ್ಡ ಪೀಸ್ಗಳನ್ನು ತಿಂದರೆ ಅದು ತಿನ್ನೋದಕ್ಕೆ ಚೆನ್ನಾಗಾಗೋದಿಲ್ಲ. ಸೊ ಇಲ್ಲಿ ಬಾಂಡ್ಲಿಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಇದಕ್ಕೆ 2 ಹೆಚ್ಚಿದಂತಹ ಈರುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಹೆಚ್ಚಿದಂತಹ ಈರುಳ್ಳಿ, ಹಾಗೆಯೇ ಒಂದು 3 ಹಸಿಮೆಣಸಿನಕಾಯಿ,

0: ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಎಲೆಗಳು ಇದೆಲ್ಲದನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಫ್ಲೇಮ್ನ ಹೈ ಇಟ್ಟು ಈರುಳ್ಳಿನ ಕೆಂಪು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬ್ರೌನ್ ಆದರೆ ಅದು ಸಿಹಿ ಬಿಟ್ಬಿಡುತ್ತೆ, ಅಂದರೆ ಈರುಳ್ಳಿ ಸ್ವೀಟ್ ರಿಲೀಸ್ ಮಾಡುತ್ತೆ, ಅದರಿಂದಾಗಿ ಅದರದ್ದು ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ, ಅದು ಅಲ್ಲದೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ಇವಾಗ ಆ ಈರುಳ್ಳಿ ಬಾಡ್ತಾ ಬರ್ತಾ ಇದೆ. ಸೊ ಇವಾಗ ಇದಕ್ಕೆ ಮನೆಯಲ್ಲೇ ಮಾಡಿದಂತಹ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಇದರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಹೆಚ್ಚಿದಂತಹ ಒಂದು ಟೊಮೆಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲ ಸುಕ್ಕ ಥರ ಆಗೋದ್ರಿಂದ ನೀವು ಟೊಮೆಟೊ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಹಾಗೆಯೇ ಟೊಮೆಟೊ ಕೂಡ ಚೆನ್ನಾಗಿ ಆ ಎಣ್ಣೆಯಲ್ಲೇ ಬಾಡೋ ತನಕ ಬಿಟ್ಬಿಡಬೇಕಾಗುತ್ತೆ. ಆಮೇಲೆ ಅದು ಚೆನ್ನಾಗಿ ಬಾಡೋದಿಲ್ಲ, ಹಾಗೆಯೇ ಗಟ್ಟಿಗಟ್ಟಿಯಾಗಿ ಉಳ್ಕೊಂಡಿರುತ್ತೆ. ಸೊ ಎಣ್ಣೆಯಲ್ಲೇ ಸಾಫ್ಟ್ ಆದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಆ ಟೊಮೆಟೊ ಬಾಡಿದ ಮೇಲೆ ನಾನು ಕಟ್ ಮಾಡಿರುವಂತಹ ಲಿವರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಉಪ್ಪು ಬೇಕೋ ಆ ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಚಿಕನ್ ಆಗಲಿ ಅಥವಾ ಚಿಕನ್ ಇದು ಲಿವರ್ ಆಗಲಿ ಅದನ್ನು ನಾವು ಒಂದ್ಸಲ ಹಾಕ್ಕೊಂಡ ಮೇಲೆ ಬಾಂಡ್ಲಿಗೆ ಅದು ಸ್ವಲ್ಪ ಮೇಲ್ಭಾಗ ಏನಿದೆ ಅದರದ್ದು ಅದೆಲ್ಲ ಬಿಳಿಯಾಗಬೇಕು. ಅವಾಗ ಬಿಳಿಯಾಗೋ ತನಕ ನೀವು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದರದ್ದು ರುಚಿ ಬೇರೆ ಲೆವೆಲ್ ಇರುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ಸ್ವಲ್ಪನೂ ಇವಾಗ ಇಲ್ಲಿ ನೀರಿಲ್ಲ, ಅದಕ್ಕೋಸ್ಕರನೇ ನಾನಿಲ್ಲಿ ಕಾಲು ಲೋಟದಷ್ಟು ಇದಕ್ಕೆ ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಫ್ಲೇಮ್ನ ಹೈ ಇಟ್ಕೊಂಡು ಇದನ್ನು ಮಾಡಬೇಡಿ. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಿದರೆ ಆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಮಸಾಲ ಮಾಡೋದಕ್ಕೆ ಇಲ್ಲಿ ಬಾಫಾತ್ ಪುಡಿ ಎಕ್ಸ್ಟ್ರಾ ಫ್ಲೇವರ್ಸ್ ಅಂದರೆ ನಾನೇ ಮಾಡಿರುವಂತಹ ಬಾಫಾತ್ ಪುಡಿನ ಬಳಕೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಗಳಿಲ್ಲ, ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಹಾಗೆಯೇ ನೀವು 6 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಅರ್ಧ ಕೆಜಿಗೆ 1 ಟೇಬಲ್ ಸ್ಪೂನಷ್ಟು ನಮಗೆ ಬಾಫಾತ್ ಪುಡಿ ಬೇಕಾಗುತ್ತೆ. ಈ ಬಾಫಾತ್ ಪುಡಿ ಇದ್ದರೆ ನಿಮಗೆ ಚಿಕನ್ ಕೋರ್ಮಾ ಅಥವಾ ವೆಜ್ ಕೋರ್ಮಾ ಇದನ್ನೆಲ್ಲ ಮಾಡೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಯಾರೆಲ್ಲ ಪೋರ್ಕ್ ತಿಂತಿರೋ ಅವರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ಈ ಪುಡಿನ ಹಾಕ್ಕೊಂಡು ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಇರಬಾರ್ದು. ಅಕಸ್ಮಾತ್ ಎಲ್ಲಾದರೂ ನೀವು ಹಾಕಿರುವಂಥ ನೀರು ಅದರಲ್ಲಿ ಉಳಿದಿದೆ ಅಂದರೆ ಹೈ ಫ್ಲೇಮಲ್ಲಿ 1 ನಿಮಿಷ ಕುಕ್ ಮಾಡಿ ಆಮೇಲೆ ನೀವು ಪೌಡರ್ನ ಹಾಕ್ಕೋಬೇಕು. ಕೊನೆಗೆ ಇದಕ್ಕೆ ತುರಿದಿರುವಂತಹ 1/4 ಭಾಗದಷ್ಟು ತೆಂಗಿನ ತುರಿನ ಇಲ್ಲಿ ಹಾಕ್ಕೊಂಡೆ ನಾನು. ಕೊಬ್ಬರಿ ಹಾಕ್ಕೋಬೇಡಿ, ತೆಂಗಿನ ತುರಿನೇ ಹಾಕ್ಕೋಬೇಕು. ಸೊ ತೆಂಗಿನ ತುರಿನ ಹಾಕ್ಕೊಂಡು ಎಲ್ಲದನ್ನು ಕೂಡ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಮಾಡಿಲ್ಲ. ಬರೀ ತೆಂಗಿನ ತುರಿ ಹಾಕಿ ಮತ್ತೆ 1-2 ನಿಮಿಷ ನಾನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡೆ. ಸೂಪರ್ಬ್ ಆದಂತಹ 1 ಲಿವರ್ ಮಸಾಲ ಫ್ರೈ ಸವಿಯೋದಕ್ಕೆ ಸಿದ್ಧ ಆಗಿದೆ. ಒಂದ್ಸಲ ಮರೆಯದೆ ಇದನ್ನು ಟ್ರೈ ಮಾಡಿ.
1: ಸ್ನೇಹಿತರೆ, ಲಿವರ್ ಮಸಾಲ ಫ್ರೈಯನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ಈ ಚಿಕನ್ನು ಮಟನ್ನು ಫಿಶ್ಶು ತಿಂದು ಬೇಸರಾದವ್ರಿಗೆ ಈ ರೀತಿಯಲ್ಲಿ ಲಿವರ್ ಮಸಾಲವನ್ನು ಕೂಡ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ನಾನ್ ವೆಜ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ? ಹಾಗಾದರೆ ಮತ್ತೆ ಆಗ್ತಡ 9686-860-2779 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ರೆಸಿಪಿಯನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಈ ದಿನ ಮಟನ್ ಚಾಪ್ಸ್ ಜೊತೆಗೆ ಚಿಕನ್ ಸುಕ್ಕ ಹಾಗೆ ಲಿವರ್ ಮಸಾಲ ಫ್ರೈಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ರೋಷನ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
3: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
2: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
3: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
2: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
3: ಸರಿಯಪ್ಪ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ

0: ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬುದು ಸಾರ್ವಕಾಲಿಕ ಸತ್ಯ ಎಂದು ಚನ್ನಗಿರಿ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಸೂಗೂರಿನಲ್ಲಿ ಶ್ರೀ ನಾಗರ ಪತ್ರಕಟ್ಟೆ ಶ್ರೀ ಜಗದ್ಗುರು ದಾರುಕಾಚಾರ್ಯ ಸೇವಾ ಸಮಿತಿಯಿಂದ ಜರುಗಿದ ಇಷ್ಟಲಿಂಗ ಪೂಜೆ ಹಾಗೂ ಜಗದ್ಗುರು ಪಾಂಚಾಚಾರ್ಯ ಯುಗಮಾನೋತ್ಸವ 4ನೇ ವಾರ್ಷಿಕೋತ್ಸವದಲ್ಲಿ ಆಶೀರ್ವಚನ ನೀಡಿದರು. ಪಾಂಚಾಚಾರ್ಯರು ಹಾಕಿಕೊಟ್ಟ ವೀರಶೈವ ಧರ್ಮದ ತಳಹದಿ ಮೇಲೆ ಬದುಕನ್ನು ಹಸನು ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ಇಷ್ಟಲಿಂಗ ಪೂಜೆಯ ಮಹತ್ವ ಅರಿತು ನಡೆಯಬೇಕು. ಸಮಾಜದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸಗಳಿಗೆ ಬೆಲೆ ಸಿಕ್ಕಾಗ ನೆಮ್ಮದಿಯ ಬದುಕು ತಮ್ಮದಾಗುತ್ತದೆ ಎಂದರು. ಯಾರೊಬ್ಬರೂ ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳಬಾರದು. ಧರ್ಮ ಮಾರ್ಗದಲ್ಲಿ ನಡೆದು ಬದುಕು ಕಟ್ಟಿಕೊಳ್ಳಬೇಕು. ಸಮಾಜದಲ್ಲಿ ಜಾತಿ ಮತ ಪಂಥಗಳನ್ನು ಮೀರಿ ನಡೆಯುವುದನ್ನು ಕಲಿಯಬೇಕು. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದಕ್ಕೆ ಮನ್ನಣೆ ನೀಡಬೇಕು. ಮಕ್ಕಳಿಗೆ ಸಂಸ್ಕಾರ ಕಲಿಸಿದರೆ ವೃದ್ಧಾಪ್ಯದಲ್ಲಿ ಪಾಲಕರು ವೃದ್ಧಾಶ್ರಮ ತಲುಪುವುದು ತಪ್ಪುತ್ತದೆ. ಗಳಿಸಿದ ಐಶ್ವರ್ಯಗಳಲ್ಲಿ ಅಲ್ಪ ಭಾಗವಾದರೂ ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ಸಂಘವು 9 ಎಕರೆ ಭೂಮಿ ಹೊಂದಿದ್ದು ಒತ್ತುವರೆ ತಡೆಯಲು ಸುತ್ತಲೂ ಟ್ರಂಚ್ ನಿರ್ಮಿಸಲಾಗಿದೆ. ಸಂಘದ ಅಭಿವೃದ್ಧಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಟಿಎಪಿಸಿಎಂಎಸ್ ಅಧ್ಯಕ್ಷ ಕೆವಿ ಗೌಡ ಹೇಳಿದರು. ಸೊರಬ ಪಟ್ಟಣದ ಹಳೆ ಸೊರಬದಲ್ಲಿರುವ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು, ಸಂಘವು 2025-26ರಲ್ಲಿ 34.18 ಲಕ್ಷ ರೂಪಾಯಿ ವ್ಯಾಪಾರ ನಡೆಸಿದ್ದು 15.56 ಲಕ್ಷ ರೂಪಾಯಿ ಲಾಭ ಬಂದಿದೆ. 28.69 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು. ಸಂಘವು ವ್ಯಾಪಾರ ಅಭಿವೃದ್ಧಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿದೆ. ಕೃಷಿ ಉಪಕರಣಗಳ ಮಾರಾಟ ಮಳಿಗೆಯನ್ನು ಆರಂಭಿಸಿದೆ. ಸಂಘದ ಸದಸ್ಯರು ಹಾಗೂ ತಾಲೂಕಿನ ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಉಪಕರಣ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಒಂದೇ ಸೂರಿನಡಿ ಮಾರಾಟ ಮಾಡಲು ಸಂಘವು ನಿರ್ಧರಿಸಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ನಗರ ಪಾಲಿಕೆಯ ದಸರಾ ಉತ್ಸವದಲ್ಲಿ ಕಾರ್ಮಿಕರ ದಸರಾ ಆಚರಿಸಬೇಕು ಎಂದು ಒತ್ತಾಯಿಸಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಮಂಗಳವಾರ ಪಾಲಿಕೆ ಆಯುಕ್ತೆ ಕೆ ಮಾಯಣ್ಣಗೌಡ ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಜನರ ಜೀವನದೊಳಗೆ ಹಾಸುಹೊಕ್ಕಾಗಿರುವ ಪೌರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಸಾರಿಗೆ ಕಾರ್ಮಿಕರು, ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಬರುವ 105 ವಲಯಗಳ ಅಸಂಘಟಿತ ಕಾರ್ಮಿಕರನ್ನು ಒಳಗೊಂಡು ದಸರಾ ಆಚರಿಸಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಕುಪೇಂದ್ರ, ಅಧ್ಯಕ್ಷ ಪ್ರದೀಪ್ ಹೊನ್ನಪ್ಪ, ಪ್ರಮುಖರಾದ ಮಮತಾರೆಡ್ಡಿ, ಚೇತನ, ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಗಾಜನೂರು ಗ್ರಾಮೀಣ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ 2ನೇ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಇರುವುದರಿಂದ ಸೆಪ್ಟೆಂಬರ್ 5ರಂದು ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಹೊಸಳ್ಳಿ, ರಾಮೇನಕೊಪ್ಪ, ಕಲ್ಲೂರು, ಅಗಸಳ್ಳಿ, ಹೊಸೂರು, ಮತ್ತೂರು, ಲಕ್ಷ್ಮೀಪುರ, ಹೊನ್ನಾಪುರ ಮತ್ತಿತರ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಪಶ್ಚಿಮಘಟ್ಟದ ಬಗ್ಗೆ ತಜ್ಞರ ಅಧ್ಯಯನ ನಡೆಸದೆ ವೈಜ್ಞಾನಿಕ ಆಧಾರವಿಲ್ಲದೆ ಕಸ್ತೂರಿ ರಂಗನ್ ವರದಿ ಸಿದ್ಧಪಡಿಸಲಾಗಿದೆ. ಇದು ಮಲೆನಾಡಿಗರ ಮೂಲಭೂತ ಹಕ್ಕಿಗೆ ಭಂಗ ಬರುತ್ತದೆ. ಈ ವಿಷಯದಲ್ಲಿ ಮಲೆನಾಡಿನ ಜನಪ್ರತಿನಿಧಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪಗ್ರಹ ಆಧಾರಿತ ಚಿತ್ರಗಳಲ್ಲಿ ಹಸಿರು ಛಾಯೆ ಕಂಡುಬಂದಿದೆ ಎಂಬ ಕಾರಣಕ್ಕೆ ಮಲೆನಾಡಿನ ಜನವಸತಿ ಹಾಗೂ ಕೃಷಿ ಪ್ರದೇಶಗಳನ್ನು ದಟ್ಟ ಅರಣ್ಯವೆಂದು ಗುರುತಿಸಿ ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸುವುದು ಅವೈಜ್ಞಾನಿಕ. ಕಸ್ತೂರಿ ರಂಗನ ವರದಿ ಕಸದ ಬುಟ್ಟಿಗೆ ಹಾಕಲು ಯೋಗ್ಯವಾಗಿದೆ ಎಂದರು. 2006 ಅರಣ್ಯ ಹಕ್ಕು ಕಾಯಿದೆ ಜಿಲ್ಲೆಯಲ್ಲಿ ಜಾರಿಯಾಗಿಲ್ಲ. 40,000 ಅರ್ಜಿಗಳು ಬಾಕಿ ಇವೆ. 1978 ಮೊದಲು ಒತ್ತುವರಿ ಮಾಡಿಕೊಂಡವರಿಗೆ ಅರಣ್ಯ ಭೂಮಿ ಮಂಜೂರು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆದೇಶಿಸಿದ್ದರೂ ಈವರೆಗೆ ಪಾಲನೆಯಾಗಿಲ್ಲ ಎಂದು ದೂರಿದರು. ಯತಿಬೈಲು, ಸೀತನಹಳ್ಳಿ, ಹುಲಿಬನ, ದೇಸಗುಡ್ಡ, ಮೂಡೂರು ಎಂದು ಈ ಹಿಂದೆ ಇಲ್ಲದ ಗ್ರಾಮಗಳನ್ನು ಸೃಷ್ಟಿಸುವ ಜೊತೆಗೆ ನೆಲ್ಲಿನ ಬೆಟ್ಟ

ವಿದ್ಯಾಮಂದಿರ, ಗಣೇಶ್ ಕಾಲೋನಿ, ಜನ್ನಾಪುರ, ಕಿತ್ತೂರ್ ಚೆನ್ನಮ್ಮ ಬಡಾವಣೆ, ರಾಜಪ್ಪಲೆ ಔಟ್, ಆನೆಕೊಪ್ಪ ಪಂಪ್ ಹೌಸ್ ಪ್ರದೇಶ, ಹಿರಿಯೂರು, ಅರಳಿಕೊಪ್ಪ, ರಬ್ಬರ್ ಕಾಡ್, ಬಾಳೆಮಾರನಹಳ್ಳಿ, ಸುಲ್ತಾನ್ ಮಟ್ಟಿ, ತಾರಿಕಟ್ಟೆ, ಹೊಳೆಗಂಗೂರು, ಚಿಕ್ಕಗುಪ್ಪೇನಹಳ್ಳಿ, ಗೋಂದಿ, ಕಾಳನಕಟ್ಟೆ, ಕಂಬದಾಳ್, ಹೊಸೂರು, ಹೊನ್ನಹಟ್ಟಿ, ಹೊಸೂರು ಸುತ್ತಮುತ್ತಲಿನ ಆ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಮರಣ ಹೊಂದಿದ ವ್ಯಕ್ತಿಯ ಎರಡು ಕಣ್ಣಿನ ದಾನದಿಂದ ಇಬ್ಬರ ವ್ಯಕ್ತಿಗಳ ಜೀವನದಲ್ಲಿ ಬೆಳಕು ಮೂಡಿಸಬಹುದು ಎಂದು ಶಂಕರ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಹೃಷಿಕೇಶ್ ಕುಲಕರ್ಣಿ ತಿಳಿಸಿದರು. ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ರೆಡ್ ಕ್ರಾಸ್ ಘಟಕದಿಂದ ಶಂಕರ ಕಣ್ಣಿನ ಆಸ್ಪತ್ರೆ ಹಾಗೂ ಕಟೀಲ್ ಅಶೋಕ್ ಪೈ ಸ್ಮಾರಕ ನರ್ಸಿಂಗ್ ಸಂಸ್ಥೆಯ ಸಹಯೋಗದಲ್ಲಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ನೇತ್ರದಾನದ ಜಾಗೃತಿ ಕುರಿತ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅಪಘಾತ, ಸೋಂಕು, ವಿಟಮಿನ್ ಎ ಕೊರತೆ ಇತ್ಯಾದಿ ಕಾರಣಗಳಿಂದ ಕಾರ್ನಿಯಾಗೆ ಹಾನಿಯಾಗಿ ದೃಷ್ಟಿದೋಷ ಅಥವಾ ದೃಷ್ಟಿ ಮಾಂದ್ಯತೆ ಉಂಟಾಗಬಹುದು. ಇಂತಹ ವ್ಯಕ್ತಿಗಳಿಗೆ ನೇತ್ರ ಕಸಿಯ ಬದಲಾಗಿ ಬೇರೆ ಚಿಕಿತ್ಸೆ ಇಲ್ಲ ಎಂದರು. ಡಾಕ್ಟರ್ ಪ್ರಜಕ್ತಾ ಪವಾರ್ ಮಾತನಾಡಿ, ದೇಶಾದ್ಯಂತ 4.9 ಮಿಲಿಯನ್ ಜನರು ಕಾರ್ನಿಯ ದೋಷದಿಂದ ದೃಷ್ಟಿ ಕಳೆದುಕೊಂಡಿದ್ದಾರೆ. ನೇತ್ರದಾನದಿಂದ ಅವರಿಗೆ ಮತ್ತೆ ದೃಷ್ಟಿ ಬರಲು ಸಾಧ್ಯವಾಗುತ್ತದೆ. ಮೃತ ವ್ಯಕ್ತಿಯ ಕಣ್ಣುಗಳನ್ನು ವ್ಯರ್ಥ ಮಾಡಬಾರದು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ತಜ್ಞರ ಜತೆ ಸಂವಾದ ನಡೆಸಿ ಹಲವು ಸಂಶಯಗಳನ್ನು ಪರಿಹರಿಸಿಕೊಂಡರು. ಪ್ರಾಂಶುಪಾಲರಾದ ಡಾ ಸಂಧ್ಯಾ ಕಾವೇರಿ, ರೆಡ್ಕ್ರಾಸ್ ಕಾರ್ಯಕ್ರಮ ಅಧಿಕಾರಿ ಮಂಜುನಾಥ್ ಸ್ವಾಮಿ, ಐಕ್ಯುಎಸಿಯ ಡಾ ಅರ್ಚನಾ ಇದ್ದರು. ಮುಂದಿನ ವಿವರ. ಜಗತ್ತಿನ ಅತ್ಯಂತ ನಂಬಿಕಸ್ಥ ಬ್ರ್ಯಾಂಡ್ಗಳಲ್ಲಿ ಒಂದಾಗಿರುವ ಭಾರತೀಯ ಜೀವ ವಿಮಾ ನಿಗಮದ 70th ವಾರ್ಷಿಕೋತ್ಸವದ ಸಲುವಾಗಿ ದೇಶದ ಎಲ್ಲ ಕಚೇರಿಗಳಲ್ಲೂ ದಿನಾಂಕ 1/9/2026 7/9/2026 ವಿಮಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಶಿವಮೊಗ್ಗ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ವಿಭಾಗಾಧಿಕಾರಿಗಳಾದ ಶ್ರೀ ಎಂ ಅರ್ಜುನ್ ರವರು ನಿಗಮದ ಧ್ವಜಾರೋಹಣ ನೆರವೇರಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಹಾಗೆಯೇ ದಿನಾಂಕ 1/9/1956 ಆರಂಭವಾದ ಈ ಸಂಸ್ಥೆ ಸಿಬ್ಬಂದಿ ವರ್ಗ ಹಾಗೂ ಪ್ರತಿನಿಧಿಗಳ ನಿಸ್ವಾರ್ಥ ಸೇವೆಯಿಂದಾಗಿ ಜನರ ನಂಬಿಕೆಗೆ ಪಾತ್ರವಾಗಿ 70 ವಸಂತಗಳನ್ನು ದಾಟಿ ಮುಂದೆ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ವಿಭಾಗದ ಮಾರುಕಟ್ಟೆ ವ್ಯವಸ್ಥಾಪಕರಾದ ಶ್ರೀ ಸುಜಿತ್ ಕುಮಾರ್, ವ್ಯವಸ್ಥಾಪಕ ವಿಕ್ರಯ ಶ್ರೀ ಯೋಗೇಂದ್ರ, ತಿಪ್ಪೇಸ್ವಾಮಿ, ಹರೀಶ್, ಶ್ರೀಧರ್ ಹೆಗಡೆ, ನಿರಂಜನ್ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಟನಂ ಬಾಲನಾಟ್ಯ ಕೇಂದ್ರದ ವಿದ್ಯಾರ್ಥಿನಿ ವಿದುಷಿ ಸಾಕ್ಷಿ ಬಾಳಿಗ ಅವರ ಭರತನಾಟ್ಯ ರಂಗ ಪ್ರವೇಶ ಸಮಾರಂಭ ಸೆಪ್ಟೆಂಬರ್ 6 ಸಂಜೆ 5:30 ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಕೇಂದ್ರದ ನಾಟ್ಯಗುರು ವಿದ್ವಾನ್ ಡಾಕ್ಟರ್ ಎಸ್ ಕೇಶವ್ ಕುಮಾರ್ ಪಿಳ್ಳೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದರೊಂದಿಗೆ ನಮ್ಮ ಕೇಂದ್ರದ 24ನೇ ವಿದ್ಯಾರ್ಥಿಯ ರಂಗ ಪ್ರವೇಶವಾಗುತ್ತಿದೆ. ಸಾಕ್ಷಿ ಬಾಳಿಗ 7ನೇ ವಯಸ್ಸಿನಲ್ಲಿ ಮುಂಬೈನ ದಹಿಸರ್ನಲ್ಲಿರುವ ಕಾಶಿ ಮಠದ ವಿಠೋಬಾ ರಘುಮಾಯಿ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಮೊದಲ ನೃತ್ಯ ಪ್ರದರ್ಶನ ನೀಡಿದ್ದರು ಎಂದು ಹೇಳಿದರು. 2011 ಇಲ್ಲಿಯವರೆಗೂ ನನ್ನ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸ ಮುಂದುವರೆಸಿದ್ದಾರೆ. ಸರ್ಕಾರದಿಂದ ನಡೆಸಲಾದ ಭರತನಾಟ್ಯ ಕಿರಿಯ ಮತ್ತು ಹಿರಿಯ ಪರೀಕ್ಷೆಗಳಲ್ಲಿ ವಿಶೇಷ ಶ್ರೇಣಿಯನ್ನು ಪಡೆದಿದ್ದಾರೆ. ಈಗ ಅವರು ಪೆಸಿಟ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು. ರಂಗ ಪ್ರವೇಶ ಸಂದರ್ಭ ಸಾಕ್ಷಿ ಅವರು ಗಂಗಾವತರಣ ವಿಶೇಷ ನೃತ್ಯ ರೂಪಕ ಪ್ರದರ್ಶಿಸಲಿದ್ದಾರೆ. ಗೌಡ ಸಾರಸ್ವತ ಸಮಾಜದ ಅಧ್ಯಕ್ಷ ಭಾಸ್ಕರ್ ಜಿ ಕಾಮತ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಡಿಸಿಎಂ ಕೆಎಸ್

ಈಶ್ವರಪ್ಪ, ಗೌಡ ಸಾರಸ್ವತ ಸಮಾಜದ ಉಪಾಧ್ಯಕ್ಷ ಎಚ್ ರೇವಣ್ಣ, ಎಚ್ ರಮೇಶ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಮುಂದಿನ ವಿವರ. 12ನೇ ಶತಮಾನದಲ್ಲಿ ಬಸವಣ್ಣ ಮತ್ತಿತರ ಶಿವಶರಣರು ಪ್ರತಿಪಾದಿಸಿದ ವಚನಗಳು ಜೀವನದ ಪ್ರಮುಖ ತತ್ವಗಳಾಗಿವೆ. ಅವು ಕಾಯಕ ದಾಸೋಹ, ಸಮಾನತೆ ಮತ್ತು ಮಾನವೀಯತೆ ಮೇಲೆ ಆಧಾರಿತವಾಗಿದೆ ಎಂದು ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್ ಡಾಕ್ಟರ್ ಎಂಕೆ ಭಟ್ ತಿಳಿಸಿದರು. ಸೊರಬ ಪಟ್ಟಣದ ಕಾನುಕೇರಿ ಮಠದಲ್ಲಿ ಸದ್ಗುರು ಸೇವಾ ಟ್ರಸ್ಟ್, ಅಕ್ಕನ ಬಳಗ ಟೌನ್, ವೀರಶೈವ ಸಮಾಜ ಮತ್ತು ಶ್ರೀಮಠದಿಂದ ಹಮ್ಮಿಕೊಂಡಿರುವ ವಚನ ಶ್ರಾವಣ ಕಾರ್ಯಕ್ರಮದಲ್ಲಿ ಕಾಯಕ ದಾಸೋಹ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಜಡೆ ಹಿರೇಮಠದ ಶ್ರೀ ಗಣಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಶೋಭಾ, ಪುಷ್ಪ, ವಿಶ್ವನಾಥ್, ಪೂರ್ಣಿಮಾ, ರೂಪಾ ಸಿದ್ದಲಿಂಗಯ್ಯ, ಸುಧಾ, ಲಕ್ಷ್ಮೀಕಾಂತ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕ್ರೀಡಾ ಚಟುವಟಿಕೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಕೆಳಗಿನ ಮನೆ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ತ್ಯಾಗರ್ತಿ ಬರೂರು ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ದೈಹಿಕ ಮಾನಸಿಕವಾಗಿ ಸದೃಢಗೊಳ್ಳಲು ಕ್ರೀಡಾ ಚಟುವಟಿಕೆಗಳು ನೆರವಾಗುತ್ತದೆ. ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸಲು ಶಾಲಾಭಿವೃದ್ಧಿ ಸಮಿತಿ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. 16 ಶಾಲೆ ಮಕ್ಕಳು ಭಾಗವಹಿಸಿದ್ದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷೆ ಸುಧಾಮಣಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಾಲ್ತೇಶ್, ಉಪಾಧ್ಯಕ್ಷ ಜಿ ಶಂಕರ್, ಮುಖ್ಯ ಶಿಕ್ಷಕ ಪಿ ನಾರಾಯಣಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಇದಕ್ಕಾಗಿ ಶಾಲಾ ಹಂತದಲ್ಲಿ ಕ್ರೀಡಾ ಚಟುವಟಿಕೆಗಳು ಅವಶ್ಯ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಸಾಗರದಲ್ಲಿ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಸೇವಾ ಸಾಗರ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ 14ರಿಂದ 17 ವರ್ಷದೊಳಗಿನವರಿಗೆ ಆಯೋಜಿಸಿದ್ದ ತಾಲೂಕು ಮಟ್ಟದ ಯೋಗ ಮತ್ತು ಚೆಸ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ಸದೃಢತೆಗೆ ಯೋಗ ಪೂರಕವಾಗಿದ್ದರೆ ಮನೋವಿಕಾಸಕ್ಕೆ ಚೆಸ್ ಆಸರೆಯಾಗಿದೆ. ಮಕ್ಕಳಲ್ಲಿ ಏಕಾಗ್ರತೆ, ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸುವ ಚಟುವಟಿಕೆಗಳು ನಿರಂತರವಾಗಿ ನಡೆಯಬೇಕು. ಮಕ್ಕಳು ಒತ್ತಡ ನಡುವೆ ಶಿಕ್ಷಣ ಪಡೆಯಬಾರದು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಮಾಡಬೇಕಿದೆ. ವ್ಯಕ್ತಿತ್ವ ವಿಕಸನಕ್ಕೆ ಪ್ರೇರಕವಾದ ಎಲ್ಲಾ ಚಟುವಟಿಕೆಗಳಲ್ಲೂ ಮಕ್ಕಳು ತೊಡಗಿಕೊಳ್ಳಬೇಕು. ಮಕ್ಕಳ ಮೇಲೆ ಪಾಲಕರು ಹೆಚ್ಚಿನ ಒತ್ತಡ ಹಾಕಬಾರದು ಎಂದು ಸಲಹೆ ನೀಡಿದರು. ಶಾಲಾ ಕಾಲೇಜು ಸಮಾಜದಲ್ಲಿ ಕಿರುಕುಳ, ಲೈಂಗಿಕ ದೌರ್ಜನ್ಯ, ಬ್ಲಾಕ್ಮೇಲ್ ಘಟನೆ ನಡೆದಾಗ ಹೆಣ್ಣು ಮಕ್ಕಳು ಖಿನ್ನತೆಗೆ ಒಳಗಾಗಬಾರದು ಎಂದರು. ಸೇವಾಸಾಗರ ವಿದ್ಯಾಸಂಸ್ಥೆಯ ಗೋಪಾಲಕೃಷ್ಣ, ಓಂಕಾರಪ್ಪ, ಭೂಮೇಶ್, ಮಾಲ್ತೇಶಪ್ಪ, ಗಣಪತಿ ಮಂಡಗಳಲೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ

0: ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
1: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನ ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
1: ವಿಸ್ಮಯಕ್ಕಿಂತ ವಿಸ್ಮಯ. ಕೀಟ ಸಮಾಜದಿಂದ ಪಾಠ ಕಲಿಯೋಣವೇ. ಇರುವೆ, ಜೇನ್ನೊಣ, ಕಣಜ, ಗೆದ್ದಲು ಮೊದಲಾದ ಹಲವು ಕೀಟಗಳು ವಿವಿಧ ಕಾರ್ಯಗಳನ್ನು ಹಂಚಿಕೊಂಡು ಸಂವಹನ, ಸಹಕಾರ, ತ್ಯಾಗ ಮತ್ತು ಸಂಘರ್ಷಗಳು ಇರುವಂತಹ ಸಮಾಜಗಳಾಗಿ ಸಂಘಟಿತವಾಗಿರುತ್ತವೆ. ಇಂತಹ ಕೀಟ ಸಮಾಜಗಳು ಹಲವು ರೀತಿಯಲ್ಲಿ ಮಾನವ ಸಮಾಜವನ್ನು ಹೋಲುವುದಷ್ಟೇ ಅಲ್ಲ, ಕೆಲವು ವಿಷಯದಲ್ಲಿ ಮಾನವ ಸಮಾಜಕ್ಕಿಂತಲೂ ಸಮರ್ಥವಾದಂತಹವು. ಇವು ಪರಿಸರದಲ್ಲಿರುವ ಸಂಪನ್ಮೂಲಗಳನ್ನು ಸುಸ್ಥಿರ ರೀತಿಯಲ್ಲಿ ಬಳಸುತ್ತವೆ. ತಮ್ಮ ಗೂಡುಗಳ ಹೊರಗಿನ ಒಳಗಿನ ಪರಿಸರವನ್ನು ಮಾರ್ಪಡಿಸಿಕೊಳ್ಳುತ್ತವೆ, ಕೃಷಿ ಮಾಡುತ್ತವೆ, ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಪ್ರತಿರೋಧವನ್ನು ತೋರುತ್ತಾ ರೋಗಗಳ ಜೊತೆಗೆ ಸೆಣಸುತ್ತವೆ, ಗುಂಪು ಗುಂಪಾಗಿ ಬೇಟೆಯ ಹಬ್ಬವನ್ನೂ ಆಚರಿಸುತ್ತವೆ, ನೆಲ ಹಾಗೂ ಆಕಾಶದಲ್ಲಿರುವ ಗುರುತುಗಳನ್ನು ಬಳಸಿಕೊಂಡು ಹಾದಿ ಹುಡುಕುತ್ತವೆ. ಅಷ್ಟೇ ಅಲ್ಲ, ಹೂ ತಳೆಯುವ ಗಿಡಗಳಂತಹ ಇತರೆ ಜೀವಿಗಳ ವಿಕಾಸದ ಹಾದಿಯನ್ನೂ ಬದಲಿಸಿಬಿಡುತ್ತವೆ. ಸೂಜಿ ಮೊನೆಯಷ್ಟು ಪುಟ್ಟ ಮಿದುಳಿರುವ ಇವೆಲ್ಲವನ್ನು ಯಾವ ಮುಖಂಡನ ನೆರವೂ ಇಲ್ಲದೆ ಸ್ವಸಂಘಟನೆ ಹಾಗೂ ಸಾಮಾಜಿಕ ಬುದ್ಧಿಮತ್ತೆಯ ನೆರವಿನಿಂದ ಸಾಧಿಸುತ್ತವೆ. ಹೀಗೆ ಅತಿಜೀವಿ ಅರ್ಥಾತ್ ಸೂಪರ್ ಆರ್ಗ್ಯಾನಿಸಂ ಎನ್ನುವ ಬಿರುದನ್ನೂ ಪಡೆದಿರುವ ಇವು ಈ ಭೂಮಿಯಲ್ಲಿರುವ ಪರಿಸರದಲ್ಲಿ ಪ್ರಧಾನವಾದ ಜೀವಿಗಳೆಂಬ ಖ್ಯಾತಿಯನ್ನೂ ಪಡೆದಿವೆ. ಹಾಗಿದ್ದರೆ ನಾವು ಮನುಷ್ಯರು ಈ ಕೀಟ ಸಮಾಜಗಳಿಂದ ಕಲಿಯುವುದೇನಾದರೂ ಇದೆಯೇ? ಕಲಿಯಬಾರದೆಂದೇನಿಲ್ಲ, ಆದರೆ ಕೆಲವು ಸಮಸ್ಯೆಗಳಿವೆ. ಸಮಸ್ಯೆಗಳು ಕೀಟ ಸಮಾಜದ್ದಲ್ಲ, ನಮ್ಮದು ಅಷ್ಟೆ. ನಾವು ಮಾಡಿದ ತಪ್ಪುಗಳನ್ನು ಗ್ರಹಿಸಿ ಅವನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸಿದರೆ ಬಹುಶಃ ಈ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೀತು. ಮನುಷ್ಯನ ಸಾಮಾಜಿಕ ಹಾಗೂ ನೈತಿಕ ನಡವಳಿಕೆಗಳಿಗೆ ನಾವು ನಿಸರ್ಗದಲ್ಲಿ ಕಾಣುವ ವಿದ್ಯಮಾನಗಳನ್ನೇ ಸಮಜಾಯಿಷಿಯಾಗಿ ಕೊಡುತ್ತೇವಷ್ಟೇ. ಇದನ್ನೇ ಪ್ರಕೃತಿವಾದ ಎನ್ನುತ್ತಾರೆ. ಇದೊಂದು ಭ್ರಮೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ನಿಸರ್ಗದಲ್ಲಿ ಇರುವಂತೆಯೇ ನಾವು ನಡೆದುಕೊಳ್ಳಬೇಕು ಎನ್ನುವ ನಂಬಿಕೆಯಲ್ಲಿ ತರ್ಕವೂ ಇಲ್ಲ, ನೈತಿಕವೂ ಆಗಿರಬೇಕಿಲ್ಲ. ನಿಸರ್ಗದಲ್ಲಿ ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ಇರುತ್ತವೆ. ಹೀಗಾಗಿ ನಾವು ನಮ್ಮ ನಡವಳಿಕೆಗಳನ್ನು ಸಮರ್ಥಿಸಲು ಬೇಕಾದ ಉದಾಹರಣೆಗಳನ್ನು ಹೆಕ್ಕಬಹುದು. ಸಾರ್ವಭೌಮತ್ವ, ಗುಲಾಮಗಿರಿ, ಕೊಲೆ, ಮಾತೃಹತ್ಯೆ, ಪಿತೃಹತ್ಯೆ, ಸೋದರ ಹತ್ಯೆ, ಶಿಶು ಹತ್ಯೆ, ಅಷ್ಟೇ ಯಾಕೆ? ಹುಡುಕಿದರೆ ಪ್ರಜಾಸತ್ತೆ, ಸಮಾಜವಾದ, ತ್ಯಾಗ, ಸ್ವಾರ್ಥ, ಆತ್ಮಾಹುತಿ, ಹೀಗೆ ಯಾವುದನ್ನು ಬೇಕಿದ್ದರೂ ಸಮರ್ಥಿಸಿಕೊಳ್ಳಬಲ್ಲ ಉದಾಹರಣೆಗಳು ಸಿಗಬಹುದು. 18 ಮತ್ತು 19ನೆಯ ಶತಮಾನದ ಪ್ರತಿಷ್ಠಿತ ತತ್ವಶಾಸ್ತ್ರಜ್ಞರಾದ ಇಮ್ಯಾನ್ಯುಯಲ್ ಕಾಂಟ್, ಡೇವಿಡ್ ಹ್ಯೂಮ್, ಜಾನ್ ಸ್ಟುವರ್ಟ್ ಮಿಲ್ ಮೊದಲಾದವರು ಇಂತಹ ಪ್ರಕೃತಿವಾದದ ಸುಳಿಯಲ್ಲಿ ಸಿಲುಕಿಕೊಳ್ಳುವುದರ ಬಗ್ಗೆ ಎಚ್ಚರಿಸಿದ್ದುಂಟು. ಅದೇ ಇಂದಿನ ಕಾಲದ ಹಲವು ತತ್ವಜ್ಞಾನಿಗಳು ನಿಸರ್ಗ

ಸಂಪೂರ್ಣವಾಗಿ ಮರೆತು ಮನುಷ್ಯ ಸ್ವಭಾವಕ್ಕೆ ತಕ್ಕುದಾದವುಗಳಿಗಷ್ಟೇ ಅಂಟಿಕೊಳ್ಳಬೇಕೆನ್ನುತ್ತಾರೆ. ಜೀವನ ಪರ್ಯಂತ ಕೀಟಗಳ ಸಮಾಜವನ್ನೇ ಅಧ್ಯಯನ ಮಾಡಿರುವ ನನಗೆ ಅವುಗಳೆಂದರೆ ಬೆರಗೆನ್ನುವುದು ನಿಜವೇ. ಅವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ನಾಚಿಕೆಗೇಡಿನ ವಿಷಯ ಎಂದು ನನಗೆ ಅನಿಸುತ್ತದೆ. ಎರಡೂ ಬೇಡವೆನ್ನುವ ನಡುವಿನ ಹಾದಿಯನ್ನು ಹಿಡಿಯಬಹುದು. ಪ್ರಕೃತಿವಾದದ ಭ್ರಮೆ ನಮ್ಮನ್ನು ಬಾಧಿಸದಂತೆ ಕೀಟ ಸಮಾಜಗಳಿಂದ ನಾವು ಕಲಿಯಬಹುದು. ಇದಕ್ಕೆ ನನ್ನ ಸಲಹೆ ಇಷ್ಟೆ. ಅದು ನಿಸರ್ಗದಲ್ಲಿ ಇದೆಯೋ ಇಲ್ಲವೋ, ಪ್ರಾಣಿಗಳು ಹಾಗೆ ನಡೆದುಕೊಳ್ಳುತ್ತವೆಯೋ ಎನ್ನುವ ಚಿಂತೆ ಬಿಟ್ಟು ನಮಗೆ ಇಷ್ಟವಾದದ್ದನ್ನು ಮಾಡೋಣ. ಹೀಗೆ ಒಮ್ಮೆ ನಿಶ್ಚಯಿಸಿದ ಮೇಲೆ ಅದನ್ನು ಎಷ್ಟು ಸಮರ್ಪಕವಾಗಿ ಮಾಡಬಹುದು ಎನ್ನುವುದನ್ನು ನಿಸರ್ಗವನ್ನು ನೋಡಿ ಕಲಿಯೋಣ. ಮೊದಲಿಗೆ ವಿವಾದವಿಲ್ಲದಂತಹ ವಿಷಯಗಳತ್ತ ಗಮನ ಹರಿಸೋಣ. ಇರುವೆಗಳು ಬಲುಜಾಣ. ಅವು ಗೂಡಿನಿಂದ ಆಹಾರದ ನೆಲೆಯವರೆಗೆ ಇರುವ ಹಲವು ಹಾದಿಗಳಲ್ಲಿ ಅತಿ ಪುಟ್ಟದಾದುದನ್ನೇ ಆಯ್ದುಕೊಳ್ಳುತ್ತವೆ. 1989 ನಡೆಸಿದ ಪ್ರಯೋಗವೊಂದರ ಮೂಲಕ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ನಡವಳಿಕೆ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಜೀನ್ ಲೂಯಿಸ್ ಡೆನ್ಯೂಬರ್ಗ್ ಮತ್ತು ಸಂಗಡಿಗರು ಇರುವೆಗಳು ಇದನ್ನು ಹೇಗೆ ಸಾಧಿಸುತ್ತವೆ ಎಂದು ಪತ್ತೆ ಮಾಡಿದರು. ಇವು ಇರುವೆಗಳ ವೈಯಕ್ತಿಕ ಬುದ್ಧಿಮತ್ತೆಯ ಫಲದಿಂದಾಗಿ ಅಲ್ಲ. ಇರುವೆಗಳೆಲ್ಲವೂ ಒಂದಿನೊಂದರ ಗಂಧದ ಜಾಡನ್ನು ಅನುಸರಿಸುತ್ತಾ ತಾವು ತಮ್ಮದೊಂದು ಜಾಡನ್ನು ಸೃಷ್ಟಿಸುವ ಮೂಲಕ ಹೀಗೆ ಮಾಡುತ್ತವೆಯಂತೆ. ಹೀಗೆ ನಿರ್ದಿಷ್ಟ ಯೋಜನೆಯೋ ಗುರಿಯೋ ಮುಖಂಡರು ಇಲ್ಲದಿದ್ದರೂ, ವಿವಿಧ ಹಾದಿಗಳ ಉದ್ದವೆಷ್ಟು ಎಂದು ತಿಳಿಯದಿದ್ದರೂ, ಇವು ಅತಿ ಚಿಕ್ಕದಾದ ಹಾದಿಯನ್ನೇ ಆಯ್ದುಕೊಳ್ಳುತ್ತವೆ. ಇಂತಹ ಸ್ವಸಂಘಟನೆಯಿಂದಾಗಿ ಹುಟ್ಟುವ ನಡವಳಿಕೆಗಳು ಸೂಜಿಮೊನೆ ಗಾತ್ರದ ಮಿದುಳಿರುವ ಜೀವಿಗಳ ಕೀಟ ಜಗತ್ತಿನಲ್ಲಿ ತೋರ್ಪಡುವ ಹಲವಾರು ಜಟಿಲವಾದ ನಡವಳಿಕೆಗಳಿಗೆ ಕಾರಣ. ಇರುವೆಗಳ ಈ ಸರಳ ನಡವಳಿಕೆಗಳನ್ನೇ ಅನುಸರಿಸಿ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಶೋಧನಾಲಯದ ಮಾರ್ಕೋ ಡೋರಿಗೋ ಮತ್ತು ಸಂಗಡಿಗರು ಗಣಕಯಂತ್ರಗಳಿಗಾಗಿ ಹಲವಾರು ಸಮರ್ಥ ಆಲ್ಗೋರಿದಮ್ಗಳನ್ನು ರೂಪಿಸಿದ್ದಾರೆ. ಆಂಟ್ ಕಾಲೋನಿ ಆಪ್ಟಿಮೈಸೇಷನ್ ಆಲ್ಗೋರಿದಮ್ ಎನ್ನುವ ಈ ಗಣಕ ತಂತ್ರಜ್ಞಾನದ ಉಪಶಾಖೆ ಕೀಟ ಜಗತ್ತಿನಿಂದ ಕಲಿತ ಪಾಠಗಳನ್ನು ಬಳಸಿಕೊಂಡು ಒಂದೇ ಊರಿಗೆ ಮರಳಿ ಬಾರದಂತೆ ಹಲವು ಊರುಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಭೇಟಿ ಕೊಡುವ ಟ್ರಾವೆಲಿಂಗ್ ಸೇಲ್ಸ್ಮನ್ಗಳ ಸಮಸ್ಯೆಗಳು, ಸಂವಹನ ಜಾಲಗಳು, ತಂತಾವೇ ಸರಳವಾದ ಹಾದಿಯನ್ನು ಹುಡುಕುವ ಅಡಾಪ್ಟಿವ್ ರೂಟಿಂಗ್ ಸಮಸ್ಯೆಗಳು, ದತ್ತಾಂಶಗಳಲ್ಲಿ ಸಮಾನ ಗುಣದವುಗಳನ್ನು ಹುಡುಕಿ ಒಟ್ಟಾಗಿಸುವಂತಹ ಡಾಟಾ ಕ್ಲಸ್ಟರಿಂಗ್ ಸಮಸ್ಯೆಗಳು, ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ, ನಕ್ಷೆಗಳಿಗೆ ಬಣ್ಣ ತುಂಬುವ ಸಮಸ್ಯೆ, ಯಂತ್ರಗಳ ಕಾರ್ಯಗಳ ನಿರ್ವಹಣೆ, ವಾಹನಗಳ ಹಾದಿಯನ್ನು ನಿಶ್ಚಯಿಸುವುದು, ಮೆಷಿನ್ ಲರ್ನಿಂಗ್ ನಂತಹ ತಂತ್ರಜ್ಞಾನಗಳಲ್ಲಿ ಈ ಆಂಟ್ ಕಾಲೋನಿ ಆಪ್ಟಿಮೈಸೇಷನ್ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಜೇನ್ನೊಣಗಳ ಅನ್ವೇಷಕಗಳು ಗೂಡಿಗೆ ಮರಳಿದ ಮೇಲೆ ತಾವು ಪತ್ತೆ ಮಾಡಿದ ಮಕರಂದ ಹಾಗೂ ಪರಾಗಗಳನ್ನು ಗೂಡಿಗೆ ಹೊತ್ತು ತರಲು ತಮ್ಮ ಇತರೆ ಸೋದರಿಯರ ನೆರವನ್ನು ಪಡೆಯುತ್ತವೆ. ಆಹಾರವಿರುವ ದಿಕ್ಕು ಮತ್ತು ದೂರವನ್ನು ತಿಳಿಸಲು ಅವು ಒಂದು ನೃತ್ಯ ಭಾಷೆಯನ್ನು ಬಳಸುತ್ತವೆ. ಆದರೆ ಇವು ತಾವೆಷ್ಟು ದೂರ ಹಾರಿದ್ದೇವೆನ್ನುವುದನ್ನು ಹೇಗೆ ಅಂದಾಜಿಸುತ್ತವೆ? ಆಸ್ಟ್ರೇಲಿಯಾದ ಕ್ಯಾನ್ಬೆರಾದಲ್ಲಿರುವ ಆಸ್ಟ್ರೇಲಿಯಾ ನ್ಯಾಷನಲ್ ಯೂನಿವರ್ಸಿಟಿಯ ಮಂಡ್ಯಂ ಶ್ರೀನಿವಾಸನ್ ಮತ್ತು ಸಂಗಡಿಗರು ಜೇನೊಣಗಳು ಅದು ಹೇಗೆ ತಾವು ಹಾರಿದ ದೂರವನ್ನು ಅಂದಾಜಿಸುತ್ತಿರಬಹುದು ಎಂದು ಒಂದು ಸರಳ ಪ್ರಯೋಗದ ಮೂಲಕ ನಿರೂಪಿಸಿದ್ದಾರೆ. ತಮ್ಮ ದೃಷ್ಟಿಯ ವ್ಯಾಪ್ತಿಯಲ್ಲಿ ಆಗುವ ಬದಲಾವಣೆ, ಅಂದರೆ ದೃಶ್ಯಕೋನ ಎಷ್ಟು ಹಿಂದೆ ಸರಿಯುತ್ತದೆ ಎನ್ನುವುದನ್ನು ಗುರುತಿಸಿ ಅವು ದೂರವನ್ನು ಗಣಿಸುತ್ತವೆ. ಇವರು ಜೇನೊಣಗಳನ್ನು ಕಿರಿದಾದ ಸುರಂಗದೊಳಗೆ ಹಾರುವಂತೆ ಮಾಡಿದ್ದಾರೆ. ಇದರಿಂದ ಅವುಗಳ ದೃಷ್ಟಿ ವ್ಯಾಪ್ತಿ ಸರಿಯುವ ವೇಗ ಹೆಚ್ಚಾಗಿ ಅವು ತಾವು ಕ್ರಮಿಸಿದ ದೂರವನ್ನು ಹೆಚ್ಚು ಎಂದು ಲೆಕ್ಕಿಸುತ್ತವೆ. ಮಾನವರಹಿತ ನೌಕೆಗಳನ್ನು ವಿನ್ಯಾಸ ಮಾಡಿ ನಿರ್ದೇಶಿಸಿ ಗುರಿ ಮುಟ್ಟುವಂತೆ ಮಾಡಲು ಇಂದು ಜೇನೊಣಗಳಿಂದ ಕಲಿತ ಈ ತತ್ವಗಳನ್ನು ಉಪಯೋಗಿಸಲಾಗುತ್ತಿದೆ. ಇರುವೆ ಹಾಗೂ ಗೆದ್ದಲಿನಂತಹ ಕೀಟಗಳ ಸಮಾಜವು 5 ಕೋಟಿ ವರ್ಷಗಳಿಂದಲೂ ಕೃಷಿಯಲ್ಲಿ ತೊಡಗಿಕೊಂಡಿವೆ. ನಾವು ಕೇವಲ 10,000 ವರ್ಷದಿಂದ ಕೃಷಿ ಆರಂಭಿಸಿದ್ದೇವಷ್ಟೇ. ಉದಾಹರಣೆಗೆ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕದ ಉಷ್ಣವಲಯದ ಎಲೆ ಕಡಿಯುವ ಕೆಂಜಿಗೆಗಳು ಹರಿದು ತಂದ ಎಲೆಗಳನ್ನು ನಿರ್ದಿಷ್ಟ ಬೂಸುಜೀವಿಗಳನ್ನು ಬೆಳೆಸಲು ಉಪಯೋಗಿಸುತ್ತವೆ. ಆ ಗೂಡಿನಲ್ಲಿರುವ ಸಾವಿರಾರು, ಕೆಲವೊಮ್ಮೆ ಲಕ್ಷಾಂತರ ಇರುವೆಗಳು ತಮ್ಮ ಪೋಷಣೆಗೆ ಈ ಕೃಷಿ ಉತ್ಪನ್ನವನ್ನೇ ಅವಲಂಬಿಸಿರುತ್ತವೆ. ನಾವು ಕೃಷಿ ಮಾಡುವಾಗ ಆಗುವಂತೆಯೇ ಭೂಮಿಯ ಫಲವತ್ತತೆಯ ನಷ್ಟ, ರೋಗಗಳ ಸೋಂಕು ಮೊದಲಾದ ತೊಂದರೆಗಳು ಇರುವೆಗಳ ಕೃಷಿಯನ್ನೂ ಕಾಡುತ್ತವೆ. ಈ ಸಮಸ್ಯೆಗಳನ್ನು ಎದುರಿಸಲು ಇರುವೆಗಳು ಹಲವು ಸಮರ್ಥ ತಂತ್ರಗಳನ್ನು ವಿನ್ಯಾಸ ಮಾಡಿಸಿಕೊಂಡಿವೆ. ಇರುವೆಗಳ ಈ ಕೃಷಿಗಾರಿಕೆಯನ್ನು ದೀರ್ಘಕಾಲದಿಂದ ಅಧ್ಯಯನ ಮಾಡುತ್ತಿರುವ ಅಮೆರಿಕೆಯ ಆಸ್ಟಿನ್ನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿರುವ ಉಲ್ರಿಚ್ ಮುಲ್ಲರ್ ಮತ್ತು ಅವರ ಸಂಗಡಿಗರು ಇರುವೆ ಹಾಗೂ ಮಾನವರ ಕೃಷಿ ಕೈಗಾರಿಕೆಗಳಲ್ಲಿ ಹಲವು ಸಾಮ್ಯಗಳನ್ನು, ಕೆಲವು ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ. ಹೀಗೆ ಇರುವೆಗಳಿಂದ ನಾವು ಕಲಿಯಬಹುದಾದ ಕೆಲವು ಪಾಠಗಳನ್ನು ಅರಿತಿದ್ದಾರೆ. ವಿಶೇಷವಾಗಿ ಇರುವೆಗಳಿಂದ ನಾವು ಕಲಿಯಬಹುದಾದ

ಮುಖ್ಯವಾದ ಪಾಠವೇನೆಂದರೆ, ಇರುವೆಗಳು ತಾವು ಕೃಷಿ ಮಾಡುವ ಸೂಕ್ಷ್ಮ ಜೀವಿಗಳನ್ನು ನೈಸರ್ಗಿಕ ಆಯ್ಕೆಯ ಮೂಲಕ ಆಯುವಾಗ ಎಷ್ಟು ಎಚ್ಚರಿಕೆಯಿಂದ ಇರುತ್ತವೆ ಎನ್ನುವುದು. ಇರುವೆಗಳು ಪೌಷ್ಟಿಕಾಂಶಗಳನ್ನು ಹೆಚ್ಚು ಹೀರಿಕೊಳ್ಳುವ ಹಾಗೂ ರೋಗ ಪ್ರತಿರೋಧವೇ ಹೆಚ್ಚಿರುವಂತಹ ಬೂಸುಗಳನ್ನೇ ಆಯ್ದುಕೊಳ್ಳುತ್ತವೆ. ಇರುವೆಗಳ ಈ ಕಾರ್ಯಕ್ಷಮತೆಯನ್ನು ನಾವು ಸರಿಗಟ್ಟುವ ಕಾಲ ಇನ್ನೂ ಬಹಳ ದೂರವಿದೆ. ಈ ಉದಾಹರಣೆಗಳನ್ನು ಒಪ್ಪಿಕೊಳ್ಳುವುದು ಏನೂ ಸಮಸ್ಯೆಯಲ್ಲ ಬಿಡಿ, ಆದರೆ ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ನಾವು ಇರುವೆಗಳಿಂದ ಕಲಿಯಬಹುದೇ? ಇದು ವಿಸ್ಫೋಟಕ ವಿವಾದಾಸ್ಪದ ಸಂಗತಿ ಎನ್ನಬಹುದು. ಇಂತಹ ವಿಷಯಗಳಲ್ಲಿ ತೋರ್ಪಡುವ ಪ್ರಕೃತಿವಾದ ಅತ್ಯಂತ ವಿನಾಶಕಾರಿಯಾಗಿದೆ. ಕೀಟಗಳ ಸಮಾಜದಲ್ಲಿ ಸಂಘರ್ಷ ಹಾಗೂ ಸಹಕಾರದ ಕುರಿತು ನಾನು ಅಧ್ಯಯನ ನಡೆಸುತ್ತಿರುವುದರಿಂದ ಆಗಾಗ್ಗೆ ಯುದ್ಧ ಮತ್ತು ಶಾಂತಿ ಎನ್ನುವ ವಿಷಯಗಳ ಬಗ್ಗೆ ಜನಪ್ರಿಯ ಭಾಷಣಗಳನ್ನು ಮಾಡಿದ್ದೇನೆ. ಇಂತಹ ಸಂದರ್ಭಗಳಲ್ಲಿ ನಾವು ಕೀಟಗಳಿಂದ ಕಲಿಯಬಹುದಾದದ್ದು ಏನಾದರೂ ಇದೆಯೋ ಎಂದು ಪ್ರಶ್ನೆಗಳು ಎದುರಾಗಿವೆ. ಇದಕ್ಕೆ ಉತ್ತರವನ್ನು ಮಾತ್ರ ಬಹಳ ಎಚ್ಚರಿಕೆಯಿಂದ ಕೊಡುತ್ತೇನೆ. ನಾವು ಕೀಟಗಳ ಸಮಾಜವನ್ನು ಕಣ್ಣು ಮುಚ್ಚಿ ಅಣಕಿಸಬೇಕಿಲ್ಲ ಎಂದು ಹೇಳಿದ ನಂತರ, ಕೀಟಗಳ ಸಮಾಜವು ನಮ್ಮ ಸಮಾಜದ ನಡವಳಿಕೆಗೊಂದು ಕನ್ನಡಿಯಾಗಿದೆ. ಅದರಿಂದ ನಾವು ನಮ್ಮನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಎನ್ನುತ್ತೇನೆ. ಹಾಗಿದ್ದರೂ ಒಂದು ವಿಷಯದಲ್ಲಿ ನಾವು ಪ್ರಕೃತಿವಾದದಿಂದ ಹಾನಿಗೊಳಗಾಗದಂತೆ ಕೀಟಗಳ ಸಮಾಜವನ್ನು ಅನುಕರಿಸುವ ಅವಕಾಶ ಉತ್ತಮವಾಗಿದೆ ಎನ್ನುವುದು ನನ್ನ ಅಭಿಪ್ರಾಯ. ಜೇನ್ನೊಣಗಳ ಗೂಡಿನಲ್ಲಿ ಒಂದೇ ಒಂದು ಫಲವತಿ ಹೆಣ್ಣು ರಾಣಿಜೇನು ಇರುತ್ತದೆ. ಸಾವಿರಾರು ಬಂಜೆ ಕಾರ್ಮಿಕರಿರುತ್ತಾರೆ. ಈ ಗೂಡು ಒಡೆದು ಮರಿಗೂಡೊಂದು ಸೃಷ್ಟಿಯಾದಾಗ ತಾಯಿ ರಾಣಿಜೇನು ಒಂದಿಷ್ಟು ಹಿಂಬಾಲಕರೊಂದಿಗೆ ಗೂಡನ್ನು ತೊರೆದು ಹೊಸ ಗೂಡನ್ನು ಕಟ್ಟಲೆಂದು ಹೊರಡುತ್ತದೆ. ಗೂಡಿನಲ್ಲಿರುವ ಮೊಟ್ಟೆಗಳು, ಜೇನು ಹಾಗೂ ಪರಾಗದ ನಿಧಿಯನ್ನು ತನ್ನ ಮಗಳಿಗೆ ರಾಣಿಜೇನಾಗಿ ಹೊಸ ಬದುಕು ಕಟ್ಟಿಕೊಳ್ಳಲೆಂದು ಬಿಟ್ಟು ಹೋಗುತ್ತದೆ. ಈ ತಾಯಿ ರಾಣಿಜೇನು ಹಾಗೂ ಅವಳ ಹಿಂಬಾಲಕರ ತಂಡ ಆನಂತರ ಹತ್ತಿರದಲ್ಲಿಯೇ ಎಲ್ಲೋ ಒಂದೆಡೆ ಗಂಟೆಯಿಂದ ದಿನಗಳವರೆಗೆ ನೆಲೆಯಾಗಿರುತ್ತವೆ. ತಾಯಿ ರಾಣಿಯ ಈ ಹೆಂಡಿನಿಂದ ಒಂದೆರಡು ಜೇನೊಣಗಳು ಹೊಸ ಗೂಡು ಕಟ್ಟಲು ಬೇಕಾದ ನೆಲೆಯನ್ನು ಹುಡುಕಲು ತೆರಳುತ್ತವೆ. ಅನ್ವೇಷಣೆಗೆ ಹೊರಟ ಜೇನೊಣಗಳು ಆಗಾಗ್ಗೆ ಹಿಂಡಿಗೆ ಮರಳುತ್ತವೆ. ಆಹಾರ ಎಲ್ಲಿದೆ ಎಂದು ಸೂಚಿಸಲು ಬಳಸುವ ಅದೇ ನೃತ್ಯ ಭಾಷೆಯನ್ನೇ ಬಳಸಿಕೊಂಡು ಇವು ತಾವು ಪತ್ತೆ ಮಾಡಿದ ಹೊಸ ಗೂಡು ಕಟ್ಟಲು ಯೋಗ್ಯವಾದ ತಾವಿನ ದೂರ ಹಾಗೂ ದಿಕ್ಕನ್ನು ಸೂಚಿಸುತ್ತವೆ. ಜರ್ಮನಿಯ ಕಾರ್ಲ್ ವಾನ್ ಫಿಶ್ ಜೇನೊಣಗಳ ಈ ಭಾಷೆಯನ್ನು ಪತ್ತೆ ಮಾಡಿದ್ದನಾದರೂ ಜೇನೊಣಗಳು ಅದೇ ಭಾಷೆಯನ್ನು ಹೊಸ ನೆಲೆಯನ್ನು ಸೂಚಿಸಲು ಬಳಸುತ್ತವೆ ಎಂದು ಗುರುತಿಸಿದ್ದು ಅವನ ಶಿಷ್ಯನಾದ ಮಾರ್ಟಿನ್ ಲಿಂಡಾವರ್. ಆಹಾರ ಹುಡುಕಲು ಹೋದ ಹಲವು ಅನ್ವೇಷಕರು ಹೀಗೆ ತಮ್ಮ ಶೋಧವನ್ನು ಪ್ರಕಟಿಸಿದಾಗ ಜೇನೊಣಗಳ ವಿಭಿನ್ನ ತಂಡಗಳು ವಿಭಿನ್ನ ಆಹಾರಗಳ ನೆಲೆಗೆ ಹೋಗಿ ಮಕರಂದವನ್ನು ಪರಾಗವನ್ನು ಸಂಗ್ರಹಿಸಬಹುದು. ಆದರೆ ಯಾವಾಗಲೂ ಆಗುವಂತೆ ಹಲವು ಅನ್ವೇಷಕರು ಹೊಸ ಗೂಡಿನ ಹಲವು ನೆಲೆಗಳನ್ನು ಪ್ರಕಟಿಸಿದಾಗ ಒಂದೇ ಸಮಸ್ಯೆ ಎದುರಾಗುತ್ತದೆ. ಎಲ್ಲ ಜೇನೊಣಗಳು ಕೊನೆಗೆ ಒಂದೇ ಒಂದು ಗೂಡಿಗೆ ಹೋಗಿ ನೆಲೆಸಬೇಕಾಗಿರುವುದರಿಂದ ಹೀಗೆ ಪತ್ತೆಯಾದ ನೆಲೆಗಳಲ್ಲಿ ಅತ್ಯುತ್ತಮವಾದ ಒಂದನ್ನು ಆಯ್ದುಕೊಳ್ಳಬೇಕಾಗುತ್ತದೆ. ಈ ಗುರುತರ ಕೆಲಸವನ್ನು ಅವು ಹೇಗೆ ನಿಭಾಯಿಸುತ್ತವೆ ಎನ್ನುವುದು ನ್ಯೂಯಾರ್ಕಿನ ಇಥಾಕಾದಲ್ಲಿರುವ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ನರಜೀವಿ ವಿಜ್ಞಾನ ಹಾಗೂ ನಡವಳಿಕೆ ತಜ್ಞ ಥಾಮಸ್ ಡಿ ಸೀಲಿ ಮತ್ತು ಸಂಗಡಿಗರ ಬಲು ದೀರ್ಘಕಾಲದ ಅಧ್ಯಯನದ ವಿಷಯ. ಈ ಅಲೆಮಾರಿ ಕೀಟಗಳು ಅದ್ಭುತ. ಅವು ತಮ್ಮ ಹೊಸ ನೆಲೆಯನ್ನು ಆಯ್ದುಕೊಳ್ಳಲು ಪ್ರಜಾಸತ್ತಾತ್ಮಕವಾದ ಚರ್ಚೆಯನ್ನು ಮಾಡುತ್ತವೆ ಎನ್ನುತ್ತಾರೆ ಸೀಲಿ. ಹಲವಾರು ಅನ್ವೇಷಕ ಜೇನೊಣಗಳು ಕುಣಿದಾಡಿ ತಾವು ಗುರುತಿಸಿದ ನೆಲೆಗಳನ್ನು ಜಗಜ್ಜಾಹೀರು ಮಾಡಿದರೂ ಅವುಗಳ ಕುಣಿತದ ರಭಸ, ಅಂದರೆ ಅವು ಎಷ್ಟು ಬಾರಿ ಕುಣಿಯುತ್ತವೆ ಎನ್ನುವುದು, ಪತ್ತೆ ಮಾಡಿದ ನೆಲೆಗಳ ಗುಣಮಟ್ಟದ ಮೌಲ್ಯಮಾಪನಕ್ಕೆ ಅನುಗುಣವಾಗಿ ಇರುತ್ತದೆ. ಒಳ್ಳೆಯ ನೆಲೆ ಬಲವಾದ ನೃತ್ಯವನ್ನು ಪ್ರೇರೇಪಿಸುತ್ತದೆ. ಅದನ್ನು ಕಂಡು ಆ ನೆಲೆಗೆ ಹೋಗಿ ಮರಳುವ ಜೇನೊಣಗಳ ಸಂಖ್ಯೆಯೂ ಹೆಚ್ಚಾಗಿರುತ್ತದೆ. ದುರ್ಬಲ ನೆಲೆಯನ್ನು ಸೂಚಿಸುವ ನೃತ್ಯ ಕ್ಷೀಣವಾಗಿರುವುದಲ್ಲದೆ ಅದನ್ನು ಅನುಕರಿಸಿ ನೆಲೆ ನೋಡಿ ಬಂದ ಜೇನೊಣಗಳ ಸಂಖ್ಯೆಯೂ ಕಡಿಮೆ ಇರುತ್ತದೆ. ಆದ್ದರಿಂದ ಒಳ್ಳೆಯ ನೆಲೆಯ ಪರವಾಗಿ ಕುಣಿದಾಡುವ ಜೇನೊಣಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತದೆ. ದುರ್ಬಲ ನೆಲೆಯ ಪರವಾಗಿ ಕುಣಿಯುವ ಜೇನೊಣಗಳ ಸಂಖ್ಯೆ ಕುಗ್ಗುತ್ತದೆ. ಜೇನೊಣಗಳ ಈ ಚರ್ಚೆ ಬಲು ಗಾಢವಾಗಿಯೂ ತೀವ್ರವಾಗಿಯೂ ಇರುತ್ತದೆ. ವಿವಿಧ ನೆಲೆಗಳ ಜನಪ್ರಿಯತೆಯು ಹಲವು ದಿನಗಳ ಅವಧಿಯಲ್ಲಿ ಏರಿ ಇಳಿದು ಮಾಡುತ್ತದೆ. ಇಷ್ಟಾದ ಮೇಲೂ ಅವೆಲ್ಲವೂ ಯಾವಾಗಲೂ ಒಂದೇ ಒಂದು ನೆಲೆಯ ಮೇಲೆ ಒಮ್ಮತ ತೋರುತ್ತವೆ. ಆ ನೆಲೆಯೂ ಅಷ್ಟೇ, ಇದ್ದವುಗಳಲ್ಲಿ ಅತ್ಯುತ್ತಮ ನೆಲೆಯಾಗಿರುತ್ತದೆ. ಹೀಗೆ ಒಮ್ಮತಕ್ಕೆ ಬಂದ ಕೂಡಲೇ ಆ ನೆಲೆಯ ಪರಿಚಯ ಚೆನ್ನಾಗಿ ಇರುವ ಅನ್ವೇಷಕ ಜೇನೊಣಗಳು ಇಡೀ ಹಿಂಡನ್ನು ಹೊಸ ನೆಲೆಗೆ ಕೊಂಡೊಯ್ಯುತ್ತವೆ. ಸಾಗುವಾಗ ಪೀಪಿಯ ಸದ್ದು ಮಾಡುತ್ತಾ ಹೋಗಿ ಆ ಹೊಸ ನೆಲೆಯ ಮೇಲೆ ತಮ್ಮ ದೇಹದಿಂದ ಫೆರಮೋನ್ ಅನ್ನು ಸಿಂಪಡಿಸುತ್ತವೆ. ಜೇನೊಣಗಳ ಎರಡು ಗುಣಗಳು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿವೆ. ಮೊದಲನೆಯದಾಗಿ ಅವುಗಳ ತೀರ್ಪು ಒಮ್ಮತದಿಂದಲ್ಲ, ಬಹುಮತವನ್ನು ಆಧರಿಸಿ.

0: ಹೆಸರುತ್ತದೆ. ಇದರ ಅರ್ಥ ಇಷ್ಟೇ, ಒಬ್ಬ ಹಠಮಾರಿ ತೀರ್ಮಾನ ತೆಗೆದುಕೊಳ್ಳುವುದನ್ನು ನಿಧಾನಿಸಿ ಇಡೀ ಸಮುದಾಯದ ಒಳಿತಿಗೆ ಅಡ್ಡಿಯಾಗದು. ಎರಡನೆಯದಾಗಿ, ತಾವು ಪತ್ತೆ ಮಾಡಿದ್ದ ನೆಲೆಗಳ ಜನಪ್ರಿಯತೆ ಕಡಿಮೆಯಾದಂತೆಲ್ಲ ಆ ಅನ್ವೇಷಕಗಳು ತಮ್ಮ ನೆಲೆಯ ಬಗ್ಗೆ ಪ್ರಚಾರ ಮಾಡುತ್ತಲೇ ಇರುವುದನ್ನು ನಿಲ್ಲಿಸಿ ಉಳಿದವುಗಳು ತೀರ್ಮಾನ ಕೈಗೊಳ್ಳಲು ನೆರವಾಗುತ್ತವೆ. ನಿಮಗೆ ಇಷ್ಟವಿಲ್ಲದಿದ್ದರೆ ಬೇಡ ಎನ್ನುತ್ತವೆ. ಈ ಎರಡೂ ತಂತ್ರಗಳು ನಿರ್ದಿಷ್ಟವಾದ ಹಾಗೂ ನಿಶ್ಚಿತವಾದ ತೀರ್ಮಾನವನ್ನು ಶೀಘ್ರವಾಗಿ ಕೈಗೊಳ್ಳಲು ಹೇಗೆ ನೆರವಾಗುತ್ತವೆ ಎಂದು ತಿಳಿಯುವುದು ಕಷ್ಟವಲ್ಲ. ಇಂತಹ ತಂತ್ರಗಳು ಇಲ್ಲದೆಯೇ ಸುಸ್ಪಷ್ಟವಾದ ತೀರ್ಮಾನವನ್ನು ಕೈಗೊಳ್ಳಲು ನಮಗೆ ಕಷ್ಟವಾದ ಸಂದರ್ಭಗಳು ಅಷ್ಟೇ ಸುಲಭವಾಗಿ ನೆನಪಾಗುತ್ತವೆ ಅಲ್ಲವೇ? ಜೇನ್ನೊಣಗಳ ಪ್ರಜಾಸತ್ತೆ ಎನ್ನುವ ಪುಸ್ತಕದಲ್ಲಿ ಸೀಲಿ ಜೇನ್ನೊಣಗಳ ಈ ಪ್ರಜಾಸತ್ತಾತ್ಮಕ ತೀರ್ಮಾನ ಕ್ರಿಯೆಯನ್ನು ಸವಿವರವಾಗಿ ನೀಡಿರುವುದಲ್ಲದೆ ಅದನ್ನು ನಮ್ಮ ಪ್ರಜಾಸತ್ತಾತ್ಮಕ ತೀರ್ಮಾನಗಳ ಜೊತೆಗೆ ಹೋಲಿಸಿದ್ದಾರೆ. ಈತ ನ್ಯೂ ಇಂಗ್ಲೆಂಡ್ ಪ್ರಾಂತ್ಯದಲ್ಲಿ ನಡೆಯುವ ಟೌನ್ ಮೀಟಿಂಗ್ ಎನ್ನುವ ಪಟ್ಟಣ ಸಭೆಗಳನ್ನು ಮಾನವ ಸಮಾಜವನ್ನಾಗಿ ಪರಿಗಣಿಸಿದ್ದ. ವರ್ಷಕ್ಕೊಮ್ಮೆ ಸಾಮಾನ್ಯವಾಗಿ ಮಾರ್ಚ್ ಮಾಸದ ಮೊದಲ ಸೋಮವಾರದ ನಂತರ ಮಂಗಳವಾರದಂದು ನಡೆಯುವ ಪಟ್ಟಣ ಸಭೆಯಲ್ಲಿ ಪಟ್ಟಣದ ನಾಗರಿಕರೆಲ್ಲರೂ ಬಹಿರಂಗ ಸಭೆಯಲ್ಲಿ ಒಟ್ಟಾಗಿ ತಮ್ಮ ಪಟ್ಟಣದ ಪ್ರತಿಯೊಬ್ಬರನ್ನೂ ನಿಯಂತ್ರಿಸುವಂತಹ ಕಾನೂನು ನಿಯಮಗಳನ್ನು ತೀರ್ಮಾನಿಸುತ್ತಾರೆ. ಇಲ್ಲಿ ಈ ಪಟ್ಟಣ ಸಭೆಯನ್ನು ಜೇನುಣಗಳ ಹಿಂಡಿನ ಸಭೆಯೊಂದಿಗೆ ಹೋಲಿಸಿ 5 ಪಾಠಗಳನ್ನು ಕಲಿಯಬಹುದು ಎಂದು ತೋರಿಸಿದ್ದಾನೆ. ಇದು ಆತ ಹೇಳಿದ್ದು ಹೀಗೆ: 1. ಸಮಾನ ಮನಸ್ಕರು ಒಬ್ಬರಿನ್ನೊಬ್ಬರ ಮೇಲೆ ಗೌರವವೂ ಇರುವ ವ್ಯಕ್ತಿಗಳ ತಂಡವೊಂದನ್ನು ರಚಿಸುವುದು. 2. ಈ ಗುಂಪಿನ ವಿಚಾರಗಳ ಮೇಲೆ ಮುಖಂಡನ ಪ್ರಭಾವ ಕನಿಷ್ಠವಾಗುವಂತೆ ಮಾಡುವುದು. 3. ಸಮಸ್ಯೆಗೆ ವೈವಿಧ್ಯಮಯವಾದ ಪರಿಹಾರಗಳನ್ನು ಸೂಚಿಸುವುದು. 4. ಚರ್ಚೆಯ ಮೂಲಕ ತಂಡದ ವಿಚಾರಗಳನ್ನು ಒಗ್ಗೂಡಿಸುವುದು. ಹಾಗೂ 5. ಶೀಘ್ರವಾಗಿ ಹಾಗೂ ಸ್ಪಷ್ಟವಾಗಿ ಒಗ್ಗಟ್ಟಿನ ತೀರ್ಮಾನ ಸಾಧ್ಯವಾಗಲು ಬಹುಮತವನ್ನು ಬೆಂಬಲಿಸುವುದು. ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಈ 5 ನಿಯಮಗಳನ್ನು ಪಟ್ಟಣವು ಜೇನೊಣಗಳು ಹೇಗೆ ಪಾಲಿಸುತ್ತವೆನ್ನುವುದನ್ನು, ಅವು ಎಷ್ಟು ಫಲಕಾರಿ ಎನ್ನುವುದನ್ನು ಸೀಲಿ ವಿವರಿಸಿದ್ದಾನೆ. ಸೀಲಿ ಸಮರ್ಥ ತಂಡದ 5 ಅಭ್ಯಾಸಗಳು ಎಂದು ಈ 5 ನಿಯಮಗಳನ್ನು ಹೆಸರಿಸಿ ಸ್ವತಃ ತನ್ನ ವಿಭಾಗದಲ್ಲಿ ಸಭೆ ನಡೆಯುವಾಗ ಇವನ್ನು ಪಾಲಿಸಿದ ಬಗೆಯನ್ನೂ ನಿರೂಪಿಸಿದ್ದಾನೆ. ಈ ಪುಟ್ಟ ಪುಸ್ತಕದಲ್ಲಿ ಸೀಲಿ ಹೇಳಿದ ಅತ್ಯಂತ ಗಂಭೀರ ಚಿಂತನೆಗೀಡು ಮಾಡುವ ಮಾತು ಎಂದರೆ, ಈ ಜೇನೊಣಗಳು ವೆರಮಾಂಟಿನ ಬ್ರಾಡ್ಫರ್ಡ್ ಪಟ್ಟಣದ ಸಭೆಗಳನ್ನು 4 ದಶಕಗಳ ಕಾಲ ನಿಭಾಯಿಸಿದ ಸಜ್ಜನನಾದ ಮಿಸ್ಟರ್ ಲ್ಯಾರಿ ಕಾಫಿನ್ ಹಾಗೂ ನಾನು ಯಾವುದೇ ಸಂಘರ್ಷವಿಲ್ಲದ ತೀರ್ಮಾನಗಳನ್ನು ಕೈಗೊಳ್ಳಲು ಈ 5 ನಿಯಮಗಳನ್ನೇ ಬಳಸುತ್ತೇವೆ. ನೆಗಡಿಯಾಯಿತೆಂದು ಮೂಗು ಕತ್ತರಿಸುವುದೇ? ಒಟ್ಟು 1 ಕೋಟಿ ಜೀವಿ ಪ್ರಭೇದಗಳಿವೆ. ಇವು ಪ್ರತಿಯೊಂದು ಒಂದೊಂದು ಪಾಠವನ್ನು ಕಲಿಸಬಲ್ಲವು. ಜೊತೆಗೆ 1,800 ಕೋಟಿ ವರ್ಷಗಳವರೆಗೂ ಅವಿರತವಾಗಿ ಶ್ರಮಿಸಿದ ನಿಸರ್ಗ ಇವುಗಳನ್ನು ಆಯ್ದು ಈ ವೈವಿಧ್ಯಮಯ ಗುಣಗಳನ್ನು ವರವಾಗಿತ್ತಿದೆ. ಜೀವ ಹಾಗೂ ಜೈವಿಕ ಕ್ರಿಯೆಗಳಂತಹ ಪ್ರಕ್ರಿಯೆಗಳ ಮೇಲೆ ನಮ್ಮ ಅತೀವ ಆಸಕ್ತಿಯನ್ನು ವಿವರಿಸಲು ಹಾರ್ವರ್ಡಿನ ಜೀವಿ ವಿಜ್ಞಾನಿ ಇವೊ ವಿಲ್ಸನ್ ಬಯೋಫಿಲಿಯಾ ಅರ್ಥಾತ್ ಜೀವಿಪ್ರಿಯ ಎಂಬ ಪದವೊಂದನ್ನೇ ಕಟ್ಟಿಬಿಟ್ಟಿದ್ದಾನೆ. ಈ ಒಂದೇ ಪದ ಶೀರ್ಷಿಕೆಯಾಗಿರುವ ಆತನ ಪುಸ್ತಕ ಇಂತಹ ಹಲವು ಗಹನವಾದ ವಿಚಾರಗಳ ಮೂಲ. ಜೆರುಸಲೇಮಿನ ಕೋಟಿ ವರ್ಷಗಳ ಇತಿಹಾಸ ಅದರ 3,000 ವರ್ಷಗಳ ಚರಿತ್ರೆಯಷ್ಟೇ ಪ್ರಭಾವಶಾಲಿ. ಮಾನವತೆ ಇಂದು ಉತ್ಕೃಷ್ಟವೆನಿಸುವುದಕ್ಕೆ ಕಾರಣ ನಾವು ಉಳಿದ ಜೀವಿಗಳಿಗಿಂತಲೂ ಮೇಲು ಎಂಬುದಲ್ಲ, ಅವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎನ್ನುವುದೇ ಜೀವದ ನಮ್ಮ ಪರಿಕಲ್ಪನೆಯನ್ನು ಸುಧಾರಿಸಿದೆ ಎಂದು ಹೇಳಿದ್ದಾನೆ. ಹಾಗಿದ್ದರೆ ಯಾರಾದರೂ ಇಂತಹ ಅರಿವು ಹಾಗೂ ವಿವೇಚನೆಯನ್ನು ದುರ್ಬಳಕೆ ಮಾಡಿಕೊಂಡು ಉಳಿದ ಮನುಷ್ಯರಿಗೆ ತೊಂದರೆ ತರಬಹುದು ಎನ್ನುವ ಭಯದಿಂದ ಈ ಅರಿವು ಹಾಗೂ ವಿವೇಚನೆಯ ಮೂಲಗಳಾದ ಇತರೆ ಎಲ್ಲ ಜೀವಿಗಳನ್ನು ಮೂಲೆಗುಂಪು ಮಾಡಬೇಕೆ? ಖಂಡಿತವಾಗಿಯೂ ಇದು ಸಾಧ್ಯವಿಲ್ಲ. ಏಕೆಂದರೆ ನಿಸರ್ಗದಲ್ಲಿ ಯಾರಿಗೂ ಪ್ರತ್ಯೇಕ ಸ್ಥಾನವಿಲ್ಲ, ನಾವು ಕೂಡ ನಿಸರ್ಗದ ಅಂಶವೇ. ಜೊತೆಗೆ ಹೀಗೆ ತನ್ನ ಸಹಜೀವಿಗಳ ಬಗ್ಗೆ ಇನ್ನೇನೇನು ಕೆಟ್ಟದು ತಿಳಿದು ಬರುತ್ತದೆಯೋ ಎಂದು ಭಯಪಡುವುದು ಈ ಭೂಮಿಯಲ್ಲಿರುವ ಅತ್ಯಂತ ಬುದ್ಧಿವಂತ ಪ್ರಾಣಿ ಎನಿಸಿಕೊಂಡವರಿಗೆ ಒಪ್ಪುವುದಿಲ್ಲ. ನಾವು ನಮ್ಮ ಸಹವರ್ತಿಗಳನ್ನು ಹಾಗೆಯೇ ಅಷ್ಟೇ ಪ್ರೀತಿಯಿಂದ ನಮ್ಮ ಸಹಜೀವಿಗಳನ್ನೂ ಕಾಣುವಂತೆ, ಒಳ್ಳೆಯದನ್ನು ಕೆಟ್ಟದ್ದರಿಂದ ಹೆಕ್ಕುವ ಬುದ್ಧಿ ಬರುವಂತೆ ನಮ್ಮ ಮಕ್ಕಳನ್ನು ಬೆಳೆಸೋಣ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಮೂಲ ಆಂಗ್ಲ ಪಾಠ ದಿ ವೈರ್ ಸೈನ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 33ಕ್ಕೆ ತಮಗೆ ಸ್ವಾಗತ. ಅನಿಮಲ್ ಯೂನಿಟ್ ಅಥವಾ ಪ್ರಾಣಿ ಮಾನ ಮಾಪನ ಯೂನಿಟ್ ಅಂದರೆ ಒಂದು ಮಾನ ಅಥವಾ ಮಾಪನ ಎಂದು ಕರೆಯಬಹುದು. ಒಂದು ವಯಸ್ಕ ಹಸುವಿನ ತೂಕಕ್ಕೆ ಸಮನಾದ ಅಳತೆ ಅಂದರೆ ಸರಾಸರಿ 454 ಕಿಲೋಗ್ರಾಂ. ಒಂದು ಹಸುವು ತೂಕದಲ್ಲಿ ಒಂದು ಕುದುರೆಗೆ ಅಥವಾ ಎರಡು ಹೆಸರುಗತ್ತೆಗೆ ಸಮ, ಇಲ್ಲವೇ 5 ಕುರಿಗಳಿಗೆ ಅಥವಾ 5 ಹಂದಿಗಳಿಗೆ ಅಥವಾ 6 ಆಡುಗಳಿಗೆ ಸಮ. ಇಂಥ ಪ್ರಾಣಿ ಮಾನದ ಆಧಾರದ ಮೇಲೆಯೇ ರಾಸುಗಳ ಸಾಗಣೆ ಹಾಗೂ ದಾಸ್ತಾನು ನಿರ್ವಹಣೆಯ ಲೆಕ್ಕಾಚಾರ ಮಾಡಲಾಗುತ್ತದೆ. ಅನಿಮಲ್ ವೇಸ್ಟ್ ಪ್ರಾಣಿ ಕಸ ಅಥವಾ ಪ್ರಾಣಿ ತ್ಯಾಜ್ಯ. ಕೊಟ್ಟಿಗೆಯಲ್ಲಿ ಉಂಟಾಗುವ ಕಸ, ಜಾನುವಾರುಗಳ ಸಗಣಿ ಮತ್ತು ಗಂಜಲಗಳಲ್ಲದೆ ಅವು ಮಲಗಲು ಹಾಸುವ ಎಲೆಗಳು, ಹುಲ್ಲು, ಅವು ತಿಂದುಳಿದ ಮೇವಿನ ಭಾಗಗಳೆಲ್ಲ ಪ್ರಾಣಿಯ ಕಸವೇ. ಪ್ರಾಣಿಗಳ ಸತ್ತ ದೇಹವನ್ನು ಮತ್ತು ಕಸಾಯಖಾನೆಯಿಂದ ಉಂಟಾಗುವ ಕಸವನ್ನು ಕೂಡ ಪ್ರಾಣಿ ಕಸವೆಂದು ಹೇಳಬಹುದು. ಮಾಂಸ, ಕೊಂಬುಗಳು, ಗೊರಸುಗಳು, ಒಣಗಿದ ರಕ್ತ ಮುಂತಾದ ತ್ಯಾಜ್ಯಗಳನ್ನು ಸಹ ಪ್ರಾಣಿ ಕಸಕ್ಕೆ ಸೇರಿಸಬಹುದು. ಕೊಟ್ಟಿಗೆ ಗೊಬ್ಬರ ಫಾರ್ಮ್ ಯಾರ್ಡ್ ಮೆನ್ಯೂರ್ ಅನ್ನು ಪ್ರಾಣಿ ತ್ಯಾಜ್ಯದಿಂದ ತಯಾರಿಸಿರುತ್ತಾರೆ. ಕೊಟ್ಟಿಗೆಯಿಂದ ಸಗಣಿ, ಗಂಜಲ, ತಿಂದುಳಿದ ಮೇವು ಇವೆಲ್ಲವನ್ನು ಪ್ರತಿನಿತ್ಯ ಸಂಗ್ರಹಿಸಿ ಸುಮಾರು 6 ಮೀಟರ್ ಉದ್ದ, 2 ಮೀಟರ್ ಅಗಲ ಮತ್ತು 1 ಮೀಟರ್ ಆಳದ ಗುಂಡಿಯಲ್ಲಿ ಸುರಿಯುತ್ತಾರೆ. ಪ್ರತಿಯೊಂದು ಗುಂಡಿಯನ್ನು ಹೀಗೆ ಭೂಮಟ್ಟಕ್ಕಿಂತ 0.5 ಮೀಟರ್ ಎತ್ತರದವರೆಗೆ ತುಂಬಿ ಮಣ್ಣು ಮತ್ತು ಸಗಣಿಯನ್ನು ನೀರಿನಲ್ಲಿ ಹದವಾಗಿ ಕಲಸಿ ತುಂಬಿಟ್ಟು ತ್ಯಾಜ್ಯದ ಮೇಲೆ ಸುರಿಯುತ್ತಾರೆ. ನಂತರ 3-4 ತಿಂಗಳ ಕಾಲ ಅದನ್ನು ಮುಟ್ಟದೆ ಕೊಳೆಯಲು ಬಿಡುತ್ತಾರೆ. ಈ ಅವಧಿಯಲ್ಲಿ ವಾಯುವಲ್ಲದ ಜೀವಿಗಳು ಅಥವಾ ಅವಾಯುಜೀವಿಗಳು, ಸೂಕ್ಷ್ಮಜೀವಿಗಳು ಕೊಳೆಯುವ ಕ್ರಿಯೆಯನ್ನು ಸಂಪೂರ್ಣಗೊಳಿಸುತ್ತವೆ. 3 ಅಥವಾ 4 ತಿಂಗಳಲ್ಲಿ ಈ ಗೊಬ್ಬರ ಬಳಕೆಗೆ ಯೋಗ್ಯವಾಗುತ್ತದೆ. ಬಿತ್ತನೆಗೆ 4-5 ವಾರಗಳ ಮುಂಚೆ ಕೃಷಿ ಭೂಮಿಗೆ ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮಣ್ಣಿನ ಜೊತೆ ಹದವಾಗಿ ಬೆರೆಸುತ್ತಾರೆ. ಚೆನ್ನಾಗಿ ಕೊಳೆತ ಗೊಬ್ಬರದಲ್ಲಿ 0.5% ಸಾರಜನಕ, 0.2% ರಂಜಕದ ಪೆಂಟಾಕ್ಸೈಡ್ P2O5 ಮತ್ತು 0.5% ಪೊಟಾಷಿಯಂ ಮಾನಾಕ್ಸೈಡ್ K2O ಇರುತ್ತದೆ. ನಾವು ತಿಳಿದಂತೆ ಹಳ್ಳಿಗಳಲ್ಲಿ ಈ ದನದ ಕೊಟ್ಟಿಗೆಯಿಂದ ಬರುವ ಸಗಣಿ, ಗಂಜಲ ಹಾಗೂ ತಿಂದುಳಿದ ಮೇವನ್ನು ಹಳ್ಳಿಯ ಜನರು ಒಂದು ಗುಂಡಿಯಲ್ಲಿ ತುಂಬುತ್ತಾರೆ. ಈ ಗುಂಡಿಯು ತುಂಬಲು 1 ವರ್ಷವೇ ಬೇಕಾಗುತ್ತದೆ. 1 ವರ್ಷದವರೆಗೆ ಈ ವಾಯುರಹಿತ ಜೀವಿಗಳು ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನು ಅಥವಾ ಗಂಜಲವನ್ನು ಅಥವಾ ಸಗಣಿಯನ್ನು ಅಥವಾ ಎಲೆಗಳನ್ನು ಕಾಂಪೋಸ್ಟನ್ನಾಗಿ ತಯಾರಿಸುತ್ತವೆ, ಅಂದರೆ ಮೇಲು ಗೊಬ್ಬರವನ್ನಾಗಿ ತಯಾರಿಸುತ್ತಾರೆ. ಇದನ್ನು ರೈತರು 1 ವರ್ಷಕ್ಕೊಮ್ಮೆ ಮಾತ್ರ ತೆಗೆಯುತ್ತಾರೆ. ಇವುಗಳನ್ನು ತಿಪ್ಪೆ ಗುಂಡಿಗಳೆಂದು ಹಳ್ಳಿಯ ಜನರು ಹೇಳುತ್ತಾರೆ. ತಿಪ್ಪೆ ಗುಂಡಿಗಳು ನಥಿಂಗ್ ಬಟ್ ಅನರಬಿಕ್ ಕಾಂಪೋಸ್ಟ್ ಯಾರ್ಡ್ ಅಥವಾ ಅವಾಯುಜೀವಿಗಳಿಂದ ಗೊಬ್ಬರ ತಯಾರಿಸುವ ವಿಧಾನ. ಈ ವಿಧಾನವನ್ನು 100,000 ವರ್ಷಗಳ ಹಿಂದೆ ನಮ್ಮ ಹಳ್ಳಿಯ ಜನರು ಇದರ ಉಪಯೋಗವನ್ನು ಮಾಡುತ್ತಿದ್ದರು. ಅನಿಮಲ್ ವೆಲ್ಫೇರ್ ಅಥವಾ ಪ್ರಾಣಿ ಕಲ್ಯಾಣ, ಸಾಕುಪ್ರಾಣಿಗಳ ಜೀವನಮಟ್ಟ ಸುಧಾರಣೆ ಹಾಗೂ ರಕ್ಷಣೆ, ಇವು ಮುಖ್ಯವಾಗಿ ಪ್ರಾಣಿಗಳ ಆರೋಗ್ಯ, ಆಹಾರ ಮತ್ತು ನೆಲೆಗಳಿಗೆ ಸಂಬಂಧಿಸಿವೆ. ಸಾಕುಪ್ರಾಣಿಗಳ ಕುರಿತು ಕ್ರೂರ ವರ್ತನೆಯನ್ನು ಖಂಡಿಸಿ ಸಾಕುಪ್ರಾಣಿಗಳಿಗೆ ಅಗತ್ಯವಾದ ಸೌಲಭ್ಯವನ್ನು ಒದಗಿಸಿಕೊಡಲು ಪ್ರಾಣಿ ಕಲ್ಯಾಣ ಪ್ರೇರೇಪಿಸುತ್ತದೆ. ಪ್ರಾಣಿ ಕಲ್ಯಾಣ ಮಂಡಳಿ, ಪ್ರಾಣಿ ದಯಾ ಸಂಸ್ಥೆ, ಪ್ರಾಣಿ ಮಿತ್ರ, ಕಪಫೋನ್ ಅನ್ಲಿಮಿಟೆಡ್ ಪ್ಲಸ್ ಆಕ್ಷನ್ CUPA ಮುಂತಾದ ಹಲವಾರು ಸಂಘ ಸಂಸ್ಥೆಗಳು ಪ್ರಾಣಿ ಕಲ್ಯಾಣಕ್ಕಾಗಿ ದುಡಿಯುತ್ತಿವೆ. ಆನ್ ಅಯಾನ್ ಋಣ ಅಯಾನ್ ಅಥವಾ ಆನ್ ಅಯಾನ್, ಕನ್ನಡದಲ್ಲಿ ಆನ್ ಅಯಾನ್ ಎಂದೇ ಕರೆಯಬಹುದು. ಋಣ ವಿದ್ಯುತ್ತಾವೇಶವಿರುವ ಅಯಾನ್, ಪರಮಾಣುವೊಂದಕ್ಕೆ ಎಲೆಕ್ಟ್ರಾನ್ಗಳು ಸೇರ್ಪಡೆಯಾದಾಗ ಅಥವಾ ಪರಮಾಣು ಗುಚ್ಛವೊಂದರಲ್ಲಿ ಅದರಲ್ಲಿರುವ ಎಲ್ಲ ಪರಮಾಣು ಬೀಜಗಳು ಒಟ್ಟು ಧನ ವಿದ್ಯುತ್ ವೇಶಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಗಳಿದ್ದರೆ ಋಣ ಅಯಾನ್ ಉಂಟಾಗುತ್ತದೆ. ಕ್ಲೋರೈಡ್ Cl- ನೈಟ್ರೇಟ್ NO3- ಸಲ್ಫೇಟ್ SO4- ಋಣ ಅಯಾನ್ಗಳಿಗೆ ಉದಾಹರಣೆಗಳಾಗಿವೆ. ಋಣ ಅಯಾನ್ಗಳು ಸಾಮಾನ್ಯವಾಗಿ ಅಲೋಹಗಳು ಅಂದರೆ ಲೋಹಗಳಲ್ಲದೇ ಇರತಕ್ಕಂತಹ ವಸ್ತುಗಳು. ಧನ ಅಯಾನ್ಗಳು ಮತ್ತು ಋಣ ಅಯಾನ್ಗಳು ಒಟ್ಟಿಗೆ ಸೇರಿದಾಗ ಅಯಾನಿಕ್ ಬಂಧ ವಿದ್ಯುತ್ ವೇಲೆನ್ಸಿ ಅಥವಾ ಬಂಧ ಉಂಟಾಗುತ್ತದೆ. ಪರಸ್ಪರ ವಿರುದ್ಧ ವಿದ್ಯುತ್ ವೇಷದಿಂದಾಗಿ ಋಣ ಮತ್ತು ಧನ ಅಯಾನ್ಗಳು ಆಕರ್ಷಿಸಲ್ಪಡುತ್ತವೆ. ಹೀಗಾಗಿ ಇಲ್ಲಿ ಉಂಟಾಗುವ ಬಂಧ ತುಂಬ ಬಲವಾಗಿರುತ್ತದೆ. ಅಯಾನಿಕ್ ಸಂಯುಕ್ತಗಳು ನೀರಿಗೆ ಸೇರಿದಾಗ ಅಯಾನ್ಗಳು ಬೇರ್ಪಡುತ್ತವೆ. ಅಯಾನ್ನ ಸಂಯುಕ್ತಗಳಲ್ಲಿ ಸಾಮಾನ್ಯವಾಗಿ ಒಂದು ಲೋಹ ಮತ್ತೊಂದು ಅಲೋಹವಾಗಿ ಇರುತ್ತದೆ. ಆನ್ಯುಯಲ್ ಪ್ಲಾಂಟ್ ಅಥವಾ ಏಕವಾರ್ಷಿಕ ಸಸ್ಯ, ಒಂದು ಶ್ರೇಯ ಅಥವಾ ಸೀಸನ್ನಲ್ಲಿ ಜೀವನ ಚಕ್ರವನ್ನು ಪೂರೈಸುವ ಸಸ್ಯ. ಬೀಜಾಂಕುರದಿಂದ ಹಿಡಿದು ಹೂ ಬಿಡುವುದು, ಬೀಜೋತ್ಪತ್ತಿ ಮಾಡುವುದು, ಕೊನೆಗೆ ಸಸ್ಯ ಒಣಗಿ ಹೋಗುವುದು, ಇವೆಲ್ಲವನ್ನು ಕೆಲವು ಸಸ್ಯಗಳು ಒಂದು ಶ್ರೇಯ ಅಥವಾ ಸೀಸನ್ನಲ್ಲಿ ಮಾಡುತ್ತವೆ ಅಥವಾ ಪೂರೈಸುತ್ತವೆ. ಉದಾಹರಣೆಗೆ ಭತ್ತ. ಈ ಸಸ್ಯಗಳು ಜೀವನ ಚಕ್ರ 45 ದಿನಗಳಿಂದ ಹಿಡಿದು 3 ತಿಂಗಳವರೆಗೆ ಇರಬಹುದು. ಒಂದು ವರ್ಷದೊಳಗೆ ಒಂದು ಉತ್ಪಾದನೆಯನ್ನು ನೀಡಿ ತನ್ನ ಜೀವನ ಚಕ್ರವನ್ನು ಪೂರೈಸುವ ಸಸ್ಯ ಎಂಬರ್ಥದಲ್ಲಿ ಈ ಪದವನ್ನು ಬಳಸುತ್ತಾರೆ. ಪ್ರಾಯಶಃ ಏಕಋತು ಸಸ್ಯವೆನ್ನುವುದು ಸಹ ಹೆಚ್ಚು ಸಮಂಜಸವಾಗಿದೆ. ಆರ್ಕ್ಟಿಕ್ ಓಷನ್, ಅಂಟಾರ್ಕ್ಟಿಕ ಸಾಗರ, ದಕ್ಷಿಣ ಧ್ರುವ ಸಾಗರ ಎಂದು ಹೇಳಬಹುದು. ಅಂಟಾರ್ಕ್ಟಿಕಾ ಖಂಡವನ್ನು ಸುತ್ತುವರೆದಿರುವ ಸಾಗರ. ಇದು 40 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ ದಕ್ಷಿಣ ಧ್ರುವದವರೆಗೆ ವಿಸ್ತರಿಸಿದೆ. ಸಾಗರದ ನೀರಿನ ಉಷ್ಣತೆ -1.8°C -10°C ಇದೆ. ಅಂಟಾರ್ಕ್ಟಿಕಾ ಖಂಡದ ಭೂಭಾಗದ ಸ್ಥಿತಿಗತಿಗಳು ಜೀವಿಗಳಿಗೆ ಪ್ರತಿಕೂಲವಾಗಿರುವುದರಿಂದ ಇಲ್ಲಿ ಸಾಗರ ಜೀವಿಗಳೇ ಹೆಚ್ಚು. ನೀರಿನ ಉಷ್ಣತೆಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಗಳಿಲ್ಲಿವೆ. ಇಲ್ಲಿ ಜೀವಿಸಿರುವ ವಿಶಿಷ್ಟ ಪ್ರಾಣಿಗಳೆಂದರೆ ಸೀಲ್, ತಿಮಿಂಗಲ ಮತ್ತು ಪೆಂಗ್ವಿನ್. ಸಾಗರ ಹಕ್ಕಿಗಳು, ತಿಮಿಂಗಲವನ್ನು ಬಿಟ್ಟು ಉಳಿದ ಪ್ರಾಣಿಗಳು ಮೊಟ್ಟೆ ಇಡಲು ಮರಿ ಹಾಕಲು ಸಾಗರದಿಂದ ಹೊರಗೆ ಬರುತ್ತವೆ. ಎಂಪರರ್ ಎನ್ನುವ ಬೃಹತ್ ಪೆಂಗ್ವಿನ್ ಹಕ್ಕಿಯು ಸಾಗರದ ಹಿಮ ಗಟ್ಟಿದ ಭಾಗದ ಮೇಲೆ ಮೊಟ್ಟೆ ಇಡುತ್ತದೆ. ಗಂಡು ಹಕ್ಕಿ 8-9 ವಾರಗಳ ಕಾಲ ಮೊಟ್ಟೆಗಳನ್ನು ತನ್ನ ಕಾಲ ಮೇಲೆ ಇಟ್ಟುಕೊಂಡು ಶಾಖವನ್ನು ಕೊಟ್ಟು ಮರಿ ಮಾಡುತ್ತದೆ. ಸಾಗರ ಪ್ರವಾಹಗಳು ಸಸ್ಯ ಬೆಳವಣಿಗೆಗೆ ಅತ್ಯವಶ್ಯಕವಾದ ಪೋಷಕಾಂಶಗಳನ್ನು ಹೊತ್ತು ತರುತ್ತವೆ. ಪೋಷಕಾಂಶಯುಕ್ತ ನೀರಿನಲ್ಲಿ ಸಸ್ಯ ಪ್ಲವಕಗಳು ಅಥವಾ ಸೂಕ್ಷ್ಮ ತೇಲುವ ಸಸ್ಯಗಳು ಅಥವಾ ಫೈಟೋ ಪ್ಲಾಂಕ್ಟಮ್ ಹೇರಳವಾಗಿ ಬೆಳೆಯುತ್ತದೆ. ಇವುಗಳನ್ನು ಮೀನುಗಳು ಹಾಗೂ ಪೆಂಗ್ವಿನ್ಗಳು ಆಹಾರವಾಗಿ ಉಪಯೋಗಿಸುತ್ತವೆ. ಮೀನುಗಳು ಈ ಸೂಕ್ಷ್ಮ ತೇಲುವ ಸಸ್ಯಗಳನ್ನು ತಿನ್ನುತ್ತವೆ ಹಾಗೂ ಮೀನುಗಳನ್ನು ಬೃಹತ್ ತಿಮಿಂಗಲಗಳು ಹಾಗೂ ಕಡಲದ ಸಿಂಹಗಳು ಹಾಗೂ ಪೆಂಗ್ವಿನ್ಗಳು ಆ ಮೀನುಗಳನ್ನು ಹಿಡಿದು ತಿನ್ನುತ್ತವೆ. ಆಂಥ್ರೋಪೋಗೆನಿ, ಮಾನವನ ಜನನ. ಮಾನವರ ಹುಟ್ಟು ಮತ್ತು ವಿಕಾಸವನ್ನು ಕುರಿತು ಅಧ್ಯಯನ. ಗ್ರೀಕ್ ಮೂಲದ ಈ ಪದವನ್ನು 1839 ಮೊಟ್ಟ ಮೊದಲಿಗೆ ಪ್ರಯೋಗಿಸಲಾಗಿತ್ತು. ಇತ್ತೀಚೆಗೆ ಮಾನವರ ವಿಕಾಸದಿಂದಾಗಿ ಚಟುವಟಿಕೆಗಳಿಂದಾಗಿ ಉಂಟಾಗುವ ಪ್ರಕ್ರಿಯೆಗಳಿಗೆ ಮತ್ತು ಪದಾರ್ಥಗಳಿಗೆ ಈ ಪದವನ್ನು ಬಳಸುತ್ತಾರೆ. ಉದಾಹರಣೆಗೆ ಮಾನವ ಜನ್ಯ ಹಸಿರುಮನೆ ಅನಿಲಗಳು ಆಂಥ್ರೋಪೋಜೆನಿಕ್ ಹಾಗೂ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಆಂಥ್ರೋಪೋಜೆನಿಕ್ ಗ್ರೀನ್ ಹೌಸ್ ಗ್ಯಾಸಸ್ ಎಂದು ಒಂದೇ ಶಬ್ದವನ್ನು ಉಪಯೋಗಿಸಬಹುದಾಗಿದೆ. ಆಂಥ್ರೋಪೋಜಿಯೋಮಾರ್ಫಾಲಜಿ, ಮಾನವನ ಭೂರೂಪಶಾಸ್ತ್ರ. ಮಾನವರ ಚಟುವಟಿಕೆಗಳಿಂದ ಉಂಟಾಗುವ ಭೂ ಪ್ರಕ್ರಿಯೆಗಳನ್ನು ಮತ್ತು ಭೂ ಸ್ವರೂಪಗಳನ್ನು ಕುರಿತು ಅಧ್ಯಯನ. ತೀವ್ರ ಮಣ್ಣಿನ ಸವಕಳಿ, ನದಿಯ ನೀರನ್ನು ನಿರ್ದಿಷ್ಟ ದಿಕ್ಕಿಗೆ ಹರಿಬಿಡುವ ಕಾಲುವೆಗಳ ನಿರ್ಮಾಣ, ಅಂತರ್ಜಲ ಉದ್ಧರಣ ಮತ್ತು ಖನಿಜಗಳ ನಿರಂತರ ಗಣಿಗಾರಿಕೆ, ಕಲ್ಲು ಪುಡಿ ಮಾಡುವುದು ಮುಂತಾದ ಚಟುವಟಿಕೆಗಳಿಂದ ಉಂಟಾದ ಕೊಳ್ಳಗಳು ಹಾಗೂ ಸುರಂಗಗಳ ಅಧ್ಯಯನವನ್ನು ಇದು ಒಳಗೊಂಡಿದೆ. ಎಪಿಸೋಡ್ 33 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೊದಲನೆಯ ಪದ್ಯ. ಆ ಪದ್ಯ ಹೀಗಿದೆ. ಶ್ರೀಯನರಾತಿ ಬಡ ಸೃಕ್ತೋಯಧಿಯುಳ್ ಪಡೆದ ವೀರನುರಾಧರಿಗಳ ನಾಪ್ಪಿಯ ಪದ ಸ್ಫುರಿತನ ಕಚ್ಚಾಯಗಳು ನಿರ್ಸಿನಿಂದ ಗಂಡಂ ಹರಿಗಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಶ್ರೀಯಂ ಅರಾತಿ ಬಡ ಸೃಕ್ತೋಯಧಿಯುಳ್ ಪಡೆದ ವೀರಂ ಉರದೆ ಅರಿಗಳಂ ಆತ್ಮೀಯ ಪದಸ್ಫುರಿತ ನಖ ಛಾಯೆಗಳೊಳ್ ನಿರಿಸಿ ನಿಂದ ಗಂಡಂ ಹರಿಗಂ. ಇದರ ವ್ಯಾಖ್ಯಾನವನ್ನು ಹೀಗೆ ಮಾಡಬಹುದು. ಶ್ರೀಯಂ ಅಂದರೆ ಸಂಪತ್ತನ್ನು ಅಥವಾ ಲಕ್ಷ್ಮಿಯನ್ನು. ಅರಾತಿ ಬಳ ಸೃಕ್ತೋಯಧಿಯುಳ್, ಅರಾತಿ ಬಳ ಸೃಕ್ ಅಂದರೆ ಶತ್ರು ಸೈನ್ಯದ ರಕ್ತ ಎನ್ನುವಂತಹ ಬಳಸೃಕ್ತೋಯಧಿ, ಸೃಕ್ ಬಳಸೃಕ್ ತೋಯದಿ ಅಂದರೆ ಸಮುದ್ರ, ತೋಯ ನೀರು, ಧಿ ನೀರಿಗೆ ಆಶ್ರಯವಾಗಿರೋದು, ಹಾಗಾದಾಗಿ ತೋಯದಿ ಸೃಕ್ ತೋಯದಿ. ಶ್ರೀಯನ್ನು ಸಂಪತ್ತನ್ನು ವೈರಿ ಸೈನ್ಯದ ರಕ್ತ ಎನ್ನುವಂತಹ ಸಮುದ್ರದಲ್ಲಿ ಪಡೆದ ಶ್ರೀಯಂ ರಾತಿ ಬಳಸೃಕ್ ತೋಯದಿಯುಳ್ ಪಡೆದ ಅಲ್ಲಿಂದ ಪಡೆದ ವೀರಂ ಹಾಗೂ ಉರದ ಅರಿಗಳಂ ತಡೆಯದೆ ಅರಿಗಳನ್ನು ಅಂದರೆ ವೈರಿಗಳನ್ನು ಆತ್ಮೀಯ ಪದಸ್ಫುರಿತ ನಖಚ್ಛಾಯೆಗಳು ಉಗುರುಗಳ ಹರಿಗ ಅಂದರೆ ಅರಿಕೇಸರಿ. ಈ ಅರಿಕೇಸರಿಯು ಯಾರು, ಅದರ ಪರಾಕ್ರಮ ಏನು ಎನ್ನುವುದನ್ನು ಶತ್ರು ಸೈನ್ಯದ ರಕ್ತ ಇರುವಂತಹ ಸಮುದ್ರದಲ್ಲಿ ಪಡೆದ ಅಂತಹ ವೀರ ಆತ ಉರದ ಹರಿಗಳನ್ನು ತಡೆಯದೆ ವೈರಿಗಳನ್ನು ಆತ್ಮೀಯವಾಗಿ ತನ್ನ ಉಗುರುಗಳಿಂದ ಹೊರಸೂಸುವ ಕಾಂತಿಯಲ್ಲಿ ನಿಲ್ಲಿಸಿ ಅಂದರೆ ಕೇವಲ ಉಗುರಿನ ಮೊನೆಯಲ್ಲಿ ಸನ್ನೆ ಮಾಡುವುದರ ಮೂಲಕ ಅವರ ಆಟಾಟೋಪವನ್ನು ನಿಲ್ಲಿಸಿ ನಿರಿಸಿನಿಂದ ಗಂಡಂ ಹರಿಗಂ ನಿಲ್ಲಿಸಿದಂತಹ ಗಂಡ ವೀರ ಯಾರು ಅಂದರೆ ಈ ಹರಿಕೇಸರಿ ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ. ಅಂದರೆ ಕ್ಷೀರ ಸಮುದ್ರವನ್ನು ಮಥಿಸಿ ದೇವತೆಗಳು ಮತ್ತು ಅಸುರರು ಲಕ್ಷ್ಮಿಯನ್ನು ಅಥವಾ ಆ ಸಂಪತ್ತಿಗೆ ಅಧಿದೇವತೆಯಾದಂಥ ಲಕ್ಷ್ಮಿಯನ್ನು ಪಡೆದರು. ಹಾಗೆಯೇ ನಮ್ಮ ಹರಿಕೇಸರಿ ಸಂಪತ್ತನ್ನು ಹೇಗೆ ಪಡೆದ? ಶತ್ರುಗಳೆನ್ನುವಂತಹ ಸೈನ್ಯ ಸಾಗರವನ್ನು ಮಥಿಸಿ ಆ ಮೂಲಕ ಅವರ ರಕ್ತದಲ್ಲಿ ಸಂಪತ್ತನ್ನು ಮಥಿಸಿ ಪಡೆದ. ಅಂದರೆ ಎಲ್ಲ ಶತ್ರುಗಳನ್ನೂ ಕೂಡ ನಿರ್ಮೂಲನೆ ಮಾಡುವುದರ ಮೂಲಕ ಸಂಪತ್ತನ್ನು ಪಡೆದ. ಅದು ಹಿಂದಿನ ಅರಸರು ಯಾವುದೇ ರಾಜರು ಅಥವಾ ಚಕ್ರವರ್ತಿಗಳು ಮಾಡುತ್ತಿದ್ದಂಥ ಒಂದು ಕ್ರಮ. ಆ ಮೂಲಕ ಸಂಪತ್ತನ್ನು ಪಡೆದ. ಹಾಗೆಯೇ ಶತ್ರುಗಳನ್ನು ಸೆರೆ ಸಿಕ್ಕವರನ್ನು ಏನು ಮಾಡಿದೆ ಅಂದರೆ ತನ್ನ ಉಗುರುಗಳ ಕಾಂತಿಯ ಮೂಲಕ, ಅಂದರೆ ತನ್ನ ಉಗುರುಗಳ ಕಾಂತಿಯನ್ನು ಅವರಿಗೆ ಪಸರಿಸುವುದರ ಮೂಲಕ ಅವರನ್ನು ನಿಯಂತ್ರಿಸಿದ ಅಂತಹ ವೀರ ಗಂಡ ಹರಿಗ ಎನ್ನುವಾಗಿ, ಹರಿಗ ಅಂತಂದರೆ ಇಲ್ಲಿ ಹರಿಕೇಸರಿ ಅಥವಾ ಕಾವ್ಯ ವಿಕ್ರಮಾರ್ಜುನ ವಿಜಯಂ ಕಾವ್ಯ ಈ ಅರ್ಜುನನ ಪರವಾದ ಕಾವ್ಯ ಆದ್ದರಿಂದಾಗಿ ಹರಿಕೇಸರಿಯೂ ಹೌದು ಅರ್ಜುನನೂ ಹೌದು ಅಂತ ನಾವಿಲ್ಲಿ ಭಾವಿಸಬೇಕು. ಮತ್ತು ನಾನು ಬಹಳ ಹಿಂದೆ ಎಲ್ಲ ಆಶ್ವಾಸಗಳಲ್ಲಿ ಹೇಳಿದ ಹಾಗೆ ಇಲ್ಲಿ ನಾಂದಿ ಪದ್ಯದಲ್ಲಿ ಕೂಡ ಹರಿಕೇಸರಿಯ ವರ್ಣನೆ, ಅಂದರೆ ಪ್ರತಿ ಆಶ್ವಾಸದ ಆರಂಭದಲ್ಲಿಯೂ ಕೂಡ ಹರಿಕೇಸರಿಯ ಒಂದು ಸ್ತುತಿ ಅಥವಾ ಒಂದು ವರ್ಣನೆ ಮಾಡುವುದು ಪಂಪನ ಸಂಪ್ರದಾಯ. ಅದರ ಪ್ರಕಾರ ಈ ಪದ್ಯವು ಕೂಡ ಹರಿಗನ ಅಥವಾ ಹರಿಕೇಸರಿಯ ಹೊಗಳಿಕೆಯ ಜೊತೆಗೆ ಆರಂಭ ಆಗಿದೆ ಎನ್ನುವುದನ್ನು ಕೂಡ ನಾವು ಗಮನಿಸಬಹುದು. ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೊದಲನೆಯ ಪದ್ಯದ ಬಳಿಕದ ಒಂದು ಸಣ್ಣ ಗದ್ಯದ ತುಣುಕು. ಅದು ಹೀಗಿದೆ: ಆ ಪೊಳಲ ಹೊರವಳಲ ಐದೆ ಬರ್ಪಾಗಳ್. ಪೊಳಲು ಅಂದರೆ ಪಟ್ಟಣ, ಹೊರವಳಲು ಅಂದರೆ ಹೊರಭಾಗ. ಆ ಪಟ್ಟಣದ ಹೊರಭಾಗವನ್ನು ಹೊರಭಾಗದ ಸಮೀಪಕ್ಕೆ ಐದೆ ಸಮೀಪಕ್ಕೆ ಬರ್ಪಾಗಳ್ ಬರುವಾಗ ಎನ್ನುವುದು ಆ ಗದ್ಯ ತುಣುಕಿನ ಅರ್ಥ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಗೇಮ್ಸ್ ಆಟಗಳ ಬಗ್ಗೆ ವಾಕ್ಯ ರಚನೆಯನ್ನ ನೋಡಿದ್ವಿ. ಜೊತೆಯಲ್ಲಿ LY ಮತ್ತು Y ಅಕ್ಷರದ ಚಮತ್ಕಾರ ಹೇಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಯಾವುದೇ ಒಂದು ನಾಮಪದ ಫಾದರ್, ಮದರ್, ಸಿಸ್ಟರ್, ಬಾಡಿ ಇವಕ್ಕೆಲ್ಲ LY ಸೇರಿ ಅದು ವಿಶೇಷಣವಾಗಿ ಹೇಗೆ ಬದಲಾಯಿತು, ಫಾದರ್ಲಿ, ಮದರ್ಲಿ, ಸಿಸ್ಟರ್ಲಿ, ಬಾಡಿಲಿ. ಹಾಗೆ ಬ್ರೀಸ್ ಅನ್ನೋ ಪದಕ್ಕೆ Y ಸೇರಿ ಬ್ರೀಸಿ, ಕ್ರಾಫ್ಟಿಂದ ಕ್ರಾಫ್ಟಿ, ಗ್ರೀಡಿಂದ ಗ್ರೀಡಿ, ಈ ಥರ ಒಂದು ನಾಮಪದ ವಿಶೇಷಣವಾಗಿ ಹೇಗೆ ಬದಲಾಯಿತು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ನಾವು ವ್ಯಕ್ತಿ ಮತ್ತು ವಯಸ್ಸು ಇದರ ರಿಲೇಟೆಡ್ ಮಾತಾಡೋಣ. ನಿಮ್ಮ ಹೆಸರೇನು? ಒಬ್ಬ ವ್ಯಕ್ತಿಗೆ ಯಾರಾದರೂ ಸಿಕ್ಕಿದಾಗ ನಾವು ಕೇಳ್ತೀವಿ ಅವರು ಪರಿಚಯ ಮಾಡ್ಕೊಳ್ಳೋದು ಹೀಗೆ ಅಲ್ವಾ: ಯುವರ್ ನೇಮ್ ಪ್ಲೀಸ್, ವಾಟ್ಸ್ ಯುವರ್ ಗುಡ್ ನೇಮ್, ಯುವರ್ ನೇಮ್ ಪ್ಲೀಸ್, ವಾಟ್ಸ್ ಯುವರ್ ಗುಡ್ ನೇಮ್, ಹೀಗೆ ಕೇಳ್ಬೋದು. ನಿಮ್ಮ ಹೆಸರೇನು ಅನ್ನೋದಕ್ಕೆ ದಯವಿಟ್ಟು ನಿಮ್ಮ ಪರಿಚಯ ಮಾಡಿಕೊಡಿ ಅನ್ನೋದಕ್ಕೆ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ವಯಸ್ಸೆಷ್ಟು? ವಾಟ್ಸ್ ಯುವರ್ ಏಜ್? ಹೌ ಓಲ್ಡ್ ಆರ್ ಯು? ಹೌ ಓಲ್ಡ್ ಆರ್ ಯು? ವಾಟ್ಸ್ ಯುವರ್ ಏಜ್? ಹೀಗೆ ಕೇಳ್ಬೋದು. ನನಗೀಗಷ್ಟೇ 20 ಆಯಿತು, ಹೇಗೆ ಹೇಳ್ತೀರಾ? ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ 20. ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ 20. ಈಗ ನಿಮ್ಗೆ ಯಾರೋ ಮೀಟ್ ಆಗ್ತಾರೆ, ಅವರು ನಿಮ್ಗಿಂತ ದೊಡ್ಡವರ ಚಿಕ್ಕವರ ಹೇಗೆ ತಿಳ್ಕೊಳ್ತೀರಾ? ಯು ಆರ್ ಓಲ್ಡರ್ ದ್ಯಾನ್ ಮೀ, ನನಗಿಂತ ದೊಡ್ಡವರ ನೀವು ಅಂತ ಕೇಳೋದು. ಚಿಕ್ಕವರಾದರೆ ಯು ಆರ್ ಯಂಗರ್ ದ್ಯಾನ್ ಮೀ, ದೊಡ್ಡವರಾದರೆ ಓಲ್ಡರ್, ಚಿಕ್ಕವರಾದ್ರೆ ಯಂಗರ್ ಅಂತ ಕೇಳಬೇಕು. ಈಗ ನಾನು ಇನ್ನು ಮದುವೆ ಆಗಿಲ್ಲ,

ನೋಡಿ, ವಾಟ್ಸ್ ಯುವರ್ ಫಾದರ್ ಅಂದರೆ ಏನು ಕೆಲಸ, ಅಪ್ಪ ಏನು ಮಾಡ್ತಿದ್ದಾರೆ ಅಂತ, ಅಥವಾ ವಾಟ್ ಡಸ್ ಯುವರ್ ಫಾದರ್ ಡೂ ಅಂತ ಕೂಡ ಕೇಳ್ಬೋದು. ವಾಟ್ ಡಸ್ ಯುವರ್ ಫಾದರ್ ಡೂ ಅಂತ ಕೇಳ್ಬೋದು, ವಾಟ್ಸ್ ಯುವರ್ ಫಾದರ್ ಅಂತ ಕೂಡ ಕೇಳ್ಬೋದು. ಅವರು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿದ್ದಾರೆ. ಹಿ ಹ್ಯಾಸ್ ರಿಟೈರ್ಡ್ ಫ್ರಮ್ ಗೌರ್ಮೆಂಟ್ ಸರ್ವೀಸ್. ಹಿ ಹ್ಯಾಸ್ ರಿಟೈರ್ಡ್, RETIRED, ರಿಟೈರ್ಡ್ ಫ್ರಮ್ ಗೌರ್ಮೆಂಟ್ ಸರ್ವೀಸ್. ಪ್ರೈವೇಟ್ ಕೆಲಸದಲ್ಲಿದ್ದರೆ ಹಿ ಹ್ಯಾಸ್ ರಿಟೈರ್ಡ್ ಫ್ರಮ್ ಪ್ರೈವೇಟ್ ಕಂಪೆನಿ, ಅಥವಾ ಇನ್ನು ವರ್ಕ್ ಮಾಡ್ತಿದ್ರೆ ಹೀ ಈಸ್ ವರ್ಕಿಂಗ್ ಇನ್ ಪ್ರೈವೇಟ್ ಕಂಪೆನಿ. ಈ ಥರ ಏನಾದರೂ ಏನು ಕೆಲಸ ಮಾಡ್ತಿದ್ದಾರೆ ಅದನ್ನು ಹೇಳ್ಬೋದು. ಅವರು ತುಂಬ ವಯಸ್ಸಾದವ್ರ ಹಾಗೆ ಕಾಣ್ತಾರೆ. ಹೀ ಲುಕ್ಸ್ ಏಜ್ಡ್, ತುಂಬ ವಯಸ್ಸಾದ ಹಾಗೆ ಕಾಣೋದಕ್ಕೆ ಏಜ್ಡ್. ಶಿ ಲುಕ್ಸ್ ಏಜ್, ಹೀ ಲುಕ್ಸ್ ಏಜ್, ಈ ಥರ ಹೇಳ್ಬೋದು. ಅವರು ತಲೆ ಕೂದಲೆಲ್ಲ ಬೆಳ್ಳಗಾಗಿರುತ್ತಲ್ಲ, ಬಿಳಿ ಕೂದಲಿಗೆ ಏನು ಹೇಳ್ತಾರೆ? ಗ್ರೇ ಹೇರ್, ಹೀ ಹ್ಯಾಸ್ ಗ್ರೇ ಹೇರ್. ಹೀ ಹ್ಯಾಸ್ ಗ್ರೇ ಹೇರ್ ಅಂದರೆ ಅವರ ತಲೆ ನೆರ್ತಿದೆ ಅಥವಾ ತಲೆಯಲ್ಲಿ ಬಿಳಿ ಕೂದಲಿದೆ ಅಂತ. ಇಲ್ಲಿ ಕೂದಲು ಅಂತ ಬಳಸಬೇಕಾದ್ರೆ ತಲೆ ತುಂಬ ಕೂದಲು ಬೆಳ್ಳಗಾಗಿದೆ ಅಂತ ಹೇಳ್ತಿರೋದಲ್ವಾ, ಹೇರ್ಸ್ ಅಂತ ಹೇಳ್ಬಿಡ್ತಾರೆ ಕೆಲವರು. ಬಟ್ ಆ್ಯಕ್ಚುಲಿ ಹೇರ್ ಮಾತ್ರ ಹೇಳಬೇಕು, ಹೇರ್ಸ್ ಅನ್ನೋ ಪದ ಇಲ್ಲ. ಅವಳು ತನ್ನ ಕೂದಲಿಗೆ ಬಣ್ಣ ಹಾಕ್ತಾಳ, ಯಾಕಂದರೆ ಏಜ್ ಆದಮೇಲೆ ಕೂದಲು ಬೆಳ್ಳಗಾಗೇ ಆಗತ್ತೆ. ಬಟ್ ಕೆಲವ್ರಿಗೆ ಕಾಣ್ತಿರಲ್ಲ, ಅದು ನಿಮಗೆ ಡೌಟು. Does she dye her hair? Does she dye her hair? D-Y-E, dye. ಅವಳು ಕೂದಲಿಗೆ ಬಣ್ಣ ಹಾಕ್ತಾಳ? ಬಹುಶಃ ಹಾಕಿರ್ಬೋದು ಅಲ್ವಾ. ಓಕೆ, ಇನ್ನು ನಿಮ್ಮದು ಅವಿಭಕ್ತ ಕುಟುಂಬನ, ತುಂಬ ಜನ ಇದ್ದೀರಾ ಮನೇಲಿ, ಅಂದರೆ ಜಾಯಿಂಟ್ ಫ್ಯಾಮಿಲಿನ, ಹೀಗೆ ಕೇಳೋದಕ್ಕೆ ಹೀಗೆ ಹೇಳ್ತಾರೆ ಅವಿಭಕ್ತ ಕುಟುಂಬನ ಅನ್ನೋದಕ್ಕೆ. Do you have a joint family? Is yours a joint family? ನಿಮ್ಮದು ಅವಿಭಕ್ತ ಕುಟುಂಬನ ಅಂತ ಕೇಳೋದಕ್ಕೆ ಡೂ ಯು ಹ್ಯಾವ್ ಅ ಜಾಯಿಂಟ್ ಫ್ಯಾಮಿಲಿ, ಅಥವಾ ಈಸ್ ಯುವರ್ಸ್ ಅ ಜಾಯಿಂಟ್ ಫ್ಯಾಮಿಲಿ ಅಂತ ಕೇಳಬೇಕು. ಹೌದು, ನಮ್ಮದು ಅವಿಭಕ್ತ ಕುಟುಂಬ. ಯಸ್ ಇಟ್ ಈಸ್. ಹೌದು, ನಮ್ಮದು ಅವಿಭಕ್ತ ಕುಟುಂಬ ಅನ್ನೋದಕ್ಕೆ ಯಸ್ ಇಟ್ ಈಸ್ ಅ ಜಾಯಿಂಟ್ ಫ್ಯಾಮಿಲಿ ಅಂತ ಆ್ಯಡ್ ಆನ್ ಕೂಡ ಮಾಡ್ಬೋದು. ಇನ್ನು ನೀವು ಎಷ್ಟು ಜನ ಅಂತಮ್ಮಂದರು ಅಂತ ಹೇಗೆ ಕೇಳ್ತೀರಾ? ಹೌ ಮೆನಿ ಬ್ರದರ್ಸ್ ಡೂ ಯು ಹ್ಯಾವ್? ಎಷ್ಟು ಜನ ಅಣ್ಣ ತಮ್ಮಂದರು ಅನ್ನೋದಕ್ಕೆ ಹೌ ಮೆನಿ ಬ್ರದರ್ಸ್ ಡೂ ಯು ಹ್ಯಾವ್, ಅಥವಾ ಅಕ್ಕ ತಂಗಿರೋದ್ರೆ ಸಿಸ್ಟರ್ಸ್, ಹೌ ಮೆನಿ ಸಿಸ್ಟರ್ಸ್ ಡೂ ಯು ಹ್ಯಾವ್. ಅಕ್ಕ ತಂಗಿರು ಎಷ್ಟು ಜನ ಇದ್ದೀರಾ ನೀವು ಅನ್ನೋದಕ್ಕೆ ಹೌ ಮೆನಿ ಸಿಸ್ಟರ್ಸ್ ಡೂ ಯು ಹ್ಯಾವ್. ನಮ್ಮ ದೊಡ್ಡಣ್ಣ ಬೇರೆ ಕಡೆ ವಾಸ ಮಾಡ್ತಿದ್ದಾನೆ. ಅವರ್ ಎಲ್ಡರ್ ಬ್ರದರ್ ಲೀವ್ಸ್ ಸಪ್ರೇಟ್ಲಿ, ಲೀವ್ಸ್ LIVES. ಅವರ್ ಎಲ್ಡೆಸ್ಟ್ ಬ್ರದರ್ ಲೀವ್ಸ್ ಸಪ್ರೇಟ್ಲಿ, ನಮ್ಮ ದೊಡ್ಡ ಅಣ್ಣ ಸಪ್ರೇಟಾಗಿ ವಾಸ ಮಾಡ್ತಾ ಇದ್ದಾನೆ, ಬೇರೆ ಕಡೆ ವಾಸ ಮಾಡ್ತಿದ್ದಾನೆ. ಅವರ ಮಗನ ಬಗ್ಗೆ ಮಾತಾಡ್ತಿದ್ದೀರಾ? ಅವನು ಇನ್ನೂ ಮಗು, ಹೀ ಈಸ್ ಜಸ್ಟ್ ಅ ಕಿಡ್. ಅವನಿನ್ನು ಮಗು ಚಿಕ್ಕವನು ಅನ್ನೋದಕ್ಕೆ ಹೀ ಈಸ್ ಜಸ್ಟ್ ಅ ಕಿಡ್. ನೀವು ನಿಮ್ಮ ವಯಸ್ಸಿಗಿಂತ ಚಿಕ್ಕವ್ರ ಹಾಗೆ ಕಾಣ್ತೀರಿ. ಕೆಲವರು ಹಾಗೆ ಅಲ್ವಾ, ಅವ್ರಿಗೆ ಎಷ್ಟು ವಯಸ್ಸಾದರೂ ಆದ ಹಾಗೆ ಅನಿಸೋದಿಲ್ಲ, ತುಂಬ ಚಿಕ್ಕವರು ಅಂತ ಅನ್ನಿಸ್ತಾರೆ. ಅದನ್ನು ಹೇಗೆ ಇಂಗ್ಲೀಷಲ್ಲಿ ಹೇಳ್ತೀರಾ ಅಥವಾ ಯಾರಿಗೋ ಕಾಂಪ್ಲಿಮೆಂಟ್ ಮಾಡಬೇಕಿರತ್ತೆ ನೀವು. ಯು ಲುಕ್ ಯಂಗರ್ ದ್ಯಾನ್ ಯುವರ್ ಏಜ್, ಅಥವಾ ಯು ಲುಕ್ ಯಂಗರ್ ಫಾರ್ ಯುವರ್ ಏಜ್. ಯಂಗರ್ ದ್ಯಾನ್ ಯುವರ್ ಏಜ್ ಅಥವಾ ಯಂಗರ್ ಫಾರ್ ಯುವರ್ ಏಜ್, ನಿಮ್ಮ ವಯಸ್ಸಿನಕ್ಕಿಂತ ಚಿಕ್ಕವ್ರ ಕಾಣ್ತೀರಾ ಅನ್ನೋದಕ್ಕೆ ಯು ಲುಕ್ ಯಂಗರ್ ದ್ಯಾನ್ ಯುವರ್ ಏಜ್, ಅಥವಾ ಯು ಲುಕ್ ಯಂಗರ್ ಫಾರ್ ಯುವರ್ ಏಜ್ ಅಂತ ಹೇಳಬೇಕು. ಇನ್ನು ನನ್ನ ತಮ್ಮನ ವಯಸ್ಸು 16 ಆಗಿದೆ, ಹೇಗೆ ಹೇಳ್ತೀರಾ ಇದನ್ನ? ಮೈ ಬ್ರದರ್ ಈಸ್ 16 years old. ನನ್ನ ತಮ್ಮನ ವಯಸ್ಸು 16 ಅನ್ನೋದಕ್ಕೆ ಮೈ ಬ್ರದರ್ ಈಸ್ 16 years old ಅಂತ ಹೇಳಬೇಕು. ನೋಡಿ, ಒಬ್ಬ ವ್ಯಕ್ತಿ ಮತ್ತು ವಯಸ್ಸಿನ ಬಗ್ಗೆ ಇಷ್ಟು ಕಾನ್ವರ್ಸೇಷನ್ ಇದ್ದರೆ ನೀವು ಆರಾಮಾಗಿ ಮಾತಾಡ್ಬೋದಲ್ವಾ. ಇನ್ನು ನಮ್ಮ ನಡವಳಿಕೆ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣವಾ? ನಾವು ತುಂಬ ಕೋಪ ಮಾಡ್ಕೊಳ್ಳೋದಿದೆ, ಹೇಳ್ತೀವಿ ಎಷ್ಟೋ ಸರ್ತಿ, ಸಣ್ಣ ಸಣ್ಣ ವಿಷಯ ಕೋಪ ಮಾಡ್ಕೊಳ್ಬಾರ್ದು ಅಂತ ನಮಗೆ ಅನಿಸಿರುತ್ತೆ. ಬಟ್ ತುಂಬ ಕೋಪಿಸ್ಕೊಳ್ಳೋದು ಸ್ವಭಾವ ಆಗಿಬಿಟ್ಟಿರುತ್ತಲ್ವಾ. ಆದರೆ ಅದು ಒಳ್ಳೆಯದಾ? ಕೋಪ ಅನ್ನೋದು ದೌರ್ಬಲ್ಯದ ಲಕ್ಷಣ ಅಲ್ವಾ. ಟು ಗೆಟ್ ಆ್ಯಂಗ್ರಿ ಈಸ್ ಟು ಶೋ ವೀಕ್ನೆಸ್. ಕೋಪ ದೌರ್ಬಲ್ಯದ ಲಕ್ಷಣ ಅಂತ ಹೀಗೆ ಹೇಳಬೇಕಾಗತ್ತೆ. ಆಮೇಲೆ ನಾವು ಇರುವಷ್ಟು ದಿವಸ ನಮ್ಮ ಕೈಯಲ್ಲಿ ಆಗೋವರೆಗೂ ಅದು ಇದು ಕೆಲಸ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಬೇಕು. ಮನುಷ್ಯ ಆಲಸಿ ಆದರೆ ಅವನ ಬದುಕಿಯು ಸತ್ತ ಹಾಗೆ. ಹೇಗೆ ಹೇಳ್ತೀರಾ ಇದನ್ನು?

0: An idle man is as good as half dead. An idle man is as good as half dead. ಮನುಷ್ಯ ಆಲ್ಸಿ ಆದರೆ ಅವನು ಬದುಕಿಯೂ ಸತ್ತ ಹಾಗೆ. ಬದುಕಿರ್ತಾನೆ ಆದರೆ ಅದು ಸತ್ ಲೆಕ್ಕ ಅನ್ನೋದಕ್ಕೆ ಹಾಫ್ ಡೆಡ್. ಆನ್ ಐಡಲ್ ಮ್ಯಾನ್ ಈಸ್ ಆಸ್ ಗುಡ್ ಆಸ್ ಹಾಫ್ ಡೆಡ್ ಅಂತ ಹೇಳಬೇಕು. ಸಾಲ ನಾವು ತಗೊಳ್ಳೋದು ಒಳ್ಳೆಯದಲ್ಲ, ಹಾಗಂತ ಕೊಡೋದು ಕೂಡ ಒಳ್ಳೆಯದಲ್ಲ. ಎರಡು ಕಿರಿಕಿರಿ ಉಂಟು ಮಾಡುತ್ತಲ್ವಾ ಸಾಲ. ಕೊಡ್ಲೂ ಬೇಡ ಪಡಿಲೂ ಬೇಡ ಅನ್ನೋದಕ್ಕೆ ನೀದರ್ ಬಾರೋ ನಾರ್ ಲೆಂಡ್, ನೀದರ್ ಬಾರೋ ನಾರ್ ಲೆಂಡ್ ಅಂತ ಹೇಳಬೇಕು. ಸಾಲ ಕೊಡೋದು ಬೇಡ ತಗೊಳ್ಳೋದು ಬೇಡ ಅನ್ನೋದಕ್ಕೆ ನೀದರ್ ಬಾರೋ ನಾರ್ ಲೆಂಡ್ ಅಂತ ಹೇಳಬೇಕು. ಮತ್ತು ನಾವು ಯಾವತ್ತು ಸತ್ಯವಂತರೇ ಆಗಿರಬೇಕು, ಸುಮ್ಮನೆ ಮಾತಾಡಿದ್ರು ಸುಳ್ಳು ಹೇಳ್ಕೊಂಡು ತಿರುಗಬಾರ್ದು. ಕರೆಕ್ಟಾ? ಯು ಮಸ್ಟ್ ಕಮ್ ಔಟ್ ವಿತ್ ದ ಟ್ರೂತ್. ಸತ್ಯನೇ ಹೇಳಬೇಕು ಅನ್ನೋದಕ್ಕೆ ಯು ಮಸ್ಟ್ ಟೆಲ್ ದ ಟ್ರೂತ್, ಅಥವಾ ಯು ಮಸ್ಟ್ ಸ್ಪೀಕ್ ದ ಟ್ರೂತ್, ಅಥವಾ ಯು ಮಸ್ಟ್ ಕಮ್ ಔಟ್ ವಿತ್ ದ ಟ್ರೂತ್. ನಿಮ್ಗೆ ಯಾವ್ದು ಸುಲಭನೋ ಅದನ್ನ ಹೇಳ್ಬೋದು ನೋಡಿ. ಸತ್ಯ ನುಡಿಬೇಕು, ಸತ್ಯ ಹೇಳಬೇಕು ಅನ್ನೋದಕ್ಕೆ ಸ್ಪೀಕ್ ದ ಟ್ರೂತ್, ಯು ಮಸ್ಟ್ ಟೆಲ್ ದ ಟ್ರೂತ್, ಅಥವಾ ಯು ಮಸ್ಟ್ ಸ್ಪೀಕ್ ದ ಟ್ರೂತ್, ಅಥವಾ ಯು ಮಸ್ಟ್ ಕಮ್ ಔಟ್ ವಿತ್ ದ ಟ್ರೂತ್, ಯು ಮಸ್ಟ್ ಕಮ್ ಔಟ್ ವಿತ್ ದ ಟ್ರೂತ್ ಅಂತ ಹೇಳಬೇಕು. ನಾವು ಮಾಡೋ ಯಾವ್ಯಾವುದೋ ಕೆಲಸ ನಮಗೆ ಖುಷಿನ ಉಂಟು ಮಾಡತ್ತಲ್ವಾ. ಆದರೆ ಯಾರಿಗಾದರೆ ನಾವು ಮಾಡುವಂಥ ನಿಸ್ವಾರ್ಥ ಸೇವೆಯಲ್ಲಿದೆಯಲ್ಲ ಅದರಲ್ಲಿ ಬಹಳ ಖುಷಿ ಸಿಗುತ್ತೆ. ಇದನ್ನು ಹೇಗೆ ಹೇಳ್ತೀರಾ? ದರ್ ಈಸ್ ಗ್ರೇಟ್ ಜಾಯ್ ಇನ್ ಸೆಲ್ಫ್ಲೆಸ್ ಸರ್ವೀಸ್. ದರ್ ಈಸ್ ಗ್ರೇಟ್ ಜಾಯ್ ಇನ್ ಸೆಲ್ಫ್ಲೆಸ್ ಸರ್ವೀಸ್. ನಿಸ್ವಾರ್ಥ ಸೇವೆಯಲ್ಲಿ ಮಹದಾನಂದ ಇದೆ ಅಂತ ಹೇಗೆ ಹೇಳೋದು? ದರ್ ಈಸ್ ಗ್ರೇಟ್ ಜಾಯ್ ಇನ್ ಸೆಲ್ಫ್ಲೆಸ್ ಸರ್ವೀಸ್. ಕೆಲವರು ಎಷ್ಟೇ ಹೇಳಿದ್ರು ತಪ್ಪು ಮಾಡ್ತಾನೆ ಇರ್ತಾರೆ. ಅವರಿಗೂ ಗೊತ್ತಾಗ್ತಿರ್ತತ್ತೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಆದರೆ ಅದರಿಂದ ಈಚೆ ಬರೋ ಪ್ರಯತ್ನ ಮಾಡೋದಿಲ್ಲ. ಆಮೇಲೆ ಏನು ದಾರಿ? ಪ್ರಾಯಶ್ಚಿತವೇ ಅಲ್ವಾ. ಅವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಂಡಿದ್ದಾನೆ. ಇದನ್ನು ಹೇಗೆ ಹೇಳ್ತೀರಾ? ಹಿ ಹ್ಯಾಸ್ ಅಟೋನ್ಡ್ ಫಾರ್ ಹಿಸ್ ಸಿನ್. He has atoned, A-T-O-N-E-D, atoned for his sin, S-I-N. Sin ಅಂದರೆ ಪಾಪ. ಅವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಂಡಿದ್ದಾನೆ ಅಂತ ಹೇಗೆ ಹೇಳೋದು? He has atoned for his sin ಅಂತ ಹೇಳಬೇಕು. ಇನ್ನು ನಾವು ಯಾವತ್ತೂ ಯಾರಿಗೂ ಮೋಸ ಮಾಡೋದಕ್ಕೆ ಹೋಗಬಾರ್ದು. ಅದ್ರ ಜೊತೆಯಲ್ಲಿ ನಾವು ಕೂಡ ಮೋಸ ಹೋಗಬಾರ್ದು. ಕರೆಕ್ಟ್ ತಾನೇ? ಯಾರೊಬ್ಬರಿಗೂ ವಂಚಿಸೋದಕ್ಕೂ ಹೋಗಬಾರ್ದು, ನಾವು ವಂಚಿತರಾಗ್ಲೂಬಾರ್ದು. ನೀದರ್ ಡಿಸೀವ್ ನಾರ್ ಬಿ ಡಿಸೀವ್ಡ್. ಡಿಸೀವ್ಡ್, ಡಿ ಇ ಸಿ ಇ ಐ ವಿ ಇ, ಡಿಸೀವ್ಡ್, ಡಿ ಇ ಸಿ ಇ ಐ ವಿ ಇ ಡಿ. ನಾವು ಮೋಸ ಹೊಂದಬಾರ್ದು, ಮೋಸ ಮಾಡಬಾರ್ದು ಅನ್ನೋದನ್ನು ನೀದರ್ ಡಿಸೀವ್ ನಾರ್ ಬಿ ಡಿಸೀವ್ಡ್ ಅಂತ ಹೇಳಬೇಕು. ನೋಡಿ, ನಾವು ಬದುಕಿದ ಮೇಲೆ ಹೇಗೆ ಬದುಕಿದ್ವಿ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ನಡವಳಿಕೆಗಳ ಬಗ್ಗೆ ನಮಗೆ ತುಂಬ ಗಮನ ಇರಬೇಕು. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಾನು ಗೆದ್ದೇ ಗೆಲ್ತೇನೆ ಅಂತ ನಿರ್ಧರಿಸಿದಾಗ ಸೋಲೋಕೆ ಹೆದರಬಾರ್ದು, ಸೋಲು ಸಹ ಗೆಲುವಿನ ಭಾಗ ಅಂತಾನೆ ಪರಿಗಣಿಸ್ಬೇಕು. ನಾಲ್ಕು ಸಲ ಬೀಳೋದು ದೊಡ್ಡದಲ್ಲ, ಆದ್ರೆ ಐದನೇ ಸಲ ಮೈ ಕೊಡುವಿ ಎದ್ದು ನಿಲ್ಲೋದು ಮುಖ್ಯ. ಐದನೇ ಸರಿ ಎದ್ದು ನಿಂತ್ವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ಮದಾಗಿರುತ್ತೆ. ಆಲ್ ಇಸ್ ವೆಲ್.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಖುಷಿಯಾಗಿ, ನಗ್ನಗ್ತ, ಆರೋಗ್ಯವಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಮೊದಲನೇದಾಗಿ ಕಾಫಿ ವಿತ್ RJ's ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ. ಸೊ ಇವತ್ತು September 2, ಇವತ್ತು ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು, ನಿಮ್ಮೆಲ್ರಿಗೂ ಕೂಡ ಹ್ಯಾಪಿಯಸ್ ಬರ್ತ್ಡೇ. ಸೊ ವಿಶೇಷವಾಗಿ ಇವತ್ತು ನಮ್ಮ ಮಲೆನಾಡಿನ ಹುಡುಗ ಕಿಚ್ಚ ಸುದೀಪ್, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಜನ್ಮದಿನ ಇದೆ. ಅವರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಪ್ರೀತಿಯ ಹ್ಯಾಪಿ ಬರ್ತ್ಡೇ ಅನ್ನ ಹೇಳ್ತಾ. ಸೊ ಕೇಳುಗರೆ, ನಮ್ಮ ಸುದೀಪ್ ಅವರು ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲೇ ಜನಿಸಿರೋರು. ಶಿವಮೊಗ್ಗದ ಮೆಗನ್ ಹಾಸ್ಪಿಟಲ್ ಅಲ್ಲಿ ಜನಿಸಿದ್ದು, ಇನ್ನು ಶಿವಮೊಗ್ಗದ ವಾಸವಿ ಶಾಲೆಯಲ್ಲಿ ಓದಿದ್ದು, ಅದಾದ ಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು. ಸೊ ಇವರ ಪತ್ನಿ ಪ್ರಿಯಾ ಸುದೀಪ್ ಅವರು, ಇನ್ನು ಮಗಳು ಕೂಡ ಸಾನ್ವಿ ಸುದೀಪ್ ಅವರು. ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಬೆಳಗ್ಗೆ ಕೂಡ ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಆರ್ಜಿ ಶ್ವೇತಾ ಅವರು ನಡೆಸಿಕೊಟ್ರು ಸುದೀಪ್ ಅವರ ಕಾರ್ಯಕ್ರಮ. ಇನ್ನು ವಿಶೇಷವಾಗಿ ಅವರಿಗೆ ನಮ್ಮ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನ ತಿಳಿಸ್ತಾ, ಇನ್ನು ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ ಗೊತ್ತಾ, ಯಾವ ದಿನನಪ್ಪ ಅದು ಅಂತ ಹೇಳಿದ್ರೆ ವಿಶ್ವ ತೆಂಗು ದಿನ. ಪ್ರತಿದಿನ ಪೂಜೆಗೆ, ಅಡುಗೆಗೆ, ತಲೆ ಕೂದಲ ಆರೈಕೆಗಿರ್ಬೋದು, ಇನ್ನು ಕಟ್ಟಿಗೆಗೆ, ಪೊರಕೆಗೆ, ಗುಡಿಸಲಿಗೆ, ಶುಭ ಕಾರ್ಯದ ಚಪ್ಪರಕ್ಕೆ, ಶ್ರಾದ್ದಕ್ಕೆ, ಎಲ್ಲದಕ್ಕೂ ಕೂಡ ಬಳಸುವಂತಹ ಕಲ್ಪ ವೃಕ್ಷ ಈ ತೆಂಗು ದಿನವನ್ನ ಇವತ್ತು ವಿಶ್ವದ ಎಲ್ಲಾ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ದಿನದ ಶುಭಾಶಯನ ಕೂಡ ಕೋರ್ತಾ, ಹಾಗಿದ್ರೆ ಇವತ್ತು ಕಾಫಿ ವಿತ್ ಆಜಿಸ್ ಕಾರ್ಯಕ್ರಮದಲ್ಲಿ ಏನ್ ಟಾಪಿಕ್ ಅರ್ಪಿತ ಅಂತ ನೀವು ಕೇಳೋದಾದ್ರೆ, ಏನಿಲ್ಲ, ಸಿಂಪಲ್ ಟಾಪಿಕ್ ಏನು ಅಂದ್ರೆ, ಇವತ್ತು ನಮ್ಮಲ್ಲಿ ಒಂದು ಗಾದೆ ಇದೆ, ಅಂದ್ರೆ ನಾನುಡಿ ಕೂಡ ಇದೆ, ಏನಪ್ಪ ಅಂದ್ರೆ ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಕೆ ಮಾಡುತ್ತೆ ಅಂತ. ಹೀಗಿರುವಾಗ ಇಂಗು ತೆಂಗು ಇದ್ರೆ ಮಂಗನೂ ಅಡಿಗೆ ಮಾಡುತ್ತೆ, ಆದ್ರೂ ಗಂಡ್ಮಕ್ಳು ಯಾಕೆ ಅಡಿಗೆ ಮಾಡಬಾರ್ದು ಅಂತ. ಈಗ ಅಡಿಗೆ ಅನ್ನುವಾಗ ಹೆಚ್ಚಾಗಿ ಹೆಣ್ಮಕ್ಳು ಮಾತ್ರ ಮಾಡ್ಬೇಕು ಅಂತಾರೆ, ಗಂಡ್ಮಕ್ಳು ಇಲ್ಲ ನಮ್ಗೆ ಅದೆಲ್ಲ ಬರಲ್ಲಪ್ಪ ನಾವು ಮಾಡಲ್ಲಪ್ಪ ಅಂತಾರೆ. ಎಷ್ಟೋ ಮನೆಗಳಲ್ಲಿ ಗಂಡ್ಮಕ್ಳಿಗೆ ಒಂದು ಗ್ಯಾಸ್ ಹಚ್ಚೋಕ್ ಕೂಡ ಬರಲ್ಲ, ಕಾಫಿ ಟೀ ಮಾಡೋಕ್ ಕೂಡ ಬರಲ್ಲ, ಅಮ್ಮ ಬರ್ತಾರೆ, ಅಕ್ಕ ಬರ್ತಾರೆ, ಹೆಂಡತಿ ಬರ್ತಾರೆ, ಎಲ್ಲ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಆದ್ರೆ ಗಂಡ್ಮಕ್ಳು ಕೂಡ ಅಡಿಗೆ ಮಾಡೋದನ್ನ ಯಾಕೆ ಕಲಿಬಾರ್ದು ಅನ್ನೋ ಒಂದು ಟಾಪಿಕ್ ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತಾಡಬಹುದು. ಆದ್ರೆ ಈ ಹೆಚ್ಚಾಗಿ ಕೆಲವರು ಗಂಡ್ಮಕ್ಳು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಸೊ ಆ ಗಂಡ್ಮಕ್ಳು ಚೆನ್ನಾಗಿ ಅಡಿಗೆ ಮಾಡ್ತಾರಲ್ಲ ಅವ್ರನ್ನ ಬಿಟ್ಟು ಇನ್ನು ಅಡಿಗೆನೆ ಬರಲ್ಲ ಅನ್ನೋ ಗಂಡ್ಮಕ್ಳಿಗೆ ಈ ಒಂದು ಕಾರ್ಯಕ್ರಮ. ಓಕೆನಾ? ಸೊ ಕರೆ ಮಾಡಿ ಮಾತಾಡಿ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸುದೀಪ್ ಅವರ ಬರ್ಡೇ ಇರೋ ಕಾರಣ ಅವರಿಗಾಗಿ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಅಭಿನಯ ಚಕ್ರವರ್ತಿ ಭಾಷ್ಯ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಪ್ರಯುಕ್ತ ಅವ್ರಿಗಾಗಿ ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಪ್ಲೇ ಮಾಡಿದ್ವಿ ಅಲ್ವಾ? ಹೌದು, ಜಸ್ಟ್ ಮಾತ್ ಮಾತಲ್ಲಿ ಸಿನಿಮಾದ ಹಾಡು. ಹಾಗೆ ಈ ಸಿನಿಮಾದ ಹಾಡನ್ನ ಹಾಡಿರೋರು ರಘು ದೀಕ್ಷಿತ್ ಅವರು, ಜೊತೆಗೆ ಸಂಗೀತವನ್ನು ಕೂಡ ರಘು ದೀಕ್ಷಿತ್ ಅವರ ನೀಡಿರುವಂತದ್ದು. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ ಇರುವಂತಹ ಹಾಡು ಇದಾಗಿದ್ದು. ಹಾಗೆ ಇವತ್ತು ನಾವು ವಿಶೇಷವಾಗಿ ಒಂದು ದಿನದ ಬಗ್ಗೆ ಮಾತಾಡ್ತಿದ್ವಿ, ಅದೇನೇ ವಿಶ್ವ ತೆಂಗು ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ವಿಶ್ವ ತೆಂಗಿನಕಾಯಿ ದಿನವನ್ನ ಆಚರಣೆ ಮಾಡ್ತಾರೆ. ಏಷ್ಯನ್ ಹಾಗೆ ಪೆಸಿಫಿಕ್ ತೆಂಗಿನಕಾಯಿ ಸಮುದಾಯದ ಎಪಿಸಿಸಿ ಸ್ಥಾಪನೆಯ ನೆನಪಿಗಾಗಿ 2009ರಿಂದ ಈ ದಿನವನ್ನ ಆಚರಿಸಿಕೊಂಡು ಬರಲಾಗ್ತಿದೆ. ಇನ್ನು ಭಾರತ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಇನ್ನು ತೆಂಗು ಉತ್ಪಾದಕರ ದೇಶಗಳಲ್ಲಿ ರೈತರಿಗೆ ಹಾಗೆ ಉದ್ಯಮದ ಪಾಲುದಾರರಿಗೆ ಮಹತ್ವವನ್ನು ತಿಳಿಸೋದಕ್ಕಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಹಾಗೆ ಇವತ್ತಿನ ಕಾಫಿ ವಿತ್ ಆಜಸ್ ಕಾರ್ಯಕ್ರಮದಲ್ಲಿ ನಾನು ಒಂದು ಟಾಪಿಕ್ ನ ತೆಗೆದುಕೊಂಡು ಬಂದಿದ್ದೆ. ಏನಪ್ಪಾ ಅಂದ್ರೆ, ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ, ಆದ್ರೂ ಗಂಡ್ಮಕ್ಳು ಯಾಕೆ ಅಡುಗೆ ಮಾಡಬಾರ್ದು, ಅಡುಗೆ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು ಅಂತ ಈ ಕಾರ್ಯಕ್ರಮದಲ್ಲಿ ಈ ಟಾಪಿಕ್ ಬಗ್ಗೆ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದ್ರೂ ಮಾತಾಡ್ಬೋದು, ಸರಿನಾ? ಸೊ ನಮ್ಮ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279, ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡ್ಬೋದು ಅಂತ ತಿಳಿಸ್ತಾ. ಸೊ ನಮ್ಮ ಫಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
1: ನಾನ್ ರಮೇಶ್ ಖಾಡೆ ಅಂತ ಮೇಡಮ್, ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು, ಅಲಿಯಾಬಾದ್ ದಿಂದ ಮೇಡಮ್.
0: ಏಯ್ ಸೂಪರ್ ರಮೇಶ್ ಸರ್, ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀರಿ ಮೇಡಮ್. ನೀವು ಆರಾಮಿದ್ದೀರಿ ಮೇಡಮ್?
0: ನಾನು ಆರಾಮಿದ್ದೀನಿ ಸರ್.
1: ಹೌದ್ರಿ ಮೇಡಮ್.
0: ಆಯ್ತ ಸರ್, ಊಟ ಮಧ್ಯಾಹ್ನದ್ದು?
1: ಇನ್ನೂ ಇಲ್ಲ ಮೇಡಮ್, ಬೆಳಿಗ್ಗಿಂದ ಸ್ವಲ್ಪ ಲೇಟ್ ಆಗಿ ಆಯ್ತ್ರಿ. ಇನ್ಮ್ಯಾಗ ಮಾಡುದ್ರಿ.
0: ಓಕೆ ರಮೇಶ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಇಲ್ಲ ಮೇಡಮ್.
0: ಸರ್, ಅಡಿಗೆ ಬಗ್ಗೆ ಮಾತಾಡ್ತಿದ್ದೆ. ಈಗ ಕೆಲವು ಗಂಡ್ಮಕ್ಳು ಅಡಿಗೆ ಮಾಡಲ್ಲ, ಅಡಿಗೆ ಮಾಡೋದು ನಮ್ ಕೆಲ್ಸ ಅಲ್ಲ ಅಂತ ಅನ್ಕೊಳ್ತಿರ್ತಾರ. ಆಯ್ತಾ,
1: ಅಡಿಗೆ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡ್ಬೇಕ್ರಿ ಮನೆಯೊಳಗ್ರಿ ಮೇಡಮ್.
0: ಹೌದ್ ಸರ್, ಈಗ ನಾವು ಅಡಿಗೆ ಮನೆ ಕಾಲ ಇಡಲ್ಲ, ಗ್ಯಾಸ್ ಹಚ್ಚಲ್ಲ ಅಂತಾರೆ ಕೆಲವರು.
1: ಇಲ್ಲ ಮೇಡಮ್, ನಾವು ಚಾ ಮಾಡ್ತೀವ್ರಿ,
0: ಸೂಪರ್
1: ಮಾಡ್ತೀವ್ರಿ ಮೇಡಮ್. ಮತ್ ಮನೆಯಲ್ಲಿ ಹೆಣ್ಮಕ್ಳು ಇಲ್ದಾಗ ಸ್ವಲ್ಪ ಅನ್ನ ಮಾಡ್ಕೋತೀವ್ರಿ ಮೇಡಮ್. ಮತ್ತ ಎಮ್ಮೆ ಹಾಲು ಅದಕ್ಕೆ ಕರೆದು ಎಲ್ಲ ಅದಕ್ಕೆ ಗರ್ಮ್ ಮಾಡಿ ಅವು ಎಲ್ಲ ಬಿಸಿ ಮಾಡಿ ಇಡ್ತೇವ್ರಿ ಮೇಡಮ್.
0: ಸೂಪರ್ ಸರ್.
1: ಮತ್ತೆ ಮೇಡಮ್,
0: ಮತ್ತ ಕಾರ್ಯ

0: ಕಾರ್ಯಕ್ರಮದಾಗ್ರಿ ಇದ್ರಿ ಮೇಡಮ್ ಸ್ವಲ್ಪ ಆಗ್ತೀವ್ರಿ ಮೇಡಮ್ಮ. ಮತ್ತೆ ಇದ್ರಿ ಮೇಡಮ್ ಈ ಹಬ್ಬ ಹರಿದಿನ ಬಂದು ಅಂದ್ರಿ ಎಲ್ಲ ಇವು ಬುಂದ್ಯದುಂದ್ಯದು ಕೈ ಕೈಯಾಗಿ ಮಾಡ್ತೀವ್ರಿ ಮೇಡಮ್, ಕರ್ಚಿಕಾಯಿ ತುಂಬತೀವ್ರಿ ಮೇಡಮ್.
1: ಸೂಪರ್ ಸರ್, ಪರವಾಗಿಲ್ಲ.
0: ಹಾ ರೀ ಮೇಡಮ್, ಈಗ ನಮ್ಮಲ್ಲಿ ದೊಡ್ಡ ಹಬ್ಬ ಅಂತ ಅಂದ್ರೆ ಪಂಚಮಿ, ಪಂಚಮಿಗೆ ಎಲ್ಲ ಇವೆಲ್ಲ ಸ್ವೀಟ್ ಮಾಡುವಾಗ ನಾವ್ ಹೆಲ್ಪ್ ಆಗ್ತೀವ್ರಿ ಮೇಡಮ್.
1: ಸೊ ಈ ತರ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀರಾ ನೀವು?
0: ಹೌದ್ರಿ ಮೇಡಮ್.
1: ಸೊ ಏನು ಹೆಲ್ಪೇ ಮಾಡಲ್ವಲ್ಲ, ಅವ್ರಿಗೆ ಹೇಳ್ತೀರಾ?
0: ಅವರು ಮುಗ್ಧ ಮಂದಿ, ಅದು ಅವರು ಮೈಗಳ್ರ ಅಂತ ಅನ್ಬೇಕು ಅವ್ರಿಗೆ.
1: ಮೈಗಳ್ರು?
0: ಹಾ ರೀ, ಬರೀ ತಿನ್ನಾಕ ಅಷ್ಟೇ ಗೊತ್ತಾಗ್ತೈತ್ರಿ ಅವ್ರಿಗೆ. ಈಗ ಹೊರಗಿಂದ ಬರದ್ರಿ, ನಾಕ್ ಜನ ಕುಂದ್ರಿಸ್ಕೊಂಡು ಟೀ ಆಯ್ತಿಲ್ಲ, ಒಳಗ್ ಹೋಗುದು ಬರುದು, ಅವ್ರಿಗೆ ಒಳಗ ಏನ್ ತ್ರಾಸ ಐತಿ ಹೆಣ್ಮಕ್ಳಿಗೆ ಅವ್ರು ಅರ್ಥ ಮಾಡ್ಕೊಳ್ಳುದಿಲ್ಲ ಅಲ್ರಿ.
1: ನೀಚ ನೀಚ ಸರ್,
0: ಆಗ್ಲೇ ಹೇಳಿದ್ದೆ ಟೀ ಮಾಡ ಅಂತೇಳಿ, ಎಷ್ಟ್ ಲೇಟ್ ಮಾಡ್ತೀರಿ ಅನ್ನೋದು ಅಷ್ಟೇ ಗೊತ್ತಾಗ್ತೈತ್ರಿ ಮಕ್ಳು ಕೂಡ. ಅವ್ರ ಹೆಣ್ಮಕ್ಳು ಏನ್ ಮಾಡ್ಬೇಕು ಏನಿಲ್ಲ ಅಂತೇಳಿ ಎಲ್ಲಾ ಗೊತ್ತಿರುದು ಅವ್ರ ಹೆಣ್ಮಕ್ಳಿಗೆ ರೀ ಮೇಡಮ್.
1: ಸೂಪರ್ ಸರ್. ಹೌದು
0: ಹೌದಿಲ್ಲ ಮೇಡಮ್?
1: ಹೆಣ್ಮಕ್ಳ
0: ಅನುಭವ ಅವ್ರಿಗೇನ್ ಗೊತ್ತೈತ್ರಿ ಮೇಡಮ್, ಅವ್ರಿಗೆ
1: ಹೇಳ್ತಾರೆ ಒಳಗ್ ಹೋದ್ರೆ ಗೊತ್ತಾಗದ ಅಡಿಗೆ ಮನೇಲಿ ನಡೀತೀವಿ
0: ಮೇಡಮ್, ಆಗ್ಲೇ ಗೊತ್ತಾಗೋದಿರೋದು ಒಳಗ.
1: ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ
0: ಮೇಡಮ್.
1: ಹೌದ್ರಿ, ಇವತ್ತು ವಿಶ್ವ ತೆಂಗು ದಿನ ಇದೆ.
0: ಇಲ್ಲ ಮೇಡಮ್, ನಾವ್ ವರ್ಷ ಒಂದ್ ನಾಕಾರ ಗಿಡ ರೀ ತೆಂಗು, ಮತ್ತೆ ಇವ್ರಿ ಮೇಡಮ್ ಸ್ವಲ್ಪ ಇವು ಮಾವಿನ ಆಗಿರಿ, ಇವು ಕಲ್ಮಿ ವೆರೈಟಿ ವೆರೈಟಿ ಎಲ್ಲಾ ಬಹಳ ಹಚ್ತೀವ್ರಿ ಮೇಡಮ್. ಒಂದ ನಮ್ಮಲ್ಲಿ ಸುಮಾರು 30-40 ತೆಂಗಿನ ಗಿಡ ಅದಾವ್ರಿ ಮೇಡಮ್. ಇವು
1: ದ್ರಾಕ್ಷಿ
0: ಮೇಡಮ್ ನಂದನವನಗತ್ತಲೆ ಮಾಡಿವ್ರಿ, ಮತ್ತ ಬಾಳೆ ಅದಾವ್ರಿ ಮೇಡಮ್, ಮತ್ತ ಇವು ಡ್ರ್ಯಾಗನ್ ಫ್ರೂಟ್ಸ್ ಅದಾವ್ರಿ, ಮತ್ ನುಗ್ಗೆ ಗಿಡ ಅದಾವ್ರಿ ಮೇಡಮ್. ಎಲ್ಲಾ
1: ವೆರೈಟಿ ಎಳ್ನೀರಂತೂ ಪಕ್ಕ ಸಿಗತ್ತೆ ಅಲ್ವಾ?
0: ಹಾ ಸಿಗತ್ತೆ ಮೇಡಮ್, ಬರ್ರಿ ಸರ್, ಅವಶ್ಯ ಬರ್ರಿ ಮೇಡಮ್.
1: ಓಕೆ ಸರ್, ಚಂದ ಮಾತಾಡ್ತ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಓಕೆ, ಎಸ್, ಸಂಕಪ್ನವ್ರು ಕರೆ ಮಾಡಿ, ಸಾರಿ ರಮೇಶ್ ಸರ್ ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಲ್ವಾ, ಅವ್ರು ಹೇಳ್ತಾ ಇದ್ರು. ಸೊ ನಾವು ಕೂಡ ನಮ್ಮ ಮನೆಯಲ್ಲಿರುವಂತ ಗೃಹಿಣಿಯರಿಗೆ ಹೆಲ್ಪ್ ಮಾಡ್ತೀವ್ರಿ, ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ. ಆಕ್ಚುಲಿ ಅದೇ ತರ ಇರ್ಬೇಕಲ್ವಾ? ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ರೀ ಮೇಡಮ್.
1: ಹೇಗಿದ್ದೀರಾ ಸರ್?
2: ಆರಾಮದಿರಿ ಮೇಡಮ್, ನೀವು ಆರಾಮದಿರಿ?
1: ನಾನು ಚಲೋ ಇದೀನ್ರಿ.
2: ಹಾ, ಕಾರ್ಯಕ್ರಮ ಕೇಳಕತ್ತೀನಿ ಮೇಡಮ್. ಕಾರ್ಯಕ್ರಮ ಸೂಪರ್ ಮೂಡಿ ಬರಕತ್ತಿದ್ರಿ, ನಮ್ಮ ರಮೇಶ್ ಖಾಡೆ ಅವ್ರು ಮಾಡಿದ್ರಿ ವಿಜಯಪುರ ಜಿಲ್ಲೆದವ್ರು, ಅದು ಕೇಳಕತ್ತಿದ್ದವ್ರೆ.
1: ಕೇಳ್ತಾ ಇದ್ದಾ?
2: ಹೋಗ್ರಿ ಮೇಡಮ್.
1: ಸೊ ನಮ್ಮ ನವಾಸರಿಗೆ ಅಡಿಗೆ ಮಾಡಕ್ ಬರುತ್ತೇನ್ರಿ?
2: ನಾವ್ ಅಡಿಗೆ ಮಾಡ್ತಿದ್ದೇವ್ರಿ ಮೇಡಮ್, ಮೊದಲು ಆದ್ರೆ ಎಲ್ಲಾ ತರದ ಅಡಿಗೆ ಮಾಡ್ತಿದ್ದೇವ್ರಿ. ಯಾವಾಗಪ್ಪ ಅಂತಂದ್ರೆ 80 ದಶಕನಾಗ ಮಾಡ್ತಿದ್ದಾರೆ ಮೇಡಮ್. ಏನ್ ಮದುವೆ ಐತಲ್ಲ, ಬಿಟ್ ಬಿಟ್ಟವ್ರಿ ಮೇಡಮ್.
1: ಅರೆ ಯಾಕೆ ಮದುವೆ ಆದ್ಮೇಲೆ ನಿಮ್ ಮನೆಯವರು
2: ಏನಾಯ್ತಿರಿ ಮೇಡಮ್? ಮನ್ಯಾಗ ಹೆಂಡರ್ ಬಂದರ್ರಿ, ಅದಕ್ಕ ಅವ್ರು ಮಾಡಕತ್ತರ್ರಿ ಅಡಿಗೆ, ಅದಕ್ಕ ಮರ್ತ್ ಬಿಟ್ಟಂಗಾಗಿ ಅದಕ್ಕ ಒಟ್ಟಿ ತ್ಯಾಸ ಮಾಡ್ಕೊಳ್ಳಲ್ರಿ ಮೇಡಮ್. ಈಗ
1: ತ್ಯಾಸೆ ಮಾಡ್ಕೊಳ್ಳಲ್ವಾ?
2: ಹಾ, ಮೊದಲು ಏನಾದ್ರಿ ಮೇಡಮ್, ಒಣಗಿ ಮಾಡ್ತಿದ್ದವ್ರಿ, ಇವ್ ಚಕೋಲಿ ಅಂತೇಳಿ ಮಾಡ್ತಿದ್ದವ್ರಿ, ಮತ್ತ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದೇವ್ರಿ ಮೇಡಮ್ ನಾವ್ ಆ ಟೈಮ್ಕ್ರಿ. ಹಾ, ಪ್ರತಿಯೊಂದ ಅಡಿಗ್ಯಾಗ ಎಲ್ಲಾ ತರ ಮಾಡ್ಕೋತ ಬಂದಿದ್ದವ್ರೆ.
1: ಓಕೆ,
2: ಮುಂದ ಬರ್ಬರ್ತ್ ಹಂಗೆ ಮಾಡ್ಕೋತ್ ಬಂದವ್ರಿ, ಮುಂದ್ ಮದ್ವೆ ಐತ್ರಿ ಮೇಡಮ್. ಮದ್ವೆ ಆಗಾನ ಅದು ಹಂಗೆ ಅದು ಏನ್ ಅದ್ ಬಿಟ್ಟವ್ರು ಖಲಾಸ್ ನೋಡ್ರಿ ಮೇಡಮ್.
1: ಸೊ ಈಗ ನೀವೇನು ಹೆಲ್ಪ್ ಮಾಡಲ್ವಾ ನಿಮ್ಮನೆಯವ್ರಿಗೆ?
2: ಏನು ಮಾಡಲ್ ನೋಡ್ರಿ ಮೇಡಮ್, ಈಗ ಹೆಲ್ಪ್ ಏನಾರ ಹಿಂಗ ಏನಾರ ಅರ್ಜೆಂಟ್ ಇತ್ತಪ್ಪ ಅಂತಂದ್ರೆ ಮಾಡಂದ್ರ ಸ್ವಲ್ಪ ಮಾಡ್ತೇವ್ರಿ, ಏನಾರ ಜರ ಕೈ ಹಚ್ಚಂದ್ರೆ, ಇಲ್ಲಾಂದ್ರೆ ಒಟ್ಟ ಹೋಗಲ್ರಿ ಅಡಿಗೆ ಮನೆಯಾಗ್ರಿ ಮೇಡಮ್. ಈಗ
1: ಸೊ ನಿಮ್ಗೆ ಅಡಿಗೆ ಮಾಡಕ್ ಬರ್ತಿದ್ದವ್ರು, ಈಗ ನೀವು ಮದ್ವೆ ಆದ್ಮೇಲೆ ಅಡಿಗೆ ಮಾಡ್ತಾ ಬಿಟ್ ಬಿಟ್ಟಿದಿರ ಅಲ್ವಾ?
2: ಬಿಟ್ ಬಿಟ್ಟಿವ್ರಿ ಮೇಡಮ್, ಬಿಟ್ ಬಿಟ್ಟವ್ರಿ. ಯಾಕಪ್ಪ ಅಂದ್ರೆ ಹೊಲ ಮನೆ ಕೆಲಸ ರೆಡಾಗಿರ್ತದ್ರಿ, ಮತ್ತೆ ಅಡಿಗೆ ಮಾಡ್ಲಾಕ ಅವ್ರೆಲ್ಲ ರೆಡಿ ಇರ್ತಾರ್ರಿ, ಎಲ್ಲಾರ ಸಸ್ಟಾರು ಹ್ಯಾಂಡ್ರು ಮನೆಯಾಗ ಇರ್ತಾರ್ರಿ ಮೇಡಮ್. ಅವ್ರು ಮಾಡ್ಕೋತಾರ ಅಂತ ಹೇಳಿ ತುಂಬ ನಾವ್ ಊಟಕ್ಕೆ ಅಷ್ಟೇ ಹೋಗ್ಬಿಡುದ್ರಿ. ಕರೆ ನಾವು ಊಟ ಮಾಡೋದು.
1: ನಿಮ್ ಮನೆಯವ್ರೇನೋ ಊರಿಗೆ ಹೋದ್ರು, ಅವಾಗ ಏನ್ ಮಾಡ್ತೀರಾ?
2: ಊರಿಗೆ ಹೋದ್ರ ಮೇಡಮ್ ಹಿಂಗಾದ್ರಿ, ರೊಟ್ಟಿ ಒಣಗಿ ಎಲ್ಲ ಮಾಡಿಟ್ಟು ಹೋಗಿರ್ತಾರ್ರಿ ಮೇಡಮ್.
1: ಓಹೋ, ಊರಿಗೆ ಹೋದ್ರು ಎಲ್ಲ ವ್ಯವಸ್ಥೆ ಮಾಡಿಟ್ಟು
2: ಮಾಡಿಟ್ಟು ಹೋಗಿರ್ತಾರೆ ಮೇಡಮ್. ಅದೊಂದ್ ಏನಾದ್ರಿ ಮಕ್ಕಳು ಅಲ್ಲಿ ಇಲ್ಲಿ ಗಾಡಿಗೆ ಹೋಗಿರ್ತಾರೆ ಮೇಡಮ್, ಅಲ್ಲಿ ಸಿಟಿಗಾಗ್ಲಿ ಊರಾಗ್ಲಿ ಬರ ಮುಂದ ಅಕಸ್ಮಾತ್ ಕಡಿಮೆ ಬಿತ್ತಪ್ಪ ಅಂದ್ರೆ ಅಲ್ಲಿ ಹೋಟೆಲ್ ದಿನ ತಂದು ಬಿಡ್ತಾರ್ರಿ ಮೇಡಮ್.
1: ಓಹೋ, ಅಡಿಗೆ
2: ಬಗ್ಗೆ ಒಟ್ಟು ವಿಚಾರ ಮಾಡಲ್ರಿ ಮೇಡಮ್. ಹಿಂಗಾಗಿ ಒಟ್ ಅಡಿಗೆ ಮರ್ತ್ ಬಿಟ್ಟಂಗಾಗ್ಯಾದ್ರಿ ಮೇಡಮ್. ಹಾಗಂದ್ರೆ ಏನು ಅಡಿಗೆ ಮಾಡ್ಬೇಕ್ರಿ ಮೇಡಮ್, ಯಾಕಪ್ಪ ಅಂತಂದ್ರೆ ಅನಿವಾರ್ಯ ಕಾರಣಕ್ಕೆ ಯಾವ ಟೈಮ್ಕ್ ಏನ್ ಬರ್ತದ ಹೇಳಕ್ ಆಗಂಗಿಲ್ರಿ.
1: ನೀಚ ನೀಚ ಸರ್.
2: ಹಾ, ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಳು ಇರ್ಲಿ, ಯಾಕಂದ್ರೆ ನಮ್ ಶೇಫ್ಟಾಗ ನಾವ್ ಇದ್ದೇವಪ್ಪ ಅಂದ್ರೆ ಮಾಡ್ತೇವ ಅನ್ನೋದು ಒಂದು ನಮ್ಗೆ ಹೆಮ್ಮೆ ಇರ್ತದ್ರಿ ಮೇಡಮ್ ಅದಕ್ಕ.
1: ಹೌದೌದು ಸರ್.
2: ಹಾ, ಹೆಣ್ಮಕ್ಳಿಗಿಂತ ಚಲೋ ಅಡಿಗೆ ಮಾಡೋರು ಅದಾರಿ ಮೇಡಮ್ ಕೆಲವೊಬ್ಬರಿಗೆ ಅಲ್ಲಿ ಅದಾರಿ ನಮ್ ದೋಸ್ತರ್ರಿ.
1: ಓಹೋ.
2: ಹಾ, ಅಡಿಗೆ ಕೋಳಿದ ಸಾರ್ ಮಾಡಿದ್ರಿ ಮೇಡಮ್. ಹೆಣ್ಮಕ್ಳ ಏನ್ ಮಾಡ್ತಾರೆ, ಅಟ್ ಫಸ್ಟ್ ಕ್ಲಾಸ್ ಮಾಡ್ತಾರೆ, ಬರೇ ಸಾರ್ ತಿನ್ಬೇಕು ಅವ್ ಮಗ, ಇದು ಪೀಸ್ ಅಂತ ಬಿಟ್ಟು.
1: ಸೂಪರ್ ಸೂಪರ್ ಸರ್.
2: ಹೌದ್ರಿ ಮೇಡಮ್.
1: ಓಕೆ, ಸೊ ನಿಮ್ಮ ಪ್ರಕಾರ ಗಂಡ್ಮಕ್ಳು ಕೂಡ ಅಡಿಗೆ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಹೇಗಿರುತ್ತೆ ಸಿಚುಯೇಷನ್ ಹೇಳಕ್ ಆಗಲ್ಲ ಅಂತ?
2: ಹೌದೌದ್ರಿ ಮೇಡಮ್. ಯಾಕಪ್ಪ ಅಡಿಗೆ ಅದ್ರಾಗ ಏನಾದ್ರೆ ಯಾರು ಮಾಡ್ಲಿಕ್ಕೆ ಏನಾದ್ರೆ ಮೇಡಮ್, ನಮ್ ಕೆಲಸ ನಾವು ಮಾಡ್ಕೊಂಡ್ರೆ ನಮ್ಗೇನ್ ಸಂಬಂಧ? ಅಕಸ್ಮಾತ್ ಹೆಣ್ಮಕ್ಳಿಗೆ ಅನಾರೋಗ್ಯ ಎಲ್ಲರೂ ಹೋಗಿರ್ತಾರೆ, ಊರ್ ನೀವು ಹೇಳಿದ್ರಲ್ಲ ಊರಿಗೆ ಹೋದಾಕ್ರ ಬರ್ತದ, ಇದಪ್ಪ ಯಾರು ಬೀಜರು ಬಿಗ್ರು ಮನೆಗೆ ಬಂದಾಕ್ರೆ ನಮ್ಗೆ ಮಾಡ್ಲಕ್ಕೆ ಒಂದು ಅನುಕೂಲ ಆಗ್ತದೆ, ಮತ್ತೆ ಅವ್ರು ಮಾಡ್ಲಿಕ್ಕೆ ಬರ್ಲಿಕ್ಕಂದ್ರೆ ಅವ್ರಿಗೆ ಏನು ಕೊಡುದ್ರಿ ಬಂದಿಂದ?

0: ನೀಜ ಸರ್.
1: ಹಿಂಗಾಗಿ ಮಾಡುದು ಕಲಿಬೇಕ್ರಿ ಮೇಡಮ್, ಅದು ಒಟ್ಟು ಬಿಡಬಾರ್ದ್ರಿ. ಯಾಕಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರ ಅದಿಷ್ಟೇ ಮಾಡ್ಕೋತ ಅವ್ರು ನೋಡ್ಕೋತ ಹೋಗಿ ಮಾಡ್ಕೋತಿದ್ರೆ ಒಳ್ಳೇದಂತ ಅನಿಸ್ತದ್ರಿ ಮೇಡಮ್ ನಮಗ.
0: ಸೂಪರ್ ಸರ್, ಚಲೋ ಮಾತಾಡಿದ್ರಿ ನೋಡಿ. ಧನ್ಯವಾದಗಳು ಕರೆ ಮಾಡಿದಕ್ಕ.
1: ಧನ್ಯವಾದ. ನಮಸ್ತೆ ರೀ ಮೇಡಮ್.
0: ನಮಸ್ತೆ. ಓಕೆ, ನಮಸ್ತೆ ಸರ್, ಕರೆ ಮಾಡಿ ಚೆನ್ನಾಗಿ ಮಾತಾದ್ರು. ನೆಕ್ಸ್ಟ್ ಕಾಲರ್ ಹೇಳಿದಾರೆ, ಯಾರು ಕೇಳುವಾ? ಹಲೋ.
2: ಹಲೋ,
0: ನಮಸ್ತೆ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
0: ನಾನ್ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ಮೇಡಮ್ ಅವರೇ. ಮಧ್ಯಾಹ್ನದ ಊಟ ಆಯ್ತ್ರೇನ್ರಿ?
0: ಮಧ್ಯಾಹ್ನದ ಊಟ ಆಯ್ತ್ರಿ ನಿಮ್ಮದು?
2: ಹ್ಞೂನ್ರಿ ಮೇಡಮ್ ಅವ್ರೆ, ಆಯ್ತ್ರ.
0: ಏನ್ ಊಟ ಮಾಡಿದ್ದು
2: ಇವತ್ತು? ಅನ್ನ ಸಾಂಬಾರ್ ಮೇಡಮ್ ಅವರೇ.
0: ಅನ್ನ ಸಾಂಬಾರ್ ನೀವ್ ಮಾಡಿದ್ದ ನಿಮ್ ಮನೆಯವ್ರು ಮಾಡಿದ್ದ?
2: ನಮ್ಮ ಮನೆಯವರೇ ಮಾಡಿದ್ದು ಮೇಡಮ್ ಅವರೇ.
0: ಸೊ ಚಿಕ್ಕಪ್ಪ ಅವ್ರಿಗೆ ಏನು ಮಾಡಕ್ ಬರಲ್ವಾ? ಹೇಗೆ
2: ಹಂಗ ಹೇಳ್ಬೇಡ್ರಿ ಮೇಡಮ್ ಅವರೇ, ಯಾವ ಸಮಯ ಬಂದ್ರೆ ನಾನು ಎಲ್ಲ ತಿಂಡಿ ಗಿಂಡಿ ಎಲ್ಲಾ ಮಾಡ್ತೀನಿ ಮೇಡಮ್ ಅವರೇ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಯಾಕೆ ಅಂದ್ರೆ ನನಗೆ ಹೋಟ್ಲು ಊಟ ಆಗೋದಿಲ್ಲ, ನನಗ ಅದು ಹಿಡ್ಸೋದಿಲ್ಲ ಅಂತ ಗೊತ್ತಿರ್ತಲ್ಲ. ಮತ್ ಹಂಗಿದ್ಮ್ಯಾಗ ಅವ್ರಿಲ್ಲ ಅಂದ್ಮೇಲೆ ನಾನ್ ಮಾಡ್ಕೊಳ್ಳೇಬೇಕಲ್ಲ. ನನಗೆ ಏನ್ ಬೇಕೋ ಅದನ್ನ ನಾನು ಮಾಡ್ಕೊಂಡೇ ಮಾಡ್ಕೊಂತಾನೆ, 100% ಗ್ಯಾರಂಟಿ.
0: ಓಕೆ, ಸೊ ಪರವಾಗಿಲ್ಲ, ಹಂಗಾರೆ ಚಿಕ್ಕಪ್ಪನವ್ರಿಗೂ ಅಡಿಗೆ ಬರುತ್ತೆ.
2: ಏ ಬರುತ್ತೆ ಬರುತ್ತೆ.
0: ಅಲ್ಲ, ಯಾವತ್ತಾದ್ರೂ ನಿಮ್ ಮನೆಯವ್ರನ್ನ ಕೂರಿಸಿ ಅಡಿಗೆ ಮಾಡಿ ಹಾಕಿದಿರಾ?
2: ಆತರ ಮಾಡ್ಬೇಕು ಅಂದ್ರೆ ನಾವು ರಾಜ್ಕುಮಾರ್ ಹಾಡ್ ಇದನ್ ಕನಸು ಕಾಣ್ಬೇಕಾಗುತ್ತೆ. ಹಾಯಾಗಿ ಕುಳಿತೀನಿ ನೀನು ರಾಣಿ,
0: ಯಾಕೊಮ್ಮೆ ನನಸ್ ಮಾಡಬಾರ್ದು ಅಂತ.
2: ಅದೇ ಏನಾಗುತ್ತೆ ಅಂದ್ರೆ ನೀರೊಳ್ಳಿ ಎದುರಿಗಿದ್ರೆ ಕಣ್ಣೀರ್ ಬರ್ದಂಗಿರುತ್ತ ಅಂತಾರಲ್ಲ, ಹಾಗೆ ಅವ್ರ ಹೆಂಡತಿ ಎದುರುಗಡೆ ಇದ್ದಾಗ ಅಡಿಗೆ ಮಾಡಕ್ ಮನ್ಸು ಬರೋದಿಲ್ಲ.
0: ಅಲ್ಲ, ಹೆಂಡತಿನ ಮಾರ್ಕೆಟ್ ಹೋಗಿ ಶಾಪಿಂಗ್ ಮಾಡಕ್ ಕಳಿಸಿ, ಅವ್ರು ಬರ್ಸದಿ ಅಡಿಗೆ ಮಾಡಿ ಇಟ್ಟಿರಿ.
2: ಅದನ್ನ ಪ್ರಯತ್ನ ಮಾಡ್ತೀನಿ ಮೇಡಮ್.
0: ಸರಿ ಮಾಡಿ ಸರ್, ಅಟ್ಲೀಸ್ಟ್ ನಿಮ್ ಮನೆಯವ್ರಿಗೋಸ್ಕರ ನೀವ್ ಅಡಿಗೆ ಮಾಡ್ತೀರಾ ಅಂದಾಗ ಅವರು ಖುಷಿ ಪಡ್ತಾರಲ್ವಾ?
2: ಖಂಡಿತವಾಗ್ಲೂ ಅವರಿಗೆ ಸರ್ಪ್ರೈಸ್ ಕೊಡ್ಬೇಕು ನಾನು.
0: ನಿಜನೇ,
2: ಅಡಿಗೆ ಮಾಡು ಅಂತ ಹೇಳ್ಬೇಕು, ಆಮೇಲೆ ಹೋಗಿ ನೋಡಿದ್ರು ಅಂತ ಗೊತ್ತಾಗುತ್ತೆ, ಅಯ್ಯೋ ಎಷ್ಟು ಬೇಗ ಯಾವ ತರ ಅಡಿಗೆ ಮಾಡ್ಬಿಟ್ಟಿದಾರಲ್ಲ ನಮ್ಮ ಮನೆಯವರು.
0: ಪ್ರೀತಿಯಿಂದ ಒಂದು ಮೊಸರನ್ನ ಮಾಡ್ಕೊಟ್ರು, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಗೊತ್ತಾ?
2: ಖಂಡಿತವಾಗ್ಲೂ ಮೇಡಮ್ ಅವರೇ, ಒಂದು ಆತರ ಮಾಡ್ಕೊಟ್ಟಾಗ ಅವ್ರಿಗೂ ಕೂಡ ಅದು ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ.
0: ಹೌದು,
2: ನಾವು ಕೂಡ ಅವರ ಒಂದು ಕಷ್ಟವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ.
0: ಈಗ
2: ಹೆಂಗ್ಸರ್ ಕೆಲಸ ಬರೀ ಹೆಂಗ್ಸರೇ ಮಾಡ್ಬೇಕು ಅಂತ ಏನಿಲ್ಲ ಮೇಡಮ್ ಅವರೇ, ಒಬ್ರಿಗೊಬ್ರು ಕೈ ಜೋಡಿಸಿದಾಗ್ಲೇ ಒಂದು ಮನೆಯಲ್ಲಿ ಎಲ್ಲಾದ್ರು ಸರಿಯಾಗಿ ಆಗತ್ ಸಾಧ್ಯ ಮೇಡಮ್ ಅವರೇ.
0: ನಿಜ ಸರ್, ಯಾವ ಕೆಲಸ ಕೂಡ ಇಂಥವ್ರೇ ಮಾಡ್ಬೇಕು ಅಂತಿಲ್ಲ, ಎಲ್ಲ ಕೆಲಸವನ್ನು ಎಲ್ಲರೂ ಮಾಡಬಹುದು.
2: ನಾವು ಹೆಂಗ್ಸರು ಮಾಡೋ ಕೆಲಸ ನಾವು ಮಾಡಿದ್ರೆ ಅದಕ್ಕೇನು ಗೌರವ ಏನು ಕಡಿಮೆ ಆಗೋದಿಲ್ಲ. ನಾವು ಅವ್ರಿಗೆ ಕೈ ಜೋಡಿಸಿದಾಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನಾನು ಒಬ್ಬನೇ ಗೋಳಾಡ್ತಾ ಇದ್ದೆ, ನನ್ನ ಜೊತೆಗೆ ನಮ್ಮ ಯಜಮಾನರು ಕೂಡ ಕೈ ಜೋಡಿಸಿದ್ರು, ಬೇಗ ಬೇಗ ಆಯ್ತು ಅಂತ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ?
0: ನಿಜ ನಿಜ ಸರ್. ಸೊ ನೋಡೋಣ, ನೀವು ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಹೇಳ್ಬೇಕು, ಮೇಡಮ್ ನಮ್ಮ ಮನೆಯಲ್ಲಿ ನಾನು ಸರ್ಪ್ರೈಸ್ ಕೊಟ್ಟೆ ಅಡಿಗೆ ಮಾಡಿ ಅಂತ, ಆಯ್ತಾ?
2: ಖಂಡಿತವಾಗ್ಲು ಮೇಡಮ್ ಅವರೇ,
0: ನಾನು ಕೇಳ್ತೀನಿ ನೆಕ್ಸ್ಟ್ ಕಾಲ್ ಮಾಡಿದಾಗ.
2: ಖಂಡಿತ, ಫೋನ್ ಮಾಡಿದ್ರೆ ನಾನು ಹೆಂಡತಿಗೆ ಕೊಡ್ತೇನೆ, ಊಟಿಗೆ ಕೇಳ್ಬಿಡಂತ್ರಿ.
0: ಸುಳ್ಳೆಲ್ಲ ಹೇಳಂಗಿಲ್ಲ.
2: ಏ ಇಲ್ರಿ, ಹಂಗಲ್ಲ, ಸುಳ್ಳು ಹೇಳಕ್ ಬರಲ್ರಿ.
0: ಸುಳ್ಳು ಹೇಳಕ್ ಬರಂಗಿಲ್ಲನ್ರಿ? ಒಳ್ಳೇದ್ ಬಿಡ್ರಿ, ನೋಡೋಣ ಹಾಗಿದ್ರೆ ನಿಮ್ ಹೆಂಡತಿನ ಹೇಗ್ ಖುಷಿ ಪಡಿಸ್ತೀರಾ ಅಂತ.
2: ಹ್ಞೂನ್ರಿ, ಆಯ್ತ್ರಿ.
0: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಅಲ್ಲ, ತೆಂಗಿಂದ ಇವತ್ತು ವಿಷಯ ಕೇಳಲಿಲ್ಲಲ್ಲ ಇವತ್ತು.
0: ಹಾ, ಇವತ್ತು ವಿಶ್ವ ತೆಂಗು ದಿನ ಇದೆ.
2: ಅಯ್ಯೋ, ಆ ವಿಷಯನೇ ಬಿಟ್ಬಿಟ್ಟಿವಲ್ಲ.
0: ಹಾ ಹೇಳಿ.
2: ತೆಂಗು ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ತೆಂಗಿನ ಬಗ್ಗೆ ಎಷ್ಟು ಹೇಳಿದ್ನು ಕಡಿಮೆ. ಯಾಕೆಂದ್ರೆ ಎಳ್ನೀರು ಇದೆಯಲ್ಲ, ಆ ಎಳ್ನೀರಿನ ಮುಂದೆ ಇವತ್ತಿನ ಕಾಲದ ಯಾವ ತಂಪು ಪಾನೀಯನು ಇಲ್ಲ.
0: ನಿಜ ನಿಜ ಸರ್.
2: ಯಾಕೆಂದ್ರೆ ಈಗ ಯಾವ್ದೇ ತಂಪು ಪಾನೀಯ ಕುಡಿದ್ರು ಕೂಡ ಆ ಕುಡ್ದ ಹೊತ್ತಿನಾಗ ಮಾತ್ರ ತಣ್ಣಗಾಗಬೇಕು, ತಣ್ಣಗಾಗತ್ತೆ ಹೊರತು ಅದು ನಮಗ್ ಬಾಡಿಗೆ ಮತ್ತೊಂದಿಷ್ಟು ಹೀಟ್ ಜಾಸ್ತಿ ಮಾಡುತ್ತೆ ಅದು.
0: ನಿಜ ನಿಜ ಸರ್.
2: ಆದ್ರೆ ಈ ಎಳ್ನೀರ್ ಹಾಗಲ್ಲ ನೋಡ್ರಿ, ಮೈಯನ್ನ ತಂಪು ಮಾಡುತ್ತೆ. ಆಮೇಲೆ ಅದ್ರ ಕೊಬ್ಬರಿ ಅಡಿಗೆ ಉಪಯೋಗಿಸ್ಬೋದು.
0: ಹೌದು.
2: ಆ ನಂತರ ಈಗ ನೋಡ್ರಿ, ಒಳ್ಳೆಣ್ಣೆ ನಾವು ನಮಗ್ ಕಣ್ಣಿಗೆ ಕಾಣದೇ ಇರ್ತಕ್ಕಂತ ಒಳ್ಳೆಣ್ಣೆ ನಾವು ಬಳಸೋದಕ್ಕಿಂತ ಕಣ್ಣಿಗೆ ಕಾಣ ಅಂತ
0: ಕೊಬ್ಬರಿ
2: ನಾವು ಒಳ್ಳೇದು. ನಾವು ಕೊಬ್ಬರಿ ಎಣ್ಣೆ ತಿನ್ನೋದ್ರಿಂದ ಅದರಲ್ಲಿ ಕೊಲೆಸ್ಟ್ರಾಲು ಇಲ್ಲ ಅಂತ ನನ್ನ ಅನಿಸಿಕೆ. ಒಳ್ಳೇದು ಕೊಬ್ಬರಿ ಎಣ್ಣೆ ಮಾಡೋದು, ತಲೆಗೆ ಎಣ್ಣೆ ಆಗುತ್ತೆ, ಆಮೇಲೆ ಅಡಿಗೆಗೂ ಉಪಯೋಗಿಸ್ಬೋದು. ಆಮೇಲೆ ಅದು ಮರ ಒಣಗಿ ಹೋದ್ರು ಕೂಡ ಅದರಿಂದ ಒಂದು ಉಪಯೋಗ ಇದೆ.
0: ಅದಕ್ಕೆ ಸರ್ ತೆಂಗುನ ಕಲ್ಪ ವೃಕ್ಷ ಅಂತ ಕರೀತಾರೆ. ಪ್ರತಿಯೊಂದು ಅಂಶ ಕೂಡ ಉಪಯೋಗಕಾರಿಯಾಗಿದೆ.
2: ನಮ್ ಕಡೆ ನಾವು ನೋಡ್ರಿ, ನಾವು ಮೂರು ಕಣ್ಣಿನ ಈಶ್ವರ ಅಂತ ಕೂಡ ನಾವು ಅದಕ್ಕೆ ಪೂಜೆ ಮಾಡ್ತೇವೆ. ಅಂದ್ರೆ ಮುಕುಣ್ಣೇಶ್ವರ ಅಂತ ಹೇಳಿ ನಾವು ಅದನ್ನ ಪೂಜೆ ಮಾಡ್ತೇವೆ.
0: ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
2: ಆಮೇಲೆ ನೋಡ್ರಿ, ಈಗ ಎಲ್ಲೋ ಸೈಟ್ ಗಳಾಗೆ ಅಲ್ಲಿ ಇಲ್ಲಿ ತೆಂಗಿನ ಮರಗಳು ಇರ್ತವೆ, ಅವನ್ನೆಲ್ಲ ಕಡಿತಾ ಇರ್ತಾರೆ. ಆ ತೆಂಗಿನ ಮರ ಅನ್ಕೊಳ್ಳುತ್ತೆ, ನೋಡಪ್ಪ ನಿನ್ ಶರೀರ ತಂಪು ಮಾಡಲು ನಾನು ಎಳ್ನೀರ್ ಕೊಡ್ತೇನೆ, ನನ್ನನ್ನೇ ಕಡಿಯಲ್ಲ ಅಂತ ಅದು ಕಣ್ಣೀರ್ ಹಾಕುತ್ತೆ. ಆದ್ರೆ ಆ ಕಣ್ಣೀರ್ ನಮಗ್ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಮೇಡಮ್ ಅವರೇ.
0: ಹೌದೌದು ಸರ್,
2: ಒಳ್ಳೆ ವಿಷಯ ಕೊಟ್ಟಿದ್ರಿ, ಧನ್ಯವಾದಗಳು ಮೇಡಮ್ ಅವರೇ.
0: ಥ್ಯಾಂಕ್ ಯು ಸರ್ ಕರೆ.

0: ಮಾಡಿದ್ದಕ್ಕೆ
1: ನಮಸ್ಕಾರ.
0: ಓಕೆ, ಎಸ್, ಚಿಕ್ಕಪ್ಪವ್ರು ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ಇವತ್ತು ವಿಶ್ವ ತೆಂಗಿನಕಾಯಿ ದಿನ ಇದೆ. ಸೊ ಹಾಗಾಗಿ ಅದೇ ಒಂದು ಟಾಪಿಕ್ನ ನಿಮಗಾಗಿ ತೆಗೆದುಕೊಂಡು ಬಂದಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 2 ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ತೆಂಗಿನಕಾಯಿ ಅಂದಾಗ ಮೊದಲಿಗೆ ನೆನಪಾಗೋದು ದೇವರ ಪೂಜೆ ಹಾಗೆ ಸಾಂಪ್ರದಾಯಿಕ ಅಡುಗೆಗಳು ಅಲ್ವಾ? ಹೌದು, ತೆಂಗಿನಕಾಯಿ ಪೂಜೆಯಿಂದ ಹಿಡಿದು ಹಲವಾರು ಬಗೆಯ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಪ್ರತಿದಿನ ಬಳಕೆಗೆ ಬರುತ್ತೆ. ಹೀಗಾಗಿ ತೆಂಗಿನಕಾಯಿಯ ಪ್ರಯೋಜನವನ್ನು ತಿಳಿದುಕೊಂಡ್ರೆ ನಮ್ಮ ದಿನ ಬಳಕೆಯಲ್ಲಿ ಇದನ್ನು ಯಾವೆಲ್ಲ ಸ್ವರೂಪದಲ್ಲಿ ಬಳಸ್ಬೋದು ಅನ್ನೋದು ಕೂಡ ನಮಗೆ ಯೋಚನೆ ಆಗುತ್ತೆ. ಸೊ ಹಾಗಾಗಿ ಈ ತೆಂಗಿನಕಾಯಿ ಆಗಿರ್ಬೋದು, ಎಳನೀರಾಗಿರ್ಬೋದು, ಕಲ್ಪವೃಕ್ಷ ಎಲ್ಲವೂ ಕೂಡ ಬಹಳ ಪ್ರಯೋಜನಕಾರಿ. ಸೊ ಈ ತೆಂಗಿನಕಾಯಿ ಜೊತೆಗೆ ಇನ್ನೊಂದು ಟಾಪಿಕ್ ತೆಗೆದುಕೊಂಡು ಬಂದಿದ್ದೀನಿ. ನಾನಾಗಲೇ ಹೇಳ್ತಾ ಇದ್ದೆ, ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ ಅನ್ನುವಾಗ, ಆದರೂ ಗಂಡ್ ಮಕ್ಕಳು ಯಾಕೆ ಅಡುಗೆ ಮಾಡಬಾರದು ಅಂತ, ಈ ವಿಷಯದ ಬಗ್ಗೆ ಕೂಡ ನೀವು ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆ ಕರೆ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಕೇಳುವ? ಹಲೋ
7: ನಮಸ್ತೆ
0: ಸರ್. ನಮಸ್ತೆ, ಹೇಗಿದ್ದೀರಾ ಸರ್?
7: ಆರಾಮಿದ್ದೇನೆ ಮೇಡಮ್.
0: ಓಕೆ, ಸರಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
7: ಗೊತ್ತಾಯ್ತು ಮೇಡಮ್, ನಾನು ಕೇಳ್ತಾ ಇದ್ದೆ.
0: ಓಕೆ,
7: ನಾನು ಕೂಡ ಕೆಲವು ಎಲ್ಲ ಅಡುಗೆ ಮಾಡ್ತೀನಿ ಮೇಡಮ್.
0: ಓ ಸೂಪರ್, ಮಾಡ್ತೀರಾ?
7: ಹಾ ಮಾಡ್ತೀನಿ ಮೇಡಮ್.
0: ಏನು ಸ್ಪೆಷಲ್ ಮಾಡ್ತೀರಾ ಸರ್?
7: ಇಲ್ಲ ಮೇಡಮ್, ನಾನು ಮುದ್ದೆ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ಬದಲಾಗಿ ರಾಗಿ ಅಂಬಲಿ ಮಾಡ್ತೀನಿ ಮೇಡಮ್.
0: ರಾಗಿ ಅಂಬಲಿ, ಓಕೆ.
7: ಅಂಬಲಿ ಮಾಡ್ತೀನಿ ಮತ್ತೆ ಅನ್ನ ಮಾಡ್ತೀನಿ.
0: ಅನ್ನ, ಓಕೆ.
7: ಇನ್ನೇನ್ ಸಾಂಬಾರು ಮಾಡಕ್ ಬರುತ್ತೆ ಅವ್ರಿಗೆ ತೋರ್ಸಿಲ್ಲ ಅಷ್ಟೇ, ಅವ್ರಿಗೆ ಅದನ್ನ ಬರುತ್ತೆ ಅಂತ ತೋರ್ಸ್ಬಿಟ್ರೆ ಅವ್ರು ವಾರಗಟ್ಲೆ ಹೊರಟ್ಬಿಡ್ತಾರೆ ಮೇಡಮ್.
1: ಅಡಿಗೆ ಮಾಡಕ್ ಬರುತ್ತೆ ಅಂದ್ರೆ ವಾರಗಟ್ಲೆ ಹೊರಬಿಟ್ಟು ಹೋಗ್ತಾರೆ.
7: ಅವರು ನಾಳೆ ಹೋದ್ರಾಯ್ತು ನಾಳೆ ನಾಡಿದ್ದು ಹೋದ್ರಾಯ್ತು ಅಂತ ಸ್ವಲ್ಪ ಮುಂದಾಗ್ತಾರೆ ಅಂತ ಅದನ್ನ ಸ್ವಲ್ಪ ಅವ್ರಿಗೆ ಗೊತ್ತು ಮಾಡಿಲ್ಲ.
1: ಸೊ ಅವರು ಇಲ್ದೇ ಇದ್ದಾಗ ಮಾಡ್ತೀರಾ?
7: ಮಾಡ್ತೀನಿ ಮೇಡಮ್, ಮಾಡ್ತೀನಿ, ಹೋಟೆಲ್ ಬಂದಿದ್ದೆ ಅಂತ ಹೇಳ್ತೀನಿ ಅವ್ರಿಗೆ.
1: ಓಹೋ, ಈ ತರ ಬೇರೆ ಸುಳ್ಳು ಹೇಳ್ತಿರೇನೋ?
7: ನಿಜ ಮೇಡಮ್.
1: ಮೇಡಮ್ ಏನೋ ಲೈವ್ ಕಾರ್ಯಕ್ರಮ ಕೇಳ್ತಿರ್ಬೇಕು.
7: ಇಲ್ಲ, ಅವ್ರು ಹೇಳಿದ್ರು ಕೇಳಲ್ಲ ಮೇಡಮ್, ಅವ್ರಿಗೆ ಆಸಕ್ತಿ ಇಲ್ಲ.
1: ಇವತ್ ಕೇಳ್ಬೇಕಿತ್ತಲ್ಲ ಅವರು.
7: ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಮೇಡಮ್.
1: ಸರ್, ನಿಮ್ಮ ಪ್ರಕಾರ ಗಂಡ ಮಕ್ಳು ಕೂಡ ಅಡಿಗೆ ಮಾಡಬಹುದು ಅಲ್ವಾ?
7: ಖಂಡಿತ ಮಾಡಬಹುದಲ್ಲ, ಮಾಡ್ಬೇಕು ಮೇಡಮ್. ಯಾಕೆಂದ್ರೆ ಈಗ ಮಹಿಳೆಯರು ಕೂಡ ಅವರು ಕೂಡ ನಮ್ಮ ಕೆಲಸಗಳಿಗೆ ಕೈ ಜೋಡಿಸ್ತಾರೆ, ಅವರು ಎಲ್ಲ ಇದ್ರಲ್ಲೂ ಭಾಗವಹಿಸ್ತಾರೆ. ನಾವು ಕೂಡ ಬರೀ ನಾವ್ ಅದ್ ಮಾಡೋದಲ್ಲ ಅಂತ ಏನು ಅನ್ನಿಲ್ಲ, ಅದಲ್ಲ
1: ಹೌದು
7: ಸಾಧ್ಯವಾದಷ್ಟು. ಯಾಕೆಂದ್ರೆ ನನಗೆ ಮೇಡಮ್ ನಮ್ಮ ಅಜ್ಜಿ ಇದ್ದಾಗಲಿಂದಲೂ ನಾನು ಕೆಲವು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀನಿ ನೋಡಿ. ಯಾವಾಗ ಮಜ್ಜಿಗೆ ಕಡ್ಕೊಟ್ಟಿದ್ದೀನಿ ನಮ್ಮ ಅಜ್ಜಿಗೆ.
1: ಓ ಸೂಪರ್.
7: ಆಮೇಲೆ ಅದು ಚಟ್ನಿ ತಿರುಗಿಕೊಟ್ಟಿದ್ದೀನಿ ಹೊರಳಕಲ್ಲಲ್ಲಿ, ಮತ್ತೆ ಊರ್ಣ ಬರುತ್ತಲ್ಲ ಈ ಒಬ್ಬಟ್ಟು ಮಾಡ್ಲಿಕ್ಕೆ,
1: ಹೌದು ಸರ್,
7: ಅದನ್ನೆಲ್ಲ ತಿರುಗಿಕೊಟ್ಟಿ. ನಂದೇನು ಅಂದ್ರೆ ಅವಾಗ ಏನಿಲ್ಲ ಮೇಡಮ್, ನಾನು ಏನ್ ಕೆಲಸ ಹೇಳಿದ್ರು 100% ಬಾರಿಸ್ಲೇಬೇಕು. ಮಜ್ಜಿಗೆ ಕಡೆ ನಿಂತ್ರೆ ಅದು ಇದಕ್ಕೆ 100 ಆಗ್ಬೇಕು, ಅಲ್ಲಿವರೆಗೂ ನಿಲ್ಲಿಸ್ತಿರಲಿಲ್ಲ. ಅದು ಹೊರಳಕಲ್ಲಲ್ಲೂ ಅಷ್ಟೇ, 100 ಆಗ್ಬೇಕು ನಮ್ ಶತಕ ಬಾರಿಸ್ಲೇಬೇಕು. ಆ ರೀತಿ ಅದು ಬಂದು ಆಮೇಲೆ ಕೆಲವೊಂದು ಅದ್ರಲ್ಲೂ ಕೆಲವು ಕೆಲಸಗಳಲ್ಲಿ ಕಲೆ ಇದೆ ಮೇಡಮ್. ಈಗ ನೋಡ್ರಿ, ನಾನು ಕಾಯಿ ತುರ್ಕೊಡ್ತೀನಿ ಹೆಚ್ಚಾಗಿ ಸುಲಿಬಿಟ್ಟು. ಏನು ಅದು ಕಂಠದಿಂದ ನಾನು ತುರ್ತೀನಿ ಮೇಡಮ್.
1: ಓ ಸೂಪರ್ ಸರ್.
7: ಹಾ, ಅದೇ ನಮ್ ಮನೆಯವರಾದ್ರೆ ಮದ್ಯ ತುರಿದು ಕಂಠ ಬಿಟ್ಬಿಡ್ತಾರೆ. ಹಾ ಮೇಡಮ್, ಕಂಠದಿಂದ ನಾನು ತುರ್ಕೊಡ್ತೀನಿ. ಉಳ್ಕೊಂಡಿದ್ರೆ ಅದು ಮದ್ಯ ಇರುತ್ತೆ, ಫ್ರಿಜ್ ಅಲ್ಲಿ ಇಡ್ತಾರೆ, ಅಥವಾ ಹಿಂದೆಲ್ಲ ನೀರ್ ಹಾಕಿಡ್ತಿದ್ವಿ ಮೇಡಮ್ ನಾವು ಫ್ರಿಜ್ ಇಲ್ಲ.
1: ಹಾಳಾಗುತ್ತೆ ಅಂತ ನೀರ್ ಹಾಕಿಡ್ತೀವಿ,
7: ಅದು ಹಳದಿ ಕಲರ್ ಬಂದ್ಬಿಡುತ್ತೆ, ಫಂಗಸ್ ಸರಿ ಇರಲ್ಲ ಅಂತ. ಹೀಗೆ ನಾವು ಕೈ ಜೋಡಿಸಿದೀವಿ ಮೇಡಮ್. ಈಗಲೂ ಅಷ್ಟೇ, ಮೊನ್ನೆ ತಾನೇ 3 ಅವರು ಬೆಂಗಳೂರು ಕಡೆ ಹೋದ್ರು ಮಗಳ ಮನೆಗೆ, ನಾನು ನಮ್ಮ ತಂದೆ ಇಬ್ಬರೇ ಇದ್ದು. ಇನ್ನೇನು ಗೊತ್ತಲ್ಲ ಅವ್ರಿಗೆ, ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಅದು ಅನಾರೋಗ್ಯದಿಂದ ಇದ್ದಾರೆ, ಹಂಗಾಗಿ ಅವ್ರಿಗೆ ಎಲ್ಲಾ ಕೆಲಸಗಳನ್ನು ಮಾಡಿ ಅಡುಗೆನೂ ಮಾಡಿ 3 ನಿಭಾಯಿಸಿದೆ.
1: ಸೂಪರ್ ಮೇಸ್ಟ್ರ್ ಬಿಡಿ ಸರ್, ನೀವು ಚಾಪಿಸ್ ಹಿಡಿಯಕ್ಕೂ ರೆಡಿ, ಸೌಟ್ ಹಿಡಿಯಕ್ಕೂ ರೆಡಿ ಅಲ್ವಾ?
7: ಖಂಡಿತ ಎಲ್ಲ ಮಾಡ್ಲೇಬೇಕಲ್ಲ ಮೇಡಮ್, ಸಮಯ ಸಂದರ್ಭ ನೋಡ್ಕೊಂಡು ನಮ್ಮ ಕೆಲಸಗಳನ್ನೆಲ್ಲ ನಾವು ಮಾಡ್ಬೇಕು ಅಷ್ಟೇ.
1: ನಿಜ ಸರ್, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
7: ಧನ್ಯವಾದಗಳು ಮೇಡಮ್. ಆಮೇಲೆ ಈ ತೆಂಗು ದಿನ ಇದೆ ಅಂದ್ರಲ್ಲ ವಿಶೇಷವಾಗಿ,
1: ವಿಶ್ ಮಾಡಿ ಸರ್.
7: ಖಂಡಿತ ಮೇಡಮ್, ಇವತ್ತು ಏನು ತೆಂಗು ಬೆಳೆದವರಿದ್ದಾರೆ ಎಲ್ಲರೂ ಕೂಡ ಶುಭಾಶಯ. ಮತ್ತೆ ತೆಂಗು ವಿಶೇಷ ನಮ್ಮಲ್ಲಿ ಕಲ್ಪವೃಕ್ಷ ಅಂತ ಕರಿತೀವಿ ಮೇಡಮ್.
1: ಹೌದು ಸರ್,
7: ನಾವು ಪ್ರತಿನಿತ್ಯ ನಾವು ವಾಕ್ ಹೋಗಿ ತೋಟಕ್ಕೆ ಹೋದಾಗ ಅಲ್ಲಿ ಏನಾದ್ರು ತೆಂಗಿನಕಾಯಿ ಬಿದ್ದಿದ್ರೆ ನಮಸ್ಕಾರ ಮಾಡಿ ತಗೊಳ್ಳೋದು ಮೇಡಮ್ ನಾವು.
1: ಓ ಓಕೆ,
7: ಖಂಡಿತ
1: ದೇವರು ಅಂತ ಸರ್. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡಿದ್ರೆ ಒಳ್ಳೇದು ಅಂತ ಅಂತಾರೆ ಸರ್.
7: ನಿಜ ಮೇಡಮ್,
1: ಅದರಲ್ಲೇ ದೇವರಿರುತ್ತೆ ಅಂತ.
7: ಇನ್ನೊಂದು ಹಳ್ಳಿಗಳ ಮನೆಗಳಲ್ಲಿ ಏನ್ ಮಾಡಿದಾರೆ ಅಂದ್ರೆ ತೆಂಗಿನಕಾಯನ್ನ ಆ ತೊಲೆಗೆ ಕಟ್ಟಿರ್ತಾರೆ ಮೇಡಮ್.
1: ಹೌದು,
7: ಎದ್ದ ಕೂಡಲೇ ಆಗ ಕಾಯಿ ತೆಂಗಿನಕಾಯಿ ನೋಡೇ ಹೊರಗೆ ಹೋಗ್ತಾರೆ ಮೇಡಮ್, ಅದು ದೇವರು ಅನ್ನೋ ರೀತಿಯಲ್ಲೇ ಪರಿಭಾವಿಸ್ತಾರೆ.
1: ನಿಜ ನಿಜ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
7: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
1: ಓಕೆ, ಎಸ್, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ನೆಕ್ಸ್ಟ್ ಕಾಲರ್ ಹೇಳಿದಾರೆ, ಯಾರು ಕೇಳುವ? ಹಲೋ,
8: ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ಸರ್.
8: ಆರಾಮಿದ್ದೀರಿ ಮೇಡಮ್?
1: ನಾನ್ ಚಲೋ ಇದೀನಿ, ನೀವ್ ಹೇಗಿದ್ದೀರಿ?
8: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
1: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತೇನ್ರಿ?
8: ಹಾ ಗೊತ್ತಿಲ್ಲ ಮೇಡಮ್, ತೆಂಗಿನ ಮರ, ತೆಂಗಿನ ಗಿಡ ದಿನ ಒಳ್ಳೆ ಕಾರ್ಯಕ್ರಮ ಮೇಡಮ್, ನಮ್ಗೆ ಗೊತ್ತೇ ಇಲ್ಲ ಮೇಡಮ್. ಇದು
1: ಇವತ್ತು ಅಂತಾರಾಷ್ಟ್ರೀಯ ತೆಂಗಿನ ದಿನ ಇದೆ ಸರ್.
8: ಹೌದು ಹೌದ್ರಿ ಮೇಡಮ್, ಹೌದು ಮೇಡಮ್, ಅದಕ್ಕೆ ನಾನು ಕರೆ ಮಾಡಿದೆ ಮೇಡಮ್. ತೆಂಗಿನ ಮರ ಅಂದ್ರೆ ಕಾಮಧೇನು ಅಂತಾರೆ ಮೇಡಮ್ ಅದಕ್ಕೆ.
1: ಹೌದು, ಕಾಮಧೇನು, ಕಲ್ಪವೃಕ್ಷ ಎಲ್ಲವೂ ಕರೀತಾರೆ ಸರ್.
8: ಹಾ, ಕಾಮಧೇನು, ಕಲ್ಪವೃಕ್ಷ ಅಂತ ಕರೀತಾರೆ ಮೇಡಮ್ ಅದಕ್ಕೆ. ಅದು ಎದಕ್ಕೆ ನೋಡ್ರಿ, ಪ್ರತಿಯೊಂದು ನಮಗೆ ಕೆಲ್ಸಕ್ಕೆ ಬರುತ್ತೆ ಮೇಡಮ್. ಏನ್ ಬೇಕಾದ ಕೊಬ್ಬರಿ ಎಣ್ಣೆ ತೆಗಿಬಹುದು, ಕೊಬ್ಬರಿ ನಾವು ಸಾರ್ ಮಾಡಬಹುದು, ಅದರಿಂದ ಏನ್ ಚಟ್ನಿ ಮಾಡಬಹುದು, ಏನ್ ಬೇಕಾದಕ್ಕೆ ಪ್ರತಿಯೊಂದಕ್ಕೂ ಬರುತ್ತೆ ಮೇಡಮ್ ಅದು.
1: ನಿಜ ನಿಜ ಸರ್.
8: ಹಾ ಮೇಡಮ್, ಯಾಕಂತ ಕೇಳಿದ್ರೆ ಅದನ್ನ ದೇವ್ರ ಮುಂದೆ ದೀಪಾನು ಹಾಸ್ತಾರ. ಆಮೇಲೆ ಒಣಗಿ ಎಣ್ಣೆನೂ ಹಾಕ್ತಾರೆ ಮೇಡಮ್ ಅದನ್ನ ತಕೊಂಡ್ಬಂದು.
1: ಹೌದು ಸರ್.
8: ಹಾ, ಯಾವ್ದಕ್ಕೆ ಬರೋದಿಲ್ಲ ಅನ್ನೋ ಮಾತೇ ಇಲ್ಲ ಮೇಡಮ್ ತೆಂಗಿನ ಮರ ಅಂದ್ರೆ. ಅದು
1: ಖಂಡಿತ ಸಾಕಷ್ಟು ಪ್ರಯೋಜನ ಇದೆ. ಹಾಗೆ ಇನ್ನೊಂದು ವಿಷಯ ಕೂಡ ಇತ್ತು, ಈಗ ಇಂಗು ತೆಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ, ಆದ್ರೂ ಗಂಡು ಮಕ್ಳು ಯಾಕೆ ಅಡಿಗೆ ಮಾಡಬಾರ್ದು ಅಂತ. ನಮ್ಮ ಶಿವಶರಣ್ ಸರ್ ಗೆ ಅಡಿಗೆ ಮಾಡಕ್ ಬರುತ್ತಾ?
8: ಫುಲ್ ಮೇಡಮ್, ನಾವೇ ಅಲ್ಲ, ನಾವೇ ಮಾಡ್ತೀವಿ ಅಡಿಗೆನೆ.
1: ಏ ಸೂಪರ್ ಸರ್.
8: ಏನ್
1: ಸ್ಪೆಷಲ್ ಮಾಡ್ತೀರ ಅಡ್ಗೆಯಲ್ಲಿ?
8: ನನಗ್ ಮೇಡಮ್ ಕೇಸರಿ ಬಾತ್ ಬರುತ್ತೆ.
1: ಅರೆ ಕೇಸರಿ ಬಾತ್ ಮಾಡ್ಕೊಂಡು ನಮ್ ರೇಡಿಯೋ ಶಿವಮೊಗ್ಗ ತಗೋ ಬನ್ನಿ ಆಯ್ತಾ?
8: ಅಲ್ಲೇ ಬಂದು ಕೊಟ್ಬಿಡ್ತೀರಿ ಮೇಡಮ್? ನಾವೇ ಮಾಡ್ತೀವಿ ಬಂದಲ್ಲಿ, ನಾವೇ ಇಷ್ಟೊಬ್ಬ ಕರೀರಿ.
1: ಹೌದಲ್ವಾ, ಇಲ್ಲೇ ಬಂದು ಮಾಡ್ಬಿಡಿ.
8: ಸರ್,
1: ಯೂಶಲಿ ಗಂಡ್ ಮಕ್ಳು ಈ ಸ್ವೀಟ್ ಎಲ್ಲ ಮಾಡೋದು ಕಡಿಮೆ ಸರ್, ನೀವು ಕೇಸರಿ ಬಾತ್ ಮಾಡ್ತೀರಾ ಸ್ಪೆಷಲ್ ಆಗಿ ಅಂತ ಕೇಳಿ ಖುಷಿ ಆಯ್ತು.
8: ಹೌದು ಮೇಡಮ್, ಕೇಸರಿ ಬಾತ್, ಉಪ್ಪಿಟ್ಟು, ಹುಗ್ಗಿ
1: ಹುಗ್ಗಿ,
8: ಇವು ಮೂರು ಮಾತ್ರ ಸ್ಪೆಷಲಿಸ್ಟ್ ಮೇಡಮ್ ನಾನು.
1: ಏ ಸೂಪರ್ ಸರ್, ಪರವಾಗಿಲ್ಲ. ಎಲ್ಲಾದ್ರೂ ನಿಮ್ ಮನೇಲಿ ಹೋದ್ರು ಅಂದ್ರೆ ನೀವು ಒಂದೆರಡ್ ಮೂರ್ ಟೈಮಿಗೆ ಮಾಡ್ಕೊಂಡು ತಿನ್ಬೋದಲ್ವಾ?
8: ತಿನ್ಬೋದು ಮೇಡಮ್, ತಿನ್ಬೋದು ಮೇಡಮ್. ಹೋಟೆಲ್ ಹೋಗೋ ಅವಶ್ಯಕತೆ ಇಲ್ಲ ಮೇಡಮ್.
1: ಅದೇ ಅದೇ, ಪ್ರತಿ ಸರಿ ಹೋಟೆಲ್ಗೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ನಾವೇ ಏನಾದ್ರೂ ಅಡ್ಗೆ ಮಾಡಿ ಕಲ್ತಾಗ ಅಲ್ವಾ?
8: ಹೌದು ಹೌದ್ರಿ ಮೇಡಮ್, ಯಾಕಂದ್ರೆ ದುಡ್ಡು ಉಳಿಯುತ್ತೆ.
1: ನಿಜ, ಆರೋಗ್ಯನೂ ಚೆನ್ನಾಗಿರುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ.
8: ಆರೋಗ್ಯ ಅಂತೂ ಹೆಚ್ಚಿನ ಮೇಡಮ್, ಅದು ನಾವು ಸ್ವಂತ ಮಾಡ್ಕೊಂತಿದ್ರೆ ಆರೋಗ್ಯ ಹೆಚ್ಚಿನ ಮೇಡಮ್.
1: ಅದೇ ಈಗ ನೆಕ್ಸ್ಟ್ ಏನಾದ್ರು ನಿಮ್ ಮನೆಯವರಿಗೆ ಹುಷಾರಿಲ್ಲ ಅಂದ್ರು ನೀವೇನಾದ್ರೂ ಮಾಡ್ಕೊಡ್ಬೋದು.
8: ಹೌದೌದ್ರಿ ಮೇಡಮ್, ಹೌದ್ರಿ ಮೇಡಮ್
1: ಅಲ್ವಾ. ಸೊ ಗಂಡ್ ಮಕ್ಳು ಕೂಡ ಅಡ್ಗೆ ಮಾಡೋದು ಕರಿಬೇಕು ಅಲ್ವಾ ಸರ್?
8: ಹೌದೌದ್ರಿ ಮೇಡಮ್, ಹೌದೌದು.
1: ಓಕೆ ಸರ್, ಚಂದ ಮಾತಾಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
8: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ,
9: ಹರ್ಕಿತ್ ಮೇಡಮ್, ನಮಸ್ತೆ.
1: ನಮಸ್ತೆ ಸರ್.
9: ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಮೇಡಮ್. ಪರಿಸರ ಬಗ್ಗೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ರಿ.
1: ಥ್ಯಾಂಕ್ ಯು ಸರ್.
9: ಪ್ರೋಗ್ರಾಮ್ ಅದು ಕೂಡ ಮಿಸ್ ಮಾಡ್ತಾ ಕೇಳ್ತಾ ಇದ್ದೀನಿ. ಅಲ್ಲ ಮೇಡಮ್, ಬೆಳಿಗ್ಗೆ ಹೊತ್ತು ಮಿಸ್ ಆಗ್ಬಿಡುತ್ತೆ ಮೇಡಮ್ ಒಂದೊಂದ್ಸರಿ.
1: ಪರವಾಗಿಲ್ಲ, ಪರವಾಗಿಲ್ಲ,
9: ಸ್ನಾನ ಮಾಡ್ಕೋತ ಮುಖದೊಳಗೆ ಹೋಗೋದು ಮಿಸ್ ಆಗ್ಬಿಡುತ್ತೆ.
1: ಸಮಯ ಸಿಕ್ಕಾಗೆಲ್ಲ ಕೇಳಿ, ಓಕೆನಾ?
9: ಹಾ ಮೇಡಮ್, ಇವತ್ತೆ ಯೋಚನೆ ಮಾಡ್ತೀವಿ. ಏನ್ ನಡೆಸ್ಕೊಟ್ರು ಪರಿಸರ ಬಗ್ಗೆ ಗೊತ್ತಾಗಿರಲ್ಲ ಅನ್ಸುತ್ತೆ. ಆಮೇಲೆ ಬಿಸ್ನೆಸ್ ಕೇಳ್ತೀನಿ, ಕೆಲವೊಂದ್ ಟೈಮ್ ಚೆನ್ನಾಗಿರ್ತದೆ.
1: ಇವತ್ತು ಕೂಡ ವಿಶ್ವ ತೆಂಗು ದಿನ ಇತ್ತು ಸರ್, ಆ ತೆಂಗಿನಕಾಯಿ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟೆ.
9: ಅಯ್ಯೋ, ಇವತ್ತು ಕೇಳಕ್ಕಾಗಲಿ ಮೇಡಮ್. ಯಾಕೋ ನೆಟ್ ಒಂದ್ಸಲ ನೆಟ್ವರ್ಕೇ ಬರಲ್ಲ, ಈ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಬರಲ್ಲ ಮೇಡಮ್.
1: ಹೌದಾ
9: ಮೇಡಮ್, ನಮಗೆ ನೋಡಿ ಮೇಡಮ್, ನಾವು ಬ್ಲೈಂಡ್ ಆಗಿರೋ
1: ಪರ ನಾನು ಆರ್ಜೆ ಮಹಾಲಕ್ಷ್ಮಿ ಅವರಿಗೆ ಹೇಳ್ತೀನಿ.
9: ಕೆಲವೊಂದು
1: ಮುಖಾಂತರ ಹೊಸ ಹೊಸ ರೆಸಿಪಿಗಳನ್ನ ಕಲಿತಿದ್ದೀರಾ ಅಂತ
9: ಅಂದ್ರೆ ಮೇಡಮ್, ಹೆಂಗ್ ಗೊತ್ತಾ ತೊಳಿಯೋದೇ ಇತ್ತಲ್ಲ, ಅದೇ ವಿಷಯ ತೊಳಿಯೋದು ತೊಳಿಯೋದು ದೊಡ್ಡ ವಿಷಯ ಮೇಡಮ್, ನಮಗೆ ತೊಳಿಲಿಕ್ಕೆ ಆಗಲ್ಲ.
1: ಓಕೆ ಓಕೆ,
9: ಅದೊಂದು ಅದೊಂದು ಸ್ವಲ್ಪ ಬೇಜಾರಾಗುತ್ತೆ.
1: ಹ್ಮ್,
9: ಮತ್ತೆ ಮೇಡಮ್, ತೆಂಗಿನಕಾಯಿ ನಾನು ಎಂದು ತುರಿದಿಲ್ಲ ಮೇಡಮ್, ತುರಿಯಕ್ ಬರಲ್ಲ ನನಗೆ.
1: ಎಳ್ನೀರ್ ಕುಡಿ ಅಲ್ವಾ?
9: ಎಣ್ಣೀರ್ ಕುಡಿತೀವಿ ಮೇಡಮ್, ಎಣ್ಣೀರ್ ಕುಡಿದ್ ನಮ್ದೇ ತೋಟ ಇಲ್ಲ ಮೇಡಮ್, ತೋಟ ಇಲ್ಲ ನಮ್ದು, ನಮ್ಮನೆ ತೋಟ ಸಾಕಿಲ್ಲ.
1: ಓಕೆ,
9: ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಕುಡಿತೀವಿ ಮೇಡಮ್ ಅಷ್ಟೇ. ಆಮೇಲೆ ಸಾರಿಗೆ ಮೇಡಮ್ ದುಡ್ಡು ಕೊಡ್ತಿರ್ತೀವಿ, ಹಣ ಕೊಡ್ತಿರ್ಬೇಕು, ಇಲ್ದಿದ್ರೆ ಹಂಗೆ ಮಾಡ್ತೀವಿ ಮೇಡಮ್ ಒಂದೊಂದು ಟೈಮ್.
1: ಓಕೆ,
9: ನಮ್ ತಾಯಿ ಇದ್ರೆ ಅವ್ರು ಮಾಡ್ತಾ ವಯಸ್ಸಾಯ್ತು, ಒಂದ್ 80-90 ಸ್ವಲ್ಪ ಅಡಿಗೆ ಮಾಡಾಕ್ತಾರೆ ಮೇಡಮ್ ಅವರು.
1: ಸೂಪರ್ ಸೂಪರ್ ಸರ್.
9: ತಾಯಿ ಹೆಂಗ್ ಮಾಡಿದ್ರೆ ಈಗ ಅಮೃತ ಅಂತ ನಾವು ಸ್ವೀಕರಿಸ್ಲೇಬೇಕು ಮೇಡಮ್, ಹೆಂಗ್ ಮಾಡಿದ್ರೆ.
1: ನಿಜ ನಿಜ, ನೀವು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಿರ್ಲಿ, ಅದು ಖುಷಿ ನೋಡಿ.
9: ಹಾ ಮೇಡಮ್, ಹೆಲ್ಪ್ ಮಾಡ್ತೀವಿ ಮೇಡಮ್. ನಾವು ನಮ್ಮ ತರಕಾರಿ ಹೆಚ್ಚಿಕೊಡ್ತೀವಿ, ತರಕಾರಿ ಹೆಚ್ಚೋದು ಚಾಕಲ್ ಒಂದು ಅಂದಾಜ್ ಗೊತ್ತಿದೆ.
1: ನಿಜ ನಿಜ ಸರ್,
9: ಅದು ಮೇಡಮ್ ಕಾರ್ಖಾನೆ ಒಬ್ಬನೇ ಇದ್ನಲ್ಲ, ಅಲ್ಲಿ ಸ್ವಲ್ಪ ಪ್ರಯೋಗ ಮಾಡಿ ಕಲ್ತು ಕಲ್ತು ಸ್ವಲ್ಪ ಬಂದಿರೋದು ಅಷ್ಟೇ.
1: ಪ್ರಯತ್ನ ಮಾಡಿದ್ರೆ ತಾನೇ ಕಲಿಯೋಕ್ ಸಾಧ್ಯ, ನನಗ್ ಬರೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ.
9: ನಮ್ ಮೀರಿಗೆ ನಾವು ಮಾಡ್ಕೊಳ್ಳೇಬೇಕು ಮೇಡಮ್, ಇನ್ನೊಬ್ರು ಅವಲಂಬಿಸಕ್ ಆಗಲ್ವಲ್ಲ.
1: ನಿಜ ನಿಜ ಸರ್,
9: ಹಂಗಾಗಿ ಮಾಡ್ತಾ ಇದೀನಿ ಮೇಡಮ್. ಒಳ್ಳೆ ಟಾಪಿಕ್ ತಂದೆ ಮೇಡಮ್, ಖುಷಿ ಆಯ್ತು ಜೊತೆ ಮಾತಾಡಿ.
1: ನಿಮ್ಮೊಟ್ಟಿಗೆ ಮಾತಾಡಿ ನನಗೂ ಅಷ್ಟೇ ಖುಷಿ ಆಯ್ತು ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
9: ಮೇಡಮ್ ಇದು ಹಿಂಗ್ ಹಿಂಗ್ ಅಂದ್ರೆ ಹಿಂಗ್ ಒಳ್ಳೇದೆ ಮೇಡಮ್, ಹಿಂಗ್ ತಿಂದ್ರೆ ಒಳ್ಳೇದಾದ್ರು
1: ಹಿಂಗ
9: ಹಿಂಗ್ ಹಿಂಗ್
1: ಅಂದ್ರೆ ಯಾವ್ದೇ ಆದ್ರೂ ಕೂಡ ಇತಿ ಮಿತಿಯಿಂದ ಇರ್ಬೇಕು. ಹಿಂಗನ್ನ ಸ್ವಲ್ಪ ಅಷ್ಟೇ ಹಾಕ್ಬೇಕು ಒಗ್ಗರಣೆ ಟೈಮಲ್ಲಿ, ಜಾಸ್ತಿ ಹಾಕಿದ್ರೆ ಅದು ಒಂಥರ ಕೈ ಆಗುತ್ತೆ, ಸ್ವಲ್ಪ ಅಷ್ಟೇ ಹಾಕ್ಬೇಕು. ಹೌದ್ ಹೌದ್ ಸರ್, ಅದೇ ಸರ್. ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಓಕೆ, ಕೃಷ್ಣಪ್ಪ ಅವ್ರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾದ್ರು, ಅವರು ಕೂಡ ಬೇಸಿಕ್ ಆಗಿರೋ ಅಡುಗೆಗಳೆಲ್ಲ ಬರುತ್ತೆ ಅಂತ ಹೇಳ್ತಿದ್ರು. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
10: ಹಲೋ
1: ಹಲೋ, ನಮಸ್ತೆ.
10: ನಮಸ್ತೆ ಮೇಡಮ್,
1: ಹೇಗಿದ್ದೀರಾ ಸರ್?
10: ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ. ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
10: ವಿಶ್ವ ತೆಂಗು ದಿನದ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು ಸರ್, ನಿಮಗೂ ಕೂಡ ವಿಶ್ವ ತೆಂಗು ದಿನದ ಶುಭಾಶಯಗಳು. ಹಾಗೆ ಇದ್ರ ಜೊತೆ ಮತ್ತೊಂದು ಟಾಪಿಕ್ ಕೂಡ ತೆಗೆದುಕೊಂಡು ಬಂದಿದ್ದೀನಿ,
10: ಗಂಡ್ ಮಕ್ಕಳೇ ಅಡುಗೆ ಮಾಡೋ ಸ್ಟ್ರಾಂಗ್.
1: ಏ, ಗಂಡ್ ಮಕ್ಳು ಅಡುಗೆ ಮಾಡಿದ್ರೆ ಸ್ಟ್ರಾಂಗ್ ಮತ್ತೆ, ನೀವು ಅಡುಗೆ ಮಾಡ್ತೀರಾ?
10: ಹಾ ಮೇಡಮ್, ಅಲ್ಪ ಸ್ವಲ್ಪ ಮಾಡ್ತೀವಿ. ಈಗ ಏನಪ್ಪ ಅಂತಂದ್ರೆ ಹೇಳ್ಬೇಕು ಅಂದ್ರೆ, ಈಗ ಒಂದ್ ಒಬ್ರು ಮನೇಲಿ ಒಬ್ರು ಯಾರು ಲೇಡೀಸ್ ಇರ್ತಾರ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡ್ತಾರೆ ಗಂಡ್ ಮಕ್ಳು.
1: ಗಂಡ್ ಮಕ್ಳು ಮಾಡ್ತಾರೆ,
10: ಯಾಕಂತಂದ್ರೆ ಅವರಿಗೆ ಹುಷಾರಿಲ್ಲದ ಅನಿವಾರ್ಯ ಕಾರಣ ಇದ್ದಾಗ ಮಾಡ್ಲೇಬೇಕು ನಮ್ಗೆ.
1: ಹೌದು,
10: ಈಗ ಅಮ್ಮಂಗ ಅಮ್ಮ ಇದಾರೆ, ಅಮ್ಮಂಗ ಹುಷಾರಿಲ್ದಾಗೆ ಅಥವಾ ಅವರಿಗೆ ಆತರ ಆಗ್ಲಿಲ್ಲ ಚೆನ್ನಾಗಿ, ನಾವು ಹೆಲ್ಪ್ ಮಾಡ್ಲೇಬೇಕು.
1: ನಿಜ,
10: ಹಂಗಾಗಿ ಅವ್ರ ಕೈಯಲ್ಲಿ ಮಾಡಿ ಅಲ್ಪ ಸ್ವಲ್ಪ ಏನಕ್ಕೆ.
1: ಚೇತನ್ ಸರ್ ಅವ್ರ ಅಮ್ಮಂಗೆ ಹುಷಾರಿಲ್ದೇ ಇದ್ದಾಗ ಚೇತನ್ ಸರ್ ಅಡಿಗೆ ಮಾಡ್ತಾರಾ?
10: ಹೌದು ಮೇಡಮ್, ಹೌದು.
1: ಏನ್ ಅಡಿಗೆ ಮಾಡ್ತೀರಾ ಸರ್?
10: ಅವ್ರ ಡೈರೆಕ್ಷನ್ ಅಲ್ಲೇ ಮಾಡೋದ್ ಮೇಡಮ್. ಸಂತೆ ಅಂದ್ಮೇಡಲ್ಲ ಅವ್ರ ಹೆಂಗ್ ಹೇಳ್ತಾರ ಹಂಗೆ ಹೇಳ್ಕೊಟ್ಟಂಗೆ ಅಂತೂ ಮಾಡ್ತೀವಿ. ಆತರ
1: ಸ್ವಂತವಾಗಿ ಏನು ಮಾಡಲ್ವಾ
10: ಅಂದ್ರೆ ಈಗ ಮಾಡ್ತಾ ಮಾಡ್ತಾ ಮಾಡಿದ್ವಿ ಮೇಡಮ್. ಬಂದೇ ಬರುತ್ತೆ ಅಲ್ಪ ಸ್ವಲ್ಪ
1: ಕಾಫಿ ಟೀ ಎಲ್ಲ ಮಾಡ್ತೀರಾ?
10: ದೊಡ್ಡ ಬಡ್ರ ನಾನು ಸುಮಾರು ಐಟಮ್ ವೆರೈಟೀಸ್ ಮಾಡಿದೀನಿ. ಮೊದಲನೇದಾಗಿ

0: ಫಸ್ಟ್ ನಾನ್ ಮಾಡಿದ್ದು ಉಪ್ಪಿಟ್ಟು,
1: ಉಪ್ಪಿಟ್ಟು
0: ಆಮೇಲೆ ದೋಸೆ. ನಾನ್ ದೋಸೆ ಮಾಡ್ಬೇಕಾದ್ರೆ ಪಕ್ಕದ ಮನೆಯವ್ರು ತಟ್ಟೆ ತಗೊಂಡ್ಬರ್ತಾ ಇದ್ರು.
1: ಒಬ್ಬೊಬ್ಬಾ ಅಷ್ಟೊಂದ್ ಚೆನ್ನಾಗ್ ಮಾಡ್ತಿದ್ರ ಸರ್?
0: ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ, ಚಿರ್ ಅಂತಿದ್ದಂಗೆ ಪಕ್ಕದ ಮನೆ ನಮ್ಮ ಊರಲ್ಲಿ ಇದ್ದಾಗ ಪಕ್ಕದ ಮನೆಯಲ್ಲಿ ಅಮ್ಮಂಗೆ ಅವಾಗ ಗರ್ಭಕೋಶ ಆಪರೇಷನ್ ಆಗಿತ್ತು. ಅವರು 6 ತಿಂಗಳು ರೆಸ್ಟ್ ಅಲ್ಲಿ ಇಟ್ರು, ಬೆಡ್ ರೆಸ್ಟ್ ಅಲ್ಲಿ. ಅವ್ರಿಗೆ ಏನು ಒಂದ್ ಚೂರು ಕೆಲಸ ಹಚ್ಚಿರ್ಲಿಲ್ಲ ನೋಡ್ರಿ. ನಾವೇ ಮಾಡ್ತಾ ಇದ್ವಿ, ಕೆಲ್ಸಕ್ಕೆ ಹೋಗಿ ಬಂದ್ವಿ ಮನೆಗೆ ರಾತ್ರಿ ಬಂದು ಬೆಳಗ್ಗೆ ಮಾಡಿಟ್ಟು ಹೋಗೋದು ಅವ್ರಿಗೆ ಎಲ್ಲ. ಅವ್ರ ಬೆಡ್ ಹತ್ರ ತಗೊಂಡೋಗಿ ಇಟ್ಟು ಹೋಗ್ತಿದ್ವಿ, ರಾತ್ರಿ ಬಂದು ಮತ್ತೆ ಅಡಿಗೆ ಮಾಡ್ತಿದ್ವಿ. ರಾತ್ರಿ ಬಂದು ದೋಸೆ ನೆನೆ ಹಾಕ್ತಿದ್ವಿ ಮನೆಯವರಕ್ಕೆ. ನನ್ ದೋಸೆ ಹೇಳ್ಬೇಕಾದ್ರೆ ಸೌಂಡ್ ಇನ್ ಚರ್ ಅಂತಿದ್ದಂಗೆ ಹಿಂದ್ಗಡೆ ಮನೆಯಿಂದ ಒಂದೇ ತಟ್ಟೆ ತಗೋಚೇತು ನನಗೆ ಒಂದ್ ಕೊಡು ಅಂತೇಳಿ
1: ಒಳ್ಳೆ ಅಭಿಮಾನಿಗಳನ್ನ ಸಂಪಾದಿಸಿದ್ರ
0: ನನಗೆ ಅನ್ಸಿದೆ. ಅವಾಗ ಅದಾಯ್ತು. ಆಮೇಲೆ ನಾನ್ ವೆಜ್ ಅವಾಗ ಆ ಟೈಮ್ ಅಲ್ಲಿ ಅವರಿಗೆ ನಾನ್ ವೆಜ್ ಕೊಡ್ಬೇಕಾಗಿತ್ತು. ಹುಷಾರಿಲ್ಲದಾಗ ಅವಾಗೆಲ್ಲ ಮಾಡಿದ್ವಿ ನಾನ್ ವೆಜ್ ಐಟಮ್.
1: ಓಕೆ ಸರ್, ಅಟ್ ಲೀಸ್ಟ್ ಮಾಡ್ಬೇಕು ಅನ್ನೋ ಮನಸ್ಸಿದೆಯಲ್ಲ, ಮಾಡ್ಕೊಡ್ತಿರ್ಲಿಲ್ಲ, ಅದಕ್ಕೆ ಖುಷಿ ಆಗುತ್ತೆ.
0: ಆತರ ಸುಮಾರು ವೆರೈಟೀಸ್ ಮಾಡಿದ್ವಿ, ಸಣ್ಣ ಪುಟ್ಟ ಹುಷಾರಿಲ್ದಾಗೂ ಮಾಡಿದ್ವಿ.
1: ಸೂಪರ್ ಬಿಡಿ, ನೆಕ್ಸ್ಟ್ ನಿಮ್ ಮದುವೆಗೋ ನಿಮ್ ವೈಫ್ ಕೂಡ ಹೆಲ್ಪ್ ಮಾಡ್ತೀರಾ?
0: ಅಮ್ಮನ ಕೈಯಲ್ಲಂತೆ ಸಾಕಷ್ಟು ಹೆಲ್ಪ್ ಮಾಡಿದ್ವಿ. ಅಡಿಗೆ ಅಂತೆಲ್ಲ ಸುಮಾರು ಮನೆ ಕೆಲಸ ಎಲ್ಲ ಆ ಟೈಮ್ ಅಲ್ಲಿ ಮಾತ್ರ. ಬೇರೆ ಟೈಮ್ ಅವ್ರು ಚೆನ್ನಾಗಿದ್ದಾಗ ನಮಗೇನು ಒಂದ್ ಕೆಲಸ ಹೇಳಲ್ಲ. ಅವರು
1: ಚೆನ್ನಾಗಿದ್ದಾಗ್ಲೂ ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ. ಓಕೆನಾ?
0: ಚೆನ್ನಾಗಿದ್ದಾಗ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಅಲ್ಪ ಮಟ್ಟಿಗೆ ಒಂದು ಇದಿದೆ, ಟ್ರೈನಿಂಗ್ ಇದೆ ಮೇಡಮ್.
1: ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
0: ತೆಂಗಿನದ ಶುಭಾಶಯಗಳು. ತೆಂಗಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ತೆಂಗಿನಕಾಯನ್ನ ಒಂದು ಕಲ್ಪವೃಕ್ಷ ದೇವರ ಅಂತ ಕರಿತೀವಿ. ಅದನ್ನ ದೇವರಾಗಿ ಪೂಜಿಸ್ತೀವಿ ಅದನ್ನ. ಈಗ ಒಂದು ದೇವ್ರ ಏನಾದ್ರು ಪೂಜೆ ಮಾಡ್ಬೇಕು, ಈಗ ವರಮಹಾಲಕ್ಷ್ಮಿ ಪೂಜೆನೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. ಅದಕ್ಕೊಂದು ಪೂಜೆ ಮಾಡೋದಕ್ಕೆ ಒಂದ್ ಕಲಸ ಇಟ್ಬಿಟ್ಟು ತೆಂಗಿನಕಾಯಿನೇ ಉಪಯೋಗಿಸೋದು.
1: ಎಲ್ಲಾ ಪೂಜೆಗಳಿಗೂ ಕೂಡ ತೆಂಗಿನಕಾಯಿ
0: ಪೂಜೆಗಳಿಗೂ ಸಹಿತ ಇಟ್ಕೊಂತೀವಿ. ಅದರಲ್ಲಿ ಮೂರ್ ಕಣ್ಣಿರುತ್ತೆ ಮೇಡಮ್ ತೆಂಗಿನಕಾಯಿ, ನೀವು ಅಬ್ಸರ್ವ್ ಮಾಡ್ಬೋದು. ಅದನ್ನ ಮುಕ್ಕಣ್ಣ ಅಂತೀವಿ. ಮೂರ್ಕಣ್ಣ ಅಂತಂದ್ರೆ ಮುಕ್ಕಣ್ಣ, ಮೂರ್ಕಣ್ಣು ಮುಕ್ಕಣ್ಣ ಅಂತಂದ್ರೆ ಪರಮೇಶ್ವರ. ಪರಮೇಶ್ವರ ಅಂತೇಳಿ ಯಾವಾಗ್ಲೂ ಆ ತೆಂಗಿನ ಮರದ ಪರಮೇಶ್ವರನ್ನ ಇರ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ.
1: ಖಂಡಿತ ಖಂಡಿತ ಸರ್.
0: ಬೆಳಗ್ಗೆ ನಾವ್ ಎದ್ದು ಬಿಟ್ಟು ಫಸ್ಟ್ ಕೈ ಮುಗಿದ್ರೆ ತೆಂಗಿನ ಮರಕ್ಕೆ ಮೇಡಮ್.
1: ನಿಜ, ಅದು ಒಳ್ಳೇದು ಆಕ್ಚುಲಿ. ಅಂದ್ರೆ ಅಲ್ಲೂ ಕೂಡ ಒಂದು ಪರಿಸರ ಪ್ರಕೃತಿಯನ್ನ ದೇವ್ರು ಅಂತ ತಿಳಿಯೋದು ಕೂಡ ಒಂದು ಅರ್ಥ ಆಗುತ್ತೆ ಸರ್.
0: ಅದ್ರಲ್ಲಿ ಅವಾಗ್ಲೂ ಪರಮೇಶ್ವರ್ ಇರ್ತಾನನ್ನೋ ನಂಬಿಕೆ.
1: ನಿಜ ನಿಜ ಸರ್. ಸೊ ಪ್ರಕೃತಿಯೇ ದೇವರು ಸರ್, ಪ್ರಕೃತಿಯಲ್ಲಿ ನಾವು ದೇವರನ್ನ ಕಾಣ್ಬೇಕಾಗಿದೆ.
0: ನಿಮಗೆ ಒಂದು ವಾಟ್ಸ್ಆಪ್ ಮಾಡಿದ್ದೀನಿ ನೋಡಿದ್ರು.
1: ಓಕೆ ಸರ್,
0: ಅದು ಲಾಸ್ಟಿಗೆ ಓದಿ ಮೇಡಮ್, ಚೆನ್ನಾಗಿದೆ.
1: ಓಕೆ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಎಸ್, ಚೇತನ್ ಸರ್ ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಫೇವರೇಟ್ ಆರ್ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಆಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಫೇವರೇಟ್ ಆರ್ಜೆ ಅರ್ಪಿತಾ. ಕೇಳುಗರೇ, ಒಂದು ಸೊಗಸಾದ ಗೀತೆಯನ್ನ ಕೇಳ್ಕೊ ಬಂದ್ರಿ. ಮಾಣಿಕ್ಯ ಸಿನಿಮಾದ ಹಾಡು, ಜೊತೆಗೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು, ಸುದೀಪ್ ಅವರು ಒಟ್ಟಿಗೆ ಅಪ್ಪ ಮಗನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಅರ್ಜುನ್ ಜನ್ಯ ಅವರ ಸಂಗೀತ ಕೂಡ ಇತ್ತು ಈ ಹಾಡಿಗೆ, ಶಂಕರ್ ಮಹಾದೇವರ ಧ್ವನಿ ಕೂಡ ಇತ್ತು, ತುಂಬಾ ಚೆನ್ನಾಗಿ ಹಾಡಿದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ, ನಮ್ಮ ಟಾಪಿಕ್ ಇವತ್ತು ಅಂತಾರಾಷ್ಟ್ರೀಯ ತೆಂಗು ದಿನ ಇರೋ ಪ್ರಯುಕ್ತ. ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ ಅಂದಮೇಲೆ ಗಂಡ್ಮಕ್ಳು ಯಾಕೆ ಅಡುಗೆ ಮಾಡಬಾರ್ದು ಅಂತ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಈ ಟಾಪಿಕ್ ಬಗ್ಗೆ ಮಾತ್ರ ರೆಡಿ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತಾಡಬೇಕಂದ್ರೆ ನಮ್ಮ ಸಂಖ್ಯೆ 9686609672. ಸೊ ಕಾಲರ್ ಯಾರು ಕೇಳೋಣ. ಹಲೋ,
1: ನಮಸ್ಕಾರ ಕಣಕ್ಕ.
0: ನಮಸ್ಕಾರ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ. ಊಟ ಮಾಡಲ್ಲ, ಊಟ ಮಾಡ್ಬೇಕು.
0: ಯಾಕೆ, ಟೈಮ್ ಆಯ್ತಲ್ಲ.
1: 4 ಗಂಟೆಯಿಂದ ಫೋನ್ ಟ್ರೈ ಮಾಡ್ತಾ ಕೂತೀನಿ ಕಣಕ್ಕ, ಫೋನ್ ತಗಲಿಲ್ಲ.
0: ಅರೆ, ಈ ರೀತಿ ಎಲ್ಲ ಮಾಡಬಾರ್ದು ಸರ್. ಊಟ ಮಾಡ್ತಾ ಮಾಡ್ತಾನೆ
1: ಮಾತಾಡಿದ್ಮೇಲೆ ಊಟ ಮಾಡೋದೇ ಕೆಲಸ.
0: ಓಕೆ ಓಕೆ, ಫಸ್ಟ್ ಊಟ ಮಾಡಿ
1: ದನಗಳೆಲ್ಲ ಬರ್ತವೆ, ನಮ್ ಕೆಲಸ ಶುರು ಮಾಡ್ಬಿಡ್ತೀನಿ.
0: ಸರಿ, ಇವತ್ತಿನ
1: ಕಾರ್ಯಕ್ರಮ ಪಕ್ಕದ ಮಾಡ್ತಿದ್ದೆ, ಆದ್ರೆ ಈಗ ನಾನು ಅಡಿಗೆ ಮಾಡೋದ ಮರ್ತ ಬಿಡಿತು.
0: ಯಾಕೆ ಮರ್ತ್ಕೊಂಡ್ರಿ?
1: ಅದೇನಾಯ್ತು ಅಂದ್ರೆ, ಇತ್ತೀಚೆಗೆ ನನ್ನ ಮದುವೆ ಆದ್ಮೇಲೆ ನನ್ನ ಹೆಂಡತಿ ನನ್ನ ಆತ್ಮಿ ಎಲ್ಲ ನಾವು ಒಟ್ಟಿಗೆ ಹೋಗ್ಬೇಕು ಕುಟುಂಬ ಅಲ್ವಾ. ನಾನು ಕೆಲಸಕ್ಕೆ ಹೋಗ್ತೀನಿ, ಗದ್ದೆ ಬರ್ತೀನಿ, ಮನೆ ಹೋಗ್ತೀನಿ, ಒಪ್ಪಡಿ ಅಡಿಗೆ ಮಾಡಿ ಎಲ್ಲ ಹೋದ್ರು ನಮ್ಗೆ ಅಡಿಗೆ ಮಾಡಿ ಹೋಗ್ತಾರೆ, ಮಾಡಿ ಅಡಿಗೆ ಮಾಡಕ್ ಯಾರ ಇರ್ತಾರೆ.
0: ಓಕೆ,
1: ಫಸ್ಟ್ ಎಲ್ಲ ಹಿಂಗು ತಂಗಿದ್ರು ಸಾಕು, ನಾನು ಅಡಿಗೆ ಮಾಡ್ತಿದ್ದೆ ಮಂಗನ್ ತರ ರುಚಿ ರುಚಿಯಾಗಿ ಮಾಡ್ತಿದ್ದೆ, ಎಲ್ಲರೂ ಖುಷಿಯಾಗಿ ಊಟ ಮಾಡೋರು, ಬರೀ ನಾನ್ ವೆಜ್ ಅಡಿಗೆ ಮಾತ್ರ.

0: ಮಾಡಲ್ವಾ, ಒಂದ್ ಸರಿನು ಮಾಡಲ್ವಾ? ಈಗ
1: ಅಕ್ಕ ಗ್ಯಾಸ್ ಹಚ್ಚೋದು ಮರ್ತೋಯ್ತು.
0: ಗ್ಯಾಸ್ ಹಚ್ಚತೆ ಮರ್ತೋಗಿದೆ ನೋಡಿ, ಹಿಂಗೆಲ್ಲ ಮಾಡ್ತಾಯ್ತಲ್ವಾ.
1: ಏನೋ ಗೊತ್ತಿಲ್ಲ ಕಣಕ್ಕ, ಆದ್ರೆ ನನಗೆ ಅಡಿಗೆ ಮನೆ ಬಿಡೋದಲ್ವೆ.
0: ಹೇಳ್ಬೇಕು, ನಾನು ಒಂದು ದಿನ ಅಡಿಗೆ ಮಾಡ್ತೀನಿ ಬಿಡಿ ಅಂತ.
1: ಕೇಳ್ತೀನಿ, ನೀವು ಅಡಿಗೆ ಮಾಡುದು ಎಲ್ಲಾರು ಚೆನ್ನಾಗಿ ಚೆನ್ನಾಗಿ ಮಾಡ್ತೀವಿ, ಎಲ್ಲ ಊಟ ಮಾಡೋದು ಅಂತ. ಅದು ಅವರಾಗಿ ಯಾರೋ ಅಡಿಗೆ ಮಾಡ್ತಾ ಹೋಗ್ತಾರೆ, ನಮ್ಮ ನನಗೆ ಒಲೆ ಅಥವಾ ಅಡಿಗೆ ಮಾಡಕ್ ಬಿಡಲ್ಲ.
0: ಕೆಲವೊಮ್ಮೆ ಹೀಗಾಗತ್ತೆ, ಗಂಡ್ಮಕ್ಳು ಅಡಿಗೆ ಮಾಡ್ತೀವಿ ಅಂತ ಹೊರಟ್ರು ಮನೇಲಿರೋ ಹೆಣ್ಮಕ್ಳು ಬಿಡಲ್ಲ ಅಲ್ವಾ?
1: ಹೌದ್ ಕಣಕ್ಕ, ಅದು ನಮ್ ತಮ್ಮ ಇದಾನೆ, ನಮ್ ತಮ್ಮ ಅವನು ಫಸ್ಟ್ ಅಡಿಗೆ ಮಾಡಿರ್ತಾನೆ, ನನಗೆ ಬಿಟ್ಕೊಡಲ್ಲ ಪಾಪ.
0: ಓಹೋ, ಬಹುಶಃ ನಿಮ್ ಮನೇಲಿರೋ ಎಲ್ರಿಗೂ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಅನ್ಸುತ್ತೆ, ಅದಕ್ಕೆ
1: ಬಹಳ ಪ್ರೀತಿ ನಮ್ ಮೇಲೆ. ನನಗೆ ಅಲೆ ಬಂದ್ ಬಿಡಲ್ಲ, ಹೋಗಿ ಕುತ್ಕೊಂಡು ಯಾರೋ ಪ್ರೀತಿ ಮಾಡಿ ಊಟ ಹಾಕ್ಬಿಡ್ತಾರೆ, ಹಾಕೋಣಂಗಿಲ್ಲ, ಅವ್ರೇ ಹಾಕೊಡ್ತಾರೆ, ತಟ್ಟೆ ತೆಗಿಲ್ಲ, ಅವರೇ ತೆಗಿತಾರೆ, ಎಲ್ಲ ಅವರೇ ಮಾಡ್ತಾರೆ.
0: ಸೂಪರ್ ಬಿಡಿ, ಪುಣ್ಯವಂತರು ನೀವು.
1: ನನ್ನಂತ ಪುಣ್ಯ ನಮ್ಮಲ್ಲಿ ಯಾರು ಮಾಡಿಲ್ಲ. ಐಭಕ್ತ ಕುಟುಂಬದಲ್ಲಿ ನಮ್ಮಲ್ಲಿ ನಮಗೆ ಪುಣ್ಯ ಯಾರು ಇಲ್ಲ.
0: ನಿಜ ಸರ್, ನೀವು ಹೀಗೆ ಯಾವಾಗ್ಲೂ ಖುಷಿಯಾಗಿರಿ, ಓಕೆನಾ?
1: ನಾನೇ ಪುಣ್ಯವಂತ, ನೀವು ಆ ದಿವಸ ನಿಮ್ಗೂ ಸ್ವಲ್ಪ ಬರ್ಲಿ.
0: ಖಂಡಿತ ಖಂಡಿತ
1: ಬೇಡ್ಕೊತೀನ, ನನ್ನ ಅದೃಷ್ಟ ನಿಮ್ಗೂ ಸ್ವಲ್ಪ ಸಿಗಲಿ ಅಂತೇಳಿ.
0: ಅಯ್ಯೋ ಧನ್ಯವಾದಗಳು ಸರ್, ನಿಮ್ಮ
1: ಧನ್ಯವಾದಕ್ಕೆ.
0: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ,
1: ಧನ್ಯವಾದಗಳು.
0: ಓಕೆ, ಎಸ್, ಮುರಳಿದಾಸ್ ಸರ್ ಕರೆ ಮಾಡಿದ್ರು. ಅವ್ರೇನಪ್ಪ ಅಂದ್ರೆ, ಅವರೇ ಅಡಿಗೆ ಮಾಡ್ತೀನಿ ಅಂದ್ರೂ ಮನೇಲಿ ಬಿಡಲ್ವಂತೆ, ನೀವು ಕೂತ್ಕೊಳ್ಳಿ ನಾವೆಲ್ಲ ಮಾಡ್ತೀವಿ ಅಂತಾರಂತೆ. ಸಮಟೈಮ್ಸ್ ಮನೇಲಿ ಈ ರೀತಿ ಕೂಡ ಆಗುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ, ನಮಸ್ತೆ ಸರ್.
2: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು ಸರ್, ನಿಮ್ಮದು? ಓಹೋ, ಏನದು ಸ್ಪೆಷಲ್? ನೀವೇ ಟೊಮೆಟೊ ಸಾರ್ ಮಾಡ್ಬಿಟ್ಟಿದೀರಾ? ಸೊ ಸಿಚುವೇಶನ್ ನಿಮಗ್ ಕರೆಕ್ಟ್ ಆಗಿದೆ ನೋಡಿ, ಕ್ವೆಶನ್ ಕೇಳಕ್ಕೆ. ಟಾಪಿಕ್ ಅದು ನೋಡಿ, ಹೆಂಗು ತೆಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ, ಹಾಗಿದ್ಮೇಲೆ ಗಂಡ್ ಮಕ್ಳು ಯಾಕೆ ಅಡಿಗೆ ಮಾಡಬಾರ್ದು ಅಂತ.
2: ಅಕಸ್ಮಾತ್ ಎಲ್ಲ ಹೊರಗಡೆ ಹೋದ್ರೆ ಅಕಸ್ಮಾತ್ ಅಪ್ಪ ಅಮ್ಮ ಆಗ್ಲಿ ಮನೆಯವರಾಗ್ಲಿ ಎಲ್ಲ ಹೊರಗಡೆ ಮಾಡ್ಲಿಕ್ಕೆ ಹೊರಗಡೆ ಹೋದ್ಲೆ ಓಟ್ಲಿಗೆ ಹೋದ್ರು ಹಾಕಕ್ಕಿಂತ ಮೇಡಮ್ ಮನೇಲಿ ಯಾರು ಒಳ್ಳೆ ಫುಡ್ ಮಾತ್ರ ತಿನ್ಬೋದು ಮೇಡಮ್.
0: ಖಂಡಿತ ಖಂಡಿತ ಸರ್, ಈಗ ನಾವೇ ಅಡಿಗೆ ಮಾಡ್ಕೊಳ್ಳೋದ್ ಕಲ್ತ್ರೆ ಹೋಟ್ಲಿಗೆ ಹೋಗೋದು ತಪ್ಪುತ್ತೆ, ಹಣನು ಉಳಿತಾಯ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ.
2: ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಹೇಳಿದ್ರೆ ಮೇಡಮ್ ಎಲ್ಲದೂ ಬರ ಪದಾರ್ಥಗಳು, ಏನೇನ್ ಹಾಕ್ಬೇಕು ಏನೇ ಬಿಡ್ಬೇಕು.
0: ನಿಜ ನಿಜ ಸರ್,
2: ಮುಂಚೆನೆ ಸ್ವಲ್ಪ ಕಷ್ಟ ಆಗುತ್ತೆ, ಇಕ್ಕಿತ ಅಂತ ಎಲ್ಲದೂ ಬರುತ್ತೆ ಯೂಟ್ಯೂಬ್ ಅಲ್ಲಿ, ಎಂತ ಸಾಂಬಾರ್ ಬೇಕಾದ್ರೆ ಎಲ್ಲ ಐಟಮ್ ಅದು ಹೇಳುತ್ತೆ ಮೇಡಮ್.
0: ಸೊ ನಿಮ್ ಪ್ರಕಾರ ಗಂಡ್ ಮಕ್ಳು ಕೂಡ ಅಡಿಗೆ ಮಾಡ್ಬೇಕು ಅಂತ?
2: ಹೌದು ಮೇಡಮ್, ಮತ್ ಅದ್ರ ಸ್ಪೆಷಲ್ ಕೇಸರಿ ಬಾತ್ ಅನ್ನ ಸ್ಪೆಷಲ್ ಮಾಡ್ತೀವಿ ಮೇಡಮ್, ನಮ್ಮನೆ ಭಾರಿ ಇಷ್ಟ ಪಡ್ತಾರೆ ಮೇಡಮ್.
0: ಏನ್ ಮಾಡ್ತೀರಾ ಸರ್?
2: ಕೇಸರಿ ಬಾತ್ ಮೇಡಮ್.
0: ಕೇಸರಿ ಬಾತು
2: ನಮ್ಮನೇಲಿ ಅಮ್ಮ ಮಾಡಲ್ಲ ಮೇಡಮ್ ಕೇಸರಿ ಬಾತು.
0: ಸೂಪರ್, ನಮ್ ರಮೇಶ್ ಸರ್ ಹೇಳ್ತಿದ್ರು ಕೇಸರಿ ಬಾತ್ ಚೆನ್ನಾಗಿ ಮಾಡ್ತೀವಿ ಅಂತ.
2: ಭಾರಿ ಫೇಮಸ್ ಮೇಡಮ್ ಅದು.
0: ಓಕೆ ಓಕೆ, ನೋಡಿ ಖುಷಿ ಆಗುತ್ತೆ ಈ ರೀತಿ ಗಂಡ್ ಮಕ್ಳೆಲ್ಲ ಅಡಿಗೆ ಮಾಡ್ತಾರೆ, ಸ್ಪೆಷಲ್ ಸ್ವೀಟ್ ಮಾಡ್ತಾರೆ ಅಂತ ಕೇಳುವಾಗ.
2: ಹೌದು ಮೇಡಮ್, ಮೊನ್ನೆ ಟೂರಿಸ್ಟ್ ಹೋಗಿದ್ವಿ ಮೇಡಮ್ ಗೋವಾ ಸೈಡ್. ಹಾ, ಹುಡುಗರು ಎಲ್ಲ ಅಡಿಗೆ ಮಾಡ್ಕೊಂಡು ಹೋಗಿದ್ದೆ ಮೇಡಮ್ ಊಟ ಮಾಡ್ಕೊಂಡು.
0: ಏ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ, ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಓಕೆ, ಎಸ್, ನೋಡಿ ನಮ್ಮ ಉಲ್ಲಾಸ್ ಸರ್ ಕರೆ ಮಾಡಿದ್ರು, ಅವರು ಕೂಡ ಅಡಿಗೆ ಮಾಡ್ಕೊಳ್ತೀವಿ ಮೇಡಮ್, ಕೇಸರಿ ಬಾತ್ ಅಲ್ಲಿ ನಾನು ಎಕ್ಸ್ಪರ್ಟು, ಚೆನ್ನಾಗಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ರು. ಪರವಾಗಿಲ್ರಿ, ನಮ್ಮ ಗಂಡ್ ಮಕ್ಳು ಕೂಡ ಕೇಸರಿ ಬಾತು ಸ್ವೀಟು ಎಲ್ಲ ಮಾಡ್ತಾರೆ, ಕೇಳಕ್ ಖುಷಿ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
3: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ,
3: ಗುಣಾ ಶಂಕರ್ಗಟ್ಟ.
0: ಗುಣಾ ಮ್ಯಾಮ್ ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ.
3: ಹಾ, ವಿಶ್ವ ತೆಂಗು ದಿನ.
0: ಹೌದು, ವಿಶ್ವ ತೆಂಗು ದಿನ. ಅದರೊಟ್ಟಿಗೆ ಇನ್ನೊಂದು ಟಾಪಿಕ್ ಕೂಡ ಇದೆ, ಗಂಡ್ ಮಕ್ಳು ಕೂಡ ಅಡಿಗೆ ಮಾಡಬಹುದಲ್ವಾ ಅಂತ ತಗೊಳ್ತಾ ಇದ್ದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ
3: ಮೇಡಮ್? ತೆಂಗು ಬಗ್ಗೆ ತಗೊಂಡ್ರೆ, ತೆಂಗು ಅಂದ್ರೆ ಒಂದು ನಮ್ಮ ಹಿಂದೂಗಳ ಸಂಸ್ಕೃತಿಲಿ ಆ ತೆಂಗು ತೆಂಗಿನಕಾಯಿಗೆ ಒಂದು ಮಹತ್ವವಾದ ಸ್ಥಾನನೇ ಇದೆ. ಮತ್ತೆ ತೆಂಗಿನ ಮರನ ಕಲ್ಪವೃಕ್ಷ ಕಾಮಧೇನು ಅಂತೆಲ್ಲ, ಕಾಮಧೇನು ಹಸು ಕರಿತೀವಿ, ಕಲ್ಪವೃಕ್ಷ ಅಂತ ಕರಿತೀವಿ. ಮತ್ತೆ ತೆಂಗಿನ ಮರದ ಅವ ಏನಿದೆ, ಇಡೀ ಮರ ಪೂರ ಗರಿಯಿಂದ ಹಿಡಿದು ಆ ತೆಂಗಿನಕಾಯಿ ಇದು ಎಳ್ನೀರಿಂದ ಹಿಡಿದು ಪ್ರತಿ ಒಂದು ವಸ್ತುನು ಬಳಕೆಗೆ ಬರುತ್ತೆ ಸರ್. ತಿಳ್ಕೊಂಡಂಗೆ ಹೆಚ್ಚು ಕಡಿಮೆ 99% ಆ ತೆಂಗಿನ ಮರ ನಮಗೆ ಬಳಕೆ ಆಗುತ್ತೆ ಅಂತ ಒಂದು ಇದು. ಮತ್ತೆ ಈ ತೆಂಗನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಪೂಜೆಗೆ ಬಳಸ್ತೀವಿ, ನೈವೇದ್ಯಕ್ಕೆ ಬಳಸ್ತೀವಿ, ಹರಕೆ ಕಟ್ಕೊಂಡ್ರೆ ಹರಕೆ ಇದಕ್ಕೂ ಬಳಸ್ತೀವಿ. ಮತ್ತೆ ಅಡಿಗೆ ಅಂತ ಅಡಿಗೆ ಮನೆಗೆ ಬಂದ್ರೆ ಸಿಹಿ ಖಾದ್ಯಗಳಿಗೆ ಮತ್ತೆ ಆ ಖಾರ ಖಾದ್ಯಗಳಿಗೂ ಸಹ ತೆಂಗಿನಕಾಯಿ ಎರಡಕ್ಕೂ ಹೊಂದಿಕೆ ಆಗಂತ ಒಂದು ವಸ್ತು ಮೇಡಮ್. ಅದು ಕೆಲವು ವಸ್ತುಗಳು ಇದೆ ಅಡಿಗೆ ಮನೇಲಿ, ಸ್ವೀಟ್ಗೂ ಹಾಕ್ತಿವಿ ಖಾರದ ಅಡಿಗೆಗೂ ಹಾಕ್ತಿವಿ, ಅಂತದ್ರಲ್ಲಿ ಈ ತೆಂಗಿನಕಾಯಿನೂ ಅಷ್ಟೇ. ಮತ್ತೆ ತೆಂಗಿನಕಾಯಿ ತನ್ನದೇ ಆದ ಬೇರೆ ಆದ ಒಂದು ರುಚಿಯನ್ನ ಕೊಡುತ್ತೆ ಅಡಿಗೆಗೆ. ಆಮೇಲೆ ಒಂದು ಗಾದೆನೂ ಇದೆ, ತೆಂಗು ಹಿಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ ಅಂತ ಹೇಳಿ.
0: ಅದೇ ನಮ್ ಟಾಪಿಕ್ ಇವತ್ತು,
3: ಮಂಗಗಳು ಅಡಿಗೆ ಮಾಡೋದು
0: ಅಲ್ಲ, ಇಂಗು ತೆಂಗು ಇದ್ರೆ ಮಂಗನೇ ಅಡಿಗೆ ಮಾಡುತ್ತೆ ಅಂದ್ಮೇಲೆ ಗಂಡ್ಮಕ್ಳು ಕೂಡ ಯಾಕೆ ಅಡಿಗೆ ಮಾಡಬಾರ್ದು ಅಂತ.
3: ಅಲ್ಲಿಂದ ಅಲ್ಲಿಗೆ ಲಿಂಕ್ ಇಟ್ಕೊಂಡಿದ್ದೀರಾ.
0: ಹೌದು ಹೇಳಿ, ಈಗ ನೀವು ಗಂಡ್ಮಕ್ಳು ಅಡಿಗೆ ಮಾಡ್ಬೇಕಾ ಮಾಡಬಾರ್ದ?
3: ಈಗ ಅಲ್ಲಿಗೆ ಬಂದ್ರೆ ಮೇಡಮ್, ಅಡಿಗೆ ಅಂದ್ರೆ ಡೈಲಿ ಮಾಡ್ಬೇಕು ಅಂತ ಏನಿಲ್ಲ, ಪಾಪ ಅವ್ರಿಗೆ ಯಾಕೆ ಅಷ್ಟೊಂದು ಹಿಂಸೆ ಕೊಡ್ಬೇಕು ಮನೇಲಿ. ನಾವ್ ಹೆಣ್ಮಕ್ಳು, ನಮ್ಮ ಸಂಸ್ಕೃತಿಲಿ ಏನಾಗಿದೆ, ಅಡಿಗೆ ಮನೇಲಿ ಹೆಣ್ಮಕ್ಳು ಇದ್ರೇನೆ ಚೆಂದ. ಮತ್ತೆ ಅವರು ಮಾಡಿದ್ರೆ ಮೇಡಮ್ ಹೆಂಗಿರ್ತ, ಬರೀ ಅಡಿಗೆ ಮಾಡೋದ್ ಮುಖ್ಯ ಅಲ್ಲ, ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾರೆ ಪ್ರೀತಿಯಿಂದ. ಒಂದು ರೊಟ್ಟಿ ಕೇಳಿದ್ರೆ ಎರಡು ರೊಟ್ಟಿ ಬಡಿಸ್ಕೊಂತ, ಹೊಟ್ಟೆ ತುಂಬಿದ್ರು ಸಾಕು ಅಂತ ಕೈ ಅಡ್ಡ ಇಟ್ರು ಮತ್ತೆ ಬಡಿಸ. ಹೆಣ್ಮಕ್ಳ ಕೈಲಿ ಹೊಟ್ಟೆ ತುಂಬಾ ಊಟ ಹಾಕಿಸ್ಕೊಂಡ್ ತಿನ್ನದೇ ಒಂದು ಇದಿರುತ್ತೆ ಮೇಡಮ್. ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಗಂಡ್ಮಕ್ಳು ಮಾಡ್ತಾರೆ ಜೋಡಿಸ್ತಾರೆ, ಆಯ್ತು ಮಾಡಿದೆ ಅಂತ ಅನ್ಸ್ತಾರೆ. ಆದ್ರೆ ಹೆಣ್ಮಕ್ಳು ಹಂಗಲ್ಲ, ಮಾಡಿದ್ದನ್ನ ತಟ್ಟೆ ತಂದಿಟ್ಟು ಕೊಡ್ತಾರೆ, ಒತ್ತಾಯ ಪ್ರೀತಿಯಿಂದ ತಿನ್ಸಕ್ಕೂ ಇದು ಮಾಡ್ತಾರೆ. ಅನಿವಾರ್ಯ ಮೇಡಮ್, ಮನೇಲಿ ಹೆಣ್ಮಕ್ಳು ಹುಷಾರಿಲ್ಲ, ಕಾಯಿಲೆ ಇಲ್ಲ, ಮನೇಲಿ ಇಲ್ಲ ಅಂದಾಗ ಮಾಡ್ಕೊಂಡು ಊಟ ಮಾಡ್ಲಿ. ಪಾಪ ಡೈಲಿ ಮಾಡ್ಬೇಕು, ನಮ್ಗೂ ಅವ್ರು ಮಾಡೋದು ಡೈಲಿ ರಿಕ್ಸ್ ಆಗಲ್ಲ. ಹಾಗಂತ ದೊಡ್ಡ ದೊಡ್ಡ ಹೋಟ್ಲು ಮದ್ವೆ ಫಂಕ್ಷನ್ ಗಳಲ್ಲಿ ಗಂಡ್ಮಕ್ಳೇ ಮಾಡೋದು,
0: ಕೆಲಸನೇ ಅದಾಗಿರುತ್ತೆ.
3: ಮತ್ತೆ ಅಲ್ಲ ಅವ್ರಿಗೆ ಅವ್ ಕೆಲ್ಸ ಕೊಟ್ಟಿದೀವಲ್ವ ಅಲ್ಲಿ ಒಂದ್ ಕಡೆ. ಹಾಗಾಗಿ
0: ಸೊ ಮನೇಲಿ ಕೂಡ ಈಗ ನೀವ್ ಹೇಳ್ದ ಹಾಗೇನೆ ಹೆಣ್ಮಕ್ಳಿಗೆ ನಾವು ಹುಷಾರಿರಲ್ಲ, ಅವರೆಲ್ಲ ಊರಿ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಮಾಡ್ಬೋದು. ಇನ್ನು ಯಾವಾಗ್ಲಾದ್ರೂ ಒಂದ್ಸರಿ ಅಡಿಗೆ ಮಾಡಿ ಹೆಣ್ಮಕ್ಳಿಗೆ ಸರ್ಪ್ರೈಸ್ ಕೊಟ್ರೆ ಅವರು ಕೂಡ ಇನ್ನಷ್ಟು ಖುಷಿ ಆಗ್ತಾರಲ್ವಾ?
3: ಖುಷಿ ಆಗುತ್ತೆ. ಹೌದು ಹೌದು, ನಮ್ಮನೇಲಿ ಮಗಂಗೆ ಆಗ್ಲಿ, ಗಂಡಂಗೆ ಆಗ್ಲಿ, ತಮ್ಮಂಗೆ ಆಗ್ಲಿ, ಅಣ್ಣಂಗಾಗ್ಲಿ, ಇಷ್ಟೊಂದು ಐಟಮ್ ಯಾವ ಕಲಿತೆ ಏನು ಅಂತ ಖುಷಿ ಆಗುತ್ತೆ. ಒಂದೊಂದ್ಸರಿ ಈಗ ನಮ್ಮನೇಲಿ ಮಗ ಇಲ್ದಾಗೆಲ್ಲ ಒಂದೊಂದ್ ದಿನ ಅವನಿಗೆ ಅಷ್ಟು ಹೋಟೆಲ್ ಊಟ ಇಷ್ಟ ಆಗೋದಿಲ್ಲ, ಅನಿವಾರ್ಯ ಇದ್ದ ಹೊರಗೋದಾಗಿರ್ತಾನೆ. ಮನೇಲಿ ಅವನಿಗೆ ತಿಳಿದಿದ್ದು ಏನೋ ಅಡಿಗೆ ಮನೇಲಿ ಹೋಗ್ರೇಷನ್ ನೋಡ್ತಾನೆ, ಅವ್ನಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿಂದಿರ್ತಾನೆ. ಬಂದಾಗ ಎಲ್ಲಿ ಊಟ ಮಾಡಿದ್ವಿ, ಇಲ್ಲಮ್ಮ ನಾನೇ ಮಾಡ್ಕೊಂಡೆ, ನಂಗೆ ಓಟಿಗೆ ಹೋಗಿ ಇಷ್ಟ ಆಗ್ಲಿಲ್ಲ ಅಂದಾಗ ಖುಷಿ ಆಗುತ್ತೆ.
0: ಅಟ್ಲೀಸ್ಟ್
3: ಡಿಪೆಂಡ್ ಆಗ್ದಂಗ ಅಷ್ಟ. ಮೊದ್ಲಾಗಿದ್ರೆ ಸಾಂಬಾರ್ ಮಾಡು, ಗೊಜ್ಜು ಮಾಡು, ಪುಳಿಯೋಗರೆ ಗೊಜ್ಜು ಮಾಡಿಟ್ಟು ಹೋಗ್ತಾ ಇದ್ವಿ, ಈಗಂಗಿಲ್ಲ. ಅವ್ನ್ ಮಾಡ್ಕೊಳ್ತಾನೆ ಅಂತ ಗೊತ್ತಾಗಿದ್ಯಲ್ಲ, ಸ್ವಲ್ಪ ಧೈರ್ಯವಾಗಿ ಹೊರಗೆ ಹೋಗ್ತಿವಿ, ಏನೋ ಅವ್ನ್ ಮಾಡ್ಕೊಂಡಿರ್ತಾನ ಅವ್ನು. ಅವಾಗ ಏನಾಗುತ್ತೆ, ಹೆಣ್ಮಕ್ಳಿಗೆ ಹೊರಗೆ ಹೋದ್ರು ಇಲ್ಲ ಬಿಡು ಏನೋ ಒಂದ್ ಅಡಿಗೆ ಮನೇಲಿ ಮಾಡ್ಕೊಂಡ್ ತಿಂದಿರ್ತಾರೆ,
0: ಧೈರ್ಯ ಇರುತ್ತೆ, ನೆಮ್ಮದಿಯಾಗಿ ಹೋಗಿ ಬರ್ಬೋದು.
3: ಹೌದು, ಊಟನೇ ಪ್ರಧಾನ ಅಲ್ವಾ ಮೇಡಮ್, ಒಂದು ಸಂಸಾರ ಕುಟುಂಬ ಸಂಬಂಧ ಅಂತ ಬಂದ ಮನೆ ಒಳಗಡೆ ಊಟದೊಂದು ರಿಸ್ಕ್ ತಪ್ಪು ಬಿಡ್ತು ಅಂದ್ರೆ ಉಳಿದಿದ್ದೆಲ್ಲ ಹೆಂಗೋ ಮಾಡ್ಕೋಬಹುದು. ಹಾಗಾಗಿ ಗಂಡ್ ಮಕ್ಳು ಕಲ್ತ್ರೆ ತಪ್ಪೇನಿಲ್ಲ ಮೇಡಮ್, ಮಾಡ್ಲೇಬೇಕು ಅಂತ ಕಡ್ಡಾಯಗಳು ಹಾಕ್ಬಾರ್ದು. ಆದ್ರೆ ಕಲ್ತ್ಕೊಂಡಿರ್ಬೇಕು, ನಾವು ಕಲ್ಸಿರ್ಬೇಕು, ಅವ್ರಿಗೆ ಆ ಬಗ್ಗೆ ಹೇಳ್ಕೊಟ್ಟಿರ್ಬೇಕು ಫಸ್ಟ್.
0: ಖಂಡಿತ ಖಂಡಿತ ಮ್ಯಾಮ್, ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಮೇಡಮ್.
0: ಓಕೆ, ಅಂಡ್ ನಮ್ಮ ಲಾಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ? ಆಯ್ತಾ ಮಧ್ಯಾಹ್ನದ ಊಟ?
4: ಮಧ್ಯಾಹ್ನದ ಊಟ ಎಲ್ಲ ಆಯ್ತು, ಈಗ ಕಾಫಿ ಆಗ್ಬೇಕು. ಇನ್ನ
0: ಕಾಫಿ ಆಗ್ಬೇಕು. ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ವಿಷಯ ಗೊತ್ತಾಯ್ತು, ಗಂಡ್ ಮಕ್ಳು ಅಡಿಗೆ ಮಾಡಬಾರ್ದ ಅಂತ ಕೇಳ್ತಿದ್ರಿ. ನನ್ನ ಪ್ರಕಾರ ಮಾಡ್ಬೇಕು ಅವರು, ಯಾಕೆಂದ್ರೆ ಹೆಣ್ಮಕ್ಳು ಎಲ್ಲಾ ಕೆಲ್ಸನು ಮಾಡ್ತಾರೆ ನೋಡಿ. ಈಗ
0: ಹೌದು,
4: ಹೆಣ್ಮಕ್ಳು ಎಲ್ಲಾ ಕೆಲ್ಸ ಮಾಡೋದ್ರಿಂದ ಗಂಡ್ ಮಕ್ಳು ಮಾಡೋ ಕೆಲ್ಸನೆಲ್ಲ ಹೆಣ್ಮಕ್ಳು ಮಾಡ್ತಾರೆ, ಆಗ ಗಂಡ್ ಮಕ್ಳು ಮಾಡ್ಬೇಕಾಗತ್ತೆ.
0: ನಿಜ ನಿಜ.
4: ಒಂದೊಂದ್ಸಲ ಆರೋಗ್ಯ ಸರಿ ಇರಲ್ಲ, ಇನ್ನೊಂದ್ ಸಮಸ್ಯೆ, ಮತ್ತೆ ಇಬ್ರು ಹೊರಗಡೆ ಹೋಗಿ ದುಡಿಯಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನಾನ್ ಮಾಡ್ಬಾರ್ದು, ಅವ್ರು ಮಾಡ್ಬೇಕು, ನಾ ಯಾವ ಇದು ಇರ್ಬಾರ್ದು, ಎಲ್ಲ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು ಕೆಲ್ಸನ, ಗಂಡ್ ಮಕ್ಳು ಮಾಡ್ಬೇಕು, ಹೆಣ್ಮಕ್ಳು ಮಾಡ್ಬೇಕು, ಸಮವಾಗಿ ದುಡಿಬೇಕು, ಎಲ್ಲ ಸಮಾನತೆ ಅಂತ ಕೇಳಿದ್ರೆ ಸಮಾನವಾಗಿ ಎಲ್ಲ ಕೆಲ್ಸನ ಮಾಡ್ಬೇಕಾಗತ್ತೆ ಹೆಣ್ಮಕ್ಳು ಗಂಡ್ ಮಕ್ಳೆಲ್ಲ. ಹಾಗಾಗಿ ನಮ್ಮನೇಲಿ ಎಲ್ರು ಮಾಡ್ತಾರೆ, ನಮ್ಮನೆಯವರು ಮಕ್ಳು ಎಲ್ಲ ಮಾಡ್ತಾರೆ.
0: ಸೂಪರ್, ಎಲ್ಲರೂ ಟ್ರೈನಿಂಗ್ ಕೊಟ್ಟಿದ್ದೀರಾ ಹಾಗಿದ್ರೆ?
4: ಎಲ್ಲರಿಗೂ ಟ್ರೈನಿಂಗ್, ನಾವ್ ಇಲ್ಲ ಅಂದ್ರೆ ಅವ್ರು ಏನು ತಲೆ ಕೆಡ್ಸ್ಕೊಳಲ್ಲ, ಯಾವ ಸಾಂಬಾರ್ ಬೇಕು, ಏನ್ ಅಡಿಗೆ ಬೇಕು. ನನ್ ಮಕ್ಳು ಮಾಡ್ತಾರೆ ಇಬ್ರು, ನಮ್ಮನೆಯವರು ಮಾಡ್ತಾರೆ. ಹಾಗಾಗಿ ನಾವ್ ಅದ್ರ ಬಗ್ಗೆ ಮಾಡಬಾರ್ದು ಅನ್ನೋ ಶಬ್ದನೇ ಇಲ್ಲ ನಮ್ಮನೇಲಿ. ಏನ್ ತಿಂಡಿ, ಎಲ್ಲ ಅಡಿಗೆ ತಿಂಡಿ, ಎಲ್ಲ ಸಾಂಬಾರ್ ಚಿತ್ರನ್ನ ಉಪ್ಪಿಟ್ಟು ಎಲ್ಲ ಮಾಡ್ತಾರೆ.
0: ಸೂಪರ್ ನೋಡಿ ಪ್ರಮುಖ. ಈಗ ಎಷ್ಟೋ ಬಾರಿ ನಿಮ್ಗೆ ಒಂದ್ ಆರೋಗ್ಯದ ಸಮಸ್ಯೆ ಇರ್ಬೋದು, ಇಲ್ಲ ನೀವೆಲ್ಲಾದ್ರೂ ಹೋಗ್ ಬರ್ಬೇಕಾಗಿರುತ್ತೆ, ಅಂತ ಸಂದರ್ಭದಲ್ಲಿ ಗಂಡ್ ಮಕ್ಳು ಮನೇಲಿ ಅಡಿಗೆ ತಿಂಡಿ ಮಾಡ್ಕೊಳ್ತಾರೆ ಅಂದ್ರೆ ಏನೋ ಒಂದ್ ರೀತಿ ಸಮಾಧಾನ ಅಲ್ವಾ?
4: ಹೌದೌದು, ಎಲ್ಲ ಮಾಡ್ತಾರೆ. ಅವ್ರು ಬೇರೆಯವ್ರು ಏನಾದ್ರು ಪಕ್ಕದ ಮನೇಲಿ ಹೇಳಲೇ ಬೇಡ ಹೋಗ್ತೀವಿ ಅಂತ ಸಾಂಬಾರ್ ಕೊಡ್ತಾರೆ, ಅವೆಲ್ಲ ಬೇಡ ನಮ್ಗೆ, ನಮಗೆ ನಾವು ಮಾಡೋದೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಅಷ್ಟು ಇಷ್ಟಪಟ್ಟು ಮಾಡ್ತಾರೆ.
0: ನಿಜ ನಿಜ ನೋಡಿ, ಈ ರೀತಿ ಕಲಿಸ್ಬೇಕು. ಈಗ ಮನೇಲಿ ಗಂಡು ಹೆಣ್ಣು ಇಬ್ರು ಮಕ್ಳಿದ್ರೆ ಅಂದಾಗ ಇಬ್ರಿಗೂ ಸಮಾನತೆಯಿಂದ ನೋಡ್ಕೋಬೇಕು, ಇಬ್ರಿಗೂ ಅಡಿಗೆ ಕಲಿಸ್ಬೇಕು, ಏನು ತಪ್ಪಿಲ್ಲ ಅದ್ರಲ್ಲಿ.
4: ನಮ್ಮ ಮಕ್ಳು ಇಬ್ರು ಮಾಡ್ತಾರೆ ಮೇಡಮ್ ಅವರು.
0: ಓಕೆ, ಖುಷಿ ಆಯ್ತು ಪ್ರೇಮಕ್ಕ ನಿಮ್ಮೊಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
4: ಧನ್ಯವಾದಗಳು.
0: ಓಕೆ, ಎಸ್, ಅಲ್ಲರಿಂದ ಪ್ರೇಮಕ್ಕ ಅವರು ಹಾಸನದಿಂದ ಕರೆ ಮಾಡಿದ್ರು. ಸೊ ಚೆನ್ನಾಗಿ ಮಾತಾದ್ರು, ಅವ್ರು ಹೇಳ್ತಿದ್ರು ಅವ್ರ ಮನೇಲಿ ಅವ್ರ ಮನೆಯವರು ಮಕ್ಳು ಎಲ್ಲರೂ ಕೂಡ ಅಡಿಗೆ ತಿಂಡಿ ಮಾಡ್ಕೊಂಡು ತಿಂತಾರೆ ಅಂತ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿದ್ರಿ. ಏನಪ್ಪ ಅಂದ್ರೆ ಈಗ ಯಾವ ಕೆಲಸವನ್ನು ಇಂಥವರೇ ಮಾಡ್ಬೇಕು ಅಂತೇನಿಲ್ಲ, ಪ್ರತಿಯೊಬ್ರು ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡಬಹುದು. ಗಂಡ್ಮಕ್ಳು ಕೂಡ ಅಡುಗೆ ಮಾಡ್ಬೋದು, ಹೆಣ್ಮಕ್ಳು ಕೂಡ ಕಾರ್ ಓಡಿಸ್ಬೋದು, ಲಾರಿ ಓಡಿಸ್ಬೋದು. ಹೀಗೆಲ್ಲ ಇರುವಾಗ ಮನೇಲಿ ಗಂಡು ಹೆಣ್ಣು ಇಬ್ರು ಇದ್ದೀರಾ ಅನ್ನುವಾಗ ಆಗಾಗನಾದ್ರೂ ಗಂಡ್ಮಕ್ಳು ಅಡುಗೆ ಮಾಡಿ ಅಮ್ಮಂಗೋ ತಂಗಿಗೋ ಹೆಂಡ್ತಿಗೋ ಅಥವಾ ತಂಗಿ ಎಲ್ಲರೂ ಇರ್ತಾರಲ್ವಾ, ಅವರಿಗೆ ಒಂದಿನ ಸ್ವಲ್ಪ ರೆಸ್ಟ್ ಕೊಡಿ. ನಾನು ಹೇಳ್ದಂಗೆ ನಾನು ರಮೇಶ್ ಸರಿ ಹೇಳ್ತಾ ಇದ್ದೆ, ಸ್ವಲ್ಪ ಸರ್ಪ್ರೈಸ್ ಕೊಡಿ. ಯಾವಾಗ್ಲೂ ಅವರೇ ಅಡುಗೆ ಮಾಡಿ ತಿಂಡಿ ಮಾಡಿದಿರುತ್ತೆ. ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನ್ ಮಾಡೋದು, ಅಡುಗೆ ಏನ್ ಮಾಡೋದು, ಕೆಲವರಂತೂ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ, ಬೆಳಗ್ಗೆ ಏನ್ ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಹೀಗೆಲ್ಲ ಇರುವಾಗ ಯಾವತ್ತೂ ಒಂದಿನ ನಾವು ಆರಾಮಾಗಿ ಮಲ್ಕೋಬಹುದು, ನಮ್ಮನೆಯಲ್ಲಿ ಒಬ್ರು ಅಡುಗೆ ತಿಂಡಿ ಮಾಡ್ಕೊಡ್ತಾರೆ, ಒಂದಿನಾದ್ರೂ ನಮಗೆ ರೆಸ್ಟ್ ಸಿಗುತ್ತೆ ಅಂತ ಅಂದ್ರೆ ಅವ್ರಿಗೂ ಎಷ್ಟು ಖುಷಿ ಆಗುತ್ತಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಎಲ್ರಿಗೂ ಬಹುಶಃ ರಜೆ ಸಿಗ್ಬಹುದು, ರೆಸ್ಟ್ ಸಿಗ್ಬಹುದು, ಆದ್ರೆ ಮನೇಲಿ ಅಡುಗೆ ಮಾಡುವಂತ ಗೃಹಿಣಿಯರಿಗೆ ರೆಸ್ಟ್ ಸಿಗಲ್ಲ. ಹಾಗಾಗಿ ನೀವು ಸ್ವಲ್ಪ ಮನ್ಸು ಮಾಡಿದ್ರೆ ಗಂಡು ಮಕ್ಳು ಏನೋ ಹೆಣ್ಮಕ್ಳಿಗೆ ರೆಸ್ಟ್ ಸಿಗ್ಬಹುದೇನೋ ಅಲ್ವಾ. ಸೊ ಇದರೊಂದಿಗೆ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಹಾಗೆ ತೆಂಗು ದಿನದ ಬಗ್ಗೆ ನಮ್ಮ ಚೇತನ್ ಸರ್ ಒಂದು ಮೆಸೇಜ್ ಕಳಿಸಿದ್ರೆ ಅದನ್ನ ಓದಿ ಮೇಡಮ್ ಅಂತ ಹೇಳಿದರೆ, ಏನಪ್ಪ ಅಂದ್ರೆ, ನೇರವಾಗಿ ತಲೆ ಎತ್ತಿ ಬೆಳೆಯುವವ ನಾನು, ನಾರಿ ಕೇಳ ಕಲ್ಪವೃಕ್ಷ ತೆಂಗಿನ ಮರ ನಾನು, ರಂಬೆ ಇಲ್ಲ ಕೊಂಬೆ ಇಲ್ಲ ತಲೆಯ ತುಂಬ ಗರಿ, ನಡು ನಡುವೆ ಕಾಯಿಗೊಂಚಲು ನೋಡಿದೀಯಾ ಮರಿ, ಕೆಳಗೆ ಉಪ್ಪು ನೀರು ಕೊಡುವೆ ಮೇಲೆ ಎಳನೀರು ಕೊಡುವೆ, ನಾನಿಲ್ಲದೆ ಅಡಿಗೆ ಇಲ್ಲ ತಿಂದಿಯ ಕೊಬ್ಬರಿ ಬೆಲ್ಲ, ತಾಂಬೂಲಕ್ಕೆ ನಾನೇ ಫಲ ಹೊರಗೆ ಕರಟ ಒಳಗೆ ಜಲ, ನನ್ನ ನೋಡಿ ನೀನು ಕಲಿ ನನ್ನ ಹಾಗೆ ನೀನು ಬೆಳಿ. ಚೆನ್ನಾಗಿದೆ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ತೆಂಗಿನ ಮರ ನೋಡಿ ನಾವು ಕಲಿವಂಥದ್ದು ಸಾಕಷ್ಟು ಇದೆ. ಕಲ್ಪವೃಕ್ಷ ಕಾಮಧೇನು ಇದನ್ನ ಎಲ್ಲವೂ ಕೂಡ ನೋಡಿ ಕಲಿಯೋದಿದೆ. ಹಾಗೆ ಈ ಒಂದು ಕವನವನ್ನ ಬರೆದಿರೋರು ಜೆಪಿ ರಾಜರತ್ನಂ ಅವರು, ಅವ್ರಿಗೆ ಕೂಡ ಧನ್ಯವಾದವನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
8: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ನಿಹಾರಿಕಾ ಯೋಗ ಕೇಂದ್ರದ ವತಿಯಿಂದ September 7-10 ದಿನಗಳ ಕಾಲ ಶಿವಪ್ಪ ನಾಯಕ ಬಡಾವಣೆಯ ಕಲ್ಲಹಳ್ಳಿ 60 ಅಡಿ ರಸ್ತೆಯಲ್ಲಿರುವ ವೈದ್ಯಕೀಯ ಪ್ರತಿನಿಧಿಗಳ ಭವನದಲ್ಲಿ ಉಚಿತ ಯೋಗಾಸನ ತರಬೇತಿ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರಿಗಾಗಿ ಬೆಳಗ್ಗೆ 6:30-7:30 ಹಾಗೂ ಮಹಿಳೆಯರಿಗಾಗಿ 6:00-7:00 ತರಬೇತಿ ನೀಡಲಾಗುವುದು. ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ತರಬೇತುದಾರ ರಾಜಶೇಖರ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಹೆಸರು ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ರಾಷ್ಟಮಟ್ಟದ ಯೋಗ ಚಾಂಪಿಯನ್ ಹಾಗೂ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥೆ ಜಿಗಣಿ ಬೆಂಗಳೂರು ವತಿಯಿಂದ ಪ್ರಾಮಾಣೀಕೃತ ತರಬೇತುದಾರರಾದ ರಾಜಶೇಖರ್ ಅವರನ್ನು ಅಥವಾ ವಾಟ್ಸಪ್ ಸಂಖ್ಯೆ 9844457663 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಬ್ರಹ್ಮಶ್ರೀ ನಾರಾಯಣ ಗುರು ಪತ್ತಿನ ಸಹಕಾರ ಸಂಘ ನಿಯಮಿತದ 2025-26 ಸಾಲಿನ ಸರ್ವ ಸದಸ್ಯರ 25ನೇ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ 20ರಂದು ಸಂಘದ ಅಧ್ಯಕ್ಷ ಡಾ ಜಿಡಿ ನಾರಾಯಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಂಘದ ಷೇರುದಾರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ನಗರ ಹಾಗೂ ಗ್ರಾಮಾಂತರ ವಿಭಾಗದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಶ್ರೀಮತಿ ನಳಿನಾಕ್ಷಿ ಸಣ್ಣಪ್ಪ ಅವರು ಕೊಡಮಾಡುವ ಪ್ರತಿಭಾ ಪುರಸ್ಕಾರಕ್ಕಾಗಿ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಅಂತಿಮ ಪದವಿ ವ್ಯಾಸಂಗ ಮಾಡುತ್ತಿರುವ ಅತಿ ಹೆಚ್ಚು ಅಂಕ ಗಳಿಸಿರುವ ಬಡ ವಿದ್ಯಾರ್ಥಿಗಳಿಂದಲೂ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹರು ಸ್ವವಿವರದ ಅರ್ಜಿ, ಅಂಕಪಟ್ಟಿ ಹಾಗೂ ಸಂಘದ ಷೇರು ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ ಸಂಘದ ಹೆಸರಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ ಎಂದು ಸಂಘದ ಕಾರ್ಯದರ್ಶಿ ರೋಹನ್ ಜಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗೆ 9449090582 ಮತ್ತೊಂದು ಸಂಖ್ಯೆ 8073864784 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕುಟುಂಬದಿಂದ ನಿರ್ಲಕ್ಷ್ಯಕ್ಕೊಳಗಾದ, ಮಕ್ಕಳಿಲ್ಲದ ಅಥವಾ ಪೋಷಣೆಯಿಲ್ಲದ ಸಂಕಷ್ಟದಲ್ಲಿರುವ ವಯೋವೃದ್ಧರು ಶ್ರೀ ಸಾಯಿ ವೃದ್ಧಾಶ್ರಮಕ್ಕೆ ದಾಖಲಾಗುವಂತೆ ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆ ಮನವಿ ಮಾಡಿದೆ. ಸವಳಂಗ ರಸ್ತೆಯ ನವುಲೆಯ ಭಂಡಾರಿ ಗ್ಯಾಸ್ ಗೋಡೌನ್ ಸಮೀಪದ ಈ ಆಶ್ರಮದಲ್ಲಿ ವೃದ್ಧರಿಗೆ ಉಚಿತ ವಸತಿ, ಊಟ ಹಾಗೂ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆಯು ಕರ್ನಾಟಕ ಆಕ್ಟ್ರಡಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಅಂಗವಿಕಲ ಮಕ್ಕಳು, ಬಾಲಕಾರ್ಮಿಕರ ಮಕ್ಕಳು, ಅನಾಥ ಮಕ್ಕಳು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರಿಗಾಗಿ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾಖೆಯ ನೆರವಿನೊಂದಿಗೆ ಆರಂಭಿಸಿರುವ ಶ್ರೀ ಸಾಯಿ ವೃದ್ಧಾಶ್ರಮದಲ್ಲಿ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೊಳಗಾದವರು, ಮಕ್ಕಳಿಲ್ಲದವರು ಅಥವಾ ಮಕ್ಕಳನ್ನು ಕಳೆದುಕೊಂಡವರು, ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಗಾದವರು, ಪೋಷಣೆ ಇಲ್ಲದವರು ಹಾಗೂ ವಸತಿ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದ ಹಿರಿಯ ನಾಗರಿಕರು ದಾಖಲಾಗಬಹುದು. ಆಶ್ರಮದಲ್ಲಿ ಉಚಿತ ವಸತಿ ಮತ್ತು ಊಟ, ಶುದ್ಧ ಕುಡಿಯುವ ನೀರು, ಸ್ನಾನದ ಸೌಲಭ್ಯ, ಆಪ್ತ ಸಮಾಲೋಚನೆ ಹಾಗೂ ಮಾರ್ಗದರ್ಶನ, ಆರೋಗ್ಯ ತಪಾಸಣೆ, ಮನರಂಜನೆ, ಯೋಗಾಸನ, ಧ್ಯಾನ ಮತ್ತು ಭಜನೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಹಾಗೂ ಧಾರ್ಮಿಕ ಹಬ್ಬಗಳನ್ನು ಸಹ ಆಚರಿಸಲಾಗುತ್ತದೆ. ಅಗತ್ಯವಿರುವ ವೃದ್ಧರಿಗೆ ನೆರವು ಮತ್ತು ರಕ್ಷಣೆ ನೀಡಲಾಗುತ್ತದೆ. ವೃದ್ಧಾಪ್ಯ ಎಂಬುದು ಎರಡನೇ ಬಾಲ್ಯದಂತಿದ್ದು ವೃದ್ಧರಿಗೆ ಪ್ರೀತಿ, ಕಾಳಜಿ, ರಕ್ಷಣೆ ಹಾಗೂ ನೆಮ್ಮದಿಯ ವಾತಾವರಣ ಕಲ್ಪಿಸುವುದು ನಮ್ಮ ಜವಾಬ್ದಾರಿ ಎಂದು ಸಂಸ್ಥೆ ತಿಳಿಸಿದೆ. ಆಶ್ರಮಕ್ಕೆ ದಾಖಲಾಗಲು ಹಾಗೂ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 9045570096 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ರೆಡ್ ಕ್ರಾಸ್ ಯುವ ಘಟಕ, ರೆಡ್ ರಿಬ್ಬನ್ ಕ್ಲಬ್ ಹಾಗೂ ಎನ್ಎಸ್ಎಸ್ ಘಟಕದ ವತಿಯಿಂದ ಸೆಪ್ಟೆಂಬರ್ 3ರಂದು ಬಾಲರಾಜ್ ಅರಸು ರಸ್ತೆಯ ವಿದ್ಯಾಲಯದಲ್ಲಿ ರಕ್ತದಾನ ಹಾಗೂ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ. ಜೆಸಿಐ ಶಿವಮೊಗ್ಗ, ಕಣ್ಣಿನ ಆಸ್ಪತ್ರೆ, ರೆಡ್ ಕ್ರಾಸ್ ಸಂಜೀವಿನಿ, ಬ್ಲಡ್ ಬ್ಯಾಂಕ್ ಹಾಗೂ ವಾಸನ್ ಸಂಸ್ಥೆಗಳ ಸಹಯೋಗದಲ್ಲಿ ಶಿಬಿರ ನಡೆಯಲಿದೆ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಕಾಲೇಜಿನ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮಾಲ್ಗುಡಿ ಡೇಸ್ ಧಾರಾವಾಹಿಯ ಸ್ವಾಮಿ ಮತ್ತು ಸ್ನೇಹಿತರೆಂದೇ ಖ್ಯಾತರಾದ ಮಾಸ್ಟರ್ ಮಂಜುನಾಥ್, ರೋಹಿತ್ ಶ್ರೀನಾಥ್ ಹಾಗೂ ರಘುರಾಮ್ ಸೀತಾರಾಮ್ ಅವರೊಂದಿಗೆ ಆತ್ಮೀಯ ಸಂವಾದ ಕಾರ್ಯಕ್ರಮ ಇಂದು ಶಿವಮೊಗ್ಗದಲ್ಲಿ ನಡೆಯಲಿದೆ. ಅಭಿರುಚಿ ಸಂಸ್ಥೆ ಹಾಗೂ ಭಾರತೀಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಆಯೋಜಿಸಿರುವ ಸ್ವಾಮಿ ಮತ್ತು ಸ್ನೇಹಿತರ ಮಾಲ್ಗುಡಿಯ ನೆನಪುಗಳು ಕಾರ್ಯಕ್ರಮವು ಇಂದು ಸೆಪ್ಟೆಂಬರ್ 2ರ ಬುಧವಾರ ಸಂಜೆ 6 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯಲಿದೆ. ಅಭಿರುಚಿ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎ ಶಿವರಾಮಕೃಷ್ಣ ಹಾಗೂ ನಿರ್ದೇಶಕರಾದ ವಿನಯ್ ಶಿವಮೊಗ್ಗ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ. ಮಾಲ್ಗುಡಿ ಡೇಸ್ನ ಸ್ವಾಮಿ ಮತ್ತು ಸ್ನೇಹಿತರೊಂದಿಗೆ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪಶ್ಚಿಮಘಟ್ಟದ ಬಗ್ಗೆ ತಜ್ಞರ ಅಧ್ಯಯನ ನಡೆಸದೆ ವೈಜ್ಞಾನಿಕ ಆಧಾರವಿಲ್ಲದೆ ಕಸ್ತೂರಿ ರಂಗನ್ ವರದಿ ಸಿದ್ಧಪಡಿಸಲಾಗಿದೆ. ಇದು ಮಲೆನಾಡಿಗರ ಮೂಲಭೂತ ಹಕ್ಕಿಗೆ ಭಂಗ ಬರುತ್ತದೆ. ಈ ವಿಷಯದಲ್ಲಿ ಮಲೆನಾಡಿನ ಜನಪ್ರತಿನಿಧಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪಗ್ರಹ ಆಧಾರಿತ ಚಿತ್ರಗಳಲ್ಲಿ ಹಸಿರು ಛಾಯೆ ಕಂಡುಬಂದಿದೆ ಎಂಬ ಕಾರಣಕ್ಕೆ ಮಲೆನಾಡಿನ ಜನವಸತಿ ಹಾಗೂ ಕೃಷಿ ಪ್ರದೇಶಗಳನ್ನು ದಟ್ಟ ಅರಣ್ಯವೆಂದು ಗುರುತಿಸಿ ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸುವುದು ಅವೈಜ್ಞಾನಿಕ. ಕಸ್ತೂರಿ ರಂಗನ ವರದಿ ಕಸದ ಬುಟ್ಟಿಗೆ ಹಾಕಲು ಯೋಗ್ಯವಾಗಿದೆ ಎಂದರು. 2006 ಅರಣ್ಯ ಹಕ್ಕು ಕಾಯ್ದೆ ಜಿಲ್ಲೆಯಲ್ಲಿ ಜಾರಿಯಾಗಿಲ್ಲ. 40,000 ಅರ್ಜಿಗಳು ಬಾಕಿ ಇವೆ. 1978 ಮೊದಲು ಒತ್ತುವರಿ ಮಾಡಿಕೊಂಡವರಿಗೆ ಅರಣ್ಯ ಭೂಮಿ ಮಂಜೂರು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆದೇಶಿಸಿದ್ದರೂ ಈವರೆಗೆ ಪಾಲನೆಯಾಗಿಲ್ಲ ಎಂದು ದೂರಿದರು. ಯತಿಬೈಲು, ಸೀತನಹಳ್ಳಿ, ಹುಲಿಬನ, ದೇಸಗುಡ್ಡ, ಮೂಡೂರು ಎಂದು ಈ ಹಿಂದೆ ಇಲ್ಲದ ಗ್ರಾಮಗಳನ್ನು ಸೃಷ್ಟಿಸುವ ಜೊತೆಗೆ ನೆಲ್ಲಿನ ಬೆಟ್ಟಕಾನು, ಜಾಡಿ ಭಾಗದಲ್ಲಿ ಜನವಸತಿ ಇದ್ದರೂ ನಕಲಿ ಅರಣ್ಯ ಎಂದು ಘೋಷಿಸಲಾಗಿದೆ ಎಂದು ಆರೋಪಿಸಿದರು. ಅಶೋಕ ಜಂಬಳ್ಳಿ, ಮಂಜಪ್ಪ ಚಕ್ರಪಾಣಿ, ದಿನೇಶ್ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ತಾಲೂಕಿನ ಬಿದಿರೆಯಲ್ಲಿನ ಇಸ್ಕಾನ್ ದಕ್ಷಿಣ ಶ್ರೀ ಮಾಯಾಪುರ್ ಧಾಮ್ನಲ್ಲಿ 4 ಶ್ರೀಕೃಷ್ಣ ಜನ್ಮಾಷ್ಟಮಿ ಹಮ್ಮಿಕೊಳ್ಳಲಾಗಿದೆ ಎಂದು ಇಸ್ಕಾನ್ನ ಕರ್ನಾಟಕ ಪ್ರಾದೇಶಿಕ ಕಾರ್ಯದರ್ಶಿ ಸುಧೀರ್ ಚೈತನ್ಯ ದಾಸ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇಸ್ಕಾನ್ ಶಾಖೆ ಆರಂಭವಾದಾಗಿನಿಂದ ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. 4 ಬೆಳಗ್ಗೆ 8 ರಾತ್ರಿ 8 ಶ್ರೀಕೃಷ್ಣ ದರ್ಶನ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಬೆಳಗ್ಗೆ 9 ಮಧ್ಯಾಹ್ನ 2 ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ತೊಟ್ಟಿಲೋತ್ಸವ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ರಸದಾಸ್, ಗೋಪಾಲದಾಸ್, ರಸಿಕಾ ಶೇಖರ ಚೈತನ್ಯ ದಾಸ್, ವಿಶ್ವಂಬರ ಗೌರಾಂಗದಾಸ್ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಮೆಸ್ಕಾಂ ಉಪವಿಭಾಗದಿಂದ ವಿದ್ಯುತ್ ಮಾರ್ಗಗಳ ನಿರ್ವಹಣೆ ಕಾಮಗಾರಿ ಹಿನ್ನೆಲೆಯಲ್ಲಿ 2 ಬೆಳಗ್ಗೆ 10 ಸಂಜೆ 6 ಜಟ್ಪಟ್ ನಗರ, ಕಲಂದಾರಿಯ ನಗರ, ಮೊಮಿನ್ ಮೊಹಲ್ಲಾ, ಅನ್ವರ್ ಕಾಲೋನಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. 2-4 ಬೆಳಗ್ಗೆ 10 AM to 6 PM ಬೊಮ್ಮನಕಟ್ಟೆ, ತಿಮ್ಲಾಪುರ, ಮೂಲೆಕಟ್ಟೆ, ಹೊಸಬುಳ್ಳಾಪುರ, ಹಳೆಬುಳ್ಳಾಪುರ, ಬೈಪಾಸ್ ರಸ್ತೆ, ಮಿಲ್ಟ್ರಿ ಕ್ಯಾಂಪ್, ಹುಡ್ಕೋ ಕಾಲೋನಿ, ನ್ಯೂ ಟೌನ್, ನ್ಯೂ ಕಾಲೋನಿ, ಆಂಜನೇಯ ಅಗ್ರಹಾರ, ವಿದ್ಯಾಮಂದಿರ, ಗಣೇಶ್ ಕಾಲೋನಿ, ಜನ್ನಾಪುರ, ಕಿತ್ತೂರು ಚೆನ್ನಮ್ಮ ಬಡಾವಣೆ, ರಾಜಪ್ಪ ಲೇಔಟ್, ಆನೆಕೊಪ್ಪ ಪಂಪ್ಹೌಸ್ ಪ್ರದೇಶ, ಹಿರಿಯೂರು, ಅರಳಿಕೊಪ್ಪ, ರಬ್ಬರ್ ಕಾರ್ಡ್, ಬಾಳೆಮಾರನಹಳ್ಳಿ, ಸುಲ್ತಾನ್ಮಟ್ಟಿ, ತಾರಿಕಟ್ಟೆ, ಹೊಳೆಗಂಗೂರು, ಚಿಕ್ಕಗುಪ್ಪೇನಹಳ್ಳಿ, ಗೋಂದಿ, ಕಾಳನಕಟ್ಟೆ, ಕಂಬದಾಳ್, ಹೊಸೂರು, ಹೊನ್ನಹಟ್ಟಿ, ಹೊಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಮರಣ ಹೊಂದಿದ ವ್ಯಕ್ತಿಯ 2 ದಾನದಿಂದ 2 ಜೀವನದಲ್ಲಿ ಬೆಳಕು ಮೂಡಿಸಬಹುದು ಎಂದು ಶಂಕರ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಹೃಷಿಕೇಶ್ ಕುಲಕರ್ಣಿ ತಿಳಿಸಿದರು. ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ರೆಡ್ಕ್ರಾಸ್ ಘಟಕದಿಂದ ಶಂಕರ ಕಣ್ಣಿನ ಆಸ್ಪತ್ರೆ ಹಾಗೂ ಕಟೀಲ್ ಅಶೋಕ್ ಪೈ ಸ್ಮಾರಕ ನರ್ಸಿಂಗ್ ಸಂಸ್ಥೆಯ ಸಹಯೋಗದಲ್ಲಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ನೇತ್ರದಾನದ ಜಾಗೃತಿ ಕುರಿತ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅಪಘಾತ, ಸೋಂಕು, ವಿಟಮಿನ್ ಎ ಕೊರತೆ ಇತ್ಯಾದಿ ಕಾರಣಗಳಿಂದ ಕಾರ್ನಿಯಾಗೆ ಹಾನಿಯಾಗಿ ದೃಷ್ಟಿದೋಷ ಅಥವಾ ದೃಷ್ಟಿಮಾಂದ್ಯತೆ ಉಂಟಾಗಬಹುದು. ಇಂತಹ ವ್ಯಕ್ತಿಗಳಿಗೆ ನೇತ್ರ ಕಸಿಯ ಬದಲಾಗಿ ಬೇರೆ ಚಿಕಿತ್ಸೆ ಇಲ್ಲ ಎಂದರು. ಡಾಕ್ಟರ್ ಪ್ರಜಕ್ತ ಪವಾರ್ ಮಾತನಾಡಿ, ದೇಶಾದ್ಯಂತ 4.9 million ಜನರು ಕಾರ್ನಿಯ ದೋಷದಿಂದ ದೃಷ್ಟಿ ಕಳೆದುಕೊಂಡಿದ್ದಾರೆ. ನೇತ್ರದಾನದಿಂದ ಅವರಿಗೆ ಮತ್ತೆ ದೃಷ್ಟಿ ಬರಲು ಸಾಧ್ಯವಾಗುತ್ತದೆ. ಮೃತ ವ್ಯಕ್ತಿಯ ಕಣ್ಣುಗಳನ್ನು ವ್ಯರ್ಥ ಮಾಡಬಾರದು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ತಜ್ಞರ ಜತೆ ಸಂವಾದ ನಡೆಸಿ ಹಲವು ಸಂಶಯಗಳನ್ನು ಪರಿಹರಿಸಿಕೊಂಡರು. ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ, ರೆಡ್ಕ್ರಾಸ್ ಕಾರ್ಯಕ್ರಮ ಅಧಿಕಾರಿ ಮಂಜುನಾಥ್ ಸ್ವಾಮಿ, ಐಕ್ಯುಎಸ್ಸಿಯ ಡಾಕ್ಟರ್ ಅರ್ಚನಾ ಇದ್ದರು. ಮುಂದಿನ ವಿವರ. ಜಗತ್ತಿನ ಅತ್ಯಂತ ನಂಬಿಕಸ್ಥ ಬ್ರ್ಯಾಂಡ್ಗಳಲ್ಲಿ ಒಂದಾಗಿರುವ ಭಾರತೀಯ ಜೀವ ವಿಮಾ ನಿಗಮದ 70th ವಾರ್ಷಿಕೋತ್ಸವದ ಸಲುವಾಗಿ ದೇಶದ ಎಲ್ಲ ಕಚೇರಿಗಳಲ್ಲೂ ದಿನಾಂಕ 1/9/2026 7/9/2026 ವಿಮಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಶಿವಮೊಗ್ಗ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ವಿಭಾಗಾಧಿಕಾರಿಗಳಾದ
ಶ್ರೀ ಎಂ ಅರ್ಜುನ್ ರವರು ನಿಗಮದ ಧ್ವಜಾರೋಹಣ ನೆರವೇರಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಹಾಗೆಯೇ ದಿನಾಂಕ 1/9/1956 ಆರಂಭವಾದ ಈ ಸಂಸ್ಥೆ ಸಿಬ್ಬಂದಿ ವರ್ಗ ಹಾಗೂ ಪ್ರತಿನಿಧಿಗಳ ನಿಸ್ವಾರ್ಥ ಸೇವೆಯಿಂದಾಗಿ ಜನರ ನಂಬಿಕೆಗೆ ಪಾತ್ರವಾಗಿ 70 ವಸಂತಗಳನ್ನು ದಾಟಿ ಮುಂದೆ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ವಿಭಾಗದ ಮಾರುಕಟ್ಟೆ ವ್ಯವಸ್ಥಾಪಕರಾದ ಶ್ರೀ ಸುಜಿತ್ ಕುಮಾರ್, ವ್ಯವಸ್ಥಾಪಕ ವಿಕ್ರಯ ಶ್ರೀ ಯೋಗೇಂದ್ರ, ತಿಪ್ಪೇಸ್ವಾಮಿ, ಹರೀಶ್, ಶ್ರೀಧರ್ ಹೆಗಡೆ, ನಿರಂಜನ್ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಟನಂ ಬಾಲನಾಟ್ಯ ಕೇಂದ್ರದ ವಿದ್ಯಾರ್ಥಿನಿ ವಿದುಷಿ ಸಾಕ್ಷಿ ಬಾಳಿಗ ಅವರ ಭರತನಾಟ್ಯ ರಂಗ ಪ್ರವೇಶ ಸಮಾರಂಭ ಸೆಪ್ಟೆಂಬರ್ 6 ಸಂಜೆ 5:30 ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಕೇಂದ್ರದ ನಾಟ್ಯಗುರು ವಿದ್ವಾನ್ ಡಾಕ್ಟರ್ ಎಸ್ ಕೇಶವಕುಮಾರ್ ಪಿಳ್ಳೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದರೊಂದಿಗೆ ನಮ್ಮ ಕೇಂದ್ರದ 24ನೇ ವಿದ್ಯಾರ್ಥಿಯ ರಂಗ ಪ್ರವೇಶವಾಗುತ್ತಿದೆ. ಸಾಕ್ಷಿ ಬಾಳಿಗ 7ನೇ ವಯಸ್ಸಿನಲ್ಲಿ ಮುಂಬೈನ ದಹಿಸರ್ನಲ್ಲಿರುವ ಕಾಶಿ ಮಠದ ವಿಠೋಬಾ ರಘುಮಾಯಿ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಮೊದಲ ನೃತ್ಯ ಪ್ರದರ್ಶನ ನೀಡಿದ್ದರು ಎಂದು ಹೇಳಿದರು. 2011 ಇಲ್ಲಿಯವರೆಗೂ ನನ್ನ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸ ಮುಂದುವರೆಸಿದ್ದಾರೆ. ಸರ್ಕಾರದಿಂದ ನಡೆಸಲಾದ ಭರತನಾಟ್ಯ ಕಿರಿಯ ಮತ್ತು ಹಿರಿಯ ಪರೀಕ್ಷೆಗಳಲ್ಲಿ ವಿಶೇಷ ಶ್ರೇಣಿಯನ್ನು ಪಡೆದಿದ್ದಾರೆ. ಈಗ ಅವರು ಪೆಸಿಟ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು. ರಂಗ ಪ್ರವೇಶ ಸಂದರ್ಭ ಸಾಕ್ಷಿಯವರು ಗಂಗಾವತರಣ ವಿಶೇಷ ನೃತ್ಯ ರೂಪಕ ಪ್ರದರ್ಶಿಸಲಿದ್ದಾರೆ. ಗೌಡ ಸಾರಸ್ವತ ಸಮಾಜದ ಅಧ್ಯಕ್ಷ ಭಾಸ್ಕರ್ಜಿ ಕಾಮತ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಗೌಡ ಸಾರಸ್ವತ ಸಮಾಜದ ಉಪಾಧ್ಯಕ್ಷ ಎಚ್ ರೇವಣ್ಣ, ಎಚ್ ರಮೇಶ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಮುಂದಿನ ವಿವರ. 12ನೇ ಶತಮಾನದಲ್ಲಿ ಬಸವಣ್ಣ ಮತ್ತಿತರ ಶಿವಶರಣರು ಪ್ರತಿಪಾದಿಸಿದ ವಚನಗಳು ಜೀವನದ ಪ್ರಮುಖ ತತ್ವಗಳಾಗಿವೆ. ಅವು ಕಾಯಕ ದಾಸೋಹ, ಸಮಾನತೆ ಮತ್ತು ಮಾನವೀಯತೆ ಮೇಲೆ ಆಧಾರಿತವಾಗಿದೆ ಎಂದು ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್ ಡಾಕ್ಟರ್ ಎಂಕೆ ಭಟ್ ತಿಳಿಸಿದರು. ಸೊರಬ ಪಟ್ಟಣದ ಕಾನುಕೇರಿ ಮಠದಲ್ಲಿ ಸದ್ಗುರು ಸೇವಾ ಟ್ರಸ್ಟ್, ಅಕ್ಕನ ಬಳಗ ಟೌನ್, ವೀರಶೈವ ಸಮಾಜ ಮತ್ತು ಶ್ರೀಮಠದಿಂದ ಹಮ್ಮಿಕೊಂಡಿರುವ ವಚನ ಶ್ರಾವಣ ಕಾರ್ಯಕ್ರಮದಲ್ಲಿ ಕಾಯಕ ದಾಸೋಹ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಜಡೆ ಹಿರೇಮಠದ ಶ್ರೀ ಗಣಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಶೋಭಾ, ಪುಷ್ಪ, ವಿಶ್ವನಾಥ್, ಪೂರ್ಣಿಮಾ, ರೂಪಾ ಸಿದ್ದಲಿಂಗಯ್ಯ, ಸುಧಾ, ಲಕ್ಷ್ಮೀಕಾಂತ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕ್ರೀಡಾ ಚಟುವಟಿಕೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಕೆಳಗಿನ ಮನೆ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ತ್ಯಾಗರ್ತಿ ಬರೂರು ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ದೈಹಿಕ ಮಾನಸಿಕವಾಗಿ ಸದೃಢಗೊಳ್ಳಲು ಕ್ರೀಡಾ ಚಟುವಟಿಕೆಗಳು ನೆರವಾಗುತ್ತದೆ. ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸಲು ಶಾಲಾಭಿವೃದ್ಧಿ ಸಮಿತಿ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. 16 ಶಾಲೆ ಮಕ್ಕಳು ಭಾಗವಹಿಸಿದ್ದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷೆ ಸುಧಾಮಣಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಾಲ್ತೇಶ್, ಉಪಾಧ್ಯಕ್ಷ ಜಿ ಶಂಕರ್, ಮುಖ್ಯ ಶಿಕ್ಷಕ ಪಿ ನಾರಾಯಣಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಇದಕ್ಕಾಗಿ ಶಾಲಾ ಹಂತದಲ್ಲಿ ಕ್ರೀಡಾ ಚಟುವಟಿಕೆಗಳು ಅವಶ್ಯ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಸಾಗರದಲ್ಲಿ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಸೇವಾ ಸಾಗರ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ 14ರಿಂದ 17 ವರ್ಷದೊಳಗಿನವರಿಗೆ ಆಯೋಜಿಸಿದ್ದ ತಾಲೂಕು ಮಟ್ಟದ ಯೋಗ ಮತ್ತು ಚೆಸ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ಸದೃಢತೆಗೆ ಯೋಗ ಪೂರಕವಾಗಿದ್ದರೆ ಮನೋವಿಕಾಸಕ್ಕೆ ಚೆಸ್ ಆಸರೆಯಾಗಿದೆ. ಮಕ್ಕಳಲ್ಲಿ ಏಕಾಗ್ರತೆ, ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸುವ ಚಟುವಟಿಕೆಗಳು ನಿರಂತರವಾಗಿ ನಡೆಯಬೇಕು. ಮಕ್ಕಳು ಒತ್ತಡ ನಡುವೆ ಶಿಕ್ಷಣ ಪಡೆಯಬಾರದು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಮಾಡಬೇಕಿದೆ. ವ್ಯಕ್ತಿತ್ವ ವಿಕಸನಕ್ಕೆ ಪ್ರೇರಕವಾದ ಎಲ್ಲಾ ಚಟುವಟಿಕೆಗಳಲ್ಲೂ ಮಕ್ಕಳು ತೊಡಗಿಕೊಳ್ಳಬೇಕು. ಮಕ್ಕಳ ಮೇಲೆ ಪಾಲಕರು ಹೆಚ್ಚಿನ ಒತ್ತಡ ಹಾಕಬಾರದು ಎಂದು ಸಲಹೆ ನೀಡಿದರು. ಶಾಲಾ ಕಾಲೇಜು ಸಮಾಜದಲ್ಲಿ ಕಿರುಕುಳ, ಲೈಂಗಿಕ ದೌರ್ಜನ್ಯ, ಬ್ಲಾಕ್ಮೇಲ್ ಘಟನೆ ನಡೆದಾಗ ಹೆಣ್ಣು ಮಕ್ಕಳು ಖಿನ್ನತೆಗೆ ಒಳಗಾಗಬಾರದು ಎಂದರು. ಸೇವಾಸಾಗರ ವಿದ್ಯಾಸಂಸ್ಥೆಯ ಗೋಪಾಲಕೃಷ್ಣ, ಓಂಕಾರಪ್ಪ, ಭೂಮೇಶ್, ಮಾಲ್ತೇಶಪ್ಪ, ಗಣಪತಿ ಮಂಡಗಳಲೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೀ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ? ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮೆಲ್ಲರ ಕಾಫಿ ಟೀ ಆಯ್ತಾ? ಇಲ್ಲ ಶ್ವೇತಾ, ಈಗ ತಾನೆ ಜಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಅಂತಾನು ಹೇಳ್ತಾ ಇರ್ತೀರಾ. ನಿಮ್ಮ ಸಂಜೆಯ ಸಮಯ ಅದ್ಭುತವಾಗಿರ್ಲಿ ಅಂತ ಹೇಳ್ತಾ ನಾನೀಗ ಇವತ್ತು ನಿಮ್ಮೆಲ್ಲರಿಗೂ ಒಂದು ಅತ್ಯಂತ ಗಂಭೀರವಾದ ಹಾಗೆ ಪ್ರತಿಯೊಬ್ಬ ಪ್ರಜೆಯೂ ತಿಳಿದುಕೊಳ್ಳಲೇಬೇಕಾದ ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ನಾನ್ ನಿಮ್ ಜೊತೆಗಿದ್ದೀನಿ. ವಿಷಯ ಏನ್ ಗೊತ್ತಾ? ವಿಶೇಷ ತೀವ್ರ ಮತದಾರ ಪಟ್ಟಿ ಪರಿಷ್ಕರಣೆಯ ಬಗ್ಗೆ, SIR 2026 ಬಗ್ಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ಮತದಾನ ಅನ್ನೋದು ನಮ್ಮ ಹಕ್ಕು ಮಾತ್ರ ಅಲ್ಲ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ. ಆ ಶಕ್ತಿಯ ಮೂಲವೇ ನಮ್ಮ ಮತದಾರರ ಪಟ್ಟಿ. ಹಾಗಾದ್ರೆ ಪ್ರಸ್ತುತ SIR ಅಭಿಯಾನದ ಹಾದಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈಗ ನಾವು ತಿಳಿಯೋಣ. ಸ್ನೇಹಿತರೆ, ರಾಜ್ಯಾದ್ಯಂತ ನಡೆದ ಮನೆ ಮನೆ ಸಮೀಕ್ಷೆ, ದಾಖಲೆಗಳ ಪರಿಶೀಲನೆ ಮತ್ತು ತಳಮಟ್ಟದ ಕಸರತ್ತುಗಳ ಮಹತ್ವದ ಫಲಿತಾಂಶ ಈಗ ಹೊರಬಂದಿದೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಯ ಕಚೇರಿಯಿಂದ August 24, 2026 ಅಧಿಕೃತವಾಗಿ SIR ಕರಡು ಮತದಾರರ ಪಟ್ಟಿಯನ್ನು, ಅಂದ್ರೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಈಗ ನೀವೆಲ್ಲರೂ ಗಮನಿಸಬೇಕಾದ ಅತಿ ದೊಡ್ಡ ಸಂಗತಿ ಏನಪ್ಪಾ ಅಂದ್ರೆ, ಈ ಬಾರಿ ಪಟ್ಟಿಯ ಶುದ್ಧೀಕರಣ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ರಾಜ್ಯದಲ್ಲಿ ಮನೆ

ಸಮೀಕ್ಷೆ ನಡೆಸಿದಾಗ ಹೊರಬಂದ ವಾಸ್ತವಿಕ ಚಿತ್ರಣ ಬೆಚ್ಚಿ ಬೀಳಿಸುವಂತಿತ್ತು. ಮೃತಪಟ್ಟವರು, ಬೇರೆಡೆಗೆ ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಮತ್ತು ಒಂದೇ ವ್ಯಕ್ತಿಯ ಹೆಸರು ಬೇರೆಡೆ ನಕಲುಗೊಂಡಿರುವಂತಹ ASDDO ಅಂದ್ರೆ ಆಬ್ಸೆಂಟ್ ಶಿಫ್ಟೆಡ್ ಡೆಡ್ ಡೂಪ್ಲಿಕೇಟ್, ಒಟ್ಟು 1.07 ಕೋಟಿಗೂ ಅಧಿಕ ಅನಧಿಕೃತ ಅಥವಾ ನಕಲಿ ನಮೋದನೆಗಳನ್ನ ಈ ಕರಡು ಪಟ್ಟಿಯಿಂದ ಅಧಿಕೃತವಾಗಿ ಕೈಬಿಡಲಾಗಿದೆ. ಇದು ಪ್ರಜಾಪ್ರಭುತ್ವದ ಪಟ್ಟಿಯನ್ನು ಸಂಪೂರ್ಣ ಪಾರದರ್ಶಕಗೊಳಿಸುವ ನಿಟ್ಟಿನಲ್ಲಿ ಇಟ್ಟಿರುವ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ನಿಮ್ಮ ಬೂತ್ನಲ್ಲಿ ಪಟ್ಟಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋದನ್ನ ನೀವೆಲ್ಲರೂ ಒಮ್ಮೆ ಕಡ್ಡಾಯವಾಗಿ ಕಣ್ಣಾಡಿಸಲೇಬೇಕು. ಸೊ ಸ್ನೇಹಿತರೆ, ಕರಡು ಪಟ್ಟಿ ಬಿಡುಗಡೆಯಾದ ತಕ್ಷಣ ಕೆಲಸ ಮುಗಿಲಿಲ್ಲ ಸ್ನೇಹಿತರೆ. ಅಸಲಿ ಸವಾಲು ಶುರುವಾಗಿರೋದೇ ಇಲ್ಲಿ. ಡಿಜಿಟಲ್ ಮ್ಯಾಪಿಂಗ್ ಆಗದವರು ವಿಳಾಸ ಬದಲಾವಣೆ ಅಥವಾ ದಾಖಲೆಗಳ ಕೊರತೆಯಿಂದ ತಾಂತ್ರಿಕ ವ್ಯತ್ಯಾಸಗಳನ್ನು ಹೊಂದಿರುವ ಸುಮಾರು 43.81 ಲಕ್ಷ ಮತದಾರರಿಗೆ ಈ ಚುನಾವಣಾ ಆಯೋಗದಿಂದ ನೇರವಾಗಿ ಎಚ್ಚರಿಕೆಯ ಕರೆಗಂಟೆ ಬಾರಿಸಿದೆ. ನಿಮ್ಮ ಮನೆ ಬಾಗಿಲಿಗೆ ಬರುವ ಅಥವಾ ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಅಂದ್ರೆ BLO ಅವರು ತರುವ ನೋಟಿಸ್ಗಳನ್ನ ಹಗುರವಾಗಿ ಪರಿಗಣಿಸಬೇಡಿ. ಮ್ಯಾಪಿಂಗ್ ಆಗದ ಹಾಗೂ ದಾಖಲೆಗಳಲ್ಲಿ ವ್ಯತ್ಯಾಸವಿರುವ ಈ 43 ಲಕ್ಷಕ್ಕೂ ಅಧಿಕ ಮಂದಿಗೆ ಈಗ ವಿಚಾರಣಾ ಪ್ರಕ್ರಿಯೆ ನಡೀತಾ ಇದೆ. ಅಧಿಕಾರಿಗಳ ಮುಂದೆ ಹಾಜರಾಗಿ ಅಗತ್ಯವಿರುವ ವಿಳಾಸದ ಪುರಾವೆ, ಗುರುತಿನ ಚೀಟಿಗಳನ್ನ ನೀಡಿ ತಮ್ಮ ಹೆಸರನ್ನು ಭದ್ರಪಡಿಸಿಕೊಳ್ಳುವ ಜವಾಬ್ದಾರಿ ಆಯಾ ಮತದಾರರ ಮೇಲಿದೆ. ಯಾರಾದರೂ ನೋಟಿಸ್ ಪಡೆದು ಸುಮ್ಮನೆ ಕೂತ್ಕೊಂಡ್ರೆ ಮುಂದಿನ ಅಂತಿಮ ಪಟ್ಟಿಯಿಂದ ಹೆಸರು ಶಾಶ್ವತವಾಗಿ ಮಾಯವಾಗುವ ಅಪಾಯವಿರುತ್ತೆ. ಹಾಗಾಗಿ ನಿಮ್ಮ ಬೂತ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರಿ. ಯಾವುದೇ ಗೊಂದಲವಿದ್ದರೆ ಕೂಡಲೇ ಸ್ಥಳೀಯ ತಾಲೂಕು ಕಚೇರಿ ಅಥವಾ ಚುನಾವಣಾ ಶಾಖೆಯನ್ನ ಸಂಪರ್ಕಿಸಿರಿ. ಸೊ ಹಾಗಾಗಿ ಸ್ನೇಹಿತರೆ, ಇನ್ನ ಮುಂದಿನ ಭಾಗದಲ್ಲಿ ನಿಮ್ಮ ಕೈಯಲ್ಲಿ ಈಗಾಗಲೇ SIR ನೋಟಿಸ್ ಇದ್ರೆ ಅದಕ್ಕೆ ಇರುವಂತಹ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾಜ್ಯಾದ್ಯಂತ 43 ಲಕ್ಷ ಮತದಾರರಿಗೆ SIR ನೋಟಿಸ್ ಜಾರಿಯಾಗಿದೆ. ಇದಕ್ಕೆ ಇರುವ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಬನ್ನಿ, ಬಾಗಿಲಿಗೆ ಬಂದು ನಿಂತಿರುವ ಬೂತ್ ಮಟ್ಟದ ಅಧಿಕಾರಿಯ ಕೈಯಿಂದ ಆ ನೋಟಿಸ್ ಪಡೆದಾಗ ಎದೆ ಒಮ್ಮೆ ತಟ್ ಅಂತ ಅನ್ಸೋದು ಸಹಜ. ಅಯ್ಯೋ, ನನ್ನ ವೋಟರ್ ಐಡಿಗೆ ಏನಾಯ್ತು, ನನ್ನ ಹೆಸರು ಪಟ್ಟಿಯಿಂದ ಹೋಯ್ತಾ ಅಂತ ಆತಂಕ ಪಡ್ಕೊಳ್ಬೇಡಿ ಸ್ನೇಹಿತರೆ. ಇದು ನಿಮ್ಮ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಬಂದ ನೋಟಿಸ್ ಅಲ್ಲ. ಬದಲಿಗೆ ನಿಮ್ಮ ಹೆಸರನ್ನು ಅತಿ ಪಾರದರ್ಶಕವಾಗಿ ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಚುನಾವಣಾ ಆಯೋಗ ನಿಮಗೆ ನೀಡಿರುವ ಒಂದು ಸುವರ್ಣಾವಕಾಶ. ಎಸ್, ನಿಮ್ಮ ಕೈಯಲ್ಲಿ ಈಗ SIR ನೋಟಿಸ್ ಇದ್ರೆ ಅದಕ್ಕೆ ಇರೋ ಪರಿಹಾರವೇನು? ಆ ನೋಟಿಸ್ ಬಂದ್ರೆ ನೀವು ಏನ್ ಮಾಡ್ಬೇಕು, ಯಾವ ದಾಖಲೆಗಳನ್ನ ಹಿಡಿದು ಎಲ್ಲಿಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಇಲ್ಲಿದೆ. ಕೇಳಿ ಸ್ನೇಹಿತರೆ, ಮೊದಲನೇದಾಗಿ ನೋಟಿಸ್ನಲ್ಲಿರೋ ವಿವರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಕೈಗೆ ಸಿಕ್ಕ ಆ ನೋಟಿಸ್ ಕಾಗದವನ್ನು ಮರೆತು ಬಿಡಬೇಡಿ ಅಥವಾ ಹಗುರವಾಗಿ ಪರಿಗಣಿಸಬೇಡಿ. ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ 3 ಮುಖ್ಯ ಸಂಗತಿಗಳನ್ನ ನಮೂದಿಸಿರ್ತಾರೆ. ಮೊದಲನೇದಾಗಿ ವಿಚಾರಣೆ ನಡೆಯುವ ನಿಖರವಾದ ದಿನಾಂಕ, ಇನ್ನ ಎರಡನೇದಾಗಿ ಯಾವ ಸ್ಥಳದಲ್ಲಿ ವಿಚಾರಣೆ ನಡೆಯುತ್ತೆ ಎಂಬ ಅಡ್ರೆಸ್, ಅಂದ್ರೆ ಗ್ರಾಮ ಪಂಚಾಯಿತಿ ಕಚೇರಿನ ಅಥವಾ ವಾರ್ಡ್ ಕಚೇರಿಯ ಅಥವಾ ನಿರ್ದಿಷ್ಟ ಮತಗಟ್ಟೆಗಳಲ್ಲಿ ವಿಚಾರಣೆ ನಡೆಯುತ್ತೆ ಎಂಬ ಅಡ್ರೆಸ್ ಇರುತ್ತೆ. ಇನ್ನ ಮೂರನೇದಾಗಿ ಯಾವ ಸಮಯಕ್ಕೆ ನೀವು ಹಾಜರಾಗ

ಇವಿದ್ರೆ ಸಾಕು. ಇನ್ನ ಗುರುತು ಮತ್ತು ಪೌರತ್ವಕ್ಕೆ ಭಾರತೀಯ ಪಾಸ್ಪೋರ್ಟ್ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನೌಕರರು ಅಥವಾ ಪಿಂಚಣಿದಾರರ ಅಧಿಕೃತ ಐಡಿ ಕಾರ್ಡ್ ಇದ್ರೆ ಸಾಕು. ಇನ್ನ ವಿಳಾಸ ದೃಢೀಕರಣಕ್ಕೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಹಾಗೆ ಸರ್ಕಾರದ ಮನೆ ಅಥವಾ ನಿವೇಶನ ಹಂಚಿಕೆ ಪ್ರಮಾಣ ಪತ್ರ ಇದ್ರೆ ಸಾಕು. ಇನ್ನ ಕುಟುಂಬದ ಹಿನ್ನೆಲೆಗೆ ಕುಟುಂಬದ ನೋಂದಣಿ ದಾಖಲೆ ಫ್ಯಾಮಿಲಿ ರಿಜಿಸ್ಟ್ರೇಷನ್ ಇದ್ರೆ ಸಾಕು. ಇನ್ನ ವಿವಾಹಿತ ಮಹಿಳೆಯರಿಗೆ ಹೆಸರು ಅಥವಾ ಸರ್ನೇಮ್ ಬದಲಾಗಿದ್ದರೆ ಅವರಿಗೆ ಮದುವೆ ನೋಂದಣಿ ಪ್ರಮಾಣ ಪತ್ರ ಅಂದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಹಾಗೆ ಇದು ಸರ್ನೇಮ್ ಬದಲಾವಣೆ ಅಥವಾ ಉಪನಾಮದ ಗೊಂದಲವನ್ನ ಕ್ಷಣಾರ್ಧದಲ್ಲಿ ಬಗೆಹರಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನ ವಿಚಾರಣಾ ದಿನದಂದು ನೇರ ಹಾಜರಾತಿ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಿಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾಜ್ಯಾದ್ಯಂತ 43 ಲಕ್ಷ ಮತದಾರರಿಗೆ SIR ನೋಟಿಸ್ ಜಾರಿಯಾಗಿದೆ. ಇದಕ್ಕೆ ಇರುವ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದೆ. ಈಗ ಆ ಮಾಹಿತಿಯನ್ನ ಮುಂದುವರಿಸ್ತೀನಿ, ಕೇಳಿ. ಇನ್ನ ವಿಚಾರಣಾ ದಿನದಂದು ನೇರ ಹಾಜರಾತಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ನೋಟಿಸ್ನಲ್ಲಿ ನಮೂದಿಸಿರುವ ನಿರ್ದಿಷ್ಟ ದಿನ ಮತ್ತು ಸಮಯದಲ್ಲಿ ನೀವೇ ಸ್ವತಃ ಆ ನಿರ್ದಿಷ್ಟ ಸ್ಥಳಕ್ಕೆ ಹೋಗ್ಬೇಕು. ಅಲ್ಲಿ ಚುನಾವಣಾ ನೋಂದಣಾಧಿಕಾರಿ ಅಥವಾ ಸಹಾಯಕ ನೋಂದಣಾಧಿಕಾರಿ ಉಪಸ್ಥಿತರಿರ್ತಾರೆ. ಅಲ್ಲಿ ಅಧಿಕೃತ ಹಾಜರಿ ಪುಸ್ತಕದಲ್ಲಿ ನಿಮ್ಮ ಸಹಿ ಪಡೆಯಲಾಗುತ್ತೆ. ಅಧಿಕಾರಿಗಳೊಂದಿಗೆ ಅಥವಾ ಪರಿಶೀಲನಾ ಕೇಂದ್ರದಲ್ಲಿ ನಿಮ್ಮ ದಾಖಲೆಗಳ ಪರಿಶೀಲನೆಯೊಂದಿಗೆ ಒಂದು ಗ್ರೂಪ್ ಫೋಟೋ ಅಥವಾ ಡಿಜಿಟಲ್ ವೆರಿಫಿಕೇಶನ್ ನಡೆಯುತ್ತೆ. ಇದನ್ನ ಅಧಿಕೃತ ಚುನಾವಣಾ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನಿಮ್ಮ ದಾಖಲೆಗಳನ್ನ ಹಂತ ಹಂತವಾಗಿ ಪರಿಶೀಲಿಸಿ ಮೇಲಧಿಕಾರಿಗಳ ಅನುಮೋದನೆಯೊಂದಿಗೆ ನಿಮ್ಮ ಹೆಸರು ನೇರವಾಗಿ ಅಂತಿಮ ಮತದಾರರ ಪಟ್ಟಿಗೆ ಭದ್ರಗೊಳಿಸಲಾಗುತ್ತೆ. ಸ್ನೇಹಿತರೆ, ಇನ್ನು ಅತಿ ಮುಖ್ಯವಾದ ಎಚ್ಚರಿಕೆ ಮತ್ತು ಗಡುವಿನ ಮಿತಿ ಏನಪ್ಪಾ ಅಂದ್ರೆ, ಸ್ನೇಹಿತರೆ, ಇಲ್ಲಿ ನೀವು ಅತ್ಯಂತ ಗಂಭೀರವಾಗಿ ಗಮನಿಸಲೇಬೇಕಾದ ವಿಷಯ ಇದೆ. ಏನಪ್ಪಾ ಅಂದ್ರೆ ಸಮಯ ಮತ್ತು ಅವಕಾಶದ ಮಿತಿ. ಒಂದು ವೇಳೆ ನೋಟಿಸ್ ಬಂದ ದಿನ ನಿಮಗೆ ತುರ್ತು ಕೆಲಸವಿದ್ದು ಆ ನಿರ್ದಿಷ್ಟ ದಿನದಂದು ಹಾಜರಾಗಲು ಆಗದೇ ಇದ್ದಲ್ಲಿ ಕೂಡಲೇ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಂದ್ರೆ BLO ಅವರಿಗೆ ಅಥವಾ ಸಂಬಂಧಪಟ್ಟ ಕಚೇರಿಯವರಿಗೆ ತಿಳಿಸಿ ಮತ್ತೊಂದು ದಿನಾಂಕವನ್ನ ಕೇಳಿ ಪಡ್ಕೊಳ್ಬಹುದು. ನೆನ್ಪಿಡಿ, ಆಯೋಗವು ನಿಮಗೆ ಕೇವಲ 2 ಅವಕಾಶಗಳನ್ನ ಮಾತ್ರ ನೀಡುತ್ತೆ. ಎರಡನೇ ಬಾರಿಯೂ ಕೂಡ ನೀವು ವಿಚಾರಣೆಗೆ ಗೈರು ಹಾಜರಾದರೆ 3ನೇ ಅವಕಾಶ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಿಮ್ಮ ಹೆಸರು ಕರಡು ಪಟ್ಟಿಯಿಂದ ಶಾಶ್ವತವಾಗಿ ಡಿಲಿಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೇನೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಮುಗಿಸಲು ಮತ್ತು ಆಕ್ಷೇಪಣೆ ಸಲ್ಲಿಸಲು ಇರುವ ಅಂತಿಮ ಗಡುವು 23 ಸೆಪ್ಟೆಂಬರ್ 2026 ಅನ್ನೋದನ್ನ ಮರಿಬೇಡಿ. ಒಂದ್ ವೇಳೆ ತಕರಾರು ಬಂದ್ರೆ ಏನ್ ಮಾಡ್ಬೇಕು ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಎಸ್, ಕೈಯಲ್ಲಿ ಅಗತ್ಯ ದಾಖಲೆಗಳನ್ನು ಕೊಟ್ಟ ಮೇಲೂ ಯಾವುದೇ ತಾಂತ್ರಿಕ ಕಾರಣದಿಂದ ಅಥವಾ ತಪ್ಪು ತಿಳುವಳಿಕೆಯಿಂದ ಅಧಿಕಾರಿಗಳು ನಿಮ್ಮ ಹೆಸರನ್ನು ಕೈಬಿಡುವ ಆದೇಶ ನೀಡಿದರೆ ಧೃತಿಗೆಡಬೇಡಿ. ಸ್ನೇಹಿತರೆ, ಸಂವಿಧಾನ ನಿಮಗೆ ಮೇಲ್ಮನವಿ ಸಲ್ಲಿಸುವ ಹಕ್ಕನ್ನು ನೀಡಿದೆ. ಅಂತಹ ಆದೇಶ ಬಂದ 15 ದಿನಗಳ ಒಳಗಾಗಿ ಜಿಲ್ಲಾ ಚುನಾವಣಾಧಿಕಾರಿಗೆ ಮೇಲ್ಮನವಿ ಸಲ್ಲಿಸಬಹುದು. ಅಲ್ಲಿಯೂ ಒಂದು ವೇಳೆ ನಿಮಗೆ ನ್ಯಾಯ ಸಿಗದಿದ್ರೆ 30 ದಿನಗಳ ಒಳಗಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಮೇಲ್ಮನವಿ ಸಲ್ಲಿಸಿ ನಿಮ್ಮ ಮತದಾನದ ಹಕ್ಕನ್ನು ಮರುಪಡೆದುಕೊಳ್ಳುವಂತಹ ಪೂರ್ಣ ಅವಕಾಶವಿರುತ್ತೆ ಅಂತಾನೆ ಹೇಳಬಹುದು. ಮನೆ ಬಾಗಿಲಿಗೆ ಬಂದ ನೋಟಿಸ್ ಶತ್ರು ಅಲ್ಲ ಸ್ನೇಹಿತರೆ. ನಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ನಾವೇ ಮತ್ತಷ್ಟು ಗಟ್ಟಿಯಾಗಿ ಉಳಿಸಿಕೊಳ್ಳಲು ಸಿಕ್ಕಿರುವ ಒಂದು ಅವಕಾಶ. ಎಚ್ಚೆತ್ತುಕೊಳ್ಳಿ, ದಾಖಲೆಗಳನ್ನ ಸಿದ್ಧಪಡಿಸಿ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ನಿಮ್ಮ ಹೆಸರನ್ನು ಅಂತಿಮ ಪಟ್ಟಿಯಲ್ಲಿ ಭದ್ರಪಡಿಸಿಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ಇನ್ನ ಕೊನೆಯದಾಗಿ ನಮ್ಮ ಮಾತು ಏನಪ್ಪಾ ಅಂತಂದ್ರೆ, ಸಾರ್ವಜನಿಕರಿಂದ ಬಂದ ಎಲ್ಲಾ ಹಕ್ಕುಗಳು, ಅರ್ಜಿಗಳು, ಆಕ್ಷೇಪಣೆಗಳ ಕಟ್ಟುನಿಟ್ಟಾದ ವಿಲೇವಾರಿ ಹಾಗೂ ಪರಿಶೀಲನಾ ಕಾರ್ಯ ಮುಗಿದ ಬಳಿಕ ಸಮಸ್ತ ಕರ್ನಾಟಕದ ಎದುರು ಅಧಿಕೃತ ಅಂತಿಮ ಮತದಾರರ ಪಟ್ಟಿಯು 27 ಅಕ್ಟೋಬರ್ 2026 ಪ್ರಕಟಣೆಯಾಗಲಿದೆ. 27 ಅಕ್ಟೋಬರ್ ಆ ದಿನವೇ ನಮ್ಮ ಮುಂದಿನ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಪವಿತ್ರ ದಾಖಲೆಯ ಅಂತಿಮ ರೂಪ ಹೊರಬರಲಿದೆ. ಎಸ್, ನನ್ನೆಲ್ಲಾ ಮುದ್ದಿನ ಶಿವಮೊಗ್ಗದ ಕೇಳುಗರೆ, ಒಬ್ಬ ಜಾಗೃತ ಪ್ರಜೆಯಾಗಿ ನಮ್ಮ ಹಕ್ಕನ್ನು ಉಳಿಸಿಕೊಳ್ಳುವುದು ನಮ್ಮ ಮೊದಲ ಕರ್ತವ್ಯ. ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ? ನಿಮ್ಮ ಮನೆಯವರ ಹೆಸರು ಸರಿಯಾಗಿದೆಯಾ? ಇವತ್ತೇ ಒಂದ್ಸರಿ ಚೆಕ್ ಮಾಡಿ. ಯಾವುದಾದರೂ ಲೋಪವಿದ್ದರೆ 23ನೇ ತಾರೀಕೊಳಗೆ ಸರಿಪಡಿಸ್ಕೊಳ್ಳಿ. ಪ್ರಜಾಪ್ರಭುತ್ವದ ಈ ಮಹಾಯಜ್ಞದಲ್ಲಿ ನಮ್ಮದ್ದು ಒಂದು ಸಣ್ಣ ಪಾತ್ರವಿರಲಿ. ಜಾಗೃತರಾಗಿರೋಣ, ಜವಾಬ್ದಾರಿಯುತ ಮತದಾರರಾಗಿರೋಣ. ಇಷ್ಟು ಹೊತ್ತು ಈ ಮಹತ್ವದ ಮಾಹಿತಿಯನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
10: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
9: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00-8:00 ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
11: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
12: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
14: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6:00 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ
12: ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029620969. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ಇವತ್ತು ನಾನು ನಿಮಗೆಲ್ಲ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತೀನಿ. ನೀವೆಲ್ಲಾದರೂ ಲೈಫಲ್ಲಿ ಬಿದ್ದು ಏಟಾಗಿ ಅಥವಾ ಯಾವುದೋ ಎಮೋಷ್ನಲ್ ಆಗಿರುವಂತಹ ಸಿನಿಮಾನ ನೋಡಿ ಜೋರಾಗಿ ಅತ್ತಿದ್ದೀರಾ? ಓಕೆ, ಅತ್ತಿದ್ದೀರಾ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕಣ್ಣಿನ ನೀರು ಬಂದೇ ಬಂದಿರುತ್ತೆ ಅಲ್ವಾ? ಸೊ ಜೋರಾಗಿ ಆದಂತಹ ಸಂದರ್ಭದಲ್ಲಿ ಕಣ್ಣಿಂದ ನೀರು ಬರೋದು ಓಕೆ, ಆದ್ರೆ ಕಣ್ಣೀರಿನ ಜೊತೆಗೆ ಮೂಗಿನಲ್ಲಿ ಕೂಡ ನೀರು ಸೋರೋಕೆ ಶುರುವಾಗುತ್ತೆ. ಅಬ್ಸರ್ವ್ ಮಾಡಿದಿರಾ ಇದ್ರ ಬಗ್ಗೆ? ಸೊ ಕರ್ಚಿಫ್ ತಗೊಂಡು ಮೂಗು ಒರೆಸ್ಕೊಳ್ತಾ ಕೈಯಿಂದ ಕಣ್ಣೀರನ್ನ ಒರೆಸ್ಕೊಳ್ತಾ ಆ ಭಾವನೆಯನ್ನ ಹೊರಗೆ ಹಾಕ್ತಾ ಇರ್ತೀರ. ಸೊ ಈ ಒಂದು ಸಂದರ್ಭದಲ್ಲಿ ಕಣ್ಣೀರಿನ ಜೊತೆಗೆ ಮೂಗಿನಲ್ಲಿ ಕೂಡ ನೀರು ಬರೋದಕ್ಕೆ ಹೇಗ್ ಸಾಧ್ಯ, ಈ ತರ ನನಗೂ ಕೂಡ ಆಗಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ, ಈ ಒಂದು ಅಚ್ಚರಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿಷಯಗಳಿರ್ಬೋದು, ಮತ್ತೆ ಈ ಕಣ್ಣೀರಿನ ಜೊತೆಗೆ ಮೂಗಿನಲ್ಲಿ ಕೂಡ ಹೇಗೆ ನೀರು ಬರುತ್ತೆ, ಇದ್ರ ಬಗ್ಗೆ ಕೂಡ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮನ ಕೇಳಿಸ್ಕೊಳ್ತಾರೆ, ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗ ನಾಡಿ ಪೋನೋಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸಹ ಆಗ್ಲೇ ಹೇಳ್ತಿದ್ದ ಹಾಗೆ ಸ್ವಲ್ಪ ಏನಾದರೂ ಎಮೋಷನಲ್ ಆದ ತಕ್ಷಣ ನಮಗೆ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಬರೀ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಮೂಗಲು ಕೂಡ ಸುರಿತಾ ಇರುತ್ತೆ. ಸೊ ಕಣ್ಣು ಒರೆಸ್ಕೊಳ್ತಾ ಮೂಗು ಒರೆಸ್ಕೊಳ್ತಾ ನಾವು ಅಳ್ತಾ ಇರ್ತೀವಿ. ಆ್ಯಂಡ್ ಈ ಥರ ಎಮೋಷ್ನಲ್ ಆದಂತಹ ಟೈಮ್ನಲ್ಲಿ ಯಾಕೆ ಕಣ್ಣಲ್ಲಿ ನೀರು ಬಂದಾಗ ಮೂಗಲು ಕೂಡ ನೀರು ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ಥಿಂಕ್ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇದ್ರ ಬಗ್ಗೆ ರಿವೀಲ್ ಮಾಡೋದಕ್ಕೆ ಬಂದಿದ್ದೀನಿ. ಯಾಕೆ ಕಣ್ಣಲ್ಲಿ ನೀರು ಬಂದಾಗ ಮೂಗಲು ಕೂಡ ನೀರು ಬರೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಇದೆರಡಕ್ಕೂ ಕನೆಕ್ಷನ್ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ, ನಾವು ಹೊತ್ತಾಗ ಮೂಗಿನಲ್ಲಿ ಕೂಡ ನೀರು ಬರೋದು ಯಾಕೆ ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು ಯಾವ್ಯಾವ ವಿಷಯಗಳಿಗೆ ತುಂಬಾ ಎಮೋಷ್ನಲ್ ಆಗ್ತೀರಾ ಅದ್ರ ಬಗ್ಗೆ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ. ಆ್ಯಂಡ್ ಹಾಗೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಆ್ಯಕ್ಟಿವಿಟಿನ ಕೂಡ ಮಾಡಿ ನೋಡಿ. ಏನಂತಂದರೆ, ಇವತ್ತೇ ನಿಮ್ಮ ಮನೆಯಲ್ಲಿರುವಂತಹ ಕನ್ನಡಿನಲ್ಲಿ ನಿಮ್ಮ ಕಣ್ಣುಗಳನ್ನು ಹತ್ತಿರದಿಂದ ನೋಡ್ಕೊಳ್ಳಿ. ನಿಮ್ಮ ಕೆಳಗಿನ ಕಣ್ಣ ರೆಪ್ಪೆಯ ಒಳಮೂಲಿನಲ್ಲಿ ಅಂದರೆ ಮೂಗಿನ ಹತ್ತಿರದಲ್ಲಿ ಒಂದು ಸಣ್ಣವಾದಂತಹ ರಂಧ್ರ ಕಾಣಿಸುತ್ತೆ. ಇದನ್ನು ವೈಜ್ಞಾನಿಕವಾಗಿ ಲ್ಯಾಕ್ರಿಮಲ್ ಪಂಕ್ಟಮ್ ಅಂಥೇಳಿ ಕರೀತಾರೆ. ಅಂದರೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ಅಂತಂದರೆ, ನಮ್ಮದು ಒಂದು ರೀತಿ ಪ್ಲಂಬಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ನಮ್ಮ ಕಣ್ಣಿನಲ್ಲಿ ಪ್ರಕೃತಿ ಏನೋ ಒಂದು ಅದ್ಭುತವಾದಂತಹ ಡ್ರೈನೇಜ್ ಅಥವಾ ಪೈಪ್ಲೈನ್ ಸಿಸ್ಟಮನ್ನು ಅಳವಡಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನೀಗ ಏನು ಹೇಳಿದೆ, ರೆಪ್ಪೆ ಹತ್ತಿರ ಕಾಣುವಂತಹ ಒಂದು ಸಣ್ಣ ರಂಧ್ರ ಏನಿದೆ, ಆ ಸಣ್ಣ ರಂಧ್ರ ಒಂದು ಪೈಪ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದು ನೇರವಾಗಿ ನಮ್ಮ ಮೂಗಿನ ಒಳಭಾಗಕ್ಕೆ ಸಂಪರ್ಕ ಹೊಂದಿದೆ. ನಾವು ಅಳದೇ ಇದ್ದಾಗಲೂ ಕೂಡ ನಮ್ಮ ಕಣ್ಣಿನಲ್ಲಿ ಗ್ರಂಥಿಗಳು ಸದಾ ಕಣ್ಣೀರನ್ನು ಉತ್ಪಾದಿಸ್ತಾ ಇರ್ತವೆ. ಯಾಕೆಂತಂದರೆ ಅದು ಕಣ್ಣು ಒಣಗದೆ ಇರೋ ರೀತಿಯಲ್ಲಿ, ಕಣ್ಣು ಡ್ರೈ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಆ ಹೆಚ್ಚುವರಿ ನೀರೇನಿರುತ್ತೆ ಆ ನೀರು ಈ ರಂಧ್ರದ ಮೂಲಕ ಮೂಗಿಗೆ ಹೋಗಿ ನಿಮಗೆ ಗೊತ್ತಿಲ್ಲಿರೋ ಹಾಗೆ ಗಂಟಲಿಗೆ ಹೊರಟೋಗುತ್ತೆ. ಹಾಗಾದರೆ ಅತ್ತಾಗ ಏನಾಗುತ್ತೆ? ನೀವೊಂದ್ಸರಿ ಯೋಚನೆ ಮಾಡಿದ್ರೆ, ನಾವು ಎಮೋಷ್ನಲ್ ಆಗಿ ಜೋರಾಗಿ ಅತ್ತಾಗ ಕಣ್ಣೀರು ಫ್ಲಡ್ ಬಂದ ಹಾಗೆ ಜಾಸ್ತಿ ಆಗುತ್ತೆ. ಈ ಸಣ್ಣ ರಂಧ್ರಕ್ಕೆ ಅಷ್ಟು ನೀರನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ, ಮತ್ತು ಸಾಧ್ಯ ಆಗೋದಿಲ್ಲ. ಆಗ ನೀರು ಕಣ್ಣಿನಿಂದ ಹೊರಗೆ ಕೆನ್ನೆ ಮೇಲೆ ಹರಿಯುತ್ತೆ, ಮತ್ತು ಆ ಪೈಪ್ ಮೂಲಕ ಕೂಡ ಲೀಕ್ ಆಗಿ ಮೂಗಿನ ಒಳಗೂ ಕೂಡ ತುಂಬಿಕೊಳ್ಳುತ್ತೆ. ಇದು ಮೂಗಿನಿಂದ ನೀರು ಬರೋದಕ್ಕೆ ಕಾರಣ ಆಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಅಂದ್ಕೊಂಡಿರ್ಬೋದು ಮೂಗಿನಿಂದ ಬರೋದು ಬೇರೆ ಏನೋ ಇರ್ಬೋದು ಅಂತ. ಅಲ್ಲ, ಅದು ಮೂಗಿನಿಂದ ಬರೋದು ಕೂಡ ನೀರೇ ಆಗಿರುತ್ತೆ, ಅದು ನಿಮ್ಮ ಕಣ್ಣೀರಾಗಿರುತ್ತೆ. ಆ್ಯಂಡ್ ಮೂಗಿನಲ್ಲಿರುವಂತಹ ಲೋಳೆಯ ಅಂಶದ ಜೊತೆಗೆ ನಿಮ್ಮ ಕಣ್ಣೀರು ಸೇರಿಕೊಂಡಾಗ ಅದು ನೀರಾಗಿ ಹೊರಗೆ ಬರುತ್ತೆ. ಸೊ ಅದನ್ನು ನಾವು ಆವಾಗವಾಗ ಒರೆಸ್ಕೊಳ್ತಾ ಇರ್ತೀವಿ. ಓಕೆ, ಹಾಗಾದರೆ ಇವತ್ತಿನ ಈ ವಿಷಯ ನಿಮಗೆ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂತಂದರೆ, ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಹೇಳೋದಕ್ಕಿದೆ. ಆ್ಯಂಡ್ ಕಣ್ಣೀರಿನ ವಿಧಗಳೇನೇನಿದೆ ಮತ್ತು ಅದರ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ಕೂಡ ಹೇಳ್ತೀನಿ. ಆ್ಯಂಡ್ ನಿಮಗೆ ಯಾವಾಗ ಕಣ್ಣೀರು ಬರುತ್ತೆ ಅದರ ಬಗ್ಗೆ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮಗೂ ಏನಾದ್ರು ಗೊತ್ತಿದೆ ಅಂತಂದರೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686209 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೋನೋಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗಲೆಯಿಂದ ಹೇಳ್ತಾ ಇದ್ದೆ, ನಿಮಗೂ ಕೂಡ ಕಣ್ಣೀರು ಬರುತ್ತೆ ಅಂತಂದರೆ ಯಾವ್ಯಾವ ವಿಷಯಗಳಿಗೆ ಕಣ್ಣೀರು ಬರುತ್ತೆ ಮತ್ತು ಯಾವ ವಿಷಯಕ್ಕೆ ತುಂಬಾ ಎಮೋಷ್ನಲ್ ಆಗ್ತೀರಾ ನೀವು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದೆ. ಸೊ ಹಾಗೆ ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ ನಿಮಗೆ ಕಣ್ಣೀರು ಯಾವಾಗ ಬರುತ್ತೆ ಮತ್ತು ಕಣ್ಣೀರು ಬಂದಾಗ ನಿಮಗೆ ಆ ಕಣ್ಣಿನ ಚಿಕ್ಕ ರಂಧ್ರದಿಂದ ಮೂಗಿನ ಒಳಗೆ ನೀರು ಹೋಗುತ್ತೆ. ಸೊ ಆ ಕಾರಣಕ್ಕೆ ಮೂಗಲ್ಲಿ ನೀರು ಕೂಡ ಕಾಣಿಸುತ್ತೆ ಅಂತ ಹೇಳಿ. ಸೊ ಈ ವಿಷಯನೂ ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿರಬಹುದು. ಸೊ ಹಾಗೆಯೇ ಇನ್ನೊಂದು ವಿಷಯವನ್ನು ಕೂಡ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ. ಏನಪ್ಪ ಅಂತಂದರೆ, ಈಗ ಕಣ್ಣೀರು ಬಂದರೆ ಅದು ಬರೀ ನೀರಷ್ಟೇ ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ವಿಜ್ಞಾನದ ಪ್ರಕಾರ ಕಣ್ಣೀರಿನಲ್ಲಿ 3 ವಿಧಗಳಿದ್ದಾವೆ. ಒಂದನೆಯದು ಬೆಸಲ್ ಟೇಯರ್ಸ್ ಅಂತ ಹೇಳ್ತಾರೆ. ಇದು ಯಾವಾಗಲೂ ಕೂಡ ನಮ್ಮ ಕಣ್ಣಿನಲ್ಲಿ ಇರುತ್ತೆ, ಕಣ್ಣು ಒಣಗದೇ ಇರೋ ರೀತಿಯಲ್ಲಿ, ಮತ್ತು ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಮಾಡೋದಕ್ಕೆ ಇದು ನೆರವಾಗುತ್ತೆ. ಹಾಗೆಯೇ ರಿಫ್ಲೆಕ್ಸ್ ಟಿಯರ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಈರುಳ್ಳಿ ಹೆಚ್ಚುವಾಗ, ಕಣ್ಣಿಗೆ ಧೂಳು ಬಿದ್ದಾಗ ಅಥವಾ ಹೊಗೆ ತಾಗದಾಗ ಬರುವಂತಹ ಕಣ್ಣೀರು. ಇವು ಕಣ್ಣಿಗೆ ಕಿರಿಕಿರಿ ಉಂಟು ಮಾಡುವಂತಹ ವಸ್ತುವನ್ನು ಹೊರಹಾಕೋದಕ್ಕೆ ಬರುವಂಥದ್ದು. ಇನ್ನೊಂದು ಎಮೋಷ್ನಲ್ ಟಿಯರ್ಸ್, ನಾವು ಬೇಸರವಾದಾಗ, ಸಂತೋಷ ಅಥವಾ ಭಯದಿಂದ ಅತ್ತಾಗ ಬರುವಂತಹ ಕಣ್ಣೀರೇನಿರುತ್ತೆ ಅದು ಎಮೋಷ್ನಲ್ ಟಿಯರ್ಸ್ ಆಗಿರುತ್ತೆ. ಈ ಕಣ್ಣೀರಿನಲ್ಲಿ ದೇಹದ ಒತ್ತಡವನ್ನು ಕಡಿಮೆ ಮಾಡುವಂತಹ ಸ್ಟ್ರೆಸ್ ಹಾರ್ಮೋನ್ಗಳು ಮತ್ತು ನೋವು ಶಮನ ಮಾಡುವಂತಹ ಸ್ವಾಭಾವಿಕ ಎಂಡೋರ್ಫಿನ್ಗಳು ಇರ್ತವೆ. ಅಂದರೆ ನಾವು ಅತ್ತಾಗ ದೇಹದಿಂದ ಒತ್ತಡ ಹೊರಗೆ ಹೋಗಿ ಮನಸ್ಸು ಹಗರಾಗೋದಕ್ಕೆ ಈ ಸ್ಟ್ರೆಸ್ ಹಾರ್ಮೋನ್ಗಳ ಜೊತೆಯಲ್ಲಿ ಬರುವಂತಹ ಕಣ್ಣೀರು ತುಂಬಾನೇ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಬಹಳ ಜನಕ್ಕೆ ಈ ಒಂದು ಪ್ರಶ್ನೆ ಕೂಡ ಇರಬಹುದು, ಕಣ್ಣೀರು ನಮ್ಮ ಕಣ್ಣಿನಿಂದ ಹರ್ಕೊಂಡು ಬರುವಾಗ ನಮ್ಮ ಬಾಯಿ ಹತ್ರ ಕೂಡ ಬರುತ್ತೆ, ಬಾಯಲ್ಲಿ ಕೂಡ ನಿಮಗೆ ನೀರು ಹೋಗಿ ನೀರಿನ ಟೇಸ್ಟ್ ಕೂಡ ಗೊತ್ತಾಗಿರ್ಬೋದು, ಅಂದರೆ ಕಣ್ಣೀರಿನ ಟೇಸ್ಟ್ ಗೊತ್ತಾಗಿರ್ಬೋದು, ಉಪ್ಪು ಉಪ್ಪಾಗಿರುತ್ತಲ್ವಾ. ಸೊ ಅದಕ್ಕೆ ಕಣ್ಣೀರು ಉಪ್ಪಾಗಿರೋದಕ್ಕೆ ಕಾರಣ ಏನು ಅಂತ ಕೂಡ ನೀವು ಕೇಳಬಹುದು. ಅದಕ್ಕೂ ಕೂಡ ಉತ್ತರ ಇದೆ. ನಮ್ಮ ದೇಹದಲ್ಲಿ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಅಂಶ ಇರೋದ್ರಿಂದ ಕಣ್ಣೀರು ಉಪ್ಪಾಗಿರುತ್ತೆ. ಮತ್ತೆ ಪ್ರಾಣಿಗಳು ಕೂಡ ಅಳೋದನ್ನ ನಾವು ನೋಡಬಹುದು. ಪ್ರಾಣಿಗಳು ಅಳ್ತವಾ ಇಲ್ವಾ ಅಂತ ಹೇಳಿ ಕ್ವಶನ್ ಇರಬಹುದು ನಿಮಗೆ. ಪ್ರಾಣಿಗಳ ಕಣ್ಣಿನಲ್ಲೂ ಕೂಡ ನೀರು ಬರುತ್ತೆ, ಆದ್ರೆ ಅದು ಹೆಚ್ಚಿನ ಸಮಯ ಕಣ್ಣಿನ ರಕ್ಷಣೆಗಾಗಿ. ಆದ್ರೆ ಭಾವನಾತ್ಮಕವಾಗಿ ಅಳುವಂತಹ ಏಕೈಕ ಜೀವಿ ಅಂತಂದ್ರೆ ಅದು ಮನುಷ್ಯ ಮಾತ್ರ ಅಂತಾನೆ ಹೇಳ್ಬೋದು. ಹಾಗೇನೆ ನೀವು ಕೇಳಿರ್ಬೋದು ಬಹಳಷ್ಟು ಕಡೆಗಳಲ್ಲಿ ಈ ಒಂದು ಮಾತನ್ನ, ಮೊಸಳೆ ಕಣ್ಣೀರು ಅಂತ ಹೇಳಿ. ಸೊ ಮೊಸಳೆ ಕಣ್ಣೀರು ಕೂಡ ಇರಬಹುದಾ ಅಂತ ನೀವು ಯೋಚನೆ ಮಾಡಿದ್ರೆ, ಮೊಸಳೆಗಳು ಆಹಾರ ತಿನ್ನುವಾಗ ಕಣ್ಣೀರು ಹಾಕ್ತವೆ, ಆದರೆ ಅದು ದುಃಖದಿಂದಲ್ಲ. ಅವು ಅಗಿಯುವಾಗ ಕಣ್ಣಿನ ಹತ್ತಿರದ ಗಾಳಿ ಚೀಲಗಳು ಒತ್ತಲ್ಪಟ್ಟು ನೀರು ಕಣ್ಣಿನಿಂದ ಹೊರಗಡೆ ಬರುತ್ತೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗೆ ನಿಮಗೂ ಕೂಡ ಅತ್ತಾಗ ಮೂಗಿನಲ್ಲಿ ಯಾಕೆ ನೀರು ಬರುತ್ತೆ ಅಂತ ಹೇಳಿ ಗೊತ್ತಾಗಿರ್ಬೋದು. ಅಂಡ್ ಅತ್ತಾಗ ಮೂಗಿನಲ್ಲಿ ನೀರು ಬರುವಂತಹ ಸಣ್ಣ ವಿಷಯದ ಹಿಂದೆ ಎಷ್ಟೊಂದು ವಿಜ್ಞಾನ ಅಡಗಿದೆ ಅಲ್ವಾ. ಮತ್ತೆ ಮುಂದಿನ ಸಲ ನೀವು ಅತ್ತಾಗ ಅಥವಾ ಯಾರಾದರೂ ಅಳೋದನ್ನ ನೋಡಿದಾಗ ಈ ಲ್ಯಾಕ್ಟ್ರಿಮಲ್ ಪಂಕ್ಟ್ರಮ್ ಅನ್ನುವಂತಹ ಒಂದು ಸಣ್ಣ ರಂಧ್ರ ಮತ್ತೆ ಪ್ರಕೃತಿಯ ಪ್ಲಂಬಿಂಗ್ ಸಿಸ್ಟಮ್ ನಿಮಗೆ ನೆನಪಾಗುತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಇನ್ನೊಂದು ಸಜೆಷನ್ ಕೊಡೋದೇನಪ್ಪ ಅಂತಂದ್ರೆ, ಅಳು ಬಂದಾಗ ಅದನ್ನ ತಡಿಬೇಡಿ, ಹತ್ತು ಮನಸ್ಸನ್ನ ಹಗರ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮಗೆ ಏನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ವಾಟ್ಸ್ಆಪ್ ಮಾಡಿ. ನಮ್ಮ ಸಂಖ್ಯೆ 9686 9682 9 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಇಷ್ಟ ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹಲೋ ಗೆಳೆಯರೇ.
6: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
4: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
6: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
7: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00-8:00 ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
10: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
11: ಪರಿಶುದ್ಧವಾದ ಹಾಲು?
12: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
13: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಶಿವಮೊಗ್ಗ ಶುಭ ಸಂಜೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ ಮೈ ಡಿಯರ್ ಲಿಸನರ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಾ ಸಮಯ 6:30 ಆಗಿದೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದವಾಗಿದೆ ಇನ್ನು ತಡ ಮಾಡೋದು ಬೇಡ ಕಾರ್ಯಕ್ರಮವನ್ನು ಶುರು ಮಾಡೋಣ ಸೊ ಹೆಸರು ಹೇಳೋ ಹಾಗೆ ಬಿಸ್ನೆಸ್ ಬಸ್ ಇದರಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಅಫ್ಕೋರ್ಸ್ ಒಬ್ಬರಿಗಿಂತ ಮತ್ತೊಬ್ಬರ ಅನುಭವಗಳು ಅವರ ಥಾಟ್ಸ್ಗಳು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಹೀಗಿರುವಾಗ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ ಅಂತ ಕೇಳುಗರೆ ನಾವೀಗ ಇರೋದು ಶ್ರೀ ಸಾಯಿ ಕಂಪ್ಯೂಟರ್ಸ್ ಅಲ್ಲಿ ಸೊ ಈ ಒಂದು ಕಂಪ್ಯೂಟರ್ಸ್ ನ ಮಾಲೀಕರಾಗಿರುವಂತಹ ಪ್ರದೀಪ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಈ ಶಾಪಿನ ಸ್ಪೆಷಾಲಿಟಿ ಏನು ಇಲ್ಲಿ ಏನ್ ಸೇಲ್ಸ್ ಆಗುತ್ತೆ ಏನ್ ಸರ್ವಿಸ್ ಆಗುತ್ತೆ ಎಲ್ಲವೂ ಕೂಡ ಇವ್ರ ಜೊತೆನೆ ಕೇಳಿ ತಿಳ್ಕೊಳ್ಳೋಣವಾ ಪ್ರದೀಪ್ ಸರ್ ನಮಸ್ತೆ
13: ನಮಸ್ತೆ
11: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ
13: ಧನ್ಯವಾದಗಳು
11: ಓಕೆ ಪ್ರದೀಪ್ ಸರ್ ಹೇಗಿದ್ದೀರಾ
13: ಆರಾಮಿದ್ದೀನಿ
11: ಆರಾಮಿದ್ದೀರಾ ಕಾಫಿ ಟೀ ಎಲ್ಲ ಆಯ್ತಾ
13: ಆಯ್ತು ಮೇಡಮ್ ಕಾಫಿ
11: ಓಕೆ ಸರ್ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ನಿಮ್ಮ ಪ್ರಾಪರ್ ಯಾವುದು ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಅದ್ರ ಬಗ್ಗೆ ಹೇಳಿ ಸರ್
13: ನಮ್ಮದು ಶಿವಮೊಗ್ಗನೇ ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ ಗಾಂಧಿ ಬಜಾರ್ ಅದನ್ನೇ ಸಿದ್ದೇ ರೋಡಲ್ಲಿ ಇವಾಗ ನಾವು ಕಾಶಿಪುರದಲ್ಲಿ ಮನೆ ಮಾಡಿದ್ದೀವಿ
11: ಓದಿದ್ದೇನು ಸರ್
13: ಓದಿದ್ದು ನಾವು ಡಿಪ್ಲೊಮಾ ANC
11: ಡಿಪ್ಲೊಮಾ ಮಾಡಿ ಆದ್ಮೇಲೆ ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡಿದ್ರ ಅಥವಾ ಹೇಗೆ
13: ಡಿಪ್ಲೊಮಾ ಆದ್ಮೇಲೆ ಬೇರೆ ಕಡೆ ವರ್ಕ್ ಮಾಡಿದ್ವಿ ಆ್ಯಕ್ಚುಲಿ ನಾನು ಡಿಪ್ಲೊಮಾ ಆದಮೇಲೆ ನಾವು ಜಾಬ್ ಹುಡ್ಕೋಕ್ಕೆ ಅಂತ ನಾವು ಬೆಂಗಳೂರು ಹೋಗೋಣ ಅಂತ ಅಂದ್ಕೊಂಡ್ವಿ ಒಂದು 20 years ಬ್ಯಾಕು IT ಫೀಲ್ಡ್ ಫುಲ್ ಬಿದ್ದೋಗಿತ್ತಲ್ಲ ಫುಲ್ ಇದು ಬಂದು ಪ್ರಾಬ್ಲಮ್ ಆಗಿ ಆ ಟೈಮಲ್ಲಿ ನಿಮ್ಗೆ ಜಾಬ್ ಸಿಗಲಿಲ್ಲ ಅಂತ ನಾವು ಇದು ಕಂಪ್ಯೂಟರ್ ಕೋರ್ಸ್ ಕಲ್ತ್ಬಿಟ್ಟು ಕಂಪ್ಯೂಟರ್ ಸರ್ವಿಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡ್ತಾ ಇದ್ದೀವಿ
11: ಸೂಪರ್ ಸೂಪರ್ ಸರ್ ಸೊ ನನಗೀಗ ಈ ಒಂದು ಶ್ರೀ ಸಾಯಿ ಕಂಪ್ಯೂಟರ್ಸ್ ಏನಿದೆ ಇಲ್ಲಿ ಏನೆಲ್ಲ ಸೇಲ್ಸು ಸರ್ವಿಸಸ್ ಆಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್
13: ಮೇಡಮ್ ಇಲ್ಲಿ ಮೇನ್ ಪ್ರಿಫರೆನ್ಸ್ ಕೊಡೋದೆ ಮೇನ್ ಸರ್ವಿಸ್ ಫಸ್ಟು ಸರ್ವಿಸ್ ತುಂಬ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ ಸೇಲ್ಸ್ ಆಗೇ ಆಗುತ್ತೆ ಹಂಗೆ ನಾವು ಫಸ್ಟ್ ಸರ್ವಿಸಿಗೆ ಪ್ರಿಫರೆನ್ಸ್ ಕೊಡ್ತೀವಿ ನಮ್ಮ ಮೇಜರ್ ಸರ್ವಿಸ್ ಇಂದಲೇ ನಮಗೆ ಸೇಲ್ಸ್ ಆಟೋಮೆಟಿಕ್ ಬರ್ತಾ ಇರೋದು ನಮಗೆ ಯಾರಲ್ಲಿ ಎಲ್ಲೂ ಕಾಂಟ್ಯಾಕ್ಟ್ ಏನಿಲ್ಲ ಆಟೋಮೆಟಿಕ್ ಕಸ್ಟಮರೇ ಕಾಂಟ್ಯಾಕ್ಟ್ಗಳು ತಗೊಂಡು ಇಲ್ಲಿ ಬರ್ತಾರೆ ಇವಾಗ ಒಬ್ರಿಗೆ ಸರ್ವಿಸ್ ತುಂಬ ಚೆನ್ನಾಗಿ ಕೊಟ್ಟಿದ್ರೆ ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ ಆ ಥರನೇ ನಾನು ಇಷ್ಟು ವರ್ಷ ನಮ್ದು ನಡ್ಕೊಂಬಂದಿರೋದು ಇವಾಗ ನಮ್ಮದು ಹೆಚ್ಚು ಕಮ್ಮಿ ಮಾಚನಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದು AMC ಎಲ್ಲ ಇದೆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳು ಅವೆಲ್ಲ ಆಮೇಲೆ ಕೆಲವು ಇದು ಆಡಿಟರ್ ಆಫೀಸ್ಗಳು CA ಆಫೀಸು ಕೆಲವು ಎಲ್ಲ ಕಡೆಯೂ ನಮ್ಮದು ಕಮರ್ಷಿಯಲಿ ಹೈಯೆಸ್ಟ್ ಸೇಲ್ ಇದಾಗೋದು ಸರ್ವಿಸ್ ಕೊಡೋದು ಆಮೇಲೆ ಸೇಲ್ಸು ನಮಗೆ ಆಟೋಮೆಟಿಕ್ ಅಲ್ಲಿಂದನೇ ಅವರೇ ಇದು ಕೊಡ್ತಾರೆ ಸೇಲ್ಸ್ ಕೊಡ್ತಾರೆ ನಿಮಗೆ ಅದರಿಂದ ನಮಗೆ ಸೇಲ್ಸ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಆಮೇಲೆ ಲ್ಯಾಪ್ಟಾಪ್ ಸರ್ವಿಸಿಗೆಲ್ಲ ಇಲ್ಲೇ ಕಸ್ಟಮರ್ಗಳು ಇಲ್ಲೇ ಬರ್ತಾರೆ ಇಲ್ಲೇ ಸರ್ವಿಸ್ ಮಾಡ್ಸ್ಕೊಂಡು ಹೋಗ್ತಾರೆ ಮತ್ತು ಔಟ್ ಆಫ್ ಸ್ಟೇಷನ್ನು ಸ್ವಲ್ಪ ಜಾಸ್ತಿ ದೂರ ಹೋಗಲ್ಲ ಯಾಕಂದರೆ ಇಲ್ಲೇ ಲೋಕಲ್ ಸರ್ವಿಸು ತುಂಬ ಜಾಸ್ತಿ ಇರುತ್ತೆ ನಮಗೆ ಹಂಗಾಗಿ ನಾವು ಶಿವಮೊಗ್ಗದಲ್ಲೇ ಜಾಸ್ತಿ ಸರ್ವಿಸ್ ಕೊಡೋದು ಶಿವಮೊಗ್ಗ ವಿತಿನ್ 20 kilometers ಒಳಗಡೆ ಆ ಕಡೆ ಜಾಸ್ತಿ ದೂರ ಹೋದರೆ ನಮಗೆ ಏನಾದ್ರು ಪ್ರಾಬ್ಲಮ್ ಅಂದರೆ ಇಲ್ಲಿ 5 ಸರ್ವಿಸ್ ಕೊಡೋದೊಂದು ಒಂದೇ ಅಲ್ಲಿ ಒಂದು ಸರ್ವಿಸ್ ಕೊಡೋದು ಒಂದೇ ಆಮೇಲೆ ಇಲ್ಲಿ ನಮಗೆ ಸರ್ವಿಸ್ ಸ್ಪೀಡ್ ಆಗುತ್ತೆ ಇವಾಗ ನಾವು ಅಲ್ಲಿ ಏನಾಗ್ಬಿಡುತ್ತೆ ಅಲ್ಲಿ ಹೋಗ್ತಿದ್ದಂಗೆ ಒಂದು ಊರಿಗೆ ಬೇರೆ ಊರುಗಳಿಗೆ ಹೋದರೆ ಫುಲ್ ಡೇ ಅಲ್ಲಿ ಆಗುತ್ತೆ ಆದರೆ ಇಲ್ಲಿರೋರಿಗೆ ನಮಗೆ ತೊಂದರೆ ಆಗುತ್ತೆ ಲೋಕಲ್ ಇರೋರಿಗೆ ಹಂಗಾಗಿ ನಾವು ಆಲ್ಮೋಸ್ಟ್ ಲೋಕಲ್ 20 kilometers ಒಳಗೇ ನಾವು ಸರ್ವಿಸ್ ಕೊಡಬೇಕು ಅಂತಿದ್ದೀವಿ ಹಂಗೇನಾದ್ರೆ ಕ್ಯಾರಿಯನ್ ತರ್ಬೋದು ಅಷ್ಟೇ ಬೇರೆ ಯಾರೇ ಊರಿರೋರು ಇದ್ದರೆ ಇಲ್ಲಿಗೆ ಕ್ಯಾರಿಯನ್ ತರ್ತಾರೆ ಆಲ್ಮೋಸ್ಟ್ ಚನ್ನಗಿರಿ ದಾವಣಗೆರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ಸರ್ವಿಸಿಗೆ ಕ್ಯಾರಿಯನ್ ತಂದ್ಬಿಟ್ಟು ಸರ್ವಿಸ್ ಮಾಡ್ಸ್ಕೊಂಡು ಹಂಗೆ ಹೋಗ್ತಾರೆ
11: ಓಕೆ ಸೊ ಇಲ್ಲಿ ನಿಮ್ಮಲ್ಲಿ ಮುಖ್ಯವಾಗಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾಗೆ CC ಕ್ಯಾಮ್ರಾಗಳ ಸರ್ವಿಸಸ್ ಇದೆ ಅಲ್ವಾ ಸರ್
13: ಹೌದು ಹೌದು ಸರ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಪ್ರಿಂಟರ್ಸ್ ಇದೆ CC ಕ್ಯಾಮ್ರಾ ನೆಟ್ವರ್ಕಿಂಗ್ ಸರ್ವಿಸ್ ಏನಾದ್ರು ಇದ್ರೆ ಅದು ಮಾಡ್ತೀವಿ
11: ಅದು ಮಾಡ್ತೀರಾ ಓಕೆ ಎಷ್ಟು ವರ್ಷ ಆಯಿತು ನಿಮ್ಮ ಬಿಸ್ನೆಸ್ ಜರ್ನಿ ಪ್ರಾರಂಭ ಆಗಿ
13: 18 years ಆಯಿತು ಮೇಡಮ್
11: ಓಕೆ 18 ವರ್ಷದಿಂದ ಕೂಡ ಈ ಬಿಸ್ನೆಸ್ ಅಲ್ಲೇ ಇದ್ದೀರಾ ಸರ್ ಹೇಗಿದೆ ಈ ಒಂದು ಬಿಸ್ನೆಸ್
13: ಮೇಡಮ್ ಬಿಸ್ನೆಸ್ಸು ಚೆನ್ನಾಗೇ ಇದೆ ಆದರೆ ಸರ್ವಿಸೇ ಮೇನ್ ಇಂಪಾರ್ಟೆಂಟ್ ಅಲ್ಲ ಸರ್ವಿಸಿನ್ಗೋಸ್ಕರನೇ ನಡೀತಿರೋದು ಇದು ಸರ್ವಿಸೇ ಇಲ್ಲ ಅಂದರೆ ಬಿಸ್ನೆಸ್ ನಡೆಯೋದೇ ಕಷ್ಟ ಎಲ್ಲರೂ ಎಲ್ಲರೂ ಬೇಕಾದರೆ ಸೇಲ್ಸ್ ಎಲ್ಲರೂ ಮಾಡ್ತಾರೆ ಸರ್ವಿಸ್ ಕೊಡಲ್ಲ ಎಲ್ಲರೂ ಹಂಗಾಗಿ ಮೇನ್ ಸರ್ವಿಸ್ ಪ್ರಿಫರೆನ್ಸ್ ಕೊಡ್ತೀನಿ ಅಲ್ಲಿಂದ ಸೇಲ್ಸ್ ಆಟೋಮೆಟಿಕ್ ಬರ್ತಾ ಇದ್ದಾಗ ನೀವು
11: ಓಕೆ ಸರ್ ಎಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ
13: ನಮ್ಮಲ್ಲಿ 3 members ಇದ್ದಾರೆ
11: ಎಂಪ್ಲಾಯ್ಸ್ನ ಇಟ್ಕೊಂಡಿದ್ರೆ ಅಂದರೆ ಹೆಚ್ಚಾಗಿ ಇಲ್ಲಿ ಸರ್ವಿಸೇ ಇರೋದ್ರಿಂದ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಆಗಿದೆ ಅಲ್ವಾ ಸರ್ ಸೊ ಈಗ ನಿಮ್ಮಲ್ಲೇ ಈಗ 20 kilometers ಸರೌಂಡಿಂಗ್ ಇರೋರಿಗೆ ನೀವೇ ಹೋಗಿ ಅಲ್ಲೇ ಸರ್ವಿಸ್ ಕೊಡ್ತೀರಾ ಅಲ್ವಾ ಸರ್
13: ಹೌದು 20 kilometers ಒಳಗಡೆ ಇದ್ದರೆ ನಾವೇ ಸರ್ವಿಸ್ ಕೊಡ್ತೀವಿ
11: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಪ್ರದೀಪ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗೆ ವಿಶೇಷವಾಗಿ ಶ್ರೀ ಸಾಯಿ ಕಂಪ್ಯೂಟರ್ಸ್ ಅಲ್ಲಿ ಏನೆಲ್ಲ ಸರ್ವಿಸಸ್ ಇದೆ, ಏನ್ ಸೇಲ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಸಾಯಿ ಕಂಪ್ಯೂಟರ್ಸ್, ಇದಿರೋದು ತಿಲಕ್ ನಗರದಲ್ಲಿ. ಹಾಗೆ ಇಲ್ಲಿ ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸಸ್, ಜೊತೆಗೆ ಲ್ಯಾಪ್ಟಾಪ್ ಸರ್ವಿಸಸ್, ಸಿಸಿ ಕ್ಯಾಮ್ರಾ ಸರ್ವಿಸಸ್, ನೆಟ್ವರ್ಕ್ ಸರ್ವಿಸಸ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಒಂದು ಶಾಪ್ನ ಮಾಲೀಕರಾಗಿರುವ ಪ್ರದೀಪ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಪ್ರದೀಪ್ ಸರ್, ನೀವು ಹೇಳ್ತಾ ಇದ್ರೆ ಸುಮಾರು 18 ವರ್ಷದಿಂದ ಈ ಬಿಸ್ನೆಸ್ ಜರ್ನಿಯನ್ನ ಪ್ರಾರಂಭ ಮಾಡಿದ್ದೀರಾ ಅಂತ. ಹೀಗಿರುವಾಗ ಈ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಅನ್ನೋದು ಹೇಗಿದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ?
3: ಮೇಡಮ್, ಕಾಂಪಿಟೇಷನ್ ತುಂಬ ಇದೆ ಇರುತ್ತೆ. ಇವಾಗ ಏನಾಗಿದೆ ಅಂದರೆ, ಎಲ್ಲ ನೀವು ಗೊತ್ತಿರೋ ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಮ್ಮಲ್ಲಿ ಹಂಗೆ ಕಮ್ಮಿ ಸಿಗುತ್ತೆ, ಹಿಂಗೆ ಕಮ್ಮಿ ಸಿಗುತ್ತೆ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆದರೆ ಅದು ಕೊಟ್ಟಿರ್ತಾರಲ್ಲ ಅದರೊಳಗಡೆ ಎಷ್ಟು ನಿಜ ಇರಲ್ಲ. ಏನಾಗ್ಬಿಟ್ಟಿರುತ್ತೆ, ಅಡ್ವರ್ಟೈಸ್ ಕೊಟ್ಟಾಗ ಒಂದು ಯಾವುದೋ ಒಂದು ಲ್ಯಾಪ್ಟಾಪ್ ತೋರಿಸ್ತಾರೆ, ಅದನ್ನು ಇದು ಈ ಲ್ಯಾಪ್ಟಾಪ್ 800 ರೂಪಾಯಿಗೆ ಸಿಗುತ್ತೆ ಅಂತಾರೆ. ಆ ಕಸ್ಟಮರ್ ಅದು ನೋಡ್ಬಿಟ್ಟು, ಆ ಫೋಟೋ ನೋಡ್ಕೊಂಡು ಅಲ್ಲಿ ಕಸ್ಟಮರ್ ಪ್ಲೇಸಿಗೆ ಹೋದರೆ, ಇದು ಡಿಸ್ ಅಂಗಡಿಗಳಿಗೆ ಶಾಪಿಗೆ ಹೋದರೆ, ಅದು ನಾವು ಹೇಳಿದ ಈ ಲ್ಯಾಪ್ಟಾಪ್ ಅಲ್ಲ, ಈ ಕಂಪ್ಯೂಟರ್ ಹೇಳಿರೋದು ಅಂತ ಅಲ್ಲಿ ಚೇಂಜ್ ಮಾಡ್ತಾರೆ. ಅಂದರೆ ಕಸ್ಟಮರ್ ಅಟ್ರಾಕ್ಟ್ ಮಾಡ್ಕೊಳೋಕ್ಕೋಸ್ಕರ ಅದು ಮಾಡ್ತಾರೆ ಅಡ್ವರ್ಟೈಸ್ಮೆಂಟು. ಅಲ್ಲಿ ಹೋದ್ಮೇಲೆ ನಿಮಗೆ ಚೇಂಜಸ್ಸೇ ತೋರಿಸ್ತಾರೆ, ಮೆಟೀರಿಯಲ್ಗಳೇ ಬೇರೆ ಬೇರೆ ತೋರಿಸ್ತಾರೆ. ಹಂಗಾಗಿ ನಾವು ಆ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಇದುವರೆಗೂ, ಕಸ್ಟಮರ್ಗಳೇ ಆಟೋಮೆಟಿಕ್ ಬರ್ತಾರೆ ಅಷ್ಟೇ ನಮ್ಮಲ್ಲಿ.
2: ಸೂಪರ್ ಸೂಪರ್ ಸರ್. ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕಾಗುತ್ತೆ ಸರ್ ಮುಖ್ಯವಾಗಿ?
3: ಮೇಡಮ್, ಫಸ್ಟು ಬಿಸ್ನೆಸ್ ಮ್ಯಾನ್ ಇವಾಗ ಆಗಿದ್ರೆ, ನಾನು ಪ್ರೊಪರೇಟರ್ ಆಗಿದ್ದೀನಿ ಅಂದರೆ, ನಾನೊಬ್ಬ ಸರ್ವಿಸ್ ಇಂಜಿನಿಯರ್ ನಾನು ಆಗಿರಬೇಕು, ನಾನು ವರ್ಕರ್ಸೇ ಆಗಿರಬೇಕು. ನಾವು ಕುತ್ಕೊಂಬಿಟ್ಟು ಇಲ್ಲಿ ಆರ್ಡ್ರ್ ಮಾಡಿ ಹುಡುಗರಿಗೆ ಕಳಿಸೋದು ಸರ್ವಿಸಿಗೆ ಮಾಡೋದಲ್ಲ. ಅವ್ರಿಗೂ ಕೈಲಿ ಆಗಲಿಲ್ಲ ಅಂದರೆ ನಾವು ಹೋಗ್ಬಿಟ್ಟು ಏನಾಗಿದೆ ಅನ್ನೋ ನೋಡಬೇಕು. ಓನರ್ಗಳು ಏನಾಗಬೇಕು ಅಂದರೆ, ಕಸ್ಟಮರ್ಗಳನ್ನ ನಾವೇ ಮಾತಾಡಿಸ್ಬೇಕು, ಏನ್ರಿ ಏನಿದ್ದೀರಾ ಅಂತ ಅವ್ರು ಚೆನ್ನಾಗಿ ಮಾತಾಡಿಸ್ಬಿಟ್ಟು, ಸರ್ವಿಸ್ ಏನಾರು ಬಂದರೆ ನಾವು ಹೋಗಿ ಏನಂತ ಕೇಳ್ಬಿಟ್ಟು ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ರೆ ಓನರ್ಗಳು, ಸೊ ಅದು ಕಸ್ಟಮರ್ಗಳು ತುಂಬ ಖುಷಿಯಾಗುತ್ತೆ. ಆಮೇಲೆ ಸರ್ವಿಸು ನಾವು ಮಾಡಬೇಕು, ಓನರ್ ಅಂತ ನಾವು ಕುತ್ಕೊಂಬಾರ್ದು ಒಂದೇ ಕಡೆ. ನಾವು ಆದಷ್ಟು ಇನ್ವಾಲ್ವ್ ಆದ್ರಂದರೆ ನಮ್ಮ ಜೊತೆಗಿರೋ ವರ್ಕರ್ಸ್ಗಳು ಏನಂತಾರೆ, ಭಾಷೆ ವರ್ಕ್ ಮಾಡ್ತಿದ್ದಾರೆ ಅಂದಮೇಲೆ ನಮ್ದೇನಿದೆ ನಾವು ಮಾಡ್ಬೋದು ಅನ್ನೋ ಇನ್ನೂ ಸ್ಪಿರಿಟಲ್ಲಿ ವರ್ಕ್ ಮಾಡ್ತಾರೆ.
2: ಖಂಡಿತ ಖಂಡಿತ ಸರ್. ಸೊ ಓನರ್ ಆದವರು ಸೇಲ್ಸ್ ಮ್ಯಾನ್ ಆಗೋಕ್ಕೂ ರೆಡಿ ಇರಬೇಕು, ಸರ್ವಿಸ್ ಮ್ಯಾನ್ ಆಗೋಕ್ಕೂ ಕೂಡ ರೆಡಿ ಇರಬೇಕು, ಆಗ ಮಾತ್ರ ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್. ಹಾಗೆ ನಿಮ್ಮ ಒಂದು ಬಿಸ್ನೆಸ್ಸಿಗೆ ಮೇನ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಸರ್?
3: ಮೇಡಮ್, ನಮ್ಮ ಬಿಸ್ನೆಸ್ ನಾವು ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ನಾವು ಏನು ಮಾಡಿದ್ವಿ ಅಂದರೆ, ಸ್ಟಾರ್ಟಿಂಗಲ್ಲಿ ನಾವು ಏನು ಇದ್ದಿಲ್ಲ. ಫಸ್ಟ್ ಆಫೀಸ್ ಓಪನ್ ಮಾಡ್ಬೇಕಾರೆ ಒಂದು ಟೇಬಲ್ಲು, ಒಂದು ಚೇರು, ಒಂದು ಎರಡು ಸಣ್ಣ ಪುಟ್ಟ ಕಾಂಪೋನೆಂಟ್ಸ್ ಮಾತ್ರ ಇತ್ತು. ಅಲ್ಲಿಂದ ನಾನು ಒಬ್ಬನೇ ಸರ್ವಿಸ್ ಮಾಡ್ತಾ ಸರ್ವಿಸ್ ಜಾಸ್ತಿ ಆಯಿತು. ಅಲ್ಲಿಂದ ಒಬ್ಬ ವರ್ಕರಿಗೆ ಇಟ್ಕೊಂಡೆ. ಅಲ್ಲಿಂದ ಜಾಸ್ತಿ ಆಗ್ತಾ ಆಗ್ತಾ ನಾವು ಏನು ಮಾಡಿದ್ವಿ, ಮೆಟೀರಿಯಲ್ಸ್ಗಳೆಲ್ಲ ಜಾಸ್ತಿ ಮಾಡ್ಕೊಂಥ ಸ್ಟಾಕ್ಗಳನ್ನ ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಇಲ್ಲಿ ಬಂದರು. ಜೀರೋಯಿಂದ ಬಂದವರು ಆ್ಯಕ್ಚುಲಿ, ನಾವು ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ, ನಮಗೆ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಜೀರೋಯಿಂದ ಬಂದವರು.
2: ಸೂಪರ್, ಜೀರೋಯಿಂದ ಹೀರೋ ಆಗಿದ್ದೀರಾ ಅಲ್ವಾ ಸರ್?
3: ಇನ್ನು ಹೇಳಬೇಕು ಮೇಡಮ್.
2: ಓಕೆ ಸರ್, ನೀವು ಹೇಳ್ದಂಗೆ ಈಗ ಸಿಸ್ಟಮ್ಗಳಾಗಿರ್ಬೋದು, ಲ್ಯಾಪ್ಟಾಪು, ಕಂಪ್ಯೂಟರ್ ಎಲ್ಲವೂ ಕೂಡ ಡೇ ಬೈ ಡೇ ಅಪ್ಗ್ರೇಡ್ ವರ್ಷನಲ್ಲಿ ಬರ್ತಾ ಇದೆ ಆಯಿತಾ. ನೀವು ಸರ್ವಿಸ್ ಮಾಡುವಾಗ ಒಂದಿಷ್ಟು ವರ್ಷಗಳ ಹಿಂದೆ ಕಲ್ತಿರ್ತೀರಾ, ಅದಾದಮೇಲೆ ಅದ್ರ ಟ್ರೈನಿಂಗ್ ಅಂತ ಏನಾದ್ರು ತೊಗೊಳ್ತೀರಾ, ಅಥವಾ ಹೇಗೆ ಸರ್ ಈಗಿನ ಅಪ್ಗ್ರೇಡೆಡ್ ವರ್ಷನ್ಸ್ ಎಲೆಕ್ಟ್ರಾನಿಕ್ ಡಿವೈಸ್ನೆಲ್ಲ ಹೇಗೆ ನೀವು ಸರ್ವಿಸ್ ಮಾಡ್ತೀರಾ?
3: ಮೇಡಮ್, ನಾವು ಏನು ಮಾಡ್ತೀವಿ ಅಂದರೆ, ಹೊಸ ಹೊಸ ಅಪ್ಡೇಟ್ಸ್ ಬರ್ತಿದ್ದಂಗೂ ನಾವು ಏನು ಮಾಡ್ತೀವಿ, ಸ್ವಲ್ಪ ನೆಟ್ಟಲ್ಲಿ ಚೆಕ್ ಮಾಡ್ತೀವಿ ಅದೇನು ಅಂತ ಇನ್ಫಾರ್ಮೇಷನ್ ತಗೊಂತೀವಿ.

0: ಎಐ ಏನು ಅನ್ನೋದೇ ಗೊತ್ತಿಲ್ಲ. ಎಐ ಅಂದರೆ ಆ್ಯಕ್ಚುಲಿ ಎಐಗೆ ಅಡಿಟ್ ಆದ್ವಿ ಅಂದರೆ ಅದರೊಳಗಡೆ ಪೇಯ್ಡ್ ವರ್ಷನ್ ಇದೆ ಎಐ ಸಾಫ್ಟ್ವೇರ್ಗಳು, ಅದನ್ನು 100% ಅಡಿಟ್ ಆದವರು ಪೇಯ್ಡ್ ವರ್ಷನ್ನು ತಗೊಳ್ತಾರೆ, ಆ ಲೆವೆಲಲ್ಲಿ ಇದೆ ಎಐ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಪ್ರದೀಪ್ ಸರ್ ಹೇಳ್ತಾ ಇದ್ರು ಈ ಬಿಸ್ನೆಸ್ಸಲ್ಲಿ ಟೆಕ್ನಾಲಜಿನ ಅಳವಡಿಸ್ಕೊಂಡ್ರೆ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸ್ಬೋದು, ಹೆಚ್ಚು ಬಿಸ್ನೆಸ್ ಮಾಡ್ಬೋದು ಅಂತ. ಸೊ ಹಾಗಿದ್ರೆ ಪ್ರದೀಪ್ ಸರ್ ಜೊತೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಸಾಯಿ ಕಂಪ್ಯೂಟರ್ಸ್ ಇ ಬಿಸ್ನೆಸ್ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಇದರ ಮಾಲೀಕರಾಗಿರುವಂತಹ ಪ್ರದೀಪ್ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ಪ್ರದೀಪ್ ಸರ್, ನೀವೇ ಹೇಳಿದ ಹಾಗೆ ನಿಮ್ಮ ಬಿಸ್ನೆಸ್ ಜರ್ನಿ ಪ್ರಾರಂಭ ಆಗಿ 18 ಇಯರ್ಸ್ ಆಯಿತು. ಇವ್ ಹೇಳಿದ ಹಾಗೆ 0 ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರಿ. ನಿಮ್ಮ ಈ ಒಂದು 18 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ, ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ಮೇಡಮ್, ನಾನು ಫಸ್ಟಿಂದನೂ ನನ್ನ ಕೆಲಸದ ಮೇಲೆ ನಾನು ತುಂಬ ಖುಷಿ ಇದೆ. ಅದ್ರ ಬಗ್ಗೆ ನಾನು ಯಾವತ್ತೂ ಬೇಜಾರಾಗಿಲ್ಲ. ಏನಂದರೆ ಸ್ವಲ್ಪ ಕಸ್ಟಮರ್ದು ಅನಿಸಿದ್ರೆ ಸ್ವಲ್ಪ ಕಿರಿಕಿರಿ ಇರತ್ತೆ, ಅಷ್ಟುಬಿಟ್ರೆ ಆದ್ಬಿಟ್ಟು ಏನೂ ಸಮಸ್ಯೆ ಇಲ್ಲ. ನಾನು ತುಂಬ ಖುಷಿಯಿಂದ ನಡ್ಕೊಂಡು ಹೋಗ್ತೀನಿ. ಅದು ನಾವು ಎಷ್ಟೇ ಇಂಪ್ರೂವ್ಮೆಂಟ್ ಆದರೂ ನಮ್ಮ ಫೀಲ್ಡಲ್ಲಿ ಇದರಲ್ಲೇ ಏನಾದ್ರು ಹೊಸ ಥರ ಟೆಕ್ನಾಲಜಿನ ನಾವು ರೆಡಿ ಮಾಡ್ಕೊಬೇಕು ಅಷ್ಟೇ ಬಿಟ್ಟು, ಇದು ಬಿಟ್ಟು ಬೇರೆ ಏನೋ ಮಾಡ್ತೀವಿ ಅಂತ ಹೋದರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ನಂದರಲ್ಲಿ ನಾನು ಏನಿದೆ ಅಂತ ನನಗೆ ಗೊತ್ತಿದೆ, ಐಡಿಯಾ ಇದೆ, ಇದರಲ್ಲೇ ಹೊಸ ಹೊಸ ಥರ ಮಾಡ್ಬೋದು. ಇನ್ನು ಆ ಥರ ಮಾಡ್ಕೊಂಡು ಹೋಗಿದ್ರೆ ನಮಗಿನ್ನೂ ಅಡ್ವಾಂಟೇಜ್ ಇದೆ. ನಾವು ಅದನ್ನ ಬಿಟ್ಟು ನಾವು ಏನೋ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿದ್ವಿ, ತುಂಬ ಚೆನ್ನಾಗಿದ್ದೀವಿ ಅಂದ್ಕೊಂಡು ಸ್ವಲ್ಪ ದುಡ್ಡಾಯಿತು ಅಂದ್ಕೊಂಡು ಈ ಬೇರೆ ಗೊತ್ತಿಲ್ಲದ ಬಿಸ್ನೆಸ್ಸಿಗೆ ಕೈ ಹಾಕಿ ಕೈ ಸುಟ್ಕೊಳ್ಳೋಕ್ಕಿಂತ ನಮ್ಮ ಬಿಸ್ನೆಸ್ಸಲ್ಲಿ ಇನ್ನೂ ಏನಾರ ಹೊಸ ಹೊಸ ಥರದ್ದು ಮಾಡ್ಬೋದು ನಾವು. ಆ್ಯಕ್ಚುಲಿ ಎಲ್ಲ ಬಿಸ್ನೆಸ್ಮೆನ್ಗಳು ಅಷ್ಟೇ ಮೇಡಮ್, ಅವ್ರು ಏನು ಕಲ್ತಿರ್ತಾರೋ, ಅವ್ರು ಏನು ಮಾಡಿರ್ತಾರೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಅವ್ರಿಗೆ ಅದ್ರ ಬಗ್ಗೆ ಇನ್ನೂ ಇನ್ವಾಲ್ವ್ ಮಾಡಿ ಹೊಸ ಹೊಸದ ಏನಾರ ಆ್ಯಡ್ ಮಾಡ್ಕೊಂತ ಬಂದರೆ 100% ಸಕ್ಸಸ್ ಆಗೇ ಆಗುತ್ತೆ ಬಿಸ್ನೆಸ್ಮೆನ್ಗಳಿಗೆ. ಅದು ಬಿಟ್ಟು ಕೆಲವು ಬಿಸ್ನೆಸ್ ನನ್ನ ಅನುಭವದಲ್ಲಿ ಏನಾಗುತ್ತೆ, ಕೆಲವರು ದುಡ್ಡು ಸ್ವಲ್ಪ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ತುಂಬ ದುಡ್ಡಾಗ್ಬಿಡುತ್ತೆ, ಅವಾಗ ಯೋಚನೆ ಮಾಡ್ತಾರೆ ಇನ್ನೂ ಏನಾರೇ ಮಾಡೋಣ ಅಂತ. ಏನಾರು ಹೋಗಿ ಬೇರೆ ಬೇರೆ ಇದು ಬಿಟ್ಟು ಇದ್ರ ಬಗ್ಗೆ ಬಿಟ್ಟು ಬೇರೆದು ಮೈಂಡಲ್ಲೇ ಇರಲ್ಲ. ಯಾರೋ ಫ್ರೆಂಡ್ ಸರ್ಕಲ್ ಯಾರು ಹೇಳಿದ್ರು ಅಂತ ಆ ಬಿಸ್ನೆಸ್ಸಿಗೂ ದುಡ್ಡು ಹಾಕಿ ದುಡ್ಡು ಕಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅದನ್ನು ನಾನು ಹೇಳೋದೇನಿರುತ್ತೆ, ಯಾರು ತುಂಬ ಕಲ್ತಿರ್ತೀವಿ ಅದ್ರ ಬಗ್ಗೆ ಇನ್ವಾಲ್ವ್ ಮಾಡೋದು ಒಳ್ಳೇದು.
2: ಒಳ್ಳೇದು ಅಂತ, ಓಕೆ. ಹಾಗೆ ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವು ಸಲಹೆಯನ್ನು ಕೊಡೋದಾದರೆ ಯಾವ ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ?
3: ಮೇಡಮ್, ಫಸ್ಟ್ ಪಾಯಿಂಟ್ ಏನಂದರೆ ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟು ಲೆಕ್ಕ. ಲೆಕ್ಕ ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ. ಏನಕ್ಕೆ ಅಂದರೆ ಇವಾಗ ಒಂದು ಐಟಮ್ ಬಂತು, ಏನೋ ಬಂತು ಅಂದರೆ ಅದನ್ನು ಎಷ್ಟಕ್ಕೆ ಬರುತ್ತೆ, ಏನು ಬರುತ್ತೆ ರೇಟು ನೋಡ್ಕೊಂಡು ಅದ್ರಲ್ಲಿ ಬರೋ ಲಾಭದಲ್ಲಿ ಅದು ಬಂದಿರೋ ದುಡ್ಡು ಅಷ್ಟು ನಮ್ಮದು ಅಂದ್ಕೊಂಡೆ, ಅದಲ್ಲಿರೋದೆಲ್ಲ ಡಿಸ್ಟ್ರಿಬ್ಯೂಟ್ಗೆ ಎಷ್ಟು ಅಮೌಂಟ್ ಹಾಕ್ಬಿಟ್ಟು ಅದ್ರಲ್ಲಿ ಉಳಿದಿರೋ ದುಡ್ಡನ್ನು ನಾವು ಪರ್ಸ್ನಲ್ಲಾಗಿ ಯೂಸ್ ಮಾಡ್ಕೊಬೇಕು. ಅದು ಬಿಟ್ಟು ಇವಾಗ ಬಿಸ್ನೆಸ್ಸಲ್ಲಿ ದುಡ್ಡು ತುಂಬ ಬರುತ್ತೆ ಅಂದ್ಕೊಂಡು ಅಷ್ಟು ದುಡ್ಡು ನಾವು ತಗೊಂಡು ಫ್ಯಾಮಿಲಿ ಖರ್ಚು ಮಾಡೋದು ಅದು ಮಾಡೋದೆಲ್ಲ ಮಾಡಿದ್ರೆ ತೊಂದರೆ ಅನುಭವಿಸೇ ಅನುಭವಿಸ್ತಾರೆ ಬಿಸ್ನೆಸ್ಗಳಲ್ಲಿ. ನನ್ನ ಪ್ರಕಾರ ಮೇನ್ ಲೆಕ್ಕ, ಬಂದಿರೋ ಐಟಮ್ಮು ಎಷ್ಟಕ್ಕೆ ಬಂದಿದೆ, ಎಷ್ಟಕ್ಕೆ ಹೋಗಿದೆ, ಎಷ್ಟು ಉಳಿದಿದೆ ನಮ್ಮದು, ಅಷ್ಟು ಮಾತ್ರ ನಾವು ಇಟ್ಕೊಬೇಕು. ಇನ್ನು ಉಳಿದೇನಿದೆ ಟೈಮ್ ಟು ಟೈಮ್ ಯಾರ ಹತ್ರ ಬೈ ಮಾಡ್ತೀವೋ ಆ ಡಿಸ್ಟ್ರಿಬ್ಯೂಟರ್ ಟೈಮಿಗೆ ಕರೆಕ್ಟ್ ಹಾಕಿದ್ವಿ ಅಂದರೆ ಆ ಟೈಮಲ್ಲಿ ನಮಗೇನಾಗುತ್ತೆ ಅಂದರೆ ಡಿಸ್ಟ್ರಿಬ್ಯೂಟ್ರಿಂದ ಭಾಳ ನೇಮ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅವರು ಎಷ್ಟೇ ಲಕ್ಷ ರೂಪಾಯಿ ಸಾಲ ಆದರೂ ಕೊಡ್ತಾರೆ, ಯಾಕಂದರೆ ಪ್ರಾಂಪ್ಟ್ ಇದ್ದಾರೆ ಅವರು ಅಂತ, ಇಲ್ಲಿ ಪ್ರಾಮಾಣಿಕತೆ ಇದ್ದಾರೆ ಅಂತ ಕೊಡ್ತಾರೆ. ಬಟ್ ಆದರೆ ನಮ್ಮ ಬಿಸ್ನೆಸ್ಮೆನ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ, ದುಡ್ಡೆಲ್ಲ ತುಂಬ ಚೆನ್ನಾಗಿ ಬರ್ತದೆ ಅಂದ್ಕೊಳ್ತಾರೆ, ಆದರೆ ಆ ದುಡ್ಡಲ್ಲಿ ನಮ್ದು ಎಷ್ಟು ಅಮೌಂಟ್ ಅನ್ನೋದು ಮೈಂಡಲ್ಲಿ ಇರಲ್ಲ, ಅಷ್ಟು ದುಡ್ಡು ನಮ್ಮದು ಅಂತ ಮೈಂಡ್ ಥಿಂಕಿಂಗಲ್ಲಿ ಇರುತ್ತೆ. ಆ ಥಿಂಕಿಂಗ್ ಇರಬಾರ್ದು ಮನುಷ್ಯನಿಗೆ. ಎಲ್ಲ ಈ ಲೆಕ್ಕದಲ್ಲಿ ಇತ್ತು, ಲೆಕ್ಕ ಪಕ್ಕ ಇತ್ತು ಅಂದರೆ ಮಾತ್ರ ಬಿಸ್ನೆಸ್ ಎಲ್ಲ ಕ್ಲಿಕ್ ಆಗುತ್ತೆ. ಆದರೆ ಫಸ್ಟು ಬಿಸ್ನೆಸ್ ಮಾಡಿದಾಗ ಯಾರಿಗೂ ಅನುಭವ ಇರಲ್ಲ, ಫಸ್ಟ್ ಲಾಸ್ ಮಾಡ್ಕೊಂಡೆ ಬಿದ್ದ ಮೇಲೆ ಆಮೇಲೆ ಎದ್ದಳೋದು ಮೇಡಮ್.
2: ಓಕೆ ಓಕೆ ಸರ್, ಸೂಪರ್ ಸರ್. ಹಾಗೆ ನಿಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಕಂಪ್ಯೂಟರ್ ಸರ್ವಿಸ್ ಸೆಂಟರ್ ಎಲ್ಲ ಇದೆ ಆಯಿತಾ, ಆದರೂ ಜನ ಯಾಕೆ ಈ ಒಂದು ತಿಲಕ್ ನಗರದಲ್ಲಿರುವಂಥ ಶ್ರೀ ಸಾಯಿ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸಿಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಮೇಡಮ್, ನಾವು ಫಸ್ಟು ಕಸ್ಟಮರ್ ಬಂದಿದ ತಕ್ಷಣ ನಾವು ಫಸ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಕೂರಿಸಿ, ಓನರ್ ಆದರೂ ಪರವಾಗಿಲ್ಲ, ನಾವು ಅವ್ರಿಗೆ ಫಸ್ಟು ನಾವು ಮಾತಾಡ್ತೀವಿ, ಏನು ಏನಾಗಿದೆ, ಏನು ಸಮಸ್ಯೆ ಅಂತ ಕೇಳ್ತೀವಿ. ಸಡನ್ನಾಗಿ ನಮ್ಮ ಹುಡುಗರಿಗೆ ವರ್ಕರ್ಸ್ಗಳಿಗೆ ಬಿಡೋಲ್ಲ, ಫಸ್ಟ್ ಏನಾಗಿದೆ ನೋಡು ಅಂತ ನಾವು ಮಾತಾಡಿಸ್ತೇ ಇರಲ್ಲ. ಫಸ್ಟ್ ಬಂದಿದ ತಕ್ಷಣ ಏನಾಯಿತು ಏನಂತ ನಾವು ರೆಸ್ಪಾನ್ಸ್ ಮಾಡಿ ಆಮೇಲೆ ಅವರಿಗೆ ಅದು ಕ್ಲಿಯರ್ ಆಗೋ ತನಕ ನಾವು ಏನಂತ ಅವ್ರಿಗೆ ಆಗಾಗ ಅಪ್ಡೇಟ್ ಮಾಡ್ತಾಯಿರ್ತೀವಿ. ಆಮೇಲೆ ಏನಾದ್ರೂ ನಮ್ಮ ಇಮ್ಮಿಡಿಯೇಟ್ ಸರ್ವಿಸ್ ಇರುತ್ತೆ, ತುಂಬ ಡಿಲೇ ಆಗಲ್ಲ. ವಿತಿನ್ ಮ್ಯಾಕ್ಸಿಮಮ್ ಅಂದರೆ ನಮ್ಮದು ವಿತಿನ್ ಒನ್ ಡೇ ಒಳಗಡೆ ಕ್ಲಿಯರ್ ಮಾಡ್ಕೊಡ್ತೀವಿ. ಆಗಲಿಲ್ಲ, ತುಂಬ ಮೇಜರ್ ದೊಡ್ಡ ದೊಡ್ಡ ಮೇಜರ್ ಪ್ರಾಬ್ಲಮ್ ಬೋರ್ಡ್ ಸರ್ವಿಸ್ ಎಲ್ಲ ಇತ್ತು ಅಂದರೆ ಒಂದು 3-4 ಡೇಸ್ ಅಂತ ತಾಣೆ ತಗೊಂತೀವಿ ಮೇಡಮ್.
2: ಸೊ ನಿಜ ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ನಮಸ್ತೆ ಮೇಡಮ್, ಧನ್ಯವಾದಗಳು.
2: ಸರ್, ಇಂಟರ್ವ್ಯೂ ಹೇಗೆ ಅನಿಸ್ತು
3: ಮೇಡಮ್? ತುಂಬ ಚೆನ್ನಾಗಿ ಅನಿಸ್ತು ಮೇಡಮ್.
2: ಧನ್ಯವಾದ ಸರ್.
3: ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಪ್ರದೀಪ್ ಸರ್ ಅವರು ಅವರ 18 ವರ್ಷದ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಜೊತೆಗೆ ಶ್ರೀ ಸಾಯಿ ಕಂಪ್ಯೂಟರ್ಸ್ ಅಲ್ಲಿ ಏನೆಲ್ಲ ಸರ್ವಿಸಸ್ ಇದೆ, ಸೇಲ್ಸ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಳ್ತಾ ಇದ್ರು. ಸೊ ನೀವು ಏನಾದ್ರು ಹೊಸ ಕಂಪ್ಯೂಟರ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಥವಾ ಏನಾದ್ರು ಸರ್ವಿಸಸ್ ಮಾಡಿಸ್ಬೇಕು ಅಂತ ಇದ್ರೆ ತಿಲಕ್ ನಗರದಲ್ಲಿರುವಂತಹ ಶ್ರೀ ಸಾಯಿ ಕಂಪ್ಯೂಟರ್ಸ್ಗೆ ಒಮ್ಮೆ ವಿಸಿಟ್ ಮಾಡಿ ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಈ ಬಿಸ್ನೆಸ್ ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
5: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು,
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
10: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
9: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
10: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
9: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
10: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
9: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
10: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
9: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
10: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
9: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
11: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
12: ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
13: ಏನ್ ಸೀಕ್ರೆಟ್?
12: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
13: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
12: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
13: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
14: LIC ಹರ್ ಪಲ್ ಆಪ್ಕೆ ಸಾಥ್.
15: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
16: ನಂದಿನಿ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
17: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
17: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
18: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996860969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೊಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ಮಾತಾಡೋದಕ್ಕಿದೆ. ಅದು ಯಾವ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳೋ ಈ ಮಾತುಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗ್ಬೋದು. ತಲೆ ಎತ್ತಿ ನಿಂತರೆ ಆಕಾಶವನ್ನೇ ಮುಟ್ಟುವಂತೆ ಬೆಳೆದು ಬುಡದಿಂದ ತುದಿಯವರೆಗೆ ಮಾನವನಿಗೆ ಜೀವನವನ್ನು ಪ್ರದಾನ ಮಾಡುವಂತಹ ಒಂದು ಜೀವಾಮೃತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದೇನೆ ಕಲ್ಪವೃಕ್ಷ ಅಂತೇಳಿ ಕರೆಯುವಂತಹ ತೆಂಗಿನ ಮರ. ಸೊ ಇವತ್ತು ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯೂ ಕೂಡ ಆಸರೆಯಾಗುವಂತಹ ಈ ಅದ್ಭುತ ವೃಕ್ಷದ ಮಹತ್ವ, ಅದರ ಕೃಷಿ, ರೈತರ ಬಾಳಿಗೆ ಅದು ಯಾವ ರೀತಿ ಖುಷಿಯನ್ನ ಕೊಡುತ್ತೆ, ಸಂಭ್ರಮಿಸೋದಕ್ಕೆ ಇವತ್ತಿನ ಕೃಷಿ ಹೇಗೆ ಸಹಾಯಕವಾಗುತ್ತೆ, ಮತ್ತೆ ಈ ವಿಶ್ವ ತೆಂಗು ದಿನವನ್ನ ಯಾಕೆ ಆಚರಣೆ ಮಾಡಲಾಗಿದೆ, ಇದರ ಉದ್ದೇಶ ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಅಂತಾರಾಷ್ಟ್ರೀಯ ತೆಂಗು ಸಮುದಾಯ ಅಂದರೆ ಇಂಟರ್ನ್ಯಾಷನಲ್ ಕೊಕೊನಟ್ ಕಮ್ಯುನಿಟಿ ಏನಿದೆ, ICC ಅಂತ ಹೇಳಿ ಕರೀತಾರೆ. ಇದು 2009 ಪ್ರತಿ ವರ್ಷ ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನವನ್ನಾಗಿ ಆಚರಿಸೋದಕ್ಕೆ ಕರೆಯನ್ನು ನೀಡುತ್ತೆ. ಅದೇ ರೀತಿಯಲ್ಲೇ ಈ ICC ಸಂಸ್ಥೆಯು 1969 ಸ್ಥಾಪನೆಯಾಗಿದ್ದು, ಅದರ ಸಂಸ್ಥಾಪನಾ ದಿನದ ನೆನಪಿಗಾಗಿ ಸೆಪ್ಟೆಂಬರ್ 2 ಈ ಆಚರಣೆಯನ್ನು ನಿಗದಿಪಡಿಸಲಾಗಿದೆ. ಮತ್ತೆ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ತೆಂಗಿನ ಮರದ ಸಾಮಾಜಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಮತ್ತು ಆರ್ಥಿಕ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲದೆ ತೆಂಗು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನಗಳು, ತಳಿಗಳು ಮತ್ತು ಮೌಲ್ಯವರ್ಧನೆ ಕುರಿತು ಕೂಡ ರೈತರಲ್ಲಿ ಜಾಗೃತಿ ಮೂಡಿಸೋದು ಇದರ ಉದ್ದೇಶ. ಅಂದರೆ ಏನು ವ್ಯಾಲ್ಯೂಡೇಷನ್ ಅಂತ ಹೇಳ್ತೀವಲ್ವಾ, ಸೊ ಇದರ ಬಗ್ಗೆ. ಮತ್ತು ತೆಂಗಿನ ಉತ್ಪನ್ನಗಳ ಉತ್ಪಾದನೆ ಮತ್ತು ರಫ್ತು ಹೆಚ್ಚು ಮಾಡುವುದಕ್ಕೆ, ತೆಂಗು ಬೆಳೆಗಾರರ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸೋದಕ್ಕೂ ಕೂಡ ಈ ಒಂದು ದಿನ ಮೀಸಲಿಡಲಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ತೆಂಗಿನ ಮರದ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಾವು ನೋಡೋದಾದರೆ, ಯಾಕೆ ಇದನ್ನು ಕಲ್ಪವೃಕ್ಷ ಅಂತೇಳಿ ಕರಿತೀವಿ ಅಂತಂದರೆ, ತೆಂಗಿನ ಮರದ ಪ್ರತಿಯೊಂದು ಭಾಗವು ಕೂಡ, ಅಂದರೆ ಎಳನೀರಾಗಿರ್ಬೋದು, ಕಾಯಿ, ಗರಿ, ನಾರು, ಮರ, ಇದೆಲ್ಲದೂ ಕೂಡ ಮಾನವನಿಗೆ ಉಪಯುಕ್ತವಾಗುವಂಥದ್ದೇ. ಅದೇ ರೀತಿಯಲ್ಲೇ ಆರೋಗ್ಯಕ್ಕೆ ಶಕ್ತಿ ಕೊಡೋದಕ್ಕೆ ಎಳನೀರು, ಸ್ವಾಭಾವಿಕವಾಗಿ ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ದೇಹದ ಆಯಾಸವನ್ನು ತಡೆದು ತಕ್ಷಣ ಶಕ್ತಿಯನ್ನು ನೀಡುತ್ತೆ. ಇನ್ನು ತೆಂಗಿನ ಎಣ್ಣೆ ಅಡುಗೆಗೆ ಮತ್ತು ನಮ್ಮ ಚರ್ಮಕ್ಕೆ, ಕೂದಲಿನ ಆರೈಕೆಗೆ, ಆಯುರ್ವೇದ ಔಷಧಗಳಲ್ಲಿ ಬಳಕೆಯಾಗುತ್ತೆ. ನಾವು ಇದರ ಆರ್ಥಿಕತೆ ಮತ್ತು ಉದ್ಯೋಗವನ್ನು ನೋಡ್ತೀವಿ ಅಂತಂದರೆ, ಭಾರತ ವಿಶ್ವದಲ್ಲೇ ತೆಂಗು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಕೋಟ್ಯಾಂತರ ರೈತರಿಗೆ ಹಾಗೆ ಕೃಷಿ ಕಾರ್ಮಿಕರಿಗೆ ಇದು ಜೀವನೋಪಾಯವಾಗಿದೆ. ಮತ್ತೆ ಈ ತೆಂಗಿನ ನಾರಿನ ಉದ್ಯಮ ಕೂಡ ಅಷ್ಟೇ ಎತ್ತರಕ್ಕೆ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ತೆಂಗಿನ ಚಿಪ್ಪುಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೂಡ ಆರ್ಟ್ಗಳನ್ನ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ತರದ ಬಹಳಷ್ಟು ಉಪಯೋಗಗಳು ನಮಗೆ ಈ ಒಂದು ಕಲ್ಪವೃಕ್ಷದಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೇನೆ ನೀವು ಕೂಡ ತೆಂಗಿನ ಬೆಳೆಗಾರರಾಗಿದ್ರೆ ಅಥವಾ ತೆಂಗಿನ ಮರಗಳು ನಿಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ಕೂಡ ಇದೆ ಅಂತ ಅಂದ್ರೆ, ಸೊ ನೀವು ಕೂಡ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ತೆಂಗಿನ ಮರ ತನ್ನ ಜೀವನವನ್ನೇ ನಮಗೆ ಪ್ರದಾನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆಯ ಜೀವಾಮೃತವನ್ನು ಕೊಡುವಂತಹ ಕಲ್ಪವೃಕ್ಷ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗು ಬೆಳೆಯನ್ನು ಬೆಳ್ಕೊಳ್ತಾ ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ತಾ ಇರುವಂತಹ ಕೃಷಿಕರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಅವರ ಜೊತೆ ಕೂಡ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಇವರು ಕೃಷಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಶೂನ್ಯ ಬಂಡವಾಳದಲ್ಲಿ ಕೃಷಿಯನ್ನು ಆರಂಭ ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ತಮ್ಮ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಅಷ್ಟಕ್ಕೂ ಇವರು ಮಾಡ್ತಾ ಇರುವಂತಹ ಕೃಷಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು ಮಾಡ್ತಾ ಇರುವ ಕೃಷಿ ತೆಂಗು. ಸೊ ಕಲ್ಪವೃಕ್ಷ ಅಂತ ಹೇಳುವಂತಹ ತೆಂಗಿನ ತೋಟವನ್ನು ಮಾಡಿಕೊಂಡು ಇದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಇಳುವರಿಯನ್ನು ಪಡ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ ಕಿರಣ್ ಅವರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರ ಜೊತೆಯಲ್ಲಿ ಮಾತಾಡೋಣ. ಅವರ ಕೃಷಿ ಹೇಗಿದೆ, ಸೊ ಈ ತೋಟವನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಮತ್ತು ತೆಂಗಿನ ಕೃಷಿನಲ್ಲಿ ಲಾಭ ಹೇಗಿದೆ, ಹಾಗೆ ತೆಂಗಿನ ತೋಟದ ಮಧ್ಯದಲ್ಲಿ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ, ಸೊ ಇದೆಲ್ಲದರ ಕುರಿತಂತೆ ಅವರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಹಾಗಿದ್ರೆ ಕಿರಣ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಿರಣ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
19: ನಮಸ್ತೆ ಎಲ್ಲರಿಗೂ.
18: ಓಕೆ ಕಿರಣ್ ಅವರೇ, ಮೊದಲನೇದಾಗಿ ನಿಮ್ಮ ಕೃಷಿ ಜೀವನ ಹೇಗೆ ನಡೀತಾ ಇದೆ, ಮತ್ತು ನಿಮ್ಮ ತೋಟದ ಪರಿಚಯವನ್ನು ತಿಳಿಸ್ಕೊಡ್ಬೋದಾ?
19: ನಾವು ಮೇಜರಾಗಿ ನಮ್ಮಲ್ಲಿ ತೆಂಗು, ಅಡಿಕೆ, ಬಾಳೆ ಈ ಒಂದು ಬೆಳೆಗಳನ್ನ ನಾವು ಪ್ರಧಾನ ಬೆಳೆಗಳಾಗಿ ಇಟ್ಕೊಂಡಿದ್ವಿ. ತೆಂಗಿನ ಪ್ರಧಾನ ಬೆಳೆಯಾಗಿ ಇಟ್ಕೊಂಡು ಅಡಿಕೆ ಮತ್ತು ಬಾಳೆನ ಇಂಟರ್ ಕ್ರಾಪ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಕೃಷಿನ ಮಾಡ್ತಾಯಿದ್ದೀವಿ. ನಮ್ಮದು ಸರಿಸುಮಾರು ಒಂದು 25 ಎಕರೆ ಕೃಷಿ ಜಮೀನಿದೆ. ಅದರಲ್ಲಿ ಒಂದು 2 ಪಾರ್ಟಾಗಿ ಭಾಗ ಮಾಡ್ಕೊಂಡಿದ್ದೀವಿ. ಕೆಲವು ಜಮೀನುಗಳಲ್ಲಿ ಮುಖ್ಯ ಬೆಳೆಯಾಗಿ ತೆಂಗಿನ ಬೆಳೀತಾ ಇದ್ದೀವಿ, ಕೆಲವು ಜಮೀನಲ್ಲಿ ಅಂತರ ಬೆಳೆಯಾಗಿ ಬಾಳೆ ಮಾಡಿದ್ದೀವಿ, ಕೆಲವು ಜಮೀನಲ್ಲಿ ಅಡಿಕೆ ಬಾಳೆ ತೆಂಗು ಮಾಡಿದ್ದೀವಿ, ಕೆಲವು ಭಾಗದ ನೀರಾವರಿ ಕಮ್ಮಿ ಇರೋಂಥ ಜಾಗಗಳನ್ನು ಮತ್ತು ಎತ್ತರ ಪ್ರದೇಶಗಳಲ್ಲಿ ಮಾವನ್ನು ಸಹ ಬೆಳೆದಿದ್ದೀವಿ. ಇದ್ರ ಜೊತೆಗೆ ಇಂಟರ್ಗ್ರೇಟ್ ಫಾರ್ಮಿಂಗ್ ಆಗಿ ಕುರಿ ಮತ್ತು ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವನ್ನು ಸಹ ಕೈಗೊಂಡಿದ್ದೀವಿ. ತೆಂಗಿನ ಮರದ್ದು ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗೊಬ್ಬರನ ತೆಂಗಿನ ಮರ ಅದು ಸ್ವಂತ ಮಾಡ್ಕೊಳ್ಳೋಂಥ ಶಕ್ತಿ ತೆಂಗಿನ ಮರಕ್ಕಿದೆ. ಬಟ್ ನಾವು ಈ ಒಂದು ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಎಡಮಟ್ಟೆ ಕೊಡುತ್ತೆ, ಸೋಗೆ ಕೊಡುತ್ತೆ, ಕಾಯಿಮಟ್ಟೆ ಕೊಡುತ್ತೆ, ಇಷ್ಟನ್ನೂ ಸಹ ನಾವು ತೆಗೆದು ಬದುಗಳಿಗಾಕಿ ಸುಟ್ಟಾಕ್ತೀವಿ. ಇದು ಮೊದಲನೇ ರೈತರು ಮಾಡ್ತಾ ಇರೋ ತೋಟ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋ ರೈತರುಗಳಲ್ಲಿ, ನಮ್ಮ ರೈತರುಗಳಲ್ಲಿ ಇದೊಂದು ತಪ್ಪು ತಿಳುವಳಿಕೆ. ಕಾರಣ ಏನಂದರೆ ನೀವು ಅದನ್ನೆಲ್ಲ ತೆಗೆದು ಆಚೆಗೆ ಸುಟ್ಟಾಕ್ದಾಗ ಒಂದು ಮರ ಹತ್ತತ್ರ ಸರಾಸರಿ ನೀವು ಅದರ ಏನು ಎಡೆಮಟ್ಟೆ, ಸೋಗೆ, ಕಾಯಿಮಟ್ಟೆ ಇವೆಲ್ಲ ಬರುತ್ತೆ. ಅದರದ್ದು ಗೊಬ್ಬರನ 100 ರಿಂದ 150 ಕೆಜಿ ಗೊಬ್ಬರ ಮಾಡ್ಕೊಳ್ಳುತ್ತೆ. ನೀವು ಆ ಗೊಬ್ಬರ ತಗೊಂಡೋಗಿ ಬದುಗಳಿಗಾಕಿ ಸುಟ್ಟಾಕಿ ಅಂಗಡಿಗೆ ಹೋಗಿ ತಿರುಗಿ 2000 ಕೊಡ್ತಂದು ಪೊಟ್ಯಾಶ್ ಹಾಕ್ತೀರಾ? ನೀವು ಮ್ಯಾನೇಜ್ಮೆಂಟ್ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಶಿಫಾರಸು ಮಾಡಿದ್ದಾರೆ, ಹಾಕಿ, ಅವಶ್ಯಕತೆ ಇದ್ದ ಹಾಕಿ. ಬಟ್ ಇದನ್ನು ನೀವು ಇದನ್ನು ಯೂಸ್ ಮಾಡ್ಕೊಂಡು ಆ ಫರ್ಟಿಲೈಸರ್ಗಳನ್ನ ಜೊತೆ ಯೂಸ್ ಮಾಡ್ಕೋಬೋದು. ಒಂದು ಈಗ ನೀವು ಕಾಯಿಮಟ್ಟೆ, ಎಡಮಟ್ಟೆ, ಸೋಗೆಗಳು ಇವೆಲ್ಲನೂ ಸಹ ಅತಿ ಬೇಗ ಅಂದರೆ ಬೇಗ ಡಿಕಂಪೋಸ್ ಮಾಡೋ ಅಂತ ಒಂದು ನ್ಯಾಷನಲ್ ಸೆಂಟರ್ ಆಫ್ ಆರ್ಗಾನಿಕ್ ಫಾರ್ಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಾಜಿಯಾಬಾದ್ನವರು ನಮಗೆ ODBDC ಕೊಟ್ಟಿದ್ದಾರೆ. ಆ ODBDC ಉಪಯೋಗಿಸ್ಕೊಂಡ್ರೆ ನೀವು ಒಂದು ಸರಾಸರಿ ಒಂದೂವರೆ ತಿಂಗಳಲ್ಲಿ ನಿಮ್ಮದು ಎಲ್ಲ ಸಹ ಎಡಮಟ್ಟೆ ಸೋಗೆಗಳೆಲ್ಲ ಡಿಕಂಪೋಸ್ ಆಗುತ್ತೆ. ಮತ್ತು ಆ ಕೊಕೊಪಿತ್ ಕಲ್ಚರ್ ಇದೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಈಗ ನಮ್ಮ ತೋಟಗಳೆಲ್ಲ ನೀವು ನೋಡ್ತೀರಾ, ಯಾವುದು ಸಹ ನಾವು ಎತ್ತಿಲ್ಲ. ಜಸ್ಟ್ ಒಂದು ಮ್ಯಾನೇಜ್ಮೆಂಟ್ ಏನಂದರೆ ಅದು ಯಾವ ಥರ ಬೀಳುತ್ತೆ ಅದನ್ನು ತೆಗೆದು ಪ್ರಾಪರಾಗಿ ಆರ್ಗನೈಸ್ ಮಾಡ್ಬೇಕು. ಜಸ್ಟ್ ಆರ್ಗನೈಸಿಂಗ್ ಅಷ್ಟೇ ನಮ್ಮ ಕೆಲಸ. ನಿಮ್ಗೆ ಇಲ್ಲಿ 2 ಅನುಕೂಲ ಆಗುತ್ತೆ. ಯಾವಾಗ ನೀವು ಈ ಥರ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಕಳೆ ಕಮ್ಮಿ ಆಗುತ್ತೆ. ಮೇಜರ್ ನಿಮಗೆ ತೋಟ ಉಳುಮೆ ಮಾಡಿಸೋದು ಕ್ಲೀನಾಗಿ ಇಟ್ಕೋಬೇಕು ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿದೆ ರೈತರಲ್ಲಿ. ನೀವು ಅದನ್ನು ಕ್ಲೀನಾಗಿ ಇಟ್ಕೋಬೇಕು, ನಿಮಗೆ ಕಳೆ ಬರಬಾರ್ದು. ಅದು ಫಸ್ಟ್ನೇ ತಪ್ಪು. ನಿಮಗೆ ಕಳೆ ತೋಟದಲ್ಲಿ ಬರಬೇಕು. ಕಳೆ ಬಂದರೆ ಮಾತ್ರ ನಿಮ್ಮ ಭೂಮಿಲಿ ಫಲವತ್ತತೆ ಜಾಸ್ತಿ ಆಗೋದು. ಜೊತೆಗೆ ನಿಮಗೆ ಅನ್ವಾಂಟೆಡ್ ಕಳೆಗಳು ಬರಬಾರ್ದು ಅಂದರೆ ನೀವು ಮಲ್ಚಿಂಗ್ ಮಾಡಿ. ನೀವು ಮಲ್ಚಿಂಗ್ ಮಾಡಿ, ಸೋಗೆ ಎಡಮಟ್ಟೆನೂ ಮಲ್ಚಿಂಗ್ ಮಾಡಿ, ಅದಕ್ಕೆ WDC ಕೊಡಿ. ಈಗ ನಮ್ಮದು ನೋಡಿರಿ, ಹತ್ತಿರ ಲಾಸ್ಟ್ ವರ್ಷ 50,000-60,000 ತೆಂಗಿನಕಾಯಿ ಮಟ್ಟೆನ ನಾವು ತೋಟಕ್ಕೆ ಹಾಕಿದ್ದೀವಿ. ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು. ಎಲ್ಲ ನೋಡಿರಿ, ಇದೆಲ್ಲ ಯಾವಾಗ ಡಿಕಂಪೋಸ್ ಆಗುತ್ತೆ, ಆ ಡಿಕಂಪೋಸ್ ಆದಾಗ ಇಲ್ಲಿ ಸಾಯಿಲ್ ಕಾರ್ಬನ್ ಹೆಚ್ಚು ಜಾಸ್ತಿ ಆಗುತ್ತೆ, ಮತ್ತು ಗಾಳಿಲಿ ಏರಿಯೇಷನ್ ಭೂಮಿಗೆ ಗಾಳಿ ಸರಾಗೋಗಿ ಸಿಗುತ್ತೆ, ಎರವಳದ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸರಾಸರಿ ನಾವು ಏನು 150 ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಒಂದು ಮರಕ್ಕೆ ಬೇಕು ಅಂತ, ಅಷ್ಟು ಕಾಯಿಲಿದೆ. ನಾವು ಇಲ್ಲಿ ಏನು ಕೆಲಸ ಇಲ್ಲ. ನಮಗೆ ಈಗ ಒಂದು ತೆಂಗಿನ ಸೋಮಾರಿ ಬೆಳೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ತೆಂಗು ಸೋಮಾರಿ ಅಲ್ಲ, ತೆಂಗಿಗೆ ಅತಿ ಹೆಚ್ಚು ಪೋಷಕಾಂಶ ಬೇಕು. ಆ ಬೇಕು ಅಂದರೆ ನೀವು ಎಲ್ಲ ಈ ಒಂದು ಬೇರೆ ಬೇರೆ ವಿಧಾನಗಳಿಂದ ಒದಗಿಸ್ಬೇಕು. ಈಗ ಕಾಯಿಮಟ್ಟೆ, ಸೋಗೆ, ಎಡಮಟ್ಟೆ ಎಲ್ಲನೂ ನೀವು ಈ ಥರ ಮಲ್ಚಿಂಗ್ ಮಾಡ್ಕೊಂಡ್ರೆ ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ, 99% ಕಮ್ಮಿ ಆಗುತ್ತೆ. ನೀವು ಒಂದು ಯಾಕೆ ನೀವು ತೆಂಗಿನ ಎಲ್ಲರೂ ಅವಲಂಬಿಸ್ಕೊಂತವ್ರೆ ಅಂದರೆ, ನೀವು ಫಸ್ಟ್ 1 ಜನ್ರೇಷನ್ ಅವ್ರ ತೆಂಗಿನಾದರೆ ನಿಮಗೆ 3 ಜನ್ರೇಷನ್ ತೆಂಗು ಕಾಯುತ್ತೆ. ಅಟ್ಲೀಸ್ಟ್ 100 ವರ್ಷ 150 ವರ್ಷ ತೆಂಗು ನಿಮ್ಮನ್ನು ಕಾಪಾಡುತ್ತೆ.
18: ಓಕೆ ಕಿರಣ್ ಅವರೆ, ಹಾಗಿದ್ರೆ ನಿಮ್ಮ ಜೊತೆ ಮಾತಾಡ ಮುಂದುವರಿಸ್ತೀನಿ. ಹಾಗೆ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಕೃಷಿನಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ನಾವು ತೆಂಗಿನಿಂದ ಸಿಗುವಂತಹ ತೆಂಗಿನ ಮಟ್ಟೆ ಆಗಿರ್ಬೋದು, ಇಂಗಾರ ಆಗಿರ್ಬೋದು, ಈ ಥರದನ್ನೆಲ್ಲ ಏನು ನಾವು ಎಸೆದು ಸುಟ್ಟಾಕ್ತೀವಿ, ಈ ಥರದನ್ನು ಮಾಡೋದ್ರ ಬದಲಿಗೆ ಅವುಗಳೇ ಗೊಬ್ಬರ ಆಗಿ ನಮಗೆ ತೋಟಕ್ಕೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾದ್ರೆ ಕಿರಣ್ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಿರಣ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಇವರ ತೆಂಗು ಕೃಷಿಯನ್ನು ಸಾವಯವ ಪದ್ಧತಿನಲ್ಲಿ ಮಾಡ್ಕೊಳ್ತಾ ಇವರ ಕೃಷಿ ಭೂಮಿನಲ್ಲಿ ಅಡಿಕೆ, ಬಾಳೆ ಇವುಗಳನ್ನು ಇಂಟರ್ಕ್ರಾಪ್ ಆಗಿ ಮಾಡಿಕೊಂಡು ಪ್ರಧಾನ ಬೆಳೆಯಾಗಿ ತೆಂಗಿನ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಮಾವು, ಹಾಗೆ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದರ ಎಲ್ಲದರ ಜೊತೆಯಲ್ಲಿ ಅವರು ಅವರ ತೋಟದಲ್ಲೇ ಗೊಬ್ಬರವನ್ನು ಕೂಡ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಮಲ್ಚಿಂಗ್ ಮಾಡೋದ್ರ ಮೂಲಕ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಅವರ ತೋಟಕ್ಕೆ ಗೊಬ್ಬರವನ್ನು ಅಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಒಂದು ಸಾವಯವ ಪದ್ಧತಿಯ ಕೃಷಿಯನ್ನು ಮಾಡ್ಕೊಳ್ತಾ ಉತ್ತಮವಾದಂತಹ ಇಳುವರಿಯನ್ನು, ಉತ್ತಮವಾದಂತಹ ಆದಾಯವನ್ನು ಕಿರಣ್ ಅವರು ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಕಲ್ಪವೃಕ್ಷವನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಹಾಗೆ ತೆಂಗಿನ ಕೃಷಿನಲ್ಲಿ ಏನೇನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ತೆಂಗು ಕೃಷಿನ ಆರಂಭ ಮಾಡುವಾಗ ಯಾವ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಹೇಗೆ ಅಲ್ಲಿ ಬರುವಂತಹ ಹಿಂಗಾರ ಆಗಿರ್ಬೋದು, ತೆಂಗಿನ ರಟ್ಟೆ ಆಗಿರ್ಬೋದು, ಹಾಗೆ ತೆಂಗಿನಕಾಯಿ ಸಿಪ್ಪೆ ಈ ಥರದ್ದನ್ನೆಲ್ಲ ಕೂಡ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಅವರೇ ಗೊಬ್ಬರವನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಕಿರಣ್ ಅವರನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಕಿರಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರ, ನೀವಾಗಲೇ ಹೇಳ್ತಾ ಇದ್ರಿ ಈ ತೆಂಗಿನ ಬೆಳೆಯಿಂದ ಬರುವಂತಹ ಏನು ವೇಸ್ಟೇಜ್ ಇರುತ್ತೆ ಅದನ್ನ ಸುಟ್ಟಾಕೋದ್ರ ಬದಲಿಗೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ. ಹಾಗಾದ್ರೆ ನಮ್ಮ ರೈತರಿಗೆ ಎಲ್ಲಿ ಹೇಗೆ ಕೃಷಿನಲ್ಲಿ ಫೇಲ್ ಆಗ್ತಾ ಇರ್ಬೋದು, ಮತ್ತೆ ಯಾವ ರೀತಿ ಕೃಷಿ ಭೂಮಿಯನ್ನ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
5: ಪ್ರಾಪರ್ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗ್ತಾವ್ರಿ. ನೀವು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ತಗೊಂಬರ್ತೀರಾ, 1.5 ಟನ್ ವೆಯ್ಟ್ನ ತಂದು ತೋಟಕ್ಕೆ ಹಾಕಿ ಟೈಟ್ ಮಾಡ್ತೀರಾ, ರೋಟ್ರ್ ಓಡಿಸ್ತೀರಾ, ರೋಟ್ರು 1 ಟನ್ನು, ಟ್ರ್ಯಾಕ್ಟರ್ 2 ಟನ್, 3 ಟನ್ ಹಾಕೊಂಡು ನೀವು ಕಾಂಕ್ರೀಟ್ ಮಾಡ್ತಾಯಿದ್ದೀರಾ, ಕಾಂಕ್ರೀಟ್ ರೋಲರ್ ಮಾಡಿ ತೋಟನ ಹಾಳು ಮಾಡ್ತಾಯಿದ್ದೀರಾ. ನೀವು ಜಸ್ಟು ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಸೋಗೆಡೆ ಮಟ್ಟ ಯಾವುದೇ ಕಾರಣಕ್ಕೂ ಸುಡಬಾರ್ದು, ಇಲ್ಲೇ ಹಾಕಬೇಕು. WDC ಯೂಸ್, ವೇಸ್ಟ್ ಡಿಕಂಪೋಸರ್ಗಳಂತ ಒಂದು ಒಳ್ಳೆ ಪ್ರಾಡಕ್ಟ್ ಐತೆ, ಅದನ್ನು ಯೂಸ್ ಮಾಡಿ. ಮತ್ತು ಬಯೋಫರ್ಟಿಲೈಸರ್ಸ್, ಎರಡನೇದು ನೀವು ಎಷ್ಟೆಷ್ಟು ಲಿಕ್ವಿಡ್ ಬಯೋಫರ್ಟಿಲೈಸರ್ಸ್ನಾರ ಯೂಸ್ ಮಾಡ್ಬೋದು, ಸಾಲಿಡ್ ಬಯೋಫರ್ಟಿಲೈಸರ್ಸ್ ಯೂಸ್ ಮಾಡ್ಬೋದು. ನಾವು ಉದಾಹರಣೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೇವಿನಿಂಡಿ ಮತ್ತು ಟ್ರೈಕೋಡರ್ಮಾ ಸೋಡಮೋನಸ್ ಇದನ್ನು ಎನ್ರಿಚ್ ಮಾಡಿ, ಅದ್ರ ಜೊತೆಗೆ ನಮ್ಮಲ್ಲಿ ಲೋಕಲ್ ಏನು ಗೊಬ್ಬರ ಸಿಗುತ್ತೆ ಅದನ್ನು ಎನ್ರಿಚ್ ಮಾಡಿ ತೆಂಗಿ ಕೊಡ್ತಾ ಇದ್ದೀವಿ. ಅಂದರೆ ನೀವು ಕೊಟ್ಟಿರೋ ಗೊಬ್ಬರನ ಗಿಡ ಕ್ಯಾರಿ ಮಾಡಬೇಕು ಅಂದರೆ ಈ ಬಯೋಫರ್ಟಿಲೈಸರ್ಸ್ಗಳ ಪಾತ್ರ ಹೆಚ್ಚು, ಅತಿ ಹೆಚ್ಚಿರುತ್ತೆ. ಎರಡನೇ ಸಲ ಅದು ಕೊಡ್ಬೋದು. ಇನ್ನು ಮೇ ಜೂನ್ ನೀವು ಇದನ್ನು ಕೊಟ್ಕೊಂಡ್ರೆ, ಇಲ್ಲ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ಕೆಮಿಕಲ್ ಫಾರ್ಮಿಂಗನ್ನು ಜೊತೆಲಿ ಮಾಡೋದಾದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಕೊಡ್ಬೋದು. ಇವತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆ ಸೆಕೆಂಡ್ರಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೆಮಿಕಲ್ ಫಾರ್ಮಲ್ಲೂ ಕೊಡ್ಬೋದು. ಈ ಥರ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದಾಗ ಕಮ್ಮಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮತ್ತು ಪ್ರೊಡಕ್ಷನ್ ಕಾಸ್ಟು ಸಹ ಕಮ್ಮಿ ಆಗುತ್ತೆ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ಉತ್ಪಾದನೆ ಜಾಸ್ತಿ ಮಾಡ್ಕೋಬೋದು. ಈ ಥರ ನಿಮ್ಗೆ ಮಾಡೋದ್ರಿಂದ ನಿಮ್ದು ಏನು ಇನ್ವೆಸ್ಟ್ಮೆಂಟೇ ಇರಲ್ಲ ಇಲ್ಲಿ. ಮತ್ತು ಇನ್ನೊಂದು ಜೊತೆಗೆ ಈಗ ಇಂಟರ್ಕ್ರಾಪ್ ಮಾಡ್ಕೊಂಡಾಗ ನಿಮ್ಗೆ ಇನ್ನೊಂದು ಅಡಿಷನಲ್ ಆದಾಯ ಬರುತ್ತೆ. ಈಗ ನಮ್ಮಲ್ಲಿ ನಮ್ಮ ತೋಟದಲ್ಲಿ ನೋಡ್ಬೋದು ನೀವು, ನಾವು ಬಾಳೆನ ಹಾಕಿದ್ದೀವಿ ಬಟ್ ಕಿತ್ತಿಲ್ಲ, ಕಾರಣ ಏನಂದರೆ ನಮಗದು ಅಲ್ಲೊಂದು ಇಲ್ಲೊಂದು ಬಿಟ್ಕೊಂಡಿದ್ದೀವಿ, ಅಲ್ಲೊಂದು ಇಲ್ಲೊಂದು ಮಾತ್ರ ಬಾಳೆ ಇದೆ ಅಂದರೆ ಅದರಲ್ಲಿ ನಾಲ್ಕನೇ ಬೆಳೆ ಬಾಳೆ. ನಿಮಗೆ ಒಂದು ಬಾಳೆ ಒಂದು ಗಾದೆ ಇದೆ ಸರ್, ಏನಂದರೆ ಬಾಳೆಯಲ್ಲಿ ತೋಟ ಮಜ್ಜಿಗೆಯಲ್ಲಿ ಊಟ ಎರಡೂ ಒಂದೇ ಅಂತೆ. ನಿಮಗೆ ತೋಟ ಹಚ್ಚು ಹಸಿರಾಗಿ ಕಾಣಬೇಕು ಅಂದರೆ ನಿಮ್ಮ ತೋಟದಲ್ಲಿ ಇಂಟರ್ಕ್ರಾಪ್ ಇರಲೇಬೇಕು. ಬಾಳೆ ಈಗ ನಮ್ಮ ಹಳ್ಳಿಗಳಲ್ಲಿ ಏನಾಗ್ತೈತೆ ಅಂದರೆ ನಿಮ್ಮ ಹತ್ರ ಬೋರ್ ಇರುತ್ತೆ, ತೋಟ ಇರುತ್ತೆ, ಬಾಳೆಹಣ್ಣು ತರೋಕ್ಕೆ ಮಾತ್ರ ಮಾರ್ಕೆಟ್ಗೆ ಹೋಗ್ತಾರೆ. ಇದು ಹೋಗಬೇಕು, ನಿಮ್ಮ ತೋಟಗಳಲ್ಲಿ ಕಂಪಲ್ಸರಿ ಬಾಳೆ ಇರಬೇಕು. ಬಾಳೆಯಲ್ಲಿ ತೋಟ ಮಜ್ಜಿಗೆಲ್ ತೋಟ ಎರಡೂ ಒಂದೇ, ಅದು ಫುಲ್ಫಿಲ್ ಆಗೋಲ್ಲ. ಹಾಗಾಗಿ ನೀವು ಇಂಟರ್ಕ್ರಾಪ್ ಮಾಡ್ಕೊಳ್ಳಿ, ಈ ಎಡಮಟ್ಟೆ ಸೋಗೆಗಳನ್ನೆಲ್ಲನೂ ಸಹ ಟ್ರೆಂಚ್ ಹೊಡೆದು ನಾವು ಸಹ ಮಾಡ್ಬೋದು. ನಾವೇನಂದರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಬೇಡ ಅಂದ್ಬಿಟ್ಟು ನಾವು ಒಂದು ಕಡೆಯಿಂದ ಅದನ್ನು ಹಂಗೆ ಹಾಕಿದ್ವಿ. ಅಂದರೆ ಕೆಲವು ಜನ ಏನು ಮಾಡ್ತಾರೆ, ಇಲ್ಲ ನಮಗೆ ಮೇವಿಗೋಸ್ಕರ ನಾವು ತೋಟಗಳಲ್ಲಿ ಉಳುಮೆ ಮಾಡಿಸ್ತೀವಿ ಅನ್ನೋರು ಇದ್ದಾರೆ. ಬಟ್ ನೀವು ಮೇವಿಗೋಸ್ಕರ ಮಾಡಿಸಿ ತಪ್ಪೇನಿಲ್ಲ, ಅದರಲ್ಲಿ ಕೆಲವೊಂದು ಮಲ್ಟಿ ಕಟ್ಟರ್ಸ್ ಬಂದವೆ. ಅಂದರೆ ನಿಮಗೆ ಒಂದ್ಸಲ ಬಿತ್ತನೆ ಮಾಡಿದ್ರೆ ನಿಮ್ಗೆ 10 ವರ್ಷ ಸಹ 5 ವರ್ಷ ಒಂದೇ ಕಂಟಿನ್ಯೂಸ್ ಕಟ್ಟಿಂಗ್ಸ್ ಬರೋಂಥ ಮೇವು ಫೋಡರ್ ಸೀಡ್ಸ್ಗಳಿವೆ, ಅವನ್ನು ಯೂಸ್ ಮಾಡ್ಕೊಂಡಾಗ ನಿಮ್ಗೆ ಉಳುಮೆ ಮಾಡೋದು ಕಮ್ಮಿ ಆಗುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ನಿಮಗೆ ಉಳುಮೆ ಮಾಡೋ ಖರ್ಚು ಉಳಿಯುತ್ತೆ, ಗೊಬ್ಬರ ಹಾಕೋದು ಖರ್ಚು ಉಳಿಯುತ್ತೆ. ಈ ಥರ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಕೊಡಿದಾಗ ತೆಂಗು ಅತ್ಯಂತ ಲಾಭದಾಯಕವಾದ ಬೆಳೆ ಅನ್ನೋದು ಎರಡನೇ ಮಾತಿಲ್ಲ.
4: ಓಕೆ ಕಿರಣ್ ಅವರೇ, ಹಾಗಾದರೆ ನಿಮ್ಮ ತೋಟದಲ್ಲಿ ಎಷ್ಟು ತೆಂಗಿನ ಮರಗಳಿವೆ?
5: ಸರಿಸುಮಾರು ನಮ್ದು ಈಗ 800-900 ತೆಂಗಿನ ಗಿಡಗಳಿದೆ, ಅದರಲ್ಲಿ 85 ಸರಾಸರಿ 90,000 ಅಂದರೆ 1 ವರ್ಷ 80 ಆಗುತ್ತೆ, 1 ವರ್ಷ 90 ಆಗುತ್ತೆ. ಈ ಯಾಕೆ 80-90 ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಾವು ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತೀವಿ, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಓವರಾಲ್ ಮ್ಯಾನೇಜ್ಮೆಂಟ್. ತೆಂಗು ಒಂದು ಅತ್ಯಂತ ಹೆಚ್ಚು ಪೋಷಕಾಂಶ ಕೇಳೋ ಅಂಥ ಬೆಳೆ ಆಗಿರೋದ್ರಿಂದ ಆ ಮ್ಯಾನೇಜ್ಮೆಂಟ್ಗೆ ಹೋದಾಗ ನಾವು ಸ್ವಲ್ಪ ವೇರಿಯೇಷನ್ ಆಗ್ತಾಯಿರುತ್ತೆ. ಕೆಲವು ಸಲ ಮಳೆಯ ಮೇಲೆ ಅವಲಂಬಿತ ಆಗಿರುತ್ತೆ, ಕೆಲವು ರೋಗಗಳು ಇವರ ಮೇಲೆ ಅವಲಂಬಿಸ್ಕೊಂಡು ಬೆಳೆಗಳು ಇಳುವರಿ ನಮಗೆ ಸಿಗ್ತಾಯಿದೆ. ಆದರೆ ತೆಂಗಿನೇ ಏನಕ್ಕೆ ಪ್ರಮುಖವಾಗಿ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಯಾಕೆ ನಾವು ಬೆಳಿಬೇಕು ಅಂದರೆ, ಇವತ್ತು ತೆಂಗು ಅದು ಹೆಸರು ಹೇಳ್ದಂಗೆ ಕಲ್ಪವೃಕ್ಷನೇ. ಅದ್ರದ್ದು ಯಾವುದೇ ಸಹ ವಸ್ತುಗಳು ಸಹ ಒಂದೂ ಸಹ ವೇಸ್ಟ್ ಆಗದಲೇ ಇರೋಂಥದ್ದು, ಮತ್ತು ಪ್ರತಿಯೊಂದು ಅದು ಏನು ತೆಂಗಿನ ಉತ್ಪಾದನೆಗಳು ಬರ್ತಾಯಿದೆ ಅದೆಲ್ಲವೂ ಸಹ ನಮಗೆ ಕ್ಯಾಶ್ ಕ್ರಾಪ್ ಆಗಿ ಕನ್ವರ್ಟ್ ಆಗುತ್ತೆ, ಕ್ಯಾಶ್ ಕೊಡುವಂಥ ಕ್ರಾಪು. ಆಮೇಲೆ ಇತ್ತೀಚೆಗೆ ಏರಿಯಾನೂ ಸಹ ಅಷ್ಟೇ ವಿಸ್ತರಣೆ ಆಗ್ತಾಯಿದೆ. ಮೊದಲೆಲ್ಲ ತೆಂಗು ಅಂದರೆ ಮೇಜರಾಗಿ ದಕ್ಷಿಣ ಕನ್ನಡಕ್ಕೆ ಬಂದರೆ ದಕ್ಷಿಣ ಕನ್ನಡ ತುಮಕೂರು ಜಿಲ್ಲೆ ಹಾಸನ್ ಮಾತ್ರ ಒಂದು ತೆಂಗಿನ ಪ್ರಧಾನವಾಗಿ ಬೆಳೆಯುವಂಥ ಜಿಲ್ಲೆಗಳಾಗಿದ್ದು, ಇವತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರದಲ್ಲೂ ಸಹ ಎಕ್ಸ್ಟೆನ್ಷನ್ ಆಗ್ತಾಯಿದೆ, ಚಿತ್ರದುರ್ಗನೂ ಎಕ್ಸ್ಟೆನ್ಷನ್ ಆಗಿದೆ. ಕಾರಣ ಏನಂದರೆ ಇದು ಎಲ್ಲ ಕಡೆಯೂ ಬೆಳಿಬಹುದು ಅಂತ ಇವತ್ತು ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಅದು ಪ್ರೂವ್ ಆಗಿದೆ. ನಮ್ದು ಈಗ ಆ್ಯಕ್ಚುಲಿ ಪೊಟೆನ್ಷಿಯಲ್ ಇರೋದು 150 ತೆಂಗಿನಕಾಯಿ ತೆಗಿಬೇಕು ಅನ್ನೋದು ಇವನು ಆ್ಯಸ್ ಪರ್ ರಿಸರ್ಚಲ್ಲಿ ಹೇಳುತ್ತೆ. ಬಟ್ ನಾವಿವತ್ತು ಸರಾಸರಿ ಕರ್ನಾಟಕದಲ್ಲಿ 60% ಒಂದು ಮರಕ್ಕೆ 60-70 ಮಾತ್ರ ತೆಂಗಿನ ಉತ್ಪಾದನೆ ಮಾಡ್ತಾಯಿದ್ದೀವಿ. ಈ ಕಾರಣ ಯಾಕೆ ಇಷ್ಟೊಂದು ಇಳುವರಿ ಕಮ್ಮಿ ಆಗಿದೆ ಅಂದರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲ. ತೆಂಗಲ್ಲಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆ ತೆಂಗಿನಲ್ಲಿ ಫಸಲು ಸಿಗೋಕ್ಕೆ ಸಾಧ್ಯ.
4: ಓಕೆ ಕಿರಣ್ ಅವರೇ, ಸೊ ಕಿರಣ್ ಅವ್ರು ಹೇಳ್ತಾ ಇದ್ದಾರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇದ್ದರೆ ಮಾತ್ರ ತೆಂಗಿನಲ್ಲಿ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ. ಹಾಗೆ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಕಾರಣ, ಸೊ ಅದರಲ್ಲಿ ಒಂದು ಕೂಡ ವೇಸ್ಟೇಜ್ ಅನ್ನೋದು ಇರೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ತೆಂಗಿನ ಬೆಳೆನ ಮಾಡಿದಂಥವ್ರಿಗೆ ಯಾವತ್ತೂ ಕೂಡ ಲಾಸ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ತೆಂಗಿನಿಂದ ಹಲವಾರು ರೀತಿಯ ಉಪಯೋಗ ಇದೆ. ಹಾಗೆ ಇದನ್ನು ಕೃಷಿ ಮಾಡೋದ್ರ ಜೊತೆಯಲ್ಲಿ ಮನಸ್ಸಿಗೆ ಒಂದು ರೀತಿಯ ಖುಷಿಯನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಕಿರಣ್ ಅವ್ರ ಜೊತೆಗೆ ಈ ತೆಂಗಿನ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಓಣಂ ಹಬ್ಬವನ್ನು ಪ್ರೀತಿ ಮತ್ತು ಸಂತೋಷದ ಸಿಹಿಯೊಂದಿಗೆ ಹಂಚಿಕೊಳ್ಳೋಣ. ಸರ್ವರಿಗೂ ಮೈಸೂರಿನ ಸಿಹಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನ ವತಿಯಿಂದ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೌಂಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಿರಣ್ ಅವರು ಅವರ ತೆಂಗಿನ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಇವರ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸ್ಕೊಂಡು ಇಂಟರ್ ಕ್ರಾಪಲ್ಲಿ ಅಡಿಕೆ ಬಾಳೆ ಹಾಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ ಮಾವು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲದರಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ಇವರು ಇವರ ಕೃಷಿಯನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಸೊ ಇವರ ತೋಟವನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಕಿರಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರೇ, ಈಗ ಯಾವ ರೀತಿಯಲ್ಲಿ ತೆಂಗಿನ ಆಯ್ಕೆ ಮಾಡಬೇಕಾಗತ್ತೆ, ಯಾವ ರೀತಿ ತೆಂಗಿನ ತೋಟವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಮೊದಲನೇದು ನಾನು ಈಗ ತೆಂಗಿನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ಥರ ಸಸಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದು ಹೇಳ್ಕೊಂಡು ಹೋಗ್ತೀನಿ. ನಾವು ತೆಂಗಿನ ಫಸ್ಟ್ ಆಯ್ಕೆ ಮಾಡಬೇಕಾದ್ರೆ ಸುಮಾರು ನಾವು ಫೇಲ್ ಆಗ್ತಾ ಇದ್ದೀವಿ. ಕಾರಣ ಏನಂದರೆ, ಬಾಯಿಂದ ಬಾಯಿಗೆ ತಪ್ಪು ಮಾಹಿತಿಗಳು ಸ್ಪ್ರೆಡ್ ಆಗ್ತಾ ಇದೆ. ನೀವು 70 ವರ್ಷದ ಹಳೆ ಮರದ ಸಸಿ ಹಾಕ್ರಿ, 80 ವರ್ಷದ ಮರದ ಹಾಕ್ರಿ, 100 ವರ್ಷದ ಮರಗಳದ ಬೀಜನ ಆಯ್ಕೆ ಮಾಡಿ ಆ ತಾಯಿ ಮರದ ಬೇರೆ ತಾಯಿ ಮರದ ಬೀಜನ ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತೀವಿ ಮದರ್ ಪ್ಲ್ಯಾಂಟ್ನ. ನೀವು ಮದರ್ ಪ್ಲ್ಯಾಂಟ್ನಲ್ಲೇ ಫಸ್ಟ್ ಇಡುತ್ತೀರ, ಅದು ನಾವು ಇವಾಗ ನಾವು ಕಣ್ಣರನ್ನು ಸಹ ನೋಡಿದ್ದೀವಿ. ಯಾಕೆಂದರೆ ಮದರ್ ಪ್ಲ್ಯಾಂಟ್ನ ನಾವು ಆಯ್ಕೆ ಮಾಡಬೇಕಾದ್ರೆ ಮಧ್ಯವಯಸ್ಕ ಮರಗಳನ್ನ ಆಯ್ಕೆ ಮಾಡ್ಕೋಬೇಕು. 40-50 ಇಯರ್ಸ್ ರೇಂಜ್ ಏನಿದೆ ಅದರಲ್ಲೂ ಸಹ ರೋಗಮುಕ್ತ ತೋಟ ಮತ್ತು ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಿರೋ ತೋಟಗಳಿಂದ ತಾಯಿ ಮರಗಳನ್ನ ಆ 40-50 ವರ್ಷದ ಮರಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸಸಿ ಮಡಿಗಳನ್ನ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಪ್ರಾಪರಾಗಿ ಪಾಲಿಬ್ಯಾಗ್ನಲ್ಲಾಗಲಿ ಇಲ್ಲ ನಾವೇನು ಟ್ರೆಡಿಷನಲ್ ಮೆಥಡ್ ಹೇಳ್ತೀವಿ ಆ ಟ್ರೆಡಿಷನಲ್ ಮೆಥಡ್ನಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಸಸಿ ಮಡಿಗಳನ್ನ ಮಾಡ್ಕೋಬೇಕು. ಬಿಲೋ 18 ಮಂತ್ಸ್ ಅಂದರೆ 18 ತಿಂಗಳಿಗಿಂತ ಕೆಳಗಡೆ ನಾವು ಆ ಸಸಿಗಳು ಏನು ಬರ್ತವೆ ಆ ಸಸಿಗಳನ್ನ ನಾವು ನಾಟಿ ಮಾಡಬೇಕು. ಅಂಥ ಸಸಿಗಳನ್ನ ನಾವು ನಾಟಿ ಮಾಡಿದಾಗ ಅವು ಉತ್ಕೃಷ್ಟವಾಗಿ ಬೆಳೆಯೋಕ್ಕೆ ಶುರುವಾಗ್ತವೆ. ನಮ್ಮಲ್ಲಿ ಕೆಲವು ಒಂದು ತಪ್ಪು ಭಾವನೆಗಳು ರೈತರುಗಳಿದೆ, 2 ವರ್ಷದ ಸಸಿ ಹಾಕಬೇಕು, 3 ವರ್ಷದ ತೆಂಗಿನ ಸಸಿಗಳನ್ನ ಹಾಕಬೇಕು ಅಂತ ದೊಡ್ಡ ದೊಡ್ಡ ಸಸಿಗಳು ತಗೊಂಡೋಗ್ತಾರೆ. ಅದು ತಪ್ಪು. ಆ ರೀತಿ ಸಸಿಗಳನ್ನ ನೀವು ತಗೊಂಡೋಗಾಕ್ದಾಗ ತಿರ್ಗಾ ಆ ಸಸಿಗಳು ಕುಗ್ಗಿ ತಿರ್ಗಾ ಅವು ತಿರ್ಗಾ ಹೊಸದಾಗಿ ಬೇರ್ಗಳನ್ನ ಬಿಟ್ಕೊಂಡು ಮತ್ತು ಹೊಸದಾಗಿ ಅವು ಚೈತನ್ಯ ತಗೊಂಡು ಬೆಳೆಯೋದು ಲೇಟ್ ಆಗುತ್ತೆ. ಹಾಗಾಗಿ ನೀವು 18 ತಿಂಗಳುಗಳಿಂದ ಕೆಳಗಡೆ ಇರೋಂಥ ಮ್ಯಾನಿಮಮ್ ಮ್ಯಾಕ್ಸಿಮಮ್ 12-18 ಮಂತ್ಸ್ ಪ್ಲ್ಯಾಂಟ್ಸ್ ಏನಿದೆ ಅದನ್ನು ನೀವು ನಾಟಿಗೆ ಸೂಕ್ತ ಆ ತೆಂಗಿನ ಗಿಡಗಳು. ನಾವು 2ನೇ ಸ್ಟೇಜಿಗೆ ಬಂದರೆ ಗುಂಡಿ ನೀವು 2x2 ಫೀಟ್ ಇಟ್ಕೋಬೋದು. ಒಂದು ಗಾದಿ ಇದೆ, ತೆಂಗಿನ ತೇಲ್ ಸಾಕು ಬಾಳೆನ ಬಗ್ದಾಕು ಅಂತ. ಅದನ್ನು ನಾವು ಹಿರಿಯರು ಏನು ಮಾಡಿದ್ದಾರೆ ಅದನ್ನು ಆ್ಯಕ್ಚುಲಿ ಅದು ಕರೆಕ್ಟ್. ಅದು ನಾವು ಯಾವತ್ತು ತೆಂಗಿನ ಮೇಲಿಡಬೇಕು ಗುಂಡಿ ತೆಗೆದು ಗುಂಡಿಗಳಿಗೆ ಗೊಬ್ಬರ ಆಗಿರ್ಬೋದು, ಬೇವಿನಿಂಡಿ, ಟ್ರೈಕೋಡರ್ಮಾ ಸೋಡೋಮನಸು, ವ್ಯಾಮ್. ಇವತ್ತೆಲ್ಲರಿಗೂ ಬಯೋಫರ್ಟಿಲೈಸರ್ಸ್ಗಳ ಬಗ್ಗೆ ಗೊತ್ತು. ಆ ಒಂದು ಆ ಬಯೋಫರ್ಟಿಲೈಸರ್ಸ್ ವಿಷಯಗಳನ್ನ ತಿಳ್ಕೊಂಡು ಅದ್ರದ್ದು ಏನೇನು ಉಪಯೋಗ ಆಗುತ್ತೆ ಅದರಿಂದ ಅಂತ ಆ ಒಂದು ಬಯೋಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡಬೇಕು. ಎಸ್ಪೆಷಲಿ ನೀವು ಗುಂಡಿಗಳನ್ನ ತೆಗೆದಾಗ ಮನೆ ಗೊಬ್ಬರಗಳ ಜೊತೆ ಟ್ರೈಕೋಡರ್ಮಾ ಸೋಡೋಮನಸ್ ವ್ಯಾಮ್ ಈ ಒಂದು ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಅದನ್ನು ಎನ್ರಿಚ್ ಮಾಡಿ ಬೇವಿನಿಂಡಿ ಜೊತೆಗೆ ಮಿಶ್ರಣ ಮಾಡಿ ನೀವು ಗುಂಡಿಗೆ ತುಂಬಿ ಅದ್ರ ಮೇಲೆ ಮಣ್ಣು ಎಳೆದು ಅದ್ರ ಮೇಲೆ ನೀವು ತೆಂಗಿನ ಸಸಿನ ಇಟ್ಟು ಪೋಷಣೆ ಮಾಡಬೇಕು. ಇದು ಮೊದಲನೇದು ನೀವು ತೆಂಗಿನ ಸಸಿ ನಾಟಿ ಮಾಡ್ತೀರ. ತೆಂಗಿನ ಸಸಿ ನೀವು ನಾಟಿ ಮಾಡೋಕೆ ಹೋದಾಗ ನಮ್ಮಲ್ಲಿ ಒಂದು ತಿಳುವಳಿಕೆ ಏನಂದರೆ ತೆಂಗು ಅಂದರೆ ಅದಕ್ಕೆ ನಿರ್ದಿಷ್ಟವಾದ ವೆರೈಟಿನೇ ನಮಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಬರೀ ತಿಪ್ಟೂರು ಟಾಲ್ ಅಂತೀವಿ. ತಿಪ್ಟೂರು ಟಾಲಲ್ಲಿ ಆ್ಯಕ್ಚುಲಿ ಅದೊಂದು ರೀಜನ್ ಏರಿಯಾ ಒಂದು ತಿಪ್ಟೂರು ಭಾಗದ ತೆಂಗಿನ ನಾವು ತಿಪ್ಟೂರು ಟಾಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಬಟ್ CPCRI ಮತ್ತು ನಮ್ಮದು ಏನು ಕೊಕೊನಟ್ ಜೀನ್ ಬ್ಯಾಂಕ್ ಕಾಸರಗೋಡು ಅಲ್ಲಿ 135 ತೆಂಗಿನ ಪ್ರಭೇದಗಳು ತೆಂಗಿನ ಸಿಗ್ತವೆ. ನೀವು ಈ ಪ್ರಭೇದಗಳಲ್ಲಿ ನಿಮಗೆ ನಿಮ್ಮ ಅವಗುಣಕ್ಕೆ ನಿಮಗೆ ಯಾವುದು ಉತ್ಪಾದನೆ ಉದಾಹರಣೆಗೆ ತೆಂಗಿಗೆ ಹೋದರೆ ಎಳ್ನೀರಿಗೆ ಬೇರೆ ಕೊಬ್ಬರಿಗೆ ಬೇರೆ ಈ ಥರ ಈ ಕಲ್ಪ ಕೀರ ಇದೆ, ಕೀರ ಶಂಕರ ಇದೆ, ತಿಪ್ಟು ಟಾಲ್ ಇದೆ, ಆಮೇಲೆ ಡಾರ್ಫ್ ವೆರೈಟೀಸ್ D×T ಇದೆ, ಡಾರ್ಫ್ ಇಂಟು ಟಾಲ್. ಇಂಥ ನೀವು ಯಾವ ವೆರೈಟಿನ ನೀವು ಸೂಕ್ತವಾಗಿ ನಿಮಗೆ ಬೇಕಾ ಜಾಗಕ್ಕೆ ಆಯ್ಕೆ ಮಾಡ್ಕೊಂಡು ನೆಕ್ಸ್ಟು ನೀವು ನಾಟಿ ಮಾಡ್ಕೋಬೇಕು. ಕೆಲವೊಂದು ರೈತರು ಒಳ್ಳೆ ರೈತರ ಹತ್ರನೂ ಸಹ ಸಸಿಗಳು ಸಿಗ್ತವೆ. ನಿಮಗೆ CPCRI ಸಸಿಗಳು ಕೊಡ್ತಾರೆ, ಕೊಕರನ್ ಡೆವಲಪ್ಮೆಂಟ್ ಬೋರ್ಡ್ಗಳಲ್ಲೂ ಸಸಿಗಳು ಕೊಡ್ತಾರೆ. ಇವನ್ನು ನೀವು ಆಯ್ಕೆ ಮಾಡ್ಕೊಂಡು ಸಸಿಗಳನ್ನ ನಾಟಿ ಮಾಡ್ಕೊಂಡಾದ್ಮೇಲೆ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕಾಗತ್ತೆ.
2: ಓಕೆ ಕಿರಣ್ ಅವರೇ, ಸೊ ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರ್ಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಮಾಡೋಣ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರು ಮಾತಾಡ್ತಿದ್ದ ಹಾಗೆ ಈ ತೆಂಗು ಕೃಷಿಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ತೆಂಗು ಕೃಷಿಯನ್ನು ಮಾಡೋಕ್ಕೂ ಮುಂಚೆ ಸೊ ನಾವು ಪ್ರಾಪರಾಗಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡುತ್ತೀವಿ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಮತ್ತು ಸಸಿಗಳನ್ನು ಆಯ್ಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾವ್ಯಾವ ರೀತಿಯ ಸಸಿಗಳು ನಮಗೆ ನಮ್ಮ ಹವಾಮಾನಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೋಬೇಕು, ಅದೆಲ್ಲದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ನಾವು ಆಯ್ಕೆ ಮಾಡಿಕೊಂಡು ಆಮೇಲೆ ಸಸಿಗಳನ್ನು ನಾಟಿ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ರು. ಹಾಗಾದರೆ ನೀವು ಕೂಡ ತೆಂಗು ಕೃಷಿಯನ್ನು ಮಾಡಬೇಕು ಅಂತಾದರೆ ಯಾವ್ಯಾವ ರೀತಿ ಪ್ರಾಪರ್ ವೇನಲ್ಲಿ ಈ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹತ್ತಿರದ ಇಲಾಖೆಗಳ ಮೂಲಕ ಆಗಲಿ ಅಥವಾ ಕೃಷಿಕ ರೈತರ ಹತ್ರ ಆಗಲಿ ನೀವು ಮಾಹಿತಿಗಳನ್ನ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅಂದ್ಕೊಳ್ತೀನಿ. ಹಾಗೆ ಕಿರಣ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಅವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಿರಣ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಇವರು ಇವರ ತೆಂಗಿನ ಕೃಷಿಯ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಯಾವ ರೀತಿ ತೆಂಗನ ಆಯ್ಕೆ ಮಾಡ್ಕೋಬೇಕು, ಹವಾಮಾನಕ್ಕೆ ತಕ್ಕಂತೆ ನಾವು ತೆಂಗನ ಆಯ್ಕೆ ಮಾಡಿಕೊಂಡು ಅದನ್ನ ನಾಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಪ್ರಾಪರ್ ಆಗಿ ನಾವು ಮ್ಯಾನೇಜ್ಮೆಂಟ್ ಮಾಡೋದ್ರ ಮೂಲಕನೇ ನಾವು ಉತ್ತಮವಾದಂತಹ ಆದಾಯವನ್ನ, ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವಾಗ ಯಾವ ರೀತಿನಲ್ಲಿ ಮ್ಯಾನೇಜ್ ಮಾಡಬೇಕು ಈ ಒಂದು ತೆಂಗಿನ ಕೃಷಿಯನ್ನ ಮಾಡುವಾಗ ತೆಂಗಿನ ಸಸಿಗಳನ್ನ ಅಂತೇಳಿ ಅವ್ರ ಹತ್ರ ಕೇಳೋಣ. ಮನೆ ಆದ್ರೆ ಕಿರಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಿರಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರೇ, ಈಗ ನೀವು ಪ್ರಾಪರ್ ಆಗಿ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದ್ರೆ ಈಗ ತೆಂಗಿನ ಕೃಷಿಯನ್ನ ನಾವು ಆರಂಭ ಮಾಡಿದೀವಿ, ನಾಟಿ ಮಾಡ್ತಾ ಇದೀವಿ ಅಂತಂದಾಗ ಸೊ ಯಾವ ರೀತಿಯ ಮ್ಯಾನೇಜ್ಮೆಂಟ್ನ ಅಗತ್ಯ ಇದೆ ಈ ತೆಂಗಿನ ಕೃಷಿನಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
3: ಇವತ್ತು ಬಿತ್ತನೆ ಮಾಡಿದೀವಿ ನಾವು, ತೆಂಗಿನ ನಾಟಿ ಮಾಡಿದೀವಿ ಅಂದ್ರೆ ಡೇ 1 ನೀವು ಅಂತರ್ಬೆಳೆನ ಪ್ಲಾನ್ ಮಾಡ್ಕೋಬೇಕು. ನೀವು ಅಂತರ್ಬೆಳೆ ಪ್ಲಾನ್ ಮಾಡ್ಕೊಳಕ್ ಹೋದಾಗ 0 ಅಂದರೆ ಸ್ಟಾರ್ಟಿಂಗ್ ಡೇ 1 ಅಪ್ ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಸಹ ಅಂತರ ಬೆಳೆ ಮಾಡ್ಕೊಳ್ಳೋ ಅಂತ ಬೆಳೆಗಳು ಇವತ್ತು ಬೇಜಾನಿದೆ. ಕಾರಣ ಏನಂದರೆ ನಮಗೆ ತಂತ್ರಜ್ಞಾನ ಮುಂದುವರೆದಂಗೆ ನೀರಾವರಿ ಸೌಲಭ್ಯಗಳು ಸಹ ಮುಂದುವರೆದಿದೆ. ಜೊತೆಗೆ ನೀವು ಫ್ಲಡ್ ಇರಿಗೇಷನ್ನ ಮೇಜರಾಗಿ ಫಸ್ಟ್ ತೆಂಗಲ್ಲಿ ಕಮ್ಮಿ ಮಾಡಬೇಕು. ಕಾರಣ ಏನಂದರೆ ನೀವು ಫ್ಲಡ್ ಮಾಡಿದಾಗ ಫಂಗಸ್ಗಳೆಲ್ಲ ಹರಡುತ್ತೆ, ಮತ್ತು ಅನ್ನೆಸೆಸರಿ ವಾಟರ್ನ ನೀವು ಗಿಡಕ್ಕೆ ಕೊಟ್ಟಂಗಾಗುತ್ತೆ. ಗಿಡಕ್ಕೆ ಬೇಕಾಗಿರೋದು ತೇವಾಂಶ, ನೀರನ್ನ ನೀವು ಟ್ಯಾಂಕ್ ಎಲ್ಲ ಬೇಕಾಗಿರೋದು. ಅದಕ್ಕೆ ಜಸ್ಟ್ ಭೂಮಿ ತೇವಾಂಶ ಇದ್ದರೆ ಸಾಕು, ಅದು ಅಬ್ಸರ್ವ್ ಮಾಡುತ್ತೆ. ಒಂದು ಎರಡನೇದು, ನಾವೀಗ ಅಂತರ ಬೆಳೆಗೆ ಬರೋದಾದರೆ ತೆಂಗಿನ ನೀವು ಫಸ್ಟ್ ಬಿತ್ತನೆ ಮಾಡಿದ ಕಾಲದಿಂದ ನೀವು ಮಲ್ಚಿಂಗ್ ಪರ್ಪಸ್ಗೆ ಹೋದರೆ ಅಲಸಂದೆ, ದ್ವಿದಳ ಧಾನ್ಯಗಳು, ಅಪ್ಸೆಣಬು ಇಂಥವುಗಳನ್ನೆಲ್ಲ ಬೆಳ್ಕೋಬೋದು. ಈ ಬೆಳ್ಕೊಳ್ಳೋದ್ರಿಂದ ನಿಮ್ಗೆ 2 ಅನುಕೂಲ. ಒಂದು, ನಿಮ್ಮದು ತೆಂಗು ಗ್ರೋತ್ ಆಗ್ತಾ ಇರುತ್ತೆ. ಜೊತೆಗೆ ನಿಮ್ದು ಏನು ಇಂಟರ್ಕ್ರಾಪ್ ಮಾಡಿರ್ತೀರ ಆ ಇಂಟರ್ಕ್ರಾಪಿಂದ ನೀವು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಸಾಕಾಣಿಕೆಗಳು ಮಾಡಿರ್ತೀರ, ಅದಕ್ಕೂ ಸಾಮಯವು ಸಿಗುತ್ತೆ. ಅದು ಉಳ್ಕೊಳ್ಳೋಂಥ ರೆಸಿಡ್ಯೂಸ್ನ ನೀವು ತಿರ್ಗಾ ಭೂಮಿಗೆ ಮಲ್ಚಿಂಗ್ ಮಾಡ್ಬೋದು. ಇದು 3 ಕ್ರಾಪ್ ಆಯಿತು. ಅದ್ರ ಜೊತೆಗೆ ನೀವು ಕರಿಬೇವು ಮತ್ತು ನುಗ್ಗೆನ ಇವತ್ತು ನೀವು ಹಾಕ್ಕೊಂಡ್ರೆ ನಿಮ್ಗೆ ಅದು 5-6 ಅದು ಸಹ ನಿಮಗೆ ಒಂದು ಎಕ್ಸ್ಟ್ರಾ ಇನ್ಕಮ್ನ ನಿಮ್ಗೆ ಕೊಟ್ಕೊಂಬರ್ತಾರತ್ತೆ. ಈಗ ನಿಮಗೆಲ್ಲ ಗೊತ್ತು ಕರಿಬೇವಿಗೆ ಮತ್ತು ನುಗ್ಗೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಇದು ಎನರ್ಜಿಲೂ ಮಾಡ್ಬೋದು ಇದನ್ನೆಲ್ಲ. ಎರಡನೇದು, ಇದು 5 ಆಯಿತು. 6 ಆದಮೇಲೆ ನೀವು ಏನು ಪ್ಲ್ಯಾನ್ ಮಾಡ್ಕೋಬೋದು? ಇವತ್ತು ಬಟರ್ಫ್ರೂಟ್ಗೆ ಸಿಕ್ಕ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಬಟರ್ಫ್ರೂಟ್ ಮಾಡ್ಬೋದು. ಆ ಬಟರ್ಫ್ರೂಟು ನಿಮ್ಗೆ 25 ನಿಮಗೆ ಇನ್ಕಮ್ ಕೊಡೋಕ್ಕೆ ಶುರುವಾಗುತ್ತೆ. ಜೊತೆಗೆ ಕೋಕೋ ಮಾಡ್ಬೋದು. ಕೋಕೋಗೂ ಸಹ ಇವತ್ತು ಕ್ಯಾಂಪ್ಕೋದವರು ಖರೀದಿಗೆ ರೆಡಿ ಇದ್ದಾರೆ. ನೀವು ಇವತ್ತು ಅಲ್ಲಿ ಇಲ್ಲಿಂದ ಬೆಳೆದು ಬಸ್ಗೆ ಹಾಕಿದ್ರೆ ಅವರು ಅದನ್ನ ತೆಗೆದುಕೊಂಡು ನಿಮಗೆ ಪೇಮೆಂಟ್ನ ನಿಮ್ಮ ಅಕೌಂಟ್ಗೆ ಹಾಕೋವಂಥ ವ್ಯವಸ್ಥೆನೂ ಸಹ ಇದೆ. ಹಂಗಾಗಿ ನೀವು ಇಂಟರ್ಕ್ರಾಪ್ ಈ ಥರ ಮಾಡ್ಬೋದು. ಆಮೇಲೆ ಜೊತೆಗೆ ಬಾಳೆ, ನೀವು ಬಾಳೆ ಜೀವನಪುರ ಇಟ್ಕೋಬೋದು. ನೀವು ಎಲ್ಲಿವರೆಗೂ ಇರ್ತೀರ ಅಲ್ಲಿವರೆಗೂ ಬಾಳೆನ ನೀವು ಕಂಪೇರ್ ಮಾಡ್ಕೋಬೋದು. ನಮ್ಮ ಸ್ನೇಹಿತರು ಒಬ್ಬಿದ್ದಾರೆ, ಅವ್ರಿಗೆ 35-35 ಬಾಳೆಕಂತ ತೋರಿಸಿದ್ರು ನನಗೆ. ಇಲ್ಲಿ ಇಲ್ಲ ಹಾಕಿದ್ರೆ 25 ದೂರಕ್ಕೆ ಹೋಗಿತ್ತು. ಅಂದರೆ ಅದು ಯಾವತ್ತೂ ಸಹ ಒಂದು ಬಾಳೆ ಅದು ಹೊಸದಾಗಿ ಒಂದು ಕಂದು ಬಂದರೆ ಅದು ಹೊಸ ಜನ್ರೇಷನ್ ಬಾಳೆನೇ ಹೊರತು ಹಳೆ ಕೂಳೆ ಬೆಳೆ ಅಂತ ನಾವು ಅಂತೀವಿ. ಅದು ಕೂಳೆ ಬೆಳೆ ಇಲ್ಲ, ಹೊಸ ಬೆಳೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಹೀಗೆ ನೀವು ತೆಂಗಿನಲ್ಲಿ ಇಂಟರ್ಕ್ರಾಪ್ನ ಇವೆಲ್ಲನೂ ಸಹ ಮಾಡ್ಕೊಂಡು ಹೋಗ್ಬೋದು. ಮೇಜರ್ ಇನ್ನೂ ಸುಮಾರು ಜನ ಮುಂದೆ ಹೋಗಿ ಏಲಕ್ಕಿ ಮಾಡಿದ್ದಾರೆ, ಲವಂಗ ಮಾಡಿದ್ದಾರೆ, ಸ್ಪೈಸಸ್ ಮಾಡಿದ್ದಾರೆ, ಅಡಿಕೆ ಮಾಡಿದ್ದಾರೆ. ಅದೆಲ್ಲ ನಾವು ಎಲ್ಲ ರೈತರು ನಾವು ಪ್ರಯೋಗ ಮಾಡಿ ತೋರಿಸಿದ್ದೀವಿ. ಹಂಗಾಗಿ ನೀವು ಅಂತರ ಬೆಳೆಗಳನ್ನ ಮೇಜರಾಗಿ ಅಡಾಪ್ಟ್ ಮಾಡ್ಕೊಂಡಾಗ ನಿಮಗೆ 5 ಏನು ತೆಂಗು ಬರುತ್ತೆ ಅಲ್ಲಿವರೆಗೂ ನಿಮ್ಗೆ ಈ ಕ್ರಾಪ್ಗಳು ನಿಮ್ಗೆ ಇನ್ಕಮ್ನ ಜನರೇಟ್ ಮಾಡಿಕೊಡ್ತಾ ಇರುತ್ತೆ. ಆಮೇಲೆ ನೀವು ನಿಮಗೆ ಅವು ತೆಂಗು ಮೇಲೆ ಹೋದಾಗ ಯಾವತ್ತೂ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಬೆಳೆಗಳಂದರೆ ಸನ್ಲೈಟ್ ಮ್ಯಾನೇಜ್ಮೆಂಟ್ನ ನಾವು ಪೂರ್ವಕವಾಗಿ ಬೆಳೆಸ್ಕೋಬೇಕು. ಅಂದರೆ ತೆಂಗು ಮೇಲೆ ಹೋಗ್ತಾ ಹೋಗ್ತಾ ಕೆಳಗಡೆ ಭಾಗದ ಸನ್ಲೈಟ್ಸ್ ಎಲ್ಲನೂ ಸಹ ಸಣ್ಣ ಶಾರ್ಟ್ ಕ್ರಾಪ್ಗಳಿಗೆ ಅದು ಸನ್ಲೈಟ್ ಬೀಳೋ ಥರ ಮಾಡ್ಕೋಬೇಕು. ಕೆಲವು ಜನ ಏನು ಮಾಡ್ಬಿಡ್ತಾರೆ, ತೋಟ ಎಲ್ಲ ದಟ್ಟ ಮಾಡ್ಕೊತೀರ, 20x20 ಮಾಡ್ಕೊಂತೀರಾ. ನೀವು ತೆಂಗಿನಲ್ಲಿ ನೀವು ಏರಿಯಾ ಕಮ್ಮಿ ಮಾಡ್ಕೊಂಡು ಹಾಕೋಂಥ ಹೈಬ್ರಿಡ್ ವೆರೈಟೀಸ್ ಇದೆ, ಬಟ್ ಕ್ರಾಪ್ ಮ್ಯಾನೇಜ್ಮೆಂಟಲ್ಲಿ ನೀವು ಶಾರ್ಟ್ ಮತ್ತು ಲಾಂಗ್ ಟರ್ಮ್ ಶಾರ್ಟ್ ಮತ್ತು ಟಾಲ್ ಇವೆರಡನ್ನೂ ಪ್ಲ್ಯಾನ್ ಮಾಡ್ಕೋಬೇಕು. ತೆಂಗು ಮೇಲೆ ಹೋಗ್ತಾ ಹೋಗ್ತಾ ಆ ಕೆಳಗಡೆ ಬೆಳಕನ್ನ ಯೂಸ್ ಮಾಡ್ಕೊಳ್ಳೋಂಥ ಕ್ರಾಪ್ಸ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಎಸ್ಪೆಷಲಿ ನೀವು ಇದನ್ನು ಮಾಡ್ಕೋಬೋದು, ಕರ್ಬೇವು ಮಾಡ್ಕೋಬೋದು. ಯಾಕೆಂದ್ರೆ ಕರ್ಬೇವು ನೀವು ಕಟ್ ಮಾಡ್ಕೊತಾ ಇರ್ತೀರಾ, ನುಗ್ಗೆನೂ ಮಾಡ್ಕೋಬೋದು. ನುಗ್ಗೆ ನೀವು ಬಲ್ಚಿಂಗ್ ಕಟ್ ಮಾಡ್ತೀರ, 6 ತಿಂಗಳಿಗೆ ಒಂದ್ಸರಿ ಅದು ಹೊಸ ಇಳುವರಿ ಬರೋಕ್ಕೆ ಶುರುವಾಗುತ್ತೆ. ಅನಾನಸ್ಸು ಸಹ ಬೆಳೆದಿದ್ದಾರೆ, ಇವತ್ತು ಅನಾನಸ್ ಬೆಳೀತಾರೆ. ಇಂಥ ಹೊಸ ಹೊಸ ಆವಿಷ್ಕಾರಗಳು ಮಾಡಿದ್ದಾರೆ. ಏಲಕ್ಕಿಗಳನ್ನೆಲ್ಲ ಈಗ ನಮ್ಮಲ್ಲೆಲ್ಲ ಈ ಹೊಸದಾಗಿ ಏಲಕ್ಕಿಗಳನ್ನು ಹಾಕ್ತಾವ್ರೆ. ಲವಂಗ ಗಿಡಗಳನ್ನೂ ಸುಮಾರು ಜನ ಮಾಡಿದ್ದಾರೆ.
2: ಓಕೆ ಕಿರಣ್ ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡ್ತಾ, ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳ್ತಾ. ಸೊ ಕಿರಣ್ ಅವರು ಹೇಳ್ತಾ ಇದ್ದಾರೆ, ತೆಂಗಿನ ಕೃಷಿಯನ್ನು ಮಾಡೋದ್ರ ಜೊತೆಯಲ್ಲಿ ಅಂತರ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಯಾವಾಗ ನಾಟಿಯನ್ನು ಮಾಡ್ತೀವಿ, ನಾಟಿ ಮಾಡುವಾಗಲೇ ಅಂತರ ಬೆಳೆಯನ್ನು ಕೂಡ ಆರಂಭ ಮಾಡ್ಕೋಬೇಕು. ಇದರಿಂದ ಉತ್ತಮ ಇಳುವರಿ ಕೂಡ ಸಿಗುತ್ತೆ, ಜೊತೆಗೆ ಕೃಷಿ ಭೂಮಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತು ತೆಂಗಿನ ಯಾವ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳ್ಕೋಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊಂಡು, ಹಾಗೆ ಇನ್ನೊಬ್ಬರಿಗೆ ನೀವು ಕೂಡ ತಿಳಿಸಿ ಅಂತ ಹೇಳ್ತಾ, ನೀವು ಸಹ ನಿಮ್ಮ ತೋಟಗಳಲ್ಲಿ ಅಥವಾ ನಿಮ್ಮ ಹೊಲಗಳಲ್ಲಿ ತೆಂಗನ್ನು ಹಾಕಿಲ್ಲ ಅಂತಂದರೆ ತೆಂಗನ್ನು ಹಾಕಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಗಳಿಸಿ, ಹಾಗೆ ಈ ಒಂದು ಕಲ್ಪವೃಕ್ಷವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ತೆಂಗು ದಿನದ ವಿಶೇಷವಾದಂತಹ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ

ಬಾರದು, ಅವುಗಳು ಉಳಿಯಬೇಕು ಎಂಬುದು ಮನುಕುಲದ ಒಂದು ಆಸೆಯಾಗಿದೆ. ಮ್ಯಾಮತ್ ಆನೆಗಳಂತ ಇಂದಿನ ಆನೆಗಳು ಯಾವ ಸಂಕಷ್ಟವೂ ಅವುಗಳಿಗೆ ಬರಬಾರದು. ಅದಕ್ಕಾಗಿ ನಾವು ಎಚ್ಚರ ವಹಿಸಬೇಕಾಗಿದೆ. ಆ ದೃಷ್ಟಿಯಿಂದಲೇ ಆನೆ ಸಂತತಿ ಉಳಿಸಲು, ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರಗಳು ಆಗಸ್ಟ್ 12ನೇ ತಾರೀಖನ್ನು ವಿಶ್ವ ಆನೆಗಳ ದಿನವನ್ನಾಗಿ ಆಚರಿಸುತ್ತವೆ. ಆನೆಗಳನ್ನು ಮಾಂಸ, ದಂತ, ಚರ್ಮ, ಮೂಳೆಗಳಿಗಾಗಿ ನೂರಾರು ಸಂಖ್ಯೆಯಲ್ಲಿ ಕೊಲ್ಲಲಾಗುತ್ತಿದೆ. ರೈತರ ಉರುಳಿಗೆ, ವಿದ್ಯುತ್ ತಂತಿಗೆ, ಓಡಾಡುವ ರೈಲಿಗೆ, ಬಸ್ಸಿಗೆ ಸಿಕ್ಕು ಪ್ರತಿ ವರ್ಷ ನೂರಾರು ಆನೆಗಳು ಸಾಯುತ್ತವೆ. ಆನೆಗಳನ್ನು ಸಂರಕ್ಷಿಸುವುದು ನಮ್ಮ ಮೊದಲ ಕರ್ತವ್ಯವಾಗಿದೆ. ಆನೆಗಳು ನಾಶವಾಗುತ್ತಿರುವ, ಅವುಗಳ ಆವಾಸ ಕುಗ್ಗುತ್ತಿರುವ ವಿಚಾರವನ್ನು ತಿಳಿದ ಇಬ್ಬರು ಸಿನಿಮಾ ನಿರ್ಮಾಪಕರು 2011ರಲ್ಲಿಯೇ ಜಾಗತಿಕ ಆನೆಗಳ ದಿನ ಆಚರಿಸಲು ಮುಂದಾಗುತ್ತಾರೆ. ಪೆಟ್ರಿಸಿಯಾ ಸಿನ್ಸ್ ಥಾಯ್ಲೆಂಡ್, ಮೈಕೆಲ್ ಕ್ಲಾರ್ಕ್ ಕೆನಡಾ, ಈ ಇಬ್ಬರು ಆನೆ ಪ್ರಿಯರು. ಅದರ ಆಚರಣೆಗೆ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ನಂತರ ಜಗತ್ತಿನ 65 ವನ್ಯಜೀವಿ ಸಂಸ್ಥೆಗಳು ಸೇರಿಕೊಂಡು ಆನೆಗಳ ಸಂರಕ್ಷಣೆಗೋಸ್ಕರ ವಿಶ್ವ ಆನೆಯ ದಿನವನ್ನು ಆಚರಿಸುತ್ತಾ ಬಂದಿವೆ. ಕೆಂಪು ಪುಸ್ತಕದಲ್ಲಿ ದಾಖಲಾಗಿರುವ ಆನೆ ಈಗ ವಿನಾಶದಂಚಿನಲ್ಲಿವೆ. ವಿಶ್ವದ ಎಲ್ಲ ಆನೆಗಳ ಸಂರಕ್ಷಣೆಯೇ ವಿಶ್ವ ಆನೆಗಳ ದಿನದ ಮುಖ್ಯ ಗುರಿಯಾಗಿದೆ. ಆನೆಗಳ ಗಾತ್ರ, ಅಂಗಾಂಗಗಳು ಎಲ್ಲರಲ್ಲೂ ಬೆರಗು ಮೂಡಿಸುತ್ತವೆ. ಆನೆಯ ಸೊಂಡಿಲು, ದಂತ, ಕಾಲು, ಚರ್ಮ, ಬಾಲ, ಕಿವಿ, ಕಣ್ಣು, ಹೀಗೆ ಎಲ್ಲವೂ ನಮ್ಮಲ್ಲಿ ಕುತೂಹಲ ಕೆರಳಿಸುತ್ತವೆ. ಏಷ್ಯಾದ ಆನೆಗಳಿಗಿಂತ ಆಫ್ರಿಕದ ಆನೆಗಳ ಆಕಾರ ಮತ್ತು ಕಿವಿ ದೊಡ್ಡವು. ಆಫ್ರಿಕದ ಗಂಡು ಹೆಣ್ಣು ಎರಡೂ ಆನೆಗಳು ದಂತವನ್ನು ಹೊಂದಿರುತ್ತವೆ. ಆಫ್ರಿಕದ ಆನೆಗೆ ಸೊಂಡಿಲಲ್ಲಿ ಎರಡು ಬೆರಳುಗಳಿದ್ದರೆ ಏಷ್ಯಾದ ಆನೆಗೆ ಒಂದು ಬೆರಳಿದೆ. ಆನೆಗೆ ಸೊಂಡಿಲೇ ದೇಹದ ಪ್ರಮುಖ ಅಂಗ. ಆಹಾರ ತಿನ್ನಲು, ನೀರು ಕುಡಿಯಲು, ತೊಗಟೆ ಸಿಪ್ಪೆ ತೆಗೆಯಲು, ಮರಿಗಳನ್ನು ನೇವರಿಸಲು ಎಲ್ಲದಕ್ಕೂ ಆನೆ ಸೊಂಡಿಲನ್ನೇ ಬಳಸುತ್ತದೆ. ಸ್ನಾನ ಮಾಡಲು, ಮರವನ್ನು ಅಲ್ಲಾಡಿಸಲು, ಸೊಪ್ಪನ್ನು ಹರಿಯಲು, ಹರಿಯನ್ನು ಮುರಿಯಲು ಆನೆಗೆ ಸೊಂಡಿಲೇ ಪ್ರಧಾನ ಅಸ್ತ್ರ. ಆನೆ ತನ್ನ ಸೊಂಡಿಲಲ್ಲಿ 8 ಲೀಟರ್ ನೀರನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ಆನೆ ತನಗೆ ತಾನೇ ಗಾಳಿ ಬೀಸಿಕೊಂಡು ತಂಪಾಗಿ ಇರಿಸಿಕೊಳ್ಳುತ್ತದೆ. ಅದಕ್ಕೆ ಸಹಾಯ ಮಾಡುವುದು ಅಗಲವಾದ ಕಿವಿಗಳು. ಈ ಕಿವಿಗಳು ದೇಹದ ತಾಪವನ್ನು ಸಮತೋಲನ ಮಾಡುತ್ತವೆ. ಆನೆಗಳು ಉಷ್ಣವಲಯದ ಆಸುಪಾಸಿನಲ್ಲಿ ಗುಂಪು ಗುಂಪಾಗಿ ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಹುಲ್ಲುಗಾವಲುಗಳಲ್ಲಿ, ನದಿ ತೀರಗಳಲ್ಲಿ ಅವುಗಳ ವಾಸ. ಅವುಗಳ ಮೈಚರ್ಮ 1-2 ಇಂಚು ದಪ್ಪ ಇರುವುದರಿಂದ ದೇಹಕ್ಕೆ ಬಿಸಿಲು ಹತ್ತಿದರೂ ಕೂಡ ಅದು ಸುಧಾರಿಸಿಕೊಳ್ಳುತ್ತದೆ. ಆನೆ ಬಿಸಿಲಿನಿಂದ ತಂಪುಗೊಳ್ಳಲು ಸದಾ ನೀರಿನಲ್ಲಿರುತ್ತದೆ. ಚರ್ಮಕ್ಕೆ ಆನೆ ಸೊಂಡಿಲಿನ ಮೂಲಕ ಕೆಸರು, ಮಣ್ಣು ಹಾಗೂ ನೀರನ್ನು ಹೊಯ್ದುಕೊಂಡು ತಂಪಾಗಿರಿಸಿಕೊಳ್ಳುತ್ತದೆ. ದೇಹಕ್ಕೆ ಹೋಲಿಸಿದರೆ ಅದರ ಕಣ್ಣುಗಳು ತುಂಬ ಚಿಕ್ಕ ಆಕಾರದಲ್ಲಿರುವೆ. ಆನೆಗಳು ಸದಾ ಹಿಂಡಿನಲ್ಲಿದ್ದರೂ 15 ವರ್ಷಗಳಲ್ಲಿ ಗಂಡಾನೆ ಗುಂಪು ಕಟ್ಟಿಕೊಂಡು ಒಂಟಿಯಾಗಿ ಸಂಗಾತಿಯನ್ನು ಹುಡುಕತೊಡಗುತ್ತದೆ. ಹೆಣ್ಣಿನ ಜೊತೆಗೆ ಸಂಘ ಬೆಳೆಸಿದ ಗಂಡಾನೆ ಗರ್ಭಧರಿಸಿದ ಹೆಣ್ಣಾನೆಯನ್ನು 22 ತಿಂಗಳವರೆಗೆ ಮರಿ ಹಾಕಲು ಸಜ್ಜುಗೊಳಿಸುತ್ತದೆ. ಆನೆ ಮರಿ ಹುಟ್ಟಿದ ತಕ್ಷಣವೇ 1-2 ನಿಮಿಷಗಳಲ್ಲಿ ಎದ್ದು ನಿಲ್ಲುತ್ತದೆ. 1-2 ದಿನಗಳಲ್ಲಿಯೇ ಅದು ಎದ್ದು ಓಡಾಡತೊಡಗುತ್ತದೆ. ಆನೆ ಮರಿ ಹುಟ್ಟಿದಾಗಲೇ 120 ಕೆಜಿ ತೂಕವಿರುತ್ತದೆ. ಆನೆಗಳ ಮರಿಗಳು ತಾಯಿಗಳ ಜೊತೆಗೆ, ಚಿಕ್ಕ ಮಂದಿರ ಜೊತೆಗೆ ಬೆಳೆದು ದೊಡ್ಡವಾಗುತ್ತವೆ. ನಂತರ ಅವು ಸುಮಾರು 15 ವರ್ಷಗಳ ನಂತರ ಗುಂಪನ್ನು ಬಿಟ್ಟು ಸ್ವತಂತ್ರವಾಗುತ್ತವೆ. ಆನೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹೆಗ್ಗುರುತು. ಐರಾವತ, ಗಣೇಶ, ಗಜರಾಜ, ಕರಿ ಮುಂತಾದ ಹೆಸರುಗಳಿಂದ ಆನೆಯನ್ನು ಕರೆಯುತ್ತೇವೆ. ಕರ್ನಾಟಕದಲ್ಲಿ ಆನೆ ಮನೆ ಮಾತಾಗಿದೆ. ದಸರಾ ಹಬ್ಬ ಬಂತು ಎಂದರೆ ಅಂಬಾರಿಗೋಸ್ಕರ ಆನೆಗಳನ್ನು ಸಿಂಗಾರ ಮಾಡಲಾಗುತ್ತದೆ, ಆನೆಗಳನ್ನು ಸಜ್ಜುಗೊಳಿಸಲಾಗುತ್ತದೆ. 100,000-1,000 ಆನೆಗಳು ನಮ್ಮ ದೇಶದಲ್ಲಿವೆ. ಇಡೀ ದೇಶದಲ್ಲಿಯೇ ಕರ್ನಾಟಕ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯವಾಗಿದೆ.
ನಮ್ಮ ರಾಜ್ಯದಲ್ಲಿ ಸುಮಾರು 6,000 ಹೆಚ್ಚು

0: ಆನೆಗಳಿವೆ. ಭದ್ರಾ ಅಭಯಾರಣ್ಯ, ಕೊಡಗು ಜಿಲ್ಲೆ, ಕಬಿನಿ ತೀರ, ನಾಗರಹೊಳೆ, ಬಂಡೀಪುರ, ಗೋಪಾಲಸ್ವಾಮಿ ಬೆಟ್ಟ, ಎಲ್ಲ ಕಡೆ ಆನೆಗಳಿವೆ. ಈ ಎಲ್ಲ ಕಡೆ ಆನೆ ಕಾರಿಡಾರ್ಗಳು ಕೂಡ ಇವೆ. ಆದರೆ ಆನೆ ಕಾರಿಡಾರ್ಗಳು, ಆನೆ ವಾಸವಾಗಿರುವ ಜಾಗಗಳು ದಿನದಿನಕ್ಕೆ ಕುಗ್ಗುತ್ತಿವೆ, ನಾಶವಾಗುತ್ತಿವೆ. ಆನೆಗಳು ದಿಕ್ಕು ತಪ್ಪಿ ಊರುಗಳಿಗೆ ಬರುತ್ತಿವೆ, ತೋಟಗಳಿಗೆ ನುಗ್ಗುತ್ತಿವೆ. ಅವುಗಳಿಗೆ ಆಸರೆ ಕಲ್ಪಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ದುರಂತವೆಂದರೆ ಆನೆಗಳಿಗೆ ಹಲ್ಲು ಉದುರಿದರೆ ಸಾಕು, ಅವು ಆಹಾರದ ಸೇವನೆಯನ್ನು ಬಿಟ್ಟುಬಿಡುತ್ತವೆ. ಅಲ್ಲಿಗೆ ಆನೆಗಳಿಗೆ ಸಾವು ಸಮೀಪವಾಯಿತೆಂದೇ ಅರ್ಥ. ಬದುಕಿರುವವರೆಗೆ ಆನೆ ನಡೆದದ್ದೇ ಹಾದಿ. ಆ ಹಾದಿಯನ್ನು ಮನುಷ್ಯ ಮಾತ್ರ ಮರೆಯಬಾರದು. ಆನೆಗಳನ್ನು ಕಾಪಾಡಬೇಕು. ಆನೆಗಳು ಜೀವಂತವಾಗಿದ್ದಾಗ ಅವುಗಳ ಆವಾಸವನ್ನು ನಾವು ರಕ್ಷಣೆ ಮಾಡಿ ಅವುಗಳಿಗೋಸ್ಕರ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ಕಾಡಿನಲ್ಲಿ ವ್ಯವಸ್ಥೆ ಮಾಡಿಕೊಡಬೇಕು. ಆಗ ಅಪಾರ ಪರಿಸರ ಸುಸ್ಥಿರವಾಗಿರುತ್ತದೆ. ಕಾಡಿನಲ್ಲಿ ಒಂದು ಆನೆ ಇದ್ದರೆ ಸಾಕು, ಇಡೀ ಪರಿಸರವೇ ಸುಸ್ಥಿರವಾಗಿರುತ್ತದೆ. ಆನೆ ಕಾರಿಡಾರ್ಗಳಲ್ಲಿ ಅಥವಾ ಆನೆಯ ಓಣಿಗಳಲ್ಲಿ ಹುಲಿ, ಚಿರತೆ, ಸಿಂಹದಂಥ ವನ್ಯ ಮೃಗಗಳು ಕೂಡ ವಾಸವಾಗಿರುತ್ತವೆ. ಆನೆ ಒಂದು ಪ್ರಮುಖವಾಗಿರುವ ಪ್ರಾಣಿ. ಆ ಪ್ರಾಣಿಯ ರಕ್ಷಣೆ ಮನುಷ್ಯನ ಅತಿ ಮುಖ್ಯವಾದ ಹೊಣೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

0: ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಹುಚ್ಚ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಗೋಣ. ಹುಡುಗಿರೋ ಹುಡುಗಿರೋ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ ಗುರು ಕಿರಣ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 2001 ತೆರೆ ಕಂಡಿರುವಂತ ವರ್ಷ. ಇದು ಕಿಚ್ಚ ಸುದೀಪ್ ಅವರ ಒಂದು ನಟನೆ, ಹಾಗೆ ಅವರದೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೇಳಿ ಆನಂದಿಸಿ. ಅದುವೇ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ಕೋರುತ್ತಾ ಇದೀಗ ಹುಡುಗಿರು ಹುಡುಗಿರು ಎನ್ನುವಂತ ಒಂದು ಗೀತೆ ಅತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: quiero.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಿಚ್ಚ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಮೇಘಕ್ಕೆ ಮೇಘ ಎನ್ನುವಂತಹ ಒಂದು ಮಧುರವಾದಂತ ಗೀತೆಯನ್ನ ಹರಿಹರನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಸುದೀಪ್ ಹಾಗೂ ಶ್ವೇತಾ ಅವರ ಒಂದು ನಟನೆ. ಇದು 2003 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಶ್ರೋತೃ ಬಾಂಧವರೇ, ಇಂದು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ.

ಸುದ್ದಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ವಿಷ್ಣುವರ್ಧನ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಎದೆಯೊಳಗೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ, ಇದು ನಾಗೇಂದ್ರ ಪ್ರಸಾದ್ ಅವರ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಥ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರದೇ ಆದಂಥ ಒಂದಿಷ್ಟು ಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಗೀತೆಯನ್ನು ಹಾಡಿದಂಥ ಗಾಯಕರು ರಾಜೇಶ್ ಕೃಷ್ಣನ್. ಈ ಪ್ರೀತಿ ಒಂಥರ ಎನ್ನುವಂಥ ಒಂದು ಸುಂದರವಾದಂಥ ಗೀತೆ ಇದು. ಕವಿರಾಜ್ ಬರೆದಿರುವಂಥ ಒಂದು ಗೀತೆ, ಗುರುಕಿರಣ್ ಸಂಗೀತ ನೀಡಿರುವಂತಹ ಒಂದು ಗೀತೆ ಇದು. 2003 ತೆರೆ ಕಂಡಿರುವಂಥ ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಇಂದು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಇಂದ್ರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ರಾಜಾ ನಿನ್ನಾಣೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ, ಇದು ಕೆ ಕವಿರಾಜ್ ಬರೆದಿರುವಂತಹ ಒಂದು ಗೀತೆ, ವಿ ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ. ಹಾಗೆ ಈ ಒಂದು ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಮುಸ್ಸಂಜೆಯ ಮಾತು ಎನ್ನುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ ಏನಾಗಲಿ ಎನ್ನುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಇದು ಕಿಚ್ಚ ಸುದೀಪ್ ಹಾಗೂ ರಮ್ಯಾ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಕಿಚ್ಚ ಸುದೀಪ್ ಹುಟ್ಟು ಹಬ್ಬದ ಪ್ರಯುಕ್ತ ಈ ಒಂದು ಗೀತೆ ಇದೀಗ ನಿಮಗಾಗಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂಥ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಮೈ ಆಟೋಗ್ರಾಫಿ ಚಿತ್ರದ ಒಂದು ಗೀತೆಯತ್ತ ಸಾಗೋಣ. ಸವಿ ಸವಿ ನೆನಪು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಹರಿಹರನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ಭರದ್ವಾಜ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಿಚ್ಚ ಸುದೀಪ್ ಅವರ ಒಂದು ನಟನೆ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ವಿಷ್ಣುವರ್ಧನ ಎನ್ನುವಂತ ಒಂದು ಚಿತ್ರದ ದೃಶ್ಯದ ಮಾತುಗಳನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಅದುವೇ ನಮ್ಮ ಕಿಚ್ಚ ಸುದೀಪ್ ಅವರ ಒಂದಿಷ್ಟು ಮಾತುಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ದೃಶ್ಯದ ಮಾತುಗಳತ್ತ ಸಾಗೋಣ.
1: ಹಲೋ ಹಲೋ ಹಲೋ ಹಲೋ, ಯಾರು?
2: ಅಲ್ಲ ಸರ್, ನೀವೇ ನನಗೆ ಫೋನ್ ಮಾಡಿಬಿಟ್ಟು ನಾನು ಯಾರು ಅಂತ ಆದ್ರೆ ಸರಿ ಅಲ್ಲ ಸರ್.
1: ಇದು 9916202429 ತಾನೇ?
2: ಹೌದಾ ಸರ್? ನಮ್ಮ ಅಪ್ಪನಾಣೆಗೂ ನಂಬರ್ ಏನು ಅಂತ ನಂಗೆ ಗೊತ್ತಿಲ್ಲ ಸರ್.
1: ಫೋನ್ ಅಲ್ಲಿ ಮಾತಾಡ್ತಾ ಇದೀಯಾ, ನಂಬರ್ ಗೊತ್ತಿಲ್ವಾ?
2: ಫೋನ್ ನಂದಲ್ವಲ್ಲ ಬಾಸ್.
1: ಏಯ್, ಆ ಫೋನ್ ನಂದು.
2: ಅದಕ್ಕೆ ಏನೀಗ?
1: ಏಯ್, ನಿನ್ನ ಹತ್ರ ಇರೋ ಫೋನ್ ಓನರ್ ಮಾತಾಡ್ತಾ ಇದ್ದೀನಿ.
2: ಓನರ ಸರ್? ನೋಕಿ ಕಂಪ್ನಿ ಓನರ ನೀವು ಮಾತಾಡ್ತಾ ಇರೋದು? ಸರ್, ನನಗೂ ಒಂದು 50% ಅಲ್ಲಿ ಒಂದೇ ಹ್ಯಾಂಡ್ಸೆಟ್ ಕೊಡಿ ಸರ್. ನಾನು ಸ್ವಲ್ಪ ಏನಾದರೂ ಅದೇ.
1: ಕಿಂಡಲ್ ಬೇಡ, ನಾನು ಆದಿಶೇಷ, ಬ್ಯಾಂಗ್ಲೂರ್ ಆದಿಶೇಷ ಮಾತಾಡ್ತಾ ಇದ್ದೀನಿ.
2: ಆದಿ ಸರ್? ಆದಿ ಅಂದ್ರೆ ಅದೇ 20 ಮಾಡ್ರು ಲೆಕ್ಕದರ ಸ್ಕಿಟ್ಟ ಪಡ್ತಾರಲ್ಲ ಆದಿನ?
1: ಅದೇ ಅದೇ ಆದಿಶೇಷ.
3: ನಮಸ್ಕಾರ ಸರ್.
1: ಅದು ನನ್ನ ಫೋನ್ ಅಂತ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಿದ್ಯಾ? ಮೊದಲು ಅದನ್ನ ನಾನು ತಂದು ಕೊಟ್ಬಿಡು, ನಿನ್ನ ಕ್ಷಮಿಸ್ಬಿಡ್ತೀನಿ.
2: ಅಯ್ಯೋ ಸರ್, ಎಷ್ಟು ದೊಡ್ಡದು ಸರ್ ನಿಮ್ದು ಮನ್ಸು. ಒಂದ್ ಕೆಲಸ ಮಾಡಿ, ಕ್ಷಮಿಸದೆ ಆದ್ರೆ ಫೋನ್ ಎಲ್ಲ ಕ್ಷಮಿಸ್ಬಿಡಿ ಸರ್. ನೆಟ್ವರ್ಕ್ ಚೆನ್ನಾಗಿದೆ, ನಾನು ಅಲ್ಲಿ ಬರೋದು, ನನ್ನ ನೆಟ್ವರ್ಕ್ ಹಾಳಾಗೋದು ಯಾಕೆ ಹೇಳಿ? ಬಿಟ್ಬಿಡಿ. ಇಡ್ಲ ಸರ್? ಹೇಳಿ ಸರ್.
1: ನನ್ 50 lakh rupees ನ ನುಂಗ್ ಹಾಕ್ಬಿಟ್ಟಿದ್ಯಾ ನೀನು?
2: ಅದನ್ನು ಬಿಟ್ಟಾಕಿ ಬಾಸ್, ಚಿಕ್ಕ ಮಾಟ್ರು ನೀವ್. ಏನ್ ಒಳ್ಳೆ
1: ಮರ್ಯಾದೆಯಾಗಿ ನನ್ ಫೋನ್ 50 lakh rupees ಎರಡು ನಂಗೆ ತಂದು ಕೊಟ್ರಿ ಸರಿ. ಇಲ್ಲಾಂದ್ರೆ?
2: ಇಲ್ಲಾಂದ್ರೆ ಏನ್ ಬಾಸ್?
1: ನನ್ ಕಣ್ಣು ಕಾಣಿಸ್ಕೊತಿಲ್ಲ ಅನ್ನೋ ಧೈರ್ಯದ ಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ನಿನ್ನ ಕಂಡು ಹಿಡಿದೆ ಅನ್ಕೋ
2: ಸರ್. ಸುಮ್ನೆ ಯಾಕೆ ಎರ್ಚಾಡ್ತಾ ಇದೀರ? ನಾನಾಗೆ ನಿಮಗ್ ತಂದು ಕೊಡೋ ತನಕ ನೀವೇನು ಕಿತ್ಕೊಳಕ್ ಆಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ, ಇದು ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋ ಆಟ ಅಲ್ಲ, ಕಣ್ಗುಡ್ಡೆ ಕಿತ್ತಿ ಆಟ ಆಡೋ ಆಟ.
1: ನಾನ್ ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ.
2: ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿದ್ರಲ್ಲ, ನೀನ್ ಯಾರು ಅಂತ ನನಗ್ ಗೊತ್ತೋ? ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ
1: ನೀನು ಗನ್ಸೆ ಆದ್ರೆ ನನ್ನ ಎದುರ್ಗ್ ಬಾರೋ.
2: ಅಪ್ಪ ನನ್ ಗಂಡ್ಸಲ್ಲಪ್ಪ, ಸುಮ್ನೆ ಟೆನ್ಷನ್ ಯಾಕೆ? ನಿನ್ನ ಹತ್ರ ಬರೋದು, ನಾವ್ ಅದೇ ತಿನ್ನೋದು. ನೀನ್ ಗಂಡ್ಸ್ತಾನೆ ಅಲ್ವಾ? ನಾನ್ ಯಾರು ಅಂತ ಕಂಡಿಡಿ, ಫೋನ್ ತಗೊಂಡೋಗು.
1: ಯಾರೋ ನೀನು, ನಿನಗೂ ನನಗೂ ಏನ್ ಸಂಬಂಧ? ಓಕೆ, ನೀನು ಯಾರಾದ್ರೂ ಆಗಿರು, ನನಗೆ ನನ್ನ ಫೋನ್ ಬೇಕು. ನಿನಗೇನು ಬೇಕು?
2: ಈಗ ನನಗೇನ್ ಬೇಕೋ ನೀನ್ ಮಾಡ್ತೀಯ?
1: ಮಾಡ್ತೀನಿ, ಹೇಳು.
2: ನಾಳೆ ಮಧ್ಯಾಹ್ನ 12 ಗಂಟೆಗೆ.
1: 12 ಗಂಟೆಗೆ
2: ವಿಧಾನಸೌಧದ ಮುಂದೆ?
1: ವಿಧಾನಸೌಧದ ಮುಂದೆ ಹೈಕೋರ್ಟ್ ಇದೆ.
2: ವಿಧಾನಸೌಧ ಹೈಕೋರ್ಟ್ ಮಧ್ಯದಲ್ಲಿ ಏನಿದ್ಯೋ?
1: ವಿಧಾನಸೌಧ ಹೈಕೋರ್ಟ್ ಮಧ್ಯೆ ಪಬ್ಲಿಕ್ ರೋಡ್ ತಾನೇ ಇರೋದು?
2: ಆ ರೋಡ್ ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪಬ್ಲಿಕ್ ಮುಂದೆ ಬಟ್ಟೆ ಎಲ್ಲ ಬಿಚ್ಕೊಂಡು ನೀನ್ ನಿಂತ್ಕೋಬೇಕು. ನಿನ್ ಗಂಡ್ಸೋದ ತೋರ್ಸ್ಬೇಕಲ್ಲ. ಆಗತ್ತಾ? ಆಗಲ್ಲ ತಾನೇ. ಮುಚ್ಕೊಂಡು ಫೋನ್ ಇಕ್ಕೋ.
4: ಆದಿ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ ನಂಬರ್ ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ
1: ಅದ್ರ ಬದಲು ನನ್ನ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಬಿಡು. ಜೊತೆಲಿ ಅಣ್ಣನಾಗ ಹುಟ್ಟುದಕ್ಕೆ ಸಾರ್ಥಕ ಆಗುತ್ತೆ. ಆ ನಂಬರ್ ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ ನಮಗ್ ನಾವೇ ನೇಣು ಹಾಕೊಂಡಂಗೆ, ಕೊನೆ ತನಕ ಅವನ ಕಂಡಿಡಿಯೋಕೆ ಆಗಲ್ಲ.
4: ಅದೇನೋ ಸರಿ, ಆದ್ರೆ ಅವನು ಸಿಕ್ಕಿದ್ದೆ ಸಾಕು, ಬಂದಿದ್ದೆ ಲಾಭ ಅಂತ ಸಿಮ್ ಕಾರ್ಡ್ ತೆಗೆದು ಬಿಟ್ರೆ?
1: ಇವನು ಮಾತಾಡಿದ್ನ ಕೇಳಿಸ್ಕೊಂಡಿಯೋ ಇಲ್ವೋ? ಇವನು ಓಡೋ ಜಾತಿ ಅಲ್ಲ, ಕಾಡೋ ಜಾತಿ.
4: ಅದನ್ನೇ ಹೇಳ್ತಾ ಇದ್ದೀನಿ, ನಮ್ ಮೊಬೈಲು ಅವನ ಹತ್ರ ಇದೆ, ನಾವು ನಂಬರ್ ಡಿಸ್ಕನೆಕ್ಟ್ ಮಾಡಿಸಲ್ಲ, ಅವನು ಸಿಮ್ ಬಿಸಾಕಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ
1: ಹಾಗಂತ ಹೆದರ್ಕೊಂಡು ಓಡೋಗು ಅಂತೀಯ? ವಿಧಾನಸೌಧದ ಮುಂದೆ ಬಟ್ಟೆ ಇಲ್ದೆ ನಿಂತ್ಕೋ ಅಂತಾನವನು. ಅವನ್ ಅಂದಿದ್ದು ಒಂದೊಂದು ಮಾತುಗೂ ಉತ್ತರ ಕೊಟ್ಟು ಅವನ ಕತ್ತಿರ್ಸಾಕ್ಲಿಲ್ಲ ಅಂದ್ರೆ ಅವನ್ ಹೇಳ್ದಂಗೆ ನಾನು ಕನ್ಸೆ ಅಲ್ಲ.
4: ಮತ್ತೇನ್ ಮಾಡೋದು?
1: ಒಂದ್ಸಲ ರುಚಿ ನೋಡಿದ್ಬೇಕು ಮತ್ ಬರ್ಲೇಬೇಕು.
0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂಥ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಹುಬ್ಬಳ್ಳಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇನ್ನೂ ಯಾಕ ಬರಲಿಲ್ಲವ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನ ಆದರ್ಶ ಆದಿತ್ಯ ಶಮಿತಾ ಮಲ್ನಾಡ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ದಾರಾ ಬೇಂದ್ರೆ ಅವರ ಒಂದು ಗೀತೆಯನ್ನ ಕೇಳೋಣ. ಎ ಆರ್ ಹೇಮಂತ್ ಅವರ ಒಂದು ಮಧುರವಾದಂತ ಸಂಗೀತ ನಿರ್ದೇಶನ. ಇದು ಕಿಚ್ಚ ಸುದೀಪ್ ಅವರ ಒಂದು ನಟನೆಯ ಚಿತ್ರ. ಇದು 2006 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹುಬ್ಬಳ್ಳಿ ಎನ್ನುವಂತಹ ಒಂದು ಚಿತ್ರದ ಸುದೀಪ್ ಅವರ ಒಂದು ದೃಶ್ಯದ ಕೆಲವೊಂದು ಮಾತುಗಳನ್ನ ನಮ್ಮ ಈ ಒಂದು ವಾಹಿನಿಯಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ದೃಶ್ಯದ ಮಾತುಗಳನ್ನ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
5: ಸರ್, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ. ಕೀಪ್ ಇಟ್.
6: ಸರ್, ಟೀ ಹೇಳಿ.
5: ಅಜಯ್ ಕುಮಾರ್ ಹಿಯೋ.
7: ಅಜಯ್, IG ಹಿರೇಮಠ್ ಹಿಯರ್.
5: ಸರ್,
7: ಕಾಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ, ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ.
5: ಈಗಲೇ ಹೊರಟೆ ಸರ್. ಸುಶೀಲ್
8: ಸರ್,
5: ಹೇಳಿರಿ.
9: ಸರ ಸರ, ಗಾಡಿ ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ಸರ್?
5: ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ ಅಂತ ಬನ್ನಿ.
8: ಅಲ್ಲ ಸರ್, ಅಲ್ಲಿ ಕಮ್ಯುನಿಪೇಟಲ್ಲಿ ಗಲಾಟೆ ನಡೀತಾ ಇದೆ. ನೀವು
5: ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳ್ಬೇಕು, ಹೊಟ್ಟೆ ಹಸಿದಾಗ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು?
8: ಒಂದೂವರೆ ಸರ್.
5: ಹ್ಮ್, ಊಟ ಮಾಡೋ ಟೈಮ್ ತಾನೆ. ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರಯ್ಯ, ಬನ್ನಿ.
8: ಎರಡು ಬಿರಿಯಾನಿ
5: ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಆಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ.
8: ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್.
5: ನಾಲ್ಕು ಬಿರಿಯಾನಿ.
8: ಸರಿ ಸರ್, ನಾಲ್ಕು ಬಿರಿಯಾನಿ
5: ಕೂತ್ಕೊಳ್ಳಿ. ಮೊದ್ಲಲ್ಲಿ ಇಡು. ಅದ್ಯಾಕೆ ಹರಳೆಣ್ಣೆ ಕೊಡ್ದಂಗಿದೆ ಮಕ್ಕ? ತಿನ್ನಿ, ಬಿಸಿ ಇರ್ಬೇಕಾರೆ.
9: ಏನು ಶಿವ ಇದ?
10: ಸುಮ್ಮನೆ ತಿನ್ನು ಮಾರ, ಯಾಕೆ ತಲೆ ತಿಂತಿ?
5: ಹ್ಮ್, ಚೆನ್ನಾಗಿದಲ್ಲ.
10: ಹ್ಞೂನ್ರಿ ಸಾಹೇಬ್ರ.
5: ಹ್ಮ್, ಇಲ್ಲಿ ತಲೆಮಾಂಸ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಿನ್ನಿ ತಿನ್ರಿ, ನಮ್ ಡಿಪಾರ್ಟ್ಮೆಂಟ್ ತುಂಬಾ ಜನಕ್ಕೆ ಅದೊಂದೇ ಕಮ್ಮಿ ಇರೋದು. ಕಬಾಲೆ
10: ಸರ್,
5: ಎರಡು ತಲೆಮಾಂಸ ತಗೋ
10: ಸಾಹೇಬ್ರಿಗೆ. ಎರಡು ತಲೆಮಾಂಸ.
7: ಕಮರಿಪೇಟೆಲ್ ಗಲಾಟೆ ನಡೀತಾ ಇದೆ. ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗ್ ಬನ್ನಿ, ಲೈನಿಗ್ ಬನ್ನಿ. ಅಜಯ್ ಕುಮಾರ್ ಸರ್ನಾಯಕ್, ಐ ರಿಪೀಟ್, ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗ್ ಬನ್ನಿ.
5: ರಿಸೀವಿಂಗ್. ಟ್ರಾಫಿಕ್ ಜಾಮ್ ಆಗಿದೆ, ಅಂದ್ರೆ ಹೋಗ್ತಾ ಇದ್ರಿ. ಓವರ್ ಅಂಡ್ ಔಟ್. ನೀತಿನಿ
8: ಸರ್, ಸರ್, ಸರ್, ಕಮರಿಪೇಟೆಗೆ ಬಂದಾಯ್ತು.
11: ಎಲ್ಲ ಮುಗೀತಲ್ಲ, ಬಂದ್ರು ನೋಡ ಸಿನಿಮಾದವ್ರ ತರ.
5: ಪೊಲೀಸ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟ್ ಆಗಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು, ಲಾಕಪ್, ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ, ಶಾಂತ ಮುಲ್ಗಿದಾರಲ್ಲ. ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್.
11: ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ.
5: ಹಾಕೊಳ್ಳಿ. ಈ ನನ್ ಮಕ್ಕಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರ?
11: ಈಗ ನೋಡ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ.
5: ಪುಟ್ಟಪ್ಪ, ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ.
11: ಮತ್ತಿನ್ನೇನ್ರಿ, ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣಾನಾದ್ರೂ ಉಳಿಸ್ಬೋದಿತ್ತ.
5: ಈಗ ಒಂದ್ ಸೆಕೆಂಡ್ ಮುಂಚೆ ನಾನ್ ನಿನ್ನ ಕಪಾಳಕ್ಕೆ ಹೊಡಿತೀನಿ ಅಂತ ನಿನಗೆ ಗೊತ್ತಿತ್ತ? ಇಲ್ಲಲ್ಲ, ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯ ಕೊಲೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಿನ್ ಕನ್ಸ ಬೀಳುತ್ತೆ ನಮ್ಗೆ?
0: ಅಷ್ಟಿಕರಲ್ಲ ಯಾರು? ಬಾ ಮುಂದೆ ಬಾ ನೋಡ. ಬಿದ್ದಿರೋರಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರಂತ? ಒಬ್ಬೊಬ್ಬರ ಮೇಲೆ ಹತ್ತತ್ತು ಕೇಸ್ ಇದೆ, ಬದುಕಿದ್ರೆ ನೀವು ನೂರಾರು ಕೇಸ್ ಆಗ್ತಾಯ್ತು. ನೀವುಗಳೇನ್ ಸಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ, ಕೆಲ್ಸಕ್ಕೆ ಹೋಗೋರು ಕೆಲ್ಸ ಎಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರಾ ಮೈ ಮರೆತು? ರಸ್ತೆಲ್ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸೋದು ನೋಡ್ತೀರಾ, ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ? ನಾಳೆ ನಿಮ್ಮನೆಯವ್ರಿಗೆ ಏನಾರಾದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನ್ ಕೆಲಸ ಇಲ್ವಲ್ಲ. ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣನೋ ಹಾಗೆ ಎಲ್ಲದೂ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಬಿಡ್ತೀರಾ. ಸುಶೀಲ್
12: ಸರ್,
5: ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು.
12: ಎಸ್ ಸರ್.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಹುಟ್ಟಿದ ದಿವಸದ ಪ್ರಯುಕ್ತ ಇಂದಿನ ನಮ್ಮ ಒಂದು ವಾಹಿನಿಯಲ್ಲಿ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ದಮ್ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಸವಾಲಿಗು ಕವಾಲಿಗು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಶಂಕರ್ ಮಹಾದೇವನ್ ಅವರ ಒಂದು ಕಂಠಸಿರಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತ ಒಂದು ಗೀತೆ. ಕುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 2002 ತೆರೆ ಕಂಡಿರುವಂತಹ ವರ್ಷ. ಇದು ಕಿಚ್ಚ ಸುದೀಪ್ ಹಾಗೂ ರಕ್ಷಿತಾ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ವಿಷ್ಣುವರ್ಧನ ಚಿತ್ರದ ಒಂದು ಕಿಚ್ಚ ಸುದೀಪ್ ಅವರ ಒಂದು ದೃಶ್ಯದ ಮಾತುಗಳನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮತಾ ಇದೆ ನಮ್ಮ ರೇಡಿಯೋ ಶಿವಮೊಗ್ಗ.
1: ಯಾಕೆ ನಮ್ಮನ್ನ ನೋಡಿ ಓಡ್ತಿದ್ದೀರಾ?
2: ಓಯ್, ಮಾತಾಡ್ದೆ ಯಾಕೋ ನಿಂತಿದ್ದೀರಾ? ಬಾಯ್ ಬಿಡ್ರೊ, ಮೂಗ್ರೆನ್ರೋ ನೀವು? ನಾವು ಅಂಗವಿಕಲರು, ನಮಗೆ ಮಾತನಾಡಲು ಬರುವುದಿಲ್ಲ ಮತ್ತು ಕೇಳಿಸುವುದಿಲ್ಲ. ಈ ಕಾರ್ಡ್ ಅನ್ನು ಕರ್ನಾಟಕ ಮೆಡಿಕಲ್ ಸೊಸೈಟಿ ನೀಡಲಾಗಿದ್ದು, ಇದನ್ನು ಓದಿದವರು ತಮ್ಮ ಕೈಲಾದ ಸಹಾಯ ಮಾಡಬೇಕೆಂದು. ಅದೇ, ಇವರು ಮೈಕು ಸ್ಪೀಕರ್ ಎರಡು ಔಟು.
3: ನಿಮ್ ಜಿಪ್ ಓಪನ್ ಆಗಿತ್ರಿ ಸರ. ಮಾಣಿಕ್ಯ ಬೇಡ ಮುಪ್ಪಲಾಲ ಎತ್ತಿ ಮದಾಲ ಸಂಬಂಧ ಮಾಡಿದ್ದೆ
4: ನೋಡಿದ್ದೆ ಸರ್. ನಾನು ಅಲ್ಲಿ ದೇವ್ರ ಪ್ರತ್ಯಕ್ಷ ಆಗಕ್ಕೂ ಇವಾಗ ಬಾಯ್ ಬಂದ್ಬಿಡುತ್ತೆ ಸರ್. ಅಯ್ಯೋ, ಇವ್ರ ಬಾಯ್ ದೇವ್ರ ಬಿಟ್ಟರಲ್ಲ ಸರ್, ನೀವು ಬಾಯ್ ಬಂದ್ಬಿಡಿದಾರ? ಬಾಯ್ ಬಂದ್ಬಿಡ್ತಾರ?
1: ಸುಮ್ನೆ
4: ಬಾಯ್ ಬಂದ್ಬಿಡಿದ್ರೆ
1: ಸುಳ್ಳು ಯಾಕ್ರೋ ಹೇಳಿದ್ರೆ?
3: ಫಸ್ಟ್ ಟೈಮ್ ನಾನು ಕೊಲೆ ಮಾಡಿದ್ ನೋಡಿದ್ರಿ, ಎಲ್ಲ ನನ್ನನ್ನು ಕೊಂದು ಬಿಡ್ತೀರಿ ಅಂತ ಸುಳ್ಳು ಹೇಳಿದ್ರಿ. ದಯವಿಟ್ಟು ಕ್ಷಮಿಸ್ರಿ ಸರ. ನನ್ನ ಹೆಸರು ಶಾಸ್ತ್ರಿ, ನಮ್ಮ ತಂದೆ ಹೆಸರು ಸಿದ್ಧಾ ಶಾಸ್ತ್ರಿ, ಅವ್ರ ತಂದೆ ಸಿದ್ಧ ರೂಢ ಶಾಸ್ತ್ರಿ, ಅವ್ರು ನಾನು ಹುಟ್ಟಕ್ಕಿಂತ ಮುಂಚೆ ಸತ್ರಿ. ನನ್ನ ಅದೃಷ್ಟ ಸರ್ ಇಲ್ರಿ. ಆಮೇಲೆ ನನ್ನ ಪ್ರೊಫೆಷನ್ ಜ್ಯೋತಿಷ್ ಹೇಳುಗ್ರಿ, ನಮ್ಮನ್ ಕೊಂದ್ರೆ ಬ್ರಹ್ಮ ಹತ್ಯೆ ದೋಷ ಬರ್ತೈತ್ಲೆ ಹೇಳು. ನಾನು ಒಳ್ಳೆ ಶನಿ ನೋಡ್ರಿ ಬಂದಿತ್ತಿಲ್ಲೆ.
2: ಯಾರು ನೋಡಿ ಶನಿ ಅಂತಿದ್ದೆ?
3: ಶನಿ ನಾನು ನೀವಲ್ರಿ, ನಾನು ಇವನ್ ಶುಕ್ರರಿ.
4: ಒಂಥರ ಗಜನಿ ಇದ್ದಂಗೆ ಸರ್. ಅಲ್ಲಿ ಏನ್ ನಡೀತು ಅನ್ನೋದನ್ನು ಮರ್ತೋಗ್ಬಿಡ್ತು ಸರ್. ನನಗೆ ಕಣ್ಣು ಕಳಿಸ್ತಾರೆ ಸರ್, ಬಿಟ್ಬಿಡಿ ಸರ್.
1: ನಾನು ನಿನ್ನ ಎಲ್ಲೂ ನೋಡ್ದಾಗಿದೆ.
4: ಹೌದಾ? ನನಗೆ ನಂಬ್ಕೊಂಡ್ಬಿಡ್ತಾರೆ ಸರ್.
1: ನಿನ್ನ ನೋಡಿದ್ರೆ ನನಗೆ ಕನೆಕ್ಷನ್ ಇರೋ
2: ಆದಿ ಕೊಡ್ಬೇಕಾ?
1: ನೀನು
2: ಆದಿ ACP ಲೈನಲ್ಲಿ ಇದ್ದಾನೆ. ನೀನು ಕಳೆದೋಗಿರೋ ಮೊಬೈಲ್ಗೆ ಫೋನ್ ಮಾಡ್ಬೇಕಂತೆ.
1: ACP ಸಿಟಿಲಿರೋ ದೊಡ್ಡ ಮೊಬೈಲ್ ಕಳ್ಳರನ್ನೆಲ್ಲ ಕರ್ಸಿದ್ದೀನಿ. ಇವ್ರಿಗೆ ಒಂದು 500 ಜನ ಮೊಬೈಲ್ ಕಳ್ಳರು ಗೊತ್ತು. ಅವರಲ್ಲಿ ಯಾರಾದರೂ ಒಬ್ರು ಅವನ ವಾಯ್ಸ್ನ ರೆಕಗ್ನೈಸ್ ಮಾಡಿದ್ರೆ ಅವನ ಆಟ ಮುಗೀತು. ಗುಡ್, ಈಗಲೇ ನನ್ನ ಮೊಬೈಲ್ ಕಾಲ್ ಮಾಡ್ತಿದ್ದೆ.
3: ಏನು ಮಾಡೋದು?
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
6: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಒಂದ್ ದಿವಸ ಅವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು. ನಾ ಕುತ್ಕೊಂಡ್ ಕೇಳ್ತಾ ಇದ್ದೆ, ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು. ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕ್ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು. ನಂಗ್ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆ ಅನ್ನೋ ಗಂಡ್ಸರ್ಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು. ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೇ, ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ ರೊಮ್ಯಾನ್ಸ್ ನಡೀತೆ?
1: ಹಾ, ನಿಂಗ್ ಗೊತ್ತು ಅಂತ ಹೇಳದ್ ಮೇಲೂ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ನ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು, ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?

ಪ್ರಿಯೆ, ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೆ, ಸಹಜ ಸುಂದರಿ ಎನ್ನಲೆ, ಪ್ರೇಮ ಚಕೋರಿ ಎನ್ನಲೆ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ದಾಗ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರವಾಗಲಿದೆ. ಈ ನಾಟಕದ ಹೆಸರು ಮಾತುಗಾರ ಮಲ್ಲಣ್ಣ. ಈ ನಾಟಕವನ್ನು MS ರವಿಗೌಡ ಅವರು ಬರೆದಿದ್ದಾರೆ. ಇದಕ್ಕೆ ಸಂಗೀತ MS ಮಾರುತಿ ಅವರದ್ದು. ಕೇಳಿ ನಾಟಕ ಮಾತುಗಾರ ಮಲ್ಲಣ್ಣ.

0: ಸಾಕಪ್ಪ ಸಾಕು, ಈ ಗೌರ್ಮೆಂಟ್ ಬಸ್ಸೊಂದು ಸಾವಾಸನೂ ಸಾಕು, ಈ ಗೌರ್ಮೆಂಟ್ನವ್ರ ಸಾವಾಸನೂ ಸಾಕು. ಅಲ್ಲ, ಬೆಂಗಳೂರಿಂದ ಮಂಡ್ಯಕ್ಕೆ ಬಸ್ ಬರೋಕ್ಕೆ 1.5 ಗಂಟೆ ಟೈಮ್ ಹಿಡಿಯುತ್ತದೆ. ಈ ಅಕ್ಕುಟ್ಟೋದ್ ಬಸ್ಸು ತಕ್ಕ ಬಂದು 5-6 ಗಂಟೆ ಬಿಟ್ಟವನಲ್ಲ, ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬರೋದಕ್ಕೆ ಒಂದ್ ಕಟ್ ಬೀಡಿ ತಕ್ಕಂದು ಸೇತ್ಕನ ಅಡ್ಕ ಬಂದ್ಬಿಟ್ಟಿದ್ರು ಬಸ್ಸು ಮುಂದಾಗ ನಾನೇ ಮಂಡ್ಯಕ್ಕೆ ಸೇರ್ಕೊಂಡಿ. ಸಾಕನಪ್ಪ ಸಾಕು.
1: ಓಹೋ, ಏನ್ ಮಲಣೋ, ಏನ್ ಒಬ್ನೇ ಬರ್ತಾ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ.
0: ಓ ಬಲ ಕಲ್ಲಣ್ಣ, ಬೆಂಗಳೂರಿಗೆ ಹೋಗಿದ್ದಿ ಕಣ. ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತದಕ್ಕಂದ್ಲ ಪುಣ್ಯಾತ್ಮ ಸಂದಕ್ಕೆ ತಗೊಂಡ್ ಬಿಟ್ಟವನೆ. ಬೇಡಕ್ಕಂದ್ಲ, ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತು ಬಾರದಕ್ಕಲ್ಲ.
1: ಯಾಕೆ, ಬಸ್ ಕಿಸ್ ಕೆಟ್ಟಾಗಿತ್ತ?
0: ಯಾವ ಮಣ್ಣು ವಿಲಕ್ಕಂದ್ಲ, ಒಂದ್ ಕೆಲ್ಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರು ಕಡೆಗಳೆಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ, ಏನಾಗೋಯ್ತು? ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡದ್ ಕೂತಿತ್ತು. ಆ ಮುಂಡತ್ತದೋ ವಸ್ತೇನೋ ಬಸ್ ಕತ್ತಿದ್ದು. ಆ ಡ್ರೈವರ್ ಬಸ್ ಬಿಡ್ದೇ ನೋಡ್ತಾ ಕೂತಿದ್ನಕ್ಕಂದ್ಲ. ಸರಿ, ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ? ಚನ್ನಪಟ್ಟಣ ತವ ಡ್ರೈವರು ಹೋಟ್ಲುತಕ್ಕೆ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳದ್ನ, ನೋಡ್ರಯ್ಯ 15-20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕಡೋರು ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅನ್ಬಿಟ್ಟು ಕಂಡಕ್ಟ್ರ ಕರ್ಕಂದು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕ್ಕಂದ್ಲ. ಸರಿ, ದಡ್ ಮುಂಡ ತುದ್ದು ಎದ್ ಬರೋಕಿಲ್ಲ ನಮ್ಮ ಜೊತೆಲಿ. ಇವನೇನ್ ಮಾಡ್ಬಿಟ್ಟವನೆ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳಿದೋಗೋದೆ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಐತೆ ಸುತ್ತಮುತ್ತ ನೋಡ್ಬಿಟ್ಟು ಈ ಗೇರೆ ಹಾಕ್ತಾರಲ್ಲ ಕಟ್ಟಿ ನೋಡಿದಿಲ್ಲ?
1: ಓ ನೋಡಿದಿಕ್ಕಂತೇಳಿ ಅದಲ್ವಾ,
0: ಹ್ಞೂ, ಆತ ಮುರ್ದು ಸೈಡ್ಗೆ ಮಡಗ್ಬಿಟ್ಟವನೆ. ಸರಿ, ಡ್ರೈವರು ಕಂಡಕ್ಟ್ರು ಜನಗಳ್ದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನ, ಬಂದ್ರಿ ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕಂದು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿನ ಮೇಲೆ ಕೂತ್ಕೊಂಡು ಕೀಯ ತಕ್ಕಂದು ಬಸ್ಸ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೆ ಇಲ್ಲ, ಡ್ರೈವರನು ಭಯ ಆಗೋಯ್ತು. ಇದೇನಪ್ಪ, 20 ನಿಮಿಷದ ಕೆಳಗೆ ಇದ್ದಂತ ಗೇರು ಊಟ ಮಾಡ್ಕೊ ಬರೋದಕ್ಕೆ ಮಾಯ ಆಗ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಮ್ಯಾಲ್ಕೆ ಕೆಳಕೆ ಸೈಡ್ಗೆ ಪಾಡ್ಗೆಲ್ಲ ಹುಡುಕ್ತಾವನೆ, ಗೇರೆ ಕಾಣ್ತಾ ಇಲ್ಲ. ಇವನ್ಗೆ ಅಳುವೆ ಬಂದ್ಬಿಡ್ತು. ಬಸ್ಸು ಏನಾರ ಮುಂದಕ್ಕೆ ಹೋಗದೆ ಇದ್ರೆ ಜನಗಳೆಲ್ಲ ಬೋದಾಕ್ಬಿಡ್ತಾರೆ, ಉಗಿದಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅಳ್ತಾ ಇದ್ನ. ಈ ದಡ್ಡ ಕೇಳ್ದ ಡ್ರೈವರ್ ಅಣ್ಣನ, ಏನಣ್ಣ ಹುಡುಕ್ತಾ ಇದೆಯಲ್ಲ, ಯಾ ಕಣ ಅಳ್ತಾ ಇದೆಯಲ್ಲ ಅಂತಂದ. ಆಗ ಡ್ರೈವರ್ ಅಣ್ಣ ದಡ್ಡಂಗೆ ಹೇಳ್ದ, ಹಿಂಗೆ ಕಣಪ್ಪ ನೀನೇ ನೋಡ್ತಿದ್ದಲ್ಲಪ್ಪ, ಬೆಂಗಳೂರಲ್ಲೂ ಅತ್ತಗಿತ್ತಾಗಿ ಅಡ್ಚರ್ಕೆ ಹಿಂಗೆ ಆಡಿಸ್ತಿದ್ನಲ್ಲ ಗೇರು ಕಡ್ಡಿಯ, ಈಗ ಅದು ಕಾಣ್ತಾ ಇಲ್ಲ, ನೀನೇನಾರು ನೋಡ್ದ ಅಂತ ಕೇಳವನೆ. ಆಗ ದಡ್ಡ ಮುಂಡದ ಏನಂತ ಗೊತ್ತಲ್ಲ,
1: ಏನಂತೂ ಆ ಬಡತದು
0: ಅಣ್ಣ, ನೀನು ಅದ ಮುರ್ದಾ ಕುಕ್ಕುವೆ ಅತ್ತಾಗಿತ್ತಂಗೆ ಅನ್ಕೊಂಡು ಮುಲ್ಕಾಡ್ತಿದ್ದಲ್ಲ ಬೆಂಗಳೂರಿಂದಲೂ, ನಾ ನೋಡು ಒಂದ್ ಏಟು ಮುರ್ದ್ ಮಡ್ಗವನಿ ಅಂತ ಅಂದಕ್ಕಲ್ಲ. ಸರಿ, ಡ್ರೈವರ್ ಅಣ್ಣ ಕೋಪತ್ಬಿಡ್ತು, ದಡ್ ಮುಂಡದ ಕೇಳಿ ತಲೆ ಮೇಲೆ ಕೊಟ್ಟು ಆ ಗೇರನ್ ಕಡ್ಡಿಯ ತಕ್ಕಂದು ಪುನಃ ಜೋಡಿಸ್ಕಂದು ಹೆಂಗೋ ಬಸ್ ಮುಂದಕ್ಕೆ ಹೋಯ್ತು ಕಂದ್ಲ. ಲೋ ಕಲ್ಲಣ್ಣ, ಅದೇನೋಗ್ರ ಆಚಾರ ಬಂದ್ರೆ ಈ ಆಚಾರ ಬಿಡುದಿಲ್ವಂತಲ್ಲ, ಹಂಗೆ ಮದ್ದೂರು ಶಿವಪುರ ಕೊಲ್ಲಿ ಸರ್ಕಲ್ ಅಂತ ಪುನಃ 1.5 ಗಂಟೆ ಟೈಮ್ ಲೇಟ್ ಆಗೋಯ್ತು ನೋಡು.
1: ಯಾಕಣ್ಣ, ಬಸ್ ಕಿಸ್ ಪಂಚರ್ ಆಯ್ತಾ?
0: ಪಂಚರ್ ಇಲ್ಲ, ಏನಿಲ್ಲ ಕಂದ್ಲ, ನಾನ್ ಸೀಟ್ ನಿಂದ್ಗಡಬ್ಬ ಬೋಳ್ ಗುಂಡಿ ಅನ್ ಕೂತಿದ್ನ. ಆಹಾ, ಎಂತ ಪುಂಡಿಲ್ಲ ಅದು ಕಲ್ಲಣ್ಣ, ಹುಡಿಕಂದ್ರು ಅವನ್ ಕೂದಲು ಸಿಕ್ತಿರ್ಲಿಲ್ಲ. ಅವನ್ ಎಲ್ಲಿ ಕೂತ್ ಬಿಟ್ಟವನೆ ಅಂದ್ರೆ ಕಿಟಕಿ ಅಂಚಲ್ ಕೂತವನೆ.
1: ಆಮೇಲೆ
0: ಈ ಸೀಟು ನೇರಕ್ಕೆ ಮೇಲೆ ಲಗ್ಗೇಜ್ ಮಾಡಿರ್ತಾರಲ್ಲ ಕಂಬಿ, ನೋಡಿದಿಲ್ಲ?
1: ನೋಡಿದಿ ಅಂತ ಹೇಳು.
0: ಅದ್ರ ಮೇಲೆ ಯಾರೋ ಕಾಣಿ ಸೂಟ್ ಕೆಸ ತುದಿಲೆ ಮಡ್ಬಿಟ್ಟವ್ರೆ. ಅದೇನು ಬಸ್ಸು ಒಂಚೂರು ವಾರ ಅಡಿಯಾದ್ರೆ ಸಾಕು ಸೂಟ್ ಕೆಸ ಬೋಳ್ ಮುಂಡಿ ಅಂದ್ಮೇಲೆ ಬಿದ್ದೋಯ್ತೆ. ಅಂತ ದುಸ್ಥಿತಿಲೆ ಸೂಟ್ ಕೆಸ ಮಡ್ಗವ್ರೆ ಕಂದ. ಅವ ಇನ್ ಪಾಪ ಗೊತ್ತಿಲ್ಲ ಸೂಟ್ ಕೆಸ ನನ್ನ ತಲೆ ನೇರಕ್ಕೆ ಅದೆ, ಬಸ್ಸು ವಾರ ಅಡಿಯಾದ್ರೆ ನನ್ನ ತಲೆ ಮೇಲೆ ಬಿದ್ದೋಯ್ತೆ ಅಂತ. ಸರಿ, ಬಸ್ಸು ಶಿವಪುರ ಬಿಟ್ಟು ಕೊಲ್ಲಿ ಸರ್ಕಲ್ ಕ್ರಾಸಿಗೆ ಬತ್ತು. ಈ ಡ್ರೈವರ್ ಏನ್ ಮಾಡ್ಬಿಟ್ಟವನೆ, ಕ್ಲಚ್ ನುಡಿದಿಲ್ಲ, ಬ್ರೇಕ್ನು ಹಾಕ್ಲಿಲ್ಲ, ಬಂದ್ ಬಸ್ ಬಂದಂಗೆ ಕ್ರಾಸ್ ಮಾಡ್ಬಿಟ್ಟವನೆ. ಆಗ ಬಸ್ಸು ವಾರಡಿ ಆಯ್ತದಲ್ಲ, ಇವ ವೈನ್ ಬುಂಡೆ ಮೇಲೆ ಸೂಟ್ ಕೇಸು ರಪ್ಪ ಅನ್ ಬಿದ್ದೋಯ್ತು ಕಂದ್ಲ.
1: ಅಯ್ಯೋ,
0: ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ವೈನ್ ಬುಂಡಿ ಎಲ್ಲ ಒಡೆದೋಗ್ಬಿಟ್ಟು ರಕ್ತ ಎಲ್ಲ ಸುರಿತಾ ಇದೆ. ಕೆಟ್ಟನಲ್ಲ ಪೋನ್ಕನ್ ಬುಂಡಿಯ ಎಡ್ ಕೈಲಿ ಹಿಡ್ಕಂದು ಸೀಟ್ಗೆ ಹೊರಗ್ಬಿಟ್ನ. ಈ ಬಸ್ಸಲ್ಲಿ ಹೆಂಗಸರು ಗಣಸರೆಲ್ಲ ಜಾಸ್ತಿ ಇದ್ರು ಕಂದ್ಲ. ಈ ಹೆಂಗಸರಿದ್ದುತ್ತ ಸಾಮಾನ್ಯವಾಗಿ ಗಣಸರು ಒಂಥರ ಅಂಬನ್ ಬಿಡ್ತದೆ ಕಂದ್ಲ.
1: ಅವಕ್ಕೊಂಥರ ಜಂಬಕಂತ ಹೇಳು.
0: ಹಂಗೆ ನಾನು 4 ಮಾತಾಡಿ ನಾನು ಗಣಸುವಂತ ತೋರಿಸ್ಕೋಬೇಕಲ್ಲ ಅಂತ ಅನ್ಬಿಟ್ಟು ಆ ಸೂಟ್ ಕೇಸ್ನವನ ತಲೆಗೊಂದು ಬೋಗಳವ ಬೈಕ್ ಶುರು ಮಾಡ್ಕೋಬಿಟ್ಟವ್ರೆ. ಯಾವ ಲೋಪರ್ದಯ್ಯ ಸೂಟ್ ಕೇಸು, ಅಯ್ಯ ಕುಂಡ್ ಮುಂಡತ್ತವಿಯ, ಸಣ್ಣಗಂಡ್ ಬಿಡತ್ತವಿಯ, ಕಣ್ಣು ಕಾಣ್ಲಿಲ್ಲ ನಿಮ್ಗೆ, ಆ ಸೂಟ್ ಕೇಸ ಒಳಕೊತ್ತಲು ಮಡುಗುದು. ಅವೈನ್ ಪುಂಡಿ ಎಲ್ಲ ಹೋಯ್ತಲ್ರ, ಅವ್ನ ಆಸ್ಪತ್ರೆ ಕರ್ಕೊಂಡೋಗಾರ ಯಾರು, ಅವ್ನು ಟ್ರೀಟ್ಮೆಂಟ್ ಕೊಡ್ಸೋರು ಯಾರು, ತಕೊಂಡೋಗಿ ತುದಿಲೆ ಮಡಗಿದ್ರಲ್ಲ ಸೂಟ್ ಕೇಸ, ಒಂದ್ ದಾರದಲ್ಲೂ ಕಟ್ ಮಡಗುದು, ಟಾಪಿನ ಮೇಲೂ ಬಿಡುದು, ಸೀಟ್ ನಂಟ್ಕಲು ಮಡಗುದು, ತೊಡೆ ಮೇಲೂ ಮಡಿಕ ಕೂತ್ಕೋದು, ಹಂಗೆ ಹಿಂಗೆ ಅಂತ ಎಲ್ರೂ ಬೋದಾಕ್ಬಿಟ್ರು ಕಂದ್ಲ. ಈ ಬೈಗ್ಳ ದಾರ ಪಟ್ಟವ ನೋಡ್ಬಿಟ್ಟು ಯಾವನು ಸೂಟ್ ಕೇಸ್ ತಂದು ಅಂತ ಒಪ್ಕೊಳ್ಳಿಲ್ಲ. ಕೊನೆಗೆ ಅವನಿಗೊಂದು ನಿನ್ನಂತೇನು ಕೋಪತ್ಬಿಟ್ಟು ಜೋರಾಗೆ ಬೋದ್ಬಿಟ್ನ.
1: ಏನಂತ,
0: ಯಾವನಾರ ಮಾತಾಡೋಣ ನೋಡು ಸೂಟ್ ಕೇಸ್ ತಂದು ಅಂತ. ಏನ್ ಕೊಲೆ ಮಾಡ್ಬಿಟ್ಟವ ನಿಮ್ಮ, ಆ ವೈನ ಆಸ್ಪತ್ರೆಯಾರ ಕರ್ಕೊಂಡೋಗ್ರಿ, ಯಾವ ಲೋಪರ್ದಯ್ಯ ಸೂಟ್ ಕೇಸು ಅಂತ ಅನ್ನಕ್ಕಲ್ಲ ಕಲ್ಲಣ್ಣ.
1: ಆಮೇಲೆ
0: ಈ ಪೋಳ್ ಮುಂಡಿ ಅನ್ ಸುಮ್ನಲ್ಲೆಲ್ಲ ಕೂತ್ಕೋದು, ಇವನು ಮೆತ್ತಿಗೆ ಸೂಟ್ ಕೇಸ್ ನಂದು ಅಂತನ್ನ.
1: ಅಯ್ಯೋ ಬಡ್ಡಿ ಆದ್ನೇ,
0: ಇನ್ನೇನ್ ಮಾಡೋಕ್ಕಾದ್ದು ಅಂತ ಅನ್ಬಿಟ್ಟು ಅವನ ಆಸ್ಪತ್ರೆಗೆ ಎತ್ತಾಕ್ಬಿಟ್ಟು ಪುನಃ ಬಸ್ಸು ಮಂಡ್ಯ ಚರಕ ತರೀಕತ್ತಕ್ಕಂದ.
1: ಓಹೋ, ನೀನು ಬಹಳ ವನವಾಸ ಪಟ್ಟಿದೀಯಾ, ಅಸರಿ ಬೆಂಗಳೂರ್ ಯಾಕೆ ಹೋಗಿದಣ?
0: ಒಂದ್ ಕೆಲ್ ಕೆಲ್ಸ ಆದ್ರೆ ಹುಡುಕ ಬರ್ವ ಅಂತ ಹೋಗಿದ್ದಿಕ್ಕಂದ.
1: ನಿನ್ಗೆ ಯಾಕಣ್ಣ ಕೆಲ್ಸ? ದಿನ ಪಾಕೆಟ್ ಹಾಕೊಂಡು ಹಣ್ಣು ಬೇಕ್ರಿ ತಾವ್ ನಿಂತಿರ್ತೀಯ.
0: ಹೇಗ ವೇಳಂ ಬಿಟ್ಬಿಟ್ಟು ಸಂಪಾದನೆ ಮಾಡ್ಗಡ್ದು ಬಿಟ್ಟ ಅವನಿಕ್ಕಂದ್ಲ
1: ಕೆಲ್ಸ ಸಿಕ್ತ?
0: ಮೊದ್ಲು ಸಿನಿಮಾಕ್ಕಾದ್ರೂ ಸೇರ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ತಕ್ ಓದಿಕ್ಕಂದ್ಲ.
1: ಸಿನಿಮಾದಲ್ಲಿ ಚಾನ್ಸ್ ಕೊಟ್ರ?
0: ಸಿಕ್ಕಿತ್ತಕ್ಕಂದ್ಲ, ಆದ್ರೆ ಏನ್ ಮಾಡೋದು? ನನ್ ಡೈಲಾಗ ನೋಡ್ಬಿಟ್ಟು ಡೈರೆಕ್ಟ್ರೆ ಸತ್ತಬಿಟ್ನಕ್ಕಂದ.
1: ಯಾಕಣ ಅಷ್ಟ್ ಚೆನ್ನಾಗ್ ಆಕ್ಟಿಂಗ್ ಮಾಡ್ದ?
0: ಆ ಡೈರೆಕ್ಟ್ರು ನನ್ನ ಮೊದ್ಲಾಟ್ಕೆ ಕೇಳಿದ್ರು, ನೀ ಯಾವ್ಯಾವ ಪಾತ್ರ ಮಾಡ್ತೀಯಪ್ಪ ಅಂದ್ರು. ಅದಕ್ಕೆ ನಾನು ಸ್ವಾಮಿನ ನೀವು ದಿವಾನ್ನಿಂದ ಹಿಡಿದು ಪಿವಾನ್ ಗಂಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದೆ. ಅದಕ್ಕೆ ಅವರು ಓಹೋಹೋ ದಿವಾನ್ನಿಂದ ಹಿಡಿದು ಪಿವಾನ್ ಗಂಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡಿಯೋ, ಸರಿ ಆಯಿತು ನೋಡೋಣ, ಈಗ ನೀವು ಹೊಟ್ಟೆ ನೋವು ಬಂದ್ರಂಗೆ ಆಕ್ಷಣ ಮಾಡು, ನೀನೇನಾದರೂ ಚೆನ್ನಾಗಿ ಆಕ್ಷಣ ಮಾಡಿದ್ರೆ ಚೆನ್ನಾಗಿರೋ ಪಾತ್ರನೇ ಕೊಡ್ತೀನಿ ಅಂತಂದ್ರು ಕಂದ.
1: ಆಕ್ಷನ್ ಮಾಡ್ದಣ?
0: ಹ್ಞೂ ಕಂದ್ಲ, ನಾನುವೇ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆ ನೋವು ಬಂದ್ರಂಗೆ ಅಳ್ತಾ ಅಳ್ತಾ ಆಕ್ಷಣ ಮಾಡಿದೆ. ಅಯ್ಯಪ್ಪ ಹೊಟ್ಟೆ ನೋವು, ಅಯ್ಯಪ್ಪ ಹೊಟ್ಟೆ ನೋವು, ಯಾರಾದರೂ ಕಾಪಾಡಿ ಹೊಟ್ಟೆನ ಹೊಟ್ಟೆ ನನ್ಕೊಂಡು ಹೊಟ್ಟೆ ಹಿಡ್ಕೊಂಡು ಅಳ್ಕೆ ಶುರು ಮಾಡ್ಕಂದಿಕ್ಕಂದ್ಲ.
1: ಹೇಳು ಮುಂದೆ.
0: ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಆಕ್ಷಣ ಮಾಡ್ತೀಯ, ನೀನು ಹಿಂಗೆ ಆಕ್ಷಣ ಮಾಡ್ಬಿಟ್ರೆ ಸಿನಿಮಾದಲ್ಲಿ ಚೆನ್ನಾಗೇ ಓಡ್ತದೆ ಸಿನಿಮಾ ಅಂತ ಅನ್ಬಿಟ್ಟು ಈ ಹೊಟ್ಟೆ ನೋವು ಅನ್ನೋದನ್ನ ನಗ್ನಗ್ತಾ ಆಕ್ಷಣ ಮಾಡು ನೋಡುವ ಅಂತಂದ್ರು. ಸರಿ ನಾನುವೆ ನಗ್ನಗ್ತಾನೆ ಶುರು ಮಾಡ್ಕಂಡೆ ಕಂದ್ಲ. ನನಗೊಟ್ಟೆ ನೋವು ಅನ್ಕೊಂಡು ಬಟ್ಟೆ ಎಲ್ಲ ನೆತ್ತಿ ಹೊಟ್ಟೆಯ ತೋರಕ್ಕೆ ಹೋಗಿದ್ದಿ. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಇಳಸಯ್ಯ ಬಟ್ಟೆಯ, ಚೆನ್ನಾಗಿ ಆಕ್ಷನ್ ಮಾಡ್ತೀಯ ಕಣಯ್ಯ, ನೀನು ಹಿಂಗೆ ಆಕ್ಷನ್ ಮಾಡ್ಬಿಟ್ರೆ 25 ದಿವಸದ ಮೇಲೆ ಓಡ್ತದೆ ಪಿಕ್ಚರ್ ಅಂತ ಅನ್ಬಿಟ್ಟು ಈ ಹೊಟ್ಟೆ ನೋವು ಅನ್ನೋದ ಒಂದು ಹಾಡು ರೂಪದಲ್ಲಿ ಹೇಳು ನೋಡುವ ಅಂತಂದ್ರು ಕಂದ್ಲ.
1: ಯಾವ್ದಾದ್ರು ಕಂದ ಹೊಡೆದಿರ್ತೀಯ ನೀನು?
0: ಸರಿ ನಾನುವೇ ಹಾಡು ರೂಪದಲ್ಲಿ ಶುರು ಮಾಡಿದೆ. ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೋಯುವೆ ತರವೇ ತರವೇ
1: ಒಂದು ಮೋರ್
0: ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೋಯುವೆ ತರವೇ ತರವೇ ಅಂತಂದಿ ಕಂದ್ಲ. ಅವ್ರಿಗಿನ್ನೂ ಖುಷಿ ಆಗ್ಬಿಟ್ಟು, ಏನಯ್ಯ ನೀನು ಆಕ್ಷನು ತುಂಬಾ ಚೆನ್ನಾಗೇ ಮಾಡ್ತೀಯ, ಈ ಹೊಟ್ಟೆ ನೋವು ಅನ್ನೋದ್ನೇ ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ ಹಂಗೆ ಹೇಳು ನೋಡುವ ಅಂತಂದ್ರು. ಸರಿ ನಾನುವೆ ಲಾಟ್ರಿ ಮಾಡೋದಂಗೆ ಶುರು ಮಾಡ್ಕಂಡೆ ಕಂದ್ಲ.
1: ಹ್ಞೂ ಮೊದ್ಲು ನಿನ್ ಮಂಡಿದಲ್ಲ ಅದನ್ನೇ ಅಲ್ವಾ ಮಾಡ್ತಿದ್ದು, ಹೇಳು ಮುಂದಕ್ಕೆ.
0: ಸರಿ ಹಂಗೆ ಶುರು ಮಾಡ್ಕಂಡೆ, ಹೊಟ್ಟೆನ ಹೊಟ್ಟೆನ ಹೊಟ್ಟೆನೋ, ಯಾರಿಗ್ರಿ ಹೊಟ್ಟೆನೋ, ಇವತ್ತೆ ಹೊಟ್ಟೆನೋ, ಬಂಪರ್ ಹೊಟ್ಟೆನೋ, ಅದೃಷ್ಟವಂತರಿಗೆ ಹೊಟ್ಟೆನೋ, ಭಾಗ್ಯವಂತರಿಗೆ ಹೊಟ್ಟೆನೋ, ಯಾರಿಗುಂಟಿ ಯಾರಿಗಿಲ್ಲ ಹೊಟ್ಟೆನೋ, ನೀವು ಹೊಟ್ಟೆನೋವನ್ನು ಹಿಂದೆ ಪರೀಕ್ಷಿಸಿಕೊಳ್ಳಿ. 5 ರೂಪಾಯಿ 1 ಹೊಟ್ಟೆನೋ, 10 ರೂಪಾಯಿ 2 ಹೊಟ್ಟೆನೋ, ಸಂದ್ ಹೊಟ್ಟೆನೋ, ಆ ತರ ಹೊಟ್ಟೆನೋ, ಲಾಸ್ಟ್ 2 ಹೊಟ್ಟೆನೋ, ಲಾಸ್ಟ್ 1 ಹೊಟ್ಟೆನೋ, ಬನ್ನಿ ಬನ್ನಿ ಹೊಟ್ಟೆನೋ ಹೊಟ್ಟೆನೋ ಅಂತ ಅಂದಿಕ್ಕಂದ್ಲ. ಡೈರೆಕ್ಟ್ರು ಸಾಹೇಬ್ರಿಗೆ ನಾನು ಡೈಲಾಗ ಕೇಳ್ಬಿಟ್ಟು ಅಪ್ಪನ ಕೆಳಕ್ಕೆ ಉಂಟೋದ್ರಕ್ಕಂದ್ಲ ಮೊಕಣಾಗಿ. ಅಬ್ಬಾ ಎಂತ ಆಕ್ಷಣಯ್ಯ ನಿಂದು, ಸಿನಿಮಾ 100 ದಿವಸದ ಮ್ಯಾಲ ಓಡ್ತದೆ ಅಂತ ಹೊಗಳ್ಬಿಟ್ರು. ಆಗ ಹೇಳಿದ್ರು, ನೋಡಯ್ಯ ಲಾಸ್ಟ್ ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ, ಹಂಗೆ ಆಕ್ಟಿಂಗ ಮಾಡ್ಬಿಡು ಅಂತ ಅನ್ಬಿಟ್ರು ಕಂದ್ಲ.
1: ಅದ್ ಯಾವ್ದಣ್ಣ ಆ ಆಕ್ಟಿಂಗು?
0: MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ತಾರಲ್ಲ ಹಂಗ ಆಕ್ಷಣ ಮಾಡು ಅಂತಂದ್ರು. ಸರಿ ನಾನುವೆ MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ದಂಗೆ ಶುರು ಮಾಡ್ಕಂಡೆ ಕಂದ್ಲ. ಮಾನ್ಯ ಹೊಟ್ಟೆ ನೋವುಗಳೇ, ಸನ್ಮಾನ್ಯ ಹೊಟ್ಟೆ ನೋವುಗಳೇ, ಹೊಟ್ಟೆ ನೋವು ಒಂದು ಹೊಟ್ಟೆ ನೋವು, ಇವತ್ತು ಈ ಹೊಟ್ಟೆ ನೋವುಗಳೆಲ್ಲ ಸೇರಿ ಈ ಹೊಟ್ಟೆ ನೋವನ್ನ ಕರೆಸಿ ನನಗೆ ತುಂಬಾ ಹೊಟ್ಟೆ ನೋವನ್ನ ಮಾಡಿದ್ದೀರಿ, ಆದ್ರಿಂದ ಆ ಮೇಲಿರೋ ಹೊಟ್ಟೆ ನೋವು ನಿಮಗೆಲ್ಲ ತುಂಬಾ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆ ನೋವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ಹೊಟ್ಟೆ ನೋವನ್ನ ಮುಗಿಸ್ತೀನಿ. ಎಲಕ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಡೈಲಾಗ್ ಹೊಡೆದಕ್ಕಂದ್ಲ. ಲೋ ಕಲ್ಲಣ್ಣ, ಮೊದ್ಲು ಡೈರೆಕ್ಟ್ ಸುಮ್ನೆ ಕೆಳಕ್ ಬಿದ್ದಾಗಿದ್ರು ಕಂದ್ಲ, ಈ ಸರಿ ನಗವ ತಡಿನಾರ್ದ ಉಸಿರಿಡ್ಕಂಗ್ ಆಗ್ಬಿಟ್ಟು ಸತ್ತೆ ಹೋಗ್ಬಿಟ್ರು ಕಂದ್ಲ.
1: ಅಯ್ಯಯ್ಯೋ
0: ಇನ್ನೇನು, ಆ ವಯ್ಯ ಸತ್ತೋದ್ಮೇಲೆ ನನಗೇನ ಅಲ್ಲಿ ಕೆಲಸ ಸಿಕ್ಕದು ಅಂತ ಅನ್ಬಿಟ್ಟು ಕಡ್ದು ಬಂದಿ. ಲೋ ಕಲ್ಲಣ್ಣ, ಕೊನೆಗೂ ನನಗೆ ಹತ್ರದರ್ಶನದಲ್ಲಿ ಕೆಲಸ ಆಗ್ಬಿಟ್ಟು ಕಂದ್ಲ.
1: ಅದ್ ಯಾವ್ದಣ್ಣ ಅದು ಹತ್ರದರ್ಶನ? ದೂರದರ್ಶನ ಅಂತ ಕೇಳಿದೀನಿ ನಾನು.
0: ದೂರದರ್ಶನ ಅನ್ನೋದು ಸುಷ್ಮಾ ಸ್ವರಾಜ ಮುಂದೆ ಕಂದ್ಲ, ಈ ಹತ್ರದರ್ಶನ ಅನ್ನೋದು ನಮ್ ಜೈಲ ಅಂತ ಮುಂದಲ್ವೇ.
1: ಓಹೋ ಮದ್ರಾಸ್ ಮಂಡೋದರ ಇದು, ಅಲ್ಲೇನ ಕೆಲಸ ನಿಂದು?
0: ಅಲ್ಲಿ ನಾನು ವಾರ್ತೆ ಓದೋದನ್ನ ಟ್ರೈನಿಂಗ್ ತಕ ಬಂದವನಿ.
1: ವಾರ್ತೆ ಓದೋದನ್ನ ಟ್ರೈನಿಂಗ್ ತಗೊಂಡ್ ಬಂದಿದ್ಯಾ? ಅದ್ ಹೆಂಗ್ ಟ್ರೈನಿಂಗ್ ತಗೊಂಡ್ ಬಂದಿದ್ ಸ್ವಲ್ಪ ಹೇಳೋಣ, ನಾನು ಕೇಳ್ತೀನಿ.
0: ವಾರ್ತೆ ಓಳ್ನೆ ಲಿಗ್ವಾ ಕೇಳ್ಬೇಕು.
1: ಕೇಳ್ತೀವಿ ಹೇಳು.
0: ಆಕಾಶವಾಣಿ ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಸೇತುವೆಗಳೆಲ್ಲ ಮುರ್ಕ ಬಿದ್ದಿರುವುದರಿಂದ ಇನ್ನು ಮುಂದೆ ಎಲ್ಲ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಮಗೆ ಸರಿಯಾಗಿ ಆಹಾರ ದೊರಕದೇ ಇರುವುದರಿಂದ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಜನಗಳು ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬಾರದೆಂಬುದಾಗಿ ಸೊಳ್ಳೆಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಅನುಪಿಲಿ ಸೊಳ್ಳೆಯವರು ರಾತ್ರಿ 12 ಗಂಟೆ ವೇಳೆಯಲ್ಲಿ ಪ್ರಧಾನಿಯವರ ಜತೆ ಚರ್ಚಿಸಿತೆಂದು ತಿಳಿಸಲಾಗಿದೆ. ಈ ಸೊಳ್ಳೆಗಳ ಮನೋಭಿಲಾಷೆಗಳನ್ನು ಅರಿತ ಪ್ರಧಾನಿಯವರು ಇನ್ನು ಮುಂದೆ ಭಾರತದಲ್ಲಿರುವ ಎಲ್ಲ ಸೊಳ್ಳೆ ಪರದೆಗಳ ಕಾರ್ಖಾನೆಗಳನ್ನು ಮುಚ್ಚಿಸುವುದಾಗಿ ಸೊಳ್ಳೆಗಳ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಭಾರತದ ಹೆಂಗಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ತಲೆ ಕೂದಲು ಉದುರುವಿಕೆಯು ಕಂಡು ಬಂದಿದ್ದು, ಈ ತಲೆ ಕೂದಲು ಉದುರುವಿಕೆಯನ್ನೆಲ್ಲ ತಡೆಗಟ್ಟಲು ಅತಿ ವಿಭಿನ್ನವಾದ ರೀತಿಯ ಸೋಪನ್ನೇ ಕಂಡು ಹಿಡಿದಿರುವುದಾಗಿ ಅಖಿಲ ಭಾರತ ವಿಜ್ಞಾನಿಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಳ್ಗುಂಡಪ್ಪನವರು ತಮ್ಮ ಸಂಶೋಧನೆಯಿಂದ ಹೊಸ ಸೋಪನ್ನು ಕಂಡು ಹಿಡಿದಿರುತ್ತಾರೆ. ಮಂಡ್ಯದ ಆನೆಕೆರೆ ಬೀದಿಯಲ್ಲಿ ನಿನ್ನೆ ಮಧ್ಯಾಹ್ನ ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು, ಆ ಕೋಣಕ್ಕೆ ಹಿಂದುಗಡೆ 2 ಕೊಂಬು ಮೂಡಿವೆ ಎಂದು ಭಯಭೀತ ಆನೆಕೆರೆ ಬೀದಿಯ ಗ್ರಾಮಸ್ಥರು ಪಕ್ಕದ ಪೊಲೀಸ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮತ್ತು ಆ ಕ್ವಾಣಕ್ಕೆ ಕೊಂಬಿನ ಜೊತೆಗೆ ಭಾರಿ ಗಾತ್ರದ ಹೊಟ್ಟೆ ಇದ್ದು ಅದು ನಾಳೆ ಅಥವಾ ನಾಳಿದ್ದು ಕರು ಹಾಕುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮದ್ದೂರಿನ ಮಹೇಶ ಎಂಬ 25 ವರ್ಷದ ಯುವಕನು ರಾತ್ರಿ 12 ಗಂಟೆ ವೇಳೆಯಲ್ಲಿ ಶಿವಪುರದ ಬಸವೇಶ್ವರ ಚಿತ್ರಮಂದಿರದಿಂದ ಸೆಕೆಂಡ್ ಶೋ ಸಿನಿಮಾ ನೋಡಿಕೊಂಡು ಮನೆಗೆ ಮರಳುತ್ತಿದ್ದಾಗ ಕೊಲ್ಲಿ ಸರ್ಕಲ್ಲಿನ ಬಳಿ ಅವನನ್ನು ಕಲ್ಚಲು 4 ನಾಯಿಗಳು ಓಡಿಸಿಕೊಂಡು ಬಂದವೆಂಬ ಒಂದೇ ಒಂದು ಸಣ್ಣ ಕಾರಣದಿಂದ ಮದ್ದೂರು ಮಹೇಶನಿಗೆ ಕ್ವಾಪತ್ತಿ ಅವನೇ ತಿರುಗಿ ಒಂದು ಹೆಣ್ಣು ನಾಯಿಗೆ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು ಆ ನಾಯಿಗೆ ಕಚ್ಚಿದ ತಕ್ಷಣ ಆ ನಾಯಿಯು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದು ಈ ದುಷ್ಕೃತ್ಯವನ್ನು ಎಸಗಿದ ಮದ್ದೂರಿನ ಮಹೇಶನಿಗೆ ಜಿಲ್ಲಾ ಸೆಷನ್ಸ್ ನಾಯಿ ಆಲಯವು 501 ರು ದಂಡ ವಿಧಿಸಿದೆ. ಈ ವಾರ್ತೆಗಳನ್ನು ಬಾಯಿಯಿಂದ ಕೇಳುತ್ತಿದ್ದೀರಿ,
1: ಬಾಯಲ್ಲಿ ಕೇಳಿದರೆ ಇನ್ನೆಲ್ಲ ಕೇಳ್ತಾರೆ ಹೇಳು.
0: ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಂದಿರುವ ಬಜೆಟ್ನಲ್ಲಿ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಸಿರುವುದರಿಂದ ಈ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯನ್ನು ವಿರೋಧಿಸಿ ನಾಳೆ ಭಾರತಾದ್ಯಂತ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳುವುದಾಗಿ ಅಖಿಲ ಭಾರತ ಮಹಿಳಾ ಒಕ್ಕೂಟದ ಮಹಾಧ್ಯಕ್ಷೆಯಾದ ಕುಮಾರಿ ಜಯಲಲಿತಾರವರು ತಿಳಿಸಿರುತ್ತಾರೆ. ಅವರು ನಿನ್ನೆ ಪತ್ರಕರ್ತರೊಂದಿಗೆ ಮುಷ್ಕರಕ್ಕೆ ಕಾರಣವನ್ನು ತಿಳಿಸುತ್ತಾ ರೋಷವಾಗಿ ಖಂಡಿಸುತ್ತಾ ಮತ್ತು ಟೀಕಿಸುತ್ತಾ ಈ ಕೇಂದ್ರ ಸರ್ಕಾರವು ಏರಿಸಿರುವ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯಿಂದ ನಮ್ಮ ಗಂಡಂದಿರ ಗಡ್ಡಗಳನ್ನು ನೋಡಲು ನಮ್ಮ ಕಣ್ಣಿಂದ ಸಾಧ್ಯವಾಗುತ್ತಿಲ್ಲ. ಈ ಕೇಂದ್ರ ಸರ್ಕಾರವೇನಾದರೂ ಇವುಗಳ ಬೆಲೆಗಳನ್ನು ಉಳಿಸದಿದ್ದರೆ ನಾವೇ ಸ್ವತಃ ನಾಳೆಯಿಂದ ನಮ್ಮ ಗಂಡಂದಿರಿಗೆ ಕುಡ್ಲು ಮತ್ತು ಮಚ್ಚಿನಿಂದ ಶೇವಿಂಗ್ ಮಾಡಿ ಕೊಡುತ್ತೇವೆ ಎಂದು ಪಣ ತೊಟ್ಟಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈಗ ಕ್ರೀಡಾ ವರದಿ. ಭಾರತದ ಕ್ರೀಡಾಪಟುಗಳು ಎಲ್ಲ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳಲ್ಲೂ ಸೋಲುತ್ತಲೇ ಬರುತ್ತಿರುವುದರಿಂದ ಇನ್ನು ಮುಂದೆ ಅವರಿಗೆ ಈ ಬಾರಿಯ ನೊಬೆಲ್ ಬಹುಮಾನವನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಬೇಕೆಂದು ಅಖಿಲ ಭಾರತ ಕ್ರೀಡಾ ಒಕ್ಕೂಟದ ಮಹಾಧ್ಯಕ್ಷರಾದ ಶ್ರೀ ಕುಂಟಣ್ಣನ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಈಗ ರಾಜಕೀಯ ಹವಾಮಾನ ವರದಿ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಾಳೆ ಅಥವಾ ನಾಳಿದ್ದು ಭಾರಿ ಮತ್ತು ತುಂತುರು ರಾಜೀನಾಮೆಗಳಾಗುವ ಸಾಧ್ಯತೆ ಇದೆ.
1: ಆಗ್ಲೇ ಶುರುವಾಗಿದೆ ಹೇಳು.
0: ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು. ನಮಸ್ಕಾರ.
1: ಏನ್ ಚೆನ್ನಾಗಿ ಓದ್ತೀಯ ಅಣ್ಣ ವಾರ್ತಾನ. ಒಳ್ಳೆ ಸತ್ಯ ಹರಿಶ್ಚಂದ್ರ ತುಂಡು ಓದಂಗ್ ಓದ್ದೆ ಬಿಡು. ಅಸರಿ ಈ ವಾರ್ತೆ ಓದೋ ಜಾಗ ಇಲ್ಲ ಅಣ್ಣ.
0: ಅದೇ ಅಂತರಳ್ಳಿ ಕುಟ್ಟೆ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಂಡು ಓದ್ಬೇಕಲ್ಲ.
1: ಏನಣ್ಣ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಓದ್ಬೇಕಾ? ಬಿದ್ಗಿದ್ದೋಗ್ಬಿಟ್ರೆ
0: ಮೂಕನ್ ಹೇಳ. ನಾನು ವಾರ್ತೆ ಓದುದು ಎಲ್ಲರ ಮನೆ ಟಿವಿಲೂ ಕೇಳಿಸಿಕ್ಕಿಲ್ವೇ, ನನ್ನ ಮುಖ ಕಾಣಿಸಿಕ್ಕಿಲ್ವೇ? ಅದಕ್ಕೆ ಅಂತರಳ್ಳಿ ಕುಟ್ಟೆ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಬಿಟ್ಟು ಕಂಕ್ಳಿಗೊಂದು ಆರನ ತಗಡಾಕಂದು ಕೈಲೊಂದು ಮೈಕ್ ಸೆಟ್ ಹಿಡ್ಕಂದು ಬೆಳಗಾನ ಗುಂಡಾಪುರ್ ನಾಯಿ ಬಡ್ಕನಂಗ್ ಬಡ್ಕಬೇಕಂತ.
1: ಮತ್ತೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಊರ್ಗೆ ಯಾಕೆ ಬಂದೆ?
0: ಆರ್ಡ್ರ್ ಬರೋದು ಇನ್ನು 2-3 ತಿಂಗಳು ಲೇಟ್ ಆಯ್ತು ಯಾಕಂದ್ಲ, ಅದಕ್ಕೆ ಊರಿಗೆ ಬಂದೆ. ಲೋ ಕಲ್ಲಣ್ಣ, 2-3 ತಿಂಗಳು ಊರಲ್ಲಿ ಇರಕ್ಕೆ ಬೇಜಾರಾಗ್ಬಿಡ್ತು ಯಾಕಂದ್ಲ. ಯಾವ್ದಾದ್ರೂ ಒಂದು ನಾಟಕ ಅನ್ನೋದು ಆಡುವೆ ಅಂದ್ಲ.
1: ನಾಟಕ ಅದೆಂತ ನಾಟಕ ಅಣ್ಣ? ಪೌರಾಣಿಕ ಆಡೋಣ ಸಾಮಾಜಿಕ ಆಡೋಣ?
0: ಪೌರಾಣಿಕನೇ ಆಡ್ಬೇಕು ಕಂದ್ಲ. ನಾಟಕ ಅಂದ್ರೆ ಹೆಂಗಿರ್ಬೇಕು ಗೊತ್ತಲ್ಲ? ಅಂತಿಂತ ನಾಟಕ ಆಡೋಕಿಲ್ಲ. ಈ ಹಲಗೂರ ಹತ್ರ ಉಲ್ಲೆಗಾಲದವ್ರು ನಾಟಕ ಮಾಡಿದ್ರಲ್ಲ, ಹಂಗ್ ಮಾಡೋಕಿಲ್ಲ ಕಂದ್ಲ.
1: ಅವ್ರ ಹೆಂಗ್ ಮಾಡಿದ್ರು ನಾಟಕನ?
0: ಕೇಳ ಹೇಳ್ತೀನಿ. ಹಿಂಗೆ ಉಲ್ಲೆಗಾಲದವರೆಲ್ಲ ಸೇರ್ಕೊಂಡು ರಾಮಾಯಣ ನಾಟಕ ಮಾಡ್ತಿದ್ರು. ಆ ನಾಟಕಕ್ಕೆ ಸೇರಿರೋರೆಲ್ಲ ಬರೀ ದಡ್ರಿಯೇ. ಅವ್ರೆಂತ ದಡ್ರಪ್ಪ ಅಂದ್ರೆ ಸೀತೆನೂ ದಡ್ಡಿಯೇ, ರಾಮನು ದಡ್ನೆ, ಹನುಮಂತನು ದಡ್ನೆ, ಲಕ್ಷ್ಮಣನು ದಡ್ನೆ. ಒಟ್ನಲ್ಲಿ ಹಾರ್ಮೋನಿ ಮೇಸ್ಟ್ರಿಂದ ಹಿಡಿದು ಪರ್ರ ಎಳ್ದು ಎಳ್ದು ಬಿಡ್ತಾನಲ್ಲ, ನೋಡಿದಿಲ್ಲ?
1: ನೋಡಿದ್ಯಾಳು.
0: ಅವ್ರ ಗಂಟ್ಲು ಬರೀ ದಡ್ ಮುಂಡತ್ತವಿ ಯಾಕಂದ್ಲ. ಅವ್ರ ಹೆಂಗ್ ನಾಟಕ ಮಾಡ್ತಾ ಇದ್ರಪ್ಪ ಅಂದ್ರೆ ಮಾಡ್ತಾ ಇದ್ದದ್ದು ರಾಮಾಯಣ ನಾಟಕ. ಫಸ್ಟ್ ರಾಮಾರಾವಣ ಯುದ್ಧ ಮಾಡ್ಕ ಸತ್ತೋಗೋದು, ಸೂತ್ರಧಾರಿ ಲಾಸ್ಟ್ ಬರುದು, ಏನಾರ ಯುದ್ಧ ಮಾಡೋ ಸೀನ್ಸ್ ಅಲ್ಲಿ ಹಾಡಿದ್ದು ಹಾಡ ಮರ್ತ್ಕೊಂಡು ಹಂಗೆ ಯುದ್ಧ ಮಾಡ್ಕೊಂಡು ಸತ್ತೋಗಿದ್ರೆ ಸತ್ತಾಗಿರೋನು ಪುನಃ ಎದ್ ಬಂದು ಹಾಡ ಹೇಳೋದು. ಏ ಹಾರ್ಮೋನಿ ಬಾಸ್ರಿ ಮೇಷ್ಟ್ರೆ, ಹಾಡ ಮರ್ಕೊಬಿಟ್ಟಿದ್ದೆ ಕಣ ಯುದ್ಧ ಮಾಡೋ ಸೀನ್ಸ್ ಅಲ್ಲಿ ಅನ್ಬಿಟ್ಟು ಒಂದ್ಸರಿ ಮಾಡ್ದಂತ ಪಾತ್ರನ ಮರ್ತ್ಕೊಂಡು ಮರ್ತ್ಕೊಂಡು ಇನ್ನೊಂದ್ಸರಿ ಬಂದ್ ಮಾಡೋದು ಅದೇ ಪಾತ್ರನ. ಹಿಂಗೆ ಅವ್ರದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನಾಟಕ ಮಾಡ್ತಾ ಇದ್ರು ಕಂದ್ಲ. ಹಿಂಗೆ ನಾಟಕದಲ್ಲಿ ಏನಾಗೋಯ್ತು, ಹನುಮಂತ ಸಮುದ್ರವ ಹಾರ್ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಅಶೋಕವನದಲ್ಲಿ ಸೀತಾದೇವಿಯ ಭೇಟಿ ಮಾಡಿ ರಾಮರುತ್ ಅಂತವ ಸೀತೆ ತಿಳಿಸ್ಬಿಟ್ಟು ಸೀತೆ ರುತ್ ಅಂತವ ರಾಮ ತಿಳಿಸ್ತಕ್ಕಂಥ ದೃಶ್ಯ ಮುಗ್ದೋಗಿತ್ತು. ಈ ಹನುಮಂತ ಮರ್ತ್ಕೊಬಿಟ್ಟವನ ನಾನ್ ಲಂಕಾಪಟ್ಟಣಕ್ಕೆ ಹೋಗಿದ್ದಿ ಅಂತ, ಈ ರಾಮನು ಕೂಡ ಮರ್ತ್ಕೊಬಿಟ್ಟವನ ಹನುಮಂತನ ಕಳಿಸಿದ್ದಿ ಲಂಕಾಪಟ್ಟಣಕ್ಕೆ ಅಂತ. ಸರಿ, ರಾಮನು ಹನುಮಂತನು ಒಂದು ದೃಶ್ಯದಲ್ಲಿ ಭೇಟಿಯಾದ್ರು, ಇವ್ರು ಮುಂದಿನ ದೃಶ್ಯ ಮಾಡ್ಬೇಕಾಯ್ತಲ್ವೇ, ಮರ್ತ್ಕ ಮರ್ತ್ಕ ಹಿಂದಿನ ದೃಶ್ಯಕ್ಕೆ ಹೊಂಟೋದ್ರು. ಸರಿ, ರಾಮ ಹನುಮಂತನ್ಗೆ ಹೇಳ್ದ, ಭಕ್ತ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿ ಹೆಂಗಿದ್ದಳು ನೋಡ್ಕಬ ಅಂತಂದವನೆ. ಇವನು ಮರ್ತ್ಕೊಬಿಟ್ಟಿದ ಹನುಮಂತ, ಆಯ್ತು ಕನ್ನ ನೋಡಿ ಅಂತ ಒಪ್ಕೊಬಿಟ್ಟವನೆ. ಏನ್ ಹನುಮಂತನ ಒಂದ್ ಪರ್ದ ಬಿಟ್ಟಿದ್ರು, ಯಾವ ತರ ಈ ಸಮುದ್ರ ಚಿತ್ರವ ಆ ಪರ್ದ ಮೇಲೆ ಬಿಟ್ಬಿಟ್ಟು ಸ್ಟೇಜ್ ಅರ್ಧ ಭಾಗಕ್ಕೆ ಪರ್ದೆಯ ಕಟ್ಬಿಟ್ಟು ಆ ಪರ್ದ ಹಿಂದ್ಗಡೆ ಆ ಕಡೆಗೊಂದು ಈ ಕಡೆಗೊಂದು 2 ಬೆಂಚ ಕಟ್ಬಿಟ್ಟಿದ್ರು ಕಂದ್ಲ. ಹನುಮಂತ ಪರ್ದೆ ಹಿಂದ್ಗಡೆ ಬೆಂಚ ಹತ್ತಿ ಇಳ್ಬಿಟ್ರೆ ಸಮುದ್ರವ ಹಾರ್ದಂಗೆ ಎಲ್ಲೇ ನಾಟಕದಲ್ಲಿ. ಸರಿ, ಹನುಮಂತ ಅವನ್ ಕಲ್ತಿರೋ ಪದವ ಹೇಳ್ಕೊಂಡು ಬೆಂಚ ಹತ್ತಾ ಇದ್ನ, ಈ ಪರ್ದೆ ಬಿಡ್ತಾನಲ್ಲ ಇವನು ನೋಡಿದಿಲ್ಲ?
1: ನೋಡಿದ್ ಹೇಳು.
0: ಇವನ್ಗೇನಾಗ್ಬಿಟ್ಟದ, ತಿಂಗಳಾನ್ಗಟ್ಲೆ ಮಾರ್ಲ ಮಿಟ್ಟೈಮೆ ನಿದ್ಗೆಟ್ಬಿಟ್ಟಿದ್ನೇನೋ, ಯಾವ ಬೋಟ್ ಏದ ಸಲ ಸಲಕು ಎರಡು ಕಟ್ಟೋನು ಪರ್ದೆ ಅಂತ ಅನ್ಬಿಟ್ಟು ಮುಂದೆ ಸೀನ್ಸು ಬಿಡ್ಬೇಕಾದಂತ ಪರ್ದು ದಾರವ ಕೈಗೆ ನುಲ್ಕಂದು ಆ ದಾರದ ಬಲಿನ ಮೇಲೆ ತುಗಡಿಸ್ತಾ ನಿಂತಿದ್ನ. ಈ ಹನುಮಂತ ಪದ ಹೇಳ್ಕೊಂಡ್ ಬೆಂಚ ಹತ್ತಿ ಮತಿಯಾಗಿ ಬರುತ್ತೂವೆ. ಇವನು ತೂಡು ಜಾಸ್ತಿ ಆಗ್ಬಿಟ್ಟು ಕೈಯ ಕೆಳಕ್ ಬಿಟ್ಬಿಟ್ಟವನೆ ಕಂದ್ಲ. ಏನಾದ್ರು ಒಣಗಿರ ಸುರ್ಗಿ ಬೊಂಬ ಕಾಣೆ ಬಿದ್ರ ಬೊಂಬ ಜಾರ್ನ ಜಾರ್ಕ ಬಂದ್ಬಿಟ್ಟು ಹನುಮಂತನ ಬುಂಡೆ ಮೇಲೆ ರಪ್ಪ ಅಂತ ಬಿದ್ದೋಗದಕ್ಕಂದ್ಲ.
1: ಅಯ್ಯೋ ದೇವ್ರೇ,
0: ಹನುಮಂತ ತಡಿ ಮ್ಯಾಲಿಂದ ಕೆಟ್ಟನಲ್ಲ ಪೋನ್ಕಂಡ್ ರುಪ್ಪನ್ ಕೆಳಕ್ ಮಕಾಣ ಬಿದ್ದೋಗವನೆ. ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಮೂಗುನ್ ಸಲ ಎಲ್ಲ ಹೊಡೆದೋಗ್ಬಿಟ್ಟು ಅಲ್ಲೆಲ್ಲ ಮುರಿದೋಗ್ಬಿಟ್ಟು ಬಾಯಲ್ಲೆಲ್ಲ ರಕ್ತ ಕಡ್ಕೊಂಡು ಜ್ಞಾನ ಮೂರ್ಛೆ ಆದವನಂಗೆ ಉಂಟೋಗ್ಬಿಟ್ಟವನೆ. ಈ ರಾಮ ಸೈಡಲ್ಲಿ ಬಿಡಿಸಿ ಅಂತ ನಿಂತಿದ್ನ. ಹನುಮಂತ ಬಿದ್ದು ನೋಡ್ಬಿಟ್ರೆ ರಾಮನ್ ಖುಷಿ ಆಗ್ಬಿಡ್ತು. ಆಹಾಹಾಹಾ, ಹೆಂಗ್ ಆರ್ಬಿಟ್ನಪ್ಪ ಸಮುದ್ರವ ಅತ್ತಡಿ ಮ್ಯಾಲಿಲ್ದವೆ ನಾನಲ್ಲ ಅಂತ ನೆಗೆದ್ಬಿಟ್ನಲ್ಲ ಹನುಮಂತ ಅನ್ಕಂಡು ರಾಮನ್ಗೆ ಖುಷಿ ಆಗ್ಬಿಟ್ಟು ಬೀಡಿನ ಹಿಡ್ಕೊಂಡು ಒಳಕೊಂಡ್ಬಿಟ್ಟವನಕಂದ್ಲ. ಬಂದ್ ಪುಣ್ಯಾತ್ಮ ಹನುಮಂತನ ಎತ್ತಕ್ಕಿಲ್ವಲ್ಲ, ಇವನ್ ಪಾತ್ರ ಇವನು ಮೈಕುಂತ ನಿಂತ್ಕೊಂಡ್ ಮಾಡ್ತಾವನೆ. ಭಕ್ತ ಹನುಮಂತ ಯಾಕೆ ಬಿದ್ದೆ ಮೇಕೇಳು, ಸೀತೆದೇವಿ ಹೆಂಗದಾಳು ಮೊದ್ಲೇಳು ಅಂತಂದ. ಹನುಮಂತನಿಗೂ ಒಂದ್ ನಿಂಕ್ಳ ಜ್ಞಾನ ಅಪಾನ ಇತ್ತು. ಬೋಟಿ ಐದ ರಾಮ ನಾನು ಎತ್ತನೇನೋ ಮ್ಯಾಲ್ಕಿ ಅಂತಂದ್ರೆ ಸೀತಾದೇವಿ ಕೇಳ್ತಾನಲ್ಲ ಅಂತ ಅನ್ಬಿಟ್ಟು ರಾಮನ್ಗೆ ಎದ್ದು ಒಡಿವ ಅಂತ ಹೋಯ್ತಾನೆ. ಏನ್ ಮೈ ಕೈಲೆಲ್ಲ ನೋವು ಹತ್ಕೊಂಡು ಕೈ ಕೈಲೆಲ್ಲ ಸ್ವಾದಿ ನಿಲ್ದೆ ಈಗೂ ತೆಮ್ಮೆಕ್ರೆ ನಂಗೆ ತುಪ್ಪನ್ ಕೆಳಕ್ ಉಂಟ್ಕತಾನೆ. ರಾಮನ್ಗೂ ಕೋಪಾತ್ಬಿಡ್ತು ಹನುಮಂತನ ಮೇಲೆ. ಹನುಮಂತ ನನ್ನ ಮಾತಕ್ಕೆ ಉತ್ತರನೇ ಕೊಡ್ನಿಲ್ವಲ್ಲ ಅಂತ ಅನ್ಬಿಟ್ಟು ರಾಮನು ಜೋರಾಗೆ ಕೇಳ್ದ. ಭಕ್ತ ಹನುಮಂತ ನಿನಗಲ್ಲು ಹೇಳ್ತಾರದು ಯಾಕೆ ಬಿದ್ದೆ ಮೇಕೇಳು, ಸೀತಾದೇವಿ ಹೆಂಗಿದಳು ಮೊದ್ದೇಳು ಅಂತನ್ನ. ಯಾವಾಗ ರಾಮನ್ ಬಾಯ್ಲಿ ಎರಡನೇ ಸಾರಿ ಮಾತ ಕೇಳ್ದು ಹನುಮಂತ, ಹನುಮಂತನ ಕೋಪಾತ್ಬಿಡ್ತುಕಲ್ಲ ಮೈಕೈ ನೋವೆಲ್ಲ ಮರ್ತ್ಕೊಂಡು ತಾಕತ್ತ ತಕ್ಕಂಡು ಮ್ಯಾಲ್ಕೆ ಎದ್ದು ಕೋಪದಲ್ಲಿ ಮೈಕೈ ಹಿಡ್ಕೊಂಡು ಆ ಪೊಟ್ಟಿಯ ಕಟ್ಕ ನನಗೇನಾಗ್ಬೇಕು ಮೊದ್ಲು ಪರ್ದೆ ಬಿಡು ಸೂಳೆ ಮಂಗನ್ ತೋರಿಸೋ ಬೋಳಿ ಮಂಗನೆ ಅಂತ ಅನ್ಬಿಟ್ಟವನೆ. ಕಲ್ಲಣ್ಣ, ಈ ಹಳ್ಳಿಗಳಲ್ಲಿ ಒಂಥರ ಚೆನ್ನಾಗಿ ಆಡ್ತಾರೆ ಯಾಕಂದ್ಲ ನಾಟಕವ
1: ಮಾಡ್ತಾರಂತ ಹೇಳು.
0: ಇನ್ನೊಂದ್ ಪ್ರಸಂಗ ಹೇಳ್ತೀನಿ ಕೇಳ. ಈ ಮದ್ದೂರ್ ಮಾಲ್ಗಾರ್ನಳ್ಳಿ ಒಂದ್ಸರಿ ಬರೀ ಗಂಡುಸ್ರಿಯೇ ಸೇರ್ಕೊಂಡು ಮಹಾಭಾರತ ನಾಟಕ ಆಡ್ತಿದ್ರು ಕಂದ್ಲ. ಲೇಡೀಸ್ ಪಾತ್ರನು ಗಂಡುಸ್ರಿಯ ಮಾಡ್ತಿದ್ರು ಆ ಕಾಲದಲ್ಲಿ. ಸರಿ, ಮಹಾಭಾರತ ನಾಟಕದಲ್ಲಿ ದ್ರೌಪದಿ ಸೀರೆ ಎಳೆ ದೃಶ್ಯ ಬತ್ತದಲ್ಲ, ಆ ದೃಶ್ಯಕ್ಕೆ ದ್ರೌಪದಿ ಪಾತ್ರ ಮಾಡಿದ್ದವನಿಗೆ ಏಳು ಸೀರೆ ಉಡಿಸ್ಬಿಟ್ಟಿದ್ರು. ಈ ದ್ರೌಪದಿ ಪಾತ್ರ ಮಾಡಿದ್ದವನಿಗೂ ದುಶ್ಯಾಸನ ಪಾತ್ರ ಮಾಡಿದ್ದವನಿಗೂ ಆಯ್ತಿರ್ನಿಲ್ಲ. ಸರಿ, ದ್ರೌಪದಿ ಪಾತ್ರ ಮಾಡಿದ್ದವನೇ ಹೋಗಿ ಕೇಳ್ಕೊಂಡ ದುಶ್ಯಾಸನನ್ನ.
1: ಏನಂತ?
0: ಲೋ ಲೋ ಚಿಕ್ಕಮ್ಮಯ್ಯ, ನಂಗೆ ಹಿಂಗಿಂಗೆ ಏಳು ಸೀರೆ ಉಡಿಸ್ಬಿಟ್ಟಾರ ಯಾಕಂದ್ಲ, ಅದಕ್ಕೆ ನೀನು ಸೀರೆ ಏಳು ಸೀನ್ಸ್ ಬತ್ತದಲ್ಲ, ಆಗ ಆರು ಸೀರೆ ಎಳೆದ್ಬಿಟ್ಟು ಸುಸ್ತಾದ ನಂಗೆ ಬಿದ್ದೋಗ್ಬಿಡು, ಇನ್ನೊಂದು ಸೀರೆ ಅಲ್ಲೇ ಉಳಿಸ್ಬಿಡ್ಲ ನಿನ್ನ ತಮ್ಮಯ್ಯ, ಹಳೆ ಕೋಪದಲ್ಲಿ ಅದನ್ನು ಎಳ್ದಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಕೇಳ್ಕೊಂಡವನೆ. ಸರಿ, ದುಶ್ಯಾಸನಂಗೂ ಕನಿಕರ ಬಂದ್ಬಿಡ್ತುಕಂದ್ಲ. ಆಯ್ತು ನಡಿಲ್ಲ, ನೀನೇನು ಎದ್ರಕಬೇಡ ಅಂತ ಸಮಾಧಾನ ಮಾಡಿ ಕಳಗಿಸವನೆ. ಸರಿ, ಸೀರೆ ಎಳು ಸೀನ್ಸ್ ಬತ್ತುಕಂದ್ಲ. ದುಶ್ಯಾಸನ ಸೀರೆ ಕೈ ಹಾಕುದ್ನ, ಜನ ಓನ್ಸ್ ಮರ್ ಕೊಟ್ಬಿಟ್ಟು ಇವನ್ ಗುಮ್ಮಸ್ ಬಂದ್ಬಿಟ್ಟು ಏಳು ಹೇಳ್ದಾಕ್ಬಿಟ್ನ, ಆಗೇನ್ ಉಳ್ಕತ್ತೋ?
1: ಬರೀ ಚಡ್ಡಿ.
0: ಬರೀ ಚಡ್ಡಿ ಉಳ್ಕೊಬಿಡ್ತುಕಂದ್ಲ. ಏನ್ ಜನಗಳೆಲ್ಲ ನಗಿಯೋಕ್ ಶುರು ಮಾಡ್ಕೊಬಿಟ್ಟವ್ರೆ. ಓಹೋಹೋ, ಇದೇನು ದ್ರೌಪದಿ ಸೀರೆಪತಿಗೆ ಚಡ್ಡಿ ಇಕ್ಕವಳಲ್ಲ, ಸೀರೆಪತಿ ಚಡ್ಡಿ ಇಕ್ಕವಳಲ್ಲ ಅಂತ ಈ ದ್ರೌಪದಿ ಪಾತ್ರದವನಿಗೆ ನಾಚಿಕೆ ಆಗ್ಬಿಡ್ತು. ಅಲ್ಲಲ್ಲ, ಈ ಮುಂಡ ತುತ್ಕೆ ಅಷ್ಟು ಹೇಳಿದ್ರುವೆ ಎಲ್ಲಾ ಸೀರೆನು ಎಳ್ದಾಕ್ಬಿಟ್ಟು ಅವಮಾನ ಮಾಡಾಕ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬಹಳ ಬುದ್ಧಿವಂತ ಅಂತಕ್ಕಲ್ಲ ದ್ರೌಪದಿ ಪಾತ್ರ ಮಾಡಿದ್ದವನು, ಅಲ್ಲೇ ಒಂದ್ ಡೈಲಾಗ್ ತೆಗೆದ್ಬಿಟ್ನ.
1: ಏನಂತ?
0: ಹಾ, ಶ್ರೀಕೃಷ್ಣ ಪರಮಾತ್ಮ, ಈ ನಿನ್ನ ತಂಗಿಯ ಮಾನ ರಕ್ಷಣೆಗೆಂದು ಈ ತುಂಡು ಚಡ್ಡಿಯನ್ನಾದರೂ ಕರುಣಿಸಿದಯ್ಯ ಅಂತ ಕೈ ಮುಕ್ಕಂಡು ನಿಂತ್ಕೊಂಡಂತೆ ಕಲ್ಲ. ಕಲ್ಲಣ್ಣ,
1: ಇನ್ನೇನ್ ಮಾಡೋ ನಾವೇ?
0: ಲೋ ಕಲ್ಲಣ್ಣ, ಈ ಅಡ್ಡೆಶ್ರೀ ಅವ್ರನ್ನ ಆಟ ಕಾಡಿದ್ರೆ ಬೋ ಗೋಳು ಕಂದ್ಲ, ಒಂಥರ ಚೆನ್ನಾಗಿ ಇರ್ತದೆ ಬಿಡು ಅದುವೆ.

0: ಏ ಪ್ರಾಣಕಾಂತಿ ಅಂತ ಇದ್ನ, ಅವನ ಹೆಂಗ ಆಡಾಡ್ತಾ ಇದ್ನ ನೋಡು ಪ್ರಿಯ ವನವ ತಂಬಿಟ್ಟು ಪ್ರಿಯ ಅಂತಂದವನೇ, ಅವಳು ಪ್ರಾಣಕಾಂತ ಅಂತಂತಿದ್ಲು. ಇವನು ಪುನಃ ಎರಡನೇ ಸರಿ ನೋಡು ಪ್ರಿಯ ವನವ ಸಿಬಿ ಗಿಡವ ಸಪಟ ಮರವ ಅಂತಂದ್ಬಿಟ್ಟು ಎರಡನೇ ಸರಿ ಪ್ರಿಯ ಅಂತನ್ನಕಂದ, ಅವಳು ಪ್ರಾಣೇಶ್ವರ ಅಂತಂದ ಮಾಮೂಲಿ. ಇವನು ಪುನಃ ಮೂರನೇ ಸರಿಗೆ ನೋಡು ಪ್ರಿಯ ವನವ ಅಂತನ್ಬಿಟ್ಟು ಪ್ರಿಯ ಅಂತಂದವನೇ, ಅತ್ಕವಳು ಪ್ರಾಣನಾಥ ಅಂತ ರಾಗ ಎಳ್ದವಳಕ್ಕಂದ. ಇವನು ಕೋಪತ್ಬಿಡ್ತು ಬೊಡ್ಡಿ ಊರರೆಲ್ಲ ನಾಥ ಅಂತ ಸಾಕಾಯ್ತು ಈಗ ನೀನು ಶುರು ಮಾಡ್ಕಂಡ ಅಂತನ್ಬಿಟ್ಟು ಗದ್ಯ ತಕ್ಕಂಡು ಎತ್ತಿ ಒಂದ್ ಎತ್ತಿ ಮೇಲೆ ಬಿಟ್ಟವನೇ. ಏನಾಗ ಅದೇನೆಲ್ಲ ಉಳೆ ಹಿಡ್ಕೊಂಡು ಕುಟ್ಟಿಡ್ಕೊಂಡ್ ಮಡಿಗಿತ್ತೇನೋ, ಅವಳು ತಲೆ ಒಳಕೆ ಹೊಂಟೈತಕ್ಕಲ್ಲ.
1: ಅವಳಿಗೇನ್ ಗೊತ್ತು ಇವನ ಹೆಸರು ನಾಥ ಅಂತ. ಅಣ್ಣ ಮಲಣ್ಣ, ಈ ನಾಡು ಬೀಜ ಬಿಟ್ಟಾಕೋ, ಈ ಸಾರಿ ಗಣೇಶನ್ ಕಾರ್ಯಕ್ರಮ ಬಹಳ ಜಾಸ್ತಿ ಅಂತೆ, ಒಳ್ಳೆ ದುಡ್ಡು ಮಾಡಿದೀಯೇ.
0: ಲೋ ಕಲ್ಲಣ್ಣ, ಈ ಗಣೇಶನ್ ತರಕ್ಕೆ ಕಾಸಿರೋದಿಲ್ಲ ಜನಗೊಳ್ತಾವು, ಅಂಥದ್ರಲ್ಲಿ ನನ್ನೆಂತವನ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡ್ಸಾರ್ಲ. ಲೋ ಕಲ್ಲಣ್ಣ, ಈ ಜನಕ್ಕೆ ನಾನು ಹೇಳ್ದೆ ಏನು ಗೊತ್ತಲ್ಲ, ಹೊಸ್ತಾಗಿ ಗಣಪನ್ ತಂದು ತಂದು ಕುಣಿಸುದ್ಕೆ ವರ್ಷ ವರ್ಷ ಅದನ್ನೇ ಕುಣಿಸೋದು ಆಗೋದಿಲ್ವಲ್ಲ,
1: ನೀರು ಬಿಟ್ಬಿಡ್ತಾರಲ್ಲ ಅಣ್ಣ.
0: ಅದನ್ನೇ ಕದ ನಾನು ಹೇಳಿದ್ವಿ ಈ ಜನಕ್ಕೆ, ಈ ಗಣಪನ ನೀರು ಬಿಟ್ರೆ ಅದ್ರ ಪರಿಣಾಮ ಏನಾಯ್ತಿ ಅಂತ ಆಮೇಲೆ ಅನುಭವಿಸ್ಬೇಕಾಯ್ತಕ್ಕಂದ. ಲೋ ಕಲ್ಲಣ್ಣ, ಹಿಂಗೆ ಒಂದ್ಸರಿ ಮೂರ್ ಜನ ಹೆಲಿಕಾಪ್ಟರ್ ಅಲ್ಲೋ ವಿಮಾನದಲ್ಲೋ ಒಯ್ತಿದ್ರಂತ ಕಂದ್ಲ. ಆ ಮೂರ್ ಜನ ಯಾರ್ಯಾರು? ಒಬ್ಬ ಮುಸ್ಲಿಮ್ಸ್, ಒಬ್ಬ ಕ್ರಿಶ್ಚಿಯನ್ಸ್, ಒಬ್ಬ ಹಿಂದೂಗಳು ಅನ್ಕಂದ್ಲ. ಸರಿ, ವಿಮಾನ ಒಯ್ತಾ ಒಯ್ತಾ ಕೆಟ್ಟೋಗೋ ಸ್ಥಿತಿ ತಲುಪುಟ್ಟದೆ. ಆಗ ವಿಮಾನ ಬಿಡ್ತಾನಲ್ಲ ಪೈಲಟ್ ಅಂದ್ರೆ ಡ್ರೈವರ್, ಅವನಿಗೆ ಯೋಚನೆ ಮಾಡ್ದ, ಅಲ್ಲಲ್ಲಲ್ಲ ಯಾವ್ದೋ ಮಿಷಿನ್ ತೊಂದ್ರೆ ಮೇಲೆ 5 ನಿಮಿಷ ಆಯ್ತಲೇ ಕೆಳಕ್ಕೆ ವಿಮಾನ ಬಿದ್ದೋಯ್ತದೆ, ನಾನೇನೋ ಪ್ಯಾರಾಚೂಟ್ ಕಟ್ಕೊಂಬಂದವನಿಗೆ ಕಟ್ಕೊಂಡು ಕೆಳಕ್ಕೆ ಬಿದ್ದೈತೀನಿ, ನಾನು ಬದಿ ಕಳ್ತೀನಿ. ಈ ಮೂರ್ ಜನರು ಬರೀ ಕೈಲೆ ಬಂದವಲ್ಲಪ್ಪ, ಇವೇನಪ್ಪ ಮಾಡವು ಅನ್ಕೊಂಡ್ ತಿರಿಕೊಂಡು ಮೂರ್ ಜನಕ್ಕೂ ಹೇಳ್ದ.
1: ಏನಂತ
0: ನೋಡ್ರಯ್ಯ, ಇನ್ 5 ನಿಮಿಷ ಆಯ್ತಲೇ ವಿಮಾನ ಕೆಳಕ್ಕೆ ಬಿದ್ದೋಯ್ತದೆ, ಏನ್ ಮಾಡಿದ್ರಿ ಏನ್ ಕೇಳ್ಬಿಟ್ಟವನೆ. ಏನ್ ಮಾಡಾರು, ಮೂರ್ ಜನ ಲಬಲಪ್ಪನೆ ಬಾಯ ಬಡ್ಕೊಂಡು ಅಳುಕೆ ಶುರು ಮಾಡ್ಕಂದ್ರಂತೆ. ಆಗ ಪೈಲಟ್ ಹೇಳುದಂತೆ, ನೋಡ್ರಯ್ಯ ಬಾಯ ಬಡ್ಕೊಂಡು ಅಳುಕ್ ಹೋಗ್ಬೇಡಿ, ನಾನು ಹೇಳ್ದಂಗೆ ಕೇಳ್ಬಿಡಿ, ನೀವು ಮೂರ್ ಜನ ಬದಿ ಕಳ್ತೀರಿ ಅಂತಂದಂತೆ ಕಂದ್ಲ. ಅದೇನ್ ಹೇಳಪ್ಪ ಅದೇನ್ ಹೇಳಪ್ಪ ಅದೇನ್ ಹೇಳಪ್ಪ ಅನ್ಕೊಂಡು ಮೂರ್ ಜನವೇ ಡ್ರೈವರ ಚಕ್ಳುಗಳು ಯಾರ್ಸು ಕೆರಿಕೋಬಿಟ್ಟವ್ರೆ. ಆಗ ಪೈಲಟ್, ಏನುವಿಲ್ಲ ಏನುವಿಲ್ಲ, ನೀವು ಮೂರ್ ಜನನು ನಿಮ್ ಮನೆ ದೇವ್ರ ಬೇಡ್ಕೊಂಡು ಕೆಳಕ್ ಬೀಳ್ರಿ, ನಿಮ್ಮ ಮನೆ ದೇವ್ರು ಬಂದು ನಿಮ್ಮ ಹಾತ್ ಕಳ್ತಾನೆ ನಿಮ್ಮ ಕಾಪಾಡ್ತಾನೆ ಅಂದಂತೆ ಕಂದ್ಲ. ಹಂಗ ಅಂದುದ್ದೆ ತಡ ಮುಸ್ಲಿಮ್ಸ್ ಏನ್ ಮಾಡ್ಬಿಟ್ ನಾ ಗೊತ್ತಲ್ಲ,
1: ಏನ್ ಮಾಡ್ದ,
0: ಅಲ್ಲಾ ಅಕ್ಬರ್ ನನ್ ಕಾಪಾಡು ಅನ್ಕೊಂಡು ತುಪ್ಪನ್ ಕೆಳಗ್ ಬಿದ್ದವನ ವಿಮಾನ ಮೇಲಿಂದ. ಅಲ್ಲಾ ಬಂದ್ಬಿಟ್ಟು ಮುಸ್ಲಿಮ್ಸ್ರನ್ನ ಹಾತ್ಕಂಡ, ಮುಸ್ಲಿಮ್ಸ್ ಬದಿಕಂಡ. ಎರಡೇನು ಕ್ರಿಶ್ಚಿಯನ್ಸ್ ಅಲ್ವೇ, ಇವನುವೆ ಓ ಯೇಸು ಕ್ರಿಸ್ತನನ್ ಕಾಪಾಡೋ ಜೀಸಸ್ ಅನ್ಕೊಂಡು ಅವನು ತುಪ್ಪನ್ ಯೇಸು ಕ್ರಿಸ್ತನ್ ಬೇಡ್ಕೊಂಡ್ ಕೆಳಕ್ ಬಿದ್ನ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅನ್ನ ಹಾತ್ಕಂಡ ಅವನು ಬದುಕೊಂಡ. ಈ ನೂಲ್ಕಂದವನ ಹಿಂದೂಗಳವನ ಒಬ್ನೇಕಂದ್ಲ, ಇವನು ಯಾವ ದೇವ್ರನ್ನ ಬೇಡ್ಕದೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಕೊಬಿಟ್ಟವನೆ. ಆ ಪೈಲಟ್ಗೆ ಕ್ವಾಪತ್ಬಿಡ್ತು, ಅಯ್ಯೋ ಕಫಿ ಮುಂಡತ್ತದೆ, 5 ನಿಮಿಷದಲ್ಲಿ 3 ನಿಮಿಷ ತೀರೇ ಹೋಯ್ತೀನಿ, ಇರುದು 2 ನಿಮಿಷ, ನೀನು ನಿಮ್ ದೇವ್ರ ಬೇಡ್ಕೊಂಡ್ ಬಿದ್ದು ಸಾಯಿಲ್ದರ್ ಬದುಕು ಅಂತಂದಂತೆ. ಆಗ ಹಿಂದೂಗಳು ಅವನಿಗೆ ದುಃಖ ಜಾಸ್ತಿ ಆಗ್ಬಿಟ್ಟು ಅಳ್ತಾ ಅಳ್ತಾ ಪೈಲಟ್ ಕೇಳುದ್ನಂತೆ, ಯಾವ ದೇವ್ರು ಅಂತ ಬೇಡ್ಕನಪ್ಪ, ಮುಂಡತ್ತವು ನಮ್ ಜಾತಿಲಿ 330 ಕೋಟಿ ದೇವ್ರು ಅಂತ ಮಾಡ್ಬಿಟ್ಟು ಒಂದ್ ದೇವ್ರ ಬೇಡ್ಕಂಡ್ರೆ ಇನ್ನೊಂದ್ ದೇವ್ರ ಕೋಪಾತ್ ಮಡುಗ್ತದೆ, ನಾನು ಯಾವ ದೇವ್ರನ್ನ ಬೇಡ್ಕೋದಿಲ್ಲ, ನಾ ಸತ್ತವೈತಿನ್ ಕನ್ ಹೋಗು ಅಂತನ್ಬಿಟ್ಟವನೆ. ಆಗ ಪೈಲಟ್ ಹೇಳುದ್ನಂತೆ, ನೋಡಯ್ಯ ಆ 330 ಕೋಟಿ ದೇವತ್ಗಳಿಗೆಲ್ಲ ಅಧಿಪತಿ ಗಣಪ, ಆ ಗಣಪನ್ ಎನ್ಕೊಂಡ್ ನೀ ಕೆಳಕ್ ಬಿಡಪ್ಪ, ಬಂದು ಹಾಕೊಂಡು ಕಾಪಾಡ್ತಾನಪ್ಪ ಅಂದಂತೆ. ಹಂಗಂದುದ್ದೆ ತಡ ಹಿಂದೂಗಳು ಏನ್ ಮಾಡ್ಬಿಟ್ನ, ಓ ವಿಘ್ನ ವಿನಾಶಕ ಪಾರ್ವತಿ ಮಗನೇ ಶಂಕನ ಪುತ್ರನೇ ನಾನು ಕಾಪಾಡೋ ಅನ್ಕೊಂಡು ಕಣ್ ಮುಚ್ಕೊಂಡು ತುಪ್ಪು ವಿಮಾನದಿನ ಕೆಳಗ್ ಬಿದ್ದವನೇ. ಬಿದ್ದದೆ ತಡ ಮದ್ದೂರ್ ಕೇಮ್ ದೊಡ್ಡಿತ ಸೂಳೆಕೆರಗ್ ಬಿದ್ದಾಗವನಕಂದ್ಲ. ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಕತ್ತೊಂದ್ ಗಂಟೆ ಮುಳಿಕಬಿಟ್ಟವನಕಂದ್ಲ. ಈ ಗಣಪ ಬಂದು ಆತ್ ಕಳುಕಿಲ್ವೆ, ಆತ್ ಕಳ್ಳಿಲ್ಲ, ಈ ಸೂಳೆಕೆರೆ ಏರಿ ಮೇಲೆ ನಿಂತ್ಕೊಂಡು ಹಿಂದೂಗಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ
1: ಗಣಪ.
0: ಹೂಕಂದ್ಲ ಹಿಂದೂಗಳನ್ನು ಕಾಪಾಡ್ಬಿಡ್ತು, ಅಲ್ಲ ಈ ಗಣಪ ನನ್ ಕಾಪಾಡನೆ ಅನ್ಕೊಂಡು ಬೇಡ್ಕೊಂಡು ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾನೆ ನಿಂತವನಲ್ಲ ಅನ್ಬಿಟ್ಟು ಗಣಪ ದೇವ್ರು ಅನ್ನೋದು ಕಂಡ್ರೆ ಗಣಪನೇ ಭಯ ಶುರು ಮಾಡ್ಕಂಡಂತ ಕಂದ್ಲ.
1: ಏನಂತ,
0: ಅಯ್ಯೋ ನಿನ್ ಮನಾಳಾಗ 330 ಕೋಟಿ ದೇವತ್ಗಳ ಕೈಲಿ ಯಾರ ಕೈಲಿ ಹೊತ್ತು ಕಾಪಾಡಕ್ ಆಗುದಿಲ್ಲ, ನಿನ್ನೇನೋ ಮಂಟಾಗ್ತಾನೆ ಅಂತ ನಿನ್ನ ಬೇಡ್ಕೊಂಡು ಕೆಳಕ್ ಬಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದ್ದೀಲ್ಲ ಪುಣ್ಯಾತ್ಮನೆ. ಮುಸ್ಲಿಮ್ಸೋ ನಾ ನೋಡಿದ್ರೆ ಅಲ್ಲ ಕಾಪಾಡ್ನ, ಕ್ರಿಶ್ಚಿಯನ್ಸೋ ನಾ ನೋಡಿದ್ರೆ ಯೇಸು ಕ್ರಿಸ್ತ ಕಾಪಾಡ್ನ, ಲೋ ಗಣಪ ಮೂಗ್ಗಂಡ್ ನೀರ್ ಬಂದ್ಬಿಡ್ತಾವೆ ಇನ್ನೇನ ಸತ್ತೋಗ್ಬಿಡ್ತೀನಿ ಸೋಣ್ಲುನಾರುವೆ ಕೊಟ್ಟಿ ಅಳಕಾಲ ಅಂತಂದಂತೆ. ಗಣಪನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ನ, ಗಣಪ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನೆ. ಅಷ್ಟ್ರಲ್ಲ ಮನುಷ್ಯನ ದೇವ್ರು ಅನ್ನೋ ಕಾಣ್ದೆ ಬೈತನಲ್ಲ ಅನ್ಬಿಟ್ಟು ಗಣಪನು ಬಯಕ್ ಶುರು ಮಾಡ್ಕೊಂಡಕಲ.
1: ಯಾರ್ ಗಣಪ
0: ಹೂ ಕಂಡ್ಲ, ಯಾಕರ ಕಾಪಾಡ್ಬೇಕ್ ನಿಮ್ಮ, ಯಾಕೆ ಕಾಪಾಡ್ಬೇಕು ಹೇಳಿ, ಅಲ್ಲಕ್ಕಂದ್ರಲ್ಲ ನನ್ನ ಮಕ್ಕಳ ಒರ್ಸ್ಕೊಂಡ್ ಸರ್ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡ್ಬಿಟ್ಟು ನನ್ನ ಚೆನ್ನಾಗಿ 15 ದಿವಸ 20 ದಿವಸ 1 ತಿಂಗಳಿಗಂಟ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪ್ಲ ಹಾಲು ಅದು ಇದ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು 15 ದಿವಸ 20 ದಿವಸ 1 ತಿಂಗಳಾಯ್ತಲ್ಲ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬಿಟ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರ್ಗೆ ತಾಕ್ಬಿಟ್ಟು ಬತ್ತೀರಿ ಮುಂಡತ್ತವೇನು, ಆ ಸಾಯಿವಾಗ ನಿಮ್ ಕುಣಿತಿದ್ರಿ, ಈ ನೀ ಸಾಯಿವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೇ ಅಂತ ಅನ್ಬಿಟ್ಟು ಆ ಹಿಂದೂಗಳನ್ನ ಸಾಯಿಗಂಟ್ಲುವೆ ಗಣಪ ಕುಣಿತಿದ್ನಂತ ಕಂದ.

0: ಅದಕ್ಕೆ ಕಲ್ಲಣ್ಣ ನಾನು ಹೇಳುದುವೆ, ಈ ಗಣಪ್ತ ನೀರು ಬುಡಕ್ ಹೋಗ್ಬಾರ್ದು ಅಂತ ವರ್ಷ ವರ್ಷಕ್ಕೂ ಅವಿ ಆಯ್ತವೆ, ಬಣ್ಣ ಹೊಡ್ಕೊಂಡು ಮಡಿಕಂದ್ರೆ ಆಗುದಿಲ್ವೇ? ಯಾವ ಬೋಟಿಯ ಇದೆ ಈಗಿನ ರೈಟಲ್ಲಿ ವಾಸ ಗಣಪನ ತಂದು ಕುಣಿಸೋನು, ನನ್ನ ಕಾರ್ಯಕ್ರಮ ಕೊಡ್ಸೋನು?
1: ಹೋಗ್ಲಿ ಬಿಡ್ ಮಲ್ಲಣ್ಣ, ಈ ಗಣಪನ ಕಾರ್ಯಕ್ರಮ ಬೇಡವೇ ಬೇಡ, ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ಬೋದಲ್ವಾ ನೀನು?
0: ಲೋ ಕಲ್ಲಣ್ಣ, ಈಗಿನ ಕನ್ನಡ ರಾಜ್ಯೋತ್ಸವಗಳೆಲ್ಲ ಬರೀ ಕಾಟಾಚಾರಕ್ಕೆ ಕಂದ್ಲ, ಯಾವನಾರ ಒಬ್ಬನೇ ಒಬ್ಬ ಕನ್ನಡ ದೇವಿಯ ವರ್ಷ ಪೂರ್ತಿ ನೆನೆಸ್ಕಂದನೇನ್ಲ? ನವೆಂಬರ್ ಬಂತು ಅಂದ್ರೆ ಸಾಕು ಕನ್ನಡ ಕನ್ನಡ ಅಂತ ದುಡ್ಡು ವಸೂಲಿ ಮಾಡಕ್ ನಿಂತ್ಬಿಟ್ಟವೆ. ಲೋ ಕಲ್ಲಣ್ಣ, ಈ ಕನ್ನಡ ಸ್ಥಿತಿ ಹೆಂಗಾಗುತ್ತದೆ ಗೊತ್ತಲ ಕಲ್ಲಣ್ಣ?
1: ಹೆಂಗಾಗದಣ್ಣ?
0: ಈ ಪಂಪ ಗೊತ್ತಲ್ವೇ ಇಲ್ಲ ನಿಂಗೆ?
1: ಪಂಪ ಯಾರು ಪಿಚ್ಚರ್ ಹಾಕ್ತಾರಣ?
0: ಅಯ್ಯಯ್ಯೋ ಮುಂಡತ್ತದೆ, ಪಂಪ ನಿನಗೂ ಗೊತ್ತಿರುವಲ್ಲ, ಹೇಳ್ತೀನಿ ಕೇಳ. ಪಂಪ ನಮ್ಮ ಕನ್ನಡದ ಆದಿಕವಿ,
1: ಹೇಳು.
0: ಕನ್ನಡದ ಅತ್ಯುನ್ನತ ಮಹಾಕವಿ, ಕನ್ನಡದ ಐದು ಜನ ಮಹಾಕವಿಗಳಲ್ಲಿ ಪಂಪನ ಕೊಡೋ ಒಬ್ಬ, ಐದು ಜನ ಕನ್ನಡದ ರತ್ನತರರಲ್ಲಿ ಪಂಪನು ಕೊಡೋ ಒಬ್ಬ ಕಂದ್ಲ. ಇಂಥ ಪಂಪ ಸಾಮಾನ್ಯವಾಗಿ ಐದನೇ ಕ್ಲಾಸು ಆರನೇ ಕ್ಲಾಸು ಮೇಲ್ಪಟ್ಟು ಓದಿರೋ ವಿದ್ಯಾವಂತರು ಮಾತ್ರ ಗೊತ್ತು. ಈ ಹಳ್ಳಿಲಿ ಇರ್ತಕ್ಕಂಥ ನಿನ್ನಂಥ ವಿದ್ಯಾವಂತರಿಗೆ ಈ ಪಂಪ ಮಹಾಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಂದ್ಲ. ಇಂಥ ಪಂಪ ಒಬ್ಬ ಕುವೆಂಪು, ರಾಜ್ಕುಮಾರು, ಅಂಬರೀಷು, ಬೇಂದ್ರೆ, ಕಾರಂತು, ಅಂಬೇಡ್ಕರ್ ಹೆಂಗೆ ಎಲ್ಲ ಕನ್ನಡಿಗರಿಗೂ ಗೊತ್ತೋ, ಅದೇ ಥರ ಎಳೆ ಕವಿ ಪಂಪನು ಕೂಡ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ತಿಳ್ಕೊಂಡು ಈ ಪಂಪನ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡ್ರು ಕಂದ್ಲ. ಒಂದ್ ಟೆಂಪವ ಮಾಡ್ಕೊಂಡು ಊರೂರ್ ಮೇಲೆ ಹೋಗ್ಬಿಟ್ಟು ಪಂಪನ ಬಗ್ಗೆ ಭಾಷಣ ಮಾಡ್ಕೊಂಡು ಹೋಯ್ತಾ ಇದ್ರಂತೆ. ಹಂಗೆ ಭಾಷಣ ಮಾಡ್ಕೊಂಡು ಕಾರ್ಕಳ್ಳಿ ಅನ್ನುವಂತ ಊರ್ಗ ಹೋಗ್ಬಿಟ್ಟು ಆ ಊರ್ ಮಧ್ಯದಲ್ಲಿ ಟೆಂಪವ ನಿಲ್ಲಿಸ್ಕೊಂಡು ಒಂದ್ ಮೈಕ್ ಸೆಟ್ ಹಾಕೊಂಡು ಪಂಪನ ಸಮಿತಿ ಅಧ್ಯಕ್ಷ ಎಲ್ರನ್ನು ಕರೆದ್ನಂತೆ.
1: ಏನಂತ?
0: ಬಂದ್ರಿ ಬಂದ್ರಿ ಕಾರ್ಕಳ್ಳಿಯರೆಲ್ಲ, ಪಂಪನ ಬಗ್ಗೆ ಭಾಷಣ ಮಾಡ್ತೀನಿ ಅಂತ ಮೈಕಲ್ ಕೂಗವನೆ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಹೆಂಗಸರು ಗಣಸರು ಮುದುಕರು ಮೋಟ್ರೆಲ್ಲ ತುಂಬೋದ್ರಂತ ಕಲರ್ ಹಂಗದೊಳಗೆ ಭಾಷಣ ಕೇಳುಕೆ. ಸರಿ, ಪಂಪನ ಸಮಿತಿ ಅಧ್ಯಕ್ಷ ಭಾಷಣ ಶುರು ಮಾಡ್ಕಂಡ. ಕಾರ್ಕಳ್ಳಿಯ ಮಹಾಜನಗಳೇ, ಪಂಪ ಕನ್ನಡದ ಆದಿಕವಿ, ಪಂಪ ಕನ್ನಡದ ಅತ್ಯುನ್ನತ ಮಹಾಕವಿ, ಪಂಪ ಕನ್ನಡದ ಐದು ಜನ ಮಹಾಕವಿಗಳಲ್ಲಿ ಪಂಪನು ಕೊಡೋ ಒಬ್ಬ, ಕನ್ನಡದ ರತ್ನತರೆಯರಲ್ಲಿ ಪಂಪನು ಕೊಡೋ ಒಬ್ಬ, ಇಂಥ ಪಂಪ ಕನ್ನಡದಲ್ಲಿ ಕಾವ್ಯನ ಹಂಗ್ ಬರ್ದವನೇ, ಪಂಪ ಕನ್ನಡದಲ್ಲಿ ಕಾವ್ಯವನ್ನು ಹಿಂಗ್ ಬರ್ದವನೇ, ಪಂಪನ ಕಾವ್ಯನ ಕನ್ನಡದಿಂದ ಅಳಸಾಕುಕ್ಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಒರೆಸಾಕುಕ್ಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಕಿತಾಕುಕ್ಕಾಗುವುದಿಲ್ಲ, ಮುರ್ದಾಕುಕ್ಕಾಗುವುದಿಲ್ಲ, ದಬಾಕುಕ್ಕಾಗುವುದಿಲ್ಲ, ಅರ್ದಾಕುಕ್ಕಾಗುವುದಿಲ್ಲ, ಪಂಪ ಹಂಗೆ ಹಿಂಗೆ ಅನ್ಕೊಂಡು ಮೂರ್ನಾಗ ಗಂಟೆ ಟೈಮ್ ಪಂಪನ ಬಗ್ಗೆ ಭಾಷಣ ಮಾಡವನೇ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಬಾಯಿನ ಬುಟ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಮೈಕೈಲ ಕುಣಿಸ್ಕೊಂಡು ಅರ್ಥ ಆಗೋರಂಗ ಭಾಷಣ ಮಾಡಿ ಕೇಳ್ತಾವ್ರೆ. ಸರಿ, ಅಧ್ಯಕ್ಷಂಗೆ ಭಾಷಣ ಮಾಡಿ ಮಾಡಿ ಸುಸ್ತಾ ಹೋಗಿತ್ತಲ್ಲ, ಎಲ್ಲನೇ ಟೆಂಪೋಕ್ಕೆ ತುಂಬ್ಕೊಂಡು ಇನ್ನೇನು ಟೆಂಪ ಹತ್ಬೇಕು, ಒಂದು 20-30 ಜನ ಕಾರ್ಕಳ್ಳಿ ಗಂಡಸರೆಲ್ಲ ಹೋಗ್ಬಿಟ್ಟು ಆ ಭಾಷಣ ಮಾಡ್ತಿದ್ದನ್ನ ನಿಲ್ಲಿಸ್ಬಿಟ್ಟು, ಸ್ವಾಮಿ ನೀವು ಹೇಳುದ್ದ ಯಾವಾಗ ಕೊಟ್ಟರಿ ಅಂದ್ರಂತೆ. ಈ ಅಧ್ಯಕ್ಷ ಮ್ಯಾಲ್ಕೂ ಕೆಳಕ್ಕೂ ನೋಡ್ಬಿಟ್ರೆ ಅಪ್ಪನ ಮೊಕಣಾಗ ಬಿದ್ದೋದ್ನಂತ ಕಂದ್ಲ.
1: ಯಾಕೆ?
0: ಅಯ್ಯೋ ಪುಣ್ಯಾತ್ಮರ, ನಾವೇನಪ್ಪ ಕೊಡ್ತೀನಿ ಅಂತ ಹೇಳ್ದ, ವಾತರಿಂದ ಭಾಷಣ ಮಾಡಿ ಒಂದ್ ತೊಟ್ ನೀರಿಲ್ಲ, ಒಂದ್ ಎಳ್ನೀರಿಲ್ಲ, ಒಂದ್ ತೊಟ್ ಕಾಫಿ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ, ಯಾರು ನಿಮ್ಗೆ ಚಾಡಿ ಹೇಳಿ ಕಳಿಸಿದಾರು, ಏನ ನಿಮಗ್ ಕೊಡುದು ಅಂದಂತೆ ಕಂದ್ಲ. ಇವ್ರು ಪೊಂಸೆಟ ಸ್ವಾಮಿ ಅಂದ್ರಂತೆ. ಅಯ್ಯೋ ನಿಮ್ಮ ಮನಳಗವರ ಮುಂಡತ್ತವ್ಯ, ಪಂಪ್ಸೆಟ್ಟಾರಪ್ಪ ನಿಮಗೆ ಕೊಡ್ತೀನಿ ಎಂದವರು ಅಂದಂತೆ. ನೀವೇ ಹೇಳಿದ್ರಲ್ಲ ಸ್ವಾಮಿ ಬಾಸುಂಡಲಿ, ಅದೇನೋ ಕಿತ್ತಾಕೋಕ್ಕಾಗುವುದಿಲ್ಲ, ಮುರ್ದಾಕೋಕ್ಕಾಗುವುದಿಲ್ಲ, ದಬಾಕೋಕ್ಕಾಗುವುದಿಲ್ಲ ಅಂತ ನಮಗೆ ಯಾವ ರೇಡಿಯೋದಲ್ಲೂ ಟಿವಿಲು ಪೇಪರಲ್ಲೂ ಅಡ್ವರ್ಟೈಸಲ್ಲೂ ತೋರಿಸ್ನಿಲ್ಲ, ಅದೆಲ್ಲಿ ಸಿಕ್ಕದು ಹೇಳಿ, ಅದು ಯಾವ ಅಂಗಡಿ ಹೆಸರೇಳಿ ತತ್ತೀವಿ ಅಂದ್ರಂತೆ ಕಂದ್ಲ. ಅಯ್ಯೋ ಪುಣ್ಯಾತ್ಮರ, ಪಂಪನ ತಗೋಗಿ ಪಂಪ್ಸೆಟ್ ಮಾಡ್ಬಿಟ್ರಲ್ಲಪ್ಪ, ಅವನು ಪಂಪ್ಸೆಟ್ ಅಲ್ಲ, ನಮ್ಮಂಗೆ ನಿಮ್ಮಂಗೆ ನರ್ಮನುಷ್ಯ ಕಂಡ್ರಯ್ಯ, ಅವನು ಹಳೆ ಕವಿ, ಹಂಗೆ ಹಿಂಗೆ ಕನ್ನಡದಲ್ಲಿ ಹಳೆ ಕವಿಯ ಬರ್ದವನೆ, ಅದು ಇದು ಅಂತ ಎಷ್ಟು ಬುಡಿಸಿ ಹೇಳಿದ್ರು ಅರ್ಥ ಆಗೋದೋಯ್ತಂತೆ ಪಂಪನ ಬಗ್ಗೆ. ಪಂಪನ ಬಗ್ಗೆ ಭಾಷಣ ಮಾಡಿದ್ನೇ ಬಿಟ್ಬಿಟ್ರಂತೆ ಕಂದ್ಲ. ಹಿಂಗೆ ಕಲ್ಲಣ್ಣ, ಕನ್ನಡ ಕನ್ನಡ ಅಂತ ಎಲ್ಲ ಬಡ್ಕೋದೇ ಆಗೋಗೋದಕ್ಕಲ್ಲ, ಎಲ್ಲಪ್ಪ ಉಳಿಸಿದಾರು ಕನ್ನಡವ? ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಂಗ್ ಕನ್ನಡ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗಾಗದೆ?
0: ಸಾಮಾನ್ಯವಾಗಿ 1-7 ಇರ್ತಕ್ಕಂಥ ಒಂದು ದೊಡ್ಡ ಸ್ಕೂಲ್ಗಳಲ್ಲಿ 400-500 ಮಕ್ಕಳು ಬೇರೆ ಇರ್ತವೆಕಂದ್ಲ. ಈ 400-500 ಮಕ್ಕಳಿಗೂ ಈ ಲೋಪರ್ ಗೌರ್ಮೆಂಟ್ 7-3 ಜನ ಮೇಷ್ಟ್ರುಗಳ ಕೊಟ್ಟಿರ್ತಾರೆ, ಆ 3 ಜನರಲ್ಲಿ ಲೇಡೀಸ್ ರಿಸರ್ವೇಶನ್ ಅನ್ಬಿಟ್ಟು ಒಬ್ಳು ಮೇಡಮ್ ಬೇರೆ ಹಾಕಿರ್ತಾರೆ.
1: ಮೇಡಮ್ ಇರ್ಬೇಕು ಬಿಡು.
0: ಹಿಂಗೆ ಒಂದ್ಸರಿ ಆ ಸ್ಕೂಲ್ನಲ್ಲಿ ಏನಾಗ್ಬಿಡ್ತು, ಮೇಡಮ್ ಎರಿಗೆ ರಜಾ ಅಂತ 5-6 ರಜಾ ಆಗ್ಬಿಟ್ಟವಳೆ ಕಲ್ಲಣ್ಣ. ಇನ್ ಉಳ್ಕೊಂಡವ್ರ ಎಷ್ಟ್ ಜನ?
1: ಇಬ್ರು ಮೇಷ್ಟ್ರುಗಳು.
0: ಇಬ್ರು ಮೇಷ್ಟ್ರುಗಳಲ್ಲಿ ಅದ್ರಲ್ಲೂ ಒಂದ್ ದಿವಸ ಒಬ್ಬ ಮೇಷ್ಟ್ರು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟವ್ರೆ, ಇನ್ನೊಬ್ರೆ ಮೇಷ್ಟ್ರು ಉಳ್ಕೊಂಡ್ರು ಕಂದ್ಲ. ಒಬ್ರೆ ಏನ್ ಮಾಡಕ್ಕಾದ್ದು ಪಾಠವ, 400-500 ಮಕ್ಳಿಗೂ ಇವ್ರಿಗೆ ಗಲಾಟೆ ತಡಕ್ಕಾಗ್ಲಿಲ್ಲ, ಏನ್ ಕೋಳಿ ಮರುಗಳೇ ಓಕೆ ಮೇವಾಕ ಕೂತ್ಕೋಕೆ ಅಂತ ತಿಳ್ಕೊಬಿಟ್ಟು ಮೇಷ್ಟ್ರು ಏನ್ ಮಾಡ್ಬಿಟ್ಟವ್ರೆ, 1-4 ಕ್ಲಾಸ್ ಗಂಟ ಹಟ್ಟಿ ಕಳಗಿಸ್ಬಿಟ್ಟು 5-6-7 ಕ್ಲಾಸ್ನವರೆಲ್ಲ ಒಂದ್ ದೊಡ್ಡೊಂದ್ ರೂಮ್ಗೆ ಕೂಡಾಕೊಂಡು ಒಂದೊಂದ್ ಕ್ಲಾಸ್ನವ್ರಿಗೆ ಒಂದೊಂದ್ ಪಾಠ ಬರ್ರಿ ಅಂತ ಹೇಳ್ಬಿಟ್ಟು ಹಂಗೆ ಕಳೆದು ಫೋಟೋದ್ ಒಳಗೆ ನೇತಾಕ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಮಣಿಕೋಗ್ ಶುರು ಮಾಡ್ಕೊಬಿಟ್ಟವ್ರೆ ಕಂದ್ಲ.
1: ಅಣ್ಣ
0: ಆ ಮಲಗಕ್ ಮುಂಚೆ ಮುಂದ್ಗಾಡಿ ದೈಕ್ಳಿಗೆಲ್ಲ ಹೇಳಿದ್ರಂತೆ ಮೇಷ್ಟ್ರು, ನೋಡ್ರೋ ನಾನೀಗ ಮಲಗ್ಬಿಡ್ತೀನಿ, ಯಾರಾದ್ರೂ ಕಾರ್ನಲ್ಲೋ ಜೀಪ್ನಲ್ಲ ಸ್ಕೂಟರ್ ದೊಡ್ಡ ಸಾಹೇಬರು ಬಂದ್ಬಿಟ್ರೆ ನಾನು ಹೇಳಿಸ್ಬಿಡಿ, ಮ್ಯಾಲ್ಕೆ ಎದ್ದು ಬಿಡ್ತೀನಿ ಅಂತ ಅನ್ಬಿಟ್ಟು ಮೇಷ್ಟ್ರು ಮಲಿಕಬಿಟ್ರು. ಈ ಮೇಷ್ಟ್ರು ಮಲಗದ ಅರ್ಧ ಗಂಟೆ ಮೇಲೆ ಯಾರೋ ದೊಡ್ಡ ಸಾಹೇಬ್ರು ಬಂದ್ಬಿಟ್ಟವ್ರೆ, ಆ ಮುನ್ಗಡಿ ದೈಕ್ಲೆಲ್ಲ ಒಂದೇ ಸಾರ್ ಬಡ್ಕೊಬಿಟ್ಟವೆ. ಸಾ ಸಾ ಸಾ ಸಾ ಸಾ ಯಾರೋ ಬಂದ್ರು, ಅದು ಯಾರೋ ಬಂದ್ರು, ಅದು ಯಾರೋ ಬಂದ್ರು ಅಂತಂದ್ರಕಲ್ಲ. ಈ ಮೇಷ್ಟ್ರಿಗೇನು ಏಳೂರು ಗಾಳಿಗಳು ಬೆಟ್ಕಂದಂಗೆ ಆಗ್ಬಿಟ್ಟು ದಿಗ್ನೆ ಮ್ಯಾಲೆ ಕೆದ್ದು ಆಕ್ಲಿಸ್ಕೊಂಡು ಕಣ್ಣು ಒಸಿಕೊಂಡು ಬಾಗಿಲು ಕಡೆಗೆ ನೋಡಿದ್ರು, ಏನ್ ದೊಡ್ಡ ಸಾಹೇಬ್ರು ಬಾಗಿಲು ಹತ್ರಕ್ಕೆ ಬಂದು ನಿಂತ್ಬಿಟ್ಟವ್ರೆ. ಮೇಷ್ಟ್ರಿಗೆ ಭಯ ಆಗೋಯ್ತು ಕಲ್ಲಣ್ಣ. ಅಲ್ಲಲ್ಲಲ್ಲಲ್ಲ, ನಾನೀಗ ಬಟ್ಟೆ ಹಾಕೊಳಕ್ ಹೋದ್ರೆ ನೀನು ನಿದ್ದೆ ಮಾಡ್ತಿದ್ದೆ, ಪಾಠ ಮಾಡ್ದೇನೆ ಅಂತನ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಅಪ್ರಪರಿ ಆಗೋಯ್ತವೆ ಅಂತ ತಿಳ್ಕೊಬಿಟ್ಟು ಏನ್ ಮಾಡಿದ್ರು ಗೊತ್ತಲ್ಲ,
1: ಏನ್ ಮಾಡಿದ್ರು,
0: ವಿಜ್ಞಾನ ತಗದಿದ್ರಂತಲ್ಲ ಮೇಷ್ಟ್ರು, ಅಲ್ಲೇ ಒಂದ್ ಐಲಕ್ಕೆ ತಗದ್ ಬಿಟ್ರು. ಬರೀ ಮೈಲಲ್ಲಿ ಮೇಷ್ಟ್ರು ಇದ್ದದ್ದು. ಹಾ ನೋಡಿ ಮಕ್ಕಳ, ಇತ್ತಾಗ ನೋಡಿ ಗಲಾಟೆ ಮಾಡಬೇಡಿ, ಇದು ಹೃದಯದ ಭಾಗ, ಇದು ಹೊಟ್ಟೆಯ ಭಾಗ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು, ಇದು ಒಕ್ಕಳು, ಅದು ಇದು ಅಂತ ಎಲ್ಲ ಅಂಗಾಂಗನೂ ತೋರಿಸ್ತಿದ್ರಂತಕ್ಕಂದ್ಲ. ದೊಡ್ಡ ಸಾಹೇಬ್ರಿಗೆ ಖುಷಿ ಆಗ್ಬಿಡ್ತು ಅಲ್ಲ. ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮೇಷ್ಟ್ರುಗಳು ಚಾರ್ಟು ಅಥವಾ ಬೋರ್ಡ್ ಮೇಲೆ ಚಿತ್ರವ ಬರ್ಕಂದು ವಿಜ್ಞಾನ ಪಾಠವ ಮಾಡಿದ್ರೆ ಈ ಮೇಷ್ಟ್ರು ಈ ವಯ್ಯ ಬಟ್ಟೆನೆ ಬಿಚ್ಚಾಕ್ಬಿಟ್ಟು ಎಲ್ಲ ಅಂಗಾಂಗನೂ ತೋರಿಸ್ತಾವನಲ್ಲ ಅಂತ ಅಂದ್ಬಿಟ್ಟು ಸಾಹೇಬ್ರಿಗೆ ಖುಷಿ ಆಗ್ಬಿಟ್ಟು ಒಳಗೆ ಬರ್ಬೋದೆ ಮೇಷ್ಟ್ರೆ ಅಂದ್ರಂತೆ. ಆಗ ಮೇಷ್ಟ್ರು, ಓಹೋ ಬನ್ನಿ ಸಾಹೇಬ್ರೆ, ಯಾವಾಗ ಬಂದ್ರೆ ಈಗ ಗೊತ್ತಾಗಲಿಲ್ಲ, ನಾನು ಪಾಠ ಮಾಡೋ ಮೂಡ್ನಲ್ಲಿದ್ದೆ. ಏನು ಕುಡಿತೀರಿ, ಮಜ್ಜಿಗೆ ಹಾಲು ಕಾಫಿ ಟೀ ಎಣ್ಣೀರು ಅಂದ್ರಂತೆ. ಏನು ಬೇಡಿ ಏನು ಬೇಡಿ, ಎಲ್ಲನೂ ಪಕ್ಕದೂರ್ನಲ್ಲೇ ಮುಗಿಸ್ಕೊಂಡು ಬಂದೆ. ಏನ್ರಿ ಮೇಷ್ಟ್ರ ನೀವು ಪಾಠ ಮಾಡೋದು ವಿಜ್ಞಾನವ, ಹಿಂಗೆ ಪಾಠ ಮಾಡಿಬಿಟ್ರೆ ಐಕ್ಲೆಲ್ಲ ರ್ಯಾಂಕ್ ಬಂದ್ಬಿಡ್ತವೆ, ಫೇಲು ಅನ್ನೋ ಮಾತು ಎಲ್ಲೂ ಕಂಡು ಬರುವುದಿಲ್ಲ ಅಂತನ್ಬಿಟ್ಟು ನೀವು ಪಾಠ ಮಾಡೋ ರೀತಿ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗುತ್ತದೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಿ ಅಂದ್ರಂತೆ. ಸಾಯಬ್ರ ನಾನು ವಿಜ್ಞಾನ ಗಣಿತ ಎರಡು ಮಾಡ್ತೀನಿ ಅಂದ್ರಂತೆ ಮೇಷ್ಟ್ರು. ಓಹೋ ಬಿಡು ಬಿಡು ಬಿಡು ಬಿಡು, ವಿಜ್ಞಾನ ನಿಂಗೆ ಬಟ್ಟೆ ಬಿಚ್ಕೊಂಡು ಮಾಡೋರು, ಇನ್ನು ಗಣಿತ ಹೆಂಗೆ ಹೇಳ್ಕೊಟ್ಬಿಡ್ಬೋದು ಐಕ್ಳಿಗೆ, ತಳಕ ಮಳಕ ಮಾಡಕ್ ಕೊಡ್ಬೋದೇನೋ ಲೆಕ್ಕವ ಐಕ್ಳು ಅಂತ ತಿಳ್ಕೊಂಡು. ನೋಡಿ ಮೇಷ್ಟ್ರೆ, ನೀವು ವಿಜ್ಞಾನ ಪಾಠ ಮಾಡೋದನ್ನ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ, ನಾನೀಗ ಗಣಿತದಲ್ಲಿ ಮಗ್ಗಿ ಕೇಳ್ತೀನಿ ಅಂತನ್ಬಿಟ್ಟು ಒಂದು ಹುಡುಗನ ಏಳಿಸ್ಬಿಟ್ಟು, ಹೇಳಪ್ಪ ಎಡೊಂಬತ್ತಲಿ ಮಗ್ಗಿ ಎಷ್ಟು ಅಂದ್ರಂತೆ. ಆ ಪುಣ್ಯಾತ್ಮ ಒಯ್ದ ತೂಡಿಸ್ತಿತ್ತೇನೋ ಆಕ್ಲಿಸ್ಕೊಂಡು, ಎಡೊಂಬತ್ತು 180 ಸಾ ಅಂದಂತೆ. ಸಾಹೇಬ್ರು ಬೇವತ್ತೋದ್ರು. ಆಮೇಲೆ ಮೇಷ್ಟ್ರಿಗೆ ಹೇಳಿದ್ರಂತೆ, ಏನ್ರಿ ಮೇಷ್ಟ್ರ ನಿಮ್ಮ ಹುಡುಗನ ನಾನು ಭಾಗಾಕಾರ ಕೇಳಿದ್ನೋ ಗುಣಾಕಾರ ಕೇಳಿದ್ನೋ, ಮಗ್ಗಿಲಿ ಮೊದಲನೇ ಮಗ್ಗಿ ಎರಡು, ಎರಡೊಂಬತ್ತಲ ಎಷ್ಟು ಅಂದ್ರೆ 18 ಅನ್ನಕ್ಕೆ ನಿಮ್ಮ ಹುಡುಗ 180 ಅಂತಾನಲ್ಲ, ಏನ ನೀವು ಹೇಳ್ಕೊಟ್ಟಿರೋದು ಮಣ್ಣು ಹಂಗೆ ಹಂಗೆ ಅನ್ಕೊಂಡು ಬೈದಾಕ್ಬಿಟ್ಟಾರ ಸಾಹೇಬ್ರು. ಆಗ ಮೇಷ್ಟ್ರು ಸಮಾಧಾನವಾಗಿ ಹೇಳಿದ್ರಂತೆ, ಅಯ್ಯೋ ಸಾಹೇಬ್ರೇ, ನಾನು ಈ ಸ್ಕೂಲ್ಗೆ ಮೇಷ್ಟ್ರಾಗಿ ಬಂದು 10 ವರ್ಷ ಆಯಿತು, 10 ವರ್ಷದ ಕೆಳಗೆ ಮುಂಡ ತಾವು ಎರಡೊಂಬತ್ತಲ ಎಷ್ಟಿಲ್ಲ ಅಂತಂದ್ರೆ 1800 ಅಂತ ಇದ್ದು, 10 ವರ್ಷದಿಂದಲೂ ನಾನು ಒಡೆದು 180 ತಂದು ನಿಲ್ಸವನಿ, ಮುಂದ್ ವರ್ಷಕ್ಕೆ ಬಂದ್ಬಿಡಿ ಸಾಹೇಬ್ರೆ 18 ಹೇಳಿಸ್ಬಿಡ್ತೀನಿ ಅಂತಂದ್ರಂತೆ.
1: ಇಂತ ಮೇಷ್ಟ್ರುಗಳಿದ್ರೆ ಐಕ್ಳು ಉದ್ದಾರನೇ, ಕನ್ನಡನು ಉದ್ದಾರನೇ.
0: ಅದ್ ಸರಿ ಕಲ್ಲಣ್ಣ, ನಿನಗೆಷ್ಟು ಐಕ್ಳು?
1: ಎರಡೆಣ್ಣು ಮೂರು ಗಂಡು ಕನ್ನಡವು.
0: ಎರಡೆಣ್ಣು ಮೂರು ಗಂಡು, ಒಟ್ಟಿಗೆ 5 ಅನ್ನು?
1: ಇಲ್ಲ ಕನ್ನಡವು, ಒಂದೊಂದ್ಸಾರಿ ಒಂದೊಂದಾಗವೆ.
0: ಒಂದೊಂದ್ಸಾರಿ ಒಂದೊಂದ್ ಇಲ್ದಾರೆ ಅರ್ಧಾಗ್ಲಿ ತಗೋ ಕಲ್ಲಣ್ಣ. ಲೋ ಕಲ್ಲಣ್ಣ, 5 ಮಕ್ಳು ಯಾಕೆ ಬೇಕಾಗಿತ್ತ ನಿಂಗೆ?
1: ಎಲ್ಲ ದೇವ್ರು ಕೊಟ್ಟಿದ್ ತಗೋ.
0: ಯಾರು ಕೊಡ್ಲಿ, 1-2 ಸಾಕಾಯ್ತಿರ್ಲಿಲ್ವ ನಿನಗೆ? ನಮ್ ಸರ್ಕಾರದವರು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು 1,000 ಕೋಟಿಯ ಖರ್ಚು ಮಾಡ್ಕೊಂಡು ಕುಟುಂಬ ಯೋಜನೆ ಮುಖಾಂತರ ನಿರೋಧ ವ್ಯವಸ್ಥೆನ ಜಾರಿಗೆ ತಂದವ್ರೆ. ಈ ನಿರೋಧ ಬಗ್ಗೆ ನಮ್ಮಂತ ನಿಮ್ಮಂತ ಜನ ಕೀಳಾಗಿ ತಿಳ್ಕೊಬಿಟ್ಟು ದೇಶದಲ್ಲಿ ಜನಸಂಖ್ಯೆ ಮತ್ತೆ ಲೈಂಗಿಕ ಕಾಯಿಲೆಗಳಲ್ಲಿ ಹೆಚ್ಚಾಗ್ಬಿಟ್ಟು ಜನಸಾಮಾನ್ಯರೆಲ್ಲ ಸಾಯ್ತವ್ರೆ. ಯಾಕಂದ್ಲ ಈ ನಿರೋಧ ಬಗ್ಗೆ ಹೆಂಗ್ ತಿಳ್ಕೊಂಡವ್ರೆ ಗೊತ್ತಲ್ಲ ನಮ್ ಜನ. ಒಂದ್ ತಮಾಷೆ ಹೇಳ್ತೀನಿ ಕೇಳಲಕ್ಕಲ್ಲಣ್ಣ. ಒಂದ್ಸರಿ ಯಾವನ ಪುಣ್ಯಾತ್ಮ ಹಳ್ಳಿ ರೈತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ ನಿರೋಧ ಕೊಡಿ ಸ್ವಾಮಿ ಏನಂತ ಆ ಡಾಕ್ಟರ್ಗೆ ಖುಷಿ ಆಗ್ಬಿಡ್ತು. ಅಲ್ಲ, ಈ ಆಸ್ಪತ್ರೆಗೆ ಬಂದು 10 ವರ್ಷ ಆಯ್ತು, ಈ ಸುತ್ತಮುತ್ತ ಹಳ್ಳಿಲಿ 100 ಜನ ವಿದ್ಯಾವಂತರಿದ್ರುವೆ ಒಂದ್ ನಿರೋಧ ಕೊಡಿ ಸ್ವಾಮಿ ಅಂತ ಯಾರು ಕೇಳ್ಕೊಂಡು ಬರ್ಲಿಲ್ಲ. ಅಂತದ್ರಲ್ಲಿ ಹಳ್ಳಿಲಿರ್ತಕ್ಕಂತ ಒಬ್ಬ ರೈತ ಅನಕ್ಷರಸ್ಥ ಬಂದ್ಬಿಟ್ಟು ನಿರೋಧ ಕೊಡಿ ಸ್ವಾಮಿ ಅಂತ ಕೇಳ್ತಾನಲ್ಲ ಅಂತನ್ಬಿಟ್ಟು ತುಂಬಾ ಖುಷಿಯಿಂದ ತಕ್ಕಳೆ ಏಂಟ್ ನಿರೋಧ ಅಂದ್ರಂತೆ. ಆಗ ವಯ್ಯ ತಲೆ ಕೆರ್ಕಂದು, ಸ್ವಾಮಿ ನನಗೆ ಒಂದೇ ಒಂದ್ ಸಾಕು ಅಂದಂತೆ. ಆಗ ಡಾಕ್ಟ್ರು, ಏನಯ್ಯ ನಾನೋ ಡಾಕ್ಟ್ರು ನೀನೋ, ತಕೋ 8 ನಿರೋಧ, ಒಂದ್ ತಿಂಗಳಲ್ಲಿ ಇಂತಿಂಥ ಟೈಮಲ್ಲಿ ಹಿಂಗಿಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಗಂಟ್ಗಟ್ಲೆ ವಿವರಣೆ ಕೊಟ್ರಂತೆ. ಆಗ ರೈತನಿಗೆ ಕ್ವಾಪತ್ಬಿಡ್ತು, ಸ್ವಾಮಿ ನನ್ಗೆ ಒಂದ್ ಕೊಟ್ಟಿರೋ ಇಲ್ವೋ ಅಂದಂತೆ. ಆಗ ಡಾಕ್ಟ್ರು, ಯಾಕಯ್ಯ 1 ಅಂದ್ರಂತೆ. ಆಗ ರೈತ ಸಮಾಧಾನವಾಗಿ ಹೇಳದ್ನಂತೆ, ಸ್ವಾಮಿ ನಾನು ಹಿಂಗಿಂಗೆ ಪಕ್ಕದಳ್ಳಿಯವನು, ಲಾರಿಗೆ ಕಪ್ ತುಂಬ್ಕೊಂಡು ಫ್ಯಾಕ್ಟ್ರಿ ತಗ ಬಂದವನಿ, ಈ ಹಾಳಾದ ಲಾರಿದು ಡೀಸೆಲ್ ಪೈಪು ಲೀಕ್ ಆಗ್ಬಿಟ್ಟೆ, ಅದಕ್ಕೆ ಪ್ಯಾಚ್ ಹಾಕೋಕೆ ಅಂದಂತಕ್ಕಂದ್ಲ.
1: ಹಿಂಗಾದ್ರೆ ದೇಶ ಉದ್ದಾರ. ಅಣ್ಣ ಮಲ್ಲಣ್ಣ, ಮದುವೆ ಮಕ್ಕಳು ಅಂತ ನನ್ ಮಾತ್ರ ಕೇಳ್ತೀಯಲ್ಲ, ನೀನ್ ಮದುವೆ ಆಗೋದಿಲ್ವಾ?
0: ಹೇ, ನನಗೆ ಈಗಲೇ ಯಾಕಲೇ ಮದುವೆ, ಇನ್ನು ಆಡೋ ಮಗಿಗೆ.
1: ನೀನು ಆಡೋ ಮಗನ? ತಮಾಷೆ ಮಾಡ್ಬೇಡ ಕಣ. ಅಲ್ಲ, ನೀನ್ ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದ್ಯಾಣ?
0: ಥೂ, ಈ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ನಾನು ತಲೆ ಹಾಕುದಿಲ್ಲ ಕನ್ಕಲ್ಲಣ. ಈ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗೆ?
0: ಹಿಂಗೆ ಯಾವ್ದೋ ಒಂದ್ ಕಾಲೇಜ್ನಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿ ಮಾಡ್ತಾ ಇದ್ರಂತ ಕನ್ಲ. ಈ ಅಮರ ಪ್ರೇಮಿಗಳು ಒಬ್ರಿಗೊಬ್ರನ್ನ ಬಿಟ್ಟಿಲ್ಲಾರ್ದಂಗ್ ಪ್ರೀತಿ ಮಾಡ್ತಾ ಇದ್ರಂತೆ. ದಿನ ಕಾಲೇಜ್ನ ಹತ್ರ ಪಾರ್ಕ್ ಹೋಗಿ ಹರಟೆ ಹೊಡೆಯೋದು, ಹೀಗೆ ಸಾಕ್ತಿತ್ತವ್ರು ಪ್ರೀತಿ ಪ್ರೇಮ ಕಂದ್ಲ. ಒಂದ್ ದಿವಸ ಇಬ್ರು ಅದೇ ಪಾರ್ಕ್ ನಲ್ಲಿ ಒಂದ್ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು, ಯಾವ ಮರದಂಡಲ್ಲಿ?
1: ತೆಂಗಿನ ಮರದಂಡಲ್ಲಿ.
0: ಅದೇ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿಗೆ ಹುಡುಗನ ಮೇಲೆ ಅನುಮಾನ ಬಂದ್ಬಿಡ್ತು ಕಾಂದ್ಲ. ಪುಣ್ಯಾತ್ಮ ಮದುವೆ ಆಗು ಅಂದ್ರೆ ಮುಂದ್ವರ್ಸಕ್ಕೆ ಮುಂದ್ವರ್ಸಕ್ಕೆ ಅಂತ ತಳ್ಕೊಂಡು ಬರ್ತಾವನೆ. ಯಾವ ಟೈಮಲ್ಲಿ ಕೈ ಕೊಟ್ಬಿಟ್ಟನ ಪುಣ್ಯಾತ್ಮ ಅನ್ಕಂಡ ಹುಡುಗಿಗೆ ಭಯ ಆಗ್ಬಿಟ್ಟು ಅಳ್ತಾ ಅಳ್ತಾ ಹುಡುಗನ್ನ ಕೇಳಿದ್ಲಂತೆ, ಏನಂತ ರೀ ನೀವ್ ಯಾವತ್ತೂ ನನಗೆ ಕೈ ಬಿಡುದಿಲ್ಲ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ ಆಜ್ಞೆ ಶುರು ಮಾಡ್ಕಂಡಂತೆ, ಆಕಾಶವೇ ಬಿದ್ದೋಗ್ಲಿ ಮೇಲೆ ನಾ ನಿನ್ನ ಕೈ ಬಿಡುದಿಲ್ಲ ಕಣಮ್ಮಿ ಅನ್ಕಂದು ಅವಳ ಕೈಯ ಬಿಗ್ಗಿಯಾಗಿ ಇಡ್ಕಂಡಂತೆ. ಆಕಾಶವೇ ನಮ್ಮ ಮೇಲೆ ತಳಕಂಬಳಕಾಗಿ ಬಿದ್ದೋಗ್ಲಿ ನಾ ನಿನ್ ಕೈ ಬಿಡುದಿಲ್ಲ ಅನ್ನೋದ್ಕೇ ತೆಂಗಿನ ಮರದ ಮೇಲಿಂದ ಒಂದು ಬೂದು ಮೊಟ್ಟೆ ಕಳ್ಕೊಂಡು ಬೀಳ್ತಾ ಇತ್ತಂತ ಕಂದ್ಲ. ಈ ಪುಣ್ಯಾತ್ಮ ನನ್ನ ಮೇಲೆ ಬಿದ್ದ್ಬಿಟ್ಟದು ಅಂತ ತಿಳ್ಕೊಂಡು ಇವಳ ಕೈಯ ಬಿಟ್ಬಿಟ್ಟು ಅತ್ತಾಗ ನೆಗೆದ್ಬಿಟ್ನಂತೆ. ಆಗ ಹುಡುಗಿ ಹೇಳದ್ಲಂತೆ ಕಲ್ಲಣ್ಣ ಅವನಿಗೆ,
1: ಏನಂತ
0: ಅಯ್ಯೋ ಲೋಪರು ಆಕಾಶವೇ ಬಿದ್ದೋದ್ರು ನಿನ್ನ ಕೈ ಬಿಡುದಿಲ್ಲ ಅಂತಿದ್ದಲ್ಲ ಪುಟ್ಬೋಸಿ ಅವ್ನು ಗುದು ಮಾಡ್ಕೆದ್ರಕ ನೆಗೆದು ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಬೋದ್ಲಂತಕ್ಕಲ್ಲ. ಈ ಕಾಲದಲ್ಲಿ ಲವ್ ಮಾಡೋರು ಹಿಂಗೆ ಕನ್ಕಲ್ಲಣ್ಣ, ತಾಳು ಬುಡ ನೋಡ್ಕೊಂಡ್ ಲವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಟ್ಟಿಲಾಕುದ ತಿನ್ಕಂದು ತೆಪ್ಪು ಬಿದ್ದಿರ್ಬೇಕು.
1: ಈ ಮುಂಡೆ ತೋಕಿದ್ಬೇರೆ ಕೇಳು.
0: ಹಿಂಗೆ ಇನ್ನೊಂದ್ಸರಿ ಕಲ್ಲಣ್ಣ, ಯಮರ ಪ್ರೇಮಿಗಳು ದಿನಾ ಕಾಲೇಜ್ ನೇತ್ರಕ್ಕೆ ಮಾತಾಡಕ್ ಬತ್ತಿದ್ರಲ್ಲ ಪಾರ್ಕುಂತಕ್ಕೆ, ಆಗೇನಾವಾಗದೆ ಅಂದ್ರೆ ಆ ಹುಡುಗ ಒಳ್ಳೆ ನುಣ್ಗೆ ಶೇವಿಂಗ್ ಮಾಡಿಸ್ಕೊಂಡ್ ಬತ್ತಿದ್ನಂತಕ್ಕಂದ್ಲ. ಒಂದ್ಸಲ ಹುಡುಗಿ ತೊಡೆ ಮೇಲೆ ತಲೆ ಹಾಕೊಂಡ್ ಮಲಗಿದ್ನಂತೆ, ಆ ಹುಡುಗಿಯ ಹುಡುಗನ್ ಕೆನ್ನೆ ಸಾವಿರ ಬಿಟ್ಟವಳೆ, ಒಳ್ಳೆ ನುಣ್ಗಿದ್ದಕ್ಕೂ ಅದಕ್ಕೂ ಹೆಂಗ್ಸರ್ ಕೆನ್ನೆ ಮುಟ್ಟಂಗ ಆಗ್ಬಿಟ್ಟದೆ. ಆಗ ಹುಡುಗಿ ಕೇಳುದಂತೆ ಹುಡುಗನ್ನ, ನಿಮ್ ಕೆನ್ನೆ ಎಷ್ಟೊಂದು ನೈಸ್ಕದಲ್ರಿ ಹೆಂಗ್ಸ್ರಂಗೆ, ನೀವು ದಿನಾ ಎಷ್ಟು ಸಲ ಶೇವಿಂಗ್ ಮಾಡ್ಕತ್ರಿ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ, ನಾನು ದಿನ 40 ಸಲ ಶೇವಿಂಗ್ ಮಾಡ್ತೀನಿ ಅಂತ ಅಂದವನ ಯಾಕಂದ್ಲ. 40 ಸಲ ಶೇವಿಂಗ್ ಮಾಡ್ಕಂದಿರಾ, ನಿಮ್ಗೆ ಬೇರೆ ಏನು ಕೆಲ್ಸವೇ ಇಲ್ವಾ ಅಂತ ಕೇಳವಳೆ. ಆಗ ಹುಡುಗ ಸಮಾಧಾನವಾಗಿ ಹೇಳದ್ನಂತೆ, ಇಲ್ಲ ಇಲ್ಲ ನನ್ ಕೆಲ್ಸವೇ ಶೇವಿಂಗ್ ಮಾಡುದು ಅಂತ.
1: ಹಲೋ, ಈ ಪ್ರೀತಿ ಪ್ರೇಮ ವಿಷಯ ಬಿಟ್ಟಾಕು, ನೀನು ಸಂಪ್ರದಾಯವಾಗಿ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊ, ನಮ್ಗೊಂದು ಊಟ ಹಾಕ್ಸಣ.
0: ಲೋ ಕಲ್ಲಣ್ಣ, ಈ ಸಂಪ್ರದಾಯ ಅಂತ ಒಂದ್ ತಮಾಷೆ ಜ್ಞಾಪನ ಬಂದ್ಬಿಡ್ತು ಕಂದ್ಲ.
1: ಎಂತದು
0: ಈ ಕೇರ್ಪೇಟೆ ಮಂದ್ಗೆರೆ ತ ಒಂದೇ ನಳಿ ಅಂತ ಗೊತ್ತಲ್ಲ, ಅಲ್ಲೊಬ್ಬ ನಮ್ ಫ್ರೆಂಡು ಮಂಜ ಅಂತ ಅವನ ಕಂದ್ಲ, ದಾಟ್ ಮುಂಡೆ ಅದು ನೆಟ್ಟಿಗೆ ಮಾತಾಡಕ್ ಬರುದಿಲ್ಲ ಅವನಿಗೆ. ಅವನ್ ಹೆಂಗ್ ಮಾತಾಡ್ತಾನಪ್ಪ ಅಂದ್ರೆ, ಗಡಿಯಾರ ಅನ್ನಕ್ಕೆ ಗಡಿನಾರ ಅಂತಾನೆ, ಸೂಟ್ ಕೇಸ್ ಅನ್ನಕ್ಕೆ ಸೂಸ್ಕೇಟು ಅಂತಾನೆ, ಎಕ್ಸೈಜು ಅನ್ನಕ್ಕೆ ಎಸ್ಕೈಜು ಅಂತಾನೆ, ಲಕ್ಷ್ಮಿ ಸ್ವಾಸಂತ್ರ ಸೂಸುಲ್ಲಾರಿ ಹಿಂಗೆ ಅವಂದೇ ಆಗಿರ್ತಕ್ಕಂತ ಲ್ಯಾಟಿನ್ ಭಾಷೆಲ್ ಮಾತಾಡ್ತಾನೆ. ಸರಿ ಏನಾಗ್ಬಿಡ್ತಪ್ಪ ಅಂದ್ರೆ, ಬೇರೆ ಅದೇ ಹಳೆ ನಂಟು ಅಂತ ಅವ್ರವ್ವ ಇವನ್ಗೆ ಒಂದ್ ಹುಡುಗಿ ನೋಡ್ಕ ಬಂದಿದ್ಲು ಕಂದ್ಲ. ಅವ್ರವ್ವ ಬಂದ್ಬಿಟ್ಟು ಮಂಜುನ್ಗೆ ಹೇಳಿದ್ರು, ಲೋ ಮಂಜೆಗೌಡ ಹಿಂಗಿಂಗೆ ಬೇರೆ ಅದಲ್ಲಿ ನಿನಗೊಂದು ಹೆಣ್ಣು ನೋಡ್ಕೊ ಬಂದವಿಕಂದ್ಲ, ನೀನು ಒಂದ್ಸರಿ ನಿನ್ ಸ್ನೇಹಿತರಲ್ಲಿ ನಂಗೆ ಕರ್ಕೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಾ ಹೆಣ್ಣ, ಹೆಣ್ಣು ನಿನ್ಗೆ ಒಪ್ಪಿಗೆ ಆದ್ರೆ ಅದನ್ನೇ ಮದ್ವೆ ಆಗು, ಇಲ್ದೇ ಬೇರೆ ಹೆಣ್ಣು ನೋಡುವ, ಯಾವ್ದಕ್ಕೂ ಒಂದ್ಸರಿ ಹೋಗಿದ್ ನೋಡ್ಕೊಂಡ್ ಬಾ ನಿನ್ ಸ್ನೇಹಿತರ ಜೊತೆಲಿ ಅಂತಂದ್ರು ಕಲ. ಸರಿಯಾ ಮಂಜ್ ಮುಂಡದ್ದು ಏನ್ ಮಾಡದೆ, ನನ್ನೊಬ್ಬನ ಅವ್ರವ್ರನ್ನ ಇನ್ನಿಬ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಒಂದ್ ದಿವಸ ಹೊರಟೋದಕ್ಕಂದ್ಲ. ನಾವೆಲ್ಲ ಪ್ಯಾಂಟು ಶರ್ಟ್ ಹಾಕೊಂಡೋಗಿದ್ದ ಸ್ಟೈಲ್ ಆಗಿ, ಈ ಮಂಜೆ ಒಂದ್ ಪಿಲ್ಲೆ ಪಂಚ ಒಂದ್ ಬಿಳಿ ಶರ್ಟ್ ಒಂದ್ ಟರ್ಕಿ ಟವಲ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟವನೆ. ನಡಿರ್ಲಿ ನಮ್ ಹಳ್ಳಿ ಜನಗಳು ಬಹಳ ಸಂಪ್ರದಾಯ ಅಂತ ತೋರಿಸ್ಕೋಬೇಡವೆ, ನಾನು ಇದೇ ಡ್ರೆಸ್ ಅಲ್ಲಿ ಬರ್ತೀನಿ ನಾಡಿರಿ ಅಂತಂದ. ಸರಿ ನಮ್ಗೇನ್ ಬಂದ್ರಲ್ಲ, ಅವನ್ ಯಾವ ಡ್ರೆಸ್ ಅಲ್ಲಾರು ಬರ್ಲಿ ಇಲ್ಲಾರ ಅಂಗಿಯೇ ಬರ್ಲಿ ಅಂತ ಅನ್ಬಿಟ್ಟು ಎಲ್ಲ ಬೇರೆಯಕ್ಕೆ ಹೆಣ್ಣವ್ರ ಮನೆಗೆ ಓದ್ಬೇಕಂದ್ಲ. ಲೋ ಕಲ್ಲಣ್ಣ, ಈ ಹೆಣ್ಣವ್ರ ಮನೇಲಿ ಒಂದ್ ಸಂಪ್ರದಾಯ ಇದೆ ಗೊತ್ತಲ್ಲ.
1: ಏನು
0: ಅದೇನ್ ಸಂಪ್ರದಾಯವಪ್ಪ ಅಂದ್ರೆ, ಹೊಸದಾಗಿ ಹೆಣ್ಣು ನೋಡಕ್ಕೆ ಹೆಣ್ಣವ್ರ ಮನೆಗೆ ಗಂಡುಗಳು ಹೋದಾಗ, ಈ ಮದ್ವೆ ಆಗ್ತಕ್ಕಂತ ಗಂಡನ್ ಜೊತೆಲಿ 4-5 ಜನ ಫ್ರೆಂಡ್ಸ್ ಗಳು ಹೋಗಿರ್ತಾರಲ್ಲ, ಆ 4-5 ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಬೇಕಲ್ವೇ. ಹೆಂಗ್ ಕಂಡಿಡುದು, ಮದ್ವೆ ಗಂಡು ಯಾರು ಕೈ ಎತ್ತಿ ಅನ್ನೋ ಕದ ಹೆಣ್ಣೋರಪ್ಪ ಬಂದ್ಬಿಟ್ಟು ಆಗೋದಿಲ್ಲ. ಸರಿ ಅದ್ಕೇನೆ ಹಿರಿಕರು ಒಂದ್ ಸಂಪ್ರದಾಯ ಮಾಡವ್ರೆ ಎಲ್ಲಾ ಕಡೆನೂ. ಏನ್ ಸಂಪ್ರದಾಯವಪ್ಪ ಅಂದ್ರೆ, 4 ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಬೇಕಾದ್ರೆ ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೆ ಹೆಣ್ಣಿನ ಕೈಲಿ ಕಾಪಿನೋ ಟೀನೋ ಸರ್ಬತ್ನೋ ಏನೋ ಕೊಟ್ಟು ಕಳಗಿಸ್ತಾರೆ. ಏನಾವ್ ಮದ್ವೆ ಆಗು ಹುಡುಗುವೆ ಸರ್ಗೂರ್ ಬಸವಪ್ಪನಂಗೆ ತಲೆಯ ಬಗ್ಗಿಸ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳೆ. ಆಗ ಮದ್ವೆ ಆಗ್ತಕ್ಕಂತ ಗಂಡು ಮೊದಲು ತಕ್ಕಂಡು ಕುಡಿಬೇಕು. ಆಗ ಇವರು ಮರೇಲಿ ನಿಂತ್ಕೊಂಡು, ಅವನೇ ಕನಮಿ ನಿನ್ ಗಂಡ, ಅವನೇ ಕನ್ಲ ನಿನ್ ಅಳಿಯ, ಹಂಗೆ ಹಂಗೆ ಅನ್ಕೊಂಡು ಮರೇಲಿ ಮಾತಾಡ್ಕೊತಾ ಇರ್ತಾರೆ. ಸರಿ ಆ ಮನೇಲೂ ಕೂಡ ಹೆಣ್ಣಿನ ಕೈಲಿ ಫ್ರೂಟಿ ಪ್ಯಾಕೆಟ್ ತಂದು ಹಿಡಿಸಿದ್ರು. ಆ ಹುಡುಗಿ ಬಂದು ನಮ್ ಮುಂದ್ಗಡೆ ಫ್ರೂಟಿ ತಂದಿಟ್ಬಿಟ್ಟು ತಿರಿಕೊಳ್ಳದ ತಡಕಂದ್ಲ. ಈ ಮದ್ ಮುಂಡೆದ ಮಂಜೆಗೌಡ ಏನ್ ಮಾಡ್ಬಿಟ್ನ, ಒಂದ್ ಪ್ಯಾಕೆಟ ತಕೊಂಡು ಮದ್ಯಕ್ಕೆ ಪರ್ರ ಅಂತ ಹರಿದಾಕ್ಬಿಟ್ನಕಂದ್ಲೇ. ಏನ್ ಕಾಲ್ ಮೇಲೆ ಕಾಲಾಕ ಕೂತಿದ್ನ, ಹೊಸ ಪಂಚೆ ಬೇರೆ ಇಕ್ಕಿದ್ನ, ಆ ಫ್ರೂಟಿ ರಸ ಬೇರೆ ಅವ್ನ ಪಂಚೆ ಮೇಲೆ ಚೆಲ್ಲೋಯ್ತು ಕಂದ್ಲ. ಈ ಮುಂಡೆದ್ಕೆ ಹೆಣ್ಣಿನ ಮನೇಲಿ ಕೂತವನ್ ಏನೋ ಜ್ಞಾನವೇ ಮರ್ತೋಗ್ಬಿಟ್ಟದೆ. ಅವನ್ ಭಾಷೆಲೆ ತಕಬಿಟ್ನ, ಓಹೋ ಇದೇನ್ ಮಲ್ಲಣ್ಣ ಎಲ್ಲ ಚಂಪಿ ಅದೆ ತೊಡೆ ಮೇಲೆಲ್ಲ ಸುರಿದೋಯ್ತು ಅಂತ ಅಂದ್ಬಿಟ್ನಕಲ. ನಮ್ಗೆ ನಗವ ತಡಿಕ್ ಆಗೋದೈತಿ, ಇವನೇನ್ ಮಾಡ್ಬಿಟ್ನ, ತಡಿ ತೊಳ್ಕೊಂಬತ್ತೀನಿ ಅಂತ ಅಂದ್ಬಿಟ್ಟು ಪಂಚೆ ಮಂಡಿಗಂಟ ಎತ್ಕೊಂಡು ನೀರ್ ಮನೆ ಹುಡಿಕಂದು ಹೋಗವನೆ. ಈ ಮುಂಡೆದ ಏನ್ ಮಾಡ್ಬಿಟ್ನ ಗೊತ್ತಲ್ಲ, ಈ ಹಳ್ಳಿ ಕಡೆ ನೀರ್ ಮನೆಗೆ ಒಂದ್ ಸ್ಕ್ರೀನ್ ಬಿಟ್ಟಿರ್ತಾರೆ ಪರ್ದವ್ವ, ಈ ಸಿಟಿ ಕಡೆ ದೇವ್ರ ಮನೆ ಬಿಟ್ಟಿರ್ತಾರೆ. ಇದೇ ನೀರ್ ಮನೆ ಅಂತ ತಿಳ್ಕೊಬಿಟ್ಟು ದೇವ್ರ ಮನೆಯೊಳಗೆ ನುಗ್ಬಿಟ್ಟವನ ಕಂದ್ಲ. ದೇವ್ರು ಗಿವ್ರು ಆರ್ತಿ ತಟ್ಟೆ ಗಂಟೆ ಗಿಂಟೆ ಎಲ್ಲಾನ ಉಣ್ಸಿ ಒಕ್ಲೇಬಿಸ್ಬಿಟ್ಟವನ ಮಂಜ. ಸರಿಯ ಮನೇಲಿದ್ದ ಒಂದ್ ಚಿಕ್ಕ ಹುಡುಗ ಇವನ ಕರ್ಕೊಂಡೋಗಿ ನೀರ್ ಮನೆಗೆ ಬಿಡ್ತು. ಎಲ್ಲಾನು ತೊಳ್ಕೊಂಡ್ ಬಂದು ಪುನಃ ಸೋಫ್ ಮೇಲೆ ಕೂತ್ಕೊಂಡಕಲ. ನಾವೆಲ್ಲ ಕೇಳ್ದೋ ಅಲ್ಲಕ್ಕನ ಕಪಿ ಮುಂಡತ್ತದೆ, ತಕೊಂಡೋಗಿ ಫ್ರೂಟಿ ಪ್ಯಾಕೆಟ್ ಹರಿದ್ಬಿಟ್ಟು ನಮ್ ಬೆಲೆ ಎಲ್ಲ ಕಳ್ದಾಕ್ಬಿಟ್ಟಲ್ಲ, ಗೊತ್ತಾಗ್ಲಿಲ್ಲ ನಿನ್ಗೆ ಅಂತ ಕೇಳ್ದಕಲ. ಆಗ ಅವನೇನನ್ನ ಗೊತ್ತ
1: ಏನಂದ,
0: ನಂಗೇಂದ್ರಲ್ಲ ಗೊತ್ತು ಅದ ಸರ್ಬತ್ತುಂಪಾಕಿಟ್ಟು ಅಂತ. ನಾನೆಲ್ಲೋ ಬಿಸ್ಕೆಟ್ ಪ್ಯಾಕೆಟ್ ಏನೋ 4 ತಂದು ಮಡ್ಬಿಟ್ಟವ್ರೆ, ಎಲ್ಲ ಲೇಸ್ಟ್ ಆಯ್ತವೆ, ಒಂದ್ರಲ್ಲೇ ಎಲ್ಲ ಹಂಚ್ಕೊಂಡು ತಿನ್ನುವಂತ ಅದ್ಬಿಟ್ಟಿಕಲ ಅಂತನ್ನ. ಇನ್ನೇನ್ ಮಾಡಕ್ಕದ್ದು ಅಂತ ಹೆಂಗು ಹಳೆ ನಂಟಲ್ವೇ, ಆ ಹುಡುಗಿನ ಹಂಗೆ ಹಂಗೆ ಕತ ಕಟ್ಟಿ ಮದುವೆ ಮಾಡಿಸ್ತಕ್ಕಲ್ಲ. ಲೋ ಕಲ್ಲಣ್ಣ,
1: ಏನಣ್ಣ,
0: ಹೆಂಗೋ ಕೊಳೆ ಕಳೆದೋಯ್ತು ಅಂತ ಸುಮ್ನಿದ್ರೆ ಮದುವೆ ಆದ್ಮೇಲೆ ತನ್ನ ದಡ್ತನವ ಬುಡ್ನಿಲಕ್ಕಲ್ಲ.
1: ಯಾಕಣ, ಏನ್ ಮಾಡ್ದ?
0: ಮದುವೆ ಆದ್ಮೇಲೆ ಏನ್ ಮಾಡ್ದ ಅನ್ನೋದು ಮುಖ್ಯ ಅಲ್ಲಕ್ಕಲ್ಲ. ಅವ್ನ ಅಂದ್ಗೂಡ್ ತೋರೋ ನಾಲ್ಕೈದು ಜನ ಅಣ್ತಮ್ದಿರು, ಇವನೇ ಕೊನೆಯವನಕ್ಕೆಲ್ಲ ಮಂಜ. ಮದುವೆ ಆದ್ ಮೂರ್ನಾಕ್ ತಿಂಗಳಿಗೆ ಗುದ್ದಾಡ್ಕ ಹೊಡ್ದಾಡ್ಕೊಂಡ್ ಭಾಗ ಆಗ್ಬಿಟ್ಟವನೆ. ಈ ಮಂಜಗಳು ಕೊನೆರಲ್ಲ ಮದುವೆ ಆಗಿದ್ದು. ಇವ್ರ ಮಾವನ ಮನೆ ಕಡೆಯವ್ರು ಏನ್ ಮಾಡ್ಬಿಟ್ಟವ್ರೆ, ತಡಿ ನನ್ನ ಅಳಿಯ ಇನ್ನು ಮೂರ್ ತಿಂಗಳಾಗ್ನಿಲ್ಲ ಮದುವೆ ಆಗಿ, ಆಗ್ಲೇ ಭಾಗ ಆಗ್ಬಿಟ್ಟಿದಾನಂತೆ ಅವ್ನ ಭಾಗಕ್ಕೆ ಏನೇನ್ ಬಂದಿದ್ದು ವಿಚಾರಿಸ್ಕೊಂಡ್ ಬರೋಣ ಅಂತನ್ಬಿಟ್ಟು ಮಂಜೋರ್ ಮನೆಗೆ 34 ಜನ ಜೊತಲ್ ಕರ್ಕೊಂಡು ಮಂಜೋರ್ ಮಾವ ಮಗಳ ಮನೆಗೆ ಬಂದ್ಬಿಟ್ಟವನೆ. ಇವನ್ ಹೆಂಡತಿಗ ಬಾಯಿ ಆಗ್ಬಿಡ್ತು ಕಲ, ಅಲ್ಲ ನಮ್ಮ ಅಪ್ಪ ಒಬ್ಬನೇ ಬರುವುದಲ್ಲ ಜೊತೆಲಿ ಬೇರೆ 34 ಜನ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವ್ರಿಗೆಲ್ಲ ನಾನು ಒಬ್ಬಳೇ ಅಡುಗೆ ಮಾಡಿ ಇಕ್ಬೇಕಾದ್ರೆ ಸುಸ್ತಾಗಿ ಹೋಯ್ತೀನಿ, ಕೈಕಾಲೆಲ್ಲ ನೋವತ್ಕತ್ತವೆ ಅಂತನ್ಬಿಟ್ಟು ಯೋಚನೆ ಮಾಡ್ಕೊಂಡು ಕ್ವಾಣೆಗೆ ಗಂಡನ್ನ ಕರೆದ್ಬಿಟ್ಟು ಕೇಳವಳೆ, ಏನಂತ? ಅಲ್ಲಕ್ಕನ್ ಮಾರಾಯಿನೆ, ಹಿಂಗಿಂಗೆ ನಮ್ಮ ಅಪ್ಪ 34 ಜನ ಜೊತೆಲ್ ಕರ್ಕೊಂಡ್ ಬಂದ್ಬಿಟ್ಟವನೆ, ಇವ್ರಿಗೆಲ್ಲ ನಾನು ಒಬ್ಳೆ ಅಡುಗೆ ಮಾಡಿ ಇಕ್ಬೇಕು ಅಂದ್ರೆ ಆಗುದಿಲ್ಲ. ವಾರರಿಗಿತ್ತಿರ್ ಬೇರೆ ಜಗಳ ಆಡ್ಕೊಂಡು ನನ್ ಸಾವಂತಿರು ಮಾತ್ ಬಿಟ್ಬಿಟ್ಟವ್ರೆ. ಈಗ ತಾನೇ ಮದುವೆ ಆಗಿರೋದ್ರಿಂದ ಇನ್ನೂ ಅಕ್ಕಪಕ್ಕದವ್ರ ನೆಟ್ಟಗ್ ಪರಿಚಯ ಆಗ್ಲಿಲ್ಲ, ಏನ್ ಮಾಡುದು ಅಂತ ಅಳುಕೆ ಶುರು ಮಾಡ್ಕೊಂಡವ್ಳಕ್ಕಂದ್ಲ. ಈ ನಮ್ ಮಂಜ ಯೋಚನೆ ಮಾಡದ್ನ, ನೀನ್ ಹೇಳುದು ನಿಜ ಕಣಮಿ, ಅದು ಅಪರೂಪಕ್ಕೆ ನಿಮ್ಮಪ್ಪನ ಮನೆ ಕಡೆಯವ್ರು ಬಂದವ್ರೆ ಎಂದ್ಮೇಲೆ ಏನಾದ್ರೂ ಒಳ್ಳೇದ್ ಕೆಟ್ಟದ್ ಮಾಡಿಕ್ಬೇಕು. ಏನ್ ಅಡ್ಗೆ ಮಾಡುವ? ಒಬ್ಬಿಟ್ ಮಾಡುವ ಕಣಮಿ, ನಾನು ಒಬ್ಬಿಟ್ಗಾಗೋ ಸಾಮಾನೆಲ್ಲ ತಂದ್ಕೊಡ್ತೀನಿ, ನೀ ಕ್ವಾಣೆಲ್ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡು, ನಾನ್ ತಕೊಂಡೋಗಿ ನಂಟ್ರಿಗೆಲ್ಲ ಇಕ್ತೀನಿ ಅಂತನ್ಬಿಟ್ಟು ಗಂಡ ಒಂದು ಎಂಟಿ ಒಂದು ಕೆಲಸ ಹಂಚ್ಕೊಂಡ್ರು ಕಂದ್ಲ. ಸರಿ ಎಡ್ತಿ, ಕ್ವಾಣೆಲ್ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡುಕೆ, ಗಂಡ ತಂದು ನಂಟ್ರಿಗೆಲ್ಲ ಇಕ್ಕುಕೆ, ನಂಟ್ರೆಲ್ಲ ಒಬ್ಬಿಟ್ಟ ತಿನ್ಕೊಂಡು ಅನ್ನ ಸರಲ ಊಟ ಮಾಡ್ಕೊಂಡು ಪಡ್ಸಲ ಬಂದು ಚಾಪೆ ಮೇಲೆ ಕೂತ್ಕೊಂಡು ಮಾಮೂಲಿ ಪದ್ಧತಿ ಪ್ರಕಾರ ಬೀಡಿ ಸೇತ್ಕೊಂಡು ಎಲಡ್ಕೆ ಹಾಕೊಂಡು ಅದು ಇದು ಹರಟೆ ಹೊಡಿತಾ ಕೂತಿದ್ರು. ಈ ಮಂಜ ಬಂದ್ಬಿಟ್ಟು ಮಾಮೂಲಿ ರೂಢಿ ಮಾತ್ನಂಗೆ ನಂಟ್ರಲ್ಲಂಗ್ ಕೇಳುದ್ನ, ಏನಂತ? ಊಟ ಎಲ್ಲ ಚೆನ್ನಾಗಿತ್ತಣ, ಒಬ್ಬಿಟ್ಟೆಲ್ಲ ಚೆನ್ನಾಗಿದ್ವೆ, ಊಟನೇನು ಬೇಜಾರಿಲ್ವೇ ಅಂತ ಕೇಳವನೆ. ಆಗ ನಂಟ್ರು ಹೇಳುದ್ರಂತೆ ಮಂಜುಂಗೆ, ಬಲ ಮಂಜಳಿಯ ಚೆನ್ನಾಗಿತ್ತು ಕಂದ್ಲ, ಒಬ್ಬಿಟ್ಟು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಈ ಒಬ್ಬಿಟ್ಟು ಬಿಟ್ಟಿದ್ರಲ್ಲ ಕಾಯಾಲು ಅದ್ಯಾಕ್ಲ ಸಪ್ ಸಪಿಯ ಹೊಡಿತಿತ್ತಲ್ಲ ಅಂತ ಕೇಳ್ಬಿಟ್ಟವ್ರೆ. ಈ ಮಂಜನಿಗೆ ಕ್ವಾಪತ್ ಬಿಡ್ತು ಕಂದ್ಲ, ಅಲ್ಲ ಈ ಬೊಡ ತುತ್ಕೆ ನಾನಲ್ವೇ ಕೆಜಿಗೆ 15 ರೂಪಾಯಿ ನಂಗೆ ಸಕ್ರು ಕೊಟ್ಟು 5 ರೂಪಾಯಿ ನಂಗೆ ಬೆಲ್ಲು ಕೊಟ್ಟು ತಂದ್ಕೊಡ್ತಿದ್ದನು, ಇವಳಿಗೆ ಕಾಯಲ್ಲ ಸೀ ಮಾಡೋಕೆ ಏನಾಗಿತ್ತು, ಬಂದ ನಂಟ್ರಿದ್ರಿಗೆ ನನ್ ಗೌಮಾನ ಮಾಡಕ್ ಬಿಟ್ಲಲ್ಲ ಅಂತನ್ಬಿಟ್ಟು ಅದೇ ಕ್ವಾಪ್ತಲ್ ಹೋಗಿ ಇರ್ತಿ ತಲೆ ಮೇಲೆ ಎಡೇಡ್ ತಟ್ಟವನೆ. ಎಡ್ತಿ ಕ್ವಾಪತ್ ಬಿಡ್ತು ಕಂದ್ಲ, ನನಗೆ ಕೊಡ್ದಿ ಅಂತ ಜೋರ ಕೇಳ್ಬಿಟ್ಟವಳೆ. ಆಗ ಮಂಜೆ ಎಡ್ತಿ ಹೇಳುದ್ನ, ಅಲ್ಲಕ್ಕ ನಮಿ, ನಾನಲ್ಲ ಬೆಲ್ಲ ಸಕ್ಕರೆ ಎಲ್ಲ ತಂದ್ಕೊಡ್ತಿದ್ದನು, ಕಾಯಲೆ ಎಲ್ಲ ಸಪ್ ಸಪೆ ಮಾಡಕ್ ಬಿಟ್ಟಿದ್ದೆ ಅಂತಲ್ಲ ಯಾಕೆ ಅಂತಂದ್ ಕೇಳವನೆ. ಕಾಯಲ ಸಪ್ ಸಪೆ ಅಂದರು, ಅಯ್ಯೋ ನಿನ್ ತಿತಿ ಮಾಡ, ನಾನು ಕಾಯಲೆ ಮಾಡಿರ್ನಿಲ್ವಲ್ಲೋ, ನನ್ಗೆ ಕೊಡ್ದಿ ಅಂತಂದವಳೆ ಎಡ್ತಿ. ಮಂಜುನಿಗೆ ಇನ್ನು ಕ್ವಾಪತ್ ಬಿಡ್ತು ಕಂದ್ಲ, ಕಾಯಲ್ಲೇ ಮಾಡಿರ್ನಿಲ್ವೆ, ಮತ್ತೆ ನಂಟ್ರೆಲ್ಲ ಕಾಯಲು ಸಪ್ ಸಪೆ ಅಂತ ಹೇಳ್ತಾರಲ್ಲ ಮೀ ಅಂತಂದವನೆ. ಕಾಯಲು ಸಪ್ ಸಪೆ ಅಂತಂದರು, ಅಯ್ಯೋ ನಿನ್ ಕೈ ಸೇದಾಗ ನೀ ಏನ್ ತಗೋಗ್ಬಿಟ್ಟು ಅಂತಂದವಳೆ. ಇದನ್ನೇ ತಕೊಂಡೋಗಿ ಬುಟ್ಟಿ ಕಣ ಮೀನ್ಕೊಂಡ್ ಸಿಲ್ವರ್ ಬೋಸಿ ಹಿಡ್ಕೊಂಡ್ ತೋರ್ಸುದ್ನ, ಅಯ್ಯೋ ನಿನ್ ಕಣ್ ಸೇದಾಗ ನೀ ಯಾಕೋ ಇದ್ ಬುಡಕ್ ಹೋಗಿದ್ದೆ ಅಂತ ಕೇಳವಳೆ ಕೆನೆ ಮೇಲೆ ತಿಳಿದ್ಬಿಟ್ಟು. ಇದೇನಮ್ಮಿ ಅಂತ ಮಂಜ ಕೇಳವನೆ. ಆಗ ಎಡ್ತಿ ಹೇಳುದಂತೆ ಮಂಜುನಿಗೆ, ಅಯ್ಯೋ ನಿನ್ ಕಣ್ ಹಿಂಗೋಗ ಕೈ ಸೇದಾಗ ಇದು ನಾವ್ ಒಬ್ಬಿಟ್ಟು ನಾವ್ ತಟ್ಬಿಟ್ಟು ತಟ್ಬಿಟ್ಟು ಕೈ ತೊಳ್ಕಂದಿ ನೀರಲ್ವೆ ಅಂತ ಅನ್ಬಿಟ್ಟವಳೆ. ಕಲ್ಲ ಕಲ್ಲಣ್ಣ, ಲೋ ಕಲ್ಲಣ್ಣ, ಆ ಮಂಜ ಅವತ್ತೆ ಕೊನೆ ಕಂದ್ಲ, ಅವ್ರ ಹಟ್ಟಿಲಿ ಒಬ್ಬಿಟ್ಟು ಮಾಡಿಸೋದ್ನು ಬಿಟ್ಬಿಟ್ನ, ಒಬ್ಬಿಟ್ಟು ತಿನ್ನೋದ್ನು ಬಿಟ್ಬಿಟ್ನ ಕಲ. ಲೋ ಕಲ್ಲಣ್ಣ,
1: ಹೇಳಣ್ಣ,
0: ಈ ಮಂಜೇಗೌಡ ಅಂತ ದಡ್ ಮುಂಡದು ಒಂದು ಊರಲ್ಲಿ ಇದ್ನಂತೆ ಕಂದ್ಲ. ಆ ಊರಿನ ಕೊನೆಲೆ ದಡ್ಡನ ಮನೆ ಇತ್ತಂತೆ. ಆ ಮನೆ ಹಿಂದೆನೆ ಒಂದ್ ಗಿಡದ ತೋಪಿತ್ತಂತೆ ಕಂದ್ಲ. ಆ ದಡ್ಡ ಏನ್ ಮಾಡ್ತಿದ್ದ, ಗಿಡದ ತೋಪೊಳಕ್ಕೆ ದಿನ ಚೊಂಬ ತಕೊಂಡು ಬೆಳಿಗ್ಗೆ ಹೊತ್ತು ಲ್ಯಾಟ್ರಿನ್ಗೆ ಹೋಯ್ತಾ ಇದ್ನಂತೆ. ಈ ಪುಣ್ಯಾತ್ಮ ನೀರಿನ ಚೊಂಬ ಮುಂದ್ಗಡ್ ಮಡಿಕಂದು ಲ್ಯಾಟ್ರಿನ್ ಮಾಡುನಂತೆ. ಇವನ್ ಲ್ಯಾಟ್ರಿನ್ ಮಾಡಿ ಮುಗಿಸೋದಕ್ಕೆ ಒಂದ್ ಕಾಗೆ ಬಂದ್ಬಿಟ್ಟು ನೀರಿನ ಚೊಂಬ ಉಂಡಿಸ್ಬಿಟ್ಟು ಎದ್ಬಿಡುದಂತೆ ಕಲ. ಆಗ ದಡ್ಡ ಏನ್ ಮಾಡ್ತಿದ್ನ, ಎಡ್ತಿನ ಕೂಗ್ಬಿಟ್ಟು, ಅವಳು ಯಾರಮ್ಮಿ, ಅವಳು ಕಾಗೆ ನೀರಿನ ಚೊಂಬ ಉಂಡಿಸ್ಬಿಟ್ಟದ, ಇನ್ನೊಂದ್ ಚೊಂಬ ನೀರ್ ತಕ್ಕಂಬ ಅಂತ ಹೇಳ್ಬಿಟ್ಟು ಎಡ್ತಿ ಕೈಲಿ ಇನ್ನೊಂದ್ ಚೊಂಬ ನೀರ್ ಬಿಡಿಸ್ಕೊಂಡು ಏನೋ ವ್ಯವಹಾರ ಮುಗಿಸ್ಕೊಂಡ್ ಬತ್ತಿದ್ನಂತೆ ಕಂದ್ಲ. ದಿನೇ ಅದೇ ತರ ಆಗ್ತಿತ್ತು. ಒಂದ್ ದಿವಸ ಈ ದಡ್ಡ ಒಂದೇ ಚೊಂಬಲ್ಲಿ ಚೆಡ್ಡಿಯೇ ಕಟ್ಕೊಂಡು ವಾಪಸ್ ಬರ್ತಾ ಇದ್ನ. ಆಗ ಎಡ್ತಿಗೆ ಆಶ್ಚರ್ಯ ಆಗ್ಬಿಡ್ತು. ಗಂಡನ ಕೇಳವಳೆ, ರೀ ಯಾಕ್ರಿ ಇವತ್ತು ಒಂದೇ ಚೊಂಬಲ್ಲಿ ವಾಪಸ್ ಬರ್ತಾ ಇದ್ದೀರಿ, ಎರಡನೇ ಸಾರಿ ನೀರ್ನೇ ಕೇಳಿಲ್ವಲ್ಲ, ಇವತ್ತು ಕಾಗೆ ಚೊಂಬುಂಡಿಸ್ಲಿಲ್ವೆ ಅಂತ ಕೇಳ್ಬಿಟ್ಟವಳೆ ಕಂದ್ಲ.
1: ಅದ್ಕೇನಂದ?
0: ಆಗ ದಡ್ಡ ಎಡ್ತಿಗೆ ಹೇಳುದ್ನಂತೆ, ಮೇಯ್ ಆ ಕಾಗೆ ನನ್ನ ದಡ್ ಮುಡಿಯೋದು ಅಂತ ತಿಳ್ಕೊಬಿಟ್ಟದೆ ಕಣಮಿ ಅನ್ನಂತೆ. ಯಾಕ್ರಿ ಏನಾಯ್ತು ಅಂತ ಎಡ್ತಿ ಕೇಳ್ದಕ್ಕೆ ದಡ್ಡ ಹೇಳುದ್ನಂತೆ, ಕೇಳಮ್ಮಿ ಇಲ್ಲಿ ಈ ಬೊಡ್ಡಿ ಇದನ್ ಕಾಗೆ ಹಿಂಗ್ ಚೊಂಬ ಉಂಡಿಸ್ತದೆ ಅಂತ ನಾ ಮೊದ್ಲೇ ತೊಳಕ ಕೂತ್ಕಂದಿ ಅಂದಂತೆ ಕಂದ್ಲ.
1: ಅಯ್ಯೋ ದಡ್ ಬಡ್ಡಿ ಅದ್ನೇ.
0: ಲೋ ಕಲ್ಲಣ್ಣ, ಹಿಂಗೆ ಗಂಡ ಹೇಳ್ತೀರಿ ಬಿದ್ರಂತೆ ಕಲ, ಗಂಡ ಒಂಥರ ಉಡಾಳ, ಮನೆಗೇನು ತಂದಾಗ್ತೆ ಉಂಡ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ನಂತೆ.
1: ಅವನ್ ಶೋಕಿ ಅವ್ನು ಮಾಡ್ತಿದ್ದ ಹೇಳು.
0: ಒಂದ್ಸರಿ ಎಡ್ತಿ ಕ್ವಾಪತ್ಬಿಟ್ಟು ಊರ್ ಮಧ್ಯದಲ್ಲಿ ಗಂಡನ ನಿಲ್ಲಿಸ್ಬಿಟ್ಟು ಬೊಯ್ಯಕ್ ಶುರು ಮಾಡ್ಬಿಟ್ಟವಳೆ.
1: ಹೆಂಗೆ
0: ಅಂತೇವನ ಇಂತೇವನ ನೀನ್ ಯಾತ್ಕು ಬಂದವನಲ್ಲ, ನಿನ್ಗೆ ಎಡ್ತಿ ಹಾಕ್ಬೇಕು, ಮಕ್ಳೇ ಹಾಕ್ಬೇಕು, ನೀ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ಪೈಸೆನು ಮನೆ ಕೊಡುದಿಲ್ಲ, ಹಂಗ್ ಖರ್ಚ್ ಮಾಡ್ತಿ ಹಿಂಗ್ ಖರ್ಚ್ ಮಾಡ್ತೀಯ ಅಂತೇವನ ಇಂತೇವನ ಎನ್ಕೊಂಡ್ ಬಾಯಿಗೆ ಬಂದಂಗೆ ಗಂಡನ ಬೋದಾಕ್ಬಿಟ್ಟವಳೆ ಕಂದ್ಲ. ಗಂಡನ್ಗೂ ಕ್ವಾಪತ್ಬಿಡ್ತು, ಏನಮ್ಮಿ ಅದು ನಿನ್ ಪುರಾಣ, ಗಂಡ ಅನ್ನೋ ಮರ್ಯಾದೆ ಇಲ್ಲದೆ ಏಕವಚನದಲ್ಲಿ ನನ್ನ ಹಂಗೆ ಖರ್ಚು ಮಾಡ್ತೀನಿ ಹಿಂಗೆ ಖರ್ಚು ಮಾಡ್ತೀನಿ ಅಂತ ಬೈತಾ ಇದೆಯಲ್ಲ. ಹೌದು ಕಣಮ್ಮಿ, ನಾನು ಗಂಡಸು, ನಾನು ಹೆಂಗಾರ ಖರ್ಚು ಮಾಡ್ತೀನಿ, ನೀನು ಯಾರು ಕೇಳುಕೆ, ನನ್ನ ಮಾತ್ರ ಖರ್ಚು ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ನೀನೇನು ಒಂದು ತಿಂಗಳಿಗೆ ಒಸಿ ಖರ್ಚು ಮಾಡಿ ಅಂತ ಕೇಳ್ಬಿಟ್ಟವನೆ. ಆಗ ಎಂಟಿ ನಾನೇನು ಖರ್ಚು ಮಾಡೋನು ಹೇಳು ಅಂತಂದವಳೆ. ಮತ್ತೆ ನೀನು ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯ ಅಂತಂದ್ಬಿಟ್ಟವನೆ ಕಲ ಗಂಡ. ಆಗ ಎಡ್ತಿಗೆ ಕ್ವಾಪತ್ಬಿಡ್ತು, ನನ್ನ ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯೇ ಅಂತೀಯೇ, ಅದ್ರಲ್ಲೊಂದು 1 kg ನೀನೇ ತಿನ್ನೋದಿರ್ವೆ ಅಂತ ಕೇಳ್ಬಿಟ್ಟವಳೆ ಕಲ. ಆಗ ಗಂಡ ತೆಪ್ಕಾದ್ನಂತೆ,
1: ಅಣ್ಣ ಈ ಲಿಪ್ಟಿಕ್ ತಿಂತಾರ?
0: ಥೂ ಮುಂಡ ತುದ ಲಿಪ್ಟಿಕ್ ಎಲ್ಲಿ ತಿನ್ನಕ್ ಹೋದಾರ್ಲ, ಈ ತುಟಿಗ್ ಮುತ್ಕೊಟ್ಟಾಗ ಇವನ್ ತುಟಿಗ್ ಅರ್ಧ ಮೆತ್ಕೋದಿಲ್ವಲ್ಲ.
1: ಓ ಇದು ನೈಟ್ ವಿಷಯ.
0: ಲೋ ಕಲ್ಲಣ್ಣ, ಹಿಂಗೆ ಒಬ್ಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಇದ್ರಂತ ಕಂದ್ಲ, ಅವ್ರು ಹೆಂಗೆ ಪ್ರಸಿದ್ಧಿಯಾಗಿದ್ರು ಅಂದ್ರೆ, ಈ ಹೊಟ್ಟೆ ನೋವು ಗುಳಗಯ್ಯ ತಲೆನೋವು ಕೊಡ್ಲಿ, ಈ ಜ್ವರದ ಗುಳಗಯ್ಯ ಒಟ್ಕಾಳ್ ತುಕ್ ಕೊಡ್ಲಿ, ವಾಸಿಯಾಗಿ ಬಿಡ್ತಿತ್ತಂತ ಕಂದ್ಲ. ಅಂತ ಡಾಕ್ಟರ್ ತಕ ಒಬ್ಬ ದಡ್ಡ ಹೊಟ್ಟೆ ನೋವು ಅನ್ಕಂದ್ ಹೋಗವನೇ, ಈ ಡಾಕ್ಟರ್ ಏನ್ ಮಾಡ್ಬಿಟ್ರ ಅವ್ನಿಗೆ ಹೊಟ್ಟೆ ನೋವನ್ನೇ ನಿಜವಾದ ಟಾನಿಕ್ನೆ ಕೊಟ್ಟವ್ರೆ. ಇವನೇನ್ ಮಾಡ್ಬಿಟ್ನ, ಮನೆಗೆ ಬಂದ್ಬಿಟ್ಟು ಡಾಕ್ಟರ್ ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ಮೊದ್ಲು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ನಲ್ಲ, ಈಗ ಆದ್ರೆ 7 ಹೊಟ್ಟೆ ನೋವು ಅಂತ ಶುರು ಮಾಡ್ಕೊಬಿಟ್ಟವನಕಲ. ಇವನ ಹೆಂಡತಿಗೆ ಬಾಯಿ ಆಗೋಯ್ತು ಅಲ್ಲ, ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದು ಅವ್ರು ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ನನ್ನ ಗಂಡ ಹಿಂಗೆ ಒದ್ದಾಡ್ತಾವನಲ್ಲ ಅಂತ ಅನ್ಬಿಟ್ಟು ಭಯ ಆಗೋಗಿ ಡಾಕ್ಟರ್ಗೆ ಫೋನ್ ಮಾಡಿದ್ಲಂತೆ. ಡಾಕ್ಟರ್ಗೆ ಆಶ್ಚರ್ಯ ಆಗ್ಬಿಡ್ತು. ಅರ್ಜೆಂಟ್ ಆಗಿ ಸ್ಕೂಟರ್ ತಕ್ಕಂದು ಇವ್ರ ಮನೆಗೆ ಬಂದ್ರಂತೆ. ಡಾಕ್ಟರ್ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದವನು ಸಲೀಸಾಗಿ ಎದ್ ನಿಂತ್ಕೊಬಿಟ್ನಕಲ. ಆಗ ಡಾಕ್ಟರ್ಗೂ ಆಪತ್ಬಿಡ್ತು. ಅವನ ಕೇಳಿದ್ರಂತೆ, ಏನಯ್ಯ ನಾನು ಕೊಟ್ಟ ಟಾನಿಕ ಕುಡಿದ ಮೇಲೆ ಒದ್ದಾಡ್ತಿದ್ದಂತಲ್ಲ, ನಿನ್ಗೆ ಹೊಟ್ಟೆ ನೋವು ಹೋಯ್ತೋ ಇನ್ನೂ ಇದ್ದದು ಅಂದ್ರಂತೆ. ಆಗ ಅವನು, ಸ್ವಾಮಿ ನೀವು ಟಾನಿಕ ಕೊಟ್ಟಿದ್ರಲ್ಲ ಅದು ಕುಡ್ದೆಟ್ಗೆ ನಾನು ಹೊಟ್ಟೆ ನೋವು ಹೊಂಟೋಯ್ತು ಅಂತಂದಂತೆ. ಮಂತ್ಯಾಕಯ್ಯ ಒದ್ದಾಡ್ತಿದ್ದಂತಲ್ಲ ಅಂತ ಡಾಕ್ಟರ್ ಕೇಳ್ದೋದ್ಕೆ ಅವನೇನನ್ನ ಗೊತ್ತ, ಡಾಕ್ಟ್ರೇ ನೀವು ಟಾನಿಕು ಸೀಸವ ಕೊಟ್ಬಿಟ್ಟು ಕುಲುಕ್ಬಿಟ್ಟು ಕುಡಿ ಹೇಳಿದ್ರಲ್ಲ, ನಾನು ಮರ್ತ್ಕೊಂಡು ಹಂಗೆ ಕುಡ್ದು ಬಿಟ್ಟಿದ್ದಿ, ಹೊಟ್ಟೆ ಒಳಗಾದ್ರೂ ಕುಲಿ ಕಲಿ ಅಂದ್ಬಿಟ್ಟು ಅದಾಡ್ತಿದ್ದಿ ಅಂದಂತೆ. ಲೋ ಕಲ್ಲಣ್ಣ, ಇಂತ ದಡ್ಡನ್ ಕಟ್ಕಂದವಳು ಬಾಳು ಗೋವಿಂದ ಕಂದ್ಲ.
1: ಗೋವಿಂದ
0: ಒಂದ್ ಚೂರು ಬುದ್ಧಿಯಾರ ಬೇಡವಲ್ಲ ಮುಂಡ ತವಕೆ, ಬುದ್ಧಿವಂತರು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಕಂದ್ಲ. ಹೆಂಗಿರ್ತಾರೆ ಗೊತ್ತಲ್ಲ,
1: ಹೆಂಗಿರ್ತಾರೆ,
0: ಅವ ಮಗಳು ಸಿನಿಮಾ ನೋಡ್ಕೊಂಡು ಅಟ್ಟಿಗೆ ಹೋಯ್ತಾ ಇದ್ರಂತ ಕಂದ್ಲ. ಮಗಳು ಮುಂದ್ಗಡೆ ಹೋಯ್ತಾ ಇದ್ದ, ಅವ ಹಿಂದ್ಗಡೆ ಹೋಯ್ತಿದ್ಲಂತೆ. ಮಗಳಿಂದ್ಗಡೆ ಒಂದ್ ಹುಡುಗ ಫಾಲೋ ಮಾಡ್ಕೊಂಡು ಅವಳನ್ನ ಚುಡಾಸ್ಕ ಚುಡಾಸ್ಕ ಹೋಯ್ತಿದ್ನಂತೆ.
1: ವಯಸ್ಸು
0: ಮಗಳಿಗೆ ಕ್ವಾಪ ಆತ್ಬಿಡ್ತು, ಹಿಂದಕ್ಕೆ ತಿರುಗಿಕೊಂಡು ಹುಡುಗನ್ಗೆ ಹೇಳ್ದಂತೆ ಕಲ್ಲಣ್ಣ, ಅಯ್ಯೋ ಲೋಪರು ನಿನ್ಗೇನು ಮಾನ ಮರೋದಿ ಇಲ್ವೇ, ಅಕ್ಕ ತಂಗಿರೋನ್ ಗುಡ್ನಿಲ್ವೇ, ನಾನು ಪಿಕ್ಚರ್ ಟೆಂಟ ಬುಟ್ಟುತ್ತಮಿದ್ಲು ನೋಡ್ತಾವನಿ, ಆಡ್ ಮರಿ ಹಿಂದ್ಗಡೆ ವಾತ್ ಮರಿ ಬಂದಂಗೆ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಮರ್ಯಾದೆಯಿಂದ ಸುಮ್ಮನೆ ಹೊಂಟೋಗು, ಹಿಂದ್ಗಡೆ ಯಾರು ಬರ್ತಾರೆ ಗೊತ್ತಿ ಅಂದ್ಲಂತೆ. ಯಾರು ಬರ್ತಾ ಇದಾರೆ ಎಂದಂತೆ ಹುಡುಗ, ನಮ್ಮವ್ವ ಬರ್ತಾವಲ್ಲ ಸುಮ್ಮನೆ ಹೊಂಟೋಗು ಕಪಾಲ್ ಕೊಡ್ದ್ಬಿಡ್ತಾಳೆ ಅಂತ ಹುಡುಗಿ ಹೇಳ್ದಾಗ ಹುಡುಗ ಏನಂತೆ ಗೊತ್ತಲ್ಲ,
1: ಏನಂದ,
0: ಯು ಡೋಂಟ್ ವರಿ ಎದ್ರಕ ಬೇಡ ನಡಿ, ನಿಮ್ಮ ಅವನಿಂಚರ್ ನಮ್ಮ ಅಪ್ಪ ತವನೇಕ ಅನ್ನಂತ ಕಂದ್ಲ. ಬಹಳ ಬುದ್ಧಿವಂತ ಅಲ್ವಲ್ಲ
1: ಅಣ್ಣ, ನಿನ್ ಊರಿಂದ ಬೆಂಗಳೂರು ಹೋಗ ಅಲ್ಲೆಲ್ಲ ಚೆನ್ನಾಗಿದ್ದ, ನೀನು ಯಾರ ಕಡೆ ಮುಂದ್ಗಡೆ ಬೇಡ ಅಲ್ಲೇ ಉಳಿಸ್ಬಿಟ್ಟವ್ರೆ ನಿನ್ನವು.
0: ಅದೊಂದ್ ಕೆಲ್ಸ ಆಗೋಯ್ತು ಕಂದ್ಲ ಕಲ್ಲಣ್ಣ.
1: ಏನಾಯ್ತು?
0: ಹಿಂಗೆ ಹನುಮಾನ್ ನಗರ ದೇವಸ್ಥಾನಕ್ ಹೋಗಿದ್ದಿ ಕಂದ್ಲ, ಅಲ್ಲೊಂದ್ ಹುಡುಗಿ ಲಂಗ ದಾವಣಿ ಹಾಕಂದು ಪೂಜೆ ಮಾಡ್ಸೋಕೆ ಬಂದಿದ್ಲು, ನಾನು ಕೈಯ ಮುಖನ್ ದೇವಸ್ಥಾನದೊಳಗೆ ನಿಂತಿದ್ದಿ. ಈ ಹುಡುಗಿ ಏನ್ ಮಾಡ್ಬಿಟ್ಟವಳೆ, ಗರ್ಭಗುಡಿ ಸುತ್ತ ಮೂರ್ ಸುತ್ತ ಬಂದ್ಬಿಟ್ಟು ಅಟ್ ಬಿದ್ದವಳೆ ಕಂದ್ಲ. ಈ ದಾವಣಿ ಕೆಳಕ್ಕೆ ಜಾರ್ಕ ಬಿಡ್ತು. ನಾನೇನ್ ತಿಳ್ಕಂಡೆ, ಮ್ಯಾಲ್ ಕೆದ್ದಾಗ ಸರ್ ಮಾಡ್ಕತಾಳೆ ಅಂತ ಸುಮ್ನಿದ್ದಿಕ್ಕಂದ. ಮ್ಯಾಲ್ ಕೆದ್ಮೇಲೂ ಸೆರಗು ಮೇಲೆ ಲಿಗುವೆ ಇಲ್ದೆ ಇವಳು ಕೈ ಮುಗಿತಾ ನಿಂತಿದ್ಲು, ನನಗೆ ಹೊಟ್ಟೆ ಉರಿದು ಬಿಡ್ತು. ನಮ್ಮ ಅಕ್ಕ ತಂಗಿ ಹಂಗಲ್ವೇ ಅಂತ ಅನ್ಬಿಟ್ಟು ಆ ಸೆರ್ಗ ತಕ್ಕಂದು ಮೈ ಸುತ್ತ ಬಳಸ್ಬಿಟ್ಟು ರವಕೆ ಒಳಕ್ಕೆ ಸಿಗಿಸ್ತಿಕ್ಕಂದ್ಲ. ಎತ್ತಿ ಒಂದ ಕಪಾಲ್ ಕೊಡದ್ಬಿಟ್ಲು ಒಂದಲ್ ಬಿದ್ದೋಯ್ತು ಕಂದ್ಲ.
1: ಎರಡ್ನಲ್ಲಿ ಯಾವಾಗ ಬಿದ್ದೋಯ್ತು?
0: ಎಲ್ಲ ಸೆರ್ಗ ಸಿಗ್ಸುದ್ದು ಬೇಜಾರಾಯ್ತು ಅನ್ಬಿಟ್ಟು ಎರಡಾಕ್ ಬಿಟ್ಟಿಕ್ಕಂದ್ಲ ಸೆರ್ಗ, ಇನ್ನೊಂದ್ ಏಟ್ ಹೊಡೆದ್ಬಿಟ್ಟ ಇನ್ನೊಂದಲ್ಲೂ ಬಿದ್ದೋಯ್ತು.
1: ಸರಿಯಾಗ ಮಾಡೋಳ ಬಿಡು, ನಿನ್ಗೆ ಇದು ಮರ್ಯಾದಸ್ತ್ರು ಮಾಡೋ ಕೆಲಸನ ಇದು?
0: ಏನೋ ಆಗೋದಾಗೋದ್ ಬುಟ್ಟಾಕ್ ಬಿಡ್ಲ. ಇದೇನ್ಲೈತು, ನಮ್ಮೂರಲ್ಲಿ ತೋರಣ ಗಿರಣ ಜಾಸ್ತಿ ಕಟ್ಟವ್ರೆ, ಯಾರಾದ್ರೂ ಬಂದಿದ್ರಲ್ಲ.
1: ನೀನ್ ಬೆಂಗ್ಳೂರ್ ಹೋಗಿದ್ದಾಗ ನಮ್ಮೂರಲ್ಲಿ ಒಂದ್ ಫಂಕ್ಷನ್ ಆಯ್ತು, MLAಗಳು ಮಿನಿಸ್ಟರ್ಗಳು ಎಲ್ಲ ಬಂದ್ ಭಾಷಣ ಮಾಡಿದ್ರು.
0: ಲೋ ಕಲ್ಲಣ್ಣ, ಈ MLAಗಳೇನ್ ಭಾಷಣ ಮಾಡಾರ ತಕಲ, ಅವ್ರು ಭಾಷಣ ಮಾಡುದು ಅವ್ರಿಗೆ ತಿಳಿದಿಲ್ಲ ಕಲ, ಇವ್ರ ಹೆಂಗ್ ಭಾಷಣ ಮಾಡ್ತಾರೆ ಅಂತ ಕತೆ ಹೇಳ್ತೀನಿ ಕೇಳ.
1: ಹೇಳು.
0: ಹಿಂಗೆ ಒಬ್ಬ MLA 7-8 MLA ಗೆದ್ದಿದ್ನಂತೆ. ಒಂದ್ ಸಾರಿನೂ ಒಂದ್ ಹಳ್ಳಿಗೆ ಹೋಗಿ ಒಂದ್ ಫಂಕ್ಷನ್ಗೆ ಹೋಗಿ ಭಾಷಣ ಮಾಡಿರ್ಲು ಅಂತ ಕಲ. ಹಿಂಗೆ ಬೊಮ್ಮನಳ್ಳಿ ಅನ್ನೋ ಊರಲ್ಲಿ ಊರು ಮುಖಂಡ ರಾಮೇಗೌಡ ಅಂತ, ಅವ್ರ ತಾಯಿ ತಿರೋಗ್ಬಿಟ್ಟವ್ರೆ. ಆಗ ಬೊಮ್ಮನಳ್ಳಿರೆಲ್ಲ ಸೇರ್ಕೊಂಡು ಹಿಂಗಿಂಗೆ ನಮ್ಮೂರು ಮುಖಂಡರಾಗಿರ್ತಕ್ಕಂತ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ. ನಾವು ಆರ್ಡಿನರಿ ತಿಥಿ ಮಾಡೋಕ್ಕಿಲ್ಲ, ಈ MLA ಸಾಹೇಬರ ಕರೆಸ್ಬಿಟ್ಟು ತಿಥಿ ದಿವಸ ಅವ್ನ ಮೈಕ್ ಹಾಕಿಸ್ಬಿಟ್ಟು ದುಃಖವಾಗಿ ನಾಲ್ಕು ಮಾತಾಡ್ಸೋಣ ಅಂತ ಅನ್ಬಿಟ್ಟು ಬೊಮ್ಮನಳ್ಳಿಯರೆಲ್ಲ ಲಾರಿ ಮಾಡ್ಕೊಂಡು MLA ತಕ್ಕ ಹೋದ್ರಂತೆ. ಆಗ MLA ಕೇಳ್ದಂತೆ, ಏನ್ರಯ್ಯ ಯಾವ ಊರವ್ರಯ್ಯ ಏನಾಗ್ಬೇಕಾಗಿತ್ತು ಅಂತ ಕೇಳವ್ರೆ. ಆಗ ಇವರು ಹಿಂಗಿಂಗೆ ನಾವು ಬೊಮ್ಮನಳ್ಳಿಯರು ಸ್ವಾಮಿ, ನಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನೀವು ತಿಥಿ ದಿವಸ ಬಂದು ಆ ತಾಯಿ ಮೇಲೆ ದುಃಖವಾಗಿ ನಾಲ್ಕು ಮಾತಾಡಬೇಕು, ನೀವೇನಾರ ಬಂದು ನಮ್ಮೂರ್ನಲ್ಲಿ ಭಾಷಣ ಮಾಡಿಲ್ಲ ಅಂತಂದ್ರೆ ಮುಂದ ಸರಿ ಎಲೆಕ್ಷನ್ ಅಲ್ಲಿ ವೋಟ್ ನೀ ಹಾಕುದಿಲ್ಲ ಅಂತ ಇರ್ದಿಸ್ಬಿಟ್ಟವ್ರೆ.
1: ಎಲೆಕ್ಷನ್ ಬಂತಲ್ಲ ಹೇಳು.
0: MLAಗೆ ಭಯ ಆಗೋಯ್ತು, ತಡಿಯಪ್ಪ ಹೇಳ್ದಂಗೆ ಮಾಡ್ಬಿಡ್ತಾವ ಮುಂಡ ತಗೊ ಅಂತ ಅನ್ಬಿಟ್ಟು, ಆಯ್ತು ನಡರೆಯ ಬತ್ತೀನಿ ಭಾಷಣ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವನೆ. ಸರಿ ತಿಥಿ ದಿವಸನೂ ಬಂತು, MLAಗೆ ಯೋಚನೆ ಆಗೋಯ್ತು ಭಾಷಣ ಏನ್ ಮಾಡುದು ಅಂತ. ಆಗ ಇವನ್ ಪಿ ಎ ಇದ್ನಲ್ಲ, ಇವನೇನ್ ಮಾಡ್ಬಿಟ್ಟವನೆ, ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ನಾನು ಒಂದ್ ನಾಲ್ಕು ಮಾತ್ರ ಬರ್ಕೊಡ್ತೀನಿ ಒಂದ್ ಚೀಟಿ ಒಳಗೆ, ಅದ ಓದ್ಬಿಡಿ ಭಾಷಣ ಆಗೋಯ್ತದೆ ಅಂತ ಹೇಳ್ಬಿಟ್ಟವನೆ. ಸರಿ, ಪಿ ಎ ಬರ್ಕೊಟ್ಟಂಗೆ ಎಮ್ ಎಲ್ ಎ ಬಂದು ಭಾಷಣ ಮಾಡ್ತಾ ಇದ್ನಕಲ್ಲ. ಬೊಮ್ಮನಳ್ಳಿ ಮಹಾಜನಗಳೇ, ಇವತ್ತು ಸತ್ತು ತಿಥಿಯಾಗ್ತಾ ಇರ್ತಕ್ಕಂಥ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ಒಬ್ಬ ಮಹಾತಾಯಿ, ದೈವ ಮಾತೆ, ಅಂಥ ತಾಯಿ ಬಡಬಗ್ರು ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡ್ತಾ ಇದ್ಲು. ಅಂಥ ತಾಯಿ ಸತ್ತಾಗಿರೋದು ನಮಗೆಲ್ಲ ದುಃಖ ತರ್ತಕ್ಕಂಥ ವಿಷಯ. ಇಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ತಾಯಿಯಾಗಿರೋದು ಅವನ ಏಳೇಳು ಜನ್ಮದ ಪುಣ್ಯದ ಫಲ. ಅಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ಮಾತ್ರ ತಾಯಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ತಾಯಿಯಾಗಿತ್ತು ಅಂದ್ಬಿಟ್ಟನ ಕಾಲ. ಏನ್ ಜನಗಳು ಖುಷಿಯಾಗ್ಬಿಟ್ಟು ಓನ್ಸ್ ಮೂರು ಕೊಟ್ಬಿಟ್ಟು ಚಪ್ಪಳೆ ಹೊಡೆದಾಗ್ಬಿಟ್ಟು ಸಭಾಸ್ಕರಿ ಕೊಟ್ಬಿಟ್ರಿಕಂದ್ಲ. ಪರವಾಗಿಲ್ಲ ಕಣಯ್ಯ, ಅಪ್ರೂಪ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಭಾಷಣ ಅಂತ ಅಂದ್ಬಿಟ್ಟು ಸಭಾಸ್ಕರಿ ಕೊಟ್ಬಿಡ್ತಲೇ ಎಮ್ ಎಲ್ ಎಗೆ ಖುಷಿಯಾಗ್ಬಿಡ್ತು. ನಾನು ಇಷ್ಟು ಮಟ್ಟು ಮಾಡೋಣ ಭಾಷಣವ, ಮುಂದುವರ್ಗೋರು ಇನ್ನೂ ಚೆನ್ನಾಗಿ ಮಾಡ್ತೀನಿ ಭಾಷಣವ ಅನ್ಕೊಂಡು ಖುಷಿಯಾಗಿ ಎಟ್ಟಿಗೆ ಬಂದವನೇ, ಇದಾದ ಒಂದ್ ತಿಂಗಳಿಗೆ ಕುರ್ಬುರ್ ದೊಡ್ಡಿ ಅಂತ ಅದಗಲ ಕೆ ಎಂ ದೊಡ್ಡಿತ್ತವು. ಆ ಊರು ಮುಖಂಡ ಚೆಲುವೇಗೌಡ ಅನ್ಬಿಟ್ಟು ಅವನ ಹೆಡ್ತಿ ತಿರೋಗ್ಬಿಟ್ಟವಳೆ. ಕುರ್ಬುರ್ ದೊಡ್ಡಿಯವ್ರಿಗೂ ಖುಷಿಯಾಗ್ಬಿಡ್ತು. ನಟ್ರಲ್ಲಿ ನಾವೇನ್ ಬೊಮ್ಮನಳ್ಳಿಯವ್ರು ಇನ್ ಕಮ್ಮಿ, ನಾವು ತಿಥಿ ದಿವಸ ನಾವು ಎಮ್ ಎಲ್ ಎ ಸಾಹೇಬ್ರ ಕರ್ಕೊಂಬಿಟ್ಟು ಭಾಷಣ ಮಾಡಿಸುವ ಅಂತ ಅನ್ಬಿಟ್ಟು ಲಾರಿ ಮಾಡ್ಕೊಂಡು ಅವ್ರು ಎಮ್ ಎಲ್ ಎ ತಕ್ಕ ಹೋಗವ್ರೆ. ಎಮ್ ಎಲ್ ಎ ಕೇಳಿದ್ನ, ಏನ್ ರಯ್ಯ ಯಾವ ಊರವ್ರಯ್ಯ ಅಂತ. ಹಿಂಗೆ ಸ್ವಾಮಿ, ನಾವು ಕೆ ಎಂ ದೊಡಿತ ಕುರ್ಬುರ್ ದೊಡ್ಡಿಯವರು, ನಮ್ಮೂರು ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಎತ್ತಿ ತಿರೋಗ್ಬಿಟ್ಟವ್ರೆ, ನೀವು ಬಂದು ದುಃಖವಾಗಿ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು ಕಂದ್ಲ. ಎಮ್ ಎಲ್ ಎ ಅಮ್ಮಾಡ್ಬಿಟ್ಟು ನಾನು ನಡ್ರಲ್ಲಿ ಅಂತ ಬೊಮ್ಮದಳ್ಳಿ ಅಂತ ದೊಡ್ಡೂರಲ್ಲ ನಾ ಶಬಾಸ್ಕರಿ ತಕ್ಕಂದವನಿ ನಿಮ್ಮೂರು ಯಾವ ಲೆಕ್ಕ ಅಂತ ಅನ್ಬಿಟ್ನ. ಸರಿ, ಕುರುಬುರ್ ದೊಡ್ಡಿ ತಿಥಿ ದಿವಸನು ಬಂತು, ಅಲ್ಲೂ ಪಿ ಎ ಬರ್ಕೊಟ್ಟಂಗೆ ಭಾಷಣವ ಶುರು ಮಾಡ್ಕೊಂಡ. ಕುರುಬುರ್ ದೊಡ್ಡಿಯ ಮಹಾಜನಗಳೇ, ಇವತ್ತು ಸತ್ತು ತಿಥಿಯಾಗ್ತಾ ಇರ್ತಕ್ಕಂಥ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಇರ್ತಿ ಮಹಾ ಸಾಧ್ವಿಮಣಿ, ಅಂಥ ಸಾಧ್ವಿಮಣಿ ಸತ್ತೋಗಿರೋದು ನಮಗೆ ನಿಮಗೆ ದುಃಖ ತರ್ತಕ್ಕಂಥ ವಿಷಯ. ಅಂಥ ಸಾಧ್ವಿಮಣಿ ಪತಿರ್ವತೆ ಸತ್ಯವಂತೆ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಮಾತ್ರ ಎಡ್ತಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ಎಡ್ತಿಯಾಗಿರ್ಲು ಅಂತ ಮುಟ್ಟಿನ ತಕ್ಕಲ್ಲ. ಅಲ್ಲೇ ಮಾರಿ ಗುಡಿ ಕಂಪಿಕೆ ಕಟಕಂದಿ ಚಳ್ ಪಾಚಳ್ ಬಡ್ದು ಒಟ್ಟಿ ಕಳ್ಸೋದ್ರಂತ ಎಮ್ ಎಲ್ ಎ
1: ನಡಾಮೂರ್ ಕಳ್ಸವ್ರೆ. ಎಮ್ ಎಲ್ ಎಗೆ
0: ಹಿಂಗ್ ಭಾಷಣ ಮಾಡ್ತಾರೆ ಈ ರಾಜಕೀಯದವೆಲ್ಲ. ನರಿ ಬುದ್ಧಿ ನನ್ನ ಮಕ್ಳು ಕನ್ಲ ಎಲ್ಲ ದೇಶ ಪ್ರೇಮ ದೇಶ ಪ್ರೇಮ ಅಂತ ಓಡಾಡ್ಕೊಂಡೆ ನಿಂತಿರ್ತವೆ, ದೇಶವ ಸುಲಿಗೆ ಮಾಡಿ ತಮ್ಮ ಬೊಜ್ಜೊಟ್ಟೆ ಬೆಳೆಸ್ಕೊಂಡು ನಿಂತವ್ರೆ. ಲೋ, ಈ ನಮ್ ದೇಶದವ್ರಿಗೆ ದೇಶಭಕ್ತಿ ಎಷ್ಟದ ಗೊತ್ತಲಕ್ಕಲ್ಲಣ್ಣ. ಹಿಂಗೆ ಎಲ್ಲ ದೇಶದವರು ಒಂದೇ ವಿಮಾನ ಮೇಲೆ ಪ್ರಯಾಣ ಮಾಡ್ತಿದ್ರು ಅಂತ ಕಂದ್ಲ. ವಿಮಾನ ಹೋಯ್ತಾ ಹೋಯ್ತಾ ಜನ ಜಾಸ್ತಿ ಆಗ್ಬಿಟ್ಟು ಅಲುಗಾಡ್ಕೊಂಡು ಬಿದ್ದೋಗಕ್ ಶುರು ಮಾಡ್ಕೊಳ್ತಂತೆ. ಆಗ ಪೈಲಟ್ ಡ್ರೈವರು ತಿರಿಕೊಂಡು ಎಲ್ಲ ದೇಶದವ್ರಿಗೆ ಹೇಳದ್ನಂತೆ,
1: ಏನಂತ
0: ನೋಡ್ರಯ್ಯ, ಜನ ಜಾಸ್ತಿ ಆಗ್ಬಿಟ್ಟು ವಿಮಾನ ಅಲುಗಾಡ್ತಾ ಇದೆ, ಒಂದ್ ಕೆಲಸ ಮಾಡಿ ವಿಮಾನ ಮತ್ತು ವಿಮಾನದಲ್ಲಿರುವ ಎಲ್ಲ ದೇಶದವರು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮ್ಗೆ ಇದ್ದಿದ್ದೆ, ಆದ್ರೆ ಯಾವನಾದ್ರೂ ಒಬ್ಬ ಕೆಳಕ್ಕೆ ಧುಮುಕ್ಬಿಡಿ, ಆಗ ಭಾರ ಕಡಿಮೆಯಾಗಿ ವಿಮಾನ ಸರಿಯಾಗಿ ಹೋಯ್ತದೆ ಅಂತಂದಂತೆ. ಯಾರ್ಲ ದುಮ್ಕರು?
1: ಯಾರು ದುಮ್ಕರು? ಎಲ್ಲಾರ್ಗು ಜೀವದ ಮೇಲೆ ಆಸೆ.
0: ತಡಿ ಮ್ಯಾಲಿಂದ ಕೆಳಕ್ಕೆ ನೆಗಕ್ಕೆ ಮಂಡಿ ಮುರಿದೋದಂಗ ಆಡ್ತವೆ ನಮ್ ದೇಶದವು. ಅಂತದ್ರಲ್ಲಿ ಎಂಟೇರೆ ಗುಂಡಿಗೆ ಇರ್ಬೇಕು ಕಲ ಸಾವಿರಾರು ಅಡಿ ಮ್ಯಾಲಿಂದ ವಿಮಾನದಿಂದ ಕೆಳಗೆ ಧುಮುಕ್ಬೇಕು ಅಂದ್ರೆ. ಆಗ ಅಮೆರಿಕ ದೇಶದವನು ಎದ್ ನಿಂತ್ಕೊಂಡು ಯೋಚನೆ ಮಾಡದಂತೆ, ಅಲ್ಲ ನಮ್ಮ ಅಮೆರಿಕ ದೇಶದವರು ಎಲ್ಲಾ ತರದನು ಮುಂದಿದ್ದೇವೆ, ಏನಾದ್ರೂ ವಸ್ತುಗಳನ್ನ ಕಂಡಿಡಿದ್ಬಿಟ್ಟು ನಮ್ಮ ದೇಶಕ್ಕೆ ಅಮೆರಿಕ ದೇಶಕ್ಕೆ ಪ್ರಪ್ರಥಮವಾಗಿ ಹೆಸರು ತಂದು ಕೊಡ್ತೀವಿ, ಈಗಲೂ ಕೂಡ ನಮ್ಮ ದೇಶಕ್ಕೆ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ದೇಶಕ್ಕೆ ಜೈ ಏನ್ಬಿಟ್ಟು ಕೆಳಕ್ಕೆ ಧುಮುಕುದಂತ ಕಾಲ ರಷ್ಯಾದವನು ಕಾಪಾಡ್ಬಿಡ್ತು. ಅಮೆರಿಕದವ್ರಿಗಿಂತ ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ರಷ್ಯಾಕ್ಕೆ ಜೈ ಏನ್ಬಿಟ್ಟು ಅವನು ಕೆಳಗೆ ಬಿದ್ದವನೆ, ಅವನ್ ಬಿದ್ದ ತಕ್ಷಣ ಜಪಾನ್ನವ್ರಿಗೆ ಜರ್ಮನಿಯವ್ರಿಗೆ ಇರಾನ್ನವ್ರಿಗೆ ಇರಾಕ್ನವ್ರಿಗೆ ಇಟಲಿ ಫ್ರಾನ್ಸ್ನವ್ರಿಗೆಲ್ಲ ಕಾಪಾಡ್ಬಿಟ್ಟು ಅವರ ದೇಶಕ್ಕೆ ಜೈ ಜೈ ಅಂತ ಹೇಳ್ಕೊಂಡು ಪ್ರಾಣ ತ್ಯಾಗ ಮಾಡ್ತಾ ಇದ್ರು. ಇವರೆಲ್ಲ ಕೆಳಕ್ಕೆ ಬೀಳುದ್ನೆ ಒಂದ್ ಏಳೆಂಟು ಜನ ದೇಶದವರು ಕಿಟಕಿಲ್ ತಲೆ ಹಾಕೊಂಡು ಬೊಕ್ಕೊಂಡು ಕೆಳಕ್ಕೆ ನೋಡ್ತಿದ್ರು ಅಂತ ಕಂದ್ಲ.
1: ಯಾರ್ಯಾರು?
0: ಆದ್ರಲ್ಲ ನಮ್ಮ ಇಂಡಿಯಾ ದೇಶದವನು ಇದ್ನಕ್ಕಂದು ಕೇಳು, ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲ ದೇಶದವರು ವಿಮಾನ ಉಳಿಸೋಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಹೆಸರು ತಂದ್ಕೊಡ್ತಾವ್ರೆ. ನಮ್ಮ ಇಂಡಿಯಾ ದೇಶದಲ್ಲಿ 98 ಕೋಟಿ ಜನಸಂಖ್ಯೆ ಇದ್ದೀವಿ, ನಾನ್ಯಾಕೆ ನಮ್ಮ ದೇಶಕ್ಕೆ ಯಾಕೆ ಹೆಸರು ತಂದ್ಕೊಡ್ಬಾರ್ದು ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನವ್ ನಿಂತಿದ್ದಂತೆ, ಅವನ್ನೇ ಎತ್ತಿ ಕೆಳಕ್ ಹಾಕ್ಬಿಟ್ಟು ಇಂಡಿಯಾಕ್ಕೆ ಜೈ ಅನ್ನತ್ತೆ ಮ್ಯಾಲೆ ನಿಂತ್ಕೊಂಡು ಕಂದ.
1: ಒಳ್ಳೆ ಕೆಲಸ ಮಾಡೋನ್ ಬಿಡು.
0: ಓ ಕಲ್ಲಣ್ಣ, ಯಾರು ನಿಮ್ ಹುಡುಗನ ಹೆಂಗೆ ನೋಡ್ಲ, ಒಂದ್ ಹುಡುಗ ಓಡ್ಬತಾನ ಇತ್ತಾಗಿಯ
1: ನಮ್ಮ ಅಟ್ಟಿಲ್ ಕರಿತಾ ಇರ್ಬೇಕು, ಅದಕ್ ಬತ್ತ ಇರ್ಬೇಕು.
0: ನಿನ್ ಕಿರಿಯ ಇದ ಇದಿಲ್ಲ?
1: ಇದೆ.
0: ಏನ್ ಚೆನ್ನಾಗವಲ್ಲ ಮುದ್ ಮುದ್ದಾಗಿ. ಲೋ ಕಲ್ಲಣ್ಣ, ನಿನ್ ಕಿರಿಯ ಇದನ್ ನೋಡಿದ್ರು ಒಂದ್ ತಮಾಷೆ ಗ್ಯಾಪ್ನಕ್ ಬತ್ತಕ್ಕಲ್ಲ.
1: ಏನು
0: ಹಿಂಗೆ ಒಂದ್ 5-4-5 ವರ್ಷದ್ ಇತ್ತಂತೆ, ಏನ್ ತಿಂಡಿ ತಕ್ಕನು ಒಬ್ರು ಕೊಡದೆ ಒಬ್ನೇ ತಿಂತಿದ್ನಂತಕ್ಕಲ್ಲ. ಈ ಯಾರ ಅಟ್ಕೊಳಲ್ಲ ಆಗ್ಲಿ, ಅವೇ ಚಿಕ್ಕಗಳಿಗೆ ಕಾಸು ಕೊಟ್ಬಿಟ್ಟು ಅವ ಅಂಗಡಿಯಿಂದ ತಿಂಡಿ ತಂದ್ಬಿಟ್ಟು ಅವರು ಕೊಡುವಂದ್ರ ಕೊಟ್ಟವಲ್ಲ,
1: ಎಲ್ ಕೊಡ್ತವೆ
0: ಅಯ್ಯವ ಅನ್ಕ ಒಂದೇ ತಿಂತವೆ. ಹಂಗೆ ಒಂದ್ ಹುಡುಗ ಏನ್ ತಿಂಡಿ ತರು ಒಬ್ರು ಕೊಡದೆ ಒಬ್ನೇ ತಿಂತಿದ್ದನು. ಒಂದ್ಸಲ ಅವ್ರ ಅಪ್ಪನ್ ತವೇ ಟಾಣಿ ಐಸ್ಕೊಬಿಟ್ಟು ಐಸ್ಕೆಂಡಿಯ ತಂದ್ಬಿಟ್ಟು ಅವ್ರ ಅಪ್ಪನ ಮುಂಚೆ ಅದು ಹಿಡ್ಕಂದು, ಅಪ್ಪ ಅಪ್ಪ ಇದಿ ತೀಪಪ್ಪ ಅನ್ನಂತೆ. ಅವ್ರ ಅಪ್ಪನ ಖುಷಿ ಆಗ್ಬಿಡ್ತು, ಅಲ್ಲಲ್ಲ ಮುಂಡತ್ತದೆ ಯಾವ ತಿಂಡಿ ತಂದ್ರು ಒಬ್ರು ಕೊಡದೆ ಒಬ್ಬನೇ ತಿಂತಿದ್ದೋನು, ಇವತ್ತೊಂಚೂರು ರೈಸ್ ಕಂಡಿಯ ತಂದ್ಬಿಟ್ಟು ಒಂಚೂರು ರೈಸ್ ಕಂಡಿಯ ಚೀಪ್ಕಪ್ಪ ಅಂತಾನಲ್ಲ ಅನ್ಬಿಟ್ಟು ಮಗ ಯಾಕಪ್ಪ ಅಂತ ಕೇಳವನೆ. ನೀ ತೀಪಪ್ಪ ಹೇಳ್ತೀನಿ ಅಂತಂತೆ ಮಗ. ಪುನಃ ಯಾಕಪ್ಪ ಅಂತ ಅವ್ರ ಅಪ್ಪ ಕೇಳವನೆ. ನೀ ತೀಪ್ ಹೇಳುವ ಹೇಳುವ ಅಂತ ಅಳುಕೆ ಶುರು ಮಾಡ್ಕೊಬಿಟ್ಟದಕ್ಕಲ್ಲ. ಓಹೋ, ನನ್ನ ಮಗ ಯಾಕೋ ಅಳುಕೆ ಶುರು ಮಾಡ್ಕಾತಾದೆ ಅನ್ಬಿಟ್ಟು ಮಗ ಸಮಾಧಾನ ಆಗ್ಲಿ ಅನ್ಬಿಟ್ಟು ಅವ್ರ ಅಪ್ಪ ಒಂಚೂರು ರೈಸ್ ಕಂಡಿಯ ಚೀಪ್ಕೊಬಿಟ್ಟವನೆ. ಚೀಪ್ ಗಂಡು ತುಟ್ಕಿಟಿಯಲ್ಲ ನೆಕ್ಕಂದು ಮಗ ಸಮಾಧಾನ ಐತ್ಲೆ ಕೇಳವನೆ. ಮಗ ಯಾಕಪ್ಪ ಯಾವತ್ತೂ ಇಲ್ಲರೂ ನೀವು ಒತ್ತು ಒಂಚೂರು ಐಸ್ಕೊಂಡಿಯ ಚೀಪ್ಕೋ ಚೀಪ್ಕೋ ಚೀಪ್ಕೋ ಅಂದಲ್ಲ ಯಾಕಪ್ಪ ಅಂತ ತಲೆನೇ ಒರೆಸಿ ಕೇಳವನೆ. ಆಗ ಮಗ ಹೇಳ್ತಂತೆ, ಅಪ್ಪ ಇದು ಐತ್ಕಂಡಿಯ ತಗ ಬತ್ತಾರ್ಬೇಕಾದ್ರೆ ಅಲ್ಲಿ ಅಂಗಡಿ ತವು ನಾಯಿ ಮರಿ ನೆಕ್ಬಿಡ್ತು ಅಂದಂತೆ. ಎಂತ ಬುದ್ಧಿವಂತ ನೋಡ್ಲಕ್ಕಲ್ಲಣ್ಣ ಅವನು, ನಾಯಿ ಮರಿ ನೆಕ್ಕಿದ್ದೆಲ್ಲ ಅವ್ರ ಅಪ್ಪು ನೆಕ್ಕಿಸ್ಬಿಟ್ಟು ಚೆನ್ನಾಗಿರೋದು ಅತ್ತಿಂತಂತೆ. ಈ ಕಾಲದಲ್ಲಿ ಐಕ್ಳು ಇಂತೆವು ನಿಮಗೆ ನಮಗೆ ಉಡವು, ನೆಟ್ಟಿನಾರು ಬುದ್ಧಿ ಕಲಿಸಿ ಬೇಕಾದ್ರೆ ಅದನ್ನು ತಿನ್ನಿಸ್ಬಿಡ್ತವೆ. ಎಲೆಮರೆ ಕಾಯಿಯಂತಿದ್ದ ನನ್ನನ್ನು ಪ್ರಥಮ ಬಾರಿಗೆ ಗಾಯಕನಾಗಿ ಪರಿಚಯ ಮಾಡಿಕೊಟ್ಟಂತಹ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪುಟ್ಟ ಕಲಾವಿದ MS ರವಿಗೌಡನ ಹೃತ್ಪೂರ್ವಕ ವಂದನೆಗಳು. ಕಲಾಭಿಮಾನಿಗಳೇ, ನನ್ನ ಮೊದಲನೇ ಧ್ವನಿ ಸುರುಳಿ ಬಾರಮ್ಮಿ ಮಾವನ ಮಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಮನ್ನಣೆ ಗಳಿಸಿ ಕೀರ್ತಿ ತಂದುಕೊಟ್ಟಿತು. ಈಗ ಮತ್ತೆ ಮಾತುಗಾರ ಮಲ್ಲಣ್ಣನಾಗಿ ಗ್ರಾಮೀಣ ಹಾಸ್ಯ ಚಟಾಕಿಗಳೊಂದಿಗೆ ನಿಮ್ಮ ಮನರಂಜಿಸಿ ಪುನಃ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ನಮ್ಮ ಮುಂದಿನ ಕೊಡುಗೆ ಕರುಳಿನ ಕುಡಿ ನೀನವ್ವ ಎಂಬ ಜಾನಪದ ಶೈಲಿ ಗೀತೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ವಂದನೆಗಳು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇವೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಲ್ಲಿ ಅಂತ ಕೇಳ್ತಾ ರಾಗ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಇದುವರೆಗೆ ರಾಗ ಭೈರವನ ನಾವು ಇಷ್ಟತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿರ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಹಾಗೂ ಉದಯ ರಾಜ್ ಕರ್ಪು ಮಡಿವಳಯ್ಯ ಸಾಲಿ ಅವರ ಶಿಷ್ಯರು ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟು ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರೆದಿರುವಂಥ ಮೀರಾಬಾಯಿ ಅವರು ಬರೆದಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಶ್ರೋತೃಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂಗದೊಳು ರಾಮನಾಡಿದ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ

ಅವನಿ ಭಟ್ ಅವರ ಒಂದು ಕಂಠಸಿರಿಯಲ್ಲಿ ಕನಕದಾಸರ ಒಂದು ಕೃತಿಯನ್ನು ಕೇಳೋಣ. ವಿಜಯಕೃಷ್ಣ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಾಡ ಹೋಗೋಣ ಬಾರೋ ರಂಗ ಎನ್ನುವಂಥ ಒಂದು ಶ್ರೀಪಾದರ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೆ ಒಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂತರಂಗದೊಳು ಕಾಣದವ ಎನ್ನುವಂತ ಒಂದು ಸುಂದರವಾದಂತಹ ವ್ಯಾಸರಾಯರ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತುಂಗ ತೀರದಿ ನಿಂತ ಸುಯತಿ ವರನ್ಯಾರೆ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಅನುಶ್ರೀ ಹಾಗೂ ಸನ್ನಿಧಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಅಭಿನವ ಅವರ ಒಂದು ರಚನೆಯನ್ನು ಕೇಳೋಣ. ವಿಜಯ ಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂಥ ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.